ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 16 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 7 ತಾರೀಕು ಸೋಮವಾರ. ಈಗ ಸಮಯ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

ಕಾರ್ಯಕ್ರಮಗಳ ಮುನ್ನೋಟ. ಇಂದು ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. 6:30 ಚಿಂತನ ಮುನಿರಾಜ ರೆಂಜಲ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆಯನ್ನ ಕೇಳುವಿರಿ. 7:15 ಅಂಕಿತಾ ಅಮರ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ, ವಿಷಯ ದಿನಚರ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ಎಚ್, ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೇಪಲ್, 11:00 ಸವಿನೆನಪು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ವಿಶ್ವ ಸಾಕ್ಷರತಾ ದಿನ. ಈ ಸಂದರ್ಭದಲ್ಲಿ ಸಾಕ್ಷರತಾ ದಿನದ ಮಹತ್ವ ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ನಂತರ ವಿಶ್ವ ಸಾಕ್ಷರತಾ ದಿನ ಈ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ನಿರ್ವಹಣೆ ಮಾಲಾ ಸಾಮ್ರಾಣಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಯೋಗ ಹಾಗೂ ಮಾನಸಿಕ ಆರೋಗ್ಯ. ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಕುರಿತು ಮಾಹಿತಿಯನ್ನ ಕೇಳುವಿರಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಈ ಕುರಿತು ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರಾಜಣ್ಣ ಎಂ ಅವರೊಡನೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರುವುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ನಗರ ಶ್ರೀನಿವಾಸ ಉಡುಪ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 9:30 ಜನಪದ ವೈವಿಧ್ಯ, ಕರಪಾಲ ಮೇಳ ಕಥಾಭಾಗ, ಬಿಲ್ವಶೇಖರ ವಿಲಾಸ. ಪ್ರಸ್ತುತಪಡಿಸುತ್ತಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ವನಿತಾ ವಿಹಾರ, ನೃತ್ಯ ಕಲಾವಿದೆ ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೂ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇನ್ನು ಮುಂದೆ ಕೇಳಿ ಭೀಮಸೇನ್ ಜೋಶಿಯವರು ಹಾಡಿರುವಂತಹ ಕೀರ್ತನೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡುವ ಶ್ರೀಹರಿ. ರಚಿಸಿದ್ದಾರೆ ವಿಜಯದಾಸರು.

0: ಈ ಗೀತೆಯೊಂದಿಗೆ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳು ಸಂಪನ್ನವಾಯಿತು. ಆಕಾಶವಾಣಿ ಸಮಯ ಸರಿಯಾಗಿ 6:30. ಇದೀಗ ಚಿಂತನ ಮುನಿರಾಜ ರೆಂಜಲ ಅವರಿಂದ.
1: ಪ್ರಕೃತಿಯಲ್ಲಿ ಸಕಲ ಜೀವರಾಶಿಗಳ ಮೂಲಾಧಾರ ಆಹಾರ. ಮನುಷ್ಯನಿಗೂ ಜೀವನದ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದ ಆಹಾರದ ಬಗ್ಗೆಯೇ ನಿತ್ಯ ಚಿಂತೆ. ಜಗತ್ತಿನಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠನೆನಿಸಿದ್ದರೂ ಇರುವೆ ಮತ್ತು ಜೇನುನೊಣಗಳನ್ನು ಬಿಟ್ಟರೆ ನಾಳೆಯ ಆಹಾರಕ್ಕಾಗಿ ಅತಿ ಹೆಚ್ಚು ಸಂಗ್ರಹಿಸಿಡುವವನು, ಪರದಾಡುವವನು ಮನುಷ್ಯನೇ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದಿರುವನೆ ಎಂಬ ಮಾತನ್ನು ಸೃಷ್ಟಿಸಿ ಇಟ್ಟಿದ್ದಾನಾದರೂ ಅದನ್ನು ಹೆಚ್ಚು ಅನುಸರಿಸುವುದು ಪ್ರಾಣಿಗಳೇ. ಆದ್ದರಿಂದ ಆಹಾರದ ಬಗ್ಗೆ ಹೆಚ್ಚು ಯೋಚಿಸುವವನೆಂದರೆ ಮನುಷ್ಯನೇ ಎಂದು ಹೇಳಬಹುದು. ಹಸಿವು ಒಂದು ರೋಗ ಎಂದು ಕೆಲವು ಧರ್ಮಶಾಸ್ತ್ರಗಳು ವರ್ಣಿಸಿವೆ. ಅದರಲ್ಲಿ ಹಸಿವೆಯೇ ಮೊದಲಾದ 18 ದೋಷಗಳು ಇಲ್ಲದ ಭಗವಂತನಲ್ಲಿ ನನ್ನ ಕ್ಷುದಾರೋಗ ನಿವಾರಿಸು ಎಂದು ಬೇಡುತ್ತಾ ಪೂಜಿಸಬೇಕು ಎಂದಿದೆ. ಒಂದೊಮ್ಮೆ ಅನಾಗರಿಕನಾಗಿ ಕಾಡು ಮನುಷ್ಯನಾಗಿದ್ದ ಮಾನವ ಕೇವಲ ಹಸಿವನ್ನು ತಣಿಸಲು ಹಸಿಮಾಂಸ, ಗೆಡ್ಡೆಗೆಣಸು, ಹಣ್ಣು ಹಂಪಲಗಳನ್ನು ತಿನ್ನುತ್ತಿದ್ದ. ಇಂದು ನಮ್ಮ ಆಹಾರದ ವೈವಿಧ್ಯತೆ ಅಪಾರವಾಗಿ ಬೆಳೆದು ನಿಂತಿದೆ. ಹಸಿವಿನ ಜೊತೆಯಲ್ಲಿ ನಾಲಿಗೆಯ ರುಚಿ, ಕಣ್ಣಿಗೆ ಕಾಣಿಸುವ ಸ್ವರೂಪ ಇತ್ಯಾದಿಗಳು ಸೇರಿ ಆಹಾರ ಜಗತ್ತು ಅಪರಿಮಿತವಾಗಿ ವಿಸ್ತಾರಗೊಳ್ಳುತ್ತಲೇ ಇದೆ. ಇದಕ್ಕೆ ಒಮ್ಮೆ ಹೋಟೆಲ್ ಉದ್ಯಮವನ್ನು ಅವಲೋಕಿಸಿದರೆ ನಮಗೆಲ್ಲವೂ ಅರ್ಥವಾಗುತ್ತದೆ. ನಿಜವಾಗಿ ಆಹಾರ ನಮ್ಮ ನಾಲಿಗೆಯ ರುಚಿಯನ್ನ ತೃಪ್ತಿಪಡಿಸುವುದಕ್ಕಾಗಿರುವುದಲ್ಲ, ಅದರ ಉದ್ದೇಶ ದೇಹಕ್ಕೆ ಪೌಷ್ಟಿಕಾಂಶಗಳನ್ನು ಒದಗಿಸುವುದೇ ಆಗಿದೆ. ಷಡ್ರಸಗಳಿಂದ ಕೂಡಿದ ಅನ್ನ, ಪಾನ, ಖಾದ್ಯ, ಲೇಹ್ಯವೆಂಬ ವೈವಿಧ್ಯತೆಯುಳ್ಳ ಈ ಆಹಾರ ಕೆಲವೊಮ್ಮೆ ನಾಲಿಗೆಗೆ ಹಿತವಾಗದೇ ಇದ್ದರೂ ಸ್ವೀಕರಿಸುವುದು ಅನಿವಾರ್ಯವಾಗುತ್ತದೆ. ಆಹಾರ ಸೇವನೆ ತತ್ಕಾಲಕ್ಕೆ ಹೊಟ್ಟೆ ತುಂಬಿಸಿ ಹಸಿವನ್ನು ತಣಿಸುವ ಕ್ರಿಯೆಯಾದರೂ ಅದು ಶರೀರ ಹಾಗೂ ಆರೋಗ್ಯದ ಹಿತರಕ್ಷಣೆಗಾಗಿ ಉಂಟುಮಾಡುವ ದೀರ್ಘಕಾಲೀನ ಪರಿಣಾಮವನ್ನು ಯೋಚಿಸಲೇಬೇಕಾಗುತ್ತದೆ. ಆದ್ದರಿಂದ ಆಹಾರದ ಕ್ಷಣಿಕ ಸುಖಕ್ಕಿಂತಲೂ ಅದು ಉಂಟುಮಾಡುವ ಪರಿಣಾಮದ ಕುರಿತು ಹೆಚ್ಚು ಗಮನಹರಿಸಬೇಕು. ಅದಕ್ಕೆ ನಮ್ಮ ಹಿರಿಯರು ಆಹಾರವನ್ನು ಔಷಧದಂತೆ ಹಿತಮಿತವಾಗಿ ಸೇವಿಸಿರಿ, ಇಲ್ಲದೇ ಇದ್ದರೆ ಮುಂದೆ ಔಷಧವನ್ನೇ ಆಹಾರದಂತೆ ಸೇವಿಸಬೇಕಾದೀತು ಎಚ್ಚರ ಎಂದಿದ್ದಾರೆ. ಜಗತ್ತಿನಲ್ಲಿ ಸಸ್ಯಾಹಾರಿಗಳು, ಶಾಖಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು ಹೀಗೆ ಎಲ್ಲರೂ ಇದ್ದಾರೆ. ಆಹಾರ ಅವರವರ ಆಯ್ಕೆ ಮತ್ತು ಕುಟುಂಬದಲ್ಲಿ ಬೆಳೆದು ಬಂದ ಪರಂಪರಾನುಗತವಾದ ಪದ್ಧತಿಯ ಅನುಕರಣೆಯಿಂದ ರೂಢಿಯಾಗುತ್ತದೆ. ಆಹಾರ ಸೇವನೆಯ ಸಂದರ್ಭದಲ್ಲಿ ಶರೀರ ಸುಖದ ಜೊತೆಯಲ್ಲಿ ಸಮಾಜದ ಹಿತವನ್ನು ಅವಲೋಕಿಸಬೇಕಾಗುತ್ತದೆ. ಈಗಲೂ ವಿಶ್ವದ ಕೆಲವು ಕಡೆಗಳಲ್ಲಿ ನರಭಕ್ಷಕ ಆದಿವಾಸಿ ಮನುಷ್ಯರಿದ್ದಾರೆ ಎಂದು ಕೇಳಿದ್ದೇವೆ. ಹಾಗೆಯೇ ಒಮ್ಮೆ ಮನುಷ್ಯ ಮಾಂಸದ ರುಚಿ ನೋಡಿದ ಹುಲಿ ಮತ್ತೆ ಬೇರಾವ ಪ್ರಾಣಿಗಳನ್ನು ಬೇಟೆಯಾಡದೆ ಮಾನವ ಬೇಟೆಗಾಗಿಯೇ ಕಾಯುವ ಮ್ಯಾನ್ ಈಟರ್ಸ್ಗಳು ಆಗುತ್ತವೆ ಎಂದು ಕೇಳಿದ್ದೇವೆ. ಆದ್ದರಿಂದ ರುಚಿ ಎಂದು ಎಲ್ಲವನ್ನೂ ತಿನ್ನುವುದಲ್ಲ, ಸಾತ್ವಿಕ ಭಾವನೆಗಳನ್ನು ಪ್ರೇರೇಪಿಸುವ ಸಾತ್ವಿಕ ಆಹಾರದ ಸೇವನೆ ಸಮಾಜದ ಹಿತದೃಷ್ಟಿಯಿಂದ ಬಹಳ ಮುಖ್ಯವೆನಿಸುತ್ತದೆ. ಏಕೆಂದರೆ ಆಹಾರವೂ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ. ಆಹಾರ ಸೇವನೆಯಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿದಿನ ನಿಗದಿತ ಸಮಯದಲ್ಲಿ ಆಹಾರ ಸೇವಿಸುವುದು ಒಳ್ಳೆಯದು. ಅದರ ಜೊತೆಯಲ್ಲಿ ಯಾವಾಗ ಎಷ್ಟು ಆಹಾರ ಸೇವಿಸಬೇಕು ಎಂಬ ಅರಿವೂ ಇರಬೇಕು. ಎಲ್ಲೋ ಓದಿದ ನೆನಪು, ಬೆಳಿಗ್ಗೆ ಶ್ರೀಮಂತನಂತೆ ಊಟ ಮಾಡು, ಮಧ್ಯಾಹ್ನ ಮಧ್ಯಮ ವರ್ಗದವನಂತೆ ಊಟ ಮಾಡು, ರಾತ್ರಿ ಬಡವನಂತೆ ಊಟ ಮಾಡು ಎಂದು. ಆದರೆ ಕೆಲವರು ಜೀವನದಲ್ಲಿ ತದ್ವಿರುದ್ಧವಾಗಿ ಅಳವಡಿಸಿಕೊಂಡು ಮುಂದೆ ಚಿಂತೆ ಮಾಡುವುದಿದೆ. ಬೆಳಿಗ್ಗೆ ವೃತ್ತಿ ಸಂಬಂಧಿತ ಒತ್ತಡಗಳಿಂದ ಒಂದಿಷ್ಟು ಗಬಗಬನೆ ತಿಂದು ಓಡುವ ಜನ ರಾತ್ರಿ ವಿರಾಮವಾಗಿ ಹೊಟ್ಟೆ ತುಂಬ ಉಂಡು ಮಲಗುತ್ತಾರೆ. ವೈದ್ಯಕೀಯ ಶಾಸ್ತ್ರವೂ ಇದನ್ನು ಹಾನಿಕಾರಕ ಎಂದಿದೆ. ರಾತ್ರಿ ಮಲಗುವುದಕ್ಕಿಂತ 3 ಗಂಟೆ ಮೊದಲೇ ಮಿತಾಹಾರ ಸೇವನೆ ಒಳ್ಳೆಯದು ಎನ್ನುತ್ತಾರೆ ವೈದ್ಯರು. ಅಂದರೆ ನಿದ್ರಿಸುವ ಹೊತ್ತಿನಲ್ಲಿ ಹೊಟ್ಟೆ ಬರಿದಾಗಿದ್ದಷ್ಟು ಉತ್ತಮ. ವಿಶ್ವದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಆಹಾರ ಪದ್ಧತಿ ವಿಭಿನ್ನವೂ ವೈವಿಧ್ಯಪೂರ್ಣವೂ ಆಗಿರುತ್ತದೆ. ಒಟ್ಟಿನಲ್ಲಿ ನಾಲಿಗೆಯ ರುಚಿಗೆ, ಮನಸ್ಸಿನ ಆಸೆಗೆ ಒಳಗಾಗಿ ಆಹಾರ ಸೇವಿಸಿ ಆರೋಗ್ಯ ಕೆಡಿಸಿಕೊಳ್ಳುವುದಕ್ಕಿಂತ ವಿವೇಕಪೂರ್ಣವಾಗಿ ಹಿತ ಮಿತವಾದ ಸಾತ್ವಿಕ ಆಹಾರ ಸೇವಿಸಿದರೆ ಎಲ್ಲರಿಗೂ ಸುಖ.
0: ಇದುವರೆಗೂ ಮುನಿರಾಜ ರೆಂಜಲ ಅವರಿಂದ ಚಿಂತನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕನ್ನಡ ರತ್ನ ಭಂಡಾರ.

0: ಸುಮಾರು 60 ವರ್ಷಗಳ ಹಿಂದೆ ಕ್ಯಾನ್ಸರ್ ಅಂದ್ರೆ ಜನ ಭಯಭೀತರಾಗ್ತಾ ಇದ್ದಿದ್ದು, ಹೆಚ್ಚು ಚಿಕಿತ್ಸಾ ಸೌಲಭ್ಯಗಳು ಇರದೇ ಇದ್ದದ್ದು, ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಕರ್ಯ ಕೂಡ ಇಲ್ಲದೇ ಇದ್ದ ಕಾಲ. ಆಗ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದವರು ಡಾಕ್ಟರ್ ಕೃಷ್ಣ ಭಾರ್ಗವ್. ದೀನ ದುರ್ಬಲರ ಅಶಕ್ತರ ನೋವಿಗೆ ಸ್ಪಂದಿಸಿದವರು. ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಆಸ್ಪತ್ರೆಗೆ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ರು, ಕೊನೆಯಲ್ಲಿ ಹೋಗ್ತಾ ಇದ್ರು ಡಾಕ್ಟರ್ ಕೃಷ್ಣ ಭಾರ್ಗವ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಕಳಸವಾದವರು, ಕಿರಿಯ ವೈದ್ಯರಿಗೆ ಮಾರ್ಗದರ್ಶಕರಾದವರು. ಡಾಕ್ಟರ್ ಕೃಷ್ಣ ಭಾರ್ಗವ್ ವೈದ್ಯಕೀಯ ಕ್ಷೇತ್ರದ ಸಾಧಕರು. ಅವರ ಅನುಭವದ ಮಾತು.
1: ಮೊದಲಿಂದಲೂ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ ರೀ. ಸೇವೆ ಮಾಡಬೇಕು ಅಂತಂದ್ರೆ ದಟ್ಸ್ ದಿ ಪ್ರೊಫೆಷನ್. ಎಲ್ಲಿ ಹೆಚ್ಚಿಗೆ ಮಾಡ್ಬೋದು ನೋಡ್ರಿ, ಜನಗಳ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅದೊಂದೇ ಅಲ್ರಿ. ಹಳೆ ಕಾಲದಲ್ಲಿ ಡಾಕ್ಟ್ರು ಅಂದ್ರೆ ಒಂದು ಸಂಸಾರಕ್ಕೆ ದೇವರಿದ್ದಂಗೆ ಇರ್ತಿದ್ರಿ ನೋಡ್ರಿ. ಕಷ್ಟ ಸುಖ ತಡ್ಕೊಳ್ಳೋದು ಅದೆಲ್ಲ ಮಾಡೋದು ಇತ್ತು. ಅದಕ್ಕೆ ಅದು ಡಾಕ್ಟರ್ ಆಗಬೇಕು ಅಂತ ಭಾಳ ಇಷ್ಟ ಆಯ್ತು ರೀ. ಇದು ನೋಡ್ರಿ, ನಾನು ಪಾಸ್ ಮಾಡಿ 51ರಲ್ಲಿ ಪಾಸ್ ಮಾಡಿದೆ ರೀ. ಅವರು 1 ವರ್ಷ ಆಸ್ಪತ್ರೆಯಲ್ಲಿ ಕೆಆರ್ ಹಾಸ್ಪಿಟ್ಲು ಮೈಸೂರಿನಲ್ಲಿ ರೀ. ಆಗಲೇ ನಮ್ಮ ಬ್ಯಾಚ್ನಲ್ಲಿ 45 ಜನ ಇದ್ದಿದ್ರಿ. ಎಂಟೈರ್ ಅದು ಕಾಲೇಜಲ್ಲೆಲ್ಲ ಮೊತ್ತ ಸೇರಿಸಿದ್ರೆ 200 ಸ್ಟೂಡೆಂಟ್ಸ್ ಇಲ್ಲ, 250 ಸ್ಟೂಡೆಂಟ್ಸ್ ರೀ. ನಾನು ಪಾಠ ಹೇಳಿದ್ದುಂಟು, 250 ಜನಕ್ಕೆ ನಾನು ಪಾಠ ಹೇಳಿದ್ದುಂಟು ರೀ. ಮೈಕ್ ಬರೋಕ್ ಮೊದಲು ಬರೀ ಬಾಯಿನಲ್ಲೇ ಕೂಗಿದ್ದೆ. ಈಗಲೂ ಕೂಡ ಗಂಟಲು ಕೇಳಿದ್ರೆ ಹೊರಟೋಗ್ತದ್ರಿ ಒಂದಷ್ಟು ದೂರ. ಆ ಕಾಲದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಇರಲಿಲ್ಲ. 1958 ಹೇಳ್ತಿದ್ದೇನೆ. ಪೆಥಾಲಜಿಗೆ ಎರಡೇ ಕಡೆ ಇತ್ತು ರೀ ಇಂಡಿಯಾ ದೇಶದಲ್ಲಿ, ಎಲ್ಲ ಲಕ್ನೋ. ಯಾಕಂದರೆ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ, ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೋ, ಅವ್ರನ್ನ ಚೂಸ್ ಮಾಡಿದಾರೆ ರೀ. ಲಕ್ನೋ, ಆಮೇಲೆ ವಿಶಾಖಪಟ್ಟಣಂ ರೀ. ಅಲ್ಲಿ ಆಂಧ್ರ ಮೆಡಿಕಲ್ ಕಾಲೇಜ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಿದೆ. ಅಲ್ಲಿ ಹಿಂದೆ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವರ ಹೆಸರುಗಳು ಈಗಲೂ ಪೆಥಾಲಜಿನಲ್ಲಿ ಹಳೆ ಕಾಲದಲ್ಲಿ ಇದೆ ರೀ. 1958-60 ನಾನು MD ಮಾಡಿದ್ದು. ಏನೇನು ಆಗಬೇಕೋ ಆಗ್ತವೆ, ಎಂಡೆಮಿಕ್ ಅಂತ ಹೇಳ್ತೀವಿ. ಆ ಎಲೆಗಳಲ್ಲಿ ಬೀಳ್ತದೆ, ಇಳಿ ಬಿತ್ತೋಯ್ತು ಅಂತಂದ್ರೆ ಹಳ್ಳಿ ಜನಕ್ಕೆಲ್ಲ ಗೊತ್ತು, ಪ್ಲೇಗ್ ಬಂತು ಅಂತ. ಕಾಲರ, ಸಮ್ಮರ್ ಟೈಮ್ನಲ್ಲಿ ಕಾಲರ ಆದರೆ, ಕಾಲರ ಪ್ಲೇಗು ಬೇಕಾದಷ್ಟು ಕೇಸುಗಳು ನೋಡಿದ್ದೀವಿ ರೀ ಅಲ್ಲಿ. ಬೇರೆ ನಾನು ಕಾಲೇಜ್ನಲ್ಲಿ ನೋಡಿರಲಿಲ್ಲ, ಅದಾದಮೇಲೂ ನಾನು ನೋಡಿಲ್ಲ ರೀ. ಅಷ್ಟು ಕೇಸ್ ನೋಡ್ತಿದ್ವಿ. ಕೇಸ್ ನೋಡೋದೊಂದೇ ಅಲ್ಲ, ಆಗಿನ ಕೇಳ್ದಲ್ಲಿ ಕೇಳ್ರಿ, ನಾವು ಯಾವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ಅದನ್ನ ಗೆಲ್ಬೋದು ಅಂತದ್ದು ಹೇಳ್ತೀನಿ ರೀ. ಆಗೆಲ್ಲ ಸಲೈನ್ ಬಾಟ್ಲ್ ಇಲ್ರಿ ಇಲ್ಲಿ. ಗ್ಲುಕೋಸ್ ಸಲೈನ್ 500 cc ಬರ್ತದಲ್ಲ, ಆ ಬಾಟ್ಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಆ್ಯಂಪಿಲ್ ಬರೋದ್ರಿ, ಒಂದು ಹಬ್ಬ ಅಂದರೆ 10 cc ಆ್ಯಂಪಿಲು, 20 cc ಆ್ಯಂಪಿಲು ಹೊಡೆಯೋದು, ಸಿರಿಂಜ್ಗೆ ಹಾಕೋದು 10 cc ಸಿರಿಂಜೆ, ಅಥವಾ ಹಬ್ಬ ಬಂದು 20 cc ಸಿರಿಂಜದು ಆ ಹಾಕೋದು ತಳ್ಳೋದ್ರಿ, ಇನ್ನೊಂದು ಹೊಡೆಯೋದು, ಇನ್ನೊಂದು ಅದಕ್ಕೆ ಹಾಕೋದು ತಳ್ಳೋದ್ರಿ. ಎಷ್ಟು ಜನ ಉದ್ಧಾರ ಇದು ಉಳಿಸಿದ್ವೋ ನಾನು ಹೇಳೋಕ್ಕೆ ಆಗೋದಿಲ್ಲ ರೀ. ನೋಡ್ರಿ ಹೇಗಿದೆ ಅಂತಂದರೆ, ಈಗ ನೀವು ಹಳ್ಳಿಗಳ ಕಡೆ ನೀವು ನೋಡಿಲ್ವೇನೋ, ನಾನು ಕಂಡಿದ್ದೇನೆ ರೀ ಹುಣಸೂರಿನಲ್ಲೆಲ್ಲ ಇಲ್ಲ. 5 ಗ್ರಾಮು ಹಿಮೋಗ್ಲೋಬಿನ್, 6 ಗ್ರಾಮು ಇರ್ತದ್ರಿ, ದುಡಿತಾನೆ ರೀ ಬೆಳಗ್ಗೆಯಿಂದ ಸಾಯಂಕಾಲಕ್ಕೂ ದುಡಿತಾನೆ. ಈ ನಿಮ್ಮ ಸೈನ್ಸಲ್ಲಿ ತೋರಿಸ್ರಿ, ಮೆಡಿಕಲ್ ಸೈನ್ಸಲ್ಲಿ ಕಮ್ಮಿ ಇದ್ರೆ ಯಾಕೆ ಆಗೋದಿಲ್ಲ ಅಂತ ಹೇಳ್ತೀವಲ್ಲ, ನಿಜ ಆಗೋದಿಲ್ಲ, ಅದಿರಬಾರ್ದು ನಿಜ ಅಷ್ಟರಲ್ಲಿ. ಯಾಕಂದರೆ ದೇಹ ಅನ್ನೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತದೆ ರೀ. ನೀವು ಇಷ್ಟೇ ತಿಂದರೂ ಕೂಡ ಹೊಸವಾಗ್ತದೆ, ಅದನ್ನ ತಡ್ಕೊಂಡ್ಬಿಟ್ಮೇಲೆ ಮುಂದಕ್ಕೆ ಹೊರಟೋಗ್ತದೆ ರೀ, ತಿರುಗಿ ಹಸುವಾಗ್ತಿರಲೇ ಇರೋದಿಲ್ಲ ರೀ. ನಮ್ಮ ದೇಹದಲ್ಲೇ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕೆ. ಔಷಧಿಗಳು ಅದು ಇದೆಲ್ಲ ಎಲ್ಲೋ ಕೆಲಸ ಇದಲ್ಲಿ ಬೇಕು. ಆಮೇಲೆ ಅದು ಅದೇ ಜಾಸ್ತಿ ಆಗಿಬಿಟ್ಟಿದೆ. ಈಗ 68-69 ನಾನು ಕೆನಡಾಕ್ಕೆ ಹೋಗಿದ್ದೆ, ಅದು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೊಡ್ಡ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಪೆಥಾಲಜಿ ಅಂತಿದೆ ರೀ, ಅಲ್ಲಿ ಪ್ರೆಸೆಂಟ್ ಮಾಡಿದೆ ರೀ. ಭಾಳ ಚೆನ್ನಾಗಿದೆ ಅಂತ ಒಪ್ಕೊಂಡು.
2: ಇದು ಇಡೀ ಪ್ರಪಂಚದಲ್ಲೇ ನೀವು ಎರಡನೇವ್ರು ಈ ತರದ ರಿಸರ್ಚ್
1: ಮಾಡಿದ್ದೀರಿ ಆ ಸಮಯದಲ್ಲಿ. ಯಾಕಂದ್ರೆ ಇಟಲಿನಲ್ಲಿ ಒಬ್ಬ ಮಾಡಿದಾನ್ರಿ ಬರೋಲ್ಡಿ ಅಂತ, ಅವನು 500 ಏನೋ ಹಾರ್ಟ್ನ ಮಾಡಿದಾನ್ರಿ. ಅದನ್ನ ನೋಡಿನೇ ನನಗೂ ಹುಮ್ಮಸ್ಸು ಬಂತು, ನಾನು ಮಾಡೋಣ, ಯಾಕಂದ್ರೆ ಇಂಡಿಯಾ ದೇಶದಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ರಿ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾ ಕೃಷ್ಣ ಭಾರ್ಗವ್ ಅವರ ನುಡಿಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಆಕಾಶವಾಣಿ ಬೆಂಗಳೂರು.

0: ಇದುವರೆಗೂ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇದೀಗ ರೈತರಿಗೆ ಸಲಹೆ.
1: ಹಸಿರು ಎಲೆ ಗೊಬ್ಬರಗಳು ಮಣ್ಣಿನ ಫಲವತ್ತತೆ ಮತ್ತು ರಚನೆಯನ್ನು ಸುಧಾರಿಸಲು ಪ್ರತ್ಯೇಕವಾಗಿ ಬೆಳೆಸುವ ಬೆಳೆಗಳಾಗಿವೆ. ಇವು ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳು ಅಥವಾ ವೇಗವಾಗಿ ಬೆಳೆಯುವ ಸಸ್ಯಗಳಾಗಿದ್ದು, ಹೂ ಬಿಡುವ ಮೊದಲು ಮತ್ತು ಹೂ ಬಿಡುವ ಸಮಯದಲ್ಲಿ ಮಣ್ಣಿನಲ್ಲಿ ಉಳುಮೆ ಮಾಡಿ ಸೇರಿಸಲಾಗುತ್ತೆ. ಹೊದಿಕೆ ಬೆಳೆಗಳು ಮಣ್ಣಿನ ಸವೆತ ನಿಯಂತ್ರಣ, ಕಳೆ ನಿಗ್ರಹ ಮತ್ತು ಜೀವ ವೈವಿಧ್ಯದ ಕಾರ್ಯಗಳಿಗೂ ಸಹಕಾರಿಯಾಗ್ತವೆ. ಸಾಮಾನ್ಯವಾಗಿ ಹಸಿರು ಎಲೆ ಗೊಬ್ಬರಗಳು ಡಯಂಚಾ, ಸನ್ಯಂಪ್, ಕೌಫಿ, ಫಿನುಗ್ರೆಕ್, ರಿಯಾ ಇವು ಸೇರಿರುತ್ತವೆ. ಇವುಗಳನ್ನು ಮುಖ್ಯವಾಗಿ ಭತ್ತದ ಬೆಳೆ ಬೇಸಾಯದ ಆರಂಭದಲ್ಲಿ ಮತ್ತು ಏಕದಳ ತರಕಾರಿ ಬೆಳೆಗಳ ಬೆಳೆಸುವಾಗ ಹಾಗೂ ಎಲ್ಲ ಬೆಳೆಯ ಬೆಳೆಯುವಾಗಲೂ ಉಪಯೋಗಿಸಲಾಗುತ್ತೆ. ಹಸಿರು ಎಲೆ ಗೊಬ್ಬರಗಳ ಪ್ರಯೋಜನಗಳು ಮುಖ್ಯವೇನೆಂದರೆ, ಪ್ರತಿ ಹೆಕ್ಟೇರ್ಗೆ 40-120 ಕೆ ಜಿ ಯೂರಿಯಾಕ್ಕೆ ಸಮನಾದ ಸಾವಯವ ಸಾರಜನಕವನ್ನು ಮಣ್ಣಿಗೆ ಸೇರಿಸುತ್ತವೆ. ಸ್ಪರ್ಧೆ ಮತ್ತು ಅಲೆಲೋಪತಿ ಮೂಲಕ ಕಳೆಗಳನ್ನು ಹತ್ತಿಕ್ತವೆ. ಕೀಟ ಮತ್ತು ರೋಗದ ಚಕ್ರಗಳು ಮುರಿದು ಹಾಕುತ್ತವೆ. ಪಾಳು ಬಿಟ್ಟ ಅವಧಿಯಲ್ಲಿ ಮಣ್ಣಿನ ಸವೆತವನ್ನು ತಡಿತವೆ. ಬೇರಿನ ರಂಧ್ರಗಳು ಮತ್ತು ಸಾವಯವ ಪದಾರ್ಥಗಳ ಮೂಲಕ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತವೆ. ಉಪಯುಕ್ತ ಕೀಟಗಳ ಸಂಖ್ಯೆಯನ್ನು ವೃದ್ಧಿಸಲು ಕೂಡ ಸಹಾಯ ಮಾಡ್ತವೆ. ಸಮುದ್ರ ಕಳೆ ಆಧಾರಿತ ಉತ್ಪನ್ನಗಳು ಜೈವಿಕ ಉತ್ತೇಜಕ ಮತ್ತು ಸಾವಯವ ಗೊಬ್ಬರ ಮಾರುಕಟ್ಟೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಭಾಗಗಳಾಗಿವೆ. ಕಂದು ಪಾಚಿ, ಎಸ್ಕೋಫೈಲಮ್, ನೋಡೋಸುಮ್, ಸರ್ಗ್ಯಾಸಿಯಂ, ಲೆಮಿನೋರಿಯಾ ಮತ್ತು ಇತರ ಜಲಚರ ಪ್ರಭೇದಗಳಿಂದ ಪಡೆದ ಇವುಗಳು ಪೋಷಕಾಂಶಗಳು, ಬೆಳವಣಿಗೆಯ ಹಾರ್ಮೋನ್ಗಳು, ಪಾಲಿಸ್ಯಾಕ್ರಿಡ್ಗಳು ಮತ್ತು ಒತ್ತಡ ಸಹಿಷ್ಣು ಸಂಯುಕ್ತಗಳ ಸಂಕೀರ್ಣ ಮಿಶ್ರಣವನ್ನು ಒಳಗೊಂಡಿರ್ತವೆ. ಪ್ರಮುಖ ಸಕ್ರಿಯ ಸಂಯುಕ್ತಗಳು ಅಲ್ಜಿನಿಕ್ ಆಮ್ಲ, ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ಕ್ಯಾಟಯಾನ್ ವಿನಿಮಯ ಸಾಮರ್ಥ್ಯವನ್ನು ಸುಧಾರಿಸುತ್ತವೆ. ಸೈಟೋಕೆನೋನಿನ್ ಮತ್ತು ಆಕ್ಸಿನ್ಗಳು ಜೀವಕೋಶದ ವಿಭಜನೆ ಮತ್ತು ಬೇರಿನ ಉದ್ದನೆಯ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಬಿಟೈನ್ಗಳು ಬರ ಮತ್ತು ಹಿಮದ ಒತ್ತಡವನ್ನು ತಡೆದುಕೊಳ್ಳುವ ಆಸ್ಪೋಪ್ರೊಟೆಕ್ಟೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಪೊಕೊಯಿಡಾನ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒತ್ತಡ ನಿರೋಧಕ ಪಾಲಿಸ್ಯಾಕ್ರೈಡ್ ಆಗಿರುತ್ತೆ. ಮನ್ನಿಟಾಲ್ ಬೇರಿನ ವಲಯದಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸುವ ಇಂಗಾಲದ ಮೂಲ ಇದಾಗಿದೆ. ಸೂಕ್ಷ್ಮ ಪೋಷಕಾಂಶಗಳು ಜೈವಿಕವಾಗಿ ಸುಲಭವಾಗಿ ಲಭ್ಯವಾಗುವ ರೂಪದಲ್ಲಿರುವ ಅಯೋಡಿನ್, ಬೋರಾನ್, ಮ್ಯಾಂಗನೀಸ್, ಸತು ಇತ್ಯಾದಿಗಳಾಗಿರುತ್ತವೆ. ಅನ್ವಯಿಸುವ ವಿಧಾನಗಳು ಮತ್ತು ಅವುಗಳ ಪ್ರಮಾಣ ಏನೆಂದರೆ, ಸಮುದ್ರ ಕಳೆ ಸಾರಗಳ ಸಾಮಾನ್ಯವಾಗಿ ಎಲೆಗಳ ಸಿಂಪಡಣೆ ಪ್ರತಿ ಲೀಟ್ರಿಗೆ 2-5 ಮಿಲಿ, ಬೀಜೋಪಚಾರ ಅಥವಾ ಮಣ್ಣಿಗೆ ಉಣಿಸುವ ಮೂಲಕ ಬಳಸಲಾಗುತ್ತೆ. ಕೋಲ್ಡ್ ಪ್ರೆಸ್ ಅಥವಾ ಆನ್ಲೈನ್ ಹೈಡ್ರೋಲೇಸಿಸ್ ವಿಧಾನಗಳಿಂದ ತಯಾರಿಸಿದ ದ್ರವ ಸಾರಗಳು ಹೆಚ್ಚಿನ ಜೈವಿಕ ಸಕ್ರಿಯತೆಯನ್ನು ಉಳಿಸಿಕೊಳ್ತವೆ. ನಾಟಿ ಮಾಡುವಾಗ, ಹೂ ಬಿಡುವ ಮುಂಚೆ ಮತ್ತು ಧಾನ್ಯ ತುಂಬುವ ಹಂತಗಳಲ್ಲಿ ಇದನ್ನು ಬಳಸೋದ್ರಿಂದ ಗರಿಷ್ಠ ಪ್ರಯೋಜನ ಆಗುತ್ತೆ. ಬಯೋಚಾರಿ ಎನ್ನುವುದು ಆಮ್ಲಜನಕದ ಕೊರತೆಯಿಂದ ಪರಿಸ್ಥಿತಿಯಲ್ಲಿ 300-700 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಜೈವಿಕ ರಾಶಿಯ ಪೈರೋಲಿಸಿಸ್ ಮೂಲಕ ಉತ್ಪಾದಿಸಲಾಗುವ ಇಂಗಾಲ ಸಮೃದ್ಧ ರಂಧ್ರಯುಕ್ತ ಘನವಸ್ತುವಾಗಿವೆ. ಇದನ್ನು ಮಣ್ಣಿಗೆ ಅನ್ವಯಿಸಿದಾಗ ದೀರ್ಘಕಾಲೀನ ಇಂಗಾಲದ ಸಿಂಕ್ ಮತ್ತು ಉಪಯುಕ್ತ ಸೂಕ್ಷ್ಮಜೀವಿಗಳ ಆವಸ್ಥಾನವಾಗಿ ಕಾರ್ಯನಿರ್ವಹಿಸುತ್ತವೆ. ಮಣ್ಣಿನ ಕ್ಯಾಟಯಾನ್ ವಿನಿಮಯ ಸಾಮರ್ಥ್ಯವನ್ನು ಹೆಚ್ಚಿಸಿ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಆಮ್ಲೀಯ ಮಣ್ಣಿನ pH ಹೆಚ್ಚಿಸುವ ಮೂಲಕ ಪೋಷಕಾಂಶಗಳ ಲಭ್ಯತೆಯನ್ನು ಸುಧಾರಿಸುತ್ತೆ. ಅಮೋನಿಯಂ ಅಯಾನುಗಳನ್ನು ಹೀರಿಕೊಳ್ಳುವ ಮೂಲಕ ಸಾರಜನಕದ ಕೊಚ್ಚು ಹೋಗುವಿಕೆಯನ್ನು ಕಡಿಮೆ ಮಾಡುತ್ತೆ. ಮರಳು ಮಿಶ್ರಿತ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತೆ. ಶತಮಾನಗಳವರೆಗೆ ಇಂಗಾಲವನ್ನು ಮಣ್ಣಿನಲ್ಲಿ ಸಂಗ್ರಹಿಸುವ ಮೂಲಕ ಹವಾಮಾನ ಬದಲಾವಣೆ ತಗ್ಗಿಸಲು ಕೊಡುಗೆ ಇದು ನೀಡುತ್ತೆ.
0: ಇದುವರೆಗೂ ತಿಮ್ಮಪ್ಪ ಹೆಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ,
0: ಆಕಾಶವಾಣಿ ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಭಾರತ ಫ್ರಾನ್ಸ್ ಮೈತ್ರಿ ಸಂಬಂಧಾನ್ ಪ್ರಶಂಸಯನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ಯಾರಿಸ್ ನಗರೆ ಸ್ವಾಮಿನಾರಾಯಣ ಮಂದಿರಸ್ಯ ಉದ್ಘಾಟನಂ ಅಕರೋತ್. ತೇನ ರಾಷ್ಟ್ರಪತಿ ಮ್ಯಾಕ್ರೋ ವರ್ಯಸ್ಯ ಯೋಗದಾನಂ ಸಂಸ್ಮೃತ್ಯ ಪ್ರೋಕ್ತಂ ಯತ್ ಎಐ ಪ್ರೌದ್ಯೋಗಿಕ್ಯಾಃ ಅಥ ಜಲವಾಯು ಸಂಕಟ ನಿವಾರಣಸ್ಯ ದಿಶಿ ಉಭೌ ದೇಶೌ ಜಾಗತಿಕ ನೇತೃತ್ವಂ ವಹತಃ. ಮಂದಿರ ನಿರ್ಮಾಣಂ ಸಾಂಸ್ಕೃತಿಕ ಸೇತುರೂಪೇಣ ಕಾರ್ಯಂ ಕರಿಷ್ಯತಿ ಇತಿ ತೇನ ಪ್ರತಿಪಾದಿತಂ.
4: डीएपीएस के माध्यम से जब अलग अलग देशों में मंदिर

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ. 200ಕ್ಕೂ ಹೆಚ್ಚು ಸೊಪ್ಪುಗಳ

0: ಪ್ರದರ್ಶನ. ಈಗ ವಾರ್ತೆಗಳ ವಿವರ. ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್ ಅಡಿ ಎಐ ಇನ್ ಸ್ಕಿಲ್ ಎಜುಕೇಷನ್ ಎಂಬ ಪ್ರಕಲ್ಪವನ್ನು ರಾಜ್ಯ ಸರ್ಕಾರ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸುತ್ತಿದೆ. ಪ್ರಸ್ತುತ ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಬೋಧನೆ ಮತ್ತು ಕಲಿಕೆ ಸದ್ಯದಲ್ಲೇ ಜಾರಿಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 381 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದಲ್ಲಿ ಕೃತಕ ಬುದ್ದಿಮತ್ತೆ ಪ್ರಕಲ್ಪವನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಸ್ತುತ 81 ಸಿಂಗಲ್ ಸೆಕ್ಟರ್ ಶಾಲೆಗಳಲ್ಲಿ ಬ್ಯೂಟಿ ಆಂಡ್ ವೆಲ್ನೆಸ್, ರಿಟೇಲ್ ಹಾಗೂ ಅಪಾರಲ್ ಸೆಕ್ಟರ್ ಚಾಲ್ತಿಯಲ್ಲಿದ್ದು, ಅವುಗಳ ಬದಲಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಎಐ ಅನುಷ್ಠಾನಗೊಳ್ಳುತ್ತಿದೆ. ಒಟ್ಟು 1642 ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಜಾರಿಗೊಳ್ಳುತ್ತಿದ್ದು, ಕೃತಕ ಬುದ್ದಿಮತ್ತೆ ತಜ್ಞತೆಯುಳ್ಳ ನುರಿತ ಅತಿಥಿ ಶಿಕ್ಷಕರನ್ನು 20,000 ರೂಪಾಯಿ ಮಾಸಿಕ ಗೌರವ ಧನದೊಂದಿಗೆ ಶಾಲಾ ಸುಧಾರಣೆ ಹಾಗೂ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರ ನೇತೃತ್ವದ ಸಮಿತಿ ನೇಮಕ ಮಾಡಿಕೊಳ್ಳಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕ ನಾರಾಯಣ್ ಭಾಗವತ್.
2: ಜ್ಞಾನದ ಹರಿವು ನಿರಂತರವಾಗಿ ವಿಸ್ತರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವು ಕೇವಲ ಸಾಂಪ್ರದಾಯಿಕ ಬೋಧನಾ ಚೌಕಟ್ಟಿಗೆ ಸೀಮಿತವಾಗಿರದೆ ನವೀನತೆಯ ಹೊಸ ಮಜಲನ್ನು ತಲುಪಿದೆ. ತಂತ್ರಜ್ಞಾನ ಆಧಾರಿತ ಬೋಧನೆ ಹಾಗೂ ಕೃತಕ ಬುದ್ದಿಮತ್ತೆ ಎಐ ಇಂದಿನ ವಿದ್ಯಾರ್ಥಿ ಸಮೂಹಕ್ಕೆ ಜ್ಞಾನಾರ್ಜನೆಯ ಅಮೂಲ್ಯ ರಹದಾರಿಯನ್ನು ಮುಕ್ತಗೊಳಿಸಿವೆ. ತಂತ್ರಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆಯು ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿ ಒದಗಿಸುವ ಸಾಧನಗಳಾಗದೆ ಅವರ ಬೌದ್ಧಿಕ ಬೆಳವಣಿಗೆಯ ಪ್ರೇರಕ ಶಕ್ತಿಗಳಾಗಿ ರೂಪುಗೊಂಡಿವೆ. ವ್ಯಕ್ತಿಗತ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸಿ ವಿದ್ಯಾರ್ಥಿಯ ಗ್ರಹಣ ಶಕ್ತಿ ಭಿನ್ನವಾಗಿದ್ದರೂ ಸಹ ಕೃತಕ ಬುದ್ದಿಮತ್ತೆಯು ಪ್ರತಿಯೊಬ್ಬರ ಆಸಕ್ತಿ ಮತ್ತು ಕಲಿಕಾ ವೇಗಕ್ಕೆ ಅನುಗುಣವಾಗಿ ವಿಷಯವನ್ನು ವಿಶ್ಲೇಷಿಸಿ ವೈಯಕ್ತೀಕರಿಸಿದ ಕಲಿಕೆಯನ್ನು ಸಾಧ್ಯವಾಗಿಸುತ್ತೆ. ಸಂಕೀರ್ಣ ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ಗಣಿತದ ಜಟಿಲ ಸೂತ್ರಗಳು, ದೃಶ್ಯ ಶ್ರಾವ್ಯ ಮಾಧ್ಯಮಗಳು ಹಾಗೂ 3D ತಂತ್ರಜ್ಞಾನದ ನೆರವಿನಿಂದ ಕಣ್ಣಿಗೆ ಕಟ್ಟುವಂತೆ ಅರ್ಥವಾಗುತ್ತವೆ. ಕಂಠಪಾಠದ ಅನಿವಾರ್ಯತೆ ದೂರವಾಗಿ ಆಳವಾದ ಪರಿಕಲ್ಪನಾತ್ಮಕ ಜ್ಞಾನ ಲಭಿಸುತ್ತೆ. ವಿದ್ಯಾರ್ಥಿಗಳು ಕೇವಲ ಉತ್ತರಗಳನ್ನು ಹುಡುಕುವವರಾಗದೆ ವಿಶ್ಲೇಷಿಸಿ ಪ್ರಶ್ನಿಸುವ ವಿಮರ್ಶಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಈ ತಾಂತ್ರಿಕ ಕ್ರಾಂತಿಯನ್ನ ವಿವೇಕದಿಂದ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ವಿದ್ಯಾರ್ಥಿ ಸಮೂಹವು ಸ್ವಾವಲಂಬಿ, ಜ್ಞಾನಶೀಲ ಹಾಗೂ ಸೃಜನಶೀಲ ನಾಯಕರಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವೂ ಇಲ್ಲ.
0: ರಾಷ್ಟೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಹಾಗೂ ಆಯುಷ್ ಇಲಾಖೆ ಆಧುನಿಕ ಔಷಧೀಯ ಸಂಯೋಗದ ಅನುಷ್ಠಾನ, ವೈಜ್ಞಾನಿಕ ಕ್ರಮ ಹಾಗೂ ಸಂಶೋಧನಾ ನೀತಿಗಳ ಬಲವರ್ಧನೆ ಕುರಿತು ಬೆಳಗಾವಿಯಲ್ಲಿ ಉನ್ನತ ಮಟ್ಟದ ಸಭೆ ಆಯೋಜಿಸಿದ್ದವು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬೆಹಲ್ ಮತ್ತು ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಕೊಟೇಚಾ ಸೇರಿದಂತೆ ದಿಲ್ಲಿ, ಚೆನ್ನೈ, ಪುಣೆ, ಗೋವಾದ ಉನ್ನತ ಅಧಿಕಾರಿಗಳು ಹಾಗೂ ಸ್ಥಳೀಯ ತಜ್ಞ ವೈದ್ಯರು ರಾಷ್ಟೀಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಮತ್ತು ಆಧುನಿಕ ಔಷಧೀಯ ಸಂಯೋಗ, ಪ್ರಾಯೋಗಿಕ ಬೆಳವಣಿಗೆ ಹಾಗೂ ಸಮಗ್ರ ಔಷಧ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಎರಡು ಆಪ್ಗಳ ಬಿಡುಗಡೆ ಮತ್ತು ಒಡಂಬಡಿಕೆಗಳಿಗೆ ಗಣ್ಯರು ಸಹಿ ಹಾಕಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೀದರ್ ತಾಲೂಕು ನಾಗೂರ ಗ್ರಾಮದ ಕಾಮಧೇನು ಗೋಶಾಲೆಯಲ್ಲಿ ಪರಿಸರ ಸ್ನೇಹಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ ನೀಡಲಾಗುತ್ತಿದೆ. ಗಣೇಶ ಮೂರ್ತಿಗಳ ವಿಸರ್ಜನೆ ಸಂದರ್ಭದಲ್ಲಿ ಹಿತಮಿತ ನೀರಿನ ಬಳಕೆ ಉದ್ದೇಶದಿಂದ ವಿಶೇಷ ವಿಸರ್ಜನಾ ಕಿಟ್ ಸಹ ವ್ಯವಸ್ಥೆ ಮಾಡಲಾಗಿದೆ. ಗೋಮಯ ಗಣೇಶ ವಿಗ್ರಹದೊಂದಿಗೆ ಒಂದು ಕುಂಡ ಹಾಗೂ ಎರೆಹುಳು ಗೊಬ್ಬರವನ್ನು ನೀಡಲಾಗುತ್ತದೆ. ಕುಂಡದಲ್ಲಿಯೇ ಗಣೇಶ ಮೂರ್ತಿಯನ್ನು ವಿಸರ್ಜಿಸಿ ಅದೇ ಮಣ್ಣಿನಲ್ಲಿ ಗಿಡ ಬೆಳೆಸಬಹುದಾಗಿದೆ. ಗೋಮಯ ಮತ್ತು ಗೋಮೂತ್ರದಿಂದ ದೈನಂದಿನ ಬಳಕೆಯ 50 ವಿವಿಧ ಉತ್ಪನ್ನಗಳನ್ನು ಕಾಮಧೇನು ಗೋಶಾಲೆಯಲ್ಲಿ ತಯಾರಿಸಲಾಗುತ್ತಿದೆ. ಗೋವುಗಳು ಹಾಗೂ ಪರಿಸರ ಸಂರಕ್ಷಣೆಯನ್ನು ಒಟ್ಟಿಗೆ ಬೆಸೆಯುವ ಗೋಮಯ ಗಣೇಶ ಪರಿಕಲ್ಪನೆ ಗಮನ ಸೆಳೆಯುತ್ತಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ದೇಸಿ ಸೊಪ್ಪುಗಳ ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ವೀಕ್ಷಿಸಿ ಜನ ನಿತ್ಯ ಬಳಸುವ ಮನಸ್ಸು ಮಾಡಿದರು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಂಚಾಲಿತ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ, ಹುಲಿಕಾಡು ರೈತ ಉತ್ಪಾದಕರ ಕಂಪನಿ, ಸಹಜ ಸಮೃದ್ಧ ಹಾಗೂ ಯೂಸಿಂಗ್ ಡೈವರ್ಸಿಟಿ ಸಂಸ್ಥೆಗಳ ಸಹಯೋಗದಲ್ಲಿ ಸೊಪ್ಪು ಮೇಳ ಜರುಗಿತು. ಮೇಳದ ಆಯೋಜಕರಾದ ಮೈಸೂರು ಕಿಸಾನ್ ಮಾಲ್ ನಿರ್ವಾಹಕ ಎಸ್ಆರ್ ಶ್ರೀನಿವಾಸಮೂರ್ತಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: 2 ದಿನಗಳ ಕಾಲ ನಡೆದ ದೇಸಿ ಸೊಪ್ಪು ಮೇಳ ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ಪ್ರದರ್ಶಿಸಲಾಗಿದ್ದು, ಹೆಗ್ಗಡದೇವನಕೋಟೆ, ಕನಕಪುರ, ನಾಗರಹೊಳೆ, ಕುಂದಗೋಳ, ಕೇರಳದ ವಯನಾಡಿನ ಕೃಷಿಕ ಗುಂಪುಗಳು ಔಷಧೀಯ ಹಾಗೂ ಕಾಡು ಸೊಪ್ಪುಗಳನ್ನು ತಂದಿದ್ದರು. ಮಳೆಯ ಅಭಾವದ ನಡುವೆಯೂ ತಲೆ ಎತ್ತಿ ನಿಂತ ಬಗೆ ಬಗೆಯ ಸೊಪ್ಪುಗಳ ವೈವಿಧ್ಯವನ್ನು ನೋಡಿ ಗ್ರಾಹಕರು ಬೆರಗಾದರು. ಮೇಳದ ಕೊನೆಯ ದಿನವಾದ ಭಾನುವಾರ ಮೈಸೂರಿನ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಧ್ಯಾಹ್ನದ ಹೊತ್ತಿಗೆ ರೈತರು ತಂದಿದ್ದ ತರಹವಾರಿ ಸೊಪ್ಪುಗಳು ಖಾಲಿಯಾದವು. ಎರಡನೇ ದಿನ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬಾ ಖುಷಿ ಪಟ್ಟರು. ಸೀಗೆ ಸೊಪ್ಪಿಗೆ ವಿಶೇಷ ಬೇಡಿಕೆ ಇದ್ದು, ನಮ್ಮ ಊರಿನ ಬೇಲಿಯಲ್ಲಿ ತಾನಾಗೇ ಬೆಳೆಯುವ ಸೀಗೆ ಸೊಪ್ಪು ಕಂತೆಗೆ 100 ಮಾರಾಟವಾಯಿತು ಎಂದು ನೀಲಮ್ಮನವರು ಖುಷಿ ಪಟ್ಟರು. ಹುಲಿಕಾಡು ರೈತ ಕಂಪನಿಯು ತಂದಿದ್ದ 2 ಮೂಟೆ ಬೆರಕೆ ಸೊಪ್ಪು ಬೇಗನೆ ಖಾಲಿಯಾಗಿ ಅವರು ಸಹ ಸಂಭ್ರಮಿಸಿದರು. ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಖ್ಯಾತಿಯ ಮುರಳೀಧರ ಗುಂಗರಮಳೆ ಅವರು ವಿವಿಧ ಬಗೆಯ ಸೊಪ್ಪುಗಳ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಹಾಗೂ ಇಕೋಸ್ಪೇಸ್ನ ಶ್ರೀವತ್ಸರ್ ಅವರು ಕೆಲವು ಔಷಧೀಯ ಸೊಪ್ಪುಗಳ ಬಗ್ಗೆ ಮಾಹಿತಿ ನೀಡಿದರು. ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಂತಹ ಆಸಕ್ತರು ತಮ್ಮಲ್ಲೂ ಸೊಪ್ಪಿನ ಮೇಳ ನಡೆಸುವಂತೆ ಕೋರಿಕೆ ಸಲ್ಲಿಸಿದ್ದು ವಿಶೇಷವಾಗಿತ್ತು.
0: ನಿಯಮಬಾಹಿರ ಔಷಧ ಸಂಗ್ರಹಣೆ ಮತ್ತು ವಿತರಣೆ ಹಿನ್ನೆಲೆ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಔಷಧ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳು ಪರವಾನಗಿ ಇಲ್ಲದ ಬೆಂಗಳೂರಿನ ಇ ಕಾಮರ್ಸ್ ಸಂಸ್ಥೆಗಳ ಗೋದಾಮುಗಳ ಮೇಲೆ ದಾಳಿ ನಡೆಸಿ ಭಾರೀ ಪ್ರಮಾಣದ ಔಷಧಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆನೇಕಲ್ನಲ್ಲಿ 245,352 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ವಶಪಡಿಸಿಕೊಂಡಿದೆ. ದೇವನಹಳ್ಳಿಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ 157,000 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ಜಪ್ತಿ ಮಾಡಿದೆ. 2029 ವೇಳೆಗೆ ನಶೆ ಮುಕ್ತ ಭಾರತ ನಿರ್ಮಾಣದ ಗುರಿ ಹೊಂದಲಾಗಿದ್ದು, ಮಾದಕ ದ್ರವ್ಯಗಳ ಕಳ್ಳ ಸಾಗಣೆ ಬಳಕೆ ಮೇಲೆ ನಿಗಾ ವಹಿಸಲು ಉನ್ನತ ಕಾರ್ಯಪಡೆ ರಚಿಸಲಾಗಿದೆ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗೋವಾದಲ್ಲಿ ತಿಳಿಸಿದ್ದಾರೆ. ನಿಧಾನ್ ಪೋರ್ಟಲ್ ಮೂಲಕ ಮಾದಕ ವಸ್ತು ಜಾಲದ ಆರೋಪಿಗಳ ಡೇಟಾಬೇಸ್ ತಯಾರಿಸಲಾಗುತ್ತಿದೆ. 10,000 ಹೆಚ್ಚು ಸ್ವಯಂ ಸೇವಕರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಶಾಮುಕ್ತಿ ಕೇಂದ್ರಗಳನ್ನು ದೇಶಾದ್ಯಂತ ಹೆಚ್ಚಿಸಲಾಗುತ್ತಿದ್ದು, 1,00,000 ನಶಾಮುಕ್ತಿ ಮಿತ್ರರನ್ನು ರೂಪಿಸಲಾಗುತ್ತಿದೆ ಎಂದರು. 7ನೇ ಅಂತಾರಾಷ್ಟೀಯ ನೀಲಿ ಆಗಸಕ್ಕಾಗಿ ಶುದ್ದಗಾಳಿಯ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಸ್ವಚ್ಛ ಮತ್ತು ಹಸಿರು ಇಂಧನ ಬಳಕೆ, ಆರ್ಥಿಕ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ವಿಶ್ವ ಕರಾವಳಿ ಪಕ್ಷಿಗಳ ದಿನಾಚರಣೆ ಹಿನ್ನೆಲೆ ವಿವಿಧೆಡೆ ಮಕ್ಕಳಿಗಾಗಿ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮಗಳು ಜರುಗಿದವು. ಕನ್ನಡದ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರದ ಎಂ ಗೋವಿಂದಪೈ ಅವರ ಪುಣ್ಯತಿಥಿ ಹಿನ್ನೆಲೆ ಸಾಹಿತ್ಯಾಸಕ್ತರು ಅವರ ಕೊಡುಗೆಗಳನ್ನು ಸ್ಮರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ, 200 ಹೆಚ್ಚು ಸೊಪ್ಪುಗಳ ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:15:50. ಇದೀಗ ಭಾವಗೀತೆಗಳು. ಮೊದಲಿಗೆ ಕೇಳಿ ಕುವೆಂಪು ಅವರು ರಚಿಸಿರುವ ಅಂತರತಮ ನೀ ಗುರು ಹೇ ಆತ್ಮತಮೋಹಾರಿ.

ಮುಂದಿನ ಭಾವಗೀತೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ನೀನು ಮುಗಿಲು ನಾನು ನೆಲ ನಿನ್ನ ಒಲವೇ ಬಲ.

ಮುಂದಿನ ಗೀತೆ ತಪ್ಪಿಹೋಯಿ ತಲ್ಲೆ ಚುಕ್ಕಿ ಬೆಳಕಿನ ಜಾಡು, ದೇಶ್ ಕುಲಕರ್ಣಿಯವರ ರಚನೆ.

0: ಇದುವರೆಗೂ ಅಂಕಿತಾ ಅಮರ್ ಅವರು ಹಾಡಿದ್ದಂತಹ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30:25. ಇದೀಗ ಕೆಲವು ಪ್ರಕಟಣೆಗಳು.
1: ಕುಂತಲ್ಲು ನೀನೇನೆ ಹುಡು, ನಿಂತಲ್ಲು ನೀನೇನೆ ಹುಡು, ಎಲ್ಲೆಲ್ಲು ನೀನೇ ಕಾಡುವೆ.
2: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
3: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
2: ನೀನು, ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
4: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
2: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
5: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
6: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಕೇಳುಗರೆ, ಗಮನಿಸಿ, ಇಂದು ಬೆಳಿಗ್ಗೆ 8:30 ಆಯುಷ್ ವಾಣಿ ಕಾರ್ಯಕ್ರಮದಲ್ಲಿ ದಿನಚರ್ಯ ವಿಷಯದ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ಎಚ್, ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿದವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯವು ಹೊಸ ಎತ್ತರಕ್ಕೆ ತಲುಪಿದ್ದು, ಉಭಯ ದೇಶಗಳು ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಪಿಎಸ್ ಸ್ವಾಮಿನಾರಾಯಣ್ ಹಿಂದೂ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಅವರು, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ರಕ್ಷಣೆ, ಬಾಹ್ಯಾಕಾಶ ಹಾಗೂ ಹವಾಮಾನ ವೈಪರೀತ್ಯ ನಿಯಂತ್ರಣ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ನೂತನ ಶಕ್ತಿಯೊಂದಿಗೆ ಮುನ್ನಡೆಯುತ್ತಿವೆ ಎಂದು ಹೇಳಿದರು. 2026 ವರ್ಷವನ್ನು ಭಾರತ ಫ್ರಾನ್ಸ್ ನಾವೀನ್ಯತಾ ವರ್ಷವಾಗಿ ಆಚರಿಸಲಾಗುತ್ತಿದ್ದು, ಉಭಯ ದೇಶಗಳ ಈ ಐತಿಹಾಸಿಕ ನಂಟು ಸುದೀರ್ಘ ಸಾಂಸ್ಕೃತಿಕ ಹಾಗೂ ರಾಜಕೀಯ ಅಡಿಪಾಯದ ಮೇಲೆ ನಿಂತಿದೆ ಎಂದರು. ಫ್ರೆಂಚ್ ವಿದ್ವಾಂಸರಿಂದ ಸಂಸ್ಕೃತ ಪ್ರಸಾರ, ರೋಮ್ಯಾನ್ ರೋಲ್ಯಾಂಡ್ ಅವರ ಸಾಹಿತ್ಯ ಹಾಗೂ ಐಫೆಲ್ ಟವರ್ ಎದುರು ನಡೆಯುವ ಯೋಗ ದಿನಾಚರಣೆಗಳು ಭಾರತ ಫ್ರಾನ್ಸ್ ನಡುವಿನ ನಿಕಟ ಸಾಂಸ್ಕೃತಿಕ ಬೆಸುಗೆಗೆ ಸಾಕ್ಷಿಯಾಗಿವೆ ಎಂದು ಪ್ರಧಾನಿ ಸ್ಮರಿಸಿದರು. ಮೇಡ್ ಇನ್ ಇಂಡಿಯಾ ಹಾಗೂ ಬಿಲ್ಟ್ ಇನ್ ಫ್ರಾನ್ಸ್ ಮಾದರಿಯಲ್ಲಿ ಭಾರತದ ಸಾಂಪ್ರದಾಯಿಕ ಶಿಲ್ಪಕಲೆ ಮತ್ತು ಫ್ರಾನ್ಸ್ನ ಆಧುನಿಕ ಎಂಜಿನಿಯರಿಂಗ್ ತಂತ್ರಜ್ಞಾನದ ಸಮ್ಮಿಲನವಾಗಿ ಈ ಮಂದಿರ ನಿರ್ಮಾಣಗೊಂಡಿದೆ. ದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಸಂಭವಿಸಿದ ಬಹುಮಟಡಿ ಕಟ್ಟಡ ಕುಸಿದ ದುರಂತಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದು, ಕಟ್ಟಡದ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಿಸಲು ನಿರ್ದೇಶಿಸಿದ್ದಾರೆ. ಸ್ಥಳ ಪರಿಶೀಲನೆ ಹಾಗೂ ಪ್ರಾಥಮಿಕ ವರದಿ ಪಡೆದ ನಂತರ ಮುಖ್ಯಮಂತ್ರಿಗಳ ಕಾರ್ಯಾಲಯ ಈ ನಿರ್ಧಾರ ಪ್ರಕಟಿಸಿದ್ದು, ಈ ಗಂಭೀರ ದುರಂತಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ನಿನ್ನೆ ತಡರಾತ್ರಿ ಮತ್ತೊಂದು ಮೃತದೇಹ ಪತ್ತೆಯಾಗುವುದರೊಂದಿಗೆ ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿಕೆಯಾಗಿದೆ. ಎನ್ಡಿಆರ್ಎಫ್, ಅಗ್ನಿಶಾಮಕ ದಳ ಹಾಗೂ ದೆಹಲಿ ಪೊಲೀಸರು ಸ್ಥಳದಲ್ಲಿ ಬಿದ್ದಿರುವ ಅವಶೇಷಗಳನ್ನು ತೆರವುಗೊಳಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿ ಮುಖ್ಯಮಂತ್ರಿ, ಪೊಲೀಸ್ ಆಯುಕ್ತರು ಹಾಗೂ ಎನ್ಡಿಆರ್ಎಫ್ ಮಹಾನಿರ್ದೇಶಕರೊಂದಿಗೆ ಮಾತನಾಡಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದು, ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೇಯಿಂಗ್ ಗೆಸ್ಟ್ ನಿಲಯವಾಗಿ ಬಳಕೆಯಾಗುತ್ತಿದ್ದ ಈ ಕಟ್ಟಡದ ತಾಳಮಹಡಿಯಲ್ಲಿ ನಿನ್ನೆ ಮಧ್ಯಾಹ್ನ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದಾಗ ಕಟ್ಟಡ ಕುಸಿದು ಬಿದ್ದಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ 4 ಹೆಚ್ಚು ಮಹಡಿಗಳನ್ನು ಹೊಂದಿರುವ ಎಲ್ಲ ಅಕ್ರಮವಾಗಿ ನಿರ್ಮಿತ ಕಟ್ಟಡಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೀಲ್ ಮಾಡಲು ದೆಹಲಿ ಮೇಯರ್ ಪ್ರವೇಶ್ ವಾಹಿ ಆದೇಶಿಸಿದ್ದು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ಹಾಗೂ ಪ್ರದೇಶದಲ್ಲಿ ಹೆಚ್ಚಿದ ಆತಂಕದಿಂದಾಗಿ ದೆಹಲಿ ವಿಶ್ವವಿದ್ಯಾಲಯದ ವೆಂಕಟೇಶ್ವರ ಕಾಲೇಜಿಗೆ ಇಂದು ರಜೆ ಘೋಷಿಸಲಾಗಿದ್ದು, ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ತನ್ನ ತರಗತಿ ಕೊಠಡಿಗಳಲ್ಲಿ ತಾತ್ಕಾಲಿಕ ವಸತಿ ಕಲ್ಪಿಸಿದೆ. ಜೊತೆಗೆ ಆರ್ಯಭಟ್ಟ ಕಾಲೇಜು ಕೂಡ ಇಂದು ಬೋಧನಾ ಚಟುವಟಿಕೆಗಳನ್ನು ಅಮಾನತುಗೊಳಿಸಿದ್ದು, ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ತಾತ್ಕಾಲಿಕ ವಸತಿ ನಿಲಯವಾಗಿ ಪರಿವರ್ತಿಸಿ ನೆರವು ಹಸ್ತ ಚಾಚಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಅಥವಾ ಅದರ ಪ್ರಾಮುಖ್ಯತೆಯನ್ನು ಕುಗ್ಗಿಸಲಾಗುತ್ತಿದೆ ಎಂಬ ಮಾಧ್ಯಮ ವರದಿಗಳು ಹಾಗೂ ವದಂತಿಗಳಿಗೆ ಇಸ್ರೋ ಸ್ಪಷ್ಟನೆ ನೀಡಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಇಸ್ರೋ, ಸಂಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳಿಸುವುದಿಲ್ಲ ಹಾಗೂ ಅದರ ಮಹತ್ವವೇನೂ ಕಡಿಮೆಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯು ಭಾರತದ ಮುಂದಿನ ತಲೆಮಾರಿನ ಬಾಹ್ಯಾಕಾಶ ಯೋಜನೆಗಳ ಮೇಲೆ ಇಸ್ರೋ ಇನ್ನಷ್ಟು ತೀವ್ರವಾಗಿ ಗಮನಹರಿಸಲು ನೆರವಾಗಲಿದೆ ಎಂದು ತಿಳಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳನ್ನು ಖಾಸಗೀಕರಣ ಎಂದು ನೋಡದೆ ಬಾಹ್ಯಾಕಾಶ ವ್ಯವಸ್ಥೆಯ ವಿಸ್ತರಣೆ ಮತ್ತು ಸಾಮರ್ಥ್ಯ ವೃದ್ಧಿ ಎಂದು ಗ್ರಹಿಸಬೇಕು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಭಾರತೀಯ ಉದ್ಯಮಗಳು ಬೆಳೆದಂತೆ ಪಕ್ವವಾದ ಹಾಗೂ ವಿಸ್ತರಿಸಬಹುದಾದ ತಂತ್ರಜ್ಞಾನ ಚಟುವಟಿಕೆಗಳನ್ನು ಕೈಗಾರಿಕೆಗಳೇ ಕೈಗೆತ್ತಿಕೊಳ್ಳಲಿವೆ. ಇದರಿಂದ ಬೃಹತ್ ಪ್ರಮಾಣದ ಉತ್ಪಾದನೆ, ವಾಣಿಜ್ಯೀಕರಣ ಹಾಗೂ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶ ಸಾಧ್ಯವಾಗಲಿದೆ. ಈ ಮೂಲಕ ಇಸ್ರೋದ ಅತ್ಯುತ್ತಮ ವಿಜ್ಞಾನಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿ ಮುಂದುವರೆದ ಸಂಶೋಧನೆಗಳು, ನೂತನ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಯೋಜನೆಗಳತ್ತ ಪೂರ್ಣ ಗಮನ ಹರಿಸಲು ಸಾಧ್ಯವಾಗುತ್ತದೆ ಎಂದು ಇಸ್ರೋ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ

ಆಯೋಜನೆಗೊಳ್ಳುತ್ತಿರುವ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಗೆ ಆಗಮಿಸುವಂತೆ ಆಹ್ವಾನ ನೀಡಿದರು. ಮುಂಬರುವ ದಿನಗಳಲ್ಲಿ ಹೊರ್ಮು ಜಲಸಂಧಿಯ ಹೊರಭಾಗದಲ್ಲಿ ಹೊಸ ನಿರ್ಬಂಧಿತ ವಲಯವನ್ನು ಘೋಷಿಸುವುದಾಗಿ ಇರಾನ್ನ ಉನ್ನತ ಭದ್ರತಾ ಅಧಿಕಾರಿ ಪ್ರಕಟಿಸಿದ್ದು, ತಮ್ಮ ದೇಶದ ಸಮನ್ವಯವಿಲ್ಲದೆ ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಹಡಗುಗಳನ್ನು ಇರಾನ್ ನಿಷೇಧಿತ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅಮೆರಿಕ ನೌಕಾಪಡೆಯ ತಡೆಗೋಡೆ ರೇಖೆಯಿಂದ ಪ್ರಾರಂಭವಾಗುವ ಈ ವಲಯ ಪರ್ಷಿಯನ್ ಕೊಲ್ಲಿಯ ಕೆಲವು ಭಾಗಗಳವರೆಗೆ ವಿಸ್ತರಿಸಲಿದೆ. ಜಲಸಂಧಿಯ ಕಡೆಗೆ ಎರಡು ಕಡೆಯಿಂದ ಚಲಿಸುವ ಮತ್ತು ಈ ವಲಯವನ್ನು ಪ್ರವೇಶಿಸುವ ಹಡಗುಗಳು ನಿರ್ಬಂಧವನ್ನು ಎದುರಿಸಬೇಕಾಗುತ್ತದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಬಿಹಾರ ಹಾಗೂ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿಹಾರದಲ್ಲಿ ಗಂಗಾ, ಗಂಡಕಿ ಮತ್ತು ಕೋಸಿ ಸೇರಿದಂತೆ ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಗಂಗಾ ನದಿಯ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆ ನದಿಯ ಕೆಳಪಾತ್ರದ ಪ್ರದೇಶಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಲಾಗಿದೆ. ಇತ್ತ ಉತ್ತರ ಪ್ರದೇಶದಲ್ಲೂ ಪ್ರವಾಹ ಪರಿಸ್ಥಿತಿ ಇದ್ದು ರಾಜ್ಯದ 24 ಜಿಲ್ಲೆಗಳು ಜಲಾವೃತಗೊಂಡಿವೆ. ಮಳೆ ಸಂಬಂಧಿತ ಅವಘಡಗಳಿಂದ 5 ಮಂದಿ ಮೃತಪಟ್ಟಿದ್ದಾರೆ. ಈ ನಡುವೆ ಮುಂಬರುವ 2 ದಿನಗಳಲ್ಲಿ ಬಿಹಾರ, ಪೂರ್ವ ಉತ್ತರ ಪ್ರದೇಶ, ಪೂರ್ವ ಮಧ್ಯಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ತಾಷ್ಕೆಂಟ್ನಲ್ಲಿ ನಿನ್ನೆ ನಡೆದ ತಮ್ಮ ಅಂತಿಮ ಅರ್ಹತಾ ಪಂದ್ಯದಲ್ಲಿ ಭಾರತ ಫುಟ್ಬಾಲ್ ತಂಡ ಬಾಂಗ್ಲಾದೇಶ ವಿರುದ್ಧ 3-0 ಗೋಲುಗಳ ಭರ್ಜರಿಯ ಸಾಧಿಸುವ ಮೂಲಕ 20 ವರ್ಷಗಳ ನಂತರ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಗೆ ಅರ್ಹತೆ ಪಡೆದುಕೊಂಡಿದೆ. ಬಿ ಗುಂಪಿನ ರೋಚಕ ಪಂದ್ಯದಲ್ಲಿ ಭಾರತದ ಡ್ಯಾನಿ ಮೈತೇಯ್, ಲೈಶ್ರಾಮ್, ಮಿಶೆಲ್ ಯಾದವ್ ಹಾಗೂ ಎಂಡಿ ಅರ್ಬಾಶ್ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ 3 ಪಂದ್ಯಗಳಿಂದ ಭಾರತ ಒಟ್ಟು 6 ಅಂಕಗಳನ್ನು ಕಲೆ ಹಾಕಿದೆ. ಭಾರತ ತಂಡ ಕೊನೆಯ ಬಾರಿ 2006 ಈ ಪಂದ್ಯಾವಳಿಯಲ್ಲಿ ಆಡಿತ್ತು. ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಟೂರ್ನಿ 2027 ಮಾರ್ಚ್ 24 ಏಪ್ರಿಲ್ 10 ಚೀನಾದಲ್ಲಿ ನಡೆಯಲಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೇ ಜಿ ಟಿಂಗ್ ಮತ್ತು ರೆನ್ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17 ಅಂತರದಲ್ಲಿ ಪರಾಭವಗೊಳಿಸಿತು. ಈ ಗೆಲುವಿನೊಂದಿಗೆ ಚೀನಾ ಮಾಸ್ಟರ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಚೊಚ್ಚಲ ಸ್ವರ್ಣ ಪದಕ ತಂದುಕೊಟ್ಟ ಕೀರ್ತಿಗೆ ಸಾತ್ವಿಕ್ ಚಿರಾಗ್ ಜೋಡಿ ಭಾಜನವಾಗಿದೆ. ಇದು ಈ ಇಬ್ಬರು ಆಟಗಾರರ ವೃತ್ತಿ ಜೀವನದ 10 DWF ವಿಶ್ವ ಟೂರ್ ಪ್ರಶಸ್ತಿಯಾಗಿದೆ. ಈ ಭಾರತೀಯ ಜೋಡಿ ಇದಕ್ಕೂ ಮುನ್ನ 2023 ಹಾಗೂ 2025 ಚೀನಾ ಮಾಸ್ಟರ್ಸ್ನಲ್ಲಿ ರನ್ನರ್ ಅಪ್ ಆಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:45:30. ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಶಾಂಭವಿ ಚಿತ್ರಕ್ಕಾಗಿ ಕುಸುಮ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನ ರಚಿಸಿದ್ದಾರೆ ಚಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

ಇದೀಗ ಚಿತ್ರ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಭಾಮ ಸತ್ಯಭಾಮ ಚಿತ್ರದ ಗೀತೆ, ಎಸ್ ನಾರಾಯಣವರ ಗೀತರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಬಂಧನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ.

0: ಕಡ್ಡಿಗಳು ಅಂದರೆ ಕಿರುಬೆರಳಿನ ಗಾತ್ರದ ಕಡ್ಡಿಗಳನ್ನು ಒಂದು ಭಾಗದಲ್ಲಿ ಬ್ರಷ್ ರೀತಿಯಾಗಿ ಮಾಡಿಕೊಂಡು ಉಪಯೋಗಿಸುವುದರಿಂದ ದಂತ ಶುಚಿತ್ವವನ್ನು ಕಾಪಾಡಬಹುದು ಅಂತ ದಂತದವನದಲ್ಲಿ ಹೇಳಿರುತ್ತಾರೆ. ಅಂದರೆ ಈ ದಂತದವನಕ್ಕಾಗಿ ನಾವು ಅಪಮಾರ್ಗ, ಕದಿರ, ಹೊಂಗೆ ಮರದ ಕಡ್ಡಿ ಅಥವಾ ಉತ್ತರಾಣಿ ಕಡ್ಡಿ ಅಥವಾ ಕದಿರ ಮರದ ಕಡ್ಡಿಗಳನ್ನ ಅಥವಾ ಬೇವಿನ ಮರದ ಕಡ್ಡಿಯನ್ನ ದಂತದವನಕ್ಕೆ ಉಪಯೋಗಿಸಬಹುದು. ನಂತರ ನಸ್ಯ, ನಸ್ಯ ಅಂದ್ರೆ ಮೂಗಿಗೆ ಎಣ್ಣೆಯನ್ನ ಬಿಟ್ಕೊಳ್ತಕ್ಕಂಥದ್ದು, ಅಂದ್ರೆ ಔಷಧಿಯುಕ್ತ ಅಣುತೈಲವನ್ನ ಎರಡೂ ಹೊರಳೆಗೂ ಬಿಟ್ಟುಕೊಳ್ಳುವುದರಿಂದ ಮೂಗಿನಲ್ಲಿ ಉತ್ಪತ್ತಿಯಾದಂತಹ ದೋಷಗಳನ್ನ ಹೊರಹಾಕೋದ್ರಿಂದ ಮೂಗು, ಕಣ್ಣು ಮತ್ತೆ ಕೂದಲಿನಲ್ಲಿ ಬರ್ತಕ್ಕಂತ ದೋಷಗಳು ಅಥವಾ ರೋಗಗಳನ್ನ ತಡೆಗಟ್ಟಬಹುದಾದ ಒಂದು ವಿಧಾನ ಆಗಿದೆ. ಅದರ ನಂತರ ಗಂಡೂಷ ಅಂತ ಕರಿತೇವೆ. ಗಂಡೂಷ ಅಂದ್ರೆ ಔಷಧೀಯ ಗುಣವುಳ್ಳಂತಹ ಕಷಾಯ ದ್ರವ್ಯಗಳನ್ನ ಅಥವಾ ಎಣ್ಣೆಯನ್ನ ಬಾಯಿಯಲ್ಲಿ ಹಾಕಿಕೊಂಡು ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಇಟ್ಟುಕೊಂಡು ನಂತರ ಅದನ್ನ ಉಗಿತಕ್ಕಂತ ಕ್ರಿಯೆಗೆ ಗಂಡೂಷ ಅಂತ ಹೇಳ್ತೇವೆ. ಇದು ಸಹ ಬಾಯಿಯ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಇರುತ್ತದೆ. ತದನಂತರ ಅಭ್ಯಂಗ, ಅಭ್ಯಂಗ ಅಂದ್ರೆ ದೇಹಕ್ಕೆ ಎಣ್ಣೆಯನ್ನ ಹಚ್ಚಿಕೊಳ್ತಕ್ಕಂಥದ್ದು. ಎಳ್ಳಿನ ಎಣ್ಣೆಯನ್ನಾದರೂ ಉಪಯೋಗಿಸಬಹುದು ಅಥವಾ ಕೊಬ್ಬರಿ ಎಣ್ಣೆಯನ್ನಾದರೂ ಉಪಯೋಗಿಸಬಹುದು. ಈ ರೀತಿ ಎಣ್ಣೆಯನ್ನ ತೆಗೆದುಕೊಂಡು ದೇಹಕ್ಕೆ ಪೂರ್ಣ ಹಚ್ಚಿಕೊಳ್ಳೋದ್ರಿಂದ ದೇಹದಲ್ಲಿ ವಾತದ ಅಂಶ ಕಮ್ಮಿ ಮಾಡಲು ಅತ್ಯಂತ ಉಪಯುಕ್ತವಾಗಿದೆ. ಅಭ್ಯಂಗನದ ನಂತರ ಪ್ರತಿದಿನ ವ್ಯಾಯಾಮವನ್ನ ಆಚರಿಸಲೇಬೇಕು. ನಮ್ಮ ದಿನನಿತ್ಯದ ಕರ್ಮದಲ್ಲಿ ವ್ಯಾಯಾಮವನ್ನು ಒಂದು ಅಂಗವಾಗಿ ನಾವು ಆಚರಿಸಲೇಬೇಕಾಗಿರುತ್ತದೆ. ವ್ಯಾಯಾಮ ಅಂದ್ರೆ ಶರೀರ ಆಯಾಸಜನಕಂ ಕರ್ಮಂ ವ್ಯಾಯಾಮಂ, ಅಂದ್ರೆ ನಮ್ಮ ಶರೀರಕ್ಕೆ ಆಯಾಸವನ್ನು ಉಂಟು ಮಾಡತಕ್ಕಂತ ಯಾವುದೇ ಕೆಲಸವೂ ಸಹ ವ್ಯಾಯಾಮ ಆಗ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಅವನ ಶಕ್ತಿಯ ಅರ್ಧ ಶಕ್ತಿಗೆ ಅನುಸಾರವಾಗಿ ನಾವು ವ್ಯಾಯಾಮವನ್ನು ಮಾಡಬೇಕು. ಅದನ್ನ ಹೆಂಗೆ ಕಂಡಿಡ್ಕೊಳ್ಳೋದು ಅಂದ್ರೆ, ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿಗೆ ತನ್ನ ಹಣೆಯ ಮೇಲೆ, ಕಂಕಳಲ್ಲಿ ಮತ್ತು ಕುತ್ತಿಗೆಯಲ್ಲಿ ಬೆವರು ಬರುತ್ತದೆ ಅಲ್ಲಿವರೆಗೂ ವ್ಯಾಯಾಮವನ್ನ ಮಾಡಿ ನಿಲ್ಲಿಸಿದಲ್ಲಿ ಅದು ಆ ದಿನದ ಆ ವ್ಯಕ್ತಿಗೆ ಸಾಕಾಗ್ತದೆ. ಅದರ ನಂತರ ಸ್ನಾನ, ಸ್ನಾನವನ್ನ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಮಾಡಿದ್ರೆ ಅತಿ ಉತ್ತಮ. ಅತಿಯಾದ ಸುಡುವ ನೀರನ್ನ ತಲೆಯ ಮೇಲೆ ಹಾಕೋದ್ರಿಂದ ತಲೆಯಿನ ಕೂದಲಿಗೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬಹುದು ಅಥವಾ ತಣ್ಣ ನೀರನ್ನ ಸ್ನಾನ ಮಾಡಬೇಕು. ಅದನಂತರ ನಮ್ಮ ವೃತ್ತಿ, ನಮ್ಮ ಶಕ್ತಿ ಅನುಸಾರ, ನಮ್ಮ ಮನಸ್ಸಿಗೆ ಇಡಿಸ್ತಕ್ಕಂತ, ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ವೃತ್ತಿಯನ್ನು ಆರಿಸಿಕೊಂಡು ಅದರಲ್ಲಿ ನಮ್ಮ ಮನಸ್ಸೇ ಇಟ್ಟು, ಶ್ರದ್ಧೆ ಇಟ್ಟು ನಮ್ಮ ವೃತ್ತಿಯನ್ನು ಮಾಡಬೇಕು ಅಂತ ಇದೆ. ನಂತರ ನಮ್ಮ ರಾತ್ರಿಯ ಕೆಲಸವಾದ ನಿದ್ರೆಗೂ ಸಹ ನಾವು ಅತಿ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತದೆ. ನಿದ್ರೆಯನ್ನ ನಮಗೆ ಪ್ರತಿದಿನ ವಯಸ್ಸಿಗೆ ಅನುಸಾರವಾಗಿ 6-8 ಗಂಟೆವರೆಗೂ ನಿದ್ದೆಯನ್ನ ಮಾಡಬೇಕಾಗುತ್ತದೆ. ನಿದ್ದೆ ಅತಿ ಪ್ರಮುಖವಾಗಿ ಮನುಷ್ಯನಿಗೆ ಅವಶ್ಯಕತೆ ಇದ್ದು, ಆ ನಿದ್ರೆಯಿಂದ ನಮ್ಮ ಆಯಾಸವನ್ನು ಪರಿಹಾರ ಮಾಡೋದಲ್ಲದೆ ಜೀವಕೋಶಗಳ ಬೆಳವಣಿಗೆಗಾಗಲಿ, ಮಾನಸಿಕ ನೆಮ್ಮದಿಗಾಗಲಿ ನಿದ್ದೆ ಪ್ರಮುಖ ಅಂಶ ಆಗ್ತದೆ. ಈ ರೀತಿಯಾಗಿ ನಾವು ದಿನಚರಿಯನ್ನ ಪಾಲಿಸಬೇಕಾಗುತ್ತೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ದಿನಚರ್ಯದ ಬಗ್ಗೆ ತಿಳಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ SH, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಇದೀಗ ಚಿತ್ರಗೀತೆಗಳು. ಕಲರ್ಸ್ ಚಿತ್ರಕ್ಕಾಗಿ ಹೇಮಂತ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಮಳವಳ್ಳಿ ಸಾಯಿಕೃಷ್ಣ ಅವರ ಸಾಹಿತ್ಯಕ್ಕೆ ಮಹೇಶ್ ಅವರ ಸಂಗೀತ.

ವ್ಯಾಸರಾಜ್ ಸೋಸ್ಲೆ ಅವರ ಕಂಠದಲ್ಲಿ ಕೇಳಿ ಡಿಸೆಂಬರ್ 24 ಚಿತ್ರದ ಗೀತೆ. ವಿಶಾಲ್ ಆಲಾಪ್ ಅವರ ಗೀತರಚನೆಗೆ ಪ್ರವೀಣ್ ನಿಕೇತನ್ ಅವರ ಸಂಗೀತ ನಿರ್ದೇಶನವಿದೆ.

ಕಾರ್ತಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಜಾಲಿ ಡೇಸ್ ಚಿತ್ರದ ಗೀತೆ. ಕವಿರಾಜ್ ಅವರ ಗೀತ ರಚನೆ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸೋಪಾನದಿನ ತೀತನಹೇ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ. ಹರ್ಮ್ಯಾಗ್ರಕೇರಿ ಸೋಪಾನದಿನ ತೀತನಹೇ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ. ಬ್ರಹ್ಮಪದದಿಂದ ಧರ್ಮಾಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕೋತಿಮ್ಮ. ಬ್ರಹ್ಮಪದದಿಂದ ಧರ್ಮಾಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕೋತಿಮ್ಮ.

ನಿಜವಾದ ಜ್ಞಾನ ಯಾವುದು? ನಿಸ್ಸಂಶಯವಾಗಿಯೂ ಅದು ಬ್ರಹ್ಮಪದ, ಬ್ರಹ್ಮಸ್ವರೂಪ. ಈ ತತ್ವ ಸಾಕ್ಷಾತ್ಕಾರ ಆಗಿಬಿಟ್ಟ ಪ್ರತಿಯೊಂದು ಜೀವಿಯೂ ಸಂಪೂರ್ಣನೇ. ಆತನನ್ನ ಯಾತನೆಗಳು ಬಾಧಿಸಲ್ಲ, ಪಾಶಗಳು ಬಿಗಿಯಲ್ಲ, ಪಾಪಗಳ ಭೀತಿ ಇಲ್ಲವೇ ಇಲ್ಲ. ನೀನು ಎಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿದ್ರೂ ಸಮುದ್ರದಂತಿರೋ ಆ ಪಾಪರಾಶಿನ ಜ್ಞಾನ ಅನ್ನೋ ನಾವೆಯಿಂದ ದಾಟಿಬಿಡ್ತೀಯೇ ಅನ್ನೋ ಮಾತನ್ನ ಗೀತಾಚಾರ್ಯ ಅರ್ಜುನನಿಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಯಸ್ಕರವಾದದ್ದು. ಎಲ್ಲ ಕರ್ಮವೂ ಜ್ಞಾನದಲ್ಲಿ ನಿಶೇಷವಾಗಿ ಪರಿಸಮಾಪ್ತಿಯನ್ನು ಹೊಂದಿಬಿಡುತ್ತೆ ಅನ್ನೋ ಆಶ್ವಾಸನೇನು ಪದೇ ಪದೇ ಕೊಡ್ತಾನೆ. ಇಲ್ಲೂ ಅದನ್ನೇ ಸುಂದರವಾದ ಉದಾಹರಣೆಯಿಂದ ಹೇಳ್ತಾ ಇದ್ದಾರೆ ಡಿ ವಿಜಿ. ನೀನು ಮೆಟ್ಟಿಲುಗಳನ್ನೇ ಏರಿ ಉನ್ನತ ಸ್ಥಾನಕ್ಕೆ ಹೋಗಿದ್ರಿ, ಆದರೆ ಮತ್ತಿನ್ನು ಆ ಮೆಟ್ಟಿಲುಗಳ ಆಶ್ರಯ ನಿಂಗೆ ಬೇಡ. ಯಾಕಂದ್ರೆ ಇನ್ನು ನೀನು ಕೆಳಗಿಳಿಯೋ ಮಾತೇ ಇಲ್ಲ, ಜ್ಞಾನ ಶಿಖರದ ಮೇಲೆ ನೆಲೆಯಾಗಿಬಿಟ್ಟಿದ್ದಿ. ಅದೇ ರೀತಿ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ. ಈ ಮಾತು ಬಹಳ ಮುಖ್ಯ. ನಿಜವಾಗಿಯೂ ಕರ್ಮಗಳಿಂದ ಬಿಡುಗಡೆ ಬೇಕು ಅಂದ್ರೆ ನಿರ್ಮಮತೆಯಂಥ ಒಂದು ವಿರಕ್ತ ಮನಸ್ಥಿತಿನ ನಾವು ಸಾಧಿಸಿಕೊಳ್ಳೇಬೇಕು. ಬ್ರಹ್ಮ ಪದವಿಗೆ ಏರಿಬಿಟ್ಟಂಥ ಅಧ್ಯಾತ್ಮ ಸಾಧಕನಿಗೆ ಧರ್ಮಾಧರ್ಮಗಳ ನಿಯಮವೂ ಇಲ್ಲ ಅಂತಾರೆ ತಿಮ್ಮಗುರು. ಇಂಥ ನಿಯಮಗಳು ಕೂಡ ನಿರ್ಮಾಲ್ಯ ಆಗಿಬಿಡುತ್ತಂತೆ. ನಿರ್ಮಾಲ್ಯ ಅಂದ್ರೆ ಒಂದು ಸಾರಿ ದೇವರಿಗೆ ಅರ್ಪಿಸಿ ಹಳತಾದ ಹೂವುಗಳು. ಈ ಸಾಧಕನೂ ಹಾಗೆ. ಸಾಧನೆಯ ಹಾದಿಯಲ್ಲಿ ನಡೆಯುವಾಗ ಧರ್ಮ, ಕರ್ಮ, ಯಮ, ನಿಯಮ, ತಪಸ್ಸು ಮುಂತಾದ ಎಲ್ಲ ನೀತಿಗಳನ್ನ ಅನುಸರಿಸೇ ಇದ್ದಾನೆ. ಆದರೆ ಒಂದು ಸಾರಿ ಆತ ಬ್ರಹ್ಮದಲ್ಲಿ ಐಕ್ಯನಾದ ಕೂಡಲೇ ಈ ಎಲ್ಲ ನೀತಿ ನಿಯಮಗಳು ನಿರ್ಮಾಲ್ಯದಂತೆ ಹಳತು ಮತ್ತು ಅನವಶ್ಯಕ.

0: ತಾನು ತನ್ನೊಳಗೆಲ್ಲರಿರುವವೋ, ಎಲ್ಲೆಲ್ಲಿಯುಂ ನೋಡಿ ನಡೆದು ನಗುತ್ತಳುತ್ತ. ಎಲ್ಲರೊಳು ತಾನು ತನ್ನೊಳಗೆಲ್ಲರಿರುವವೋ, ಎಲ್ಲೆಲ್ಲಿಯುಂ ನೋಡಿ ನಡೆದು ನಗುತ್ತಳುತ. ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲಾಗ ಬಲ್ಲವನೆ ಮುಕ್ತನಲ ಮಂಕುತಿಮ್ಮ.
1: ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲಾಗ ಬಲ್ಲವನೆ ಮುಕ್ತನಲ ಮಂಕುತಿಮ್ಮ.

ಈ ಜೀವನ್ಮುಕ್ತಿಯ ಅಪೇಕ್ಷೆ ಪ್ರತಿಯೊಬ್ಬರಿಗೂ ಇದೆ. ಸಾಕಾಯ್ತಪ್ಪ ದೇವ್ರೇ, ನಂಗೆ ಮುಕ್ತಿ ಕೊಟ್ಬಿಡು ಅಂತ ಅವನ್ನೇ ಡಿಮಾಂಡ್ ಮಾಡ್ತೀವಿ. ಆದರೆ ಪ್ರಯತ್ನ ಪರಿಶ್ರಮಗಳೇ ಇಲ್ಲದೆ ಮುಕ್ತಿ ಹೇಗೆ ಸಿದ್ಧಿಸುತ್ತೆ? ಬಲು ಕಷ್ಟ ಸಾಧ್ಯ ಈ ತತ್ವ. ಬಾವಿನೇ ತೋಡದೆ ಸಿಹಿ ನೀರಿಗೆ ಅತ್ತ ಹಾಗೆ. ಜೀವನ್ ಮುಕ್ತಿ ಸಿಗಬೇಕಾದ್ರೆ ಸನ್ಯಾಸಿ ಆಗಬೇಕು. ಸನ್ಯಾಸಕ್ಕಂತೂ ವಿಶಾಲವಾದ ಅರ್ಥಗಳೇ ಇವೆ. ನಿಜವಾದ ಸನ್ಯಾಸಿ ಲೋಕಸಂಸಾರಿ ಅನ್ನೋ ಮಾತಿದೆ ನಮ್ಮಲ್ಲಿ. ಸನ್ಯಾಸಿಗೆ ತನ್ನ ಸ್ವಂತ ಸಂಸಾರದ ಬಂಧನಗಳು ಇಲ್ಲ.

0: ಆತನ ಮಟ್ಟಿಗೆ ಪ್ರಪಂಚವೇ ಸ್ವಕುಟುಂಬ. ಲೋಕೋಪಕಾರಿಯಾಗಿ ಆತ ಬಾಳಬೇಕು. ಡಿ ವಿ ಜಿ ಹೇಳ್ತಾರೆ, ಎಲ್ಲರೊಳು ತಾನು, ತನ್ನೊಳಗೆ ಎಲ್ಲರೂ ಇರೋ ಹಾಗೆ ನಡ್ಕೋಬೇಕು. ಅದೇ ಉನ್ನತ ದೃಷ್ಟಿಯಿಂದ ಎಲ್ಲವನ್ನ ನೋಡಬೇಕು, ನಡಿಬೇಕು, ನಗಬೇಕು, ಅಳಬೇಕು. ಇಲ್ಲಿ ಡಿ ವಿ ಜಿ ಹೇಳೋ ಅಂಥ ಬಲು ಮನೋಜ್ಞವಾದ ಒಂದು ಮಾತು, ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲು. ಈ ಮಾತಿಗೆ ಜೀವಂತ ನಿದರ್ಶನ ನಮ್ಮ ಗೌತಮ ಬುದ್ಧ. ಲೋಕ ಜೀವನಕ್ಕೆ ಬೆಲ್ಲ ಆಗಬೇಕು ಅಂತ ತನ್ನನ್ನ ತಾನು ಕಲ್ಲು ಮಾಡಿಕೊಂಡ್ಬಿಟ್ಟ. ಸುಂದರಿಯೂ ಯುವತಿಯೂ ಆದ ಹೆಂಡತಿನು ಬಿಟ್ಟ, ಮುದ್ದು ಮಗು ಕರುಳ ಕುಡಿ ಎಳಕಂದ ರಾಹುಲನನ್ನ ಬಿಟ್ಟ. ತಪಸ್ಸಿಗಾಗಿ ಕಾಡನ್ನ ಪ್ರವೇಶಿಸುವ ಮುನ್ನ ರಾಜಕುಮಾರನ ಪೋಷಾಕನ್ನ ಕಳಚಿದ್ದು ಮಾತ್ರ ಅಲ್ಲ, ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೂಡ ಇತ್ತು ಅಂತ ಒಂದು ಉಲ್ಲೇಖ ಇದೆ. ಆಮೇಲೆ ಕಾಡಿಂದ ಹಿಂತಿರುಗಿ ಬಂದು ಲೋಕ ಸಂಸಾರಿಯೇ ಆಗಿ ಹೋದ. ಎಲ್ಲಿ ಪ್ರೀತಿ ಬೇಕಿತ್ತೋ, ಯಾರಿಗೆ ಕರುಣೆ ಅವಶ್ಯವಿತ್ತೋ, ಅಲ್ಲೆಲ್ಲ ಸ್ವತಃ ತಾನೇ ಸಂಚರಿಸಿದ. ಆತನಿಗೆ ಸುಂದರವಾದ ನೀಲಿ ಕಣ್ಣುಗಳಿದ್ವು ಅಂತ ಕೆಲವರು ಹೇಳ್ತಾರೆ. ಆ ಅಂಥ ಕಣ್ಣುಗಳಲ್ಲಿ ನಿರ್ಮಲ ಪ್ರೀತಿ ಧಾರೆಯನ್ನೇ ಹರಿಸಿಬಿಟ್ಟ. ಹೀಗೆ ಬೆಲ್ಲ ಸಕ್ಕರೆಯಾದ ಬುದ್ಧ ದೀನ ದುರ್ಬಲರಿಂಗೆ. ಇವನೇ, ಇಂಥವರು ಮಾತ್ರವೇ ಮುಕ್ತರು ಅನ್ನೋ ಮಾತನ್ನೇ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 9 ಗಂಟೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು? ಏನಾಯ್ತು?
1: ಏನೂ ಇಲ್ಲ ಬಿಡತ್ತೆ.
0: ಪರವಾಗಿಲ್ಲ ಹೇಳೆ.
1: ಈ ಸಾರಿನೂ ಹೆಣ್ಣೆ.
0: ಅಯ್ಯ ಇಷ್ಟೇ ನೀನ್ ಅಣೆ ಬರ.
2: ಯಾಕವ ಹಂಗಂತೀಯ?
0: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
2: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ.

0: ಅದಕ್ಕೆಲ್ಲ ಹೆಣ್ಣನ ಹೆಸರಿಟ್ಟು ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರಿಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
1: ಹೌದು.
0: ನೀ ಹೆಣ್ಣಲ್ವಾ?
1: ಹೌದು.
0: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
1: ನೀನು ಹೇಳ್ತಿದ್ರೆ ನನ್ನ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
0: ಅವ್ವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಾಗ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
2: ಹೌದು, ಮನೆಗೆ ಬಂದನೆ ಹೆಣ್ಣು ಅದೇ ಮನುಕುಲದ ಕಣ್ಣು.
3: ಮಾತೃಭಾಷೆಯ ಮಹತ್ವ ಮತ್ತು ಶಿಕ್ಷಣದಲ್ಲಿ ಮಾತೃಭಾಷೆ, ಈ ಬಗ್ಗೆ ನಾವೆಲ್ಲ ಜಾಗೃತರಾಗಬೇಕಾದ ಕಾಲವಿದು. ಈ ಕುರಿತು ಲೇಖಕಿ ವೈದೇಹಿಯವರು ಹೇಳಿರುವ ಮಾತುಗಳು ಹೀಗಿವೆ.
4: ಮೊತ್ತ ಮೊದಲು ಸರ್ಕಾರ ಹೆತ್ತವರ ಕಣ್ತೆರೆಯುವಂತೆ ಮಾಡಬೇಕು. ಇವತ್ತಿಗೆ ಸರಿಯಾಗಿ ಕನ್ನಡ ಶಾಲೆಗಳನ್ನು ಅವಶ್ಯವಾಗಿ ಮೇಲ್ದರ್ಜೆಗೆ ಏರಿಸಬೇಕು. ಕನ್ನಡ ಶಾಲೆಗೆ ಕಳಿಸಲು ಹೆತ್ತವರು ತಾವಾಗಿ ಮುಂಬರುವಂತೆ ಕನ್ನಡ ಶಾಲೆಗಳು ಆಧುನಿಕವಾಗಿ ಸಜ್ಜಾಗಬೇಕು. ಇಂಗ್ಲಿಷ್ ಒಂದು ಮಾಧ್ಯಮವಾಗಿ ಅಲ್ಲ, ಒಂದು ಭಾಷೆಯಾಗಿ ಪ್ರಾಥಮಿಕದಿಂದಲೇ ಪಠ್ಯದಲ್ಲಿ ಇರಬೇಕು. ಪ್ರಾಥಮಿಕ ಶಾಲೆಗಳನ್ನು ಪುಸ್ತಕದ ಭಾರದಿಂದ ದೂರ ಮಾಡಿ ಮಾತೃಭಾಷೆಯ ಮೂಲಕ ಸರಳವಾಗಿ ಕಲಿಸುವ ಕಾಲ ಮತ್ತೆ ಬರಬೇಕು. ಮಕ್ಕಳ ಮನಸ್ಸನ್ನು ಹಸನುಗೊಳಿಸುವ ಕೆಲಸಕ್ಕೆ ಮಾತೃಭಾಷೆಗೆ ಆದ್ಯತೆ ನೀಡಬೇಕು. ಅಂಕದ ಬೇಟೆಯಿಂದ ಶಿಕ್ಷಣವನ್ನು ಮುಕ್ತಗೊಳಿಸಬೇಕು. ತಾನು ಬೆಳೆಯುವ ಪ್ರದೇಶದ ಸಕಲವೂ, ಸಕಲ ಜ್ಞಾನವೂ ಮೊದಲಾದಿಯಾಗಿ ಮಗುವಿನ ಭಾವ ಮಜ್ಜೆಯೊಳಗೆ ಇಳಿಯುವುದು ನೆಲದ ಭಾಷೆಯಲ್ಲಿ ಮಾತ್ರ ಸಾಧ್ಯ. ಆಮೇಲೆ ನೀವು ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಸಂಗೀತ, ಯಾವುದೇ ಶಿಕ್ಷಣ ನೀಡಿ, ಯಾವುದೇ ಭಾಷೆಯಲ್ಲಿ ನೀಡಿ, ಮಗು ಸುತ್ತಮುತ್ತಣ ಅನೇಕ ವಿಚಾರಗಳ ಸಮೇತ ಅವನ್ನು ಗ್ರಹಿಸಲು ಸಿದ್ಧವಾಗುತ್ತದೆ. ಪ್ರಾಥಮಿಕ ಶಾಲೆಯಲ್ಲಿ ಸ್ಥಳೀಯತೆಯ ಭದ್ರ ಬುನಾದಿ ಸಿಕ್ಕಿತೆಂದರೆ ಮುಂದೆ ಪ್ರಪಂಚದಲ್ಲಿ ಎಲ್ಲಿದ್ದರೂ ಆ ಮಗು ಬದುಕಿನ ಸವಾಲುಗಳನ್ನು ಎದುರಿಸಲು ಸಮರ್ಥವಾಗುತ್ತದೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:05. ಗೀತ ಪಲ್ಲವ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕಣ್ಣಪ್ಪ ಚಿತ್ರಕ್ಕಾಗಿ ಚಿನ್ಮಯ್ ಶ್ರೀಪಾದ ಹಾಗೂ ಹರಿಚರಣ್ ಅವರು ಹಾಡಿರುವ ಗೀತೆ. ವರದರಾಜು ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸ್ಟೀಫನ್ ಡೇವರ್ ಅವರ ಸಂಗೀತ.

ವಿಶಾಖ್ ನಾಗಲಾಪುರ ಅವರ ಕಂಠದಲ್ಲಿ ಕಮಲ್ ಶ್ರೀದೇವಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಪ್ರಮೋದ್ ಮರವಂತೆ ಅವರ ಗೀತರಚನೆಗೆ ಕೆಎಸ್ ಕೀರ್ತನ್ ಅವರ ಸಂಗೀತ.

ಸಮಯಾಗಿದೆ 9:16:35. ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಚೇತನ್ ನಾಯಕ್ ಅವರ ಕಂಠದಲ್ಲಿ ಕೇಳಿ ಸ್ವೇಚ್ಛಾ ಚಿತ್ರದ ಗೀತೆ. ಗೀತೆ

ವಿಜಯ ಪ್ರಕಾಶ್ ಅವರ ಕಂಠದಲ್ಲಿ ಕೇಳಿ ಪಂಚತಂತ್ರ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರು ಸಂಗೀತವನ್ನು ನೀಡಿದ್ದಾರೆ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ. ಗೌಸ್ಪೀರ್ ಅವರ ಗೀತರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ಇದುವರೆಗೂ ಗೀತಾ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಸಮಯ 9:30 ಆಯಿತು ಅಂದ್ರೆ ಒಂದಷ್ಟು ಮಾತು ಮಾಹಿತಿ ಹಾಗೂ ಗೀತೆಗಳೊಂದಿಗೆ ನಾವು ನಿಮ್ಮ ಜೊತೆಯಾಗ್ತೀವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ಅದೇ ರೀತಿ ಇಂದು ಸಹ ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಈ ಒಂದು ಗಂಟೆಯ ಸಮಯ ಜೊತೆಯಾಗಿ ಪ್ರಯಾಣ ಮಾಡೋಣ ನಮ್ಮ ಈ ಗಾನಗಂಗೆ ಕಾರ್ಯಕ್ರಮದಲ್ಲಿ. ದಿನ ವಿಶೇಷ ಅಂತ ಹೇಳ್ತಾ ಇದ್ದೆ, ಹಾಗಾದ್ರೆ ಇವತ್ತೇನ್ ವಿಶೇಷ ಇದೆ ಅಂತ ಯೋಚಿಸ್ತಿದ್ದೀರಾ? ಕಣ್ಣು ಹಾಯಿಸಿದಷ್ಟು ಮುಗಿಯದ ವಿಸ್ತಾರ, ಕೈ ಚಾಚಿದರೂ ಮುಟ್ಟಲಾಗದಷ್ಟು ಎತ್ತರ, ಮೋಡಗಳೊಂದಿಗೆ ಮಾತಾಡ್ತಾ ನಕ್ಷತ್ರಗಳೊಂದಿಗೆ ನಗುತ್ತಾ ಸೂರ್ಯನ ಕಿರಣಗಳಿಂದ ಭೂಮಿ

ಯನ್ನ ಬೆಳಗಿಸುವ ಅದ್ಭುತವಾದ ಲೋಕ ಅದು ಯಾವುದು ಅಂತೀರಾ? ಅದೇ ಆಕಾಶ. ಬೆಳಗಿನ ಹೊತ್ತಲ್ಲಿ ನೀಲಿ ಸೀರೆಯುಟ್ಟಂತೆ ಕಂಗೊಳಿಸುವ ಆಕಾಶ ಸಂಜೆ ಆಗ್ತಿದ್ದಂಗೆ ನಸುಗೆಂಪು ಅಥವಾ ಕಿತ್ತಳೆ ಬಣ್ಣದಿಂದ ಅಲಂಕರಿಸಿಕೊಳ್ಳುತ್ತೆ. ಇನ್ನು ರಾತ್ರಿ ಆಗ್ತಿದ್ದ ಹಾಗೆ ಚಂದ್ರ ನಕ್ಷತ್ರಗಳನ್ನ ತನ್ನ ಮಡಿಲಲ್ಲಿ ತುಂಬಿಸಿಕೊಳ್ಳುತ್ತೆ. ಆದರೆ ಈ ಸುಂದರವಾದ ನೀಲಿ ಆಕಾಶ ಸದಾ ಹೀಗೆ ನಿರ್ಮಲವಾಗಿರಬೇಕು ಅಂದರೆ ನಾವು ಉಸಿರಾಡುವಂತಹ ಗಾಳಿ ಕೂಡ ಶುದ್ಧವಾಗಿರಬೇಕು. ಹಾಗಾದರೆ ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶ ಗಾಳಿಯ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಈ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ಮತ್ತು ನಾಗೇಂದ್ರ ಅವರು ಸಂಗೀತವನ್ನ ನೀಡಿದ್ರು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮ್ಮ ಕಣ್ಣಿಗೆ ಕಾಣುವಂತಹ ನೀಲಿ ಆಕಾಶ ಎಷ್ಟು ಸುಂದರವೋ, ಹಾಗೆ ನಮ್ಮ ಉಸಿರಾಟಕ್ಕೂ ಕೂಡ ಶುದ್ಧ ಗಾಳಿ ಅಷ್ಟೇ ಮುಖ್ಯ. ಆಕಾಶ ನೀಲಿಯಾಗಿರಬೇಕು ಅಂದರೆ ನಾವು ಉಸಿರಾಡುವಂತಹ ಗಾಳಿಯೂ ಕೂಡ ಶುದ್ಧವಾಗಿರಬೇಕು. ಆದರೆ ಇಂದು ವಾಯುಮಾಲಿನ್ಯ ನಮ್ಮ ಆರೋಗ್ಯಕ್ಕೂ ಪರಿಸರಕ್ಕೂ ದೊಡ್ಡ ಸವಾಲಾಗಿ ನಿಂತಿದೆ. ಈ ಮಹತ್ವದ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 7ರಂದು ವಿಶ್ವ ನೀಲಿ ಆಕಾಶ ದಿನ ಅಂತ ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆ 2019ರಲ್ಲಿ ಈ ದಿನದ ಆಚರಣೆಯನ್ನ ಘೋಷಿಸಿತು. ಇದರ ಮೊದಲ ಆಚರಣೆ 2020ರಿಂದ ಪ್ರಾರಂಭವಾಯಿತು. ಈ ದಿನದ ಮುಖ್ಯ ಉದ್ದೇಶ ವಾಯುಮಾಲಿನ್ಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಎಲ್ಲರಿಗೂ ಶುದ್ಧ ಗಾಳಿ ದೊರೆಯುವಂತೆ ಕ್ರಮವನ್ನ ಕೈಗೊಳ್ಳೋದು. ಯಾಕೆ ಅಂದ್ರೆ ಸ್ವಚ್ಛಂದವಾಗಿರೋ ನೀಲಿ ಆಕಾಶ ಕೇವಲ ನಾವು ನೋಡುವಂತಹ ಸೌಂದರ್ಯವಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡಬೇಕಾದಂತಹ ಉಡುಗೊರೆ.

0: ಹರಿಹರನ್ ಅವರ ಕಂಠದಲ್ಲಿ ಗೌರಮ್ಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕವಿರಾಜ್ ಅವರ ಗೀತ ರಚನೆಗೆ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತವನ್ನ ನೀಡಿದ್ರು.
1: ಯಾಕ್ರಿ ಹೀಗೆ ಕಣ್ಕಂಡಲ್ಲಿ ಕಸ ಎಸೀತೀರಾ? ನಿಮ್ ಮನೆ ಆದ್ರೆ ಹೀಗೆ ಮಾಡ್ತಿರೇನ್ರಿ?
2: ರೀ ಸ್ವಾಮಿ, ನಿಮ್ಮ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗೆ ಬೇಕಾದ್ರೂ ನಡ್ಕೋಬಹುದು.
1: ಅಲ್ಲಪ್ಪ, ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀವ್ ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ?
3: ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು ಆಸ್ಪದವಿಲ್ಲದ ಚರಂಡಿಗಳು, ರಸ್ತೆಯಲ್ಲಿ ಚೆಲ್ಲಿದ ಕಸಕಡ್ಡಿ, ಎಂದಾದರೊಮ್ಮೆ ಖಾಲಿ ಮಾಡುವ ಕಸದ ತೊಟ್ಟಿ, ಇವೆಲ್ಲ ಪರಿಸರ ಮಾಲಿನ್ಯದ ತಾಣಗಳು. ಇವುಗಳ ನಿರ್ಮೂಲನೆ ನಮ್ಮ ಆದ್ಯ ಗುರಿಯಾಗಬೇಕು.

ವಿಶ್ವ ನೀಲಿ ಆಕಾಶದ ದಿನ. ಇದರ ಮುಖ್ಯ ಉದ್ದೇಶ ವಾಯು ಮಾಲಿನ್ಯದ ಅಪಾಯಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದು, ಶುದ್ಧ ಗಾಳಿ ಮತ್ತು ಉತ್ತಮ ಆರೋಗ್ಯದ ನಡುವಿನ ಸಂಬಂಧವನ್ನ ಅರ್ಥ ಮಾಡಿಸುವುದು. ಹಾಗೆ ಸರ್ಕಾರದ ಜೊತೆಗೂಡಿ ಸಾರ್ವಜನಿಕರು ಸಹ ಈ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸುವುದು, ಪರಿಸರ ಸಂರಕ್ಷಣೆ ಹಾಗೂ ಹವಾಮಾನ ಬದಲಾವಣೆಯ ವಿರುದ್ಧದ ಕ್ರಮಗಳನ್ನು ಉತ್ತೇಜಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಹಾಗಾದರೆ ನೀಲಿ ಆಕಾಶಕ್ಕೂ ಸ್ವಚ್ಛವಾದ ಗಾಳಿಗೂ ಏನಪ್ಪ ಸಂಬಂಧ ಅಂತ ಯೋಚಿಸ್ತಿದ್ದೀರಾ? ಖಂಡಿತ ಸಂಬಂಧ ಇದೆ. ಆಕಾಶದ ನೀಲಿ ಬಣ್ಣ ಮುಖ್ಯವಾಗಿ ಸೂರ್ಯನ ಬೆಳಕು ಹಾಗೂ ವಾತಾವರಣದಲ್ಲಿರೋ ಅನಿಲಗಳ ಮೂಲಕ ಗೋಚರವಾಗುತ್ತೆ. ಗಾಳಿಯಲ್ಲಿ ಧೂಳು, ಹೊಗೆ ಕಣಗಳು ಹಾಗೂ ಮಾಲಿನ್ಯಕಾರಕ ಅಂಶಗಳು ಹೆಚ್ಚಾದಾಗ ಆಕಾಶವು ಸಹ ಮಬ್ಬಾಗಿ ಮಸುಕಾಗಿ ಬೂದು ಅಥವಾ ಹೊಗೆಯಂತೆ ಕಾಣುತ್ತೆ. ಆದ್ದರಿಂದಲೇ ನೀಲಿ ಆಕಾಶಕ್ಕಾಗಿ ಶುದ್ಧ ಗಾಳಿ ಎಂಬ ಸಂದೇಶ ಕೇವಲ ಸೌಂದರ್ಯದ ಬಗ್ಗೆ ಅಲ್ಲ, ನಮ್ಮ ಆರೋಗ್ಯ ಮತ್ತು ಪರಿಸರದ ಬಗೆಗಿನ ಕಾಳಜಿಯೂ ಸಹ ಅಡಗಿದೆ. ಆದ್ದರಿಂದ ಸ್ವಚ್ಛ ಗಾಳಿ, ನಿರ್ಮಲ ನೀಲಿ ಆಕಾಶ ಎಂಬುದು ನಮ್ಮ ಧ್ಯೇಯವಾಗಬೇಕು.

ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರ ಕಂಠದಲ್ಲಿ ಅಲೆಮಾರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂತು ಅವರ ಪದ ಜೋಡಣೆಗೆ ಅರ್ಜುನ್ ಜನ್ಯ ಅವರ ಸ್ವರ ಜೋಡಣೆ ಇತ್ತು. ಹಾಗಾದ್ರೆ ನಾವು ಮೊದಲು ವಾಯು ಮಾಲಿನ್ಯವನ್ನ ತಡೆಗಟ್ಟಲು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಮಾತನಾಡೋಣ. ಮೊದಲನೆಯದಾಗಿ, ಮರಗಳು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು. ಇನ್ನು ಪ್ರತಿನಿತ್ಯ

ಕೆಲಸಗಳಿಗಾಗಿ ಸಂಚಾರ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ವೈಯಕ್ತಿಕ ವಾಹನಗಳನ್ನು ತೆಗೆದುಕೊಂಡು ಸಂಚಾರ ಮಾಡುವ ಬದಲು ಸಾರ್ವಜನಿಕ ಸಾರಿಗೆಯನ್ನು ಬಳಸೋದು ಉತ್ತಮ. ಅಂದರೆ ಪ್ರತಿನಿತ್ಯ ನಾವು ನೋಡ್ತಾನೇ ಇರ್ತೀವಿ, ಮನೆಯಲ್ಲಿ ನಾಲ್ಕು ಜನರಿದ್ದರೆ ನಾಲ್ಕು ಜನರು ಸಹ ತಮ್ಮ ವೈಯಕ್ತಿಕ ವಾಹನಗಳನ್ನು ಹೊಂದಿರ್ತಾರೆ. ಹೀಗೆ ಎಲ್ಲರೂ ಒಟ್ಟಿಗೆ ರಸ್ತೆಯಲ್ಲಿ ಬಂದರೆ ನೀವೇ ಯೋಚನೆ ಮಾಡಿ ಟ್ರಾಫಿಕ್ ಸ್ಥಿತಿ ಏನಾಗಬಹುದು ಅಂತ. ಇದರ ಬದಲು 10-15 ನಿಮಿಷ ಬೇಗ ಮನೆ ಬಿಟ್ಟರೆ ಸಾರ್ವಜನಿಕ ಸಾರಿಗೆ ಅಥವಾ ಶೇರಿಂಗ್ ಟ್ಯಾಕ್ಸಿ ವೆಹಿಕಲ್ಗಳಲ್ಲಿ ಪ್ರಯಾಣ ಮಾಡೋದ್ರಿಂದ ಮೊದಲನೇದಾಗಿ ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ, ಹಾಗೆ ಇಂಧನಗಳ ಕನ್ಸಂಪ್ಷನ್ ಸಹ ಕಡಿಮೆಯಾಗುತ್ತೆ. ಆದ್ದರಿಂದಲೇ ಸೌರಶಕ್ತಿ ಮತ್ತು ಪವನಶಕ್ತಿಯಂತಹ ನವೀಕರಿಸಬಹುದಾದ ಇಂಧನಗಳ ಬಳಕೆಯನ್ನು ಹೆಚ್ಚಾಗಿ ಮಾಡಬಹುದು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ವಾಹನಗಳು ಹೊರಸೂಸುವಂತಹ ವಿಷಪೂರಿತ ಗಾಳಿ ವಾತಾವರಣದಲ್ಲಿ ಬೆರೆತು ಪರಿಸರ ಮಾಲಿನ್ಯವಾಗುವುದು ಕಡಿಮೆಯಾಗುತ್ತೆ.

ಚಿ ಉದಯಶಂಕರವರ ಸಾಹಿತ್ಯ, ಎಂ ರಂಗಾರಾವ್ ಅವರ ಸಂಗೀತವಿದ್ದಂತಹ ಸಮಯದ ಗೊಂಬೆ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ಕೇಳಿದ್ರಿ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರು, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಡಿಆರ್ಎಂ ತರಂಗಾಂತರ 603 kHz ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 10:20.

ರವಿ ಹಾಗೂ ನಾಗೇಂದ್ರ ಅವರ ಕಂಠದಲ್ಲಿ ಟೋನಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ದೊಡ್ಡರಂಗೇಗೌಡರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಪಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸ್ನೇಹಿತರೆ, ನಾವು ವಿಶ್ವ ನೀಲಿ ಆಕಾಶದ ದಿನದ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಇತ್ತೀಚೆಗೆ ಹೆಚ್ಚಾಗಿ ಕಾಣ್ತಾ ಇರೋದು ಕಸದ ವಿಲೇವಾರಿ. ಸರಿಯಾಗಿ ಮಾಡ್ದೇನೆ ಹಸಿ ಕಸ ಒಣಕಸ ಅಂತ ವಿಭಜಿಸಿ ಸಂಗ್ರಹ ಮಾಡದೆ ಹಾಗೆಯೇ ರಸ್ತೆಯ ಒಂದು ಬದಿಗೆ ಅಥವಾ ಖಾಲಿ ಇರುವ ಜಾಗಗಳಲ್ಲಿ ಎಸೆದು ಹೋಗೋದು. ಒಂದು 10-15 ದಿನಗಳಿಗೊಮ್ಮೆ ಕಸದ ರಾಶಿ ಹೆಚ್ಚಾದಾಗ ಅದಕ್ಕೆ ಬೆಂಕಿಯನ್ನ ಹಚ್ಚಿ ಸುಡೋದು. ಹೌದು ಸ್ವಾಮಿ, ಕಸದ ರಾಶಿಯೇನೋ ಸುಟ್ಟು ಬೂದಿಯಾಯಿತು, ಆದರೆ ಅದರಿಂದ ಹೊರಬಂದಂತಹ ವಿಷಕಾರಿ ಹೊಗೆ ಎಲ್ಲಿ ಹೋಯಿತು? ಅದು ನಮ್ಮ ಸುತ್ತಲ ವಾತಾವರಣದಲ್ಲಿ ಮಿಶ್ರಣಗೊಂಡು ನಮ್ಮ ಗಮನಕ್ಕೆ ಬರದೆಯೇ ಪರಿಸರ ಮಾಲಿನ್ಯಕ್ಕೆ ಕಾರಣವಾಯಿತು. ಹಾಗೆ ಕೃಷಿ ತ್ಯಾಜ್ಯಗಳನ್ನು ಸುಡುವ ಬದಲಿಗೆ ಗೊಬ್ಬರದ ರೀತಿಯಲ್ಲಿ ಬೆಳೆಗಳಿಗೆ ಬಳಸೋದ್ರಿಂದ ಪರಿಸರ ಸ್ನೇಹಿ ವಿಧಾನಗಳತ್ತ ಹೆಜ್ಜೆ ಹಾಕ್ಬೋದು. ಏಕೆಂದರೆ ಸ್ವಚ್ಛ ಗಾಳಿ ನಮ್ಮ ಹಕ್ಕು, ಅದನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ. ಹೌದು, ಸ್ವಚ್ಛವಾದ ಗಾಳಿ ಇದ್ದಾಗ ಆಕಾಶವೂ ಸಹ ನಿರ್ಮಲವಾಗಿ ನಗುತ್ತೆ. ಆಕಾಶದ ಆ ನೀಲಿ ಬಣ್ಣಕ್ಕೆ ತನ್ನದೇ ಆದ ಸೌಂದರ್ಯ ಇದೆ, ಆದರೆ ಅದನ್ನು ಕಾಪಾಡುವಂತಹ ಹೊಣೆ ಮಾತ್ರ ನಮ್ಮದು ಅಲ್ವಾ?

ಶಿವಾರ್ಜುನ ಚಿತ್ರದ ಗೀತೆಯನ್ನ ಅನನ್ಯ ಭಟ್ ಹಾಗೂ ಸಂಜಿತ್ ಹೆಗಡೆ ಅವರ ಕಂಠದಲ್ಲಿ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಸುರ ಕೋಕಿಲ ಅವರು ಸಂಗೀತವನ್ನ ನೀಡಿದ್ರು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

ಸಮಯ ಆಗಿದೆ 10:20. ಸ್ನೇಹಿತರೆ, ನಾವು ಮಾತಾಡ್ತಾ ಇದ್ವಿ ದಿನ ವಿಶೇಷಗಳ ಬಗ್ಗೆ. ಹಾಗೆ ಇಂದು 7 ಸೆಪ್ಟೆಂಬರ್ ಪೋಷಕಾಂಶ ಸಪ್ತಾಹದ ಸಮಾರೋಪ ದಿನ. ಅಂದರೆ ಭಾರತದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನು 1982 ಮೊದಲ ಬಾರಿಗೆ ಆಚರಣೆ ಪ್ರಾರಂಭವಾಯಿತು. ಇದನ್ನು 7 ಸೆಪ್ಟೆಂಬರ್‌ನಿಂದ 7 ತಾರೀಖಿನವರೆಗೆ ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಜನರಲ್ಲಿ ಸಮತೋಲಿತ ಆಹಾರ, ಪೋಷಕಾಂಶಗಳು ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. 1982 ಭಾರತದಲ್ಲಿ ಆರಂಭವಾದ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಇಂದು ಆಹಾರ ಮತ್ತು ಆರೋಗ್ಯದ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಜಾಗೃತಿ ಅಭಿಯಾನವಾಗಿ ಬೆಳೆದಿದೆ. 7 ಸೆಪ್ಟೆಂಬರ್‌ನಿಂದ 7 ರವರೆಗೆ ನಡೆಯುವ ಈ ಸಪ್ತಾಹ ನಮಗೆ ಒಂದು ಸುಂದರ ಸಂದೇಶವನ್ನು ನೀಡುತ್ತೆ. ಸರಿಯಾದ ಆಹಾರವೇ ಆರೋಗ್ಯಕರ ಜೀವನದ ಮೊದಲ ಹೆಜ್ಜೆ.

ಸ್ನೇಹಿತರೆ, ಇಂದು ಪೋಷಕಾಂಶ ಸಪ್ತಾಹದ ಸಮಾರೋಪ ದಿನ. ಆಹಾರವೇ ಆರೋಗ್ಯದ ಅಡಿಪಾಯ ಎಂಬ ಸಂದೇಶದೊಂದಿಗೆ, ಆಹಾರ ಅಂದರೆ ಕೇವಲ ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲ, ಅದು ನಮ್ಮ ದೇಹಕ್ಕೆ ಶಕ್ತಿ, ಬೆಳವಣಿಗೆ ಹಾಗೂ ಆರೋಗ್ಯವನ್ನು ನೀಡುವಂತಹ ಅಮೂಲ್ಯವಾದ ಸಂಪತ್ತು. ಪೋಷಕಾಂಶ ಸಪ್ತಾಹದ ಈ 7 ದಿನಗಳಲ್ಲಿ ಪೌಷ್ಟಿಕ ಆಹಾರದ ಮಹತ್ವ, ಸಮತೋಲಿತ ಆಹಾರ, ವಿವಿಧ ಪೋಷಕಾಂಶಗಳ ಅಗತ್ಯ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯ ಕುರಿತು ನಾವು ಜಾಗೃತಿಯನ್ನು ಕಂಡುಕೊಂಡಿದ್ದೇವೆ. ನಮ್ಮ ತಟ್ಟೆಯಲ್ಲಿ ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿ, ಹಣ್ಣುಗಳು, ಹಾಲು ಅಥವಾ ಪರ್ಯಾಯ ಆಹಾರ ಹಾಗೂ ಅಗತ್ಯ ಪ್ರಮಾಣದ ನೀರು ಇರಲಿ. ಸ್ಥಳೀಯವಾಗಿ ದೊರೆಯುವ ವೈವಿಧ್ಯಮಯ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳೋಣ. ಆರೋಗ್ಯಕರ ಆಹಾರ ಆರೋಗ್ಯಕರ ದೇಹ, ಆರೋಗ್ಯಕರ ದೇಹ ಸಂತೋಷದ ಜೀವನ. ಪೋಷಕಾಂಶ ಸಪ್ತಾಹ ಮುಗಿಬಹುದು, ಆದರೆ ಪೌಷ್ಟಿಕ ಆಹಾರದ ಬಗ್ಗೆ ನಮ್ಮ ಕಾಳಜಿ ಮತ್ತು ಉತ್ತಮ ಆಹಾರ ಪದ್ಧತಿ ಪ್ರತಿದಿನವೂ ಮುಂದುವರಿಸೋಣ. ಪೌಷ್ಟಿಕ ಆಹಾರ ನಮ್ಮ ಆಯ್ಕೆಯಾಗಲಿ, ಆರೋಗ್ಯ ನಮ್ಮ ಸಂಪತ್ತಾಗಲಿ. ಏನಂತೀರಾ?

ಇಡ್ಲಿ ಬರ್ಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟ್ಲರ್ ನಾನ್ ವೆಜ್ ಐಟಮ್ ಹೋಲ್ಡರ್ ನಮ್ಮ ನಾಡಿಗೆ ನಾನ್ ವೆಜ್ ಸೂಪರ್ ಇಡ್ಲಿ ಬರ್ಡೆ ಸಾಂಬಾರ್

ಒಗ್ಗಳ್ಳೆ ಗಳ್ಳ ಇಡ್ಲಿ ಬಡ್ಡೆ ಸಾಂಬಾರ್ ಖುಷಿಯಾಗಿ ಮಾಡ ಬಟ್ಟರ್ ನಾನೇ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್.

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಸ್ನೇಹಿತರೆ, ಗಾನಗಂಗೆ ಕಾರ್ಯಕ್ರಮದಲ್ಲಿ ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಾ, ಹಾಡುಗಳನ್ನ ಕೇಳ್ತಾ ನಾವು ಜೊತೆಯಾಗಿ ಪ್ರಯಾಣ ಮಾಡಿದ್ವಿ. ಈಗ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಾಯ್ತು. ಪುನಃ ನಾಳೆ ಇದೇ ಸಮಯಕ್ಕೆ ಗಾನಗಂಗೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇಲ್ಲಿಯವರೆಗೂ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಮಧುಶ್ರೀ ಅಶೋಕ್.

ಸುನ್ಹೇರೇ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕಭಿ ಕಭಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರು ಹಾಡಿರುವ ಗೀತೆ. ಸಾಹಿರ್ ಅವರ ಗೀತರಚನೆಗೆ ಖೈಯಮ್ ಅವರ ಸಂಗೀತ.

ಬಾಬಿ ಚಿತ್ರಕ್ಕಾಗಿ ಶೈಲೇಂದ್ರ ಸಿಂಗ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ. ವಿಠಲ್ಬಾಯಿ ಪಟೇಲ್ ಅವರ ಗೀತರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

ಇದೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೇನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ, ಆಸದ್ ಭೋಪಾಲಿ ಅವರ ಗೀತರಚನೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಡಾನ್ ಚಿತ್ರದ ಗೀತೆ. ಅಂಜಾನ್ ಅವರ ಗೀತರಚನೆಗೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಮೊದಲಿಗೆ ಕೇಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಜಿ ಉದಯ್ ಶಂಕರ್ ಅವರ ಗೀತ ರಚನೆಗೆ ಸಂಗೀತಂ ಅವರ ಸಂಗೀತವಿದೆ.

ರಾಜ ನನ್ನ ರಾಜ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯ್ ಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

1978ರಲ್ಲಿ ತೆರೆ ಕಂಡಂತಹ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಗೀತಪ್ರಿಯ ಅವರು ಗೀತೆಯನ್ನ ಬರೆದು ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿರುವಂತಹ ಒಡಹುಟ್ಟಿದವರು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ ಆಗಿದೆ 11:19:30. ಸವಿನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳಿ ಗಿರಿಕನ್ಯೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಕಂಠದಲ್ಲಿ ಮೂಡಿಬರ್ತಾ ಇದೆ. ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ.

0: ಚಂದ, ಇವನ ಮುದ್ದಾದ ಮಗನು ಅತಿ ಚಂದ, ರಾಜಾಧಿರಾಜ
1: ಅಮ್ಮಣಿ. ಇವ್ರ ಯಾರು ನಿನಗ್ ಗೊತ್ತಾ?
2: ನೀನೇ ಹೊಸಿಯಾಳು ಕೇಳುವ.

ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಪರಮೇಶೆ ಪ್ರೇಮ ಪ್ರಸಂಗ ಚಿತ್ರದ ಗೀತೆ ರಾಜ್ಕುಮಾರ್ ಭಾರತಿ, ಮಂಜುಳಾ ಗುರುರಾಜ್, ರಮೇಶ್ ಭಟ್ ಹಾಗೂ ಅರುಂಧತಿ ನಾಗ್ ಅವರು ಹಾಡಿದ್ದಾರೆ. ಎಂಎನ್ ವ್ಯಾಸರಾವ್ ಅವರ ಗೀತರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಮೊದ್ಲು ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಹಾಕಿ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ, ಸಾಕೇನೆ?
0: ಅಯ್ಯೋ, ಕೈಗೆ ಸಿಕ್ಕಿದ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ,

ಗಜಪತಿ ಗರ್ವಭಂಗ ಚಿತ್ರದ ಗೀತೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಗಳಿಗೆ ನೆಲೆಯಾಗಿದೆ. ಜಾಗತಿಕ ಪ್ರತಿಭೆಗಳಿಗೆ ತಾಣವಾಗಿ ಬೆಂಗಳೂರು ವಿಕಸನಗೊಂಡಿದ್ದು ಭವಿಷ್ಯದ ತಂತ್ರಜ್ಞಾನಗಳು ಇಲ್ಲಿ ರೂಪುಗೊಳ್ಳುತ್ತಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಅಮೆರಿಕ ಸ್ವಾತಂತ್ರ್ಯದ 250ನೇ ವಾರ್ಷಿಕೋತ್ಸವದ ನೆನಪಿನಲ್ಲಿ ನಗರದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ರಾಯಭಾರಿ ಸರ್ಜಿಯೋ ಗೋರ್ ಸಮ್ಮುಖದಲ್ಲಿ ಅವರು ಮಾತನಾಡಿದರು. ಬಿಯಾಂಡ್ ಬೆಂಗಳೂರು ಕಾರ್ಯಕ್ರಮದಡಿ ರಾಜ್ಯದ ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸಲು ಅಮೆರಿಕನ್ ಕಂಪನಿಗಳು ಹಾಗೂ ಸಂಸ್ಥೆಗಳಿಗೆ ಮುಖ್ಯಮಂತ್ರಿ ಆಹ್ವಾನ ನೀಡಿದರು. ಭಾರತ ಜಗತ್ತಿನಲ್ಲಿಯೇ ಅತಿದೊಡ್ಡ ಉಕ್ಕು ಉತ್ಪಾದಕ ಹಾಗೂ ಉಕ್ಕು ಗ್ರಾಹಕ ದೇಶವಾಗಿದೆ. 2030 ವೇಳೆಗೆ ದೇಶೀಯವಾಗಿ 300 ದಶಲಕ್ಷ ಟನ್ ಉಕ್ಕು ಉತ್ಪಾದಿಸುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಅಮೆರಿಕದ ಫಿಲಡೆಲ್ಫಿಯಾದ ಅಕ್ಕ ರಜತ ಸಮ್ಮೇಳನದ ಅಂಗವಾಗಿ ಆಯೋಜಿತ ಬಿಸಿನೆಸ್ ಫೋರಂ 2026 ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರ್ಥಿಕತೆ ಸುದೃಢವಾಗಿದೆ. ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರೂ ಸೇರಿದಂತೆ ಭಾರತೀಯರು ಭಾರತದಲ್ಲಿ ಉದ್ಯಮ ಸ್ಥಾಪಿಸುವ ಮೂಲಕ ಉದ್ಯೋಗ ಸೃಷ್ಟಿಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ರಾಜ್ಯಾದ್ಯಂತ ಭೀಕರ ಬರಗಾಲ ಎದುರಾಗಿದ್ದು ರಾಜ್ಯ ಸರ್ಕಾರ ಬರ ನಿಭಾಯಿಸಲು ಸಿದ್ದತೆ ಮಾಡಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಹಲಗೂರಿನಲ್ಲಿ ಮಾತನಾಡಿದ ಅವರು, ತೀವ್ರ ಮಳೆ ಕೊರತೆ, ಅಂತರ್ಜಲ ಮಟ್ಟ ಕುಸಿತ ಹಾಗೂ ಬೆಳೆ ಹಾನಿ ಎದುರಿಸಲು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದ್ದಾಗಿ ಹೇಳಿದರು. ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವಿದ್ದು ಸದನದ ಮೂಲಕ ರಾಜ್ಯದ ವಾಸ್ತವ ಚಿತ್ರಣವನ್ನು ಜನರ ಮುಂದಿಡಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಚಿವರು ನುಡಿದರು. ಮಂಗಳೂರಿನಲ್ಲಿ 18ರಂದು ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಗೆ ಮುಂಚಿತವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸಿದ್ದತೆ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಇಂದು ರಾಷ್ಟೀಯ ಪುಸ್ತಕ ಖರೀದಿ ದಿನಾಚರಣೆ. ಸ್ಥಳೀಯ ಪುಸ್ತಕ ಮಳಿಗೆಗಳಲ್ಲಿ ಹೊಸ ಪುಸ್ತಕಗಳನ್ನು ಖರೀದಿಸಿ ಓದುವ ಮೂಲಕ ಲೇಖಕರು ಪ್ರಕಾಶಕರಿಗೆ ಬೆಂಬಲ ನೀಡುವ ದಿನವಾಗಿ ಆಚರಿಸಲಾಗುತ್ತಿದೆ. ಶರಣ ಕಾಯಕಯೋಗಿ ಶ್ರೀ ಹೂಗಾರ ಮಾದಯ್ಯನವರ ಜಯಂತ್ಯುತ್ಸವದ ಅಂಗವಾಗಿ ಉಪನ್ಯಾಸ ಕಾರ್ಯಕ್ರಮಗಳು ಜರುಗಿದವು. ಆರೋಗ್ಯವಂತ ಯುವಶಕ್ತಿ ದೇಶದ ಭವಿಷ್ಯವಾಗಿದೆ. ಯುವಜನರು ಮಾದಕ ವಸ್ತುಗಳ ದಾಸರಾಗದೆ ನೈತಿಕ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಧಾರವಾಡ ಟಿಮಾನ್ಸ್ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ ವತಿಯಿಂದ ಕಿಟಲ್ ಕಲಾ ಮಹಾವಿದ್ಯಾಲಯ ಆಯೋಜಿಸಿದ್ದ ನಶಾ ಮುಕ್ತ ಯುವ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯಕರ ಹವ್ಯಾಸ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ರಾಜ್ಯ ಸರ್ಕಾರದ ಆಡಳಿತ

0: ಸಂಯುಕ್ತ ವೈಫಲ್ಯದ ವಿರುದ್ಧ ರಾಯಚೂರು ಜಿಲ್ಲೆ ಲಿಂಗಸೂಗೂರಿನಿಂದ ಬಳ್ಳಾರಿವರೆಗೆ ರಾಜ್ಯ ಬಿಜೆಪಿ ಆಯೋಜಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಜಿಲ್ಲೆ ಪ್ರವೇಶಿಸಿದೆ. ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಗಂಗಾರತಿ ಮಾಡಿದರು. ಇಂದು ಕಂಪ್ಲಿಯಿಂದ ಆರಂಭಗೊಂಡಿರುವ ಯಾತ್ರೆ ದೇವಲಾಪುರದವರೆಗೆ ಸಾಗಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವ ಶ್ರೀರಾಮುಲು, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಮೆಹಕರ್ ಗ್ರಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆ ನಾಳೆ ನಡೆಯಲಿದೆ. ಸಚಿವರು ಅಹವಾಲುಗಳನ್ನು ಆಲಿಸಿ ಜನತೆಯ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರ ನೇತೃತ್ವದಲ್ಲಿ 80ಕ್ಕೂ ಹೆಚ್ಚು ದೇಶಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ 300ಕ್ಕೂ ಹೆಚ್ಚು ವಿಷಯಗಳ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲಾ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ನಾಳೆ ಬೆಳಗ್ಗೆ 6:30 ಏಡ್ಸ್ ಹಾಗೂ ಎಚ್ಐವಿ ಕುರಿತ ಜನಜಾಗೃತಿ ಮೂಡಿಸುವ ಮ್ಯಾರಥಾನ್ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಶಿಸ್ತುಬದ್ಧ ಜೀವನಕ್ಕೆ ಶಿಕ್ಷಣ ಭದ್ರಬುನಾದಿ. ಅಕ್ಷರ ಕಲಿಸಿ ಹೆಬ್ಬೆಟ್ಟು ಅಳಿಸಿ. ಹೆಬ್ಬೆಟ್ಟು ಸಹಿ ಬಾಳು ಕಹಿ. ಅಕ್ಷರ ಕೀರಿ ಸಾಕ್ಷರರಾಗಿರಿ. ಅಕ್ಷರ ಕಲಿತ ನಾರಿ ಕುಟುಂಬಕ್ಕೆ ಸಹಕಾರಿ ಉಪಕಾರಿ. ಅಕ್ಷರ ಬಾರದವರಿಗೆ ಜೀವನ ಶಿಕ್ಷೆ ಎನಿಸುತ್ತದೆ.

0: ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ದಿನದ ಮಹತ್ವ ಈ ಕುರಿತು ಡಾ ಪ್ರಜ್ಞಾ ಮತ್ತಿಹಳ್ಳಿಯವರು ಮಾತನಾಡುತ್ತಾರೆ. ನಂತರ ವಿಶ್ವ ಸಾಕ್ಷರತಾ ದಿನ ಈ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಸಾಕ್ಷರತಾ ದಿನದ ಮಹತ್ವ. ಮಾತನಾಡುತ್ತಾರೆ ಡಾ ಪ್ರಜ್ಞಾ ಮತ್ತಿಹಳ್ಳಿ ಅವರು.
1: ವಿದ್ಯೆಯುಳ್ಳವನ ಮುಖ ಮುತ್ತು ಬರುವಂತಿಕ್ಕು, ವಿದ್ಯೆ ಇಲ್ಲದನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಎಂಬ ಸರ್ವಜ್ಞನ ಮಾತು. ಮನುಷ್ಯ ಮಾತ್ರದವರು ವಿದ್ಯೆ ಇಲ್ಲದೆ ಬದುಕುವುದು ಕೂಡದು ಎಂಬ ಸಂದೇಶವನ್ನ ರವಾನಿಸುತ್ತದೆ. ಸಾಕ್ಷರತೆ ಎಂದರೆ ಅಕ್ಷರಜ್ಞಾನ. ವಿದ್ಯೆ ಅಥವಾ ಶಿಕ್ಷಣ ಎಂಬುದು ಅಕ್ಷರಜ್ಞಾನಕ್ಕಿಂತಲೂ ವಿಶಾಲವಾದ ಮತ್ತು ಆಳವಾದ ಅರ್ಥವ್ಯಾಪ್ತಿಯನ್ನು ಹೊಂದಿದೆ. ಆದರೆ ಅಕ್ಷರ ಕಲಿಕೆ ಎನ್ನುವುದು ಜ್ಞಾನ ಮಂದಿರಕ್ಕೆ ಹೋಗುವ ಮೊದಲನೆಯ ಮೆಟ್ಟಿಲು. ಸಾಕ್ಷರತೆ ಎಂಬ ಕೀಲಿ ಕೈಯಿಂದ ವಿದ್ಯೆಯ

ಬಾಗಿಲನ್ನ ತೆರೆದುಕೊಂಡರೆ ಮುಂದೆ ಸರಸ್ವತಿಯ ಅರಿವಿನ ಅರಮನೆಯನ್ನ ಪ್ರವೇಶಿಸಬಹುದು. ಬದುಕಿಗೆ ಬೇಕಾದ ಎಲ್ಲ ಆಯಾಮಗಳ ತಿಳಿವಳಿಕೆಯನ್ನ ಪಡೆದುಕೊಳ್ಳಬಹುದು. ಅನೂಹ್ಯವೂ ಅನಂತವೂ ಆದ ಈ ವಿಶ್ವವನ್ನ ಅರಿಯಬೇಕಾದರೆ ನಮಗೆ ಅಕ್ಷರದ ಆಸರೆ ಬೇಕೇ ಬೇಕು. ಕೋಫಿ ಅನ್ನಾನ್ ಅವರು ಹೇಳಿರುವಂತೆ ಸಾಕ್ಷರತೆ ಎನ್ನುವುದು ವ್ಯಕ್ತಿಯೊಬ್ಬನಿಗೆ ಪ್ರಗತಿ ಮತ್ತು ಆರೋಗ್ಯಕ್ಕಾಗಿ ಹಾಗೂ ಕ್ರಿಯಾಶೀಲ ನಾಗರಿಕತನಕ್ಕಾಗಿ ಬೇಕಾದ ತಿಳಿವನ್ನ ಬದುಕಿನುದ್ದ ಪಡೆದುಕೊಳ್ಳುವ ಬಾಗಿಲನ್ನ ತೆರೆಯುತ್ತದೆ. ಯುನೆಸ್ಕೋ ಅಭಿಪ್ರಾಯ ಪಡುವಂತೆ ಸಾಕ್ಷರತೆಯು ಬಹುದೊಡ್ಡ ಮಾನವ ಹಕ್ಕು. ಇದು ವೈಯಕ್ತಿಕ ಸಬಲೀಕರಣದ ಉಪಕರಣವಾಗಿದೆ ಹಾಗೂ ಸಾಮಾಜಿಕ ಮತ್ತು ಮಾನವಿಕ ಪ್ರಗತಿಯ ಮಾರ್ಗವಾಗಿದೆ. ಸಾಕ್ಷರತೆಯಂತೆ ಕೇವಲ ಓದುವ, ಬರೆಯುವ ಮತ್ತು ಅಂಕಗಣಿತದ ಕೌಶಲ ಅಷ್ಟೇ ಅಲ್ಲ, ಅದು ಜೀವನ ಕೌಶಲ್ಯಗಳನ್ನು ಸಂಪಾದಿಸಿಕೊಳ್ಳಲು ಹಾಗೂ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ವೈಯಕ್ತಿಕ, ಸಾಮುದಾಯಿಕ ಮತ್ತು ಸಾಮಾಜಿಕ ಪ್ರಗತಿ ಸಾಧಿಸುವಂತೆ ಅಣಿಗೊಳಿಸಿಕೊಳ್ಳುವಂತಹ ಒಂದು ಬೃಹತ್ ಪ್ರಕ್ರಿಯೆಯಾಗಿದೆ. ಯುನೆಸ್ಕೋ ಪ್ರತಿ ವರ್ಷ ಸೆಪ್ಟೆಂಬರ್ 8ನೇ ದಿನಾಂಕವನ್ನು ಸಾಕ್ಷರತಾ ದಿನವನ್ನಾಗಿ ಆಚರಿಸುವುದಾಗಿ ಕರೆ ಕೊಟ್ಟಿತು. ಅದೇ ಪ್ರಕಾರವಾಗಿ ಕಳೆದ 50 ವರ್ಷಗಳಿಂದ ಈ ದಿನದ ಆಚರಣೆ ನಡೆಯುತ್ತಿದೆ. ಸೆಪ್ಟೆಂಬರ್ 8ನೇ ದಿನಾಂಕವನ್ನು ಎಲ್ಲಾ ರಾಷ್ಟ್ರಗಳೂ ಕೂಡ ಸಾಕ್ಷರತಾ ದಿನವನ್ನಾಗಿ ಆಚರಿಸುತ್ತಿವೆ. ಸಾಕ್ಷರತೆಯ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುವ ಮೂಲಕ ಮನುಕುಲವನ್ನು ಅಕ್ಷರದ ಬೆಳಕಿನೆಡೆಗೆ ಕರೆದೊಯ್ಯುವುದೇ ಈ ಆಚರಣೆಯ ಹಿಂದಿರುವ ಉದ್ದೇಶ. ವಿಶ್ವಬ್ಯಾಂಕ್ ಕೂಡ ಈ ಪ್ರಯತ್ನವನ್ನ ಶ್ಲಾಘಿಸಿ ಅದು ಅಭಿಪ್ರಾಯ ಪಡುವಂತೆ ಶಿಕ್ಷಣವು ನಮ್ಮನ್ನು ಬಿಡುಗಡೆಗೊಳಿಸುವ ಒಂದು ಶಕ್ತಿ. ಅದು ಒಬ್ಬ ವ್ಯಕ್ತಿಯು ತನ್ನ ಹುಲು ಬದುಕಿನಿಂದ ಮೇಲೆದ್ದು ಬೌದ್ಧಿಕ, ಪಾರಮಾರ್ಥಿಕ ಉನ್ನತ ಮಜಲುಗಳಿಗೆ ತಲುಪಲು ಸಹಾಯ ಮಾಡುತ್ತದೆ. ಶಿಕ್ಷಣ ನಿನ್ನೆ, ಇಂದು ಮತ್ತು ನಾಳೆಗಳ ನಡುವಿನ ಸಂಭಾಷಣೆಯಾಗಿದ್ದು ಭವಿಷ್ಯದ ಪೀಳಿಗೆ ತ ಪರಂಪರೆಯಿಂದ ಪಾಠ ಕಲಿಯಲು ನೆರವಾಗುತ್ತದೆ. ಯುನೆಸ್ಕೋ ವಿವಿಧ ಸಂದರ್ಭಗಳಿಗೆ ಸಂಬಂಧಿಸಿದಂತೆ ಮುದ್ರಿತ ಹಾಗೂ ಲಿಖಿತ ಸಾಮಗ್ರಿಗಳನ್ನು ಗುರುತಿಸುವ, ಅರ್ಥೈಸುವ, ಸೃಷ್ಟಿಸುವ, ಅಭಿವ್ಯಕ್ತಿಸುವ, ಸಂವಹಿಸುವ ಹಾಗೂ ಲೆಕ್ಕಿಸುವ ಸಾಮರ್ಥ್ಯವನ್ನೇ ಸಾಕ್ಷರತೆ ಎಂದು ವ್ಯಾಖ್ಯಾನಿಸಿದೆ. ಯುನೆಸ್ಕೋ ಪ್ರತಿ ವರ್ಷ ಒಂದೊಂದು ಘೋಷಣೆಯನ್ನು ಹೊರಡಿಸಿ ಸೆಪ್ಟೆಂಬರ್ 8ರಂದು ತಾನು ಯಾವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದೇನೆ ಎಂಬುದನ್ನು ಪ್ರಚುರಪಡಿಸುತ್ತದೆ. ಇಷ್ಟ ಪ್ರಯತ್ನಗಳ ನಂತರವೂ ಯುನೆಸ್ಕೋ ಹೇಳುವಂತೆ ಪ್ರಪಂಚದಲ್ಲಿ 1 ಬಿಲಿಯನ್ ಜನರು, ಅಂದರೆ 26% ಜನರು ಅನಕ್ಷರಸ್ಥರಿದ್ದಾರೆ. ಇವರಲ್ಲಿ 1/2 ಮಹಿಳೆಯರಿದ್ದಾರೆ. ಈ ಅನಕ್ಷರಸ್ಥರಲ್ಲಿ 98% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿಯೇ ವಾಸಿಸುತ್ತಿದ್ದಾರೆ. ಭಾರತ ಮತ್ತು ಚೀನಾಗಳನ್ನ ಪರಿಗಣಿಸಿದರೆ ಜಗತ್ತಿನ 52% ಅನಕ್ಷರಸ್ಥರು ಈ 2 ದೇಶಗಳಲ್ಲೇ ಇದ್ದಾರೆ. ಆಫ್ರಿಕಾ ಖಂಡದಲ್ಲಿ 60%ಕ್ಕಿಂತಲೂ ಕಡಿಮೆ ಪ್ರಮಾಣದ ಸಾಕ್ಷರತೆಯನ್ನು ಕಾಣಬಹುದು. ಭಾರತದಲ್ಲಿ 1947ರಲ್ಲಿ ಬ್ರಿಟಿಷ್ ಆಡಳಿತವು ಕೊನೆಗೊಳ್ಳುತ್ತಿರುವಾಗ ಸಾಕ್ಷರತೆ ಕೇವಲ 12% ಇತ್ತು. ಅದು 2011ರ ವೇಳೆಗೆ 74%ಕ್ಕೆ ಏರಿಕೆಯಾಯಿತು. ಆದರೆ ಜಗತ್ತಿನ ಸಾಕ್ಷರತೆ ಪ್ರಮಾಣವಾದ 84%ಕ್ಕೆ ಹೋಲಿಸಿದರೆ ಇದನ್ನು ಕಡಿಮೆ ಎಂದೇ ಹೇಳಬೇಕಾಗುತ್ತದೆ. ಪುರುಷರ ಅಕ್ಷರತೆಯ ಪ್ರಮಾಣ 82.14 ಇದ್ದರೆ ಮಹಿಳೆಯರ ಅಕ್ಷರತೆ ಪ್ರಮಾಣವು 65.46. ಭಾರತದ ಸಾಕ್ಷರತೆಯನ್ನ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಹೋಲಿಸಿದರೆ ಭಾರತದಲ್ಲಿ ಕೇವಲ 74.4% ಸಾಕ್ಷರತೆಯನ್ನ ನಾವು ದಾಖಲಿಸಿದ್ದೇವೆ. ಭಾರತದಲ್ಲಿ ರಾಜ್ಯವಾರು ಸಾಕ್ಷರತೆಯನ್ನ ಪರಿಗಣಿಸಿದರೆ ಕೇರಳವು ಮೊದಲ ರಾಜ್ಯವಾಗಿ ನಿಲ್ಲುತ್ತದೆ. ನಂತರದ ಸ್ಥಾನದಲ್ಲಿ ಇರುವ ಲಕ್ಷದ್ವೀಪ ಸಾಕ್ಷರತೆಯನ್ನು ದಾಖಲಿಸಿಕೊಂಡಿದೆ. ಆ ನಂತರದ ಸ್ಥಾನವನ್ನು ಮಿಜೋರಾಂ, ತ್ರಿಪುರಗಳಿಗೆ ನೀಡಲಾಗುತ್ತದೆ. ಕೊನೆಯ ಸ್ಥಾನದಲ್ಲಿರುವವು ಬಿಹಾರ ಹಾಗೂ ತೆಲಂಗಾಣ. ಸರ್ಕಾರ 1988ರಲ್ಲಿ ಸಂಘಟಿಸಿದ ರಾಜ್ಯ ಶಿಕ್ಷಣ ಮಂತ್ರಿಗಳ ಸಮಾವೇಶದಲ್ಲಿ ಮಾಡಿದ ಶಿಫಾರಸಿನ ಮೇರೆಗೆ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಆರಂಭಿಸಿದೆ. ಮಹಾತ್ಮ ಗಾಂಧಿಯವರ ಹೇಳಿಕೆ ಏನೆಂದರೆ, ನಾವು ಐಹಿಕ ಸಂಪತ್ತನ್ನ ಅಳೆಯುವ ರೀತಿಯಲ್ಲಿಯೇ ನಮ್ಮ ಶಿಕ್ಷಣವನ್ನು ಅಳೆಯುತ್ತಿದ್ದೇವೆ, ಹಾಗಾಗಿ ನಮಗೆ ಶಿಕ್ಷಣದ ನಿಜವಾದ ಮೌಲ್ಯ ಇನ್ನೂ ಅರ್ಥವೇ ಆಗಿಲ್ಲ,
ನಾವು ಹಣ ಗಳಿಸುವುದಕ್ಕಾಗಿ ಶಿಕ್ಷಣ ಎಂದು ಭಾವಿಸಿದ್ದೇವೆ. ಆದ್ದರಿಂದಲೇ ಹುಡುಗಿಯರು ಸಂಪಾದಿಸಬೇಕಾಗಿಲ್ಲ ಮತ್ತು ಅವರು ಶಿಕ್ಷಿತರಾಗುವ ಅಗತ್ಯವೂ ಇಲ್ಲ ಎಂದು ತಿಳಿದುಕೊಂಡಿದ್ದೇವೆ. ನಮ್ಮ ಕರ್ನಾಟಕ

ಕರ್ನಾಟಕದ ಜಿಲ್ಲೆಗಳನ್ನು ಗಮನಿಸಿದರೆ ದಕ್ಷಿಣ ಕನ್ನಡ ಅತಿ ಹೆಚ್ಚಿನ ಸಾಕ್ಷರತೆಯನ್ನ ಹೊಂದಿದೆ. ಯಾದಗಿರಿಯು ಅತಿ ಕಡಿಮೆ ಸಾಕ್ಷರತೆಯನ್ನ ತೋರಿಸುತ್ತಿದೆ. ಕರ್ನಾಟಕದ 8 ಜಿಲ್ಲೆಗಳಲ್ಲಿ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದೆ. ಬಾಗಲಕೋಟೆ, ಬಿಜಾಪುರ, ರಾಯಚೂರು, ಕೊಪ್ಪಳ, ಚಾಮರಾಜನಗರ, ಯಾದಗಿರಿ, ಗುಲ್ಬರ್ಗಾ, ಬಳ್ಳಾರಿಗಳು ಈ ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತಿವೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಬೆಂಗಳೂರುಗಳು ಮಹಿಳಾ ಸಾಕ್ಷರತೆಯಲ್ಲಿ 80%ಕ್ಕಿಂತಲೂ ಹೆಚ್ಚಿನ ದಾಖಲೆಯನ್ನ ಮಾಡಿ ಮಹಿಳೆಯರನ್ನ ಸುಶಿಕ್ಷಿತರನ್ನಾಗಿಸಿದ್ದೆ ಎಂದು ಹೇಳಿಕೊಳ್ಳುತ್ತಿವೆ. ಈ ಎಲ್ಲ ಅಂಕಿ ಸಂಖ್ಯೆಗಳನ್ನ ಗಮನಿಸಿದಾಗ ಅಕ್ಷರದ ಜ್ಯೋತಿಯು ಬೆಳಗಬೇಕಾಗಿರುವ ಅನೇಕ ಕತ್ತಲೆಯ ಮೂಲೆಗಳು ಉಳಿದುಕೊಂಡಿವೆ ಎಂದು ಅರ್ಥವಾಗುತ್ತದೆ. ಬಡವ ಬಲ್ಲಿದನೆಂಬ ಭೇದವಿಲ್ಲದೆ, ಜಾತಿ ಧರ್ಮಗಳ ಮೇಲುಕೀಳಿನ ತಾರತಮ್ಯವಿಲ್ಲದೆ, ಗಂಡು ಹೆಣ್ಣೆಂಬ ಲಿಂಗಭೇದವಿಲ್ಲದೆ, ಸಮತೆ ಮತ್ತು ಮಮತೆಯ ಹಸಿರು ದಾರಿಗಳ ನಿರ್ಮಾಣಕ್ಕಾಗಿ ಅಕ್ಷರದ ಹೂ ಅಕ್ಕರೆಯಿಂದ ಅರಳಬೇಕಾಗಿದೆ. ಇಂದು ನಾವು ನೀವೆಲ್ಲ ಅಕ್ಷರದ ಜಗತ್ತಿನೊಂದಿಗೆ ಅಂಟಿಕೊಂಡಿರುವ ನಮ್ಮ ನಂಟನ್ನು ಪುನರ್ಜ್ಞಾಪಿಸಿಕೊಳ್ಳುತ್ತಾ ನಿರಕ್ಷರಿಗಳ ಕೈಯಲ್ಲಿ ಬಳಪ ಹಿಡಿಸಿ ಕಪ್ಪು ಹಲಗೆಯ ಮೇಲೆ ಬಿಳಿ ಅಕ್ಷರಗಳನ್ನು ಮೂಡಿಸುತ್ತಾ ಅವರ ಮುಖದಲ್ಲಿ ಎಂದೂ ಅಳಿಯದ ಶಾಶ್ವತ ನಗುಗಳನ್ನು ಮೂಡಿಸೋಣ. ಈ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಕೈಯಿಂದಾದ ಅಳಿಲು ಸೇವೆಗೆ ನಾವು ಸನ್ನದ್ಧರಾಗೋಣ ಎಂದು ಆಶಿಸುತ್ತಾ ಎಲ್ಲರಿಗೂ ಅಕ್ಷರದ ಬೆಳಕು ಜ್ಞಾನದ ಜಾಗರಕ್ಕೆ ದಾರಿಗಳನ್ನು ಅಣಿಮಾಡಿಕೊಡಲಿ ಎಂದು ಹಾರೈಸುತ್ತೇನೆ.

0: ಈಗ ವಿಶ್ವ ಸಾಕ್ಷರತಾ ದಿನ ಈ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳೋಣ.
1: ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಸಂಯುಕ್ತ ರಾಷ್ಟ್ರಸಂಘದ ಸದಸ್ಯ ರಾಷ್ಟ್ರಗಳೆಲ್ಲ ಅಂದು ಸಾಕ್ಷರತಾ ದಿನವನ್ನು ಆಚರಿಸುತ್ತವೆ. 1965 ನವೆಂಬರ್ 7 ಯುನೆಸ್ಕೋ ಸಂಸ್ಥೆಯು ಸಾಕ್ಷರತಾ ದಿನ ಆಚರಿಸುವ ಕುರಿತು ಘೋಷಣೆ ಮಾಡಿತ್ತು. ಮರು ವರುಷವೇ ಅಂದರೆ 1966 ಸೆಪ್ಟೆಂಬರ್ 8 ವಿಶ್ವದಲ್ಲಿ ಮೊದಲ ಸಾಕ್ಷರತಾ ದಿನ ಆಚರಿಸಲ್ಪಟ್ಟಿತು. 2016 ಸೆಪ್ಟೆಂಬರ್ 8 ಸಾಕ್ಷರತಾ ದಿನಕ್ಕೆ 50 ವರ್ಷಗಳಾದವು. ಜಗತ್ತಿನ ಜನಸಂಖ್ಯೆ 1987 ಅಂದಾಜು 500 ಕೋಟಿಯಾಗಿದ್ದರೆ ಮುಂದೆ 25 ವರ್ಷಗಳಲ್ಲಿ ಅಂದರೆ 2012 702 ಕೋಟಿ ತಲುಪಿತ್ತು. 2016 744 ಕೋಟಿಯನ್ನೂ ದಾಟಿದೆ. ಜಗತ್ತಿನ ಪ್ರತಿ 5 ಜನರಲ್ಲಿ ಒಬ್ಬನು ಅನಕ್ಷರಸ್ಥನಾಗಿದ್ದರೆ ಇದರ 3/2 ಭಾಗ ಹೆಣ್ಣು ಮಕ್ಕಳಿದ್ದಾರೆ. ಅಂದಾಜು 77.5 ಕೋಟಿ ಅನಕ್ಷರಸ್ಥ ಯುವಕರಿದ್ದರೆ 6.5 ಕೋಟಿ ಮಕ್ಕಳು ನಿರಕ್ಷರಿಗಳಾಗಿದ್ದಾರೆ. ಕೆಲವು ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗುವುದಿಲ್ಲ. ಮತ್ತೆ ಕೆಲವರು ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಪೂರ್ಣಗೊಳಿಸಿ ಶಾಲೆ ಬಿಡುತ್ತಾರೆ. ಅಕ್ಷರಸ್ಥರೆಂದು ಹೇಳುವ ಅನೇಕ ಜನರಿಗೆ ಸಾಕ್ಷರತೆಯ ಕನಿಷ್ಠ ಕೌಶಲಗಳು ಗೊತ್ತಿಲ್ಲ. ಜಗತ್ತಿನ ಜನಸಂಖ್ಯೆ ಹೆಚ್ಚಾದಂತೆ ನಿರಕ್ಷರಿಗಳ ಪ್ರಮಾಣವೂ ಹೆಚ್ಚಾಗುತ್ತಾ 21ನೇ ಶತಮಾನದ ಆಧುನಿಕ ಜಗತ್ತಿನ ಮುನ್ನಡೆಗೆ ಕಾಲ್ತೊಡಕಾಗುತ್ತಿದೆ. ಇದನ್ನರಿತ ಯುನೆಸ್ಕೋ ಜಗತ್ತಿನ ಜನರಿಗೆ ಸಾಕ್ಷರತೆಯ ಕುರಿತು ಅರಿವು ಉಂಟು ಮಾಡುವುದು, ಅದರ ಮಹತ್ವ ತಿಳಿಸುವುದು ಮತ್ತು ವಿವಿಧ ದೇಶಗಳ ಸಾಕ್ಷರತೆಯ ಸ್ಥಾನಮಾನ ತಿಳಿಸುವ ಉದ್ದೇಶದಿಂದ ಸಾಕ್ಷರತಾ ದಿನ ಆಚರಿಸಲು ನಿರ್ಧರಿಸಿತು. ವಯಸ್ಕರ ಶಿಕ್ಷಣಕ್ಕೆ ವಿಶೇಷ ಮಹತ್ವ ಕೊಟ್ಟು ಸಾಕ್ಷರರ ಪ್ರಮಾಣ ಹೆಚ್ಚಿಸಲು ಪ್ರೋತ್ಸಾಹಿಸಿತು. ವಿಶ್ವದ ಜನರನ್ನು ಸಾಕ್ಷರರನ್ನಾಗಿ ಮಾಡುವುದರಿಂದ ಜನಸಂಖ್ಯಾ ನಿಯಂತ್ರಣ, ಶಿಶು ಮರಣದ ಪ್ರಮಾಣದಲ್ಲಿ ಇಳಿಕೆ, ಬಡತನ ನಿವಾರಣೆ, ಲಿಂಗ ಸಮಾನತೆ, ನಿರುದ್ಯೋಗ ನಿರ್ಮೂಲನೆ, ಅಭಿವೃದ್ಧಿ, ಶಾಂತಿ ಮತ್ತು ಪ್ರಜಾಪ್ರಭುತ್ವದ ಗುರಿಗಳನ್ನು ತಲುಪಬಹುದು. ಸಾಕ್ಷರತೆಯು ಜನರ ಜೀವನವನ್ನು ರೂಪಿಸುವುದಲ್ಲದೆ ಅವರಿಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ತಂದುಕೊಡುತ್ತದೆ. ವೈಯಕ್ತಿಕ ವಿಕಾಸ, ಸಾಮಾಜಿಕ ಅಭಿವೃದ್ಧಿಯ ಕುರಿತು ಹಕ್ಕನ್ನು ತಿಳಿಸಿಕೊಡುತ್ತದೆ. ಅನಕ್ಷರತೆಯಿಂದಾಗುವ ದುಷ್ಪರಿಣಾಮಗಳನ್ನು ತಿಳಿಯಪಡಿಸಿ ಅದರಿಂದಾಗುವ ಅನಾಹುತಗಳ ಅರಿವು ಉಂಟುಮಾಡಿ ಜನರನ್ನು ಜಾಗೃತಗೊಳಿಸುತ್ತದೆ. ಜನರನ್ನು ಸಾಕ್ಷರರನ್ನಾಗಿಸುವುದರಿಂದ ಅವರ ಅಜ್ಞಾನ ಹೋಗಲಾಡಿಸಿ ಬಡತನ ನಿರ್ಮೂಲನೆ ಮಾಡಿ ಆರೋಗ್ಯವಂತ ನಾಗರಿಕರನ್ನಾಗಿ ಮಾಡಿ ಹೀನಾಯ ದರಿದ್ರ ಸ್ಥಿತಿಯ ಬದುಕನ್ನು ನಿವಾರಿಸುತ್ತದೆ. ಗೌರವಯುತ ಬದುಕು ರೂಪಿಸಿ ಸಮಾಜದಲ್ಲಿ ಸ್ಥಾನಮಾನ ತಂದುಕೊಡುತ್ತದೆ. ವಿವಿಧ ದೇಶಗಳ ಸಾಕ್ಷರರ ಪ್ರಮಾಣದ ಒಂದು ಪಕ್ಷಿನೋಟ ನೋಡಲಾಗಿ ಏಷ್ಯಾ ಖಂಡದ ಪಶ್ಚಿಮ ಮತ್ತು ದಕ್ಷಿಣ ಭಾಗ, ಆಫ್ರಿಕಾ ಖಂಡದ ಮಧ್ಯ ಹಾಗೂ ಪಶ್ಚಿಮ ಭಾಗದ ದೇಶಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಅತಿ ಕಡಿಮೆಯಾಗಿರುವುದು ಕಂಡುಬರುತ್ತದೆ. ಬುರ್ಕಿನಾಫಾಸೋದಲ್ಲಿ ಸಾಕ್ಷರತೆಯ ಪ್ರಮಾಣ ಶೇಕಡ 12.8 ಇದ್ದರೆ ನೈಗರ್ದ ಶೇಕಡ 14.4, ಮಾಲಿಯಲ್ಲಿ ಶೇಕಡ 19 ಇರುವುದು ತಿಳಿದುಬರುತ್ತದೆ. ಇಥಿಯೋಪಿಯಾ ಜಗತ್ತಿನಲ್ಲಿ ಮೊದಲ ಸಾಕ್ಷರ ದೇಶವಾಗಿದೆ. ಗಿನಿಯಾದಲ್ಲಿ ಶೇಕಡ 41 ಸಾಕ್ಷರರಿದ್ದು ಶಾಂತಿಗಾಗಿ ಸಾಕ್ಷರತೆಯನ್ನು ಉಪಯೋಗಿಸಿ ಕೃಷಿ ಅಭಿವೃದ್ಧಿ ಮಾಡಿದರು. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ನಿರಕ್ಷರಿಗಳು ಭಾರತದಲ್ಲಿರುವರು ಎಂದು ಯುನೆಸ್ಕೋ ವರದಿ ಮಾಡಿತ್ತು. 2011 ಗಣತಿಯ ಪ್ರಕಾರ ಭಾರತದಲ್ಲಿ ಶೇಕಡ 74 ಸಾಕ್ಷರರಿದ್ದು ಮುಂದೆ 2 ವರ್ಷದಲ್ಲಿ ಸಾಕ್ಷರರ ಪ್ರಮಾಣ ಶೇಕಡ 84 ನಮ್ಮ ನೆರೆಯ ದೇಶ ಪಾಕಿಸ್ತಾನದಲ್ಲಿ ಸಾಕ್ಷರರು ಶೇಕಡ 65.2 ಇದ್ದರೆ ಬಾಂಗ್ಲಾದೇಶದಲ್ಲಿ ಶೇಕಡ 71.5 ಇರುತ್ತಾರೆ. ಫಿಲಿಪೈನ್ಸ್ ದೇಶದಲ್ಲಿ 2ನೇ ಮಹಾಯುದ್ಧದ ನಂತರ ಸಾಕ್ಷರರ ಪ್ರಮಾಣ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚಾದುದು ಕಂಡುಬಂದಿತ್ತು. ನಮ್ಮ ಭಾರತದ ರಾಜ್ಯಗಳ ಸ್ಥಿತಿಗತಿಯನ್ನು ಗಮನಿಸಿದಾಗ 2011 ಗಣತಿಯ ಪ್ರಕಾರ ಕೇರಳದಲ್ಲಿ ಅತಿ ಹೆಚ್ಚು ಸಾಕ್ಷರರು ಇದ್ದಿತ್ತು. ಆಶ್ಚರ್ಯದ ಸಂಗತಿ ಎಂದರೆ ಲಕ್ಷದ್ವೀಪ್ 2ನೇ ಸ್ಥಾನದಲ್ಲಿದ್ದು ನಂತರ ಮಿಜೋರಾಂ ರಾಜ್ಯವಿದ್ದು ಅದರ ನಂತರ ತ್ರಿಪುರ, ನಂತರ ಗೋವಾ ಇರುತ್ತದೆ. ಕೊನೆಯ ಸ್ಥಾನದಲ್ಲಿ ರಾಜ್ಯಗಳು ತೆಲಂಗಾಣ ಮತ್ತು ಬಿಹಾರ. ಭಾರತದಲ್ಲಿ ಕರ್ನಾಟಕ 23ನೇ ಸ್ಥಾನದಲ್ಲಿದೆ. ಇನ್ನು ಮಹಿಳಾ ಸಾಕ್ಷರರ ಪ್ರಮಾಣ ಗಮನಿಸಿದಾಗ ಪರಿಸ್ಥಿತಿ ತೀರ ಶೋಚನೀಯವಾಗಿರುವುದು ಕಂಡುಬರುತ್ತದೆ. ವಿವಿಧ ದೇಶಗಳ ಸಾಕ್ಷರತೆಯ ಪ್ರಗತಿಗೆ ಅಡ್ಡಿಯನ್ನುಂಟು ಮಾಡುವ ಅನೇಕ ಅಂಶಗಳನ್ನು ಗಮನಿಸಿ ಗುರುತಿಸಿ ಯುನೆಸ್ಕೋ ಸಾಕ್ಷರತಾ ದಿನ ಆಚರಿಸುವುದರೊಂದಿಗೆ ಸಾಕ್ಷರತಾ ದಶಕವನ್ನು 2003 2012 ಆಚರಿಸಿತು. ಸರ್ವರಿಗಾಗಿ ಶಿಕ್ಷಣ ಅದರ ಮೂಲ ಉದ್ದೇಶವಾಗಿತ್ತು. ಸಾಕ್ಷರತೆಯು ಸ್ವಾತಂತ್ರ್ಯದಂತೆ ಎಂಬುದು ಅದರ ಘೋಷವಾಕ್ಯವಾಗಿತ್ತು. 2007 ಮತ್ತು 2008 ಸಾಕ್ಷರತೆ ಹಾಗೂ ಆರೋಗ್ಯ ಎಂಬ ವಿಷಯವಿದ್ದು ಸಾಂಕ್ರಾಮಿಕ ರೋಗಗಳಾದ HIV, TB, ಕಾಲ್ರಾ, ಮಲೇರಿಯಾದಂಥ ಸಾಂಸರ್ಗಿಕ ರೋಗಗಳ ನಿವಾರಣೆಯ ಕುರಿತಾಗಿ ಜನರ ಗಮನ ಸೆಳೆತು. 2009 ಮತ್ತು 2010 ಸಬಲೀಕರಣಕ್ಕಾಗಿ ಸಾಕ್ಷರತೆ ಎಂದಿತ್ತು. ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು, ನಿರಕ್ಷರ ಮಹಿಳೆಯರನ್ನು ಸಾಕ್ಷರರನ್ನಾಗಿಸುವುದು ಇದರ ಉದ್ದೇಶವಾಗಿತ್ತು. 2011 ಮತ್ತು 2012 ಶಾಂತಿಗಾಗಿ ಸಾಕ್ಷರತೆ ವಿಷಯವಾಗಿದ್ದು ಜನರ ಮನಸ್ಸಿನಲ್ಲಿ ಶಾಂತಿ ಹುಟ್ಟಿಸುವುದಾಗಿತ್ತು. 2013 21ನೇ ಶತಮಾನದ ಬದುಕಿಗಾಗಿ ಸಾಕ್ಷರತೆ ಎಂದ ಯುನೆಸ್ಕೋ. 2014 ಸುಸ್ಥಿರ ಅಭಿವೃದ್ಧಿಗಾಗಿ ಸಾಕ್ಷರತೆ ಎಂದು ಮತ್ತು 2015 ಸುಸ್ಥಿರ ಸಮಾಜಕ್ಕಾಗಿ ಸಾಕ್ಷರತೆ ಎಂದಿತ್ತು. 2016 ವಿಷಯ 21ನೇ ಶತಮಾನಕ್ಕಾಗಿ ಶಿಕ್ಷಣ ಎಂದಿದೆ. ಇನ್ನು ಭಾರತದತ್ತ ತಿರುಗಿ ನೋಡಿದಾಗ ಕೊಠಾರಿ ಕಮಿಷನ್ ಈ ರೀತಿ ಹೇಳುತ್ತದೆ, ಭಾರತದ ಭವ್ಯ ಭವಿಷ್ಯ ಅದರ ವರ್ಗದ ಕೊನೆಗಳಲ್ಲಿ ರೂಪುಗೊಳ್ಳುತ್ತಿದೆ ಎಂದು. ಆ ಭವ್ಯ ಭವಿಷ್ಯ ರೂಪಿಸಲು ಭಾರತದ ಎಲ್ಲ ಪ್ರಜೆಗಳು ಶಿಕ್ಷಣ ಪಡೆಯಲೇಬೇಕು. ಹೀಗಾಗಿ ಭಾರತದಲ್ಲಿ ಎಲ್ಲರಿಗೂ ಶಿಕ್ಷಣ ಎಂಬ ಘೋಷಣೆಯೊಂದಿಗೆ ಸರ್ವ ಶಿಕ್ಷಣ ಅಭಿಯಾನವನ್ನು ಕೈಗೊಳ್ಳಲಾಯಿತು. 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯದ ಪ್ರಾಥಮಿಕ ಶಿಕ್ಷಣವೆಂದು ಮಕ್ಕಳನ್ನು ಶಾಲೆಗೆ ಕಳಿಸುವಂತೆ ಒತ್ತಾಯಿಸಿತು. ಸಾಂಪ್ರದಾಯಿಕ ಅರ್ಥದಲ್ಲಿ ಸಾಕ್ಷರತೆ ಎಂದರೆ ಓದು, ಬರಹ, ಲೆಕ್ಕ ಅಂದರೆ 3R, ರೀಡಿಂಗ್, ರೈಟಿಂಗ್ ಅಂಡ್ ಅರಿಥ್ಮೆಟಿಕ್. ಯುನೆಸ್ಕೋದ ಪ್ರಕಾರ ಸಾಕ್ಷರತೆ ಎಂದರೆ ಮುದ್ರಿತ ಹಾಗೂ ಲಿಖಿತ ಬರಹವನ್ನು ಗುರುತಿಸಿ ಅರ್ಥ ಮಾಡಿಕೊಂಡು ತಿಳಿಯುವಂತೆ ಹೇಳಬಲ್ಲ, ಬರೆಯಬಲ್ಲ, ಎಣಿಕೆ ಮಾಡಬಲ್ಲ ಸಾಮರ್ಥ್ಯ. ಸಾಕ್ಷರತೆಗೆ ಸೀಮಿತ ಅರ್ಥವಿದ್ದರೆ ಶಿಕ್ಷಣಕ್ಕೆ ವಿಶಾಲವಾದ ವ್ಯಾಪಕ ಅರ್ಥವಿದೆ. ಸಾಕ್ಷರತೆಯು ಶಿಕ್ಷಣಕ್ಕೆ

ಮೂಲಭೂತ ಆಧಾರವಾಗಿದೆ. ಶಿಕ್ಷಣದಿಂದಾಗುವ ಸಾಮರ್ಥ್ಯವು ಜ್ಞಾನ ಗಳಿಸುವಲ್ಲಿ, ಅಂತಃಶಕ್ತಿ ಹೆಚ್ಚಿಸುವಲ್ಲಿ, ಸಾಮಾಜಿಕ ಆಗುಹೋಗುಗಳಲ್ಲಿ ಯಶಸ್ವಿ ರೀತಿಯಿಂದ ಪಾಲ್ಗೊಳ್ಳುವಲ್ಲಿ, ಆರ್ಥಿಕ ಅಭಿವೃದ್ಧಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನಾಡುತ್ತದೆ. ನಿರಕ್ಷರತೆಯು ಅಜ್ಞಾನಕ್ಕೆ ಕಾರಣವಾಗಿ ಅಜ್ಞಾನವು ಅನಾರೋಗ್ಯ ಮತ್ತು ಬಡತನಕ್ಕೆ ಎಡೆಮಾಡಿಕೊಡುತ್ತದೆ. ಜನಸಂಖ್ಯಾ ಸ್ಫೋಟಗೊಳ್ಳುತ್ತಿರುವುದು ಅಜ್ಞಾನದಿಂದಾಗಿಯೇ. ಒಂದು ವರದಿಯ ಪ್ರಕಾರ ಪ್ರತಿದಿನ 800 ಮಹಿಳೆಯರು ಪ್ರಸವ ಸಮಯದಲ್ಲಿ ಸಾವನ್ನಪ್ಪುತ್ತಾರೆ. 5 ವರ್ಷದೊಳಗಿನ 5ರಲ್ಲಿ ಒಂದು ಮಗು ಮರಣ ಹೊಂದುತ್ತದೆ. ಅಂದರೆ ಅನಕ್ಷರತೆಗೂ ಅತಿ ಬಡತನಕ್ಕೂ ನಿಕಟ ಸಂಬಂಧವಿದ್ದು, ಇಂಥ ದೇಶಗಳಲ್ಲಿಯ ಪುರುಷರು ಸ್ತ್ರೀಯರ ಕುರಿತು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಭದ್ರ ಸಾಮಾಜಿಕ ಅಭಿವೃದ್ಧಿಯು ಆರ್ಥಿಕ ಬೆಳವಣಿಗೆಗೆ ಮೂಲವಾಗಿದೆ. ಆರ್ಥಿಕ ಸಂಪನ್ಮೂಲಗಳಲ್ಲಿ ಮಾನವ ಅತಿ ಮುಖ್ಯ ಸಂಪನ್ಮೂಲ. ಸಮಾಜದ ಎಲ್ಲ ವ್ಯಕ್ತಿಗಳ ಜ್ಞಾನ ಕೌಶಲ ಮತ್ತು ವಿವಿಧ ಸಾಮರ್ಥ್ಯಗಳ ಅಭಿವೃದ್ಧಿಗೊಳಿಸುವ ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಸ್ಥಿರ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಅಭಿವೃದ್ಧಿ ಹೊಂದಿದ ಮಾನವ ಸಂಪನ್ಮೂಲವು ಕಾರಣವಾಗಿದೆ. ಉದ್ದಿಮೆ, ಕೃಷಿ, ಹಣಕಾಸು, ಸಾರಿಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳನ್ನು ಆಧುನೀಕರಣಗೊಳಿಸಲು ಅಭಿವೃದ್ಧಿ ಹೊಂದಿದ ಮಾನವ ಸಂಪನ್ಮೂಲವನ್ನು ಸಮರ್ಥ ರೀತಿಯಿಂದ ಬಳಸಿಕೊಳ್ಳಬೇಕು. ಮಾನವ ಸಂಪನ್ಮೂಲ ಅಭಿವೃದ್ಧಿಗೊಳಿಸಲು ಜನರ ಜ್ಞಾನ ಹೆಚ್ಚಿಸಿ ವಿವಿಧ ಕೌಶಲಗಳ ತರಬೇತಿ ಕೊಡು, ಪ್ರತಿಯೊಬ್ಬನ ಆಂತರಿಕ ಸಾಮರ್ಥ್ಯ ಗುರುತಿಸಿ ಬೆಳೆಸಿ ಪೋಷಿಸಬೇಕು. ಇದರಿಂದ ವ್ಯಕ್ತಿಯು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸಮರ್ಥ ರೀತಿಯಿಂದ ಭಾಗವಹಿಸುತ್ತಾನೆ. ಹೀಗಾಗಿ ಶಿಕ್ಷಣಕ್ಕೂ ಆರ್ಥಿಕ ಅಭಿವೃದ್ಧಿಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಭಾರತ ಸಂಪದ್ಭರಿತ ದೇಶವಾಗಿದೆ. ಫಲವತ್ತಾದ ನೆಲ, ಸಸ್ಯ ಶ್ಯಾಮಲ ಅರಣ್ಯ, ಪರ್ವತಗಳು, ಗಾಳಿ, ನೀರು, ಬಿಸಿಲು, ಖನಿಜ ಸಂಪತ್ತು, ಇವೆಲ್ಲಕ್ಕೂ ಮಿಗಿಲಾಗಿ ಮಾನವ ಸಂಪತ್ತು ಇದೆ. ಇವೆಲ್ಲವುಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಂಡರೆ ಭಾರತ ಮುಂದುವರಿದ ದೇಶಗಳಲ್ಲಿಯೇ ಪ್ರಥಮ ಸ್ಥಾನ ಪಡೆಯುವುದರಲ್ಲಿ ಸಂಶಯವಿಲ್ಲ. ಆದರೆ ನಮ್ಮ ದೇಶದಲ್ಲಿ ನಿರಕ್ಷರ ಕುಕ್ಷಿಗಳಿಗೂ ಕೊರತೆಯಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ದೈಹಿಕ ಶ್ರಮಕ್ಕೆ ಮಹತ್ವ ನೀಡದೆ ಅದನ್ನು ಕೀಳಾಗಿ ನೋಡಲಾಗುತ್ತಿದೆ. ವಿವಿಧ ಕೌಶಲಗಳಿಗೆ ನೀಡಬೇಕಾದ ತರಬೇತಿಯ ಒಂದು ತಮಾಷೆ ನಡೆಯುತ್ತದೆ. ಗಿಳಿಪಾಠದ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದೇ ಶ್ರೇಷ್ಠ ಶಿಕ್ಷಣವೆಂದು ಬಿಂಬಿಸಿ ದೈಹಿಕ ಪರಿಶ್ರಮದ ಮಹತ್ವ ತಿಳಿಯಬೇಕಾದ ಹಂತದಲ್ಲಿ ಅವರನ್ನು ಮೈಗಳ್ಳರನ್ನಾಗಿಸುತ್ತಿದೆ. ಇಂದು ಅರ್ಥವ್ಯವಸ್ಥೆಯನ್ನು ಸುಧಾರಿಸಲು ಬೇಕಾದ ಅನೇಕ ಉದ್ಯಮಗಳಲ್ಲಿ ಕುಶಲಕರ್ಮಿಗಳ ಕೊರತೆ ಎದ್ದು ಕಾಣುತ್ತೆ. ಯುವಕರು ಹೊಲಗಳಲ್ಲಿ ಮೈಮುರಿದು ದುಡಿಯಲು ಸಿದ್ಧರಿಲ್ಲ. ಹೊಸ ಹೊಸ ಸಂಶೋಧನೆಗಳ ಲಾಭ ಕೃಷಿ ಕ್ಷೇತ್ರಕ್ಕೆ ಸಿಗದೆ ಸಂಶೋಧನೆಗಳು ಗ್ರಂಥ ಭಂಡಾರದಲ್ಲಿ ಧೂಳು ತಿನ್ನುತ್ತಿವೆ. ಇಂಥದರಲ್ಲಿಯೇ ನಿರಕ್ಷರಿಗಳನ್ನು ಹೊತ್ತುಕೊಂಡು 21ನೇ ಶತಮಾನಕ್ಕೆ ಕಾಲಿಟ್ಟು ಆಗಿದೆ. ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ರಾಕೆಟ್ ವೇಗದಿಂದ ಓಡುತ್ತಿರುವ ಜಗತ್ತು ಸಂಕೀರ್ಣತೆಯೆಡೆಗೆ ಸಾಗಿದೆ. ಆದರೆ ಸಾಕ್ಷರತೆಯ ಕೊರತೆಯಿಂದಾಗಿ ಪ್ರಗತಿಯಲ್ಲಿ ಏರುಪೇರಾಗುತ್ತಿದೆ. ಪರಿಸರ ಮಾಲಿನ್ಯ, ಹಸಿರು ಪರಿಣಾಮ, ಭೂಮಂಡಲದ ತಾಪಮಾನ ಏರಿಕೆ, ಓಝೋನ್ ಪದರದ ನಾಶ ಮುಂತಾದ ಹೊಸ ಹೊಸ ಸಮಸ್ಯೆಗಳು ಇಂದು ಉದ್ಭವವಾಗಿವೆ. ಮಾನವನ ಅತಿ ದುರಾಸೆಯಿಂದ ಅರಣ್ಯ ಸಂಪತ್ತು ನಾಶವಾಗುತ್ತಾ ಭೂಮಿಯ ಒಡಲು ಬರಿದಾಗುತ್ತಿದೆ. ಇದರಿಂದ ಜೀವನಾವಶ್ಯಕಗಳು ಕಲುಷಿತಗೊಂಡು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ದುಡಿಯುವ ಸಾಮರ್ಥ್ಯ ಕುಂಠಿತಗೊಳ್ಳುತ್ತಿದೆ. ಶ್ರೇಷ್ಠ ಮಟ್ಟದ ಜೀವನ ಬಿಸಿಲುಗುದುರೆಯಾಗಿದೆ. ಹೀಗಾಗಿ ಪೃಥ್ವಿಯ ರಕ್ಷಣೆ ಇಂದಿನ ಯುವಕರ ಹೊಸ ಹೊಣೆಯಾಗಿದೆ. 20ನೆಯ ಶತಮಾನ 2 ಘನಘೋರ ಯುದ್ಧಗಳನ್ನು ಕಂಡು ನಲುಗಿ ಹೋಗಿದೆ. ಇತ್ತೀಚೆಗೆ ವಿವಿಧ ದೇಶಗಳ ಮೇಲೆ ನಡೆಯುತ್ತಿರುವ ಭಯೋತ್ಪಾದಕರ ಅಟ್ಟಹಾಸ 3ನೆಯ ಮಹಾಯುದ್ಧವೆಂದೇ ಬಣ್ಣಿಸಲಾಗಿದೆ. ಭಸ್ಮಾಸುರರು, ರಕ್ತಬೀಜಾಸುರರು ಹೆಚ್ಚುತ್ತಿದ್ದು ಮುಗ್ಧ ನಾಗರಿಕರ ಮಾರಣ ಹೋಮ ನಡೆಯುತ್ತಿದೆ. ಇದಕ್ಕೆ ಕೊನೆಯೆಂಬುದೇ ಇಲ್ಲವೇ? ನೆಲ್ಸನ್ ಮಂಡೇಲಾ ಹೇಳುತ್ತಾರೆ, ಶಿಕ್ಷಣ ಒಂದು ಪ್ರಬಲ ಅಸ್ತ್ರವಾಗಿದ್ದು ಜಗತ್ತನ್ನು ಇಚ್ಛಿತ ದಿಶೆಯಲ್ಲಿ ಬದಲಾಯಿಸಬಹುದು ಎಂದು. ನಿಜವಾಗಿಯೂ ಶಿಕ್ಷಣ ಸರ್ವ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ರಾಮಬಾಣವಾಗಿದೆ. ಇಂದಿನ ಮಕ್ಕಳು ನಾಳಿನ ಯುವಕರು, ದೇಶದ ಭದ್ರ ಬುನಾದಿ ಹಾಕುವ ಪ್ರಜೆಗಳು. ಭವಿಷ್ಯದ ಸುಸ್ಥಿರ ವಿಶ್ವಕ್ಕಾಗಿ ಶಿಕ್ಷಣದ ಬೀಜಗಳನ್ನು ಹಿಂದೆ ಬಿತ್ತಿದರೆ ಇನ್ನು 20 ವರ್ಷಗಳ ನಂತರ ಅದರ ಫಲ ದೊರೆಯುವುದು. ವಿಶ್ವವೇ ಒಂದು ಸುಂದರ ಕುಟುಂಬ
ಎಂಬ ಪರಿಕಲ್ಪನೆಯ ಕನಸು ನನಸಾಗಲು ಇಂದಿನ ಎಲ್ಲ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ನೀಡುವಲ್ಲಿ ಕಾರ್ಯತತ್ಪರರಾಗೋಣ. ವಿಶ್ವದಲ್ಲಿಯ ಎಲ್ಲ ಮಕ್ಕಳ, ವಯಸ್ಕರ, ವಿಶೇಷತಃ ಸ್ತ್ರೀ ಶಿಕ್ಷಣ ಇಂದಿನ ಅವಶ್ಯಕತೆಯಾಗಿದೆ. ನಿರಕ್ಷರತೆಯ

0: ವಿರುದ್ಧ ಸಮರ ಸಾರಲು ಬನ್ನಿ. ಈಚ್ ಒನ್ ಟೀಚ್ ಒನ್.
1: ವಿಶ್ವ ಸಾಕ್ಷರತಾ ದಿನ. ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕಾರ್ಯಕ್ರಮ ನಿರ್ವಹಣೆ ಮಾಲಾ ಸಾಂಬಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಶ್ರೋತೃಗಳಿಗೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ ಜೆಸಿ ರಸ್ತೆ ಬೆಂಗಳೂರು, ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ನೀವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka-sangeeta-nritya-academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನು ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನು ಮೊಬೈಲ್ ಹಾಗೆಯೇ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು, 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನು ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಗಂಟೆ

ಶಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾಕ್ಟರ್ ರವೀಶ್ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
2: ತಾವಿವತ್ತು ಯೋಗ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸ್ಕೊಡಬೇಕು. ಪ್ರಧಾನವಾಗಿ ಯೋಗ ಮತ್ತು ಮಾನಸಿಕ ಆರೋಗ್ಯ ಇವೆರಡರ ನಡುವಿನ ನಂಟು.
3: ಖಂಡಿತ.
2: ಸಾಮಾನ್ಯವಾಗಿ ಯೋಗ ಅಂದರೆ ಅದೊಂಥರಹ ದೈಹಿಕವಾದ ವ್ಯಾಯಾಮ ಅಂತಲೇ ಅಂದ್ಕೊಂಡಿರೋ ಜಾಸ್ತಿ. ಒಬ್ಬ ಮಾನಸಿಕ ವೈದ್ಯನಾಗಿ ಯೋಗನ ನೀವು ಹೇಗೆ ವಿವರಿಸ್ತೀರಿ ಡಾಕ್ಟರ್?
3: ಯೋಗ ಅಂದರೆ ಬರೀ ದೈಹಿಕ ಆಸನಗಳಷ್ಟಕ್ಕೆ ಸೀಮಿತ ಮಾಡಬಾರ್ದು. ಯೋಗ ಅಂದರೆ ದೇಹ, ಮನಸ್ಸು ಮತ್ತು ಉಸಿರಾಟ, ಇವು ಮೂರರ ಒಂದು ಸಮಗ್ರ ಜೀವನ ಪದ್ಧತಿ. ಈಗ ನಾವು ಯೋಗನ ಅರ್ಥ ಮಾಡ್ಕೋಬೇಕಾದ್ರೆ ಅದರಲ್ಲಿ ಒಂದೊಂದು ಹಂತಗಳಿದ್ದಾವೆ. ಮೊದಲನೇ ಹಂತವೇ ಯಮ ನಿಯಮಗಳು, ಅಂದರೆ ಜೀವನ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಯೋಗ ಮಾಡಿದಾಗ ಅದು ಒಂದು ಪರಿಪೂರ್ಣ ಆರೋಗ್ಯಕ್ಕೆ ಪೂರಕವಾಗ್ತದೆ. ನಾನಿಲ್ಲಿ ಒಂದು ಕೇಳುಗರಿಗೆ ವಿಶೇಷವಾಗಿ ಸೂಚನೆ ಹೇಳಬೇಕಾಗತ್ತೆ. ಏನಂತಂದರೆ, ಯಾರಿಗಾದರೂ ಗಂಭೀರವಾದ ಮಾನಸಿಕ ಕಾಯಿಲೆ ಅಥವಾ ಸಮಸ್ಯೆಗಳಿದ್ದರೆ ನಾನು ಯೋಗ ಮಾಡಿಕೊಂಡು ಸರಿ ಮಾಡಿಕೊಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟಕರ. ಸೊ ಗಂಭೀರವಾದ ಕಾಯಿಲೆ ಇದ್ದಲ್ಲಿ ತಾವು ಸೂಕ್ತ ವೈದ್ಯರ ಸಲಹೆ ಪಡ್ಕೊಳ್ಳೋದು ಉತ್ತಮ.
2: ಈ ಯೋಗ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೀರಿ?
3: ಮಾನಸಿಕ ಆರೋಗ್ಯವನ್ನು ದೈನಂದಿನ ಒತ್ತಡದಿಂದ ಕಾಪಾಡಿಕೊಳ್ಬೇಕಾದ್ರೆ ಒಂದು ನಿಯಮಿತವಾದ ಯೋಗವನ್ನು, ಯೋಗ ಅಂದರೆ ನಾನು ಆಗಲೇ ಹೇಳ್ದಂಗೆ ಆಸನಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳೋದಲ್ಲ, ಅದು ಧ್ಯಾನ ಆಗ್ಬೋದು ಅಥವಾ ಪ್ರಾಣಾಯಾಮ ಆಗ್ಬೋದು. ಸೊ ಈ ರೀತಿ ಒಂದು ಪ್ರತಿದಿನದ ಜೀವನ ಶೈಲಿ ಅಂತ ಮಾಡಿಕೊಂಡಾಗ ದೈನಂದಿನ ಒತ್ತಡವನ್ನು ನಿಭಾಯಿಸಲಿಕ್ಕೆ ಆಗುತ್ತೆ. ಯಾವುದೇ ಮಾನಸಿಕ ಕಾಯಿಲೆಗೆ ಒಳಗಾಗೋ ವ್ಯಕ್ತಿ ಜೀವನದ ಒಂದು ಕಷ್ಟ ನಷ್ಟಗಳಿಗೆ ಒಳಗಾಗ್ತಾನೆ ಅಥವಾ ಅವನ ಮಾನಸಿಕ ಅಸಮತೋಲನದಿಂದ ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಹಾಗಾಗಿ ಯೋಗ ಮಾಡೋದ್ರಿಂದ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬೋದು ಮತ್ತು ಕಾಯಿಲೆಗಳನ್ನು ದೂರ ಇಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
2: ತಾವು ಆಗಲೇ ಹೇಳ್ಬಿಟ್ಟಿದ್ದೀರಿ ಅಂದರೆ ಬಹಳ ಗಂಭೀರವಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳಿದ್ದಾಗ ವೈದ್ಯರ ನೆರವನ್ನು ಪಡೀರಿ ಅಂತ. ಆದರೂ ಕೆಲವೊಂದಷ್ಟು ನಿರ್ದಿಷ್ಟ ಮಾನಸಿಕ ಸಮಸ್ಯೆಗಳಿಗೆ ಯೋಗ ಯಾವ ರೀತಿ ಒಂದು ಪಾತ್ರವನ್ನು ವಹಿಸ್ಬೋದು ಅಂತೀರಿ?
3: ಖಂಡಿತ. ಈಗ ನಾನು ಆಗಲೇ ಹೇಳ್ದಂಗೆ ಎಲ್ಲರಿಗೂ ವರ್ಕ್ ಸ್ಟ್ರೆಸ್ ಅನ್ನೋದು ಇವತ್ತು ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಅದು ಸಾಮಾನ್ಯ ಗೃಹಿಣಿಯಿಂದ ಹಿಡಿದು ಉನ್ನತ ಅಧಿಕಾರಿಗಳ ಮಟ್ಟದವರೆಗೂ ವರ್ಕ್ ಸ್ಟ್ರೆಸ್ ಅಂತಕ್ಕಂಥದ್ದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ, ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಯೋಗ ಸಹಾಯಕಾರಿ. ಮತ್ತು ಯೋಗ ಅಂತಂದರೆ ಬರೀ ಮುಂಜಾನೆ ಮಾಡಬೇಕು ಅಂತಲೇ ಏನು ನಿರ್ದಿಷ್ಟವಾದ ಸಮಯ ಇಲ್ಲ. ಕೆಲವೊಂದು ಸುಖ ಯೋಗಗಳನ್ನು ನಾವು ಕೂತಂಥ ಕುರ್ಚಿಯಲ್ಲೇ ಮಾಡ್ತಕ್ಕಂಥದ್ದು ಇದೆ. ಹಾಗಾಗಿ ಮುಖ್ಯವಾಗಿ ಈ ಸಣ್ಣದಿದ್ದಾಗಲೇ ಕಿವಿಚಿ ತೆಗೆಯೋದು ಅಂತ ಹೇಳ್ತಾರಲ್ಲ, ಅದು ಮಾಡಿಬಿಟ್ರೆ ತೀವ್ರತರವಾದ ತೊಂದರೆಗಳಿಗೆ ಒಳಗಾಗೋದನ್ನು ತಡೆಗಟ್ಬೋದು. ಸೊ ವರ್ಕ್ ಸ್ಟ್ರೆಸ್ ಇವತ್ತು ನಮ್ಮ ನ್ಯಾಷನಲ್ ಸರ್ವೆ ಪ್ರಕಾರ ಸುಮಾರು 80

0: ಪರ್ಸೆಂಟ್ ಭಾರತೀಯರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಸೊ ಇಂಥ ಒಂದು ಜೀವನ ಶೈಲಿ ಬದಲಾವಣೆ ಎಲ್ರಿಗೂ ಗೊತ್ತಿದೆ, ಆದರೆ ಅಳವಡಿಸ್ಕೊಳ್ಳೋದ್ರಲ್ಲಿ ತೊಡಕಾಗ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಯೋಗ ಒಂದು ಸಾಧನೆ ಆಗ್ತದೆ. ಆತಂಕಗಳನ್ನು ನಿವಾರಣೆಗೆ ಯೋಗವನ್ನು ಬಳಸ್ಬೋದು. ಖಿನ್ನತೆಯಿಂದ ಹೊರಗೆ ಬರಲಿಕ್ಕೂ ಯೋಗ ಸಹಾಯಕಾರಿಯಾಗಿದೆ. ಇನ್ನು ಹಲವಾರು ಬಗೆ, ಈಗ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ, ಮತ್ತು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ, ಹೀಗೆ ಹತ್ತು ಹಲವಾರು ಮಾನಸಿಕ ಕಾಯಿಲೆಗಳಿಗೆ ಇದು ಉಪಯುಕ್ತ ಅಂತ ನಮ್ಮ ಮನೋವೈಜ್ಞಾನಿಕ ಸಂಶೋಧನೆಗಳ ಮೂಲಕ ನಿರೂಪಣೆ ಮಾಡಿದ್ದಾರೆ.
1: ಈಗ ಮೊದಲನೇ ಮಾನಸಿಕ ಸಮಸ್ಯೆ ಅಂದರೆ ಆತಂಕ,
0: ಹೌದು,
1: ಆಂಗ್ಸೈಟಿ ಅಂತ ಹೇಳ್ತೀವಿ ಅಲ್ವಾ. ಈ ಆಂಗ್ಸೈಟಿ ಸಮಸ್ಯೆ ಇರೋರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತೀರಿ?
0: ಆತಂಕ ಇರೋರು ಮುಖ್ಯವಾಗಿ ಯಾವುದರಲ್ಲಿ ತೊಳಲಾಡ್ತಾರೆ ಅಂದರೆ, ನಾನು ಏನನ್ನೋ ಕಳ್ಕೊಂಬಿಡ್ತೀನಿ ಅನ್ನೋವಂಥಕ್ಕಂಥದ್ದು, ಅದರಿಂದ ವಿಚಲಿತ ಆಗೋದು, ಏಕಾಗ್ರತೆಯಲ್ಲಿ ಕೊರತೆ. ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು, ಅಯ್ಯೋ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ, ಈ ರೀತಿಯಾದ ಯೋಚನೆ. ಈ ಥರ ಒಂದು ಯೋಗಾಭ್ಯಾಸದಿಂದ ಏನಾಗ್ತದೆ, ಏಕಾಗ್ರತೆ ಉತ್ತಮ ಆಗ್ತದೆ, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಏನೋ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಯೋಗ ಮಾಡೋದರಿಂದ ನಮ್ಮ ಮೆದುಳಿನಲ್ಲಿ ಕೆಲವೊಂದು ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ, ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಅದು ರಿಲೀಸ್ ಆಗ್ತದೆ. ಇಂಥ ಆತಂಕ ಪಡುವಂಥ ರೋಗಿಗಳಲ್ಲಿ ಗ್ಯಾಬಾ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗೋದ್ರಿಂದ ಮನಸ್ಸಿನ ಫೈರಿಂಗ್ ಅಂತ ಏನು ಹೇಳ್ತೀವಿ ಅದು ಒಂದು ನಿಯಂತ್ರಣಕ್ಕೆ ಬರ್ತದೆ. ಹಾಗೆ ಈ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದಾಗ, ಯಾವುದೋ ಒಂದು ಗಾಬರಿ ವಿಷಯ ಕೇಳಿದಾಗ, ನಮ್ಮಲ್ಲಿ ಆಟೋನಾಮಿಕ್ಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ನಿಯಂತ್ರಣದಲ್ಲೇ ತಾನಾಗೆ ತಾನು ಆಗುವಂಥದ್ದು, ಎದೆ ಬಡತ ಜಾಸ್ತಿ ಆಗೋದು ಗಾಬರಿ ಅಂತ ಹೇಳ್ತೀವಲ್ಲ, ಆವಾಗ ಅದೆಲ್ಲ ಸಿಂಪಥೆಟಿಕ್ ಅರೋಸಲ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಈ ಒಂದು ಪ್ರಾಣಾಯಾಮನೋ ಧ್ಯಾನನೋ ಮುಂತಾದವನ್ನು ಮಾಡ್ತಾ ಬರೋರಲ್ಲಿ, ಕೆಲವು ಒಂದು ಗುಳಿಗೆ ಥರ ಒಂದಿನ ಮಾಡಿದ್ರೆ ಇದು ಪರಿಣಾಮಕಾರಿಯಾಗಿರಲ್ಲ, ಪ್ರತಿದಿನ ಮಾಡ್ಕೊಂಡು ಬಂದಾಗ ಅಂಥವ್ರಲ್ಲಿ ಏನಾಗ್ತದೆ, ಪ್ಯಾರಾಸಿಂಪಥೆಟಿಕ್ ಅರೋಸಲ್ ಆಗಿ ಅದು ನ್ಯೂಟ್ರಲೈಸ್ ಆಗ್ತದೆ, ಕಂಟ್ರೋಲಿಗೆ ಬರ್ತದೆ. ಸೊ ಆತಂಕದಲ್ಲಿ ಈ ರೀತಿ ನಿಭಾಯಿಸ್ಕೊಳ್ಳಿಕ್ಕೆ ಯೋಗ ಬಹಳ ಸಹಾಯಕಾರಿಯಾಗಿದೆ.
1: ಇನ್ನು ಖಿನ್ನತೆ, ಈಗ ಎಲ್ಲಿ ನೋಡಿದ್ರೂ
0: ಹೌದು,
1: ಡಿಪ್ರೆಷನ್ ಸಮಸ್ಯೆ, ಎಷ್ಟೋ ಜನ ಬಹಳ ದೊಡ್ಡ ದೊಡ್ಡ ಸಿನಿಮಾ ರಂಗದಲ್ಲಿರುವಂಥವರು ಕೂಡ ನಾನು ಒಂದಲ್ಲ ಒಂದು ಕಾಲದಲ್ಲಿ ಖಿನ್ನತೆಯಿಂದ ಬಳಲಿದ್ದೆ ಅನ್ನೋ ಮಾತನ್ನು ಹೇಳಿರೋದನ್ನು ಕೇಳ್ತೀವಿ, ಮತ್ತು ನಾನು ಅದರಿಂದ ಹೊರಗಡೆ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಯೋಗ ಯಾವ ರೀತಿ ಖಿನ್ನತೆ ಸಮಸ್ಯೆ ಇರೋರಲ್ಲಿ ಪ್ರಭಾವವನ್ನು ಬೀರುತ್ತೆ ಅಂತೀರಿ?
0: ನಾನು ಇದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಒಂದು ಸೂಚನೆಯನ್ನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯೋಗವನ್ನು ಔಷಧಿಯ ಹೊರತಾಗಿ ಮಾಡಬೇಕು ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಳ್ಬೇಡಿ. ಯಾಕಂತಂದರೆ ಔಷಧಿ ವೈದ್ಯರು ಕೊಟ್ಟಾಗ, ಅದರ ಜೊತೆ ನೀವು ಯೋಗ ಮಾಡಲಿಕ್ಕೆ ಶಕ್ತರಾಗಿದ್ದರೆ, ಇದು ಒಂದು ಪೂರಕವಾದ ಚಿಕಿತ್ಸೆ. ಅಂದರೆ ಕಾಯಿಲೆ ಬಂದು ಆಗೋದ ಮೇಲೆ ನಾನು ಯೋಗ ಶುರು ಮಾಡಿಕೊಂಡು ಎಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ಬೇಡಿ. ಆದರೆ ಜೀವನ ಶೈಲಿಯಾಗಿ ನೀವು ಯೋಗ ಅಳವಡಿಸ್ಕೊಂಡ್ರೆ ಖಿನ್ನತೆಗೆ ಒಳಗಾಗೋದನ್ನು ತಡೆಗಟ್ಬೋದು. ಹೇಗೆ ತಡೆಗಟ್ಬೋದು ನೋಡಿ, ಈ ಆತಂಕ ಕಾಯಿಲೆ ಆಗಲಿ, ಖಿನ್ನತೆ ಆಗಲಿ, ಅಥವಾ ಹತ್ತು ಹಲವಾರು ಮಾನಸಿಕ ಕಾಯಿಲೆಗಳಲ್ಲಿ ನಮ್ಮ ಮೆದುಳಿನ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಏರಿಳಿತ ಕಾಣ್ತದೆ. ಈಗ ಖಿನ್ನತೆ ಇರುವಂಥ ವ್ಯಕ್ತಿಗಳಿಗೆ ಸೆರೋಟೋನಿನ್ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ನ ಕೊರತೆ ಇರ್ತದೆ. ಅದು ಸೆರೋಟೋನಿನ್ ನಮಗೆ ಒಂದು ರೀತಿ ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೀವಲ್ಲ, ಆ ಥರದ್ದು
1: ಖುಷಿಯಾಗಿಡೋ.
0: ಹಾಂ, ಅದು ಅಂದರೆ ಆಹಾರನೂ ಮುಖ್ಯ. ಸೊ ಇಲ್ಲಿ ಎಲ್ಲವನ್ನ ಸಮಗ್ರವಾಗಿ ನಾವು ತಗೊಳ್ಬೇಕೇ ಹೊರತು ಒಂದನ್ನು ಮಾಡಿ ನಾವು ಎಲ್ಲ ಗಳಿಸ್ಕೋತೀವಿ ಅನ್ನೋದು ಕಷ್ಟ. ಈ ಥರ ಖಿನ್ನತೆ ಒಳಗಾದವರಲ್ಲಿ ನಿತ್ರಾಣ, ಬಲಹೀನತೆ, ಬೇಜಾರು ಇದೆಲ್ಲ ಹೋಗಬೇಕಾದ್ರೆ ನಮ್ಮ ದೇಹ, ಮನಸ್ಸು ಮತ್ತು ಉಸಿರಾಟವನ್ನು ಒಂದು ಸಿಂಕ್ರೊನೈಸ್ ಮಾಡಿಕೊಂಡಾಗ ಖಿನ್ನತೆಯಿಂದ ಹೊರಗೆ ಬರೋದಕ್ಕೆ ಸಹಾಯಕಾರಿಯಾಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ನಿದ್ರಾಹೀನತೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ.
0: ಹೌದು,
1: ಅಂದರೆ ಯೋಗ ಮಾಡೋದ್ರ ಮೂಲಕ ಒಳ್ಳೆ ನಿದ್ರೆನ ಪಡಿಬಹುದು ಅಂತ ಅರ್ಥನಾ, ಅಥವಾ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಯೋಗ ಸಹಕಾರಿ ಅಂತ ಅರ್ಥನಾ?
0: ಎರಡೂ. ಯಾಕೆ ಅಂತಂದರೆ, ನಾವು ಯೋಗ ಮಾಡಬೇಕು ಅಂತಂದರೆ ಕೆಲವೊಂದು ಪರಿಸರದಿಂದ ಬರುವಂಥ ಉದ್ವೇಗಗಳು ಮತ್ತು ಇಂಟರ್ನಲ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ದೇಹದ ಒಳಗೆ ನಡೀತಕ್ಕಂಥ ಉದ್ವೇಗಗಳನ್ನು ನಿಯಂತ್ರಣದಲ್ಲಿಡ್ತದೆ. ಸಾಕಷ್ಟು ಜನ ಈ ಒಂದು ಪದವನ್ನು ಕೇಳಿರ್ತೀರ, ಯೋಗ ನಿದ್ರಾ ಅಂತ. ಸೋ ನಾವು

0: ಸ್ವಿಚ್ ಆನ್ ಆಗಿಬಿಡಬೇಕು ನಿದ್ರೆದು ಅಂದರೆ ಆಗಲ್ಲ. ಹಾಗಾಗಿ ನಿಯಮಿತವಾಗಿ ಯೋಗವನ್ನು ಮಾಡ್ಕೊಂಡು ಬರ್ತಕ್ಕಂಥವ್ರು ಈ ಉದ್ವೇಗ ಕಡಿಮೆಯಾಗಿ ನಿದ್ರೆಗೆ ಪೂರಕವಾದ ವಾತಾವರಣ, ಅಂತಃಕರಣದ ವಾತಾವರಣ ಮತ್ತು ಬಾಹ್ಯ ವಾತಾವರಣನೂ ಸಮತೋಲನ ಮಾಡಿಕೊಂಡ್ರೆ ನಿದ್ರಾ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನನ್ನ ಅಭಿಪ್ರಾಯ.
1: ಈ ಗುಣಮಟ್ಟದ ನಿದ್ರೆ ಅಂದರೆ ಏನು ಡಾಕ್ಟ್ರೆ?
0: ಗುಣಮಟ್ಟದ ನಿದ್ರೆ ಅಂದರೆ ನೋಡಿ, ನಿದ್ರೆಯಲ್ಲೂ ಮುಖ್ಯವಾಗಿ ಎರಡು ಸ್ಟೇಜಸ್ ಇದೆ. ಒಂದು REM ರ್ಯಾಪಿಡ್ ಐ ಮೂಮೆಂಟು, ಇನ್ನೊಂದು NREM ನಾನ್ ರ್ಯಾಪಿಡ್ ಐ ಮೂಮೆಂಟ್ ಸ್ಟೇಜಸ್. ಅದರಲ್ಲಿ NREMದೆ ಮೂರು ಸ್ಟೇಜಸ್ ಇದೆ. ಈ ಡೀಪ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಸೊ ನಾವು ಒಂದು ಸೈಕಲ್ ಅಂತ ತೊಗೊಂಡ್ರೆ 90 ನಿಮಿಷ ಆಗುತ್ತೆ. ಸೊ 90 ನಿಮಿಷ ಅದರಲ್ಲಿ NREMದು ಮೂರು ಸ್ಟೇಜಸ್ಸು ಮತ್ತು REM ಸೇರಿಕೊಂಡು 90 ನಿಮಿಷ ಒಂದು ಸೈಕಲ್. ಈ ಥರದ್ದು ಕನಿಷ್ಠ ಅಂದ್ರೂ ಒಂದು 5-6 ಸೈಕಲ್ಲು ಒಬ್ಬ ಮನುಷ್ಯ ಮಾಡಿದಾಗ ಅವನಿಗೆ ಗುಣಮಟ್ಟದ ನಿದ್ದೆ ಬಂದಿದೆ, ಅವನು ಮಾರನೇ ದಿನಕ್ಕೆ ಸಶಕ್ತನಾಗಿದ್ದಾನೆ ದೈಹಿಕವಾಗಿ ಮಾನಸಿಕವಾಗಿ ಅಂತ ಹೇಳ್ಬೋದು. ಮತ್ತು ನಮ್ಮ ನಿದ್ರಾವಸ್ಥೆಯಲ್ಲಿ ಸಾಕಷ್ಟು ಹಾರ್ಮೋನ್ಸ್ಗಳು ಸಮತೋಲನಕ್ಕೆ ಬರ್ತವೆ. ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗದೆ ನಿದ್ರೆಯಲ್ಲಿ. ಸೊ ನಿದ್ರಾಹೀನತೆ ಆದರೆ ಮಗು ಬೆಳವಣಿಗೆ, ಸಮಗ್ರವಾದ ಬೆಳವಣಿಗೆ, ನಾ ಸಮಗ್ರ ಅಂತಂದರೆ ದೈಹಿಕ ಮತ್ತು ಮಾನಸಿಕ, ಆಮೇಲೆ ಸಾಮಾಜಿಕ ಬೆಳವಣಿಗೆಗೂ ಅದು ಪೂರಕ ಆಗತ್ತೆ. ಹಾಗಾಗಿ ನಿದ್ರೆ ಒಂದು ಮೂಲಭೂತವಾದ ಚಟುವಟಿಕೆ. ಆಹಾರ, ನಿದ್ರೆ ಇದೆಲ್ಲ ಸಮತೋಲನಕ್ಕೆ ಕೆಲವೊಂದು ಹವ್ಯಾಸಗಳು, ಯೋಗ, ವ್ಯಾಯಾಮ ನಿಯಮಿತವಾಗಿ ಮಾಡ್ಕೊಂಬಂದರೆ ಸಂಪೂರ್ಣ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತೀನಿ.
1: ತುಂಬ ಜನ ಯೋಗ ಪಟುಗಳು ತಾವೇ ಪ್ರಸ್ತಾಪ ಮಾಡಿರೋ ಹಾಗೆ ಯೋಗ ನಿದ್ರೆಯನ್ನು ಮಾಡಿಬಿಟ್ರೆ ಅದು ಎಷ್ಟೋ ಗಂಟೆಗಳ ವಾಸ್ತವ ನಿದ್ರೆಗೆ ಸಮ ಅಂತ ಹೇಳ್ತಾರೆ.
0: ನಿಜ.
1: ಆದರೆ ಒಬ್ಬ ಮಾನೋ ವೈದ್ಯರಾಗಿ ನೀವು ಹೇಗೆ ಆ ಯೋಗ ನಿದ್ರೆನ ಅರ್ಥ ಮಾಡ್ಕೊಂಡಿದ್ದೀರಿ? ಮತ್ತು ಅದರಲ್ಲಿ ಈಗ ನೀವು ಹೇಳಿದ್ರಲ್ಲ ಕ್ಲಾಸಿಫಿಕೇಷನ್ಸ್,
0: ಹೌದು,
1: ರ್ಯಾಪಿಡ್ ಐಬಾಲ್ ಮೂಮೆಂಟು, ನಾನ್ ರ್ಯಾಪಿಡ್ ಐಬಾಲ್ ಮೂಮೆಂಟ್ ಏನಿದೆಯಲ್ಲ, ಇದು ಯೋಗ ನಿದ್ರೆಯಲ್ಲೂ ಇರುತ್ತಾ? ಹೇಗೆ ಸರ್?
0: ಇದು ಯೋಗ ನಿದ್ರೆಯಲ್ಲಿ ಏನಾಗ್ತದೆ ಅಂತಂದರೆ ಅವರು ಬೇಗ ಗುಣಮಟ್ಟದ ನಿದ್ರೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಇಡೀ ನಿದ್ರೆಯಲ್ಲಿ Stage 2 ಸ್ಲೀಪೇ ಜಾಸ್ತಿ ಇರುತ್ತೆ. ಈ Stage 2 ಸ್ಲೀಪನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಹೊತ್ತು ಮಲ್ಕೊಂಡಿದ್ದೀವಿ ಅಂತ ಅನ್ನಿಸ್ತದೆ ಹೊರತು ಆದರೆ ಗುಣಮಟ್ಟದ ನಿದ್ರೆ ಮಾಡಿದ್ವಿ ಅಂತ ಅನಿಸಲ್ಲ. ಯೋಗ ನಿದ್ರೆ ಮಾಡಿದಾಗ ಏನಾಗ್ತದೆ, ಅವರು ಡೀಪ್ ಸ್ಲೀಪ್ಗೆ ಹೋಗ್ತಾರೆ. ನೋಡಿ, ನಮ್ಮ ಮೆದುಳು ಒಂದು ವಿದ್ಯುತ್ ಚಾಲಿತವಾದ ಯಂತ್ರ. ಸೊ ಅದರಲ್ಲಿ ತರಂಗಾಂತರಗಳು, ಹಲವಾರು ಏನೋ ಹರ್ಟ್ಸ್ಗಳಲ್ಲಿ ತರಂಗಾಂತರಗಳು ನಡೀತಾ ಇರ್ತದೆ. ಸೊ ಇಂಥವ್ರು ಯೋಗ ನಿದ್ರೆಯಲ್ಲಿ ಇದ್ದವ್ರದ್ದು ನಾವು EEG ಅಂತ ಕರಿತೀವಿ, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಅದರಲ್ಲಿ ಸ್ಟಡಿ ಮಾಡಿದಾಗ ಯಾರು ಭಾಳ ಸಮಾಧಾನಕರವಾಗಿರ್ತಾರೆ ಅಂಥ ಒಂದು ವೇವ್ಗಳನ್ನು ಗಮನಿಸ್ಪಟ್ಟಿದೆ. ಸೊ ಈ ಯೋಗಪಟುಗಳು ಹೇಳತಕ್ಕಂಥದ್ದು ಅವರ ಅನುಭವದ ಮಾತುಗಳು, ಅದು ವೈಜ್ಞಾನಿಕವಾಗೂ ಸತ್ಯ ಇದೆ.
1: ಹಾಗಿದ್ರೆ ಇದನ್ನು ಚಿಕಿತ್ಸೆಯಾಗಿ ಬಳಸೋ ಪ್ರಯತ್ನಗಳು ನಡೆದಿದೆಯಾ ಮಾನಸಿಕ ಆರೋಗ್ಯಕ್ಕೆ?
0: ಹೌದು. ಈಗ ನೋಡಿ, ನಮ್ಮ ಸರ್ಕಾರಗಳು ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ. ಇಂಟಿಗ್ರೇಟಿವ್ ಮೆಡಿಸಿನ್ ಅಂತಕ್ಕಂಥ ಒಂದು ವಿಭಾಗವನ್ನು ನಮ್ಮ ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ,
1: ನಿಮ್ಹಾನ್ಸ್
0: ಎಸ್, ಅಲ್ಲಿ ಪ್ರಾರಂಭ ಆಗಿದೆ. ಇದನ್ನು ಸಾಕಷ್ಟು ರೋಗಿಗಳು ಅನುಕೂಲ ಪಡ್ಕೊಂಡಿದ್ದಾರೆ. ಇದನ್ನು ದೇಶದ ಹಲವಾರು ಭಾಗಗಳಲ್ಲೂ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೋ ಸರ್ಕಾರ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡ್ತೀವಿ ಅಂತ ಮತ್ತು ಬಜೆಟನ್ನು ಅಲೋಕೇಟ್ ಮಾಡಿದ್ದಾರೆ. ಅಂದರೆ ಯಾವುದು ನಮ್ಮ ಈ ಮಣ್ಣಿನ ಒಂದು ಜ್ಞಾನ ಇತ್ತು, ಒಂದು ಪುರಾತನವಾದ ಜ್ಞಾನ ಮರ್ತೋಗಿತ್ತು, ಜೀವನ ಶೈಲಿ ಅಂತಕ್ಕಂಥದ್ದು ಇವತ್ತು ಬಹಳ ಪ್ರಮುಖವಾಗಿರೋದ್ರಿಂದ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳೇ ಜಾಸ್ತಿಯಾಗಿ, ಇದು ಒಬ್ಬ ವ್ಯಕ್ತಿ, ಕುಟುಂಬ ಮತ್ತು ಸರ್ಕಾರಕ್ಕೂ ಹೊಣೆ. ಯಾಕಂದರೆ ರೈಟ್ ಟು ಹೆಲ್ತ್ ಅನ್ನೋದು ಒಂದು ಸಾಂವಿಧಾನಿಕ ಹಕ್ಕು. ಹಾಗಾಗಿ ಇದು ಸರ್ಕಾರನೂ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದೆ.
1: ಅಲ್ಲ, ಈಗ ನೀವೊಬ್ಬ ಮಾನಸಿಕ ವೈದ್ಯರು, ಈಗ ನಿಮ್ಮ ಹತ್ರ ಬರುವಂಥವರು ಆರಂಭದ ಹಂತದಲ್ಲೂ ಇರ್ತಾರೆ,
0: ಹೌದು,
1: ಮಧ್ಯದ ಹಂತದಲ್ಲೂ ಇರ್ತಾರೆ, ಅಥವಾ ಕೊನೆ ಹಂತದಲ್ಲೂ ಕೂಡ ಇರ್ತಾರೆ. ಅಂಥವ್ರನ್ನೆಲ್ಲ ತಾವು ನೋಡ್ತೀರಿ ಪ್ರತಿನಿತ್ಯ ನಿಮ್ಮ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ, ಯಾವ ಹಂತದವರಿಗೆ ತಾವು ಯೋಗವನ್ನು ಸಜೆಸ್ಟ್ ಮಾಡ್ತೀರಿ?
0: ಸಾಧಾರಣವಾಗಿ ಮೈಲ್ಡ್ ಟು ಮಾಡ್ರೇಟ್ ಇದ್ದಾಗ ನಾವು ಕೊಡೋ ಔಷಧಿ ಜೊತೆ ಅದನ್ನು ಒಂದು ಒಳ್ಳೆ ಗುರುಗಳಿಂದ ಕಲಿಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತದೆ, ಎಲ್ಲಾನು ನಾನು

0: ಆನ್ಲೈನಲ್ಲಿ ನೋಡಿ ಕಲಿತೀನಿ, ಹಾಗೆ ಆಗೋದಿಲ್ಲ. ಇಲ್ಲಿ ಮುಖ್ಯ ಏನಂತಂದರೆ ಆಸನ ಒಂದೇ ಅಲ್ಲ, ನಮ್ಮ ಉಸಿರಾಟದ ಕೋಆರ್ಡಿನೇಷನ್ ಇರಬೇಕಾಗ್ತದೆ. ಹಾಗಾಗಿ ಬಲ್ಲಂತಹ ಒಬ್ಬ ಗುರುವಿನಿಂದ ಅದನ್ನು ಕಲ್ತ್ಕೊಂಡು ಸೊ ಮತ್ತೆ ಇದು ಕಂಪಲ್ಸರಿ ಅಂತೂ ನಾನೇನು ಹೇಳಲ್ಲ. ಯಾಕಂತಂದರೆ ಅವರಿಗೆ ಆಗುವಂಥ ಆಸನಗಳನ್ನು ಮಾಡ್ಕೊಳ್ತಾ ಬರ್ಬೋದು. ಈಗ ತುಂಬ ಸರಳ ಅಂತಂದರೆ ಧ್ಯಾನ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಅಂತಂದರೆ ಈಗ ಯಾಕಂದರೆ ಕೆಲವರಿಗೆ ಈಗ ವಯಸ್ಸಾದವ್ರಿಗೆ ಮೂಳೆಗಳು ಮತ್ತು ಕೀಲು ಅವರಿಗೆ ಆಸನಗಳನ್ನು ಮಾಡಲಿಕ್ಕೆ ತೊಡಕಾಗ್ತದೆ. ಅಂಥವರು ಓ ನಾನು ಆಸನಗಳು ಮಾಡ್ತಿಲ್ಲ, ನನಗೆ ಯೋಗನೇ ಮಾಡೋಕ್ಕಾಗಲ್ಲ ಅಂತ
1: ಬೇಸರ
0: ಮಾಡ್ಕೊಳ್ಳುವಂಥದ್ದೇನಿಲ್ಲ. ಅಂಥವರು ಧ್ಯಾನ ಮಾಡ್ಬೋದು, ಇಲ್ಲ ಪ್ರಾಣಾಯಾಮ ಮಾಡ್ಬೋದು. ತೀವ್ರತರವಾದ ಕಾಯಿಲೆ ಇದ್ದಾಗ ನಾನು ಬರೀ ಇಂಥದ್ದೇ ಮಾಡಿಕೊಂಡು ನನಗೆ ಮಾತ್ರೆಗಳನ್ನ ನುಂಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಇದು ರಿಕವರಿ ಆದಮೇಲೆ, ಕಾಯಿಲೆಯಿಂದ ಹೊರಗೆ ಬಂದಮೇಲೆ ಖಂಡಿತವಾಗಲೂ ಅದನ್ನು ಮಾಡಿ ಮತ್ತೆ ಬರದೇ ಇರೋ ಹಾಗೆ ತಡೆಗಟ್ಬೋದು. ಇಲ್ಲ ಅಂತಂದರೆ ಕೊಟ್ಟಿರೋ ಔಷಧಿಗಳ ಜೊತೆಗೂ ಈ ಒಂದು ಯೋಗ ಮಾಡಿಕೊಂಡು ಬೇಗ ಅವರು ಚಿಕಿತ್ಸೆಗೆ ಏನೋ ಪರಿಣಾಮಕಾರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ. ರೆಸ್ಪಾಂಡ್ ಮಾಡಿದಾಗ ಏನಾಗುತ್ತೆ, ಇವರು ಔಷಧಿಗಳಿಂದ ಬೇಗ ಹೊರಬರ್ಬೋದು. ಹೊರ ಬಂದ ಮೇಲೆ ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡಿಕೊಂಡು ಹೋಗಬೇಕು.
1: ಸ್ಕಿಜೋಫ್ರೇನಿಯಾ ಅಂತಾರಲ್ಲ,
0: ಹೌದು,
1: ಆ ಸಮಸ್ಯೆ ಇರೋರು ಕೂಡ ಯೋಗ ಮಾಡ್ಬೋದೇ?
0: ಮಾಡ್ಬೋದು, ಆದರೆ ಅದರಲ್ಲೂ ಏನಾಗ್ತದೆ, ಬಗೆ ಬಗೆಯ ರೀತಿಯಾದದ್ದಿದೆ, ಸಬ್ ಟೈಪ್ಸ್ ಅಂತ ಹೇಳ್ತೀವಿ. ಸೊ ವ್ಯಕ್ತಿಯ ಯೋಚನಾ ಲಹರಿ ಹೇಗಿದೆ ಅಂತ ನೋಡಿಕೊಂಡು ಅವರು ಈಗ ಮನಸ್ಸೆಲ್ಲೋ ದೇಹ ಎಲ್ಲೋ ಅನ್ನಂಗೆ ಆಗಬಾರ್ದು. ಇದು ತನ್ನ ಏನೋ ಆಸನಗಳು ಅಥವಾ ಈಗ ಒಂದು ಮಾಂಸಕಾಂಡವನ್ನು ಗಟ್ಟಿಯಾಗಿ ಹಿಡಿದು ಅದನ್ನು ರಿಲೀಸ್ ಮಾಡಬೇಕಾದ್ರೆ ಅದನ್ನು ಅನುಭವಿಸುವಾಗೆ ಇರಬೇಕು. ಆ ಯೋಚನೆಗಳನ್ನು ಒಂದು ನಿಟ್ಟಿನಲ್ಲಿ ತಗೊಳ್ಳದೆ ಯೋಗದ ಪರಿಣಾಮಕಾರಿಯಾದ ಫಲಿತಾಂಶ ಸಿಗೋದಿಲ್ಲ.
1: ಯೋಗ ಆರಂಭಿಸೋದಕ್ಕೆ ಸೂಕ್ತವಾದ ವಯಸ್ಸು ಅಂತ ಏನಾದರೂ ಇದೆಯಾ?
0: ಆ ಥರ ಏನಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳನ್ನು ಮಾಡ್ಬೋದು, ವಯಸ್ಸಾದವರು ಮಾಡ್ಬೋದು. ಆದರೆ ಆಯಾ ವಯಸ್ಸಿಗೆ ತಕ್ಕಂಥ ಆಸನಗಳು ಇರ್ತದೆ. ಬಟ್ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಲಿಕ್ಕೆ ಯಾವುದೇ ವಯಸ್ಸು ಅಂತ ಏನೂ ಅಡ್ಡಿಪಡಿಸಲ್ಲ.
1: ಮಾನಸಿಕ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದಾದರೆ ಯೋಗವನ್ನು ಎಷ್ಟು ಬಾರಿ ಎಷ್ಟು ಸಮಯ ಅಭ್ಯಾಸ ಮಾಡಬೇಕು ಅಂತೀರಿ?
0: ನೋಡಿ, ಯೋಗ ಅನ್ನೋದು ನನಗೆ ತೊಂದರೆ ಆದಾಗ ಮಾಡ್ತೀನಿ ಅನ್ನೋದು, ಅಥವಾ ನಾನು ವಾರದಲ್ಲಿ ಎರಡು ದಿನ ಮಾಡಿಬಿಟ್ಟು ನನಗೆ ಉತ್ತಮ ಫಲಿತಾಂಶ ಬರಲಿ ಅನ್ನೋದು ಹಾಗಲ್ಲ. ಹೇಗೆ ವಿದ್ಯಾರ್ಥಿ ಪ್ರತಿದಿನ ಅವನು ಅಭ್ಯಾಸ ಮಾಡಬೇಕಾಗತ್ತೆ, ಹಾಗೆ ಯೋಗ ಅನ್ನೋದು ಒಂದು ವಾರದಲ್ಲಿ ಆದಷ್ಟು ದಿನ, ಕನಿಷ್ಠ ಅಂದರೂ 4-5 ದಿನ ಆದರೂ ಮಾಡಬೇಕಾಗ್ತದೆ. ಆವಾಗ ಅದು ಉತ್ತಮವಾದ ಪರಿಣಾಮಕಾರಿಯಾದಂಥ ಫಲಿತಾಂಶ ನೀಡುತ್ತೆ. ಸೊ 30-40 ನಿಮಿಷ ಕನಿಷ್ಠ ಬೇಕಾಗ್ತದೆ. ಮತ್ತು ಈಗ ತುಂಬ ಜನ ವಾಕಿಂಗ್ ಮಾಡ್ತಾರಲ್ಲ, ವಾಕಿಂಗ್ ಅಷ್ಟೇ ಪರಿಣಾಮಕಾರಿ ಯೋಗ ಅಂತಲೂ ನಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದ ನಿರೂಪಿಸಲ್ಪಟ್ಟಿದೆ.
1: ಮನೋಚಿಕಿತ್ಸೆಯಲ್ಲೂ ಕೂಡ ಇವತ್ತು ಸಾಕಷ್ಟು ಆಧುನಿಕತೆ ಬಂದ್ಬಿಟ್ಟಿದೆ ಅಲ್ವಾ?
0: ಹೌದು.
1: ಈಗ ಯೋಗ ಮತ್ತು ಆಧುನಿಕವಾದ ಮನೋಚಿಕಿತ್ಸೆ ಎರಡೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೋದೇ?
0: ಹೌದು, ಇದು ಪೂರಕವಾದ ಚಿಕಿತ್ಸಾ ಪದ್ಧತಿ. ಇದನ್ನು ಸಂಶೋಧನೆಗಳ ಮೂಲಕ ನಿರೂಪಿಸಲಾಗಿದೆ. ಹಾಗಾಗಿ ಹೆಚ್ಚಿನ ಡೋಸೇಜ್ ಅವಶ್ಯಕತೆ ಇರೋದಿಲ್ಲ, ಹೆಚ್ಚಿನ ಮಾತ್ರೆಗಳ ಅವಶ್ಯಕತೆ ಇರೋದಿಲ್ಲ, ಮತ್ತು ಹೆಚ್ಚಿನ ದಿನಗಳಷ್ಟು ಚಿಕಿತ್ಸೆಯೂ ಬೇಕಾಗೋದಿಲ್ಲ ಅಂತ ಈ ಕಂಬೈನ್ಡ್ ಥೆರಪಿಯಿಂದ ತಿಳಿದುಪಟ್ಟಿದೆ. ಹಾಗಾಗಿ ಇದು ನಮ್ಮದೇ ಪದ್ಧತಿ, ನಾವು ಬೆಳೀತಾ ಬೆಳೀತಾ ಕೇಳಿ ನೋಡಿ ಬಂದಿರೋದ್ರಿಂದ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗಲ್ಲ ಅಂತ ನಾನು ಅನ್ಕೋತೀನಿ.
1: ಡಾಕ್ಟ್ರೇ, ಈ ಆತ್ಮಹತ್ಯೆಯ ಒಂದು ಆಲೋಚನೆ ಅಥವಾ ಅದನ್ನು ಮಾಡಿಕೊಳ್ಳುವಂತಹ ಒಂದು ಏನು ನಿರ್ಧಾರ,
0: ಹೌದು,
1: ಇದು ಯೋಗದಿಂದ ಏನಾದರೂ ಒಂದಷ್ಟು ಬದಲಾವಣೆಗಳನ್ನು ತರಬಹುದೇ?
0: ನಿಜ, ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆಲ್ಲ ಮಾನಸಿಕ ರೋಗ ಇರೋಲ್ಲ, ಮಾನಸಿಕ ರೋಗ ಇರೋರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಆತ್ಮಹತ್ಯೆ ಅನ್ನೋದು ಇಟ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪ್ರವರಿ ಪ್ರಾಬ್ಲಮ್. ಹಾಗಾಗಿ ಯೋಗ ಮಾಡೋರಿಗೂ ಮೂಲಭೂತವಾದ ಗುರಿ ಏನು ಅಂತಂದರೆ, ನಾನಾಗಲೇ ಹೇಳ್ದಂಗೆ ದೇಹ ಮನಸ್ಸು ಉಸಿರಾಟ ಮತ್ತು ಮೌಲ್ಯವಾದ ಜೀವನವನ್ನು ನಡೆಸೋದು. ಮತ್ತು

0: ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಹಾಗೇ ಮಾನಸಿಕ ಆರೋಗ್ಯ ಅಂತಂದರೆ ದೈನಂದಿನ ಒತ್ತಡಗಳನ್ನು ನಿಭಾಯಿಸಿಕೊಂಡು ಸಮಾಜಕ್ಕೆ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಮಾಡ್ತಾ ಅಂದರೆ ಅರ್ಥ ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೇನು ಅಂತಂದರೆ ಜೀವನದಲ್ಲಿ ಇನ್ನೂ ದಾರಿನೇ ಇಲ್ಲ, ನನಗೇನು ಮುಂದೆ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಆ ಒಂದು ದೃಢ ನಿರ್ಧಾರಕ್ಕೆ ಬರ್ತಾರೆ. ಈ ಯೋಗ ಮಾಡುವಾಗ ಏನಾಗ್ತದೆ ಅಂದರೆ ನಾವು ಪ್ರಕೃತಿ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಾಗ ಜೀವನದ ಪರ್ಪಸ್ ಓಕೆ ಜೀವನದ ಉದ್ದೇಶಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕಾರಿಯಾಗತ್ತೆ ಮತ್ತು ಪರಿಣಾಮಕಾರಿಯಾಗತ್ತೆ. ಈ ಮುಖಾಂತರ ಇದು ತಡೆಗಟ್ಟಲೂ ಸಾಧ್ಯ ಅಂತ ಒಬ್ಬ ಮನೋವೈದ್ಯನಾಗಿ ನಾನು ಭಾವಿಸ್ತೀನಿ.
1: ಡಾಕ್ಟ್ರೇ, ಪ್ರಸ್ತುತ ಸಮಾಜದ ಏನು ಬಹುದೊಡ್ಡ ಸಮಸ್ಯೆ ಇದೆಯಲ್ಲ ಪೇರೆಂಟಿಂಗ್.
0: ಹೌದು,
1: ಅಂದರೆ ಇವತ್ತು ತಂದೆ ತಾಯಿಯಂದರು ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇಲ್ಲ ಅನ್ನೋ ಆರೋಪ ಇರಬಹುದು, ಅಥವಾ ಮಕ್ಕಳೇ ಸಾಮಾಜಿಕ ಮಾಧ್ಯಮಗಳ ಪ್ರಭಾವಕ್ಕೆ ಬಿದ್ದು ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅನ್ನೋವಂಥದ್ದನ್ನು ನಾವೇನೀಗ ಪ್ರಸ್ತುತ ಜನಮಾನದಲ್ಲಿ ನೋಡ್ತಾ ಇದ್ದೇವೆ. ಜೆನ್ಜಿ ವಿಚಾರಗಳು, ಯೋಗ ಈ ತರಹದ ಸಮಸ್ಯೆಗಳಿಗೂ ಒಂದು ಪರಿಹಾರ ಆಗಬಹುದು ಅಂತ ಒಬ್ಬ ಮಾನಸಿಕ ವೈದ್ಯನಾಗಿ ತಮಗನ್ಸುತ್ತೆ.
0: ನಿಜ, ಈಗ ಸಾಧಾರಣವಾಗಿ ಮಗುಗೆ ತಂದೆ ತಾಯಿನೇ ಒಂದು ರೋಲ್ ಮಾಡಲಾಗ್ತಾರೆ. ಆ ನಿಟ್ಟಿನಲ್ಲಿ ತಂದೆ ತಾಯಿ ಹೇಗೆ ಬೆಳೆಸ್ತಾರೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಸಾಕಷ್ಟು ತಂದೆ ತಾಯಿ ಏನನ್ಕೋತಾರೆ, ನನ್ನ ಮಗುಗೆ ನಾನೇನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ಕೊಡಬೇಕು. ದ ಬೆಸ್ಟ್ ಎಕ್ಸ್ಟ್ರಾಡಿನರಿ ಅಂತ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ನಾನು ಹೇಳೋದು ಮೊದಲು ಆರ್ಡಿನರಿಯಾಗಿರೋದಕ್ಕೆ ಕಲಿಸ್ಕೊಡಿ, ಆವಾಗ ಎಕ್ಸ್ಟ್ರಾ ಆ್ಯಡ್ ಆಗತ್ತೆ. ಇಲ್ಲಿ ಆರ್ಡಿನರಿಯಾಗೇ ಇರೋದಕ್ಕೆ ಪ್ರಯತ್ನ ಮಾಡ್ದೇ ಎಲ್ಲವೂ ಉತ್ತಮವಾಗಿರಬೇಕು ಅಂತಂದರೆ ಅವಾಗೇನಾಗತ್ತೆ, ತಂದೆ ತಾಯಿಯ ಒತ್ತಡಗಳ ಪರಿಣಾಮ ಮಕ್ಕಳ ಮೇಲೆ ಹೇರ್ದಂಗೆ ಆಗುತ್ತೆ. ಮತ್ತು ಮಕ್ಕಳಿಗೆ ಇವತ್ತು ಏನಾಗ್ತಾ ಇದೆ, ಬೇಗ ಎಲ್ಲ ಬೇಗ ಬೇಗ ಬೇಗ ಸಿಗಬೇಕು ಅಂತಕ್ಕಂಥ ಒಂದು ಆಲೋಚನೆಯಿಂದ ಈ ಯೋಗಾಭ್ಯಾಸ ತಾಳ್ಮೆಯನ್ನು ಕಳಿಸ್ಕೊಡತ್ತೆ. ಮತ್ತು ಈಗ ಇವತ್ತು ಬೀಜ ಹಾಕಿ ನಾಳೆ ಏನೋ ಫಲ ಕೊಡಲಿ ಅನ್ನೋವಂಥ ತಾಳ್ಮೆ ಬಂದಾಗ ತಾಳಿದವನು ಬಾಳಿ ಅನ್ನೋವಂಥನೇ ಗಾದೆ ಇದೆ. ಮತ್ತು ಏನೋ ತಾಳ್ಮೆ ಮತ್ತು ಶ್ರದ್ಧೆ ನಮ್ಮ ಕಣ್ಣುಗಳಾಗಿದ್ದರೆ ಆಮೇಲೆ ಯಶಸ್ಸು ತಾನಾಗೇ ತಾನು ಬರುತ್ತೆ, ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ, ತಂದೆ ತಾಯಿಗಳಿಗೆ ಆ ಮಗುಗೆ ಹೋಲಿಕೆ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಮತ್ತು ಅದು ಕೊಡಿಸ್ಲಿಲ್ಲ ಅಂತಂದರೆ ನನ್ನ ಮಗು ಕ್ಷೀಣ ಆಗ್ಬಿಡತ್ತೆ. ಇಲ್ಲ, ಮಗುಗೆ ಬೇಕಾಗಿರೋದೇನಂತಂದರೆ ಒಂದು ಜೀವನದ ಮೌಲ್ಯ, ತನ್ನನ್ನು ನಿಭಾಯಿಸ್ಕೊಳ್ಳುವಂಥ ಕೌಶಲ್ಯತೆ, ಮತ್ತು ಸಮಾಜದಲ್ಲಿ ಬದುಕುವಂತಹ ಸದೃಢತೆ. ಎಲ್ಲವನ್ನು ನಾವು ಕ್ವಾಲಿಟಿ ಓಕೆ ಕ್ವಾಂಟಿಟಿಯಲ್ಲ ಅಂದರೆ ಗುಣಮಟ್ಟದಲ್ಲಿ ಹೇಳ್ಕೊಳ್ಬೇಕೆ ಹೊರತು ಸಂಖ್ಯಾತ್ಮಕವಾಗಿ ನಾವು ಕೊಡ್ತಾ ಹೋದರೆ ಅದು ಸ್ಟೆಬಿಲಿಟಿ ಆಗಲ್ಲ.
1: ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಆರಂಭಿಸೋದಕ್ಕೆ ಬಯಸೋರಿಗೆ ಒಬ್ಬ ಮನೋವೈದ್ಯರಾಗಿ ತಮ್ಮ ಅಂತಿಮ ಸಲಹೆ ಏನು ಡಾಕ್ಟ್ರೆ?
0: ನಾನಾಗಲೇ ಹೇಳ್ದಂಗೆ ಯೋಗ ಅನ್ನೋದು ಒಂದು ಪ್ರಯಾಣ. ನಾವು ಎಷ್ಟು ದೂರ ಕ್ರಮಿಸಬೇಕು ಅಂತೀವಿ ಅಷ್ಟು ನಾವು ಪ್ರಯಾಣಿಸ್ಬೇಕಾಗತ್ತೆ. ಅಂದರೆ ಈಗ ನಾವು ಜೀವನವನ್ನು ಒಂದು ದೊಡ್ಡ ಗುರಿ ಅಂತ ಇಟ್ಕೊಂಡಾಗ ಅದಕ್ಕೆ ಬೇಕಾಗಿದ್ದು ಪ್ರತಿದಿನದ ಒಂದು ಶಿಸ್ತಿನ ಸಂಯಮ. ಮತ್ತು ಯೋಗ ಎಲ್ಲದಕ್ಕೂ ಮ್ಯಾಜಿಕ್ ಟ್ರೀಟ್ಮೆಂಟ್ ಅಂತಲೂ ಭಾವಿಸ್ಬಾರ್ದು. ಯೋಗಕ್ಕೆ ಆದ ಕೆಲವೊಂದು ಲಿಮಿಟೇಷನ್ಸ್ ಇರ್ತದೆ. ಅಂದರೆ ಈಗ ಸಡನ್ನಾಗಿ ಬರ್ತಕ್ಕಂಥ ದೇಹದಲ್ಲಿ ಏರುಪೇರುಗಳನ್ನು ಸೂಕ್ತವಾದ ವೈದ್ಯರ ಹತ್ರ ಹೋಗಿ ತಿಳ್ಕೊಳ್ಬೇಕು. ಮತ್ತು ತನ್ನದೇ ಆದ ತಿಳುವಳಿಕೆಗಳು ಸಾಕಷ್ಟು ಬಾರಿ ತಪ್ಪಾಗೋ ಸಾಧ್ಯತೆಗಳಿರುತ್ತೆ. ಸೊ ಈಗ ಯೋಗ ಗುರುಗಳಿಂದ ತಿಳ್ಕೊಂಡು ಕಲಿತಂಥದ್ದು ಉತ್ತಮ. ಮತ್ತು ದಯವಿಟ್ಟು ಮಾಧ್ಯಮಗಳಲ್ಲಿ ಬರುವಂಥದ್ದನ್ನು ನಂಬೇಡಿ ಮತ್ತು ಅದಕ್ಕೆ ಬಲಿಯಾಗಬೇಡಿ. ಸೊ ನಿಮ್ಮ ಜೀವನ ಆರೋಗ್ಯಕರವಾಗಿರಬೇಕು ಅಂದರೆ ಆರೋಗ್ಯ ಅಂದ್ರೇ ಆರು ಯೋಗ. ಸೊ ಅದು ದೇಹ, ಮನಸ್ಸು, ಸಮಾಜ, ಆಧ್ಯಾತ್ಮಿಕ, ಭಾವನೆಗಳು, ಹೀಗೆ ಹೇಳ್ತಾ ಹೋದರೆ ಅವೆಲ್ಲದರ ಒಂದು ಸಮತೋಲನ. ಈ ಸಮತೋಲನವನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹೊರತು ಸಡನ್ನಾಗಿ ನಾನು ಏನೋ ಐಶ್ವರ್ಯವಂತನಾಗಬೇಕು, ಸಡನ್ನಾಗಿ ನಾನು ಆರೋಗ್ಯವಂತನಾಗಬೇಕು, ಈ ಸಡನ್ ಅನ್ನೋದನ್ನು ಬದಿಗಿಡಿ ಅಂತ ನಾನು ಹೇಳಿ. ಇನ್ಸ್ಟ್ಯಾಂಟ್ ಅಥವಾ ಮೇಡ್ ಈಸಿ ಸಾಧ್ಯ ಇಲ್ಲ.
1: ಒಳ್ಳೆಯದು ಡಾಕ್ಟರ್.

0: ರವೀಶ್ ಅವರೇ, ಇದುವರೆಗೂ ಯೋಗ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ವಂದನೆಗಳು, ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಇದುವರೆಗೆ ಯೋಗ ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ರಾಷ್ಟೀಯ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
5: ನೈಸರ್ಗಿಕ ಕೃಷಿ ಅಂದ್ರೆ ಈಗ ಎಲ್ಲರಿಗೂ ಗುರುತದ, ರಾಸಾಯನಿಕ ಮುಕ್ತ ಕೃಷಿ ಅಂತೇವೆ ನಾವು, ಅಥವಾ ಸಹಜ ಕೃಷಿ ಅಂತೇವೆ, ಸರಳ ಕೃಷಿ ಅಂತೇವೆ, ಪರಿಸರ ಕೃಷಿ ಅಂತೇವೆ, ಅದಕ್ಕೆ ಸಾಕಷ್ಟು ಹೆಸರದವು. ಆಧ್ಯಾತ್ಮಿಕವಾಗಿ ಯೋಗಿಕ ಕೃಷಿ ಅಂತೇವೆ, ಜೀವ ಚೈತನ್ಯ ಕೃಷಿ ಅಂತೇವೆ. ಈಗ ಒಟ್ಟಾರೆ ಈ ರಾಸಾಯನಿಕಗಳನ್ನ, ಅದು ರಾಸಾಯನಿಕ ಗೊಬ್ಬರವಾಗಿರಲಿ ಅಥವಾ ಕೀಟನಾಶಕವಾಗಿರಲಿ, ಪೀಡಿನಾಶಕವಾಗಿರಲಿ ಅಥವಾ ಬೆಳೆ ವರ್ಧಕ ಆಗಿರಲಿ, ಅಂಥವುಗಳನ್ನ ಮುಕ್ತಗೊಳಿಸಿ ಬಹಳ ಪರಿಸರಕ್ಕೆ ಸೂಕ್ತವಾದ, ಸರಳವಾದಂಥ, ನೈಸರ್ಗಿಕಕ್ಕೆ ಪೂರಕವಾದಂಥ ಕೃಷಿಯೇ ನೈಸರ್ಗಿಕ ಕೃಷಿ. ಯೋಜನೆ ಬಗ್ಗೆ ತಮ್ಮ ಗಮನ ಸೆಳೆಯಲು ಪ್ರಯತ್ನ ಮಾಡ್ತೀನಿ. ಇದು ನೋಡ್ರಿ, ಈಗ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಕೇಂದ್ರ ಸರ್ಕಾರದ್ದು. BPKP ಅಂತಿತ್ತಲ್ಲ, ಭಾರತೀಯ ಪಾರಂಪರಿಕ ಕೃಷಿ ಪದ್ಧತಿಗಳಂತಿತ್ತು, ಅದನ್ನ ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ಈ ಹೆಸರಿನೊಳಗೆ 2023 ಕೇಂದ್ರ ಸರ್ಕಾರ ಪರಿಚಯಿಸಿತ್ತು ನಮಗೆ. ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್, ಇದನ್ನ ಭಾರತ ಸರ್ಕಾರ 2024 ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ನಮ್ಮ ರಾಜ್ಯ ಸರ್ಕಾರದೊಳಗೆ ಕೃಷಿ ಇಲಾಖೆ ಅಂತ ಇರುತ್ತೆ, ಬಟ್ ಕೇಂದ್ರ ಸರ್ಕಾರದೊಳಗೆ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಇರುತ್ತೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಆ ಒಂದು ಅಡಿಯಲ್ಲಿ ಇದನ್ನ ಸ್ವತಂತ್ರ ಸೆಂಟ್ರಲ್ ಗವರ್ಮೆಂಟ್ ಪ್ರಾಯೋಜಿತ ಯೋಜನೆಯಾಗಿ ಇದನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಟ್ಟ ಆಧುನಿಕ ಬೇಸಾಯ, ರಾಸಾಯನಿಕ ಬೇಸಾಯ ಅಥವಾ ಎರಡೂ ಮಿಕ್ಸ್ ಮಾಡೋದಕ್ಕೆ ಇದೀವಿ. ಆದ್ರೆ ಇತ್ತಿತ್ತಲಾಗಿ ಮಣ್ಣಿನ ಆರೋಗ್ಯ ಮತ್ತು ಜನರು ದನ ಯಾವುದೇ ಎಲ್ಲ ಆರೋಗ್ಯ ಸ್ವಲ್ಪ ಕ್ಷೀಣಿಸಿದ್ರಿಂದ ಅಲ್ಲೇನಾಯ್ತು, ತಂತ್ರಜ್ಞಾನಗಳ ಒಂದು ಸಮರ್ಪಕ ಬಳಕೆ ಇಲ್ಲಾರ್ದಕ್ಕಾಯಿತು, ಅಥವಾ ನೈಸರ್ಗಿಕ ಬೇಸಾಯದ ಕೆಲವೊಂದು ಅಂಶಗಳನ್ನು ನಾವು ಆಧುನಿಕ ಕೃಷಿಯಲ್ಲಿ ಮರೆತದಕ್ಕಾಗಿತ್ತು, ಒಟ್ಟಾರೆ ಕೆಲವೊಂದು ಸಮಸ್ಯೆಗಳು ಬಂದಿರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿ ಇಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ದೇಸಿ ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲ ಅಂದ್ರೆ ರಿಸೋರ್ಸಸ್, ನೀರು ಭೂಮಿ ಇವೆಲ್ಲ ರಿಸೋರ್ಸಸ್ಸೇ. ಆದ್ರೆ ಇಲ್ಲಿ ಏನಾಗಿದೆ, ಹಸುವಿನಿಂದ ದೊರೆಯುವಂಥ ಶಗಣಿ ಮತ್ತು ಮೂತ್ರ ಅವು ಸಂಪನ್ಮೂಲ, ಮತ್ತು ಸ್ಥಳೀಯವಾಗಿ ದೊರೆಯುವಂಥ ಬೆಳೆ ಉಳಿಕೆ, ಹಸಿರೆಲೆ ಗೊಬ್ಬರ, ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಒಳಗೊಂಡಂಥ ಬೆಳೆ ವೈವಿಧ್ಯತೆ ಪದ್ಧತಿ, ಇವೆಲ್ಲ ಸಂಪನ್ಮೂಲ. ಇವನ್ನ ಹೆಚ್ಚು ಉಪಯೋಗಿಸಿ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಆದಷ್ಟು ಅವುಗಳಿಂದ ವಿಮುಖವಾಗಿ ಮಾಡುವಂಥ ಒಂದು ವಿಧಾನವೇ ಈ ನೈಸರ್ಗಿಕ ಕೃಷಿಯ ವಿಧಾನ. ಮತ್ತು ಇದು ಏನು ಆಗುತ್ತೆ, ಇಂಡಿಜಿನಸ್ ಟೆಕ್ನಿಕಲ್ ನೋಹೋ ಅಂತೇವೆ ನಾವು, ಸಾಂಪ್ರದಾಯಿಕ ಸ್ಥಳೀಯ ತಂತ್ರಜ್ಞಾನ ಅಥವಾ ಬುದ್ಧಿವಂತಿಕೆ, ಅವರ ಕೌಶಲ್ಯ, ಅವರ ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನು ಹೆಚ್ಚಿನ ಮಟ್ಟಿಗೆ ಇದು ಉತ್ತೇಜಿಸುತ್ತೆ. ಇದು ಏನಾಗುತ್ತಂದ್ರೆ ರೈತರಿಗೆ ಬಾಹ್ಯವಾಗಿ ಖರೀದಿಸಬಹುದಾದ ಪರಿಕರಗಳ ಒಳಹರಿವಿನಿಂದ ಸ್ವಾತಂತ್ರ್ಯವನ್ನು ನೀಡುತ್ತೆ. ಇಲ್ಲಿ ಏನಾಗಿದೆ, ಇತ್ತೀಚೆಗೆ ನಾವು 60 ಹಿಂದೆ ನೋಡಿದ್ರೆ ಬರೀ 20% ಕಾಸ್ಟ್ ಆಫ್ ಕಲ್ಟಿವೇಷನ್ ಇತ್ತಂದ್ರೆ ಈಗ ಸುಮಾರು 60% ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂದ್ರೆ ಸಾಗುವಳಿ ವೆಚ್ಚ ಒಂದು ಎಕರೆಗೆ ಬರ್ತೈತಲ್ಲ. ಇಲ್ಲಿ ಏನೈತಿ, ಪರಿಕರಗಳ ಒಂದು ಪರಿಚಯ ಮಾಡೋದು ಅಥವಾ ಖರೀದಿ ಮಾಡುವ ಒತ್ತಡಕ್ಕೆ ಬಹಳ ನಾವು ಬಸವಳೆದು ಹೋಗ್ಯಾವಿ. ಆ ಒಂದು ಒತ್ತಡದಿಂದ ಪಾರಾಗಕ್ಕೆ ಈ ಒಂದು ಯೋಜನೆ ಒತ್ತು ನೀಡುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಆದಷ್ಟು ದೇಸಿ ಹಸುವಿನ ಸಗಣಿ ಮೂತ್ರ, ಅದರದ್ದು ಒಂದು ಸೂತ್ರೀಕರಣ ಅಂತೀವಿ ನಾವು, ಆ ಸಗಣಿ ಯಾವ ಪ್ರಮಾಣದ ಉಪಯೋಗ ಮಾಡಬೇಕು, ಮೂತ್ರ ಅದಕ್ಕೆ ಎಷ್ಟು ಕೊಡಿಸ್ಬೇಕು, ಅದ್ರ ಜೋಡಿ ಅದರ ಒಂದು ಗುಣಮಟ್ಟವನ್ನು ಹೆಚ್ಚಬೇಕಾದ್ರೆ ಅಲ್ಲಿ ಯಾವ್ದಾರ ಒಂದು ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಬೆಲ್ಲ ಅದನ್ನ ಹೆಂಗೆ ಸೇರಿಸ್ಬೇಕು, ಅದರಿಂದ ನಾವು ಏನಂತೀರಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಅಲ್ಲಿರುವಂಥ ಪೋಷಕಾಂಶಗಳನ್ನು ಸಮರ್ಥವಾಗಿ ಸುಲಭವಾಗಿ ಸರಳವಾಗಿ ಅಂದರೆ ಏನು ಯಾವುದೇ ಥರದ ರಾಸಾಯನಿಕ ದುಷ್ಪರಿಣಾಮ ಆಗದ ರೀತಿಯಲ್ಲಿ ಅಂಥವೆಲ್ಲ ಬಳಕೆ ಮಾಡುವುದನ್ನು ಇಲ್ಲಿ ಹೆಚ್ಚು ಒತ್ತು ಕೊಡಲಾಗುತ್ತೆ. ಮತ್ತು ಬೆಳೆ ವೈವಿಧ್ಯತೆ ಇರುತ್ತೆ ಇಲ್ಲಿ, ಯಾವುದೋ ಒಂದು ಸಿಂಗಲ್ ಬೆಳೆ, ಮೋನೋಕ್ರಾಪಿಂಗ್ ಅಥವಾ ಸಾಲಿಡ್ ಪ್ಲಾಂಟಿಂಗ್ ಅಂತೀವಿ ನಾವು, ಒಂದೇ ಬೆಳೆ ಬೆಳೆದಿಲ್ಲ, ಬೆಳೆ ವೈವಿಧ್ಯತೆ, ಬೇರೆ ಬೇರೆ ಬೆಳೆ ಇರಬೇಕು, ಏಕದಳ, ದ್ವಿದಳ, ಈ ಪಾಡರ್ ಕ್ರಾಪ್ಸು, ಟ್ರೀ ಕ್ರಾಪ್ಸು ಅಂದರೆ, ಯಾಕಂದರೆ ಈ ನೈಸರ್ಗಿಕ ಕೃಷಿ ಬೆಳೆ ಪದ್ಧತಿಗಳ ಮ್ಯಾಗೆ ಡಿಪೆಂಡ್ ಆಗಿರೋದು ಇದು. ಅದಕ್ಕೆ ಈ ಎಲ್ಲ ಮಾಡೋದ್ರಿಂದ ನೇರವಾಗಿ ಅಥವಾ ಇಂಡೈರೆಕ್ಟ್ ನಾವು ಹೊರಗೆ ಏನಿಟ್ಟುಬಿಡ್ತೇವೆ, ಇವನು ಕೀಟಗಳನ್ನು, ಕೀಟನಾಶಕಗಳನ್ನ, ಮತ್ತು ರಸ

0: ರಾಸಾಯನಿಕ, ಈಗೇನಂತೀರಿ ಜೈವಿಕ ರಾಸಾಯನಿಕ ಕೀಟಗಳ ಬದಲಿ ಜೈವಿಕ ಕೀಟನಾಶಕಗಳು, ರಾಸಾಯನಿಕ ಶಿಲೀಂಧ್ರ ನಾಶಕ ಇರ್ತಾವಲ್ಲ ಅದ್ರ ಬದಲಿ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಪರಿಚಯಿಸುವುದು, ಮತ್ತು ಟ್ರ್ಯಾಪ್ ಕ್ರಾಪು ಬೆಲೆ ಅಂದ್ರೇನು ಬಲಿ ಬೆಳೆ ಇಂಥವೆಲ್ಲ ಉಪಯೋಗ ಮಾಡಿಕೊಂಡು ಪೆರಮನ್ ಟ್ರಾಪು ವಿವಿಧ ಬೆಳೆ ಪದ್ಧತಿಗಳನ್ನು, ಫಾರ್ ಎಕ್ಸಾಂಪಲ್ ಈಗ ಜೋಳದ ಜೋಡಿ ಕಡಲೆ ಹಾಕೋದ್ರಿಂದ ಕಡಲೆ ಕೀಟಬಾಧೆ ತಡೆಗಟ್ಟೋದು, ಅಥವಾ ಸೂರ್ಪಾಣ ಸುತ್ತಲ ಜೋಳ ಮೂರು ಸಾಲ ಅಥವಾ ಸಜ್ಜೆ ಮೂರು ಸಾಲ ನಾವು ಬಿತ್ತಿ ಅದನ್ನು ಗಾರ್ಡ್ ಕ್ರಾಪು ಅಥವಾ ನರ್ಸ್ ಕ್ರಾಪ್ ಅಂತ ಬೆಳೆದ್ರಿಂದ ಒಳಗೆ ಬರುವಂಥ ಸೂರ್ಪಾನಕ್ಕೆ ರೋಗಗಳನ್ನು ತಡೆಗಟ್ಟೋದು, ಹಿಂಗೆ ಹಲವಾರು ಅಂಶಗಳನ್ನು ಒಳಗೊಂಡು ಒಟ್ಟಾರೆ ರಾಸಾಯನಿಕಗಳನ್ನ ದೂರ ಇರುವಂಥ ಪ್ರಯತ್ನ ಈ ಯೋಜನೆಯಲ್ಲೈತಿ. ಇಷ್ಟೇ ಅಲ್ಲದೆ ಈ ಎಲ್ಲ ಒಂದು ಪದ್ಧತಿಯಲ್ಲಿ ಕೂಡ ನಾವು ಬೆಳೆಯುಳಿಕೆಗಳನ್ನು ಹಸಿರ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಅಂದ್ರೆ ಉಪ ಉತ್ಪನ್ನ ಅಂತೀರಿ ಅಥವಾ ಬೈ ಪ್ರೊಡಕ್ಟರ್ ಅನ್ರಿ ಅಥವಾ ವೇಸ್ಟರ್ ಅನ್ರಿ ಅದನ್ನೆಲ್ಲ ನಾವು ಮಣ್ಣಿಗೆ ಮರಳಿ ಸೇರಿಸೋದ್ರಿಂದ ಅಲ್ಲಿ ಸಾವಯವ ಪದಾರ್ಥಗಳು ಹೆಚ್ಚು ಒತ್ತು ನೀಡುವಂಥ ಯೋಜನೆ. ಮತ್ತು ಇದರಿಂದ ನಾವು ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಅತಿವೃಷ್ಟಿ ಅನಾವೃಷ್ಟಿ ಆಗೋದ್ರಿಂದ ಎಷ್ಟೊಂದು ಕೃಷಿಯಲ್ಲಿ ಎಡರು ತೊಡರುಗಳು ಬರ್ತಾವಲ್ಲ, ಆ ಒಂದು ಎಡರು ತೊಡರುಗಳ ನಿವಾರಣೆಗೋಸ್ಕರ ಹವಾಮಾನ ಬದಲಾವಣೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಅಂದರೆ ಹೆಚ್ಚು ಫೇವರೇಬಲ್ ಇದ್ದಾಗ ಹೆಚ್ಚು ಹೀಳ್ಕೊಡೋದು, ಆದರೆ ಕಡಿಮೆ ಫೇವರೇಬಲ್ ಇದ್ದಾಗ ತೀರಾ ನಿಕೃಷ್ಟ ಹೀಳಲ್ಲ ಒಂದು ಲೆವೆಲರ ಹೀಳ್ಕೊಡುವಂಥ ಕ್ಲೈಮೇಟ್ ರಿಜಿಲಿಯಂಟ್ ಸಿಚುವೇಶನ್ನ ನಾವು ತರಕ್ಕೆ ಈ ಯೋಜನೆಯಿಂದ ಸಾಧ್ಯ ಆಗುತ್ತೆ. ಮತ್ತು ಮಣ್ಣಿನಲ್ಲಿ ಈಗಾಗಲೇ ಹೇಳಿದಂಗೆ ಸಾವಯವಂಗಾಲದ ಹೆಚ್ಚಳಕ್ಕೆ ಸಹಾಯ ಮಾಡಿದೆ ಈ ಯೋಜನೆ. 25-26 ಇಸ್ವಿಗೆ ಯೋಜನೆ ಅನುಷ್ಠಾನಗೊಂಡದ. 2481 ಕೋಟಿ ಟೋಟಲ್ ಇದು ಯೋಜನೆ ವೆಚ್ಚ, ನಿರೀಕ್ಷಿತ ವೆಚ್ಚ. ಇದರೊಳಗೆ 1584 ಕೋಟಿ ಕೇಂದ್ರ ಸರ್ಕಾರದ ಪಾಲು, ಇನ್ನು 897 ಕೋಟಿ ರಾಜ್ಯದ ಪಾಲು. ಒಟ್ಟಾರೆ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ಅಥವಾ ಹೆಚ್ಚು ಇದನ್ನು ಮಾಡೋದು ಪೂರ್ವಜರಿಂದ ಪಡೆದ ಸಾಂಪ್ರದಾಯಿಕ ಜ್ಞಾನ, ಸ್ಥಳೀಯ ಜಾನುವಾರುಗಳ ಸಮಗ್ರ ನೈಸರ್ಗಿಕ ಕೃಷಿ ವಿಧಾನ ಮತ್ತು ವೈವಿಧ್ಯಮಯ ಬೆಳೆ ವ್ಯವಸ್ಥೆ. ಇವನ್ನ ಏನು ಮಾಡೋದು, ನಿರ್ದಿಷ್ಟ ತಂತ್ರಜ್ಞಾನಗಳು ಅಂದರೆ ವೆರಿ ಸ್ಪೆಸಿಫಿಕ್ ಟೆಕ್ನಾಲಜೀಸ್, ಮತ್ತು ಸ್ಥಳೀಯ ಲೊಕೇಶನ್ ಸ್ಪೆಸಿಫಿಕ್, ಮತ್ತು ಅಗ್ರೋ ಎಕಾಲಜಿಕಲ್ ಅಂತೀವಿ ನಾವು ಕೃಷಿ ಪರಿಸರ, ಅದರ ಪ್ರಕಾರ ನಾವು ರೂಪುಗೊಂಡಿರ್ತಾವೆ ಇವೆಲ್ಲ ತಂತ್ರಜ್ಞಾನಗಳು. ಇಲ್ಲಿ ಏನೈತಿ ಉದ್ದೇಶ, ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸುವುದು ಮೇನ್ ನಮ್ಮದಿಲ್ಲೇ, ಮತ್ತು ಪರಿಕರಗಳ ವೆಚ್ಚವನ್ನು ಕಡಿಮೆ ಮಾಡೋದು, ಮತ್ತು ಸ್ಥಿತಿಸ್ಥಾಪಕತ್ವ ಗುಣವನ್ನು ಕೃಷಿ ವಿಜ್ಞಾನಕ್ಕೆ ಪೂರಕವಾಗಿ ತರುವುದು, ಅಂದರೆ ಏನೇ ವೈಪರೀತ್ಯ ಆದರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಬೆಳೆ ಪದ್ಧತಿಗೆ, ಆ ಒಂದು ಕೃಷಿ ಪದ್ಧತಿಗೇ ತರುವುದು ಈ ಒಂದು ಯೋಜನೆ ಉದ್ದೇಶ. ಮತ್ತು ಮುಂದಿನ 2 ವರ್ಷಗಳಲ್ಲಿ ಯಾವ ಥರ ಇದನ್ನು ಯೋಜನೆ ಅನುಷ್ಠಾನಗೊಳ್ಳುತ್ತಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗೆ 15,000 ಕ್ಲಸ್ಟರ್ಗಳಲ್ಲಿ ಅಳವಡಿಸಲಾಗುತ್ತೆ. ಸುಮಾರು 1 ಕೋಟಿ ರೈತನನ್ನು ತಲುಪುತ್ತಾರೆ ಒಂದೇ ವರ್ಷನಾಗ, ಮತ್ತು 7.5 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಪ್ರಾರಂಭಿಸೋದು. ಈ ರೈತರು ಅವರು FAO ದಾಗ ಇರ್ಬೋದು, ಅಲ್ಲಿ ಅಡ್ಡಾಡಿ ಅವರು ಟ್ರೈನಿಂಗ್ ತಗೋಬೋದು, ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆಗಳ ಕೆಲವೊಂದು ಡೆಮೋನ್ಸ್ಟ್ರೇಟಿವ್ ಪ್ಲಾಟ್ಸು, ಇಂಥಲ್ಲೆಲ್ಲ ಅಗತ್ಯ ಆಧಾರಿತ ಅಂದರೆ ಯಾವುದು ಅಗತ್ಯ ಇರ್ತದೆ ಯಾವ ವಿಷಯದಲ್ಲಿ ಅವರು ಪರಿಣಿತಿ ಪಡಿಬೇಕಾಗತ್ತೆ ಅಂತ ಒಂದು ಕೇಂದ್ರಗಳಿರ್ತಾವೆ, ಅಲ್ಲಿ ಅವರು ತಮ್ಮ ಒಂದು ತರಬೇತಿಯನ್ನು ಪಡ್ಕೋಬಹುದು. ಹಿಂಗಾಗಲ್ಲದೆ ಮತ್ತು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಮತ್ತು ಇವನ್ ಆಯ್ದ ರೈತರ ಕ್ಷೇತ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಗತಿಯನ್ನು ಅಭಿವೃದ್ಧಿಯನ್ನು ಹೊಂದಿದಂಥ ತಾವು ಒಳ್ಳೆಯ ನೈಸರ್ಗಿಕ ಕೃಷಿಕರು ಅಂತ ಪ್ರೂವ್ ಮಾಡಿದಂಥ ರೈತರ ಕ್ಷೇತ್ರಗಳಲ್ಲಿನ 2,000 ನೈಸರ್ಗಿಕ ಕೃಷಿ ಮಾದರಿ ಪ್ರಾತ್ಯಕ್ಷಿಕ ಫಾರ್ಮ್ಗಳನ್ನು ಸ್ಥಾಪಿಸಲಾಗುವುದು, ಮತ್ತು ಅವರಿಗೆ ಅನುಭವಿ ಇದ್ದವರಿಗೆ ಮತ್ತು ತರಬೇತಿ ಪಡೆದಂಥ ರೈತರ ಮಾಸ್ಟರ್ ಟ್ರೈನರ್ ಆಗಿರ್ತಾರೆ ಅವ್ರಿಗೆ ವಿಜ್ಞಾನಿಗಳು ಮತ್ತು ಇಲಾಖೆ ಅಧಿಕಾರಿಗಳು ಅಷ್ಟೇ ಅಲ್ಲ, ತಾವೇ ಸ್ವತಃ ಯಶಸ್ವಿಯಾದಂಥ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಮತ್ತು ಮಗ್ಗಲ ರಾಜ್ಯದಲ್ಲಿರ್ಬೋದು, ಸಂಸ್ಥೆಗಳಲ್ಲಿರ್ಬೋದು, NGOಗಳಲ್ಲಿರ್ಬೋದು, ಅಂಥವ್ರನ್ನೆಲ್ಲ ಕರೆಸಿ ಆ ಒಂದು ನ್ಯಾಚುರಲ್ ಫಾರ್ಮಿಂಗ್ನ ಪ್ಯಾಕೇಜ್ನಾಗ ಏನು ಯಾವ ಬೆಳೆ, ಯಾವ ಬೆಳೆ ಪದ್ಧತಿ, ಆ ಬೆಳೆಯೊಳಗೆ ಯಾವ ತಳಿ, ಯಾಕಂದ್ರೆ ನೈಸರ್ಗಿಕ ಕೃಷಿಗೆ ಬೇಕಾದಂಥ ತಳಿಗಳ ಲಕ್ಷಣಗಳ ಬೇರೆ ಆಗಬೇಕಾಕವು, ಕೆಲವೊಮ್ಮೆ ಅಲ್ಪಾವಧಿ ಇರಬೇಕು, ಕೀಟ ನಿರೋಧಕ ಇರಬೇಕು, ಮತ್ತು ಅವು ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಉಳಿದದ್ದು ಏನೈತಿ ಇನ್ಪುಟ್ ಕಾಸ್ಟ್ ಹೆಚ್ಚ ಆಗುವಂಥ ಅಂಶಗಳು ಇರಬಾರ್ದಲ್ಲಿ ಅಂಥ ಒಂದು ತಳಿಗಳನ್ನು ಸೆಲೆಕ್ಟ್ ಮಾಡೋದು, ಈ ಎಲ್ಲ ವಿಷಯಗಳನ್ನು ನಾವು ಮಾಡಿಕೊಂಡು 30,000 ಕೃಷಿ ಸಖಿ ಗಳನ್ನು ಈ ಕ್ಲಸ್ಟರ್ಗಳಲ್ಲಿ ನಾವು ಅವ್ರನ್ನ ತಗೊಂಡುಕೊಂಡು ಅವರಿಂದ ಉಳಿದ ರೈತರಿಗೆ ಅರಿವು ಮೂಡಿಸೋಕೆ ಅವ್ರನ್ನ ಸಜ್ಜುಗೊಳಿಸ್ತೀವಿ. ಮತ್ತು ಇನ್ನಿತರ ರೈತರಿಗೂ ಕೂಡ ಇದು ನೈಸರ್ಗಿಕ ಕೃಷಿಯ ಪ್ರಯೋಜನಗಳು ತಲುಪಲು ಪ್ರಯತ್ನ ಮಾಡುತ್ತೆ. ಒಟ್ಟಾರೆ ಈ ಮಿಷನದ ಉದ್ದೇಶ ಅಂದರೆ ದೇಶಿ ಹಸು ಮತ್ತು ಸ್ಥಳೀಯ ಸಂಪನ್ಮೂಲಗಳು, ಸಮಗ್ರ ಕೃಷಿ ಮತ್ತು ಪಶುಸಂಗೋಪನೆ. ಈಗ ಯಾವುದೇ ಒಂದು ಕೃಷಿ ಮೊದಲು ಇದು ಪಶು ಆಧಾರಿತ ಕೃಷಿಯಾಗಿತ್ತು, ಅದರ ಕಾಲಾಂತರದಲ್ಲಿ ಒಂಥರ ಪರಿಕರಗಳ ಪೂರಕ ಕೃಷಿ ಆಯಿತು. ಈಗ ಮತ್ತೆ ನಾವು ವಿಚಾರ ಮಾಡೋದು ಏನಂದರೆ ಕೃಷಿ ಮತ್ತು ಪಶುಸಂಗೋಪನೆ ಎರಡೂ ಬರಬೇಕು. ಈ ತತ್ವಗಳನ್ನು ನಾವು ಈ ಚಟುವಟಿಕೆಗಳಲ್ಲಿ ಅಳವಡಿಸಿ ಈ ಮೂಲಕ ಈ ಒಂದು ದೇಶದ ಮಣ್ಣಿನ ಗುಣಧರ್ಮ ಹಾಗೂ ಆಹಾರದ ಗುಣಮಟ್ಟ, ತನ್ಮೂಲಕ ಇಡೀ ದೇಶದ ಪ್ರಜೆಗಳ ಒಂದು ಆರೋಗ್ಯದ ಒಂದು ಗುಣಮಟ್ಟವನ್ನು ಹೆಚ್ಚುವ ನಿಟ್ಟಿನಲ್ಲಿ ಈ ಯೋಜನೆ ಉತ್ತಮ ಯೋಜನೆ ಅಂತ ನಾನು ಭಾವಿಸ್ತೇನೆ.
1: ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್ ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಎಸ್ಎನ್ ಗದ್ದ.

ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಗುಜರಾತ್ ಮಹಾರಾಷ್ಟ್ರಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಗೋವಾದಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ. ನೇಪಾಳ ಪ್ರವಾಹ ದುರಂತ, ಮೃತರ ಗೌರವಾರ್ಥ ನೇಪಾಳದಲ್ಲಿಂದು ರಾಷ್ಟ್ರೀಯ ಶೋಕಾಚರಣೆ. ವಾರಣಾಸಿಯಲ್ಲಿ ನಾಡಿದ್ದು 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಘೋಷವಾಕ್ಯ. ಹಾಗೂ ಯುಎಸ್ ಓಪನ್ ಟೆನ್ನಿಸ್, ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದರ ಭಾಗವಾಗಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ 326 ಕಿಲೋಮೀಟರ್ ವ್ಯಾಪ್ತಿಯ 3 ಪ್ರಮುಖ ಮಾರ್ಗಗಳನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಇದರ ಜೊತೆಗೆ ಹಲವು ಸರಕು ರೈಲು ಸೇವೆಗಳಿಗೆ ಹಾಗೂ ವಡೋದರಾ ತಾಂಡಾ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ್ರ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಗೋವಾದ ಪಣಜಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ ನಡೆಯುತ್ತಿದೆ. ಗೋವಾ, ಗುಜರಾತ್ ಹಾಗೂ ಮಹಾರಾಷ್ಟ ರಾಜ್ಯಗಳ ಮುಖ್ಯಮಂತ್ರಿಗಳು, ಹಿರಿಯ ಸಚಿವರು ಸೇರಿದಂತೆ ದಾದ್ರಾ ನಗರ್ ಹವೇಲಿ ಹಾಗೂ ದಮನ್ ದಿಯು ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಕೇಂದ್ರ ಸರ್ಕಾರ ಹಾಗೂ ಸದಸ್ಯ ರಾಜ್ಯಗಳ ವಿವಿಧ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಲು ಹಾಗೂ ಪರಸ್ಪರ ಸಹಕಾರ ಬಲಪಡಿಸಲು ಈ ವಲಯ ಮಂಡಳಿಯು ಉತ್ತಮ ವೇದಿಕೆ ಕಲ್ಪಿಸುತ್ತದೆ. ಆಡಳಿತಾತ್ಮಕ ಮಟ್ಟದಲ್ಲಿ ಬಗೆಹರಿಯದ ಪ್ರಮುಖ ವಿಷಯಗಳನ್ನು ಈ ಸಭೆಯಲ್ಲಿ ಪರಿಶೀಲನೆಗೆ ತೆಗೆದುಕೊಳ್ಳಲಾಗುತ್ತದೆ. ಸಭೆಯ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟಪತಿ ಪೊಲೀಸ್ ಕಲರ್ ಗೌರವವನ್ನು ಪ್ರದಾನ ಮಾಡಲಿದ್ದಾರೆ. ಆಗಸ್ಟ್ 26 ನೇಪಾಳದ ರಸುವಾ ಜಿಲ್ಲೆಯ ಭೋಟೆ ಕೋಸಿ ನದಿ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸ್ಮರಣಾರ್ಥ ಹಾಗೂ ಗೌರವಾರ್ಥವಾಗಿ ನೇಪಾಳದಲ್ಲಿ ಇಂದು ರಾಷ್ಟೀಯ ಶೋಕಾಚರಣೆ ನಡೆಯುತ್ತಿದೆ. ಸೆಪ್ಟೆಂಬರ್ 3 ನಡೆದ ಸಚಿವ ಸಂಪುಟ ಸಭೆಯ ನಿರ್ಧಾರದಂತೆ ಈ ಶೋಕಾಚರಣೆ ಕೈಗೊಳ್ಳಲಾಗಿದ್ದು, ನೇಪಾಳದಾದ್ಯಂತ ಸರ್ಕಾರಿ ಕಚೇರಿಗಳು ಹಾಗೂ ವಿದೇಶಗಳಲ್ಲಿರುವ ನೇಪಾಳಿ ರಾಯಭಾರ ಕಚೇರಿಗಳಲ್ಲಿ ರಾಷ್ಟಧ್ವಜವನ್ನು ಅರ್ಧಮಟ್ಟಕ್ಕೆ ಹಾರಿಸಲಾಯಿತು. ಪ್ರವಾಹ ದುರಂತದಲ್ಲಿ ಇದುವರೆಗೆ 1,353 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು, ವಿದೇಶಿಗರು ಸೇರಿದಂತೆ 3,992 ಹೆಚ್ಚು ಜನ ಕಾಣೆಯಾಗಿದ್ದಾರೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಈ ಭೀಕರ ದುರಂತದ ಹಿನ್ನೆಲೆಯಲ್ಲಿ ದೇಶವನ್ನು ಉದ್ದೇಶಿಸಿ ಸಂದೇಶ ನೀಡಿರುವ ನೇಪಾಳ ಪ್ರಧಾನಮಂತ್ರಿ ಬಾಲೇಂದ್ರ ಶಾ, ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಹಿರಿಯ ನಾಗರಿಕರು ಹಾಗೂ ಸಂತ್ರಸ್ತರಿಗೆ ಸರ್ಕಾರ ಸಂಪೂರ್ಣ ಬೆಂಬಲವಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ. ರಕ್ಷಣಾ ಪಡೆಗಳು ಹಾಗೂ ಭದ್ರತಾ ಸಂಸ್ಥೆಗಳು ಕಾಣೆಯಾದವರ ಶೋಧಕ್ಕಾಗಿ ಕಾರ್ಯಾಚರಣೆ ತೀವ್ರಗೊಳಿಸಿವೆ ಎಂದು ತಿಳಿಸಿದ್ದಾರೆ. ಭೋಟೆ ಕೋಸಿ ಹಾಗೂ ತ್ರಿಶೂಲಿ ನದಿ ಪಾತ್ರದಲ್ಲಿರುವ ಜಲವಿದ್ಯುತ್ ಯೋಜನೆಗಳ ಬಳಿ ಕಾಣೆಯಾಗಿರುವ 100 ಸಿಬ್ಬಂದಿಯ ಶೋಧ ಹಾಗೂ ರಕ್ಷಣಾ ಕಾರ್ಯ ನಿರಂತರವಾಗಿ ಮುಂದುವರೆದಿದೆ. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಬಹುಮಹಡಿ ಕಟ್ಟಡ ಕುಸಿದ ಸ್ಥಳಕ್ಕೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಇಂದು ಮತ್ತೆ ಭೇಟಿ ನೀಡಿ ಪರಿಹಾರ ಕಾರ್ಯಗಳು ಹಾಗೂ ಸುರಕ್ಷತಾ

0: ಕ್ರಮಗಳನ್ನು ಪರಿಶೀಲಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನಾ ಸ್ಥಳದಿಂದ 80% ಅವಶೇಷಗಳನ್ನು ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದರು. ದುರಂತದಲ್ಲಿ ಸಿಲುಕಿದ್ದ 12 ಜನರಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದ 6 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಸಂತ್ರಸ್ತ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಎಂದು ಅವರು ತಿಳಿಸಿದರು. ಕಟ್ಟಡ ಮಾಲೀಕರ ಬೇಜವಾಬ್ದಾರಿತನವೇ ಈ ದುರಂತಕ್ಕೆ ಕಾರಣವಾಗಿದ್ದು, ಅವರ ವಿರುದ್ದ ಈಗಾಗಲೇ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ವ್ಯಾಪ್ತಿಯಲ್ಲಿರುವ ಇತರ ಅಪಾಯಕಾರಿ ಹಾಗೂ ಅಕ್ರಮ 5 ಮಹಡಿಗಳ ಕಟ್ಟಡಗಳನ್ನು ಗುರುತಿಸಿ ನೆಲಸಮಗೊಳಿಸಲು ನಿರ್ದೇಶನ ನೀಡಲಾಗಿದೆ. ಘಟನೆಗೆ ಕಾರಣವಾದ ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಲಾಗುವುದು ಎಂದು ತಿಳಿಸಿದ ಅವರು, ದೆಹಲಿ ನಿವಾಸಿಗಳ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿಯಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026 ಕಾರ್ಯಕ್ರಮಕ್ಕೆ ಇದೇ 9ರಂದು ವಾರಾಣಸಿಯಲ್ಲಿ ಚಾಲನೆ ದೊರೆಯಲಿದೆ. ಮಿಷನ್ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ 2.0 ಅಡಿಯಲ್ಲಿ ಪರಿಷ್ಕೃತ ಮಾರ್ಗಸೂಚಿಗಳೊಂದಿಗೆ ಈ ಬಾರಿಯ ಅಭಿಯಾನ ಆರಂಭವಾಗಲಿದ್ದು, ಬಿಸಿಯೂಟ ಎಸ್ಎಂಪಿ ಮೆನು ಬೋರ್ಡ್ಗಳು ಮತ್ತು ಅಂಗನವಾಡಿ ನಿರ್ವಹಣಾ ಸಮಿತಿಗಳ ಸ್ಥಾಪನೆಯನ್ನು ಕಡ್ಡಾಯಗೊಳಿಸಲಾಗಿದೆ. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಿಸುವ ನಿಟ್ಟಿನಲ್ಲಿ ಸುಪೋಷಿತ ಭಾರತ ಹೊಂದುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ಆರಂಭವಾದ ಈ ಆಂದೋಲನವನ್ನು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಉದ್ಘಾಟಿಸಲಿದ್ದಾರೆ. ಈ ಬಾರಿಯ ಅಭಿಯಾನ ಪ್ರಮುಖವಾಗಿ ಆಹಾರ ವೈವಿಧ್ಯತೆ, ತಾಜಾ ಬಿಸಿಯೂಟ, ಸಮುದಾಯ ಸಹಭಾಗಿತ್ವ ಮತ್ತು ಬಾಲ್ಯದ ಸಮಗ್ರ ವಿಕಾಸಕ್ಕಾಗಿ ಪೋಷಣೆ ಹಾಗೂ ಆರಂಭಿಕ ಶಿಕ್ಷಣ ಎಂಬ ಆಶಯಗಳ ಮೇಲೆ ಗಮನ ಹರಿಸಲಿದೆ. ಲಕ್ಸೆಂಬರ್ಗ್ ಉಪಪ್ರಧಾನಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಕ್ಸಿಯೇವಿಯರ್ ಬೆಟ್ಟೆಲ್ ಅವರಿಂದು ಅಧಿಕೃತ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಇಂದು ಕ್ಸಿಯೇವಿಯರ್ ಬೆಟ್ಟೆಲ್ ನವದೆಹಲಿಯಲ್ಲಿ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಲಕ್ಸೆಂಬರ್ಗ್ ನಡುವಿನ ಬಹುಮುಖಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಲಕ್ಸೆಂಬರ್ಗ್ ಉಪಪ್ರಧಾನಿಯವರ ಈ ಭೇಟಿ ಉತ್ತಮ ಅವಕಾಶ ಒದಗಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಉರ್ದು ದಿನಪತ್ರಿಕೆಯ ಪ್ರಕಾಶನ ಸಂಸ್ಥೆ ಅಕ್ಬರ್ ಎ ಮಶ್ರಿತ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಇದರ ನಿರ್ದೇಶಕ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದ ನದೀಮುಲ್ ಹಕ್ ಅವರಿಗೆ ಸಂಬಂಧಿಸಿದ ಕೋಲ್ಕತ್ತಾ, ದೆಹಲಿ ಮತ್ತು ರಾಂಚಿಯ 7 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಬಿಧಾನ್ನಗರದ ಪೊಲೀಸ್ ಕಮಿಷನರೇಟ್ ದಾಖಲಿಸಿದ ಎಫ್ಐಆರ್ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯವು ಜಾರಿ ಪ್ರಕರಣ ಮಾಹಿತಿ ವರದಿಯನ್ನು ದಾಖಲಿಸಿಕೊಂಡು ಈ ಕ್ರಮ ಕೈಗೊಂಡಿದೆ. ಸಮುದಾಯಗಳ ನಡುವೆ ಸೌಹಾರ್ದತೆ ಕದಡುವಂತಹ ವಿಷಯಗಳನ್ನು ಪ್ರಕಟಿಸಿದ ಹಾಗೂ ಪ್ರಚಾರ ಮಾಡಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಈ ತನಿಖೆ ನಡೆಯುತ್ತಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಇದರ ಜೊತೆಗೆ ಅಕ್ರಮ ಹಣಕಾಸು ವಹಿವಾಟು, ಲೆಕ್ಕಕ್ಕೆ ಸಿಗದ ನಗದು ವ್ಯವಹಾರ ಹಾಗೂ ಸಂಶಯಾಸ್ಪದ ಮೂಲಗಳಿಂದ ಬಂದಿರುವ ಅನುಮಾನಾಸ್ಪದ ಧನ ಸಹಾಯದ ಕುರಿತು ತನಿಖಾ ಸಂಸ್ಥೆಯು ಪರಿಶೀಲಿಸುತ್ತಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳಾ ಸಿಂಗಲ್ಸ್ ವಿಭಾಗದ ಹಾಲಿ ಚಾಂಪಿಯನ್ಗಳಾದ ಕಾರ್ಲೋಸ್ ಅಲ್ಕರಾಜ್ ಮತ್ತು ಅರಿನಾ ಸಬಲೆಂಕಾ ತಮ್ಮ ತಮ್ಮ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರಿನಾ ಸಬಲೆಂಕಾ ಅಮೆರಿಕದ ಟೇಲರ್ ಟೌನ್ಸೆಂಡ್ ವಿರುದ್ದ 6-4, 6-3 ಅಂತರದಲ್ಲಿ ಜಯ ದಾಖಲಿಸಿದರು. ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜೆಕ್ ಗಣರಾಜ್ಯದ ಲಿಂಡಾ ನೋಸ್ಕೋವಾ ವಿರುದ್ದ ಸೆಣಸಲಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಅಲ್ಕರಾಜ್ ಅಮೆರಿಕದ ಟಾಮಿ ಪಾಲ್ ವಿರುದ್ದ ಗೆದ್ದು ಅಂತಿಮ 8ರ ಘಟ್ಟ ಪ್ರವೇಶಿಸಿದ್ದು, ಸೆಮಿಫೈನಲ್ಗೆ ಅರ್ಹತೆ ಪಡೆಯಲು ನಾಳೆ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ದ ಕಣಕ್ಕಿಳಿಯಲಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದ 2ನೇ ದಿನದಾಟದಲ್ಲಿ ಇಂದು ದಕ್ಷಿಣ ವಲಯ ತಂಡದ ವಿರುದ್ದ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಿರುವ ಪೂರ್ವ ವಲಯ ಕ್ರಿಕೆಟ್ ತಂಡ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟ

ಪಂದ್ಯಕ್ಕೆ 503 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟ್ರಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಗೋವಾದಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ. ನೇಪಾಳ ಪ್ರವಾಹ ದುರಂತ, ಮೃತರ ಗೌರವಾರ್ಥ ನೇಪಾಳದಲ್ಲಿಂದು ರಾಷ್ಟ್ರೀಯ ಶೋಕಾಚರಣೆ. ವಾರಾಣಸಿಯಲ್ಲಿ ನಾಡಿದ್ದು 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಘೋಷವಾಕ್ಯ. ಹಾಗೂ ಯುಎಸ್ ಓಪನ್ ಟೆನಿಸ್, ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ವೀರಪುಲಕೇಶಿ ಚಿತ್ರದ ಹಾಡು ಚಂದನ್ ಅವರ ಸ್ವರದಲ್ಲಿ, ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ಚಿಂತನ್ ಹಾಗೂ ವಿಜೇತ್.

ಚಿತ್ರ ಸೂಪರ್ ರಂಗ, ಧ್ವನಿ ಹಾಕಿದ್ದಾರೆ ವಿಜಯಪ್ರಕಾಶ್. ಗೀತೆಯನ್ನ ಬರೆದಿದ್ದಾರೆ ಉಪೇಂದ್ರ ಹಾಗೂ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ಅರ್ಜುನ್ ಚನ್ಯಾ.

ಗುರುಕಿರಣ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜಿಸಿ ಮಾಲ್ಗುಡಿ ಶುಭ ಅವರ ದನಿಯಲ್ಲಿ ಜೊತೆಯಾಗಿದ್ದಂತಹ ಈ ಒಂದು ಗೀತೆಯನ್ನ ಆಯ್ದದ್ದು ರಂಗನ್ ಸ್ಟೈಲ್ ಚಿತ್ರದಿಂದ.

ಶಮಿತಾ ಮಲ್ನಾಡ್ ಹಾಗೂ ಅರುಣ್ ಶೆಟ್ಟಿ ಹಾಡಿರುವ ಸಾರಿ ಕಣೆ ಚಿತ್ರದ ಹಾಡು. ಗೀತೆಯನ್ನು ಬರೆದಿದ್ದಾರೆ ರೂಪೇಶ್ ಜಿ ರಾಜಾ, ಸಂಗೀತ ಪೀಟರ್ ಎಂ ಜೋಸೆಫ್.

ಚೇತನ್ ಗಂಧರ್ವ ಹಾಗೂ ರೇಖಾ ಪಲ್ಲಟ್ ಹಾಡಿರುವ ಸಾಫ್ಟ್ವೇರ್ ಗಂಡ ಚಿತ್ರದ ಹಾಡು. ವೆಂಕಟೇಶ್ ಅವರ ಗೀತ ರಚನೆಯದು, ವೀರ್ ಸಮರ್ಥ ಅವರ ಸಂಗೀತ ಸಂಯೋಜನೆ.

ಕೋಮಲ್ ಕುಮಾರ್ ಅವರ ಕಂಠದಲ್ಲಿ ಪುಗ್ಗಿದಾಸ ಚಿತ್ರದಿಂದ ಇದಾಗಿದೆಯನ್ನ ಕೇಳ್ತಾ ಇದ್ದೀರಾ. ಈ ಒಂದು ಗೀತೆಯನ್ನ ಬರೆದಿದ್ದವರು ರಾಜ್ಗುರು, ಸಂಗೀತ ಫರ್ಹಾನ್ ರೋಷನ್. ಲೈಫ್

ಟಿಪ್ಪು ಅವರು ಹಾಡಿದ ಪ್ರೀತಿ ಗೀತಿ ಇತ್ಯಾದಿ. ಈ ಚಿತ್ರದ ಗೀತೆಯನ್ನ ಕೇಳಿದ್ರೆ ಯೋಗರಾಜ್ ಭಟ್ ಅವರ ಗೀತ ರಚನೆ ಇದು, ಸಂಗೀತ ವೀರ ಸಮರ್ಥ. ಶಮಿತಾ ಮಲ್ನಾಡ್, ಹರ್ಷ ಹಾಡಿರುವ ಪಂದ್ಯ ಚಿತ್ರದ ಹಾಡು. ಗೀತೆಯನ್ನು ಬರೆದಿದ್ದಾರೆ ದೇವು, ಸಂಗೀತ ಸಂಯೋಜನೆ ಗೋಪಿಕೃಷ್ಣ.

ಎಸ್ ಪ್ರೇಮ್ ಕುಮಾರ್ ಅವರ ಕಂಠದಲ್ಲಿ ಜಂಬೂ ಸವಾರಿ ಚಿತ್ರದಿಂದ ಇದಾಗಿದೆ ಎನ್ನ ಕೇಳಿದ್ರಿ. ಎಸ್ ಎಲ್ ಚಂದ್ರು ಅವರ ಗೀತ ರಚನೆ ಇದಾಗಿತ್ತು. ಪ್ರೇಮ್ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ ಮೂರರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ ಸಿ2ಎಸ್ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ ಸಂಸ್ಥೆಗಳ ಬೆಂಬಲ, ಟೇಪ್ಔಟ್ ಹಾಗೂ ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪ್ಇನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ತಂದು ಮಲೆನಾಡಿನ ಜನರ ಬದುಕಿಗೆ ಧಕ್ಕೆ ತರುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮಘಟ್ಟ ರಾಜ್ಯದ ಹೆಮ್ಮೆ ಹಾಗೂ ಸಂಪತ್ತಾಗಿದೆ. ಪರಿಸರ ಸಂರಕ್ಷಣೆಯ ಜೊತೆಗೆ ಪರಿಸರದೊಂದಿಗೆ ಬದುಕುತ್ತಿರುವ ಮಲೆನಾಡಿನ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಯಾವುದೇ ಕ್ರಮವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಕ್ರಮವನ್ನು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ವಿರೋಧಿಸಿದೆ. ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಅಧಿವೇಶನ ಕರೆದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಮಧು ಬಂಗಾರಪ್ಪ ಧನ್ಯವಾದ ಸಲ್ಲಿಸಿದ್ದಾರೆ. ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ 1453 ನಿವೇಶನಗಳನ್ನು ಹಂಚಿಕೆ ಮಾಡಲು ರಾಜ್ಯ ಸಚಿವ ಸಂಪುಟ ನೀಡಿರುವ ಅನುಮತಿ ಖಂಡಿಸಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಈ ನಿರ್ಧಾರ ಸುಪ್ರೀಂಕೋರ್ಟ್ ತೀರ್ಪಿಗೆ ಹಾಗೂ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದರಿಂದ ರೈತರಿಗಿಂತ ನೈಸ್ ಸಂಸ್ಥೆಗೆ ಹೆಚ್ಚಿನ ಲಾಭವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾದಾವರ, ಕೆಂಗೇರಿ, ಕೊಮ್ಮಘಟ್ಟ, ಸೋಂಪುರ, ಪಂತರಪಾಳ್ಯ ಸೇರಿದಂತೆ ಹಲವು ಗ್ರಾಮಗಳ ಜಮೀನುಗಳು ರಸ್ತೆ ಮೂಲಸೌಕರ್ಯ ವ್ಯಾಪ್ತಿಗೆ ಬರಲಿದೆ. ಹೀಗಿದ್ದರೂ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಾಳಿಗೆ ತೂರಿ ವೈಯಕ್ತಿಕ ಲಾಭ ಮಾಡಿಕೊಂಡಿದೆ ಎಂದು ದೂರಿದ್ದಾರೆ. ನಿಜವಾದ ಫಲಾನುಭವಿಗಳು ರೈತರೋ ಇಲ್ಲವೇ ನೈಸ್ ಸಂಸ್ಥೆಯೋ ಎಂದು ಪ್ರಶ್ನಿಸಿದ್ದಾರೆ. ಕೆಪಿಎಸ್ಸಿ ಹಗರಣದಲ್ಲಿ ಆರೋಪಿಗಳಾದ ಬಸವರಾಜ್ ಕನ್ನಾಳೆ ಹಾಗೂ ಶಿವಶಂಕರಪ್ಪ ಸಾಹುಕಾರ್ ಅವರ ಬಗೆಗಿನ ಬಿಜೆಪಿ ಮೌನದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಜೆಪಿ ನಾಯಕರು ತಮ್ಮ ರಾಜೀನಾಮೆಗೆ ಒತ್ತಾಯಿಸುವುದರ ಬದಲು ತಾವು ಕೇಳಿದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಲಿ ಎಂದು ಹೇಳಿದ್ದಾರೆ. ಕೆಪಿಸಿ ಸದಸ್ಯರು ಮತ್ತು ಅಧ್ಯಕ್ಷರನ್ನಾಗಿ ಮಾಡಲು ಬಿಜೆಪಿ ನಾಯಕರು ಎಷ್ಟು ಹಣ ಪಡೆದುಕೊಂಡಿದ್ದಾರೆ ಎಂದು ಸಚಿವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ರಾಯಚೂರು ಜಿಲ್ಲೆ ಲಿಂಗಸಗೂರಿನಿಂದ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಬಳ್ಳಾರಿ ಜಿಲ್ಲೆ ಪ್ರವೇಶಿಸಿದೆ. ಇಂದು ಪಾದಯಾತ್ರೆ ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿ ಗಂಗಾರತಿ ಮಾಡಿದರು. ಬಳಿಕ ಕಂಪ್ಲಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದು ಗ್ರಾಮೀಣ ಭಾಗದಲ್ಲಿ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿರುವುದು ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ದೂರಿದ್ದಾರೆ. ಮಹರ್ಷಿ

ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ತರುವಂತೆ ಅವರು ಆಗ್ರಹಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಡಿಯಲ್ಲಿ ಬೆಂಗಳೂರು ದಕ್ಷಿಣ ನಗರಪಾಲಿಕೆ ಹಾಗೂ BSWML ವತಿಯಿಂದ ಕೋರಮಂಗಲದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಘನತ್ಯಾಜ್ಯ ನಿರ್ವಹಣಾ ಕಲಿಕಾ ಕೇಂದ್ರ ಹಾಗೂ ವಿವಿಧ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು. ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸಮಸ್ಯೆಯಾಗಿ ನೋಡದೆ ಸಂಪನ್ಮೂಲವಾಗಿ ಬಳಸುವ ಕಸದಿಂದ ರಸ ತತ್ವದಡಿ ಈ ಕಲಿಕಾ ಕೇಂದ್ರ ಕಾರ್ಯನಿರ್ವಹಿಸಲಿದೆ. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಸತಿ ಸಮುಚ್ಚಯಗಳ ನಿವಾಸಿಗಳು, ವಾಣಿಜ್ಯ ಕಚೇರಿ ಸಿಬ್ಬಂದಿ ಹಾಗೂ ಪಾಲಿಕೆ ಪೌರಕಾರ್ಮಿಕರಿಗೆ ನುರಿತ ತಜ್ಞರಿಂದ ವೈಜ್ಞಾನಿಕವಾಗಿ ಕಸ ವಿಂಗಡಣೆ ಮತ್ತು ವಿಲೇವಾರಿ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಇದಕ್ಕೆ ಆರ್ವಿ ಶಿಕ್ಷಣ ಸಂಸ್ಥೆ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸಿವೆ. ರಾಜ್ಯದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಡೆದ 2 ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಂಗಳೂರಿಗೆ ಹಿಂದಿರುಗುತ್ತಿದ್ದ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ದೊಡ್ಡಕರಿ ಗ್ರಾಮದ ಬಳಿ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಈ ಘಟನೆ ಸಂಭವಿಸಿದೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗೇಟ್ ಬಳಿ ಕೃಷಿ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಓಮ್ನಿ ಕಾರು ಮಿನಿ ಸರಕು ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಭಾವದಿಂದ 47,000 ಹೆಕ್ಟೇರ್ ಕೃಷಿ ಬೆಳೆ ಹಾಗೂ 20,000 ಹೆಕ್ಟೇರ್ನಷ್ಟು ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು 83,76,00,000 ರೂಪಾಯಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ 60%-75% ಮಳೆ ಅಭಾವ ಉಂಟಾಗಿದೆ. ಮಾರ್ಗಸೂಚಿ ಪ್ರಕಾರ ಮಳೆಯಾಶ್ರಿತ ಪ್ರತಿ ಹೆಕ್ಟೇರ್ ಭೂಮಿಗೆ 8,500, ನೀರಾವರಿಗೆ 17,000 ಹಾಗೂ ದೀರ್ಘಾವಧಿ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,500 ಒಟ್ಟು 83 ಕೋಟಿಗೂ ಅಧಿಕ ಪರಿಹಾರ ಧನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆಧಾರ್ ಹಾಗೂ ಬ್ಯಾಂಕ್ ಖಾತೆ ಲಿಂಕ್ ಸಮಸ್ಯೆ ಇರುವ ರೈತರು ತಕ್ಷಣವೇ ಸರಿಪಡಿಸಿಕೊಂಡಲ್ಲಿ ನೇರವಾಗಿ ಖಾತೆಗೆ ಹಣ ತಲುಪಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದುವರೆಗೆ ಸುಮಾರು 9,500 ಹೆಕ್ಟೇರ್ನಷ್ಟು ವಿಸ್ತೀರ್ಣಕ್ಕೆ 18,350 ಮಂದಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಾಲಿನ ಲಾಭಾಂಶ ಪಟ್ಟಿಯಲ್ಲಿ ಹಾಸನ ಹಾಲು ಒಕ್ಕೂಟ 2 ಸ್ಥಾನದಲ್ಲಿದೆ ಎಂದು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ. ಹಾಸನ ಡೇರಿ ಆವರಣದಲ್ಲಿ ನಡೆದ ಪ್ರಸಕ್ತ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ ಅಂತ್ಯದ ಒಳಗೆ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ಅವರನ್ನು ಆಹ್ವಾನಿಸಲಾಗುವುದು ಎಂದು ಹೇಳಿದ್ದಾರೆ. ಕೆಎಂಎಫ್ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಲಸ್ಸಿ, ಐಸ್ಕ್ರೀಂ, ಪೇಡಾ ಸೇರಿದಂತೆ 16 ಉತ್ಪನ್ನಗಳನ್ನು ಹೊರ ರಾಜ್ಯ ಹಾಗೂ ವಿದೇಶಗಳಿಗೂ ರಫ್ತು ಮಾಡುತ್ತಿದೆ. ಹಾಸನ ಮೆಗಾ ಡೇರಿ 830 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆಯಾಗುತ್ತಿದ್ದು 692 ಕೋಟಿ ರೂಪಾಯಿ ಹಣವನ್ನು ಒಕ್ಕೂಟದ ವತಿಯಿಂದ ಪಾವತಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಖಾಸಗಿ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ರೈತರನ್ನು ಉಳಿಸುವ ಸಲುವಾಗಿ 1 ಲೀಟರ್ ಹಾಲಿಗೆ ಕೇಂದ್ರ ಸರ್ಕಾರ 5 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 5 ರೂಪಾಯಿ ಸೇರಿ ಒಟ್ಟು 10 ರೂಪಾಯಿ ಸಬ್ಸಿಡಿ ಹಣ ನೀಡಬೇಕು ಎಂದು ಎಚ್ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ನಾಯಕರು ಬಳ್ಳಾರಿಗೆ ಕೈಗೊಂಡಿರುವ ಪಾದಯಾತ್ರೆಯನ್ನು ನಾಯಕತ್ವಕ್ಕಾಗಿ ನಡೆಯುತ್ತಿರುವ ಪಾದಯಾತ್ರೆ ಎಂದು ಕೆಪಿಎಸ್ಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಂಗಳೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ಅಗತ್ಯ ಅನುದಾನ ತರುವುದಾಗಿ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 45ರಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಬ್ಯಾಂಕ್ಗಳಲ್ಲಿ ಸಾಲ ಮತ್ತು ಠೇವಣಿ ಅನುಪಾತ ಹೆಚ್ಚಿಸಲು ಎಲ್ಲಾ ಬ್ಯಾಂಕ್ಗಳಿಗೆ ನಿಗದಿತ ಗುರಿ ನೀಡುವುದರ ಜೊತೆಗೆ ಗುರಿ ಸಾಧಿಸಲು ಕ್ರಿಯಾಯೋಜನೆ ರೂಪಿಸುವಂತೆ ಜಿಲ್ಲಾ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾ ದಿಲೀಶ್ ಶಶಿ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ.
ಕೆಪಿಎಸ್ಸಿ ಹಗರಣ, ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದೆ.

0: ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಛ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೇ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ ಹೈ. ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಫ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಫ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಛ್ ಲೋಕೋಕ್ತಿಯ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ್ನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹಿ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಛ್ ಔರ್ ಬಾಹ್ರಿ ಕುಛ್ ಔರ್. ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ?
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಛ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜ ಟಕೆ ಸೇರ್ ಭಾಜಿ

0: ਤਕੇ ਸੇਰ ਖਾਜਾ ਮਨ ਚੰਗਾ ਤੋ ਕਟੌਤੀ ਮੇ ਗੰਗਾ ਮਨ ਸਾਫ ਹੋ ਤੋ ਵਹੀ ਪੂਜਾ ਹੈ
1: ਗੁਰੂ ਜੀ ਨਾ ਰਹੇਗਾ ਭਾਂਸ ਨਾ ਬਜੇਗੀ ਭਾਂਸੁਰੀ ਇਸਕਾ ਅਰਥ ਸਮੱਸਿਆ ਕਾ ਸਮਾਧਾਨ ਨਹੀਂ ਮਿਲਣਾ ਠੀਕ ਹੈ ਨਾ ਗੁਰੂ ਜੀ
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ ತುಂಬಿದ ಕೊಡ ತುಳ್ಕಲ್ಲ ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ್ ಅಹಂಕಾರ ಹೋತಾ ಹೇ ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ್ ಘಮಂಡ್ ದಿಖಾತಾ ಹೇ

0: ಫ್ರೇಸಸ್, ಲೋಕೋಕ್ತಿಯ ಮುಹಾವರೆ ಮುಂತಾದವುಗಳನ್ನು ಬರಗವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಛಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಖಾ ಹೈ, ಇಸ್ಕೆ ಬಾರೆ ಮೇ ಆಪ್ ಲೋಗೋ ಕೋ ಕುಚ್ ಪ್ರಶ್ನ ಪೂಚುಂಗಿ, ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
1: ಹಾ ಗುರುಜಿ,
2: ಜರೂರ್ ಗುರುಜಿ.
0: ಲೋಕೋಕ್ತಿಯ ಅಂದ್ರೆ ಏನು?
2: ಲೋಕ್ ಮೇ ಪ್ರಚಲಿತ ಉಕ್ತಿ. ಯಾ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೇ ಮಿಲ್ಕರ್ ಬನಾ ಹೈ. ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹೀ ಬದಲ್ತಾ.
0: ಜೈಸೆ ಬೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೇ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೆ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
1: ಮುಹಾವರಾ ವಾಕ್ಯಾಂಶ ಹೋತಾ ಹೈ, ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೆ ಕಿ ಲಕಡಿ ಕೆ ಸಮಾನ ಹೈ.
0: ಆಜ್ ಹಮ್ ಇಸ್ ವಿಷಯ ಪರ್ ಕುಚ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ, ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
1: ಧನ್ಯವಾದ್ ಗುರುಜಿ.
2: ಧನ್ಯವಾದ್ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪುಟ್ಟ ಮಾಹಿತಿ. ಈ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ಇನ್ನು ಕೃಷಿರಂಗ ಕಾರ್ಯಕ್ರಮ ಸಂಜೆ 6:51, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತಾಗಿ ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾ ರಾಜಣ್ಣ ಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ.

ಇವರೊಂದಿಗೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸಿರಿಗಂಧ 7:45 9:15 ನಗರ ಶ್ರೀನಿವಾಸ ಉಡುಪ ಹಾಡಿರುವ ಭಾವಗೀತೆಗಳು. ರಾತ್ರಿ 9:30 ಜನಪದ ವೈವಿಧ್ಯ, ಕರಪಾಲ ಮೇಳ, ಕಥಾಭಾಗ, ಬಿಲ್ವಶೇಖರ ವಿಲಾಸ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಇನ್ನು ರಾತ್ರಿ 10:00 ವನಿತಾ ವಿಹಾರ, ನೃತ್ಯ ಕಲಾವಿದೆ ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸಮಯ ಆಗಿದೆ 3:31:52 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾವು ಕೇಳುವ ಪ್ರಶ್ನೆಗಳಿಗೆ ಸಂದೇಶದ ಮೂಲಕ ನೀವು ಉತ್ತರ ಕಳಿಸಬೇಕು. ಮೊದಲು ಸರಿ ಉತ್ತರ ಕಳುಹಿಸಿದ 10 ಜನರ ಹೆಸರನ್ನ ನಾವು ಅನೌನ್ಸ್ ಮಾಡ್ತೀವಿ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು RJ ವಿನುತಾ ಶಶಿಧರ್. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9480909010. ಹೊಂಬಿಸಿಲಿನ ಮೊದಲ ಪ್ರಶ್ನೆ ಹೀಗಿದೆ: 2015 ತೆರೆ ಕಂಡ ಮೈತ್ರಿ ಕನ್ನಡ ಚಿತ್ರದಲ್ಲಿ ಬಹುಭಾಷಾ ನಟ ಮೋಹನ್ ಲಾಲ್ ಅವರು ನಿರ್ವಹಿಸಿದ ಪಾತ್ರ ಯಾವುದು? 2015 ತೆರೆ ಕಂಡ ಮೈತ್ರಿ ಕನ್ನಡ ಚಿತ್ರದಲ್ಲಿ ಬಹುಭಾಷಾ ನಟ ಮೋಹನ್ ಲಾಲ್ ಅವರು ಅಭಿನಯಿಸಿದ್ರು, ಅವರು ನಿರ್ವಹಿಸಿದ ಪಾತ್ರ ಯಾವುದು, ಅವರ ಪ್ರೊಫೆಷನ್ ಯಾವುದಾಗಿತ್ತು, ಅವರ ವೃತ್ತಿ ಯಾವುದಾಗಿತ್ತು ಅಂತ ನೀವು ಸಂದೇಶದ ಮೂಲಕ ಉತ್ತರ ಕಳಿಸ್ಬೇಕು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇದೆ ಅನುರಾಗ ಸಂಗಮ ಚಿತ್ರದ ಗೀತೆ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಪ್ರಶ್ನೆಯನ್ನ ಕೇಳಿದ್ವಿ, 2015ರಲ್ಲಿ ತೆರೆ ಕಂಡ ಮೈತ್ರಿ ಕನ್ನಡ ಚಿತ್ರದಲ್ಲಿ ಬಹುಭಾಷಾ ನಟ ಮೋಹನ್ ಲಾಲ್ ಅವರು ನಿರ್ವಹಿಸಿದ ಪಾತ್ರ ಯಾವುದು, ಅವರ ವೃತ್ತಿ ಯಾವುದು ಅಂತ ಕೇಳಿದ್ವಿ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರು, ನೇತ್ರ ಕೆಂಗೇರಿಯಿಂದ, ಗಜಾನನ್ ಭಟ್ ಬೋಳನಮಕ್ಕಿಯಿಂದ ಬಾಬಾ ಕಲ್ಯಾಣ್, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್, ಚಾಮರಾಜಪೇಟೆಯಿಂದ ಎನ್ ಜಿ ಬಸವರಾಜು, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಬಾಡಿ ವೆಂಕಟೇಶ್ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆ ಸುಮಿತ್ರಾ ಸಂಡೂರ್, ಮಹದೇವಪ್ಪ ಚಾಮರಾಜನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಶಕುಂತಲಾ ಅಭಿಷೇಕ್ ಪುಟ್ಟು ಬಿಜಾಪುರದಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ

ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಸೈಂಟಿಸ್ಟ್ ವಿಜ್ಞಾನಿ ಪಾತ್ರವನ್ನು ಇವರು ಮೋಹನ್ಲಾಲ್ ಅವರು ನಿರ್ವಹಿಸಿದರು. ಮೋಹನ್ಲಾಲ್ ಅವರು ಮಹಾದೇವ್ ಘೋಡ್ಕೆ ಎನ್ನುವ ಪಾತ್ರ ನಿರ್ವಹಿಸಿದರು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDOದ ಹಿರಿಯ ವಿಜ್ಞಾನಿಯ ಪಾತ್ರವನ್ನು ಇವರು ನಿರ್ವಹಿಸಿದರು. ಚಿತ್ರದ ನಿರ್ದೇಶಕರು BM ಗಿರಿರಾಜ್, ಹಾಗೆ ಪಾತ್ರವರ್ಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಮೋಹನ್ಲಾಲ್, ಅರ್ಚನಾ, ಭಾವನಾ ಹಾಗೆಯೇ ರವಿ ಕಾಳೆ ಮುಂತಾದವರು ಅಭಿನಯಿಸಿದರು. ಈ ಚಿತ್ರದ ಸಂಗೀತ ನಿರ್ದೇಶಕರು ಇಳಯರಾಜ. ಈ ಚಿತ್ರದ ವಿಶೇಷತೆ ಏನಂದರೆ, ಸ್ಯಾಂಡಲ್ವುಡ್ನಲ್ಲಿ ಮೋಹನ್ಲಾಲ್ ಅವರು ಸ್ವತಃ ಕನ್ನಡದಲ್ಲೇ ಡಬ್ ಮಾಡಿರುವುದು ಈ ಪಾತ್ರದ ಪ್ರಮುಖ ವೈಶಿಷ್ಟ್ಯ ಅಂತ ಹೇಳಬಹುದು. ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂಥ ಸಮಯ ಇದು. ಬಾಲಿವುಡ್ ಚಿತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ. 1996 ಬಿಡುಗಡೆಯಾದ ಬಾಲಿವುಡ್ ಚಿತ್ರ ರಾಜಾದಲ್ಲಿ ನಾಯಕ ನಟ ಸಂಜಯ್ ಕಪೂರ್ ಅವರ ಅಣ್ಣನ ಪಾತ್ರದಲ್ಲಿ ನಟಿಸಿದ ನಟ ಯಾರು? 1996 ಬಿಡುಗಡೆಯಾದ ಬಾಲಿವುಡ್ ಚಿತ್ರ ರಾಜಾದಲ್ಲಿ ನಾಯಕ ನಟ ಸಂಜಯ್ ಕಪೂರ್ ಅವರ ಅಣ್ಣನ ಪಾತ್ರವನ್ನು ನಿರ್ವಹಿಸಿದ ನಟ ಯಾರು ಅಂತ ನೀವು ಸಂದೇಶದ ಮೂಲಕ ನಮಗೆ ಉತ್ತರ ಕಳಿಸ್ಬೇಕಾಗತ್ತೆ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9480901093948090101013. ಮೂಡಿ ಬರ್ತಾ ಇದೆ ಅಪ್ಪಾಜಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ MM ಕೀರ್ವಾಣಿಯವರ ಸಂಗೀತ ಸಂಯೋಜನೆ ಇರುವ ಗೀತೆ ನಿಮಗಾಗಿ.

ಸಮಯ ಆಗಿದೆ 3:47:08 ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ ಸ್ನೇಹಿತರೆ. ಪ್ರಶ್ನೆಯನ್ನ ಕೇಳಿದ್ವಿ, 1996 ತೆರೆ ಕಂಡ ಬಾಲಿವುಡ್ ಚಿತ್ರ ರಾಜಾದಲ್ಲಿ ನಾಯಕ ನಟ ಸಂಜಯ್ ಕಪೂರ್ ಅವರ ಅಣ್ಣನ ಪಾತ್ರವನ್ನ ನಿರ್ವಹಿಸಿದ ನಟ ಯಾರು ಅಂತ ಸರಿಯಾದ ಉತ್ತರವನ್ನು ಕಳಿಸಿದರೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ವಾಣಿಶ್ರೀ ಧಾರವಾಡದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು ಹೊನ್ನೂರಲ್ಲಿ ಹನುಮಂತಪುರದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ, ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಜಗದೀಶ್ ಹಿರೇಮಠ್ ಅವರು, ಹಾಗೆ ಅಶ್ವಿನ್ ಅಮರೇಶ್ ರಾಜು ಮಸಾಲಿ ಧಾರವಾಡದಿಂದ, ಹಾಗೆ ರವೀಂದ್ರ ಇಂಜಿನೇರಿ ಮತ್ತು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ನಾಯಕ ನಟ ಸಂಜಯ್ ಕಪೂರ್ ಅವರ ಅಣ್ಣನ ಪಾತ್ರವನ್ನು ನಿರ್ವಹಿಸಿದವರು ಪರೇಶ್ ರಾವಲ್ ಅವರು. ಸಂಜಯ್ ಕಪೂರ್ ಮತ್ತು ಮಾಧುರಿ ದೀಕ್ಷಿತ್ ಮುಖ್ಯ ಭೂಮಿಕೆಯಲ್ಲಿ ಈ ಚಿತ್ರದಲ್ಲಿ ನಟಿಸಿದ್ರು. ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿತ್ತು. ಚಿತ್ರದ ನಿರ್ದೇಶಕರು ಇಂದರ್ ಕುಮಾರ್. ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಚಿತ್ರದ ಹಾಡುಗಳು ಭಾರತದಾದ್ಯಂತ ಅತ್ಯಂತ ಜನಪ್ರಿಯವಾಗಿದ್ವು. ಮಾಧುರಿ ದೀಕ್ಷಿತ್ ಅವರ ಅದ್ಭುತ ನಟನೆ ಮತ್ತು ನೃತ್ಯ ಈ ಚಿತ್ರದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿತ್ತು.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಪ್ರಸಿದ್ಧ ಕಾದಂಬರಿ ಪರ್ವವನ್ನ ರಚಿಸಿದ ಲೇಖಕರು ಯಾರು? ಪ್ರಸಿದ್ಧ ಕಾದಂಬರಿ ಪರ್ವವನ್ನ ರಚಿಸಿದ ಲೇಖಕರು ಯಾರು ಅಂತ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480139801013. ಒಂದು ಗೀತೆಯ ಕಾಲಾವಕಾಶ ನಿಮಗಿದೆ.

ಈಗ ತಾನೇ ಕೇಳಿದ ಗೀತೆ ಮದುವೆ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದಾಗಿತ್ತು. ಪ್ರಶ್ನೆಯನ್ನು ಕೇಳಿದ್ವಿ, ಪ್ರಸಿದ್ಧ ಕಾದಂಬರಿ ಪರ್ವವನ್ನು ರಚಿಸಿದ ಲೇಖಕರು ಯಾರು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಪ್ರಸನ್ನಕುಮಾರ ದಾವಣಗೆರೆ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಹಾಗೆ ಚಂದ್ರಶೇಖರ್ ಕುಮಾರ ಪಾರ್ಕಿಂದ, ಜಯಾ ಪುಟ್ಟಸ್ವಾಮಿ ಹಾಗೆ ಶಾಂತಾಚಾರ್ ಬೆಡಿಗೇರ್ ಕೊಕ್ಕನೂರಿನಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ನಾಗರಾಜ್ ಆಚಾರ್ಯ ಚಂದ್ರ ಲೇಔಟ್ಇಂದ, ಹಾಗೆ ಶರಣಪ್ಪ ಅಂಗಡಿ, ಬಿಎಂ ವಿಶ್ವನಾಥ್, ಚಂದ್ರಕಾಂತ್ ಹವಾಲ್ದಾರ್ ಪ್ರಮೀಳಾ ದಾವಣಗೆರೆಯಿಂದ, ಗುಣವತಿ ಭೀಮಪ್ಪ ಮಂಜುನಾಥ್ ಲಗ್ಗೆರೆಯಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಪರ್ವ ಕಾದಂಬರಿಯನ್ನು ರಚಿಸಿದ ಲೇಖಕರು ಎಸ್ ಎಲ್ ಭೈರಪ್ಪ. ಪರ್ವ ಮಹಾಭಾರತದ ಕಥೆಯಲ್ಲಿ ವಾಸ್ತವಿಕ ಮತ್ತು ಮಾನವೀಯ ನೆಲೆಗಟ್ಟಿನಲ್ಲಿ ಪುನರ್ ವಿಮರ್ಶಿಸುವ ಶ್ರೇಷ್ಠ ಕಾದಂಬರಿಯಾಗಿದೆ. ವೈದಿಕ ಕಾಲದ ಆಚಾರ ವಿಚಾರಗಳು, ನಿಯೋಗ ಪದ್ಧತಿ, ಯುದ್ಧದ ಭೀಕರತೆ ಮತ್ತು ಸಾವು ನೋವುಗಳ ವಾಸ್ತವಿಕ ಚಿತ್ರಣ ಈ ಕಾದಂಬರಿಯಲ್ಲಿದೆ. ಈ ಕೃತಿಯು ಇಂಗ್ಲಿಷ್, ಹಿಂದಿ, ಮರಾಠಿ, ಬೆಂಗಾಲಿ, ರಷ್ಯನ್ ಸೇರಿದಂತೆ ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ. ರಂಗಭೂಮಿಯಲ್ಲೂ ಸುದೀರ್ಘವಾದ ನಾಟಕ ಪ್ರದರ್ಶನ ಕಂಡು ಸಫಲವಾಗಿದೆ. ಸಮಯ ಆಗ್ತಾ ಇದೆ 3:55. ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ಧನ್ಯವಾದಗಳನ್ನು ತಿಳಿಸ್ತಾ, ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಮೂಡಿ ಬರ್ತಾ ಇದೆ ಮುಂಗಾರಿನ ಮಿಂಚು ಚಿತ್ರದಿಂದ ಸಿ ಅಶ್ವಥ್ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ಮತ್ತೆ ಬೆಂಗಳೂರು ಯೂತ್ ಪ್ರೋಗ್ರಾಮಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 4:02:10. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಈ ಸಮಯ ಬೆಂಗಳೂರು ಯೂತ್ಸ್ ಕಾರ್ಯಕ್ರಮದ ಸಮಯ. ಮೊದಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಆರ್ಜೆ ವಿನುತಾ ಶಶಿಧರ್. ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಕೂಡ ಇದ್ರೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಮತ್ತೊಮ್ಮೆ ಬೆಂಗಳೂರು ಯೂತ್ಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಕೃಷಿ ಅಂದರೆ ಕೇವಲ ನೇಗಿಲು ಮಣ್ಣು ಮಾತ್ರ ಅಲ್ಲ, ಅದರಲ್ಲಿ ಲಾಭವಿಲ್ಲ, ಯುವಜನರಿಗೆ ಭವಿಷ್ಯವಿಲ್ಲ ಅಂತ ಯಾರಾದರೂ ಅಂದುಕೊಂಡಿದ್ರೆ, ಇವತ್ತು ನಿಮ್ಮ ಆಲೋಚನೆಯನ್ನು ಬದಲಾಯಿಸುವಂತಹ ಒಂದು ವಿಶೇಷ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತಿನ ಕೃಷಿ ಅಂಗಳ ಹಳೆಯ ಚೌಕಟ್ಟನ್ನು ದಾಟಿ ಎಷ್ಟೋ ದೂರ ಬಂದ್ಬಿಟ್ಟಿದೆ. ಕೈಯಲ್ಲಿ ಸ್ಮಾರ್ಟ್ಫೋನ್ ಇಟ್ಟುಕೊಂಡು ಇಡೀ ಜಗತ್ತನ್ನೇ ಬದಲಾಯಿಸೋ ನಮ್ಮ ಇಂದಿನ ಯುವ ಪಡೆಗೆ ಕೃಷಿರಂಗ ಹೇಗೆ ಬಂಗಾರದಂತಹ ಅವಕಾಶಗಳನ್ನು ಕೊಡ್ತಿದೆ ಗೊತ್ತಾ? ತಿಳ್ಕೊಳ್ಳೋಣ ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ. ಮೂಡಿ ಬರ್ತಾ ಇದೆ ಸಿಂಗಾರವ ಚಿತ್ರದಿಂದ ಅಶ್ವಥ್ ಸಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾವು ಕೈಯಲ್ಲಿ ಸ್ಮಾರ್ಟ್ಫೋನ್, ಹೊಲದಲ್ಲಿ ಡ್ರೋನ್. ಮೊದಲಿಗೆ ಟೆಕ್ನಾಲಜಿ ಪ್ರಿಯ ಯುವಕ ಯುವತಿಯರಿಗೆ ಇದು ಅದ್ಭುತ ಕಾಲ. ಹೊಲದಲ್ಲಿ ನಿಂತು ಬಿಸಿಲಲ್ಲಿ ಕೀಟನಾಶಕ ಸಿಂಪಡಿಸೋ ದಿನಗಳು ಮುಗಿತಾ ಬಂತು. ಇವತ್ತು ಯುವಕರು ಅಗ್ರಿ ಡ್ರೋನ್ ಪೈಲಟ್ ಆಗ್ತಿದ್ದಾರೆ. ಒಂದು ರಿಮೋಟ್ ಕಂಟ್ರೋಲ್ ಮೂಲಕನೇ ಕೆಲವೇ ನಿಮಿಷಗಳಲ್ಲಿ ಎಕರೆ ಗಟ್ಟಲೆ ಬೆಳೆಗೆ ಔಷಧವನ್ನು ಸಿಂಪಡಿಸಬಹುದು. ಇದರ ಜೊತೆಗೆ ಮಣ್ಣಿನ ತೇವಾಂಶ ಮತ್ತು ಹವಾಮಾನ ಮುನ್ಸೂಚನೆ ತಿಳಿಸೋಕೆ ಮೊಬೈಲ್ ಸೆನ್ಸರ್ಗಳ ಬಳಕೆ, ಹಾಗೇನೆ ವರ್ಟಿಕಲ್ ಫಾರ್ಮಿಂಗ್ ಅಂದರೆ ಮಣ್ಣಿಲ್ಲದೆ ಕೇವಲ ನೀರಿನಲ್ಲೇ ಬೆಳೆ ಬೆಳೆಯುವಂತಹ ಹೈಡ್ರೋಫೋನಿಕ್ಸ್ನಂತಹ ತಂತ್ರಜ್ಞಾನಗಳು ನಗರ ಮತ್ತು ಹಳ್ಳಿಗಳೆರಡರಲ್ಲೂ ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಬೆಳೆ ಬೆಳೆಯೋದಷ್ಟೇ ಅಲ್ಲ, ಅದಕ್ಕೆ ಮೌಲ್ಯ ತರೋದು. ಇನ್ನು ಎರಡನೇ ದೊಡ್ಡ ಅವಕಾಶ ಅಂದರೆ ಮೌಲ್ಯವರ್ಧನೆ. ಅಂದರೆ ಒಂದು ಉದಾಹರಣೆಗೆ, ಒಂದು ಟೊಮೆಟೋವನ್ನು ಕಡಿಮೆ ಬೆಲೆಗೆ ಮಾರುಕಟ್ಟೆಗೆ ಮಾರಾಟ ಆಗದೆ ಅದನ್ನು ಚೆಲ್ಲೋ ಬದಲು ಅದರಿಂದ ಪ್ಯೂರಿ ಅಥವಾ ಸಾಸ್ ಮಾಡೋದು, ಹಾಲನ್ನು ಕೇವಲ ಡೈರಿಗೆ ಹಾಕೋ ಬದಲು ತುಪ್ಪ, ಪನ್ನೀರು ಅಥವಾ ಚೀಸ್ ಆಗಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು. ಇಷ್ಟೇ ಅಲ್ಲ, ಕೃಷಿ ತ್ಯಾಜ್ಯದಿಂದ ಕಾಂಪೋಸ್ಟ್, ಪರಿಸರ ಸ್ನೇಹಿ ಪ್ಯಾಕಿಂಗ್ ವಸ್ತುಗಳನ್ನು ತಯಾರಿಸೋದು, ಇವೆಲ್ಲ ಯುವಕರು ತಮ್ಮದೇ ಆದ ಪುಟ್ಟ ಸ್ಟಾರ್ಟಪ್ ಶುರು ಮಾಡಲು ಅತ್ಯುತ್ತಮ ದಾರಿಗಳು. ಈಗ ಅಗ್ರಿಕಲ್ಚರ್ ಅಂದರೆ ಕೃಷಿಯನ್ನು ಬಳಸ್ಕೊಂಡು ಒಂದು ಪುಟ್ಟ ಬರೀ ಕಂಪ್ನಿಗೆ ಹೋಗಬೇಕು, ಒಂದೇ ಸ್ವಂತ ಕಂಪ್ನಿ ಶುರು ಮಾಡಬೇಕು ಅನ್ನೋಂಥವರಿಗೆ ಈಗ ಒಂದು ಚಿಕ್ಕದಾದ ಕಂಪ್ನಿ ಶುರು ಮಾಡೋಕ್ಕೆ ಒಂದು ಕೃಷಿ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೂಡಿ ಬರ್ತಾ ಇದೆ ರಾಜ ನರಸಿಂಹ ಚಿತ್ರದ ಗೀತೆ, ಸುಜಾತ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಸಂಯೋಜನೆ ಇದೆ.

ಬಾಬುಲಾಲ್ ಸುಪ್ರಿಯೋ ಮತ್ತು ಮಹಾಲಕ್ಷ್ಮಿಯವರ ಧ್ವನಿಯಲ್ಲಿ ನಿನಗೋಸ್ಕರ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಸಮಯ ಆಗಿದೆ 4:25. ಬೆಂಗಳೂರು ಯುತ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಇಂದಿನ AI ಯುಗದಲ್ಲಿ ಕೃಷಿ ಹೇಗೆ ಯುವ ಜನರಿಗೆ ವರವಾಗಬಲ್ಲದು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕೃಷಿಯಲ್ಲಿ ಯುವ ಪೀಳಿಗೆ ಹೇಗೆ ತಮ್ಮನ್ನು ತೊಡಗಿಸಿಕೊಳ್ಳಬಹುದು ಅಂತ ಸಂದೇಶದ ಮೂಲಕ ನೀವು ನಮಗೆ ತಿಳಿಸಬಹುದು. 9480901013 9480901013 ಈ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಾರ್ಯಕ್ರಮದ ಮೂಲಕ ಹಂಚಿಕೋಬಹುದು. ಮುಂದೆ ಮೂಡಿ ಬರ್ತಾ ಇದೆ ಮನಸ್ಸೆಲ್ಲ ನೀನೇ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಮತ್ತು ಸ್ವರ್ಣಲತಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ರವಿರಾಜ್ ಅವರ ಸಂಗೀತವಿದೆ.

0: ಸಮಯ ಆಗಿದೆ 4:30 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯುವರ್ಸ್. ಈಗ ಕೇಳೋಣ ಕಾರ್ಯಕ್ರಮ, ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
1: ಶಿಕ್ಷಣ, ಉದ್ಯೋಗ, ಆರೋಗ್ಯ ಸೇವೆ ನೀಡುತ್ತಲೇ ಸಮಾಜಮುಖಿ ಸೇವೆಯಲ್ಲಿ
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
2: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
3: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.
5: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
6: ನಮಸ್ಕಾರ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಆರ್ಯ ವೈಶ್ಯ ಮಹಾಸಭಾದ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿದ್ದೀವಿ ಸರ್. ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್.
6: ನಾನು ರವಿಶಂಕರ್, ವೃತ್ತಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತೇನೆ, ಪ್ರವೃತ್ತಿಯಲ್ಲಿ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದರೊಳಗೆ ಪ್ರಮುಖವಾಗಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
5: ಆರ್ಯ ವೈಶ್ಯ ಮಹಾಸಭಾದ ವತಿಯಿಂದ ಹಲವಾರು ಶೈಕ್ಷಣಿಕವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್, ಇದ್ರ ಬಗ್ಗೆ ಹೇಳಿ ಸರ್.
6: ಬಹಳ ಮುಖ್ಯವಾಗಿ ನಾವು ಕೆಲವು ಸಾಮಾಜಿಕ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೂ ಸಹ ವಿದ್ಯಾರ್ಥಿ ಮಿತ್ರ ಅಂತೇಳಿ ಎರಡು ಸ್ಕೀಮ್ ಮಾಡಿಸ್ತೀವಿ. ವಿದ್ಯಾರ್ಥಿ ಮಿತ್ರ ಅಂದ್ರೆ ಒಂದು ಹಣಕಾಸಿನ ನೆರವು, ಮತ್ತೊಂದು ಲ್ಯಾಪ್ಟಾಪ್ಗಳನ್ನ ಕೊಡುವಂಥ ಒಂದು ವ್ಯವಸ್ಥೆ. ಡಿಗ್ರಿ ಅಂದ್ರೆ ಪದವಿ ನಂತರದ ಶಿಕ್ಷಣ, ಅದರಲ್ಲೂ ಪ್ರೊಫೆಷನಲ್ ಕೋರ್ಸಸ್ ಅಂತೀವಿ. ಆ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕಾಗುವಷ್ಟು ಸಂಪೂರ್ಣ ಫೀಸು ಅಥವಾ ಗರಿಷ್ಠ 1 ಲಕ್ಷ, ಯಾವುದು ಕಡಿಮೆನೂ ಅದು ಕೊಡ್ತೇವೆ. ನಾವು ದಾನದ ರೂಪದಲ್ಲಿ ಕೊಡಲ್ಲ, ಸಾಲದ ರೂಪದಲ್ಲಿ ಕೊಡ್ತೀವಿ. ಆದರೆ ಆ ಸಾಲಕ್ಕೆ ಬಡ್ಡಿ ಇರಲ್ಲ, ಗ್ಯಾರಂಟಿ ಇರಲ್ಲ, ಶ್ಯೂರಿಟಿನೂ ಇರಲ್ಲ. ಈ ಹಣ ಯಾರು ಪಡಿತಾರೋ ಅವರು ತಮ್ಮ ಡಿಗ್ರಿ ಮುಗಿದ ಮೇಲೆ ಒಂದು 6 ತಿಂಗಳ ಹಾಲಿಡೇ ಪೀರಿಯಡ್, ಅದಾದ ನಂತರದಲ್ಲಿ 3 ವರ್ಷ ಕಂತುಗಳಲ್ಲಿ ನಮಗೆ ವಾಪಸ್ ಕೊಡ್ತಾರೆ. ಅಂದರೆ ಬ್ಯಾಂಕ್ ಲೋನ್ ಕೊಡಿಸಿ ಬ್ಯಾಂಕ್ ಕಟ್ತಾರೆ, ಬ್ಯಾಂಕಿನ ಬಡ್ಡಿನ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆ ಪೇಮೆಂಟ್ ಮಾಡುತ್ತೆ. ಕಳೆದ 7 ವರ್ಷಗಳಲ್ಲಿ ಸುಮಾರು 15 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೆ ನಾವು. ಸುಮಾರು 1,100 ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಸಂಸ್ಥೆಗೆ ತೊಂದರೆ ಆಗಿಲ್ಲ. ಯಾರು ಹಣ ತಗೊಂಡಿದ್ದಾರೆ, ಯಾರು ಕಂಪ್ಲೀಟ್ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದಲ್ಲಿ ವಾಪಸ್ ಕೊಡ್ತಾ ಇದ್ದಾರೆ.
4: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
7: ಏನಪ್ಪ ಇವತ್ತು ಪೇಪರ್ ಹೆಡ್ಲೈನ್ಸ್? ಸಂಸ್ಥೆಯ ವತಿಯಿಂದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು. ಅರೆ ವಾ, ನನ್ನ ಮಗಳಿದ್ದು 98% ಆಗಿದೆ, ಅವಳಿಗೆ ಒಂದು ಹಾಕ್ಸೆ ಬಿಡಣ. ಸಾನ್ವಿ,
8: ಏನಪ್ಪ?
7: ಬಾ ಮಗಳೇ, ಇಲ್ಲಿ ಇಲ್ಲಿ ನೋಡು, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಅಂತ ಇದೆ, ನೀ ಒಂದು ಹಾಕು ಅಪ್ಲಿಕೇಶನ್, ನಿಂಗೂ ಸ್ವಲ್ಪ ದುಡ್ಡು ಸಿಗತ್ತೆ.
8: ಅಪ್ಪ, ಅಲ್ಲಿ ಇನ್ನೊಂದ್ ಪದನೂ ಇದೆ, ಸರಿಯಾಗಿ ಓದಪ್ಪ.
7: ಏನಂತ ಇದೆ? ಪ್ರತಿಭಾವಂತ ಬಡತನ ರೇಖೆಗಿಂತ ಕೆಳಮಟ್ಟದ ವಿದ್ಯಾರ್ಥಿಗಳಿಗೆ ಅಂತ ಇದೆ.
8: ನಮ್ಗೇನ್ ಕಡಿಮೆ ಆಗಿದೆ ಅಪ್ಪ? ಬಡ ವಿದ್ಯಾರ್ಥಿಗಳಿಗೆ ಸಿಗೋ ನೆರವನ್ನ ನಾವು ಕಿತ್ಕೊಂಬಾರ್ದಲ್ವಾ?
7: ಬೇಸ್ ಮಗಳೇ, ನೀನು ನನ್ನ ಕಣ್ ತೆರೆಸಿದೆ ನೋಡು. ಆ ಸಂಸ್ಥೆಗೆ ನನ್ನ ಕಡೆಯಿಂದನೂ ಆದ ಹಣ ಸಹಾಯ ಮಾಡ್ತೀನಿ, ಅವರು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ಕೆ ಅನುಕೂಲ ಆಗತ್ತೆ.
8: ಸರಿಯಪ್ಪ, ಲವ್ ಯು ಅಪ್ಪ.
5: ಇದನ್ನೆಲ್ಲ ಹೇಗೆ ಒಂದು ಟ್ರ್ಯಾಕ್ ಮೇಂಟೈನ್ ಮಾಡ್ತೀರಾ ಸರ್?
6: ನಮ್ಮ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆ ವೆಬ್ಸೈಟ್ ಅಲ್ಲಿ ನಮ್ದೇ ಸೋಷಿಯಲ್ ಮೀಡಿಯಾಗಳಿದ್ದಾವೆ, ನಮ್ದೇ ಪೇಪರ್ ಇದೆ. ಇದರ ಮೂಲಕ ಅಪ್ಲಿಕೇಶನ್ ಇನ್ವೈಟ್ ಮಾಡ್ತೀವಿ. ಆಯಾ ತಾಲೂಕಲ್ಲೇನೆ ನಮ್ಮ ಕಾರ್ಯಕರ್ತರು ಹೋಗಿ ಅದರ ವಾಸ್ತವ ಸ್ಥಿತಿಯನ್ನ ಅಧ್ಯಯನ ಮಾಡ್ತಾರೆ. ಅಲ್ಲಿ ಪಾಸ್ ಆಗಿದ್ದನ್ನ ನಾವು ಕೇಂದ್ರ ಕಚೇರಿಯಲ್ಲಿ ಅವನೊಂದು ಇಂಟರ್ವ್ಯೂ ಕರೆದು ಅಲ್ಲಿ ಕ್ಲಿಯರ್ ಮಾಡಿದ್ದಾನೆ. ಡೈರೆಕ್ಟ್ ಕಾಲೇಜ್ಗಳಿಗೆ ಕಳಿಸ್ತೀವಿ ಫೀಸ್. ಇವ್ರಿಗೆ ಯಾರಿಗೂ ಚೆಕ್ ಕೊಡಲ್ಲ ನಾವು.
5: ಹೇಗೆ ಸೆಲೆಕ್ಟ್ ಮಾಡ್ತೀರಾ ಸರ್ ವಿದ್ಯಾರ್ಥಿಗಳನ್ನ?
6: ಇಲ್ಲಿ ಮೆರಿಟ್ ಕಮ್ ಪಾವರ್ಟಿ, ಅವರು ಚೆನ್ನಾಗಿ ಓದಬೇಕು, ಬಡತನನೂ ಇರಬೇಕು. ಬಡತನದಲ್ಲಿದ್ದವ್ರಿಗೆ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಎಜುಕೇಷನ್ ತೊಂದರೆ ಆಗಬಾರ್ದು. ಹಾಗಂತ 2,000-5,000 ಕೊಡ್ತಾ ಇದ್ರೆ ಅವ್ರು 4-5 ಕಡೆ ಹೋಗಿ ಇದನ್ನೇ ಕೆಲಸ ಆಗತ್ತೆ, ಆಗಬಾರ್ದು ಅಂತೇಳಿ ಫುಲ್ ಫೀಸ್ ನಾವೇ ಕೊಡ್ತೀವಿ.
5: ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
6: ನಮಸ್ಕಾರ.
5: ಕೇಳಿದ್ರಿ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ನಮಸ್ಕಾರ.
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
3: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೆನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:36. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾವಿದ್ವಿ ಸ್ನೇಹಿತರೆ. ಸಂದೇಶ ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರಂಯಿಂದ, ಸಂದೇಶ ಕಳಿಸಿದ್ದಾರೆ. ಡ್ರೋನ್ ಬಂದ ಮೇಲೆ ಬಹಳಷ್ಟು ಅನುಕೂಲ ಆಗಿದೆ, ರೈತರಿಗೆ ಮಾತ್ರ ಅಲ್ಲ ಸೈನ್ಯಕ್ಕೂ ಸಭೆ ಸಮಾರಂಭಗಳಲ್ಲೂ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಬೆಂಗಳೂರು ಯೂತ್ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಹಾಗೂ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳು ಕೃಷಿ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿವೆ. ಹಿಂದೆ ರೈತರು ಹವಾಮಾನ ಮತ್ತು ಸಾಂಪ್ರದಾಯಿಕ ಅನುಭವದ ಆಧಾರದ ಮೇಲೆ ಕೃಷಿ ಮಾಡ್ತಾ ಇದ್ರು, ಆದರೆ ಇಂದು ಸ್ಮಾರ್ಟ್ಫೋನ್, ಮೊಬೈಲ್ ಆಪ್ಗಳ, ಹವಾಮಾನ ಮಾಹಿತಿ, ಡಿಜಿಟಲ್ ಸೇವೆಗಳು ಹಾಗೂ ಡ್ರೋನ್ ತಂತ್ರಜ್ಞಾನಗಳ ಮೂಲಕ ಕೃಷಿ ಇನ್ನಷ್ಟು ಸುಲಭ, ವೈಜ್ಞಾನಿಕ ಮತ್ತು ಪರಿಣಾಮಕಾರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಸಮಯ ಕೂಡ ಬಹಳಷ್ಟು ಉಳಿತಾಯ ಆಗ್ತಾ ಇದೆ ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಹಾಗೆಯೇ ಬಿಎಂ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ, ಶುಭ ಸಂಜೆ ಅಂತ ಹೇಳಿ. ಕೃಷಿ ರೈತನ ಬೆನ್ನೆಲುಬು, ಕೃಷಿ ಮಾಡುವುದರಿಂದ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಅನ್ನ ಹಾಕುವಂತಹ ರೈತ ಎಲ್ಲೂ ಕೂಡ ಸಂಸ್ಥೆಗೆ ಕೃಷಿ ಎಂದರೆ ಕೇವಲ ಆಹಾರ ಬೆಳೆಯೋದಲ್ಲ, ಅದು ಜೀವನ ಆಡಿ ಕೃಷಿ ಮಾಡೋದ್ರಿಂದ ಸಿಗುವ ಲಾಭ, ಆರ್ಥಿಕ ಭದ್ರತೆ ತುಂಬಾನೇ ಇದೆ ಅಂತ ಬಿಎಂ ವಿಶ್ವನಾಥ್ ಅವರು ಸಂದೇಶದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಹೌದು, ಮುಂದೆ ತಿಳ್ಕೊಳ್ಳೋಣ ಕೃಷಿಯ ಜೊತೆಗೆ ಕೃಷಿಯೇತರವಾಗಿ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು, ಯುವಜನತೆ ಇದರಲ್ಲಿ ಹೇಗೆಲ್ಲ ತೊಡಗಿಸ್ಕೊಳ್ಬೋದು ಅಂತ ಮುಂದೆ ಮತ್ತೆ ನಿಮ್ಮ ಜೊತೆ ನಾನು ಮಾತುಕತೆಯೊಂದಿಗೆ ಭಾಗವಹಿಸ್ತೀನಿ, ಹಂಚ್ಕೋತೀನಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ವಂದಾಗೋಣ ಬಾ ಚಿತ್ರದ ಗೀತೆ. ರಾಜೇಶ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು. ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ನಮ್ಮ ಯುವಜನತೆ ಹೇಗೆ ಭಾಗವಹಿಸಬಹುದು ಅಥವಾ ಪಾಲ್ಗೊಳ್ಳಬಹುದು, ಅದನ್ನೇ ಒಂದು ಜೀವನಾಧಾರವಾಗಿ ಹೇಗೆ ಮಾಡಿಕೊಳ್ಳಬಹುದು ಅಂತ ಮಾತಾಡ್ತಾ ಸಾಕ್ತಾ ಇದ್ವಿ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ. ಹಾಗೆಯೇ ಕಡಿಮೆ ಜಾಗದಲ್ಲಿ ಹೆಚ್ಚು ಆದಾಯ ತರುವ ಅಣಬೆ ಕೃಷಿ, ವಾಣಿಜ್ಯ ಜೇನು ಸಾಕಣೆ, ರಫ್ತು ಗುಣಮಟ್ಟದ ವಿದೇಶಿ ತರಕಾರಿಗಳನ್ನು ಬೆಳೆಯೋದು ಇವತ್ತಿನ ದೊಡ್ಡ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಮೀಡಿಯೇಟರ್ಗಳಿಲ್ಲದೆ ಬೆಳೆದ ಬೆಳೆಗಳಿಗೆ ಸಾಮಾಜಿಕ ಜಾಲತಾಣಗಳು ಹಾಗೂ ಮೊಬೈಲ್ ಆ್ಯಪ್ಗಳ ಮೂಲಕವೇ ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವ ಡೈರೆಕ್ಟ್ ಟು ಕನ್ಸ್ಯೂಮರ್ ವ್ಯಾಪಾರದಲ್ಲೂ ಕೂಡ ನಮ್ಮ ಯುವಜನತೆ ಮುಂಚೂಣಿಯಲ್ಲಿದ್ದಾರೆ ಅಂತಲೇ ಹೇಳಬಹುದು. ಇದಕ್ಕೆ ಸರ್ಕಾರದ ನೆರವು ಮತ್ತು ಸಂಪರ್ಕ ಕೂಡ ಸಿಗುತ್ತೆ. ಈ ಎಲ್ಲ ಕನಸುಗಳಿಗೆ ಬಲ ತುಂಬೋಕೆ ನಮ್ಮ ಕೃಷಿ ಇಲಾಖೆ ಇರ್ಬೋದು, ನಬಾರ್ಡ್ ಕೃಷಿ ವಿಜ್ಞಾನ ಕೇಂದ್ರಗಳು ಹಾಗೂ ರಿಯಾಯಿತಿ ಸಾಲಗಳನ್ನು ನೀಡ್ತಾ ಇದೆ. ಕೃಷಿ ಉದ್ಯಮ ಕೇವಲ ಒಂದು ಈಗ ಎಗ್ರಿಪ್ರಿನಿಯರ್ಶಿಪ್ ಅಂತ ಏನು ಹೇಳ್ತೀವಿ, ಕೇವಲ ಒಂದು ಉದ್ಯೋಗ ಅಲ್ಲ, ಅದು ದೇಶದ ಅನ್ನದಾತರ ಭವಿಷ್ಯ ರೂಪಿಸುವ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಮೂಡಿ ಬರ್ತಾ ಇದೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ. ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು.
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು.
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ.
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸಮಯ ಆಗಿದೆ 4:50. ಆಧುನಿಕ ಕೃಷಿ ಅಥವಾ AI ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಯುವ ಜನತೆ ಹೇಗೆ ಕೃಷಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅಂತ ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡ್ವಿ. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳು. ಸಮಯ ಆಗಿದೆ 4:51:22. ಬೆಂಗಳೂರು ಯೂತ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಈ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಜೊತೆಯಾಗಿದ್ದಂತಹ ನನ್ನ ಎಲ್ಲ ಪ್ರೀತಿಯ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ

ಬರ್ತೀನಿ ಅಂತ ಹೇಳ್ತಾ ಅದುವರೆಗೂ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮೂಡಿ ಬರ್ತಾ ಇದೆ ಸ್ಲಂ ಬಾಲ ಚಿತ್ರದ ಗೀತೆ. ಕಾರ್ತಿಕ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಡಿ ಸುಮನ ಕಿತ್ತೂರು ಅವರ ಸಾಹಿತ್ಯಕ್ಕೆ ಅರ್ಜುನ್ ಅವರ ಸಂಗೀತವಿದೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯದ 5:31 ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ ಅಂತ FM ರೈನ್ಬೋ ಸ್ಟುಡಿಯೋದಲ್ಲಿ ಹಾಜರಾಗಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ. ಸೋಮವಾರದ ಸಂಜೆ ಕಾರ್ಯಕ್ರಮ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದೀವಿ ಖಂಡಿತ ತಿಳಿಸ್ತಾ ಹೋಗ್ತೀನಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3.

ಹೇಗಿತ್ತು ನಿಮ್ಮ ಈ ಕಳೆದ ವಾರ ಎಲ್ಲ ಹೇಗಿತ್ತು, ಏನೆಲ್ಲ ಕೆಲಸ ಮಾಡಿದ್ರಿ, ಜೊತೆಯಲ್ಲಿ ಇವತ್ತಿನ ದಿನ ಹೇಗಿತ್ತು, ವಾರದ ಮೊದಲ ದಿನ? ಸೊ ನೀವು ನನಗೆ ತಿಳಿಸ್ಬೋದು 9480910013ಕ್ಕೆ ನೀವು ಸಂದೇಶವನ್ನು ಕಳಿಸುವ ಮುಖಾಂತರ. ಜೊತೆಯಲ್ಲಿ ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಖಂಡಿತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ವಿಶೇಷತೆ ಏನು, ನಾವದು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರ ಮಾತಾಡ್ತಾ ಇದ್ದೀವಿ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಸೋಮವಾರ ಅಂದ ತಕ್ಷಣ ನಮಗೆ ಎಲ್ಲರಿಗೂ ಗೊತ್ತು ಅಂದರೆ ಕೆಲಸದಲ್ಲಿ ಎಲ್ಲರೂ ತಲ್ಲೀನರಾಗೋಗ್ತಾರೆ. ಶನಿವಾರ ಭಾನುವಾರ ಹಾಗೆ ಬಹಳ ಜನಕ್ಕೆ ಶನಿವಾರ ಕೂಡ ರಜೆ ಇರುತ್ತೆ, ಭಾನುವಾರ ಅಂತೂ ರಜೆ ಇದ್ದೇ ಇರುತ್ತೆ. ಸೊ ಎಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಮಂಡೇ ಬೆಳಗ್ಗೆ ಹಾಗೆ ಕೆಲಸಕ್ಕೆ ಹೋಗಿರ್ತಾರೆ. ಎಷ್ಟೋ ಎಲ್ಲ ಗೋಲ್ ಇರಬಹುದು, ಟಾರ್ಗೆಟ್ಸ್ ಇರ್ಬೋದು, ಅದನ್ನೆಲ್ಲ ಇಟ್ಕೊಂಡು ಹಾಗೆ ಕೆಲಸಕ್ಕೆ ಹೋಗಿರ್ತಾರೆ. ಸೊ ಪ್ರೊಡಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಹೋಗೋಣ, ವರ್ಕ್ ಪ್ಲೇಸ್ ಪ್ರೊಡಕ್ಟಿವಿಟಿ ಬಗ್ಗೆ. ನಾವು ಕೆಲಸದಲ್ಲಿ ಹೇಗೆ ನಾವು ಪ್ರೊಡಕ್ಟಿವ್ ಆಗಿ ಇರಬಹುದು, ಅಥವಾ ನೀವು ಪ್ರೊಡಕ್ಟಿವ್ ಆಗಿ ಇರೋದಕ್ಕೆ, ಕೆಲಸವನ್ನು ಪ್ರೊಡಕ್ಟಿವ್ ಆಗಿ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದರೂ ಫಾರ್ಮುಲಾ ಇದ್ದರೆ ಅದನ್ನು ಕೂಡ ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು. 9480913ಕ್ಕೆ ನೀವು ಸಂದೇಶವನ್ನ ಕಳಿಸೋ ಮುಖಾಂತರ. ಬನ್ನಿ ಇನ್ನೊಂದು ಒಳ್ಳೆ ಗೀತೆನ ಕೇಳೋಣ. ಯಾ, ಕುನಾಲ್ ಗಂಜಾವಲ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇದೀಗ ಸಮಯ 5:30. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆ ಹಾಗೂ ಸಂಜೆಯ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ, ಶಶಾಂಕ್ ರವರ ಸಾಹಿತ್ಯ, ನಕುಲ್ ಅಭಯಂಕರ್ ಅವರ ಸಂಗೀತವಿದೆ ಈ ಗೀತೆಗೆ.

ಇನ್ನೀಗ ಕೇಳೋಣ ಮೊದಲ ಮಳೆ ಚಿತ್ರದ ಗೀತೆಯನ್ನು ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಸಂತೋಷ್ ನಾಯಕ್ರವರ ಸಾಹಿತ್ಯ, ಎ ಟಿ ರವಿಯವರ ಸಂಗೀತವಿದೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್

0: ಕ್ರಾಂತಿ ಚಿತ್ರದ ಗೀತೆ ಇದಾಗಿದ್ದು. ಪಂಚಮ್ ಜೀವ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗೀತೆಯನ್ನ ಬರೆದಿದ್ದವರು ನಾಗೇಂದ್ರ ವಿ ಪ್ರಸಾದ್ ರವರು. ವಿ ಪ್ರಸಾದ್ ರವರ ಹರಿಕೃಷ್ಣ ವಿ ಅವರ ಸಂಗೀತ ಈ ಗೀತೆಗಿತ್ತು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಮೀಡಿಯಂ ವಿವಿಧ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನೀಗ ಕೇಳೋಣ ಕೌಸಲ್ಯ ಸುಪ್ರಜಾರಾಮ ಚಿತ್ರದ ಗೀತೆಯನ್ನು ನಿಶಾನ್ ರೈ ಅವರ ಧ್ವನಿಯಲ್ಲಿ, ಶಶಾಂಕ್ರವರ ಸಾಹಿತ್ಯ, ಅರ್ಜುನ್ ಜನ್ಯಾರವರ ಸಂಗೀತವಿದೆ.

0: ಕರತಕ ಧಮನಕ ಚಿತ್ರದ ಗೀತೆಯನ್ನ ಶ್ರುತಿ ಪ್ರಹ್ಲಾದ್ ಹಾಗೂ ಮಲ್ಲು ನಿಪ್ನಾಳವರ ಧ್ವನಿಯಲ್ಲಿ ಕೇಳಿದ್ರಿ. ಯೋಗರಾಜ್ ಭಟ್ಟರವರ ಸಾಹಿತ್ಯವಿತ್ತು, ವಿ ಹರಿಕೃಷ್ಣರವರ ಸಂಗೀತವಿತ್ತು ಈ ಗೀತೆಗೆ. ಇನ್ನೀಗ ಹಾಗೇನೇ ಕೊನೆಯದಾಗಿ ಕೇಳೋಣ ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನ. ವ್ಯಾಸರಾಜ್ ಅವರ ಧ್ವನಿಯಲ್ಲಿ, ಚೇತನ್ ಕುಮಾರ್ ಅವರು ಬರೆದಿರುವ ಗೀತೆ, ಅರ್ಜುನ್ ಜನ್ನಾರವರ ಸಂಗೀತ.
1: ರಾಜ್ಕುಮಾರ್ ಹೇಗೆ ರಾಜ್ಕುಮಾರ್ನಾಗಿ ಬೆಳೆದ, ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಕೊಂಬಂದಿರಬಹುದು ಅನ್ನುವಂಥದ್ದು ರಾಜ್ಕುಮಾರ್ನಿಗೆ ಗೊತ್ತಿಲ್ಲ. ಎಲ್ಲ ನೀವು ಕಟ್ಟದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ,

0: ಸಾಕು. ಅದೇ ಕರೆಕ್ಟ್ ಇದೀನಿ ನಾನು, ಕರೆಕ್ಟ್ ಇರ್ತೀನಿ ನಾನು.
1: ಬಿದ್ರು ಕಲ್ಲು ನೂರಂಟು ಅದರಲ್ಲೇನೆ ಮನಕಟ್ಟು, ಏನೇ ಆದ್ರೂ ಎಡವಟ್ಟು ಕೂಡ್ಲೇ ಬೇಡ ತಲೆಕಟ್ಟು, ಹುಡುಗ ಬೆಂಕಿ ಬಿದ್ದಾಗ್ಲೇನೆ ಹಾರೋದ್ರ ಕೆಟ್ಟು.
2: ಯಾರಾದ್ರೂ ತಪ್ಪು ಮಾಡಿದ್ ಕಂಡ್ರೆ ಶಿಕ್ಷೆ ಕೊಡಂತ ಗಂಡ್ಸು ಕೊಡ ನಾನು.

ಇದುವರೆಗೂ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಭಾರತದ ಲೀಲೆ. ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಈ ಸಂಜೆ 6:15ಕ್ಕೆ, ನಾಳೆ ಬೆಳಿಗ್ಗೆ 6:35ಕ್ಕೆ, ನಾಳೆ ಸಂಜೆ 6:15ಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:21ಕ್ಕೆ ಕೃಷಿ ರಂಗ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಈ ಕುರಿತು ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾ ರಾಜಣ್ಣ ಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45ಕ್ಕೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15ಕ್ಕೆ ನಗರ ಶ್ರೀನಿವಾಸ್ ಉಡುಪ್ ಅವರು ಹಾಡಿರುವ ಭಾವಗೀತೆಗಳು. 9:30ಕ್ಕೆ ಜಾನಪದ ವೈವಿಧ್ಯ ಕರಪಾಲ ಮೇಳ ಕಥಾಭಾಗ ಬಿಲ್ವ ಶೇಖರ ವಿಲಾಸ. ಪ್ರಸ್ತುತಪಡಿಸುತ್ತಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ರಾತ್ರಿ 10:00ಗೆ ವನಿತಾ ವಿಹಾರ, ನೃತ್ಯ ಕಲಾವಿದೆ ವಿಧೂಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10ಕ್ಕೆ ಶುಭೋದಯ ಕರ್ನಾಟಕ, 6:30ಕ್ಕೆ ಚಿಂತನ ಗೋಣಿ ಬಸವರಾಜ್ ಅವರಿಂದ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 6:35ಕ್ಕೆ ಕನ್ನಡ ರತ್ನ ಭಂಡಾರ, 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ವಂದನಾಮೂರ್ತಿ ಮತ್ತು ವೀಣಾ ರಮೇಶ್ ಅವರಿಂದ ಭಾವಗೀತೆಗಳು. ನಾಳೆ ಬೆಳಿಗ್ಗೆ 7:45ಕ್ಕೆ 8:30ಕ್ಕೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ, 9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನಹರೆ ಪಲ್, 11:00ಗೆ ಸವಿ

0: ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ದಿಗ್ವಿಜಯ್ ಬಿ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಪಿಸಿಒಎಸ್ ಮತ್ತು ಪಿಸಿಒಡಿ ಈ ಕುರಿತು ಕೆಎಂಸಿಆರ್ಐನಲ್ಲಿ ತಜ್ಞ ವೈದ್ಯರಾದ ಡಾ ಸಹಜಾ ಕಿತ್ತೂರ್ ಅವರೊಂದಿಗೆ ಸಂದರ್ಶನ. ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಕುರಿತು ಡಾ ಶ್ವೇತಾ ಕುಲಕರ್ಣಿ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಮಧ್ಯಾಹ್ನ 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂಎನ್, ಹಿರಿಯ ಪತ್ರಕರ್ತರು. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಳಿನಿ ಪೈ. ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:30 ಅವಲೋಕನ ಕೇಳಲಿದ್ದೀರಿ. 6:21 ಕಿಸಾನವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮೀನು ಆರೋಗ್ಯದ ಹೊಸ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್ ಕುರಿತು ಬೆಂಗಳೂರಿನ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ವಿಜ್ಞಾನಿಗಳಾದ ಡಾ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಾಳೆ ರಾತ್ರಿ 7:45 ಸಿರಿಗಂಧ ಕಾರ್ಯಕ್ರಮ. 9:15 ಪಿಎಸ್ ವಸಂತ್ ಅವರಿಂದ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ವಿನಾಯಕ್ ವೈದ್ಯನಾಥನ್ ಅವರಿಂದ ವೀಣಾ ವಾದನ, ಮೃದಂಗ ಆರ್ ನರಸಿಂಹನ್. ರಾತ್ರಿ 10:30 ಗೀತ ಚದರಿಕೆ, ಮೆಲೋಡಿ ಟೈಮ್. ಇವಿಷ್ಟು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಸುಮಾರು 60 ವರ್ಷಗಳ ಹಿಂದೆ ಕ್ಯಾನ್ಸರ್ ಅಂದ್ರೆ ಜನ ಭಯಭೀತರಾಗ್ತಾ ಇದ್ದಿದ್ದು, ಹೆಚ್ಚು ಚಿಕಿತ್ಸಾ ಸೌಲಭ್ಯಗಳು ಇರದೇ ಇದ್ದದ್ದು, ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಕರ್ಯ ಕೂಡ ಇಲ್ಲದೇ ಇದ್ದ ಕಾಲ. ಆಗ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದವರು ಡಾಕ್ಟರ್ ಕೃಷ್ಣ ಭಾರ್ಗವ್. ದೀನ ದುರ್ಬಲರ ಅಶಕ್ತರ ನೋವಿಗೆ ಸ್ಪಂದಿಸಿದವರು. ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಆಸ್ಪತ್ರೆಗೆ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ರು, ಕೊನೆಯಲ್ಲಿ ಹೋಗ್ತಾ ಇದ್ರು ಡಾಕ್ಟರ್ ಕೃಷ್ಣ ಭಾರ್ಗವ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಕಳಸವಾದವರು, ಕಿರಿಯ ವೈದ್ಯರಿಗೆ ಮಾರ್ಗದರ್ಶಕರಾದವರು. ಡಾ ಕೃಷ್ಣ ಭಾರ್ಗವ್ ವೈದ್ಯಕೀಯ ಕ್ಷೇತ್ರದ ಸಾಧಕರು. ಅವರ ಅನುಭವದ ಮಾತು.
2: ಮೊದಲಿಂದಲೂ ಡಾಕ್ಟರ್ ಆಗಬೇಕು ಅಂತ ಇಷ್ಟ ರೀ. ಸೇವೆ ಮಾಡಬೇಕು ಅಂತಂದ್ರೆ ದಟ್ಸ್ ಎ ಪ್ರೊಫೆಷನ್, ಎಲ್ಲಿ ಹೆಚ್ಚಿಗೆ ಮಾಡ್ಬೋದು ನೋಡ್ರಿ. ಜನಗಳ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅದೊಂದೇ ಅಲ್ರಿ. ಹಳೆ ಕಾಲದಲ್ಲಿ ಡಾಕ್ಟ್ರು ಅಂದ್ರೆ ಒಂದು ಸಂಸಾರಕ್ಕೆ ದೇವರಿದ್ದಂಗೆ ಇರ್ತಿದ್ರಿ ನೋಡ್ರಿ. ಕಷ್ಟ ಸುಖ ತಡ್ಕೊಳ್ಳೋದು ಅದೆಲ್ಲ ಮಾಡೋದು ಇತ್ತು. ಅದಕ್ಕೆ ಅದು ಡಾಕ್ಟರ್ ಆಗಬೇಕು ಅಂತ ಭಾಳ ಇಷ್ಟ ಆಯ್ತು ರೀ. ಇದು ನೋಡ್ರಿ, ನಾನು ಪಾಸ್ ಮಾಡಿ 51 ಪಾಸ್ ಮಾಡಿದೆ ರೀ. ಅವರು 1 ಆಸ್ಪತ್ರೆಯಲ್ಲೇ ಕೆಆರ್ ಹಾಸ್ಪಿಟ್ಲು ಮೈಸೂರಿನಲ್ಲಿ. ಆಗಲೇ ನಮ್ಮ ಬ್ಯಾಚ್ನಲ್ಲಿ 45 ಜನ ಇದ್ದಿದ್ರಿ. ಎಂಟೈರ್ ಅದು ಕಾಲೇಜಲ್ಲೆಲ್ಲ ಮೊತ್ತ ಸೇರಿಸಿದ್ರೆ 200 ಇಲ್ಲ, 250 ಸ್ಟೂಡೆಂಟ್ಸ್ ರೀ. ನಾನು ಪಾಠ ಹೇಳಿದ್ದುಂಟು, 250 ಜನಕ್ಕೆ ನಾನು ಪಾಠ ಹೇಳಿದ್ದುಂಟು ರೀ. ಮೈಕ್ ಬರೋಕ್ ಮೊದಲು ಬರೀ ಬಾಳಿನಲ್ಲೇ ಕೂಗಿದ್ದೆ. ಈಗಲೂ ಕೂಡ ಗಂಟಲು ಕೇಳಿದ್ರೆ ಹೊಟ್ಟೋಗ್ತದ್ರಿ ಒಂದಷ್ಟು ದೂರ. ಆ ಕಾಲದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಇರಲಿಲ್ಲ. 1958 ಹೇಳ್ತಿದ್ದೇನೆ. ಪೆಥಾಲಜಿಗೆ ಎರಡೇ ಕಡೆ ಇತ್ತು ಇಂಡಿಯಾ ದೇಶದಲ್ಲೆಲ್ಲ, ಲಕ್ನೋ. ಯಾಕಂದರೆ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ, ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೋ, ಅವ್ರನ್ನ ಚೂಸ್ ಮಾಡಿದ್ರಿ. ಲಕ್ನೋ, ಆಮೇಲೆ ವಿಶಾಖಪಟ್ಟಣಂ ರೀ. ಅಲ್ಲಿ ಆಂಧ್ರ ಮೆಡಿಕಲ್ ಕಾಲೇಜ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಿದೆ. ಅಲ್ಲಿ ಹಿಂದೆ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವರ ಹೆಸರುಗಳು ಈಗಲೂ ಪೆಥಾಲಜಿನಲ್ಲಿ ಹಳೆ ಕಾಲದಲ್ಲಿ ಇದೆ ರೀ. 1958-60 ನಾನು MD ಮಾಡಿದ್ದು. ಏನೇನು ಆಗಬೇಕೋ ಆಗ್ತವೆ, ಎಂಡೆಮಿಕ್ ಅಂತ ಹೇಳ್ತೀವಿ. ಆ ಎಲೆಗಳಲ್ಲಿ ಬೀಳ್ತದೇನೆ, ಇಳಿ ಬಿತ್ತೋಯ್ತು ಅಂತಂದರೆ ಹಳ್ಳಿ ಜನಕ್ಕೆಲ್ಲ ಗೊತ್ತು, ಪ್ಲೇಗ್ ಬಂತು ಅಂತ. ಕಾಲರ, ಸಮ್ಮರ್ ಟೈಮ್ನಲ್ಲಿ ಕಾಲರ ಆದರೆ ಕಾಲ್ರ ಪ್ಲೇಗು ಬೇಕಾದಷ್ಟು ಕೇಸುಗಳು ನೋಡಿದ್ದೀವ್ರಿ ಅಲ್ಲಿ. ಬೇರೆ ನಾನು ಕಾಲೇಜ್ನಲ್ಲಿ ನೋಡಿರಲಿಲ್ಲ, ಅದಾದ್ಮೇಲೂ ನಾನು ನೋಡಿಲ್ರಿ ಅಷ್ಟು ಕೇಸ್ ನೋಡ್ತಿದ್ವಿ. ಕೇಸ್ ನೋಡೋದಂದೇಲ್ಲ ಆಗಿನ ಕೇಳ್ದಲ್ಲಿ ಕೇಳ್ರಿ, ನಾವು ಯಾವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ಅದನ್ನ ಗೆಲ್ಬೋದು ಅಂತದ್ದು ಹೇಳ್ತೀನಿ ರೀ. ಆಗೆಲ್ಲ ಸಲೈನ್ ಬಾಟ್ಲ್ ಇಲ್ರಿ ಇಲ್ಲಿ, ಗ್ಲುಕೋಸ್ ಸಲೈನ್ 500 cc ಬರ್ತದಲ್ಲ, ಆ ಬಾಟ್ಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಆ್ಯಂಪಿಲ್ ಬರೋದ್ರಿ, ಒಂದು ಹಬ್ಬ ಬಂದರೆ 10 cc ಆ್ಯಂಪಿಲು, 20 cc ಆ್ಯಂಪಿಲು ಹೊಡೆಯೋದು, ಸಿರಿಂಜ್ಗೆ ಹಾಕೋದು 10 cc ಸಿರಿಂಜೆ, ಅಥವಾ ಹಬ್ಬ ಬಂದು 20 cc ಸಿರಿಂಜದು ಆ ಹಾಕೋದು ತಳ್ಳೋದ್ರಿ, ಇನ್ನೊಂದು ಹೊಡೆಯೋದು, ಇನ್ನೊಂದು ಅದಕ್ಕೆ ಹಾಕೋದು ತಳ್ಳೋದ್ರಿ. ಎಷ್ಟು ಜನ ಉದ್ಧಾರ ಇದು ಉಳಿಸಿದ್ವೋ ನಾನು ಹೇಳೋಕ್ಕೆ ಆಗೋದಿಲ್ಲರಿ. ನೋಡಿರಿ ಹೇಗಿದೆ ಅಂತಂದರೆ, ಈಗ ನೀವು ಹಳ್ಳಿಗಳ ಕಡೆ ನೀವು ನೋಡಿಲ್ವೇನೋ, ನಾನು ಕಂಡಿದ್ದೇನೆ ರೀ, ಹುಣಸೂರಿನಲ್ಲೆಲ್ಲೇ ಇಲ್ಲ. 5 gram ಹಿಮೋಗ್ಲೋಬಿನ್, 6 gram ಇರ್ತದ್ರಿ, ದುಡಿತಾನೆ ರೀ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ. ಈ ನಿಮ್ಮ ಸೈನ್ಸಲ್ಲಿ ತೋರಿಸ್ರಿ, ಮೆಡಿಕಲ್ ಸೈನ್ಸಲ್ಲಿ ಕಮ್ಮಿ ಇದ್ರೆ ಯಾಕೆ ಆಗೋದಿಲ್ಲ ಅಂತಂತ ಹೇಳ್ತೀವಲ್ಲ, ನಿಜ ಆಗೋದಿಲ್ಲ, ಆಗಿರಬಾರ್ದು ನಿಜ ಅಷ್ಟರಲ್ಲಿ. ಯಾಕಂದರೆ ದೇಹ ಅನ್ನೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತದ್ರಿ. ನೀವು ಇಷ್ಟೇ ತಿಂದರೂ ಕೂಡ ಹೊಸವಾಗ್ತದೆ, ಅದನ್ನ ತಡ್ಕೊಂಡ್ಬಿಟ್ಮೇಲೆ ಮುಂದಕ್ಕೆ ಹೊರಟೋಗ್ತದ್ರಿ, ತಿರುಗಿ ಹಸುವಾಗ್ತಿರಲೇ ಇರೋದಿಲ್ಲರಿ. ನಮ್ಮ ದೇಹದಲ್ಲೇ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ, ಔಷಧಿಗಳು ಅದು ಇದೆಲ್ಲ ಎಲ್ಲೋ ಕೆಲವು ಸಮಯದಲ್ಲಿ ಬೇಕು. ಆಮೇಲೆ ಅದು ಅದೇ ಜಾಸ್ತಿ ಆಗಿಬಿಟ್ಟಿದೆ. ಈಗ 68-69 ನಾನು ಕೆನಡಾಕ್ಕೆ ಹೋಗಿದ್ದೆ, ಅದು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೊಡ್ಡ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಪೆಥಾಲಜಿ ಅಂತಿದ್ದೆ ರೀ, ಅಲ್ಲಿ ಪ್ರೆಸೆಂಟ್ ಮಾಡಿದೆ ರೀ, ಭಾಳ ಚೆನ್ನಾಗಿದೆ ಅಂತ ಒಪ್ಕೊಂಡು.
3: ಇದು ಇಡೀ ಪ್ರಪಂಚದಲ್ಲೇ ನೀವು ಎರಡನೇವ್ರು ಈ ತರದ ರಿಸರ್ಚ್ ಮಾಡಿದ್ರಿ
2: ಆ ಸಮಯದಲ್ಲಿ? ಯಾಕಂದ್ರೆ ಇಟಲಿನಲ್ಲಿ ಒಬ್ಬ ಬಾಡಿದಾನ್ರಿ ಬರೋಲ್ಡಿ ಅಂತ, ಅವನು 500 ಏನೋ ಹಾರ್ಟ್ನ ಮಾಡಿದಾನ್ರಿ, ಅದನ್ನ ನೋಡಿನೇ ನನಗೂ ಹುಮ್ಮಸ್ಸು ಬಂತು, ನಾನು ಮಾಡೋಣ ಯಾಕಂದ್ರೆ ಇಂಡಿಯಾ ದೇಶದಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ರಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾಕ್ಟರ್ ಕೃಷ್ಣ ಭಾರ್ಗವ್ ಅವರ ನುಡಿಗಳನ್ನು ಆಲಿಸಿದಿರಿ.
0: ಇದೀಗ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಗೋವಾಯಾಃ ಪಣಜಿನಗರೆ ಪಶ್ಚಿಮ ಕ್ಷೇತ್ರೀಯ ಪರಿಷದಃ 28ತಮಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ಕೃತವಾನ್. ತತ್ರ ಗೋವಾರಕ್ಷಿಬಲಾಯ ಪ್ರತಿಷ್ಠಿತಂ ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ ಇತಿ ವಿಶಿಷ್ಟ ಧ್ವಜ ಸಮ್ಮಾನನಂ ಪ್ರದತ್ತವಾನ್. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಲಕ್ಸಂಬರ್ಗ್ ದೇಶಸ್ಯ ಉಪಪ್ರಧಾನಮಂತ್ರಿಣಾ ಜೇವಿಯರ್ ಬೆಟಲ್ ಇತ್ಯನೇನ ಸಹ ಉಪವೇಶನಂ ಕೃತವಾನ್. ಉಕ್ತವಾನ್ ಚ ಯತ್ ಯದಾ ಸಂಪೂರ್ಣಂ ವಿಶ್ವಂ ಅನಿಶ್ಚಿತತಾಂ ಪ್ರತಿ ಚಿಂತಿತಮಸ್ತಿ, ತಾದೃಶೇ ಕಾಲೇ ಭಾರತ ಲಕ್ಸಂಬರ್ಗ್ ದೇಶಯೋಃ ಮಧ್ಯೆ ವಿಶ್ವಸನೀಯಾಃ ಸಂಬಂಧಾಃ ಸಂತಿ. ರಾಷ್ಟ್ರೀಯ ರಾಜಧಾನ್ಯಾಃ ಸತ್ಯನಿಕೇತನ ಕ್ಷೇತ್ರೇ ಭವನ ಪತನೇನ ಮೃತಾನಾಂ ಸಂಖ್ಯಾ ಸಂವರ್ಧ್ಯ 7 ಯಾವತ್ ಉಪಾಗತಾ. ದಿಲ್ಲಿ ನಗರ ನಿಗಮಸ್ಯ ದಕ್ಷಿಣ ಕ್ಷೇತ್ರಸ್ಯ ಉಪಾಯುಕ್ತಂ ಸಮೇತ್ಯ ಚತ್ವಾರಃ ಅಭಿಯಂತಾರಃ ತಾತ್ಕಾಲಿಕ ಪ್ರಭಾವೇಣ ನಿಲಂಬಿತಾಃ. ಭಾರತರ್ತು ವಿಜ್ಞಾನ ವಿಭಾಗೇನ ಸಂಸೂಚಿತಂ ಯತ್ ಶ್ವಃ ಯಾವತ್ ಬಿಹಾರ ಮಧ್ಯಪ್ರದೇಶ ಪೂರ್ವೋತ್ತರ ಪ್ರದೇಶ ಉತ್ತರಾಖಂಡ ಪಶ್ಚಿಮ ಬಂಗಾಳ ಪೂರ್ವೋತ್ತರ ಭಾರತ ಇತ್ಯೇತೇಷಾಂ ಕೇಷುಚಿತ್ ಭಾಗೇಷು ಚ ಅತಿವೃಷ್ಟೇಃ ಸಂಭಾವನಾ ಅಸ್ತಿ. ವಿಶ್ವ ದಿವ್ಯಾಂಗಧನುರ್ವಿದ್ಯಾ ಶೃಂಖಲಾಯಾಂ ಶೀತಲ ದೇವಿ ಅಂತಿಮಚಕ್ರೆ ಪ್ರವೇಶಂ ಲಬ್ಧ್ವಾ ಭಾರತಸ್ಯ ಕೃತೆ ಪದಕಂ ಸುನಿಶ್ಚಿತವತಿ. ಅಪಿ ಚ ಟೆನಿಸ್ ಸ್ಪರ್ಧಾಯಾಂ ಪೂರ್ವತನ ವಿಜೇತಾರೌ ಅರೀನಾ ಸವಾಲಿಂಕಾ ಅಥ ಕಾರ್ಲೋಸ್ ಅಲ್ಕರಾಸಃ US ಓಪನ್ ಪ್ರತಿಯೋಗಿತಾಯಾಃ ಪ್ರಾಗುಪಾಂತ್ಯಚಕ್ರೆ ಸ್ವಸ್ಥಾನಂ ರಕ್ಷಿತವಂತೌ. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಗೋವಾಯಾಃ ಪಣಜಿನಗರೆ ಪಶ್ಚಿಮ ಕ್ಷೇತ್ರೀಯ ಪರಿಷದಃ 28ತಮಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ಕೃತವಾನ್. ಪರಿಷದಿ ಗೋವಾ ಗುಜರಾತ್ ಮಹಾರಾಷ್ಟ್ರೈಸ್ಸಹ ಕೇಂದ್ರಶಾಸಿತ ಪ್ರದೇಶೌ ದಾದರಾ ನಗರ ಹವೇಲಿ ದಮನದೀವ್ ಇತ್ಯೇತೌ ಚ ಸಮ್ಮಿಲಿತೌ ಸ್ತಃ. ಉಪವೇಶನೆ ಗೋವಾಯಾಃ ಮುಖ್ಯಮಂತ್ರಿ ಪ್ರಮೋದ ಸಾವಂತಃ, ಗುಜರಾತಸ್ಯ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ, ಮಹಾರಾಷ್ಟ್ರಸ್ಯ ಮುಖ್ಯಮಂತ್ರಿ ದೇವೇಂದ್ರ ಫಡಣವೀಸಃ ಚ ಭಾಗಂ ಗೃಹೀತವಂತಃ.

ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಕೇಂದ್ರ ಪುರಸ್ಕೃತ ವಿಬಿಜಿರಾಮ್ಜಿ ಯೋಜನೆಯಡಿ ಇದುವರೆಗೆ ಜಿಲ್ಲೆಯಾದ್ಯಂತ 14,058 ಕಾಮಗಾರಿಗಳು ಅನುಮೋದಿಸಲ್ಪಟ್ಟಿವೆ. 38,492 ಮಾನವ ದಿನಗಳ ಕೂಲಿ ಕೆಲಸ ಸೃಜಿಸಲಾಗಿದೆ. 6,759 ಕುಟುಂಬಗಳಿಗೆ ಕೌಶಲ್ಯರಹಿತ ಕೂಲಿ ಉದ್ಯೋಗ ಒದಗಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ತಿಳಿಸಿದ್ದಾರೆ. ವಿಬಿಜಿರಾಮ್ಜಿ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಿರ ಆಸ್ತಿ ರೂಪಿಸಲು ಆದ್ಯತೆ ನೀಡಲಾಗಿದ್ದು ಜಲ ಸಂರಕ್ಷಣೆ ಕಾಮಗಾರಿಗಳಿಗೆ ಒತ್ತು ನೀಡಲಾಗಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಡಿ ರಾಜ್ಯ ಚುನಾವಣಾ ಆಯೋಗ ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಕಾರ್ಯ ಕೈಗೊಂಡಿದೆ. ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದ್ದು ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದ ಹಾಗೂ ತಾರ್ಕಿಕ ವ್ಯತ್ಯಾಸ ಕಂಡುಬಂದಿರುವ 65,330 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿ ಪರಿಶೀಲಿಸಿಕೊಂಡು ಆಕ್ಷೇಪಣೆಗಳಿದ್ದಲ್ಲಿ ಈ ತಿಂಗಳ 23ನೇ ತಾರೀಖಿನೊಳಗಾಗಿ ಸಲ್ಲಿಸುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಕೋರಿದ್ದಾರೆ. ಕಾರವಾರದಲ್ಲಿ ಕಲಾತ್ಮಕ ಹಾಗೂ ಆಕರ್ಷಕ ರಂಗಮಂದಿರ ನಿರ್ಮಿಸಲು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದಿಂದ ಪ್ರಸ್ತಾವ ಸಲ್ಲಿಸಲಾಗುತ್ತಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಸಮಗ್ರ ಯೋಜನೆ ಸಿದ್ದಪಡಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ರಂಗಮಂದಿರ ಅಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಲೋಕೋಪಯೋಗಿ ಇಲಾಖೆ ವತಿಯಿಂದ ರಂಗಮಂದಿರ ನಿರ್ಮಾಣಕ್ಕೆ ಅಂದಾಜು ಪಟ್ಟಿಯನ್ನು ಪಡೆದು ಪ್ರಸ್ತಾವ ಸಿದ್ದಪಡಿಸುವಂತೆ ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಹಿನ್ನೆಲೆ ಸಾರ್ವಜನಿಕ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಹಾಗೂ ಪರಿಸರ ಸಂರಕ್ಷಣೆ ದೂರದೃಷ್ಟಿಯಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳ ಮಾರಾಟ

0: ಹಾಗೂ ಬಳಕೆ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಡಿಜೆ ಧ್ವನಿ ವ್ಯವಸ್ಥೆ ಹಾಗೂ ಪರಿಕರಗಳ ಬಳಕೆಯನ್ನು ಸಂಪೂರ್ಣ ನಿರ್ಬಂಧಿಸಲಾಗಿದೆ ಎಂದು ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈಗ ಬಳ್ಳಾರಿ ಜಿಲ್ಲಾ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸ್ತುತ 39 ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ. ಕಬ್ಬಿಣ ಮತ್ತು ಮ್ಯಾಂಗನೀಸ್ ಗಣಿಗಾರಿಕೆಯಿಂದ ಪ್ರಸಕ್ತ 2026-27 ಸಾಲಿನಲ್ಲಿ 6,250 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಇದು ರಾಜ್ಯದ ಒಟ್ಟು ರಾಜಸ್ವ ಸಂಗ್ರಹಣೆಯ ಶೇಕಡ 78% ಪಾಲು ಹೊಂದಿದೆ. ಕಳೆದ 2025-26 ಸಾಲಿನಲ್ಲಿ ನಿಗದಿಪಡಿಸಿದ್ದ 5,200 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಗುರಿ ಪೈಕಿ 4,922 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಣೆಯಾಗಿದೆ. ಶೇಕಡ 96% ಗುರಿ ಸಾಧನೆಯಾಗಿದೆ. ಜಿಲ್ಲೆಯ 5 ತಾಲೂಕುಗಳ ಪೈಕಿ 4 ತಾಲೂಕುಗಳಾದ ಬಳ್ಳಾರಿ, ಕುರುಗೋಡು, ಕಂಪ್ಲಿ ಮತ್ತು ಸಂಡೂರನ್ನು ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿದೆ. ಬರದ ಹಿನ್ನೆಲೆ ಜಿಲ್ಲೆಯ ಗ್ರಾಮೀಣ ಜನರಿಗೆ ಸ್ಥಳೀಯವಾಗಿ ಕೂಲಿ ಒದಗಿಸಿ ನಗರಗಳಿಗೆ ಉದ್ಯೋಗ ಅರಸಿ ವಲಸೆ ತಪ್ಪಿಸಲು ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಯೋಜನೆಯಡಿ ಈ ತಿಂಗಳ 15 ತಾರೀಖಿನವರೆಗೆ ಅರ್ಹ ಕುಟುಂಬಗಳಿಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಉದ್ಯೋಗ ಚೀಟಿ ವಿತರಣೆ ಮೇಳವನ್ನು ಜಿಲ್ಲಾಡಳಿತ ಅಭಿಯಾನ ರೂಪದಲ್ಲಿ ಆಯೋಜಿಸಿದೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ವೀರಭದ್ರಗೌಡ ಎನ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ಬೆಂಗಳೂರು.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾಲೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಕೇಳುಗರಿ, ರಾತ್ರಿ 9:30ಕ್ಕೆ ಜನಪದ ವೈವಿಧ್ಯ ಕರಪಾಲ ಮೇಳ ಕಥಾಭಾಗ ಬಿಲ್ವಶೇಖರ ವಿಲಾಸ ಪ್ರಸ್ತುತಪಡಿಸುತ್ತಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: अक्का नोडू
3: हैप्पी बर्थडे ब्रो।
2: तोरसु ವಾ ನನ್ನ ಇಷ್ಟದ ಕಲರ್
3: ಯಾವಾಗ್ಲೂ ಶಾಪಿಂಗ್
2: ನಂಗ್ ಗೊತ್ತು ಅಮ್ಮ ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ ರೈಟ್
4: ಸೇವಿಂಗ್ ಮಾಡೋ ವಯಸ್ಸು ಕೂಡ
5: ನಂಗ್ ಗೊತ್ತು ಅಪ್ಪ ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ
6: ನನ್ಗೆ ಗೊತ್ತಲ್ವಾ
5: ಆರ್ಬಿಐ ಹೇಳುತ್ತೆ
7: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೌಕರರ ನೇಮಕ, ಸಮವಸ್ತ್ರ, ಸ್ವಚ್ಛತೆ, ತರಬೇತಿ ನೀಡುವ ಜವಾಬ್ದಾರಿ ಕಂಪನಿಗಳದ್ದಾಗಿದ್ದು, ಚಾಲಕರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಂಪನಿ ಜೊತೆ ಮಾತುಕತೆ ನಡೆಸಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೇಡಿಕೆ ಈಡೇರಿಸಲು ಆಂಬ್ಯುಲೆನ್ಸ್ ಚಾಲಕರು ಸರ್ಕಾರಕ್ಕೆ 15 ದಿನಗಳ ಗಡುವು ನೀಡಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಆಹಾರ ಸುರಕ್ಷತೆಗೆ ಸಂಬಂಧಿಸಿದ ದಾಳಿ ಮುಂದುವರೆದಿದ್ದು, ಔಷಧಿಗಳ ಸುರಕ್ಷತೆಯ ತಪಾಸಣೆಯೂ ಕೂಡ ಮುಂದುವರೆಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರು ಆಹಾರದ ಜೊತೆಗೆ ಔಷಧಿ ಬಗ್ಗೆಯೂ ಸಮಸ್ಯೆಗಳಿದ್ದಲ್ಲಿ ದೂರು ನೀಡಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಮಾಡಲಾಗಿದೆ, ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ನೈಸ್ ಯೋಜನೆ ಕುರಿತಂತೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡರೂ ಕಾನೂನಿನ ಚೌಕಟ್ಟನಲ್ಲಿಯೇ ಇರಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಬರೆದ ಪತ್ರಕ್ಕೆ ಪ್ರತಿಕ್ರಿಯಿಸಿ, ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ ನಿವೇಶನ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದ್ದರೆ ನ್ಯಾಯಾಲಯವಿದೆ, ಆಸ್ತಿ ಕಳೆದುಕೊಂಡ ರೈತರ ರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಘೋಷಣೆ ವಿಚಾರದಲ್ಲಿ ವೈಜ್ಞಾನಿಕ ಹಾಗೂ ತಾಂತ್ರಿಕ ವರದಿಗಳನ್ನು ಆಧರಿಸಿ 2-3 ಹಂತಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು, ಇನ್ನು ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗುವುದು, ಶಾಸಕರು ಯಾವುದೇ ಕಾರಣಕ್ಕೂ ಆತಂಕ ಪಡಬಾರದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಯುವ ಪೀಳಿಗೆಯ ಅಗತ್ಯ ಆಲೋಚನೆಗೆ ತಕ್ಕಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ನಡೆದ ರಾಮಯ್ಯ

0: ವಿಜ್ಞಾನ ಮತ್ತು ಆಡಳಿತ ನಿರ್ವಹಣಾ ಸಂಸ್ಥೆ ಉದ್ಘಾಟನೆ ಹಾಗೂ ನಾರಾಯಣ ಪ್ರಜ್ಞಾಲಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ಬೆಂಗಳೂರು ವಿದೇಶಿ ಉದ್ಯಮಿಗಳ ನೆಚ್ಚಿನ ಆಯ್ಕೆಯಾಗಿದೆ. ಕೌಶಲ್ಯ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ದೇಶದ ಏಳಿಗೆಗೆ ಕೊಡುಗೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿಂದು ಸಿಐಐ ಆಯೋಜಿಸಿದ್ದ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಹಾಗೂ ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ.
1: ISRO is not private. ISRO is a government organization and we are working, it's a government investment and we are working there. One of the mandates, government mandate to inspire ISRO and NCLs to grow the space ecosystem. With respect to the budget, whatever ISRO needs per year, government is allotting. Whatever we request, government is allotting.
0: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ಸದಾ ವಿಸ್ತರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಇಂದು ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಣ ವರ್ಗಾವಣೆ, ಹಣಕಾಸು ವಹಿವಾಟುಗಳು ಮತ್ತು ಬ್ಯಾಂಕ್ ಖಾತೆಗಳ ಮೇಲೆ ಇಡಿ ನಿಗಾ ವಹಿಸಿದೆ. ಕಸ್ತೂರಿರಂಗನ್ ವರದಿ ಜಾರಿ ಖಂಡಿಸಿ ಹಾಗೂ ಮಲೆನಾಡು ಉಳಿಸುವಂತೆ ಆಗ್ರಹಿಸಿ ಇಂದು ತೀರ್ಥಹಳ್ಳಿಯ ಬಿಂತಳದಿಂದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಮಲೆನಾಡಿನ ಜನರ ಬದುಕಿಗೆ ಧಕ್ಕೆಯನ್ನುಂಟು ಮಾಡುವ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಲು ಅವಕಾಶ ನೀಡುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಕಸ್ತೂರಿರಂಗನ್ ವರದಿ ಕುರಿತಂತೆ ಬಿಜೆಪಿಯು ರಾಜ್ಯ ಮತ್ತು ಕೇಂದ್ರ ನಾಯಕರ ನಿಲುವು ಸ್ಪಷ್ಟಪಡಿಸುವಂತೆ ಸಚಿವರು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊರಗ ಸಮುದಾಯದ ಪ್ರಮುಖ ಬೇಡಿಕೆಯಾದ ಭೂಮಿ ಹಕ್ಕು ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಶಾಶ್ವತ ಪರಿಹಾರಕ್ಕೆ ನಿಯಮ ರೂಪಿಸುವಂತೆ ಒತ್ತಾಯಿಸಿ ಕೊರಗ ಪ್ರತಿನಿಧಿಗಳು ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಜಾಥ ನಡೆಸಿದರು. ಸಮುದಾಯದ ನಾಯಕರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾದ ಕೊರಗರು ಬುಡಕಟ್ಟು ಪಂಗಡಕ್ಕೆ ಸೇರಿದವರು. ಭಾರತದ ಅತಿ ನಿರ್ಲಕ್ಷಿತ ಬುಡಕಟ್ಟು ಸಮುದಾಯಗಳ ಪಟ್ಟಿಯಲ್ಲಿ ಕೊರಗ ಸಮುದಾಯವು ಒಂದು. ಈ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಶಾಶ್ವತ ಪರಿಹಾರ ರೂಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಘೋಷಿಸಿರುವ ಬರಪೀಡಿತ ತಾಲೂಕುಗಳ ಮೊದಲ ಹಾಗೂ ಎರಡನೇ ಪಟ್ಟಿಯಲ್ಲಿ ಗುರುಮಿಟ್ಕಲ್ ಮತ್ತು ಯಾದಗಿರಿ ತಾಲೂಕುಗಳನ್ನು ಸೇರಿಸದಿರುವುದನ್ನು ಖಂಡಿಸಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಕೂಡಲೇ ಸರ್ಕಾರ ಎರಡು ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪ್ರತಿನಿಧಿಸುವ ಕ್ಷೇತ್ರಗಳನ್ನು ಏಕೆ ಬರಪೀಡಿತ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರುವ ನಟ ದರ್ಶನ್ ವಿಚಾರಣೆಯ ಸಮಯದಲ್ಲಿ ತಮ್ಮನ್ನು ಖುದ್ದಾಗಿ ಹಾಜರುಪಡಿಸದಿರುವ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಾಕ್ಷಿಗಳು ತಮ್ಮ ಹೇಳಿಕೆಗಳನ್ನು ದಾಖಲಿಸುವಾಗ ತಮ್ಮನ್ನು ಖುದ್ದಾಗಿ ವಿಚಾರಣಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಈವರೆಗೆ 23 ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಅವರನ್ನು ಖುದ್ದಾಗಿ ಹಾಜರುಪಡಿಸಲು ಸಾಧ್ಯವಿಲ್ಲ ಎಂದು ಈ ಹಿಂದೆ ವಿಚಾರಣಾ ನ್ಯಾಯಾಲಯ ಖುದ್ದು ಹಾಜರಾತಿಗೆ ತಿರಸ್ಕರಿಸಿತ್ತು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇಂದು ಅಂತಾರಾಷ್ಟ್ರೀಯ ಸ್ವಚ್ಛ ವಾಯು ದಿವಸ ಆಯೋಜಿಸಿದೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಧ್ಯಕ್ಷ ನ್ಯಾಯಮೂರ್ತಿ

0: ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಭಾರತ ಪಾಕ್ ನಡುವಿನ 1965 ಯುದ್ಧದಲ್ಲಿ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಸಾಹಸಿ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 61ನೇ ಪುಣ್ಯಸ್ಮರಣ ಕಾರ್ಯಕ್ರಮ ಮಡಿಕೇರಿಯಲ್ಲಿ ಇಂದು ನಡೆಯಿತು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದ ಮೋಹನ್ ರೆಡ್ಡಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಎಚ್ಐವಿ ಬಗ್ಗೆ ಅರಿವು ಮೂಡಿಸಲು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ನಾಳೆ ಕಾರವಾರದಲ್ಲಿ ನಡೆಯಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೈಜ ಕಲಾವಿದರುಗಳ ಪಟ್ಟಿಯನ್ನು ತಯಾರಿಸಲು ಹಾಗೂ ಗುರುತಿನ ಚೀಟಿಯನ್ನು ನೀಡಲು ಗದಗ ಜಿಲ್ಲೆಯ ಕಲಾವಿದರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚೆ ನಡೆಸಲು ಸರ್ಕಾರ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ಬಳ್ಳಾರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಸಂದರ್ಭದಲ್ಲಿ ಎದುರಾಗಿದ್ದ ತಾಂತ್ರಿಕ ತೊಡಕುಗಳನ್ನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಬಗೆಹರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಿನಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಅಜ್ಜ ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
1: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್.

0: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಈ ಕುರಿತು ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾ ರಾಜಣ್ಣ ಎಂ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ.
1: ಎಲ್ಲ ರೈತ ಬಾಂಧವರಿಗೂ ಕೇಳುವರ ಪರವಾಗಿ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರಾಜಣ್ಣ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್.
1: ಡಾಕ್ಟ್ರೇ, ಇವತ್ತು ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ಈ ಹಾಲಿನ ಮಹತ್ವ ಕುರಿತು ಮಾಹಿತಿ ಮಾಡಿಕೊಡ್ಬೇಕು. ಹಾಲಿನಲ್ಲಿ ಏನಿದೆ, ಹಾಲಿನಲ್ಲಿ ಹಾಲಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡಲಾಗ್ತಾ ಇದೆ, ಹಾಲಿನ ಬಳಕೆ ಯಾವಾಗಿಂದ ಆರಂಭ ಆಯಿತು, ಹಾಲಿನ ಕಥೆಯನ್ನು ನಮ್ಮ ಕೇಳುಗರಿಗೆ ಆರಂಭ ಮಾಡಿ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೇ.
2: ಹಾಲು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾಲು ಒಂದು ಭಾಳಷ್ಟು ಉತ್ಕೃಷ್ಟವಾದ ಒಂದು ಆಹಾರ ಪದಾರ್ಥ ಅಂತ ನಾವು ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಹಾಲಿಗೆ ಸಾಕಷ್ಟು ಬೇಡಿಕೆ ಇತ್ತು. ಆದರೆ ಹಾಲಿನ ಅವಶ್ಯಕತೆ ಇದ್ದರೂ ಸಹ ನಮಗೆ ಪೂರೈಕೆ ಮಾಡಲಿಕ್ಕೆ ಹಾಲು ಸಿಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಭಾಳಷ್ಟು ಹಿಂದೆ ಉಳಿದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗೆ ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಭಾಳಷ್ಟು ಜಾಸ್ತಿ ಇದೆ. ಎಷ್ಟು ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಕಳೆದ ಸಾಲಿನ ನಾವು ನೋಡೋದಾದರೆ 2024-25 ವರ್ಷದ ವಾರ್ಷಿಕದಲ್ಲಿ 200.87 ಮಿಲಿಯನ್ ಟನ್ಸ್

0: ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿದೆ. ಸೊ ಇವತ್ತು ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿದೆ. ಎಲ್ಲ ದೇಶಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮ ದೇಶ ಹಾಲಿನ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ. ಯಾಕೆ ಅಂದರೆ ನಮ್ಮಲ್ಲಿ ಈ ಹಾಲು ಉತ್ಪಾದನೆಯನ್ನು ಒಂದು ಕುಲಕಸುಬಾಗಿ ಪ್ರತಿಯೊಬ್ಬ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಇದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹ ಇವತ್ತು ಹೈನುಗಾರಿಕೆ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ. ಸೊ ಆ ಒಂದು ಹಿತದೃಷ್ಟಿಯಿಂದ ನಾವು ಹಾಲಿನಲ್ಲಿ ಹಾಲನ್ನು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಹಾಲು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೇವೆ, ಹಾಲನ್ನು ಬಳಕೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಬಳಕೆಯ ಪ್ರಮಾಣ ಉತ್ಪಾದನೆಗೆ ಹೋಲಿಸಿದಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಬಿಳಿಯ ಕ್ರಾಂತಿ, ವೈಟ್ ರೆವಲ್ಯೂಷನ್.
0: ಹೌದು, ವೈಟ್ ರೆವಲ್ಯೂಷನ್ ಅಂತಂದರೆ ಒಂದು ಸಂದರ್ಭದಲ್ಲಿ
1: ಕ್ರಾಂತಿ ಆಗಿಬಿಟ್ಟಿದೆ.
0: ಅಂದ್ರೆ ಅಷ್ಟು ಹಾಲು ಉತ್ಪಾದನೆ
1: ಅವಶ್ಯಕತೆನೂ ಇತ್ತು ಕೂಡ ಡಾಕ್ಟ್ರೆ.
0: ಖಂಡಿತ ಸರ್, ಖಂಡಿತ.
1: ಹೌದು
0: ಖಂಡಿತ, ಯಾಕೆಂದ್ರೆ ಹಾಲು ನಮಗೆ ತುಂಬಾ ಅವಶ್ಯಕತೆ ಇತ್ತು, ನಮಗೆ ದೊರೀತಾ ಇರಲಿಲ್ಲ. ಹಂಗಾಗಿ ಅದರಲ್ಲಿ ಕ್ರಾಂತಿಯನ್ನು ಮಾಡಿ ನಮ್ಮ ಅಗತ್ಯಕ್ಕೆ ಹೆಚ್ಚು ಪಟ್ಟು ಹಾಲನ್ನು ಉತ್ಪಾದನೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದರೆ ಅದರ ಸಂಸ್ಕರಣೆಯಲ್ಲಿ ಸ್ವಲ್ಪ ನಾವು ಹಿಂದಿದೆ. ಇವತ್ತು ಹೇಳೋದಾದರೆ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊತ್ತ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ನಮ್ಮ ಒಂದು ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ. ಅದರ ನಂತರ ರಾಜಸ್ಥಾನ ಇದೆ, ಅದರ ನಂತರ ಮಹಾರಾಷ್ಟ್ರ, ಹಾಗೆ ಗುಜರಾತು, ನಂತರ ಆಂಧ್ರ ಪ್ರದೇಶ, ಮತ್ತು ಕರ್ನಾಟಕ. ಕರ್ನಾಟಕ 7ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಸೊ ಕರ್ನಾಟಕದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಭಾಳಷ್ಟು ಈ ನಂದಿನಿ, ಬಹುಶಃ ಎಲ್ಲರಿಗೂ ಗೊತ್ತೇ ಇದೆ, ನಂದಿನಿ ಒಂದು ಕೋಆಪರೇಟಿವ್ ಒಂದು ಸೆಕ್ಟರ್ ಅಂತಂದರೆ ಸಹಕಾರಿ ಸಂಘಗಳಿಂದ ರಚಿತವಾದಂಥ ಒಂದು ಸಂಘ ಸಂಸ್ಥೆ.
1: ಇವತ್ತು ನಂದಿನಿ ಹಾಲು ಜನರ ವಿಶ್ವಾಸ ಗಳಿಸಿದೆ. ಸರ್ಕಾರ ಕೂಡ ಅದಕ್ಕೆ ಜವಾಬ್ದಾರರಾಗಿದೆ.
0: ಖಂಡಿತ ಸರ್, ಖಂಡಿತ.
1: ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರದವರು ಕೂಡ.
0: ಹೌದು ಸರ್ಕಾರದವರು. ಅದರಿಂದ ಸಾಕಷ್ಟು ಪಶುವೈದ್ಯರ ಶ್ರಮವಿದೆ, ಸಾಕಷ್ಟು
1: ಅಧಿಕಾರಿಗಳ ಶ್ರಮ ಇದೆ,
0: ರಾಜಕಾರಣಿಗಳ
1: ಒಂದು ವಿಶ್ವಾಸ ಇದೆ, ಅವರ ಕಾಳಜಿ ಇದೆ,
0: ಸಹಕಾರ ಇದೆ, ಕಾಳಜಿ ಇದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಡೈರಿ ಟೆಕ್ನಾಲಜಿಸ್ಟ್ಗಳು, ಅವರ ಒಂದು ಕೊಡುಗೆಯು ಸಾಕಷ್ಟು ಇದೆ. ಸೊ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ಹಾಲು ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ನಾವೆಲ್ಲ ಬಳಸ್ಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಹಾಲಿದೆ. ಈಗ ಒಬ್ಬೊಬ್ಬರಿಗೆ ಪ್ರತಿ ತಲಾ ನೋಡೋದಾದರೆ 485 ಗ್ರಾಮ್ಸ್ ಹಾಲು ನಮಗೆ ದೊರೆಯುತ್ತೆ ಒಂದು ದಿನಕ್ಕೆ.
1: ಡಾಕ್ಟರ್, ಅದಕ್ಕಿಂತ ಈಗ ನಮ್ಗೆ ಹಾಲು ಅದು ಒಂಥರ ಜೀವಕ್ಕೆ ತೀರ ಹತ್ತಿರವಾದ ಒಂದು ವಸ್ತು.
0: ಹೌದು,
1: ಹಾಲು ಪವಿತ್ರ ಕೂಡ.
0: ಹೌದು,
1: ಹಾಗಾಗಿ ಧಾರ್ಮಿಕವಾಗಿ ಕೂಡ ನಮ್ಗದು ಹಾಲಿನ ಒಂದು ಪರಂಪರೆನೇ ಇದೆ.
0: ಹೌದು,
1: ಈಗ ಎಮ್ಮೆ ಹಾಲಿದೆ,
0: ಹೌದು,
1: ಆಕಳ ಹಾಲಿದೆ,
0: ಹೌದು,
1: ಮತ್ತೆ ಇನ್ನೇನೋ ಬೇರೆ ಬೇರೆ ಹಾಲುಗಳು ನಮ್ಮಲ್ಲಿ ಬಳಕೆಯಲ್ಲಿದ್ದಾವೆ. ಹಾಗಾಗಿ ಹಾಲಿಗೆ ನಾವು ಉತ್ಕೃಷ್ಟ ಸ್ಥಾನ ನಮ್ಮ ಮನೆಯಲ್ಲಿ ಇದೆ.
0: ಇದೆ, ಯಾಕೆ ಅಂದರೆ ಅದರಲ್ಲಿ ಹಾಲಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟು ಪವಿತ್ರವಾಗಿರುತ್ತೆ. ಈ ಪ್ರಕೃತಿಯಲ್ಲಿ ಈಗ ನಾವು ಸಂಪೂರ್ಣ ಆಹಾರ ಪದಾರ್ಥ ಅಂತ ಹೇಳೋದಾದರೆ ಮೊಟ್ಟೆಯನ್ನು ಬಿಟ್ಟರೆ ತದನಂತರ ಬರೋದೇ ಹಾಲು.
1: ಬ್ಯಾಲೆನ್ಸ್ಡ್ ಫುಡ್,
0: ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತೇಳಿ. ಬ್ಯಾಲೆನ್ಸ್ಡ್ ಅಂತಂದರೆ
1: ಒಂದು ಲೋಟ ಹಾಲು ಕುಡಿದ್ರೆ,
0: ಹೌದು,
1: ಒಂದು ಊಟಕ್ಕೆ ಸಮಾನ.
0: ಹೌದು,
1: ಆ ಥರ.
0: ಹೌದೌದು, ಅಂದರೆ ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ದೊರೆಯುತ್ತವೆ.
1: ದೊರೆಯುತ್ತೆ ಒಂದು ಗ್ಲಾಸ್ ಹಾಲಿನಲ್ಲಿ.
0: ಒಂದು ಗ್ಲಾಸ್ ಅಂದರೆ ಸಾಮಾನ್ಯವಾಗಿ 200-250 ml ಇರುತ್ತೆ. ಅಷ್ಟು ತಗೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ ಸಾಧಾರಣ 150 ಕ್ಯಾಲೋರೀಸ್ ನಿಮಗೆ ದೇಹಕ್ಕೆ ದೊರೆಯುತ್ತದೆ.
1: ಅದೇ ಒಂದು ಊಟದ ಬದಲಿಗೆ ನೀವು ಇದನ್ನು ಕುಡ್ಕೊಂಡ್ರೆ ಸಾಕು.
0: ಹೌದು,
1: ನಿಮಗೆ ಊಟದಷ್ಟು ಶಕ್ತಿ ಮತ್ತೆ ನಿಮ್ಗೆ ಆರೋಗ್ಯಕ್ಕೆ ಸಾಕಾಗುತ್ತೆ.
0: ಹೌದು,
1: ಹಾಗಾಗಿ ಹಾಲಿಗೆ ಅದರದ್ದೇ ಆದ ಒಂದು ಮಹತ್ವ ಕೂಡ ನಮ್ಮ ಹಿರಿಯರು ಕೂಡ ಕೊಟ್ಕೊಂತ ಬಂದಿದ್ದಾರೆ.
0: ಹೌದು ಸರ್,
1: ಅದೇ ಥರ ಈಗ ಜೋಪಾನವನ್ನು ಕೂಡ ನಮ್ಮ ಹಿರಿಯರು ಮಾಡ್ಕೋತ ಬಂದರು. ಬೇರೆ ಬೇರೆ ಹಾಲಿನ ಹಾಲು ಕೊಡುವಂಥ ಆಕಳನ್ನು ಮತ್ತು ಎಮ್ಮೆಗಳನ್ನು ಸಾಕೋತ ಬಂದಿದ್ದಾರೆ ನಮ್ಮ ಹಿರಿಯರು.
0: ಹೌದು, ಇವತ್ತು ಅತಿ ಹೆಚ್ಚು ಹಾಲು ಉತ್ಪಾದನೆ ಅಂತಂದರೆ ನಮಗೆ ಈ ಹಸುವಿನಿಂದ ಬರ್ತಕ್ಕಂಥ ಹಾಲು ಉತ್ಪಾದನೆ ಮೊದಲು ಜಾಸ್ತಿ ಇತ್ತು. ಉತ್ತರ ಭಾರತದಲ್ಲಿ ಹಸುವಿನಿಂದ ಹಾಲು ಉತ್ಪಾದನೆ ಮಾಡೋದು ಜಾಸ್ತಿ ಇತ್ತು. ಈಗ ಎಮ್ಮೆ ಹಾಲು ಉತ್ಪಾದನೆ ಜಾಸ್ತಿ ಇಲ್ಲ, ಕಮ್ಮಿಯಾಗಿದೆ. ಈಗ ಹಸುವಿನ ಹಾಲು ಉತ್ಪಾದನೆ ಜಾಸ್ತಿ ಇದೆ, ಹೆಚ್ಚು ಕಮ್ಮಿ ಶೇಕಡ 52% ಹಸುವಿನ ಹಾಲು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾಯಿದೆ. ಸೊ ಒಂದು 46-47% ಎಮ್ಮೆ ಹಾಲು ಉತ್ಪಾದನೆ ಆಗ್ತಾಯಿದೆ. 2-3% ಮೇಕೆ ಹಾಲು ಉತ್ಪಾದನೆ ಸಹ ಆಗ್ತಾಯಿದೆ. ಸೊ ಇದೆಲ್ಲ ನೋಡಿದ್ರಲ್ಲಿ ಒಟ್ಟಾರೆ ಒಂದು ಹಾಲಿನ ಉತ್ಪಾದನೆಯಲ್ಲಿ ನಾವು ಮುಂಚಿನಲ್ಲಿದ್ದೀವಿ, ಹಾಲಿನ ಬಳಕೆಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ. ಅದು ಸಹ ಇವತ್ತಿನ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಹಾಲನ್ನು ಯಾವ ರೀತಿ ಶುದ್ಧವಾಗಿ ನಾವು ಉತ್ಪಾದನೆ

0: ಮಾಡಬೇಕು. ಯಾಕೆಂದರೆ ಹಾಲು ಇದೆ ಅಂತೇಳ್ಬಿಟ್ಟು ನಾವು ಬಳಸಲಿಕ್ಕೆ ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ. ಹಾಲನ್ನು ಉತ್ಪಾದನೆ ಶುದ್ಧವಾಗಿ ಮಾಡಬೇಕು, ಹಾಲಿನ ಸಂಸ್ಕರಣೆಯನ್ನು ಶುದ್ಧವಾಗಿ ಮಾಡಬೇಕು, ಹಾಲಿನ ಶೇಖರಣೆಯನ್ನು ಶುದ್ಧವಾಗಿ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಹಾಲಿಗೆ ಸಂಪೂರ್ಣವಾದ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಲನ್ನು ಕರೆದ ತಕ್ಷಣ ಅದರ ವಿವಿಧ ಹಂತಗಳಲ್ಲಿ ನಾವು ಹಾಲನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ. ಒಂದು ಹಾಲು ಉತ್ಪಾದನೆ, ಸಂಸ್ಕರಣೆ, ಶೇಖರಣೆ. ಉತ್ಪಾದನೆಯಲ್ಲಿ ಏನು ಕ್ರಮಗಳನ್ನು ತಗೋಬೇಕು, ಶುದ್ಧವಾದ ಹಾಲು ಉತ್ಪಾದನೆ ನಾವು ಹೆಂಗೆ ಉತ್ಪಾದನೆ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ರೈತರಿಗೆ ಸಾಕಷ್ಟು ಹಲವಾರು ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇವತ್ತಿಗೂ ಸಹ ನಂದಿನಿ ಅಥವಾ ಬೇರೆ ಯಾವುದೇ ಒಂದು ಈ ಥರ ಸಂಸ್ಥೆಗಳು ರೈತರಿಗೆ ಅದೇ ಒಂದು ತರಬೇತಿಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು, ಹಾಲು ಉತ್ಪಾದಕರು ಯಾವ ರೀತಿ ಹಾಲು ಉತ್ಪಾದನೆ ಮಾಡಿದರೆ ಅವರಿಗೆ ಹೆಚ್ಚು ಲಾಭ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಗುಣಮಟ್ಟದ ಹಾಲು ಉತ್ಪಾದನೆ ಬರುತ್ತೆ, ಹೆಚ್ಚಿನ ಪ್ರೈಸ್, ಹೆಚ್ಚಿನ ದರ ಅವರಿಗೆ ಸಿಗುತ್ತೆ, ಹೆಚ್ಚು ಲಾಭಾಂಶ ಅವರಿಗೆ ಸಿಗುತ್ತೆ ಅಂತೇಳಿ ಅವರಿಗೆ ನಿರಂತರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹಾಲು ಉತ್ಪಾದನೆಯ ಬಳಕೆ ಮತ್ತು ಹಾಲು ಉತ್ಪಾದನೆಯ ನಾವು ಏನು ಹೇಳ್ತೀವಿ ಈಲ್ಡ್ ಅಂತ ಹೇಳ್ತೀವಿ, ಅಂದರೆ ಅದರ ಒಂದು ಪ್ರೊಡಕ್ಟಿವಿಟಿ. ಸೊ ಹೆಚ್ಚು ಹಾಲು ಉತ್ಪಾದನೆ ಮತ್ತು ಗುಣಮಟ್ಟದ ಹಾಲು ಉತ್ಪಾದನೆಗೆ ಏನು ಕ್ರಮಗಳನ್ನು ಬೇಕೋ ಅದೆಲ್ಲ ಕ್ರಮಗಳನ್ನು ಅನುಸರಿಸಲಿಕ್ಕೆ ರೈತರಿಗೆ ಸರ್ಕಾರ ಮತ್ತು ಈ ನಂದಿನಿ ಸಂಸ್ಥೆ ಸಾಕಷ್ಟು ಒಂದು ಸಹಕಾರವನ್ನು ಕೊಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಹಾಲು ಉತ್ಪಾದನೆ, ಗುಣಮಟ್ಟದ ಹಾಲು ಉತ್ಪಾದನೆ ಇವತ್ತು ಆಗ್ತಾ ಇದೆ. ಕಳೆದ 20 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಹಾಲು ಉತ್ಪಾದನೆಯಲ್ಲೂ ನಾವು ಹಿಂದೆ ಇದ್ವಿ, ಗುಣಮಟ್ಟದಲ್ಲೂ ಸಹ ನಾವು ಹಿಂದೆ ಇದ್ವಿ. ಸರಿಯಾದ ಒಂದು ಗುಣಮಟ್ಟದ ಹಾಲು ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಉತ್ಪಾದನೆಯಲ್ಲೂ ನಾವು ಜಾಸ್ತಿ ಇದ್ದೇವೆ, ಗುಣಮಟ್ಟದಲ್ಲೂ ಸಾಕಷ್ಟು ಬದಲಾವಣೆಯನ್ನು, ಮಾರ್ಪಾಡುಗಳನ್ನು ಮಾಡಿಕೊಂಡು ಗುಣಮಟ್ಟವನ್ನು ನಾವು ಹೆಚ್ಚಿಸ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಹಾಲು ಬರೀ ಹಾಲಾಗಿ ಮಾತ್ರ ನಾವು ಉಪಯೋಗಿಸ್ತಾ ಇಲ್ಲ, ಹಾಲನ್ನು ವಿವಿಧ ಉತ್ಪನ್ನಗಳನ್ನಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ.
1: ಡಾಕ್ಟರ್, ನಾನು ಹೇಳ್ತೀನಿ, ಈ ಹಾಲಿನಿಂದ ಆದಷ್ಟು ಉತ್ಪನ್ನಗಳು ಯಾವುದೂ ಇಲ್ಲ.
0: ಹೌದು,
1: ಹಾಲಿನಿಂದನೇ ಜಾಸ್ತಿ ಉತ್ಪನ್ನಗಳಾಗೋದು, ಮತ್ತು ಜನ ಕೂಡ ಬಯಸ್ತಾರೆ.
0: ಹೌದು ಸರ್, ಹೌದು.
1: ಮಕ್ಕಳಿಂದ ಹಿಡಿದು ವಯೋಮಾನದವರು ಇದನ್ನು ಬಳಕೆಗೆ ಇಷ್ಟಪಡ್ತಾರೆ.
0: ಹೌದು,
1: ಮತ್ತೆ ವೈದ್ಯಕೀಯವಾಗಿಯೂ ಇದು ಸೂಕ್ತ, ತಗೊಳ್ರಿ, ಇದು ನೀವು ಬಳಸ್ರಿ.
0: ಹೌದು,
1: ಇದು ನೆಮ್ಮದಿ, ತಂದೆ ತಾಯಿಗೂ ಕೂಡ ಮಕ್ಕಳಿಗೆ ಕೊಡಬಹುದು ಅಲ್ಲ, ಇದು ವಿಶ್ವಾಸ ಅಷ್ಟು.
0: ಅದರಲ್ಲಿ ಏನಾಗುತ್ತೆ ಅಂದರೆ ಸರ್, ಅದರಲ್ಲಿ ಶ್ರೇಷ್ಠತೆ ಹಾಲಿನಲ್ಲಿ ಯಾಕೆ ಬರುತ್ತೆ ಅಂದರೆ, ಹಾಲನ್ನು ನಾವು ವಿವಿಧ ಉತ್ಪನ್ನಗಳಾಗಿ ಬದಲಾವಣೆ ಮಾಡಿದಾಗ ಹಾಲಿನ ಒಂದು ಉತ್ಕೃಷ್ಟತೆ ಅಥವಾ ಈ ಪೌಷ್ಟಿಕತೆ ಅಂತಕ್ಕಂಥದ್ದು ತುಂಬ ಹೆಚ್ಚುತ್ತೆ. ಈಗ ನೀವು ಹಾಲನ್ನು ಹಾಗೆ ಕುಡಿಯೋದ್ರಿಂದ ಖಂಡಿತವಾಗಿಯೂ ಹಾಲಿನಿಂದ ಉಪಯೋಗ ಸಿಗ್ತದೆ. ಆದರೆ ಹಾಲನ್ನು ನೀವು ಪರಿವರ್ತಿಸಿ, ಈಗ ಮೊಸರನ್ನು ಮಾಡ್ತೀರಿ ಅಥವಾ ಶ್ರೀಖಂಡನ ಮಾಡ್ತೀರಿ, ಈ ರೀತಿ ಮೊಸರು, ಶ್ರೀಖಂಡ ಈ ಥರ ಉತ್ಪನ್ನಗಳನ್ನು ನೀವು ಒದಗಿಸಿದ ಉತ್ಪನ್ನಗಳ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲಿ ಹಾಲಿನ ಈ ಪೋಷಕಾಂಶಗಳ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬಹಳಷ್ಟು ಉಪಯೋಗ ಆಗುವಂಥ ಬ್ಯಾಕ್ಟೀರಿಯಾಗಳಂತ ಹೇಳ್ತೀವಿ, ಉಪಯುಕ್ತ ಬ್ಯಾಕ್ಟೀರಿಯಾಗಳು. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಹ ನಮಗೆ ಸಿಗುತ್ತೆ, ಅಂದರೆ ಪ್ರೋಬಯೋಟಿಕ್ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ. ಇವು ಏನು ಮಾಡ್ತವೆ ಅಂದರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಭಾಳಷ್ಟು ಪಾತ್ರವನ್ನು ವಹಿಸ್ತವೆ. ಸೊ ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಅದು ರಕ್ತಕ್ಕೆ ಸೇರಬೇಕಂತಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು, ಅಂದರೆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ನಮ್ಗೆ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಈ ಪ್ರೋಬಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಮೊಸರಲ್ಲಿ ಮತ್ತು ಯೋಗರ್ಟ್ ಅಂತ ಹೇಳ್ತೀವಿ, ಶ್ರೀಖಂಡದಲ್ಲಿ, ಇವೆಲ್ಲ ಏನಂದರೆ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತವೆ, ಅಂದರೆ ಒದಗಿಸಿದ ಹಾಲಿನ ಉತ್ಪನ್ನಗಳು ಅಂತ. ಅದರಲ್ಲಿ ಏನಾಗುತ್ತೆ, ಈ ಫರ್ಮೆಂಟೇಷನ್ ಮಾಡುವಾಗ ವಿವಿಧ ರೀತಿಯ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಬೆಳೆದು ಅವುಗಳು ಸಾಕಷ್ಟು ಬದಲಾವಣೆಯನ್ನು ತಂದಿರ್ತದೆ. ಅದರಲ್ಲಿ ಪ್ರೋಟೀನ್ ಇರ್ಬೋದು, ಶಕ್ಕರ್ ಪಿಷ್ಟಗಳದು ಎಲ್ಲವರು ಮಾರ್ಪಾಡಾಗಿರ್ತದೆ. ಅವು ಸುಲಭವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಸರಳವಾಗಿ ದೇಹಕ್ಕೆ ಸಿಗುವಂಥ ರೂಪದಲ್ಲಿ ಬದಲಾವಣೆ ಆಗಿರ್ತದೆ.
1: ಇನ್ನೊಂದು ಡಾಕ್ಟ್ರಿಗೆ, ನಮ್ಮ ವೈದ್ಯಕೀಯ ವೈದ್ಯರು ಕೂಡ ಕೆಲವೊಂದು ಈಗ ಆರೋಗ್ಯ ಸುಧಾರಿಸಿದ ಸಲುವಾಗಿ ಈ ಗುಳಿಗೆಯನ್ನು ಕೊಡ್ತಾರೆ, ನೀವು ಅದನ್ನು ತೊಗೊಳ್ರಿ ಅಂತ. ಅದು ಆ ಗುಳಿಗೆ ತೊಗೊಳ್ರಿ, ಇಷ್ಟು ಇದಾಗುತ್ತೆ, ಇಷ್ಟು ದಿನದೊಳಗೆ ನೀವು ಆರೋಗ್ಯವೃತ್ತರಾಗ್ತೀರಿ, ಶಕ್ತರಾಗ್ತೀರಿ, ಮೈಗೆ ಶಕ್ತಿ ಬರುತ್ತೆ, ಗಟ್ಟಿ ಉಂಟಾಗ್ತೀರಿ ಅಂತ. ಇದೇ ಥರ ಕೇವಲ ಹಾಲನ್ನು, ಶುದ್ಧ ಹಾಲು, ಪರಿಶುದ್ಧ ಹಾಲು ಮತ್ತು ಗಟ್ಟಿ ಹಾಲು ಇದು ಕೂಡ ಇಲ್ಲಿ ಇರ್ಬೋದಲ್ಲ?
0: ಖಂಡಿತ.
1: ಹಾಂ, ಬ್ಯಾಲೆನ್ಸ್ಡ್ ಫುಡ್ ಅಂತ.
0: ಹೌದು ಹೌದು,
1: ಸಮತೋಲನ ಆಹಾರ
0: ಖಂಡಿತ. ಸೊ ಅದು ಯಾಕೆಂದರೆ ಸರ್, ಈಗ ನೀವು ಹೇಳಿದ ಹಾಗೆ ಹಾಲನ್ನು ನಾವು ಉತ್ಪಾದನೆ ಮಾಡೋ ರೀತಿಯಲ್ಲಿ ನಮಗೆ ಅದರ ಗುಣಮಟ್ಟವು ನಿರ್ಧಾರ ಆಗುತ್ತೆ. ಹಾಲಿನಲ್ಲಿ ಎರಡು ರೀತಿಯ ಒಂದು ಗುಣಮಟ್ಟ ಬರುತ್ತೆ. ಗುಣಮಟ್ಟ ಅಂದರೆ ಅದರ ಒಂದು ಶ್ರೇಷ್ಠತೆ. ಒಂದು ರಾಸಾಯನಿಕ ಗುಣಮಟ್ಟ ಅಂತ ನಾವು ಹೇಳ್ಬೋದು, ಅಂದರೆ ರಾಸಾಯನಿಕ ವಸ್ತುಗಳು ಅದರಲ್ಲಿರ್ತವೆ. ಅದರ ರಾಸಾಯನಿಕ ಅಂತಂದರೆ ಪ್ರಕೃತಿ ದತ್ತವಾಗಿ ಬರುವಂತಹ ಪೋಷಕಾಂಶಗಳು, ಈಗ ಕೊಬ್ಬಿನಂಶ ಇರ್ಬೋದು, ಅದನ್ನು ಫ್ಯಾಟ್ ಅಂತ ಹೇಳ್ತೀವಿ, ಪ್ರೋಟೀನ್ ಅಂತ ಹೇಳ್ತೀವಿ.

0: ಇಂಗ್ಲೀಷಲ್ಲಿ ಅದನ್ನು ಕನ್ನಡದಲ್ಲಿ ಸಸಾರಜನಕ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಶಕ್ಕರಪಿಷ್ಟಗಳು ಅಂತ ಹೇಳ್ತೀವಿ. ಹಾಗೆ ಮಿನರಲ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬಂದುಬಿಟ್ಟು ಖನಿಜಾಂಶಗಳು ಅಂತ ಹೇಳ್ತೀವಿ. ಸೊ ವೈಟಮಿನ್ಸು, ಅದಕ್ಕೆ ಜೀವಸತ್ವಗಳು ಅಂತ ಹೇಳ್ತೀವಿ. ಸೊ ಇವೆಲ್ಲ ಅಂಶಗಳು ಸಮ ಪ್ರಮಾಣದಲ್ಲಿ ಸರಿಯಾದ ರೂಪದಲ್ಲಿ ಇರಬೇಕು ಅಂದರೆ ಶುದ್ಧವಾದ ಹಸುವಿನ ಕೆಚ್ಚಲಿನಿಂದ ಆರೋಗ್ಯವಂತ ವ್ಯಕ್ತಿ ಶುದ್ಧವಾದ ಪಾತ್ರೆಯಲ್ಲಿ ಕರೆಯುವಂಥ ಹಾಲನ್ನೇ ಶುದ್ಧ ಹಾಲು ಅಂತ ನಾವು ಹೇಳಬೇಕು.
1: ಡಾಕ್ಟ್ರೆ, ಈಗ ತಾವು ಹೈನುಗಾರಿಕಾ ಹೈನು ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಅದು ಹೈನು ರಸಾಯನಶಾಸ್ತ್ರದ ಮುಖ್ಯಸ್ಥರು ಮತ್ತು ಎಚ್ ಒ ಡಿ ಕೂಡ, ತಮ್ಮ ಒಂದು ಸುದೀರ್ಘ ಅನುಭವದ ಪ್ರಕಾರ ಹಾಲು ಹೆಂಗಿರಬೇಕು ಡಾಕ್ಟ್ರೆ?
0: ಹಾಲು ಹೇಗಿರಬೇಕಂದ್ರೆ, ಹಾಲು ಒಂದು ಶುದ್ಧವಾದ ಪರಿಸರದಲ್ಲಿ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವಂತ ದನದ ಕೆಚ್ಚಲಿಂದ ಕರೆದಾಗ, ಶುದ್ಧವಾದ ಪಾತ್ರೆಗಳಲ್ಲಿ ಕರೆದಾಗ ಬರುವಂಥ ಹಾಲು ಪರಿಶುದ್ಧವಾಗಿರುತ್ತೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅದು ಪರಿಶುದ್ಧ ಹಾಲು ಅಂತ ನಾವು ಹೇಳ್ಬೋದು. ಈ ಕ್ರಮಗಳನ್ನು ಅನುಸರಿಸದೆ, ಈಗ ಕೆಲವೊಮ್ಮೆ ನಾವು ಪಾತ್ರೆಗಳನ್ನು ಉಪಯೋಗಿಸ್ತೀವಿ ಹಾಲು ಕರೀಲಿಕ್ಕೆ, ಕರಿಯಂಥ ವ್ಯಕ್ತಿಯು ಸಹ ಯಾವುದೇ ಆದರೂ ಒಂದು ರೋಗದಿಂದ ನರಳ್ತಾ ಇದ್ದರೆ, ಅಥವಾ ಕರಿಯಂಥ ಸಂದರ್ಭದಲ್ಲಿ ಕೆಮ್ಮದು, ಸೀನದು, ಉಗುಳೋದು, ಅಥವಾ ಪಾತ್ರೆಗಳನ್ನು ನಾವು ಬಳಸುವಂಥ ಪಾತ್ರೆಗಳು ಸ್ವಚ್ಛವಾಗಿಲ್ಲ ಅಂದರೆ, ಮತ್ತು ಇನ್ನೊಂದೇನೆಂದರೆ ಕೆಚ್ಚಲನ್ನು ನಾವು ಕರೆಯೋದಕ್ಕಿಂತ ಮೊದಲು ಅದಕ್ಕೆ ಬಿಸಿನೀರು, ಸ್ವಲ್ಪ ಹದವಾದ ಬಿಸಿನೀರಲ್ಲಿ ಸ್ವಲ್ಪ ಕೆಚ್ಚಲಿಗೆ ನೀರನ್ನು ಹಾಕಿ ಅದನ್ನು ಒರೆಸಿ ಟವಲಲ್ಲಿ ತೊಳೆದುಬಿಟ್ಟು ಟವಲಲ್ಲಿ ಒರೆಸಿ ಆನಂತರ ಹಾಲನ್ನು ಕರಿಬೇಕು. ಎಷ್ಟೋ ಸರಿ ಆ ಹಸು ಕೆಳಗಡೆ ಮಲಗಿರುತ್ತೆ, ಮಲಗಿದಾಗ ಅದರ ಕೆಳಗಡೆ ಗಂಜು ಮತ್ತು ಸಗಣಿ ಎಲ್ಲ ಚೆಲ್ಲಿ ಹೋಗಿರುತ್ತೆ, ಅದರ ಮೇಲೆ ಕೆಚ್ಚಲು ಬಿದ್ದಾಗ ಕೆಚ್ಚಲು ಕೆಸರಾಗಿ ಇದಾಗಿರುತ್ತೆ, ಗಂಜಿ ಆಗಿರುತ್ತೆ, ಗಂಜಲಾಗಿರುತ್ತೆ, ಮತ್ತು
1: ಹಾಲು ಕರಿಬೇಕಾದ್ರೆ ಕೈ ತಾಗುತ್ತೆ,
0: ರೋಗಾಣುಗಳು ಅದರೊಳಗಡೆ
1: ಹಾಲಿನ ಜೊತೆಗೆ ಸೇರ್ಕೊಳ್ಳುತ್ತೆ.
0: ಆವಾಗ ಗುಣಮಟ್ಟ ಏನಾಗುತ್ತೆ?
1: ಕುಂಠಿತ
0: ಆಗುತ್ತೆ. ಸೊ ಆವಾಗ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಅದರೊಳಗಡೆ ಸೇರ್ಕೊಳ್ಳುತ್ತೆ.
1: ಹೇಳಿ ಡಾಕ್ಟ್ರೆ, ಈಗ ಹಾಲಿನ ಪೋಷಕಾಂಶಗಳ ಬಗ್ಗೆ ಹೇಳಿ. ಹಾಲಲ್ಲಿ ಏನೇನು ಥರದ ಪೋಷಕಾಂಶಗಳು ಇರಬೇಕು, ಈಗಿನ ಹಾಲದಲ್ಲಿ ಏನೇನು ಇವೆ, ಮತ್ತು ಒಳ್ಳೆ ಪೋಷಕಾಂಶಗಳು ನಮ್ಮ ಆಕಳಲ್ಲಿ ಮತ್ತು ಎಮ್ಮೆಯಲ್ಲಿ ಸಿಗಬೇಕಂದ್ರೆ ಅವು ಹೆಂಗಿರಬೇಕು?
0: ಓಕೆ ಸರ್, ಈಗ ಹಾಲಿನಲ್ಲಿ ಹಸುವಿನ ಹಾಲು ಮತ್ತು ಎಮ್ಮೆಯ ಹಾಲು ಅಂತ ನಾವು ಹೇಳ್ತೇವೆ. ಇಲ್ಲಿ ಏನಾಗುತ್ತಂದರೆ, ಒಂದೊಂದು ಹಾಲಿನಲ್ಲಿ ಒಂದೊಂದು ಗುಣಮಟ್ಟ ಇರುತ್ತೆ. ಈ ಗುಣಮಟ್ಟ ಅಂತ ನಾನು ಹೇಳಿದಾಗ ರಾಸಾಯನಿಕ ಗುಣಮಟ್ಟ ಮುಖ್ಯವಾಗಿ ನಮಗೆ ಪರಿಗಣನೆಗೆ ಬರುತ್ತೆ. ಮತ್ತು ಖನಿಜಾಂಶಗಳು, ಖನಿಜಾಂಶಗಳು ಶೇಕಡ 1.8-0.7% ಖನಿಜಾಂಶಗಳಿರುತ್ತೆ. ಆಗ ವಿಟಮಿನ್ಸ್, ಜೀವಸತ್ವಗಳು ಅಂತ ಹೇಳ್ತೀವಿ, ಜೀವಸತ್ವಗಳು ಇರುತ್ತೆ. ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಈ ಘನ ಪದಾರ್ಥ ಅಂತ ನಾವು ಏನು ಹೇಳ್ತೀವಿ, ಈ ಘನ ಪದಾರ್ಥದಿಂದಲೇ ನಮಗೆ ಸಿಗ್ತಕ್ಕಂಥದ್ದು ಪೌಷ್ಟಿಕತೆ. ಸೊ ಈ ಘನ ಪದಾರ್ಥನ ಹೆಚ್ಚಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಹಸುವಿನಲ್ಲಿ ತಗೊಂಡಾಗ ನಿಮಗೆ ಶೇಕಡ 12-13% ಸಾಲಿಡ್ಸ್ ಇರುತ್ತೆ ಹಸುವಿನಲ್ಲಿ. ಅದೇ ನೀವು ಎಮ್ಮೆ ಹಾಲನ್ನು ತಗೊಂಡಾಗ ಕೊಬ್ಬಿನ ಅಂಶ ಎಮ್ಮೆನಲ್ಲಿ ಜಾಸ್ತಿ ಇರುತ್ತೆ. ಹಸುವಿನ ಹಾಲಲ್ಲಿ ನಿಮಗೆ 4-5% ಇದ್ದರೆ, ನೀವು ಎಮ್ಮೆ ಹಾಲು ತಗೊಂಡಾಗ ಶೇಕಡ 5.56% ಹೋಗ್ಬೋದು. ಕೆಲವೊಂದು ಎಮ್ಮೆಗಳಲ್ಲಿ, ಕೆಲವೊಂದು ತಳಿಯ ಎಮ್ಮೆಗಳಲ್ಲಿ 7%ವರೆಗೂ ಇರುತ್ತೆ. ಸೊ ಅದು ತಳಿಯ ಮೇಲೆ ಆಧಾರವಾಗಿರುತ್ತೆ. ಸಾಮಾನ್ಯವಾಗಿ 5-5% ಕೊಬ್ಬಿನಂಶ ಇರುತ್ತೆ ಅಂತ ನಾವು ಹೇಳ್ಬೋದು. ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಎಮ್ಮೆ ಹಾಲಲ್ಲಿ. ಮತ್ತು ಇನ್ನೊಂದು ಏನಂದರೆ, ಹಾಲು ನೋಡಿದಾಗ ನಿಮಗೆ ಹಾಲಿನ ಬಣ್ಣ ನೋಡುವಾಗ ಎಮ್ಮೆ ಹಾಲಿನ ಒಂದು ಬಣ್ಣ ಸ್ವಲ್ಪ ಬಿಳಿ ಇರುತ್ತೆ, ನಮಗೆ ಹಸುವಿನ ಹಾಲಿನ ಒಂದು ಬಣ್ಣ ಸ್ವಲ್ಪ ಒಂದು ಲೈಟಾಗಿ ಎಲ್ಲೋ ಮತ್ತು ಬಿಳಿ ಕಲರ್ ಇರುತ್ತೆ.
1: ಯಾಕೆ ರುಚಿಯಲ್ಲೂ ಕೂಡ ಎಮ್ಮೆ ಹಾಲು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ.
0: ರುಚಿ ಇರುತ್ತೆ ಯಾಕೆಂದ್ರೆ ಅದರಲ್ಲಿ ಹೆಚ್ಚಿನ ಒಂದು,
1: ಮತ್ತೆ ಸ್ವಲ್ಪ ಥಿಕ್ ಕೂಡ, ದಪ್ಪ ಕೂಡ.
0: ಹೌದು ಹೌದು,
1: ಮಕ್ಕಳು ಕೂಡ ಅದು ಇಷ್ಟಪಡೋದು ಜಾಸ್ತಿ.
0: ಹೌದು,
1: ಎಮ್ಮೆ ಹಾಲನ್ನು.
0: ಹೌದು, ಯಾಕೆಂದರೆ ಅದರಲ್ಲಿ ಕೊಬ್ಬಿನಂಶ ಹೆಚ್ಚಿರುತ್ತೆ. ಸೊ ಮತ್ತು ಪ್ರೋಟೀನ್ ಅಂಶನೂ ಹೆಚ್ಚಿರುತ್ತೆ, ಸಕ್ಕರೆ ಅಂಶನೂ ಹೆಚ್ಚಿರುತ್ತೆ. ಸಕ್ಕರೆ ಅಂಶ ಅಂದರೆ ನಾವು ಹಾಲಿನಲ್ಲಿರುವಂಥ ಸಕ್ಕರೆ ಅಂಶ ಹೇಳ್ತೀವಿ, ಹೊರಗಡೆಯಿಂದ ಹಾಕಿರೋ ಸಕ್ಕರೆ ಅಂಶ. ಹಾಲಿನಲ್ಲಿ ಒಂದು ಸಕ್ಕರೆ ಅಂಶ ಇರುತ್ತೆ, ಅದು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಆ ಲ್ಯಾಕ್ಟೋಸನ್ನು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅದು ಹೆಚ್ಚು ರುಚಿಕರವಾಗಿರುತ್ತೆ, ಹೆಚ್ಚು ದಪ್ಪ ಆಗಿರುತ್ತೆ. ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ತುಂಬ ದಪ್ಪನೂ ಆಗಿರುತ್ತೆ.
1: ಡಾಕ್ಟರ್, ಇನ್ನೊಂದು, ಈಗ ಎಷ್ಟು ಹಾಲು ತೊಗೋಬೇಕು ನಾವು, ಮತ್ತು ಎಷ್ಟು ಹಾಲು ತೊಗೊಂಡ್ರೆ ನಾವು ಪೌಷ್ಟಿಕವಾಗಿ ದಷ್ಟಪುಷ್ಟವಾಗಿ ಇರ್ಬೋದು?
0: ಕನಿಷ್ಠ ಅಂದರೆ ಸರಿ, ಸಾಮಾನ್ಯವಾಗಿ ನಾವು ದಿನಕ್ಕೆ 2 ಹಾಲು ತೊಗೋಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಒಂದು ಕಪ್ ಅಂದರೆ ಹೆಚ್ಚು ಅಂದಾಜು 200-250 ml ಇರುತ್ತೆ ಒಂದು ಕಪ್. ಸೊ ಒಂದು ಕಪ್ ಹಾಲಿನಲ್ಲಿ ನಿಮಗೆ ಸಾಧಾರಣವಾಗಿ ಒಂದು 150-160 ಕ್ಯಾಲೋರೀಸ್ ಸಿಗುತ್ತೆ ನಿಮಗೆ. ಅದು ಬೆಳಿಗ್ಗೆ ಅಷ್ಟು ಮಿನಿಮಮ್ ನಿಮಗೆ ಬೇಕೇ ಬೇಕು, ಸಂಜೆ ಅಷ್ಟು ಮತ್ತೆ ಬೇಕಾಗುತ್ತೆ. ಸೊ ಇಷ್ಟು ತೊಗೊಂಡ್ರೆ ನಿಮಗೆ ದಿನಕ್ಕೆ ಹೆಚ್ಚು ಕಮ್ಮಿ 300 ಕ್ಯಾಲೋರೀಸ್ ಹಾಲಿನಿಂದ ಸಿಗುತ್ತೆ.
1: ಈಗ ಹಾಲಿನ ಒಂದು ಗುಣಮಟ್ಟ ನಿರ್ವಹಣೆ

0: ಮಾಡಬೇಕು ಅಂತೇವಲ್ಲ, ಅದು ಹೆಂಗೆ ಡಾಕ್ಟ್ರೆ?
1: ಹಾಲಿನ ಗುಣಮಟ್ಟ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಒಂದು ಹಸುವಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಹಸುವು ಯಾವುದೇ ರೀತಿಯಾದಂತಹ ರೋಗಕ್ಕೆ ತುತ್ತಾಗೋ ರೀತಿಯಲ್ಲಿ ನಾವು ಅದನ್ನು ನೋಡ್ಕೋಬೇಕು. ಹಸುವಿನ ಮೈಯನ್ನು ಆಗಾಗ ತೊಳಿಬೇಕು. ಹಸುಗಳನ್ನು ಸಾಕಷ್ಟು ಸಾರಿ ನಾವು ಕಟ್ಟಾಕಿ ಮೇಯಿಸ್ತೀವಿ, ಅದಕ್ಕಿಂತ ಹಸುಗಳನ್ನು ಬಿಟ್ಟು ಮೇಯಿಸೋದ್ರಿಂದ ಸಾಕಷ್ಟು ಒಳ್ಳೆಯದಿರುತ್ತೆ. ಅವು ಸಾಕಷ್ಟು ತಮಗೆ ಬೇಕಾದ ಹುಲ್ಲನ್ನು ಆಯ್ಕೆ ಮಾಡ್ಕೊಂಡು ತಿಂದ್ಕೊಂಡಾಗ ಭಾಳಷ್ಟು ಚೆನ್ನಾಗಿ ಹಾಲು ಉತ್ಪಾದನೆ ಆಗುತ್ತೆ, ಹಾಲಿನ ಗುಣಮಟ್ಟವೂ ಚೆನ್ನಾಗಿರುತ್ತೆ. ಈಗ ಇತ್ತೀಚಿನ ದಿನಗಳು ಏನಾಗಿದೆ, ನಾವು ಕಟ್ಟಿಬಿಟ್ಟು ಬೇಕಾದಂಥ ಮೇವನ್ನು ಹಾಕಲ್ಲ ನಾವು. ಈ ರೀತಿಯಾದಂಥ ಒಂದು ಸಂದರ್ಭದಕ್ಕೆ ಬಂದಾಗ ಅದು ತಿನ್ನುತ್ತೆ. ಆದರೆ ಅದನ್ನು ಒಂದು ಗುಣಮಟ್ಟವನ್ನು ನೋಡಿದಾಗ ಅದನ್ನು ನಾವು ಅದರ ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು, ಮತ್ತು ಹಾಲಿನ ಒಂದು ಕರೆಯುವಂಥ ವ್ಯಕ್ತಿ ಶುದ್ಧವಾಗಿರಬೇಕು. ಕೊಠಡಿಗೆ ಮುಖ್ಯವಾಗಿ ಇಲ್ಲಿ ನಾವು ದನವನ್ನು ಹಸುವನ್ನು ಕಟ್ತೀವಿ, ಅಲ್ಲಿ ಕೊಠಡಿ ಭಾಳ ಶುಭ್ರವಾಗಿರಬೇಕು, ಅಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರ್ತಾ ಇರಬೇಕು. ಮತ್ತು ಗಂಜಲು, ಏನು ಹಸುವು ಗಂಜಲು ಹಾಕಿದ ತಕ್ಷಣ ಅದು ಸರಾಗವಾಗಿ ಹರಿದು ಮೊರೆಗೆ ಹೋಗಿ ಬೀಳಬೇಕು. ಮತ್ತು ಸಗಣಿಯು ಸಹ ಗಂಜಿನ ಜೊತೆಗೆ ಹರಿದು ಹೋಗಿ ಬೀಳಬೇಕು. ಅದನ್ನು ನೀರಾಕಿ
0: ಅಲ್ಲೇ ನಿಲ್ಲಬಾರ್ದು,
1: ನಿಲ್ಲಬಾರ್ದು.
0: ಮತ್ತು ಪ್ರಾಣಿನಿಗೂ ಅದು ಏನು ಎಮ್ಮೆ ಆಗಲಿ ದನ ಆಗಲಿ ಅದ್ರ ಮೇಲೆ ಮತ್ತೆ ಮಲ್ಕೊಳ್ಳಂಗೆ ನೀವು ಅವಕಾಶ ಮಾಡಿಕೊಡ್ಬಾರ್ದು,
1: ಮಾಡಬಾರ್ದು.
0: ಈ ನಿಮ್ಮ ಆಕಳು ಸ್ವಚ್ಛವಾಗಿರಲಿ ಮತ್ತು ಅದಕ್ಕೂ ಕೂಡ ಪೂರಕವಾದ ಒಂದು ವಾತಾವರಣ ಬೇಕಲ್ಲ.
1: ಹೌದು, ಅದನ್ನು ನಾವು ನಿರ್ಮಾಣ
0: ಮಾಡಬೇಕು. ಪ್ರಾಣಿ ಇರುತ್ತೆ ಅದ್ರ ಗೊತ್ತಿರುತ್ತೆ ಅದಕ್ಕೆಲ್ಲ.
1: ಹೌದು.
0: ಇನ್ನೊಂದು ಡಾಕ್ಟ್ರೆ, ಹಾಲಿನ ಉಪ ಉತ್ಪನ್ನದ ಬಗ್ಗೆನೂ ಕೂಡ ಮಾತಾಡ್ಬಿಡಿ. ಈಗ ಸಾಕಷ್ಟು ಉತ್ಪನ್ನ ಇದೆ, ಸಾಕಷ್ಟು ಉತ್ಪನ್ನ ಮಾಡೋದ್ರಿಂದ ಅದು ಕೂಡ ಒಂದು ಇವತ್ತು ನಮ್ಮ ರೈತ ಮಕ್ಕಳಲ್ಲಿ ಅದೇ ಒಂದು ಉದ್ಯೋಗ ಆ ಥರನು ಕೂಡ ಬಾಯಿಸಿದ್ದಾರೆ, ಮಾಡ್ತಾನೆ ಇದ್ದಾರೆ. ಸರ್ಕಾರ ಕೂಡ ಹೆಚ್ಚು ಹೆಚ್ಚು ಜನರಿಗೆ ಹಾಲು ಕೊಡ್ರಿ, ನಾವು ನಿಮಗೆ ಎಲ್ಲ ಥರದಿಂದ ಸಹಾಯ ಸಹಕಾರ ಮಾಡ್ತೇವಂತ ಸರ್ಕಾರನು ಅನೇಕ ಯೋಜನೆಗಳನ್ನು ತಂದು ಇವತ್ತು ರೈತರ ನೆರವಿಗೆ ಧಾವಿಸಿದೆ. ಹಾಲು ಕೂಡ ಅಗಾಧ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾನೆ ಇದೆ.
1: ಹೌದು ಸರ್, ಕೈಗಾರಿಕೆ ಏನಿದೆ, ಹಾಲಿನ ಒಂದು ಕೈಗಾರಿಕೆ ಭಾಳಷ್ಟು ಬೆಳೀತಾ ಇದೆ. ಇವತ್ತು ಎಷ್ಟೋ ಜನ ಕೆಲಸ ಇಲ್ದಿರ್ತಕ್ಕಂಥ ನಿರುದ್ಯೋಗಿಗಳು ಕೆಲವ ಒಂದು ಸ್ವತಃ ಅವರೇ ಒಂದು ಒಂದು ಕಾರ್ಯಕ್ರಮಗಳನ್ನು ಓಪನ್ ಮಾಡಿ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ತುಪ್ಪವನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು. ಏನಾಗಿದೆ ಅಂದರೆ ಹಾಲಿಗಿಂತ ಹೆಚ್ಚು ಹಾಲಿನ
0: ಉಪ ಉತ್ಪನ್ನಗಳಿಗೆ ಬೆಲೆ ಬಂದಿದೆ,
1: ಬೆಲೆ ಬಂದಿದೆ. ಅದರ ಒಂದು ಪೌಷ್ಟಿಕತೆಯೂ ಜಾಸ್ತಿ ಇದೆ. ಈಗ ನಾವು ಮೊದಲು ಹಾಲು ಮತ್ತು ಹಾಲಿನ ಪೌಡ್ರನ್ನು ಮಾತ್ರ ಬಳಸ್ತಾ ಇದ್ವಿ, ಇವತ್ತು ಅನೇಕ ಉತ್ಪನ್ನಗಳಿದೆ. ಪನ್ನೀರಿದೆ, ಪನ್ನೀರಲ್ಲಿ ಎಷ್ಟು ಸುಮಾರು ನೀವು ಉತ್ಪನ್ನಗಳನ್ನು ತಯಾರಿಸ್ಬೋದು. ಅದೇ ಥರ ಚೀಸ್ ಇದೆ, ಚೀಸ್ ಅಂತಕ್ಕಂಥದ್ದು ಇವಾಗ
0: ಪನ್ನೀರ್ ಮಸಾಲ, ಪನ್ನೀರ್ ಮಂಚೂರಿ, ಇನ್ನೂ ಏನೇನೋ.
1: ಹೌದು, ಸುಮಾರು ಉತ್ಪನ್ನಗಳು ಮಾಡ್ಬೋದು ಪನ್ನೀರಿಂದ. ಹಾಗೆ ಈ ಥರ ಬೇರೆ ಬೇರೆ ವ್ಯಾಲ್ಯೂ ಹಾರ್ಡೆಡ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ವ್ಯಾಲ್ಯೂ ಹಾರ್ಡೆಡ್ ಪ್ರಾಡಕ್ಟ್ಸ್ ಅಂದರೆ ಆ ಉತ್ಪನ್ನಗಳಿಗೆ ವ್ಯಾಲ್ಯೂವನ್ನು ಅಡಿಷನ್ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ಅವರ ಒಂದು ಬಳಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಜೀವಿತಾವಧಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ.
0: ಅದೇ,
1: ಸೊ ಅದನ್ನು ಮಾಡಿ ಇವತ್ತು ಸಾಕಷ್ಟು ಜನ ಈ ಒಂದು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಅವರೇ ಸ್ವತಃ ಆಗಿ ಒಂದು ಕಾರ್ಖಾನೆಯನ್ನು ಓಪನ್ ಮಾಡಿಕೊಂಡು ತುಪ್ಪನ ಉತ್ಪಾದನೆ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಚೀಸನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಬೆಣ್ಣೆಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಕೋವಾ ಮತ್ತು ಇತರೆ ಸ್ವೀಟ್ ಅನೇಕ ಸಿಹಿ ತಿಂಡಿಗಳಿದ್ದಾವೆ. ಅಲ್ಲಿ
0: ಸರ್ಕಾರ ಕೂಡ PMFME ಅಂತ ಒಂದು ಯೋಜನೆಯನ್ನು ತಂದಿದೆ.
1: ಹೌದೌದು,
0: ಈ ಯೋಜನೆ ಸರ್ಕಾರದ ಒಂದು ಯೋಜನೆ ಆಗಿದೆ.
1: ಹೌದು,
0: ಅಲ್ಲಿ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಇರುತ್ತೆ.
1: ಹೌದು,
0: ಏನೇನು ಸಹಾಯ ಸೌಲಭ್ಯ ಸಿಗುತ್ತೆ ಅದನ್ನು ಕೂಡ ನಮ್ಮ ರೈತರು ಪಡ್ಕೊಂಡಿದ್ದಾರೆ. ಇನ್ನು ಕೆಲವರು ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ.
1: ಖಂಡಿತ ಸರ್, ಖಂಡಿತ. ಈಗ ನಮ್ಮಲ್ಲಿನ ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ತರಬೇತಿಯನ್ನು ಪಡ್ಕೊಂಡು ಹೋಗ್ತಾರೆ. ಸರ್, ನಾವು ಈ ರೀತಿಯಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ, ನಾವೊಂದು ಸಣ್ಣ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕಂತ ಇದ್ದೀವಿ ಹಾಲಿನ ಒಂದು ಉತ್ಪನ್ನಗಳ ಬಗ್ಗೆ. ಸೊ ನಮಗೆ ಒಂದು ರೀತಿ ತರಬೇತಿ ಬೇಕಾಗುತ್ತೆ, ನಮ್ಮಲ್ಲಿ ನಿಮ್ಮಲ್ಲಿ ತರಬೇತಿ ಸಿಗುತ್ತಾ ಅಂತೇಳಿ ನಮ್ಮಲ್ಲೂ ಬರ್ತಾರೆ. ಸೊ ನಾವು ನಮ್ಮ ಕಾಲೇಜಿನಿಂದ ಈಗ ಸಾಕಷ್ಟು ಬಾರಿ ಹಲವಾರು ಈ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ರೈತರಿಗೆ ಮಾಡಿದ್ದೀವಿ. ಮತ್ತು ಹಾಲಿನ ಒಂದು ಈ ಎಂಟರ್ಪ್ರಿನರ್ಸ್ ಉದ್ಯಮಿಗಳು ಏನಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಸೊ ಆಗ ಈ ಒಂದು ಕೆಲಸ ನಿರಂತರವಾಗಿ ನಡೀತಾನೆ ಇರ್ತದೆ. ಅವ್ರು ಬರ್ತಾರೆ, ಬಂದಾಗ ಅವರು ಸಾಕಷ್ಟು ಒಂದು ಡೌಟ್ಸ್ ಏನಿರುತ್ತೆ ಹಾಲಿನ ಬಗ್ಗೆ ಅಥವಾ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಕೆಲವರು ವಾಪಸ್ ಹೋದ ನಂತರ ಅವ್ರದೇ ಆದಂಥ ಒಂದು ಬಿಸ್ನೆಸ್, ಅವ್ರದೇ ಆದಂಥ ಒಂದು ವ್ಯಾಪಾರವನ್ನು ಹಾಲಿನ ಒಂದು ಇದರಲ್ಲಿ ಪ್ರಾರಂಭ ಮಾಡಿದ್ದಾರೆ.
0: ಡಾಕ್ಟರ್, ಇವತ್ತು ನಮ್ಮ ದೇಶದಲ್ಲಿ ನಾವು ಮೊದಲಿಂದ ಪರಂಪರಾಗತ ತಳಿಗಳನ್ನು ನಾವು ಅವಲಂಬಿಸಿದ್ವಿ. ನಮ್ಮ ಕರ್ನಾಟಕದಲ್ಲಿ ಕೆಲವು ಏನು ಆಕಳ ತಳಿಗಳಿದ್ದಾವೆ, ಅದೇ ಥರ ಎಮ್ಮೆ ತಳಿಗಳಿದ್ದಾವೆ. ಈಗ ನಾವು ವಿದೇಶದಿಂದ ವಿದೇಶ ತಳಿಗಳನ್ನು ಕೂಡ ನಾವು ಸಂಕರಣ ತಳಿಗಳನ್ನು ಕೂಡ

0: ತರಿಸ್ಕೊಂಡು ಅವುಗಳನ್ನೇ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ. ಯಾಕಂದರೆ ಹೆಚ್ಚು ಹೆಚ್ಚು ಹಾಲು ನಮಗೆ ಬೇಕು ಅಂತ. ಡಾಕ್ಟರ್, ಈಗ ಅಜಗಜ್ಜೆ ಅಂತಾರ ವ್ಯತ್ಯಾಸ ಇದೆಯೇನು ಆ ಒಂದು ಹಾಲಿಗೆ ನಮ್ಮ ಈ ಲೋಕಲ್ ಆಕಳ ಹಾಲಿಗೆ ಅಥವಾ ಎಮ್ಮೆ ಹಾಲಿಗೆ?
1: ರೀತಿ ನೋಡೋದಾದರೆ ಹಾಲಿನ ಗುಣಮಟ್ಟ ನಾನು ಆಗಲೇ ಹೇಳಿದಾಗೆ ಹಲವಾರು ಒಂದು ಅಂಶಗಳಿಂದ ಕೂಡಿರುತ್ತೆ. ಅದು ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ನೀವು ಹೇಳ್ದಂಗೆ ಕ್ರಾಸ್ ಬ್ರೀಡ್ ಅಂತ ನಾವು ಹೇಳ್ತೀವಿ, ನೇಟಿವ್ ಬ್ರೀಡ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸ್ವದೇಶ ತಳಿಗಳು ಮತ್ತು ವಿದೇಶಿ ತಳಿಗಳು. ಸ್ವದೇಶ ತಳಿಗಳ ಹಾಲಿನ ಒಂದು ಉತ್ಕೃಷ್ಟ ಅಂತ ಹೇಳ್ತಾರೆ, ವಿದೇಶಿ ತಳಿದು ಇಲ್ಲ ಅಂತ ಹೇಳ್ತಾರೆ. ಅದು ಹಂಗೆ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಥರ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಹಾಲಿನ ಒಂದು ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿದಾಗ ಎಲ್ಲದರಲ್ಲೂ ಸಹ ನಮಗೇನು ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ ಆ ಒಂದು ಪೋಷಕಾಂಶಗಳು ಎರಡರಲ್ಲೂ ಇದೆ. ಅದರಲ್ಲಿ ನಾವು ಯಾವ ರೀತಿಯಾದಂಥ ಒಂದು ವಿಧಾನಗಳನ್ನು ಅನುಸರಿಸುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ಅವಲಂಬಿಸರಾಗಿರುತ್ತೆ.
0: ಇಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ತಳಿಗಳು ಯಾವ್ಯಾವುದು, ಆಕಳಲ್ಲಾಗಲಿ ಎಮ್ಮೆಲ್ಲಾಗಲಿ ಡಾಕ್ಟ್ರೆ?
1: ಈಗ ಸ್ಥಳೀಯ ತಳಿಗಳು ಅಂದರೆ ನಮಗೆ ಆಕಳಲ್ಲಿ ಇವಾಗ ಗಿರ್ ಅಂತ ಮಲೆನಾಡು ಗಿಡ್ಡ ಅಂತ ಹೇಳ್ತೀವಿ, ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥ ಮಲೆನಾಡು ಗಿಡ್ಡ. ನೀವು ಈ ಕಡೆ ಶಿವಮೊಗ್ಗ ಆ ಕಡೆಯಲ್ಲಿ ಹೋದರೆ ಸಣ್ಣ ಒಂದು ಗಾತ್ರದ ಒಂದು ಹಸು ಕಾಣುತ್ತೆ, ಅವೆಲ್ಲ ನಮಗೆ ಸ್ಥಳೀಯ ದನಗಳು. ಸೊ ಅದೇ ಥರ ಮುರ್ರ ಅವೆಲ್ಲ ನಮಗೆ ಎಮ್ಮೆಗಳಲ್ಲಿ. ಸೊ ಈ ರೀತಿಯಾದಂಥ ತಳಿಗಳು ಸುಮಾರು ಇದ್ದಾವೆ. ಹಳ್ಳಿಕಾರ ಅಂತ ಒಂದು ತಳಿ ಇದೆ, ಈಗ ಕ್ರಾಸ್ ಬ್ರೀಡ್ ಬಂದರೆ ನಿಮಗೆ ಎಚ್ ಎಫ್ ಅಂತ ಹೇಳ್ತೀವಿ, ಆಮೇಲೆ ಜೆರ್ಸಿ ಅಂತ ಹೇಳ್ತೀವಿ, ಇವೆಲ್ಲ ಒಂದು ವಿದೇಶಿ ತಳಿಗಳು. ಸೊ ನಮ್ಮ ತಳಿಗಳಲ್ಲಿ ಏನಂದರೆ ನಮ್ಮ ತಳಿಗಳಲ್ಲಿ ಇಳುವರಿ ಕಮ್ಮಿ ಇರುತ್ತೆ. ಸೊ ವಿದೇಶಿ ತಳಿಗಳು ಏನೇ ಅಂತ ನಾವು ಕ್ರಾಸ್ ಬ್ರೀಡ್ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಈಗೇನಾಗಿದೆ ಅಂದರೆ ಈ ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಕಮರ್ಷಿಯಲಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಕಮರ್ಷಿಯಲಾಗಿ ನೋಡೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಬೇಕಾಗಿದೆ, ಇಳುವರಿ ಜಾಸ್ತಿ.
0: ಅದೇ ಥರ ಎಮ್ ಎಲ್ ಒಂದೆರಡು ತಳಿಗಳನ್ನು ಹೇಳ್ಬಿಡಿ.
1: ಹಾಂ, ಎಮ್ ಎಲ್ ಮುರ ಅಂತ ಇದೆ, ಮುರದಲ್ಲೂ ನಿಮಗೆ ಹಾಲು ಚೆನ್ನಾಗಿ ಬರುತ್ತೆ, ಒಳ್ಳೆ ಗುಣಮಟ್ಟ ಬರುತ್ತೆ. ಸೊ ಈ ಇದ್ರೂ ಸಹ ನೀವು ಸಾಕ್ಬೋದು. ಅದಕ್ಕೆ ನಾವು ಸಾಕಷ್ಟು ಬಾರಿ ರೈತರಿಗೆ ಏನು ಹೇಳ್ತೀವಿ ಅಂದರೆ ನೀವು ನಾಲ್ಕು ಹಸು ಕಟ್ಕೊಂಡು ಒಂದು ಎಮ್ಮೆ ಕಟ್ಟಿ.
0: ಅದೇ ಬೇಕು ಡಾಕ್ಟ್ರೆ. ಅಂದರೆ ಇವತ್ತು ಒಬ್ಬ ಯುವಕ ಅಥವಾ ಯುವತಿ ಎಷ್ಟು ಎಮ್ಮೆ ಅಥವಾ ಆಕಳನ್ನು ಸಾಕಿದರೆ ಅವನು ಸ್ವಲ್ಪ ಆದಾಯ ಗಳಿಸ್ಬೋದು?
1: ಹೌದು. ಏನಾಗುತ್ತೆ, ಬರೀ ಹಸುವಿನ ನೀವು ಕಟ್ಟೋದ್ರಿಂದ ಒಂದು ನಿಮಗೆ ಇಳುವರಿ, ಇವಾಗ ವಿದೇಶಿ ತಳಿ ಕ್ರಾಸ್ ಬ್ರೀಡ್ಸ್ ಅಂತ ಹೇಳಿದ್ವಿ ನಾವು, ಈ ಕ್ರಾಸ್ ಬ್ರೀಡ್ಸಲ್ಲಿ ನಿಮಗೆ ಇಳುವರಿ ಜಾಸ್ತಿ ಬರ್ತಾ ಇದೆ, ಆದರೆ ಗುಣಮಟ್ಟ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಗುಣಮಟ್ಟವನ್ನು ನೀವು ಸರಿದೂಗಿಸ್ಲಿಕ್ಕೆ ನೀವು ಒಂದು ಎಮ್ಮೆ ಕಟ್ಟಿದರೆ, ನಾಲ್ಕು ಹಸುಗಳಿಗೆ ಒಂದು ಎಮ್ಮೆ ಕಟ್ಟಿದರೆ ಆ ಒಂದು ಎಮ್ಮೆ ಹಾಲು ನಾಲ್ಕು ಹಸುವಿನ ಹಾಲನ್ನು ಸರಿದೂಗಿಸ್ಬಿಟ್ಟು ಗುಣಮಟ್ಟವನ್ನು
0: ಕಾಪಾಡ್ಕೋಬೋದು.
1: ಆವಾಗ ರೈತರಿಗೆ ನಷ್ಟ ಆಗೋದಿಲ್ಲ.
0: ಅಂದರೆ ಹಾಲನ್ನು ನೀವು ಸೇರಿಸ್ಬೋದು.
1: ಈಗ ನಮ್ಮಲ್ಲೆಲ್ಲ ಸಂಗ್ರಹಣೆ ಆಗ್ತಕ್ಕಂಥ ಹಾಲು ಎಲ್ಲ ಮಿಕ್ಸ್ಡ್ ಹಾಲೆ. ನಾವು ಎಮ್ಮೆ ಹಾಲು ಮತ್ತೆ ಹಸುವಿನ ಹಾಲು ಮಿಕ್ಸ್ ಮಾಡಿ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ. ಕೆಲವೊಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಈ ಬೆಳಗಾಮು ಆ ಭಾಗದಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿ, ಯಾಕಂದರೆ ಕೆಲವು ಗ್ರಾಹಕರು ಪ್ರತ್ಯೇಕವಾದಂಥ ನಮಗೆ ಎಮ್ಮೆ ಹಾಲೇ ಬೇಕು ಅಂತ ಕೇಳುವಂಥ ಗ್ರಾಹಕರು ಇರುವಾಗ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಎಮ್ಮೆಗಳು ಜಾಸ್ತಿ.
0: ಹೌದು.
1: ಹಾಗಾಗಿ ಅವ್ರೇನು ಮಾಡ್ತಾರೆ, ಎಮ್ಮೆ ಹಾಲನ್ನು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿಬಿಟ್ಟು ಆ ಎಮ್ಮೆ ಹಾಲು ಅಂತಕ್ಕಂಥ ಬ್ರ್ಯಾಂಡಲ್ಲೇ ಅವರು ಸಪ್ರೇಟಾಗಿ ನಂದಿನಿ ಬ್ರ್ಯಾಂಡಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ. ಯಾರಿಗೂ ಎಮ್ಮೆ ಹಾಲಿನ ಅವಶ್ಯಕತೆ ಅವರು ಎಮ್ಮೆ ಹಾಲನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಪರ್ಚೇಸ್ ಖರೀದಿ ಮಾಡ್ಬೋದು. ಬಟ್ ಬಹುತೇಕ ಈ ಕಡೆ ಇರತಕ್ಕಂಥ ಈ ಸೌತ್ ಏನು ದಕ್ಷಿಣ ಕರ್ನಾಟಕದಲ್ಲೆಲ್ಲ ಮಿಕ್ಸ್ಡ್ ಇರುತ್ತೆ ನಮಗೆ, ಯಾಕೆಂದರೆ ಈಗ ಈ ಭಾಗದಲ್ಲಿ ಎಮ್ಮೆ ಹಾಲು ಕಮ್ಮಿ ದಕ್ಷಿಣ ಕರ್ನಾಟಕದಲ್ಲಿ. ಸೊ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ಸಪ್ರೇಟಾಗಿ ಮಾಡ್ತಾರೆ. ಬಟ್ ಈ ಭಾಗದಲ್ಲಿ ಎಮ್ಮೆ ಹಾಲು ಕಡಿಮೆ ಇರೋದ್ರಿಂದ ನಾವು ಹಸುವಿನ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಅದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹಾಲನ್ನು ನಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಇದು ಕ್ರಮ ಇದೆ.
0: ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಎಂ ಅವರೇ, ಪ್ರಸ್ತುತ ಹೈನು ಮಹಾವಿದ್ಯಾಲಯದ ಹೈನು ರಸಾಯನಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಹಾಲು ಮತ್ತು ಹಾಲಿನ ಉಪ ಉತ್ಪನ್ನಗಳ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ಕೆಲವು ರೈತರು ಇರ್ತಾರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆಗೆ ಸಂಪರ್ಕ ಮಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಿ.
1: ನನ್ನ ನಂಬರು 8867364900. ಮತ್ತೊಮ್ಮೆ ಹೇಳ್ತೀನಿ, 8867364900.
0: ಧನ್ಯವಾದಗಳು.
1: ಧನ್ಯವಾದ.
2: ಇದುವರೆಗೂ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಈ ಕುರಿತು ಬೆಂಗಳೂರಿನ ಹೈನುಗಾರಿಕಾ ಕಾಲೇಜ್

ಕಾಲೇಜಿನ ಹೈನು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾ ರಾಜಣ್ಣ ಎಂ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇದೀಗ ಜಾನಪದ ಸಂಗೀತ. ತುರುವೈಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

0: ಇದುವರೆಗೂ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ.

0: आप अपना बुढ़ापा भी गौरव के साथ बिता सको।
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ವಾರ್ತೆಗಳ ವಿವರ. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗಳನ್ನು ಇಂದು ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಮಂಡಳಿಯ ಸಭೆಯಲ್ಲಿ ಈ ಅನುಮೋದನೆ ನೀಡಲಾಗಿದೆ. ಭಾರತೀಯ ಸೇನೆಗಾಗಿ ರಾಸಾಯನಿಕ ಜೈವಿಕ ವಿಕಿರಣ ಮತ್ತು ಅಣುಪತ್ತೆ ವಾಹನಗಳು, ಹೈ ಮೊಬಿಲಿಟಿ ವಾಹನಗಳು, ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ಗಳು ಸೇರಿದಂತೆ ಅಗತ್ಯ ಉತ್ಪನ್ನಗಳು ಖರೀದಿ ಪ್ರಸ್ತಾವನೆಯಲ್ಲಿ ಸೇರಿವೆ. ಇದೇ ವೇಳೆ ಭಾರತೀಯ ನೌಕಾಪಡೆಗಾಗಿ ಆರುದ್ರ ರಾಡಾರ್ಗಳು ಮತ್ತು ಯುದ್ಧ ನೌಕೆ ಪ್ರೊಪೆಲ್ಷನ್ ವ್ಯವಸ್ಥೆಯಾದ ಎಂಜಿಟಿ ಹಾಗೂ ಭಾರತೀಯ ವಾಯುಪಡೆಗಾಗಿ ಭೂ ಆಧಾರಿತ ಬಹುಪಯೋಗಿ ಜಾಮರ್ಗಳ ಖರೀದಿಗೆ ಅನುಮೋದನೆ ನೀಡಲಾಗಿದೆ. ಒಟ್ಟು ಶೇಕಡ 98% ಖರೀದಿಗಳನ್ನು ಭಾರತೀಯ ಕೈಗಾರಿಕೆಗಳಿಂದ ಮಾಡಲಾಗುವುದು. ಇದು ವಿದೇಶಿ ಮಾರಾಟಗಾರರ ಮೇಲಿನ ಅವಲಂಬನೆ ಕಡಿಮೆ ಮಾಡಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಡ್ಯುರಾಂಟ್ ಕಪ್ ಪಂದ್ಯಾವಳಿ 2026 ಅಧ್ಯಕ್ಷರ ಕಪ್ ಅನ್ನು ವಿಜೇತ ತಂಡವಾದ ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡ್ಯುರಾಂಟ್ ಫುಟ್ಬಾಲ್ ಪಂದ್ಯಾವಳಿ ಮಂಡಳಿ ಅಧ್ಯಕ್ಷ ಹಾಗೂ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಮಂಡಳಿಯ ಉಪಾಧ್ಯಕ್ಷರು, ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ನ ಅಧಿಕಾರಿಗಳು ಮತ್ತು ಆಟಗಾರರು ಉಪಸ್ಥಿತರಿದ್ದರು. ಯುವಜನತೆ ಮಾದಕ ವಸ್ತು ದುರುಪಯೋಗದ ವಿರುದ್ಧ ದೃಢ ನಿಲುವು ತಳೆದು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅಸ್ಸಾಂನ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ವಿರುದ್ಧದ ಹೋರಾಟಕ್ಕೆ ಯುವಜನತೆ ಬದ್ಧರಾಗಬೇಕು. ಶೈಕ್ಷಣಿಕ ಸಂಸ್ಥೆಯ ಮೌಲ್ಯವು ಕೇವಲ ಶ್ರೇಯಾಂಕಗಳಿಂದ ನಿರ್ಧಾರವಾಗುವುದಿಲ್ಲ, ಸಮಾಜವನ್ನು ಪರಿವರ್ತಿಸುವ ಸಾಮರ್ಥ್ಯದಲ್ಲೇ ಅದರ ನಿಜವಾದ ಮೌಲ್ಯ ಅಡಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಅಲ್ಲದೆ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ 110 ಕೋಟಿ ರೂಪಾಯಿ ವೆಚ್ಚದ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಡೀ ಜಗತ್ತು ಅನಿಶ್ಚಿತತೆಯ ಬಗ್ಗೆ ಚಿಂತಿತರಾಗಿರುವ ಯುಗದಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಸಂಬಂಧ ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲಕ್ಸೆಂಬರ್ಗ್ನ ಉಪಪ್ರಧಾನಿ ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟ್ಟೆಲ್ ಅವರನ್ನು ನವದೆಹಲಿಯಲ್ಲಿ ಇಂದು ಭೇಟಿಯಾದ ಸಂದರ್ಭದಲ್ಲಿ ಡಾ ಜೈಶಂಕರ್ ಈ ವಿಷಯ ತಿಳಿಸಿದರು. ಈ ಭೇಟಿಯು ಭಾರತ ಮತ್ತು

0: ಡಿಸೆಂಬರ್ ನಡುವೆ ಬೆಳೆಯುತ್ತಿರುವ ಮತ್ತು ಆಳವಾದ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ವ್ಯಾಪಾರ, ಹೂಡಿಕೆ, ಆರ್ಥಿಕ ಸಹಕಾರವು ಪ್ರಮುಖವಾಗಿದ್ದು, ಇವುಗಳನ್ನು ಮೀರಿ ಎರಡೂ ಕಡೆಯವರು ಬಾಹ್ಯಾಕಾಶ, ಡಿಜಿಟಲ್ ಮತ್ತು ಹಸಿರು ತಂತ್ರಜ್ಞಾನಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕಿದೆ ಎಂದರು. ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟ್ಟಲ್ ಮಾತನಾಡಿ, ಭಾರತದೊಂದಿಗೆ ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ಹೊಂದಿದೆ. ಸಂಬಂಧವನ್ನು ಗಾಢವಾಗಿಸಲು ಎರಡೂ ಕಡೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಕಟ್ಟಡ ಕುಸಿತ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಒಟ್ಟು 12 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಪೈಕಿ 7 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ರಕ್ಷಿಸಲ್ಪಟ್ಟವರ ಪೈಕಿ 3ರ ಸ್ಥಿತಿ ಗಂಭೀರವಾಗಿದ್ದು, ಇಬ್ಬರು ಆರೋಗ್ಯವಾಗಿದ್ದಾರೆ. ಒಬ್ಬರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಏಮ್ಸ್ ದೆಹಲಿ ತಿಳಿಸಿದೆ. ಇದೇ ವೇಳೆ ಕಟ್ಟಡ ಕುಸಿತ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮತ್ತು ಆ ಕಟ್ಟಡವನ್ನು ಮಾನ್ಯ ಅನುಮತಿಗಳೊಂದಿಗೆ ನಿರ್ಮಿಸಲಾಗಿದೆಯೇ ಹಾಗೂ ನಿರ್ವಹಿಸಲಾಗಿದೆಯೇ ಎಂದು ಪರಿಶೀಲಿಸುವಂತೆ ದೆಹಲಿ ಹೈಕೋರ್ಟ್ ದೆಹಲಿ ಮಹಾನಗರ ಪಾಲಿಕೆಗೆ ನಿರ್ದೇಶಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರ ದಕ್ಷಿಣ ವಲಯದ ಎಂಸಿಡಿ ಉಪ ಆಯುಕ್ತ ರಾಕೇಶ್ ಕುಮಾರ್, ಅಧೀಕ್ಷಕರ ಇಂಜಿನಿಯರ್ ರಣವೀರ್ ಸಿಂಗ್, ಕಾರ್ಯಪಾಲಕ ಇಂಜಿನಿಯರ್ ಲಲಿತ್ ಕುಮಾರ್, ಸಹಾಯಕ ಇಂಜಿನಿಯರ್ ಸುನೀಲ್ ಚೌಹಾಣ್ ಹಾಗೂ ಕಿರಿಯ ಇಂಜಿನಿಯರ್ ಒಬ್ಬರನ್ನು ಅಮಾನತುಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಹಲವು ಸರಕು ಸೇವೆ ರೈಲುಗಳಿಗೆ ಮತ್ತು ವಡೋದರಾ ತಾಂಡಾ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ವೈದ್ಯಕೀಯ ಪ್ರವಾಸೋದ್ಯಮವು ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಸದ್ಭಾವನೆ ಮೂಡಿಸುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಎಕ್ಸ್ಪೋ ಸಂಜೀವನಿ 2026 ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಲಿಷ್ಠ ವೈದ್ಯಕೀಯ ವ್ಯವಸ್ಥೆಯ ಮೂಲಕ ಜಾಗತಿಕ ಆರೋಗ್ಯ ಸೇವೆಗಳ ಅಗತ್ಯಗಳನ್ನು ಪೂರೈಸುವಲ್ಲಿ ಭಾರತ ಹೊಂದಿರುವ ಸಾಮರ್ಥ್ಯವನ್ನು ಈ ಕಾರ್ಯಕ್ರಮ ಮುನ್ನೆಲೆಗೆ ತರುತ್ತಿದೆ ಎಂದರು. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಭಾರತದ ಪಾತ್ರವನ್ನು ಪ್ರಸ್ತಾಪಿಸಿದ ಸಚಿವರು, ಅಗತ್ಯವಿದ್ದವರಿಗೆ ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪೂರೈಸಲು ಭಾರತ ಹಗಲು ರಾತ್ರಿ ಕಾರ್ಯನಿರ್ವಹಿಸುವ ತ್ವರಿತ ಸಹಾಯವಾಣಿ ವ್ಯವಸ್ಥೆ ಮಾಡಿತ್ತು. ಅಲ್ಲದೆ 100ಕ್ಕೂ ಹೆಚ್ಚು ದೇಶಗಳಿಗೆ ತುರ್ತು ವೈದ್ಯಕೀಯ ಸಾಮಗ್ರಿಗಳನ್ನು ವಿಮಾನದ ಮೂಲಕ ರವಾನಿಸಿತ್ತು ಎಂದು ಹೇಳಿದರು. ರಾಜ್ಯಗಳ ಭಾಗವಹಿಸುವಿಕೆಯ ಮೂಲಕ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಬಲಪಡಿಸುವ ಕ್ರಿಯಾ ಯೋಜನೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ಇಂದು ನಡೆದ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಹಿಸಿದ್ದರು. 2027 ಮಾರ್ಚ್ ವೇಳೆಗೆ 300 ಆದ್ಯತೆಯ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಸೌಕರ್ಯ ಮತ್ತು ಲಾಜಿಸ್ಟಿಕ್ಸ್ ಅನ್ನು ನವೀಕರಿಸುವ ಕ್ರಿಯಾ ಅಂಶದ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿದ್ದವು. ಸಭೆಯಲ್ಲಿ ನಿಗದಿತ ಸಮಯದೊಳಗೆ ಗುರಿ ಸಾಧಿಸಲು ರಾಜ್ಯ ಸರ್ಕಾರಗಳಿಂದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಕಾಲಿಕ ಬೆಂಬಲದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕೆಲಸವು ಶುದ್ಧ ಸಾತ್ವಿಕ ಪ್ರೇಮ ಅಥವಾ ಶುದ್ಧ ಮತ್ತು ಉದಾತ್ತ ಪ್ರೀತಿಯ ತತ್ವಶಾಸ್ತ್ರದ ಮೇಲೆ ಸ್ಥಾಪಿತವಾಗಿದೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ಲಂಡನ್ನಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು, ಏಕತೆಯ ಭಾವನೆಯು ಹಿಂದೂ ಚಿಂತನೆ ಮತ್ತು ಆರ್ಎಸ್ಎಸ್ ವಿಧಾನದ ಕೇಂದ್ರವಾಗಿದೆ. ಈ ಭಾವನೆಯು ವ್ಯಕ್ತಿಯನ್ನು ಮೀರಿ ಕುಟುಂಬ, ಸಮುದಾಯ, ಸಮಾಜ ಮತ್ತು ಮಾನವೀಯತೆಗೆ ವಿಸ್ತರಿಸುತ್ತದೆ ಹಾಗೂ ಪ್ರಕೃತಿಯೊಂದಿಗೆ ಹಿಂದೂ ನಾಗರಿಕತೆಯ ಸಂಪರ್ಕವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ವಿವರಿಸಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ 3ನೇ ಹಂತದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ. ಅವರು ಸೆಮಿಫೈನಲ್ನಲ್ಲಿ ಸರಿತಾ ಅವರನ್ನು 145-143 ಅಂತರದಿಂದ ಮಣಿಸಿದರು. ಫೈನಲ್ನಲ್ಲಿ ಅವರು ಕಜಕಿಸ್ತಾನದ ಐಜಾದಾ ಸೈದಾನ್ ಅವರನ್ನು ಎದುರಿಸಲಿದ್ದಾರೆ. ಸರಿತಾ ಕಂಚಿನ ಪದಕಕ್ಕಾಗಿ ಚೀನಾದ ವಾಂಗ್ ಹುಯಿಟಿಂಗ್ ವಿರುದ್ಧ ಸೆಣಸಲಿದ್ದಾರೆ.

ಇದ್ದಾರೆ. ಪುರುಷರ ಕಾಂಪೌಂಡ್ ವಿಭಾಗದ ಸೆಮಿಫೈನಲ್ನಲ್ಲಿ ತೋಮನ್ ಕುಮಾರ್ ಇಂಡೋನೇಷ್ಯಾದ ಕೆನ್ ಸ್ವಾಂಗ್ ಮಿಲಾಂಗ್ ವಿರುದ್ಧ 146-144 ಅಂತರದಿಂದ ಸೋತಿದ್ದು ಕಂಚಿನ ಪದಕಕ್ಕಾಗಿ ಇರಾಕ್ನ ಅಬ್ಬಾಸ್ ಕದೀಮ್ ಅವರನ್ನು ಎದುರಿಸಲಿದ್ದಾರೆ. W1 ವಿಭಾಗದಲ್ಲಿ ಸ್ವಾತಿ ಚೌಧರಿ ಕಂಚಿನ ಪದಕಕ್ಕಾಗಿ ಸ್ಪರ್ಧಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 383 ಅಂಕಗಳ ಇಳಿಕೆಯಾಗಿದ್ದು ದಿನದಂತ್ಯಕ್ಕೆ 76,133 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಮಯದ ಸೂಚ್ಯಂಕ ನಿಫ್ಟಿ 119 ಅಂಕಗಳ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,779 ಅಂಕಗಳಾಗಿ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.49 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿಯವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಇದೀಗ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಂದರವಾದ ಗೀತೆಗಳೊಂದಿಗೆ ಕೆಲವು ಅಚ್ಚರಿಯ ಸಂಗತಿಗಳನ್ನು ಕೇಳ್ತಾ ಸಾಗೋಣ.

ನಿನ್ನೆ ಪ್ರೀತಿಸುವೆ ಚಿತ್ರದ ಗೀತೆನ ಚಿತ್ರ ರಾಜೇಶ್ ಕೃಷ್ಣನ್, ಭದ್ರಿ ಪ್ರಸಾದ್ ಜೊತೆಗೆ ನಂದಿತಾ ರವರ ಧ್ವನಿಯಲ್ಲಿ ಕೇಳಿದ್ರಿ. ಕೆ ಕಲ್ಯಾಣ್ ರವರು ಗೀತೆಯನ್ನ ಬರೆದಿದ್ದರು, ರಾಜೇಶ್ ರಾಮನಾಥ್ ಅವರ ಸಂಗೀತ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೆಲವು ಅಚ್ಚರಿಯ ಸಂಗತಿಗಳ ಕುರಿತಾಗಿ ಮಾತನಾಡೋಣ ಅಂತ ಹೇಳಿದ್ವಿ. ಮೊದಲನೇದಾಗಿ, ಕನ್ನಡ ಭಾಷೆಯ ಪ್ರತಿಯೊಂದು ಪದವು ಸ್ವರದಿಂದಲೇ ಕೊನೆಯಾಗುತ್ತದೆ. ಕನ್ನಡ ಭಾಷೆಯ ಪ್ರತಿಯೊಂದು ಪದವು ಸ್ವರದಿಂದಲೇ ಕೊನೆಯಾಗುತ್ತದೆ. ಕರ್ನಾಟಕದ ವಿಜಯಪುರ ಜಿಲ್ಲೆಯನ್ನ ಪಂಚನದಿಗಳ ನಾಡು ಎಂದು ಕರೆಯಲಾಗುತ್ತದೆ. ಕೃಷ್ಣಾ, ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ ಇವುಗಳೇ ಪಂಚನದಿಗಳಾಗಿವೆ.

ಮನಸಲ್ಲ ನಿನ್ನೆ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಸ್ವರ್ಣಲತಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ರವಿರಾಜ್ ಅವರ ಸಂಗೀತವಿದೆ ಈ ಗೀತೆಗೆ.

ಇದಾಗಿತ್ತು ಅಪ್ಪು ಚಿತ್ರದ ಗೀತೆ. ಉದಿತ್ ನಾರಾಯಣ್ ಹಾಗೂ ಚಿತ್ರರವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರು ಕಿರಣ್ ಅವರ ಸಂಗೀತ. ಇನ್ನು ಅಚ್ಚರಿಯ ಸಂಗತಿಗಳ ಕಡೆಗೆ ಸಾಗೋದಾದ್ರೆ, ಹಂಪಿಯ ವಿಜಯ ವಿಠಲ ದೇವಾಲಯದಲ್ಲಿರುವ 56 ಕಲ್ಲಿನ ಕಂಬಗಳನ್ನು ಹಗುರವಾಗಿ ತಟ್ಟಿದರೆ ಸಪ್ತ ಸ್ವರಗಳ ಧ್ವನಿ ಹೊರಹೊಮ್ಮುತ್ತದೆ. ಇವುಗಳನ್ನು ಕೇವಲ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಹಾಗೆಯೇ ಲೇಪಾಕ್ಷಿ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ತನ್ನ ಹ್ಯಾಂಗಿಂಗ್ ಪಿಲ್ಲರ್ಗೆ ಪ್ರಸಿದ್ಧವಾಗಿದೆ. ಈ ಕಂಬದ ಅಡಿಯಲ್ಲಿ ಬಟ್ಟೆಯನ್ನು ಸುಲಭವಾಗಿ ತೂರಿಸಿ ತೆಗೆಯಬಹುದು, ಏಕೆಂದರೆ ಇದು ನೆಲವನ್ನು ಸ್ಪರ್ಶಿಸುವುದಿಲ್ಲ.

ಇನ್ನೀಗ ಕೇಳೋಣ ಶ್ರೀರಾಮ್ ಚಿತ್ರದ ಗೀತೆಯನ್ನ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ, ಗುರು ಕಿರಣ್ ರವರ ಸಂಗೀತ.

ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಸೌಮ್ಯಾರವರ ಧ್ವನಿಯಲ್ಲಿ ಕೇಳಿದಿರಿ. ಅಚ್ಚರಿಯ ಸಂಗತಿಯಲ್ಲಿ ಪ್ರಪಂಚದ ಎರಡನೇ ಅತಿ ದೊಡ್ಡ ಬೆಂಬಲವಿಲ್ಲದ ಗುಮ್ಮಟ ಗೋಲ್ ಗುಂಬಜ್ ಇಲ್ಲಿ ಒಮ್ಮೆ ಮಾಡಿದ ಶಬ್ದ ಅಥವಾ ಸಣ್ಣ ಧ್ವನಿ ಸುಮಾರು 7-11 ಬಾರಿ ಪ್ರತಿಧ್ವನಿಸುತ್ತದೆ. ಹಾಗೆಯೇ ಮೇಘಾಲಯದ ಮೌಲಿನಾಂಗ್ ಎಂಬ ಸಣ್ಣ ಗ್ರಾಮವು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಸ್ವಚ್ಛ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ.

ದತ್ತ ಚಿತ್ರದ ಗೀತೆ ಕುನಾನ್ ಗಾಂಜಾವಾಲ ಹಾಗೂ ನಂದಿತಾರವರ ಧ್ವನಿಯಲ್ಲಿ, ಕೆ ಕಲ್ಯಾಣವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ರವರ ಸಂಗೀತ.

ಮೌರ್ಯ ಚಿತ್ರದ ಗೀತೆ ಇದಾಗಿತ್ತು. ಶ್ರೀನಿವಾಸ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ರವರು ಗೀತೆಯನ್ನ ಬರೆದಿದ್ದರು ಗುರುಕಿರಣ್ ರವರ ಸಂಗೀತಕ್ಕೆ. ಇನ್ನು ಮತ್ತಷ್ಟು ಅಚ್ಚರಿಯ ಸಂಗತಿಗಳು ಏನೆಂದರೆ, ಮಾನವನ ದೇಹದಲ್ಲಿರುವ ಮೂಳೆಗಳು ಉಕ್ಕಿಗಿಂತ 5 ಪಟ್ಟು ಬಲಶಾಲಿಯಾಗಿರುತ್ತಂತೆ. ಮೋನಾಲಿಸಾ ಚಿತ್ರ ಎಡಗೈಯಿಂದ ಬರೆಯಲ್ಪಟ್ಟಿದೆಯಂತೆ. ಹಾಗೇನೆ ಇರುವೆಗಳು ಆಹಾರ ಇಲ್ಲದೆ 100 ದಿನಗಳ ಕಾಲ ಬಾಳುತ್ತವೆ

ಸೆವೆನ್ ಓ ಕ್ಲಾಕ್ ಚಿತ್ರದ ಗೀತೆಯನ್ನ ಅನುರಾಧ ಶ್ರೀರಾಮ್ರವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಕೆ ಕಲ್ಯಾಣ್, ಸಂಗೀತ ಮಧುಕರ್ ಎಂಎಸ್ ಅವರದಾಗಿತ್ತು.

ಇದೀಗ ಕೇಳೋಣ ಸಿದ್ದು ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ, ಆರ್ ಪಿ ಪಟ್ನಾಯಕ್ ರವರ ಸಂಗೀತ, ಕವಿರಾಜ್ ರವರ ಸಾಹಿತ್ಯ.

ಮಿಲನ ಚಿತ್ರದ ಗೀತೆಯನ್ನ ಕೇಳಿದ್ರೆ ಸೋನು ನಿಗಮ್ ರವರ ಧ್ವನಿಯಲ್ಲಿ, ಜಯಂತ್ ಕೈಕಿನಿರವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ.

ಹುಡುಗಾಟ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಅಲಿಶಾ ಹಾಗೂ ಜುಬೀನ್ ರವರ ಧ್ವನಿಯಲ್ಲಿ ಕವಿರಾಜ್ ರವರ ಸಾಹಿತ್ಯಕ್ಕೆ ಜಸ್ಸಿ ಗಿಫ್ಟ್ ರವರ ಸಂಗೀತವಿತ್ತು. ಇನ್ನು ಕಪ್ಪೆಗಳು ನೀರಿನಲ್ಲಿ ವಾಸಿಸುತ್ತವೆ, ಆದರೆ ಅವುಗಳು ನೀರನ್ನ ಕುಡಿಯೋದಿಲ್ವಂತೆ. ಹಾಗೆಯೇ ಮನುಷ್ಯನ ಕಣ್ಣು 1 ಕೋಟಿ ಬಣ್ಣಗಳನ್ನು ಗುರುತಿಸಬಲ್ಲದಂತೆ. ಅಲ್ಲದೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿರುವ ಕೆಲವು ಮರಗಳು 200 ವರ್ಷಕ್ಕಿಂತ ಹಳೆಯದು. ಜಗತ್ತಿನಲ್ಲಿ ಇನ್ನೂ ನಮಗೆ ತಿಳಿಯದ ಅಚ್ಚರಿಯ ಸಂಗತಿಗಳು ಅನೇಕ. ಇವುಗಳೊಂದಿಗೆ ನಾವು ಬದುಕುತ್ತಿರುವುದು ಅದ್ಭುತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಗೀತೆಯೊಂದಿಗೆ ಮುಗಿಸುವಂತ ಸಮಯ ಇದಾಗಿದೆ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇದೀಗ ನಗರ ಶ್ರೀನಿವಾಸ್ ಉಡುಪ್ ಅವರು ಹಾಡಿರುವ ಭಾವಗೀತೆಗಳು ಆರಂಭದಲ್ಲಿ ಕೇಳೋಣ. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಂತಹ ಗೀತೆ, ಎದೆಯು ಮರಳಿ ತೊಳಲುತ್ತಿದೆ.

ಮುಂದಿನ ಗೀತೆಯಾಗಿ ಕೇಳೋಣ. ಮಧುಬನದ ಜಾಡಿನಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡರವರು ರಚಿಸಿರುವ ಈ ಗೀತೆ ನಿಮಗಾಗಿಯೇ.

0: ಇದುವರೆಗೂ ನಗರ ಶ್ರೀನಿವಾಸ್ ಉಡುಪ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಪದ ವೈವಿಧ್ಯ ಕರಪಾಲ ಮೇಳ. ಇಂದಿನ ಕರಪಾಲ ಮೇಳದಲ್ಲಿ ಕೇಳಿ ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘದ ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು.

ಆಂಜನೇಯವರದ ಗೋವಿಂದ. ಶ್ರೀ ಸಂಗಮೇಶ್ವರ ಜಾನಪದ ಕರಪಾಲ ಮೇಳ. ಆ ಕರಪಾಲ ಮೇಳ ಕಥಾಭಾಗದಲ್ಲಿ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂಥ ಒಂದು ಕಥಾಭಾಗವನ್ನ ಮುಕ್ಕೋಟಿ ಜನತೆ ಮುಂದೆ ಯಾವ ರೀತಿಯಾಗಿ ಬಿತ್ತರಿಸ ನಮಗೂ

0: ಕೇಳಬೇಕಲ್ಲವೇ ಮಗು?
1: ಅಲ್ಲವೇ ಗುರುವೇ.
0: ಎಲ್ಲಾದರೂ ಕೂಡ
1: ಹೌದು,
0: ನರಸಾವತಿ ಎಂಬತಕ್ಕಂತ ನಗರವನ್ನಾದರೂ ಕೂಡ,
1: ಆದರೂ
0: ನರಸೇಂದ್ರ ಭೂಪಾಲ ಎಂಬತಕ್ಕಂತ ಮಹಾರಾಜರಾದರೂ ಕೂಡ,
1: ಆದರೂ
0: ತನ್ನ ನರಸಾವತಿ ಎಂಬತಕ್ಕಂತ ಮಡದಿಯೊಂದಿಗಾದರೂ ಕೂಡ,
1: ಆದರೂ
0: ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು.
1: ಹೌದಲ್ಲವೇ ಗುರುವೇ.
0: ಅಂತಪ್ಪ ಗೂಡಿದ ಹಿಂತಪ್ಪ ನಗರಿಯಲ್ಲಾದರೂ ಕೂಡ,
1: ಆದರೂ
0: ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ,
1: ಆದರೂ
0: ತನ್ನ ನಗರವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಡುತ್ತಿದ್ದಾರೆ ಮಗು.

0: ಹಾಗೆ ನರಸಾವತಿ ಹೆಮ್ಮನವರಾದರೂ ಕೂಡ, ತನ್ನ ರಾಜ್ಯದಲ್ಲಾದರೂ ಕೂಡ, ತನ್ನ ನಾರಿಮಣಿಯರನ್ನಾದರೂ ಕೂಡ ಕರೆದು ಬಿಟ್ಟು
1: ಹೌದು
0: ಏನು ಮಾಡಿಬಿಟ್ಟಿದ್ದಾರೆ ಮಗು,
1: ಏನು ಮಾಡಿದ್ದಾರೆ,
0: ಏನು ಮಾಡಿದ್ದಾರೆ ಅಂತಂದರೆ,
1: ಅಂದರೆ
0: ಹೆಣ್ಣು ಮಕ್ಕಳಿಗಾದರೂ ಕೂಡ ಅರಿಶಿನ ಕುಂಕುಮ ಭಾಗ್ಯವೇ ಮೇಲೆಂದು
1: ಹೌದು
0: ತಾನಾದರೂ ಕೂಡ
1: ಹೌದು
0: ಆ ನಗರದ ಹೆಣ್ಣು ಮಕ್ಕಳನ್ನಾದರೂ ಕರೆತಂದು ಬಿಟ್ಟು
1: ಹೌದು
0: ಅರಿಶಿನ ಕುಂಕುಮವನ್ನಾದರೂ ಇಟ್ಟು
1: ಹೌದು
0: ವಿಳ್ಳೆದೆಲೆಗಳನ್ನಾದರೂ ದಾನ ಧರ್ಮಗಳನ್ನಾದರೂ ಮಾಡುತ್ತಿದ್ದಾರೆ ಮಗು,
1: ಹೌದಲ್ಲವೇ ಗುರುವಿ?
0: ಮಾಡುತ್ತಿರಬೇಕಾದರೆ ಇತ್ತಲಾಗಿ ಹಂತಪ್ಪ ಗೂಡಿದ ಹಿಂತಪ್ಪ ನಗರದಲ್ಲಾದರೂ ಕೂಡ ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ ತನ್ನ ನಗರದಲ್ಲಾದರೂ ಕೂಡ ಒಂದು ಸುಂದರವಾದ ಕೆತ್ತನೆ ಕಲ್ಲಿನಿಂದ ಕೂಡಿರತಕ್ಕಂತಹ ಕೋಟೆಯೊಂದನ್ನಾದರೂ ಕೂಡ
1: ಹೌದು
0: ನಾವು ರೀತಿಯಾಗಿ ಕಟ್ಟಿಸಿದ್ದಾರೆ ಮಗು,
1: ಯಾವ ರೀತಿಯಾಗಿ?

0: ಹೇಳಬೇಕಲ್ಲವೇ ಮಗು?
1: ಅಲ್ಲವೇ.
0: ಈ ರೀತಿಯಾಗಿ ನಗರದಲ್ಲಾದರೂ ಕೂಡ
1: ಹೌದು
0: ಒಂದು ಸುಂದರವಾದ ಕೋಟೆಯೊಂದನ್ನಾದರೂ ಕಟ್ಟಿಸಿಕೊಂಡು
1: ಹೌದು
0: ಅಟ್ಟಹಾಸ ವೈಭವನಾಗಿ ಮೆರೆಯುತ್ತಿರಬೇಕಾದರೆ ತನ್ನ ನಗರದಲ್ಲಾದರೂ ಕೂಡ ತಾನಾದರೂ ಕೂಡ ನಗರದ ಬೀದಿಗಳನ್ನಾದರೂ ಕೂಡ ತಾನಾವ ರೀತಿಯಾಗಿ ವಿಂಗಡಿಸಿದ್ದಾರೆ ಮಗು.
1: ಅವ ರೀತಿಯಾಗಿ

0: ಸಾಕ್ಷಿಯಾಗಿ
1: ಅಲ್ಲವೇ
0: ವಿಧಿಗಳನ್ನಾದರೂ ವಿಂಗಡಿಸಿಕೊಂಡು
1: ಹೌದು
0: ಕಾಲ ಯಾಪನೆಯನ್ನಾದರೂ ಮಾಡುತ್ತಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಏನಾಗಿ ಬಿಟ್ಟಿದೆ ಮಗು
1: ಏನಾಗಿದೆ ಗುರುವಿ
0: ಕೈಲಾಸ ವಾಸನಾಗಿರತಕ್ಕಂತ ಯಾವ ಶಂಕರನಾದರೂ ಕೂಡ
1: ಆದರೂ
0: ನಂದೀ ರೂಢನಾಗಿ
1: ಅಲ್ಲವೇ
0: ಭೂಲೋಕಕ್ಕೆ ವಿಜಯಂ ಗೈದು ಬಿಟ್ಟಿದ್ದಾರೆ ವಿಜಯಂ ಗೈದ ಪ್ರಾಣ ವಲ್ಲಭನಾದರೂ ಕೂಡ
1: ಆದರೂ
0: ಏನು ಮಾಡಿಬಿಟ್ಟಿದ್ದಾರೆ ಮಗು
1: ಏನು ಮಾಡಿದ್ದಾರೆ
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಜಂಗಮ ವೇಷಧಾರಿಯಾಗಿ ಬಂದು ನಿಂತು ಬಿಟ್ಟು
1: ಹೌದು
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರ ಮನೆಯ ದ್ವಾರ ಬಾಗಿಲು ನಿಂದು
1: ಹೌದು
0: ತಾನಾವ ರೀತಿಯಾಗಿ ಭಿಕ್ಷವನ್ನಾದರೂ ಬೇಡುತ್ತಿದ್ದಾರೆ ಮಗು
1: ಅವ ರೀತಿಯಾಗಿ

0: ಈ ರೀತಿಯಾಗಿ ನರಸಾವತಿಯ ಮನೆಯ ಮುಂದಲಾದರೂ ನಿಂತು ಬಿಟ್ಟು
1: ಹೌದು
0: ಭಿಕ್ಷವನ್ನಾದರೂ ಕೇಳಿರಬೇಕಾದರೆ
1: ಆದರೆ
0: ನರಸಾವತಿ ಹೆಮ್ಮನವರಾದರೂ ಕೂಡ ಏನು ಮಾಡಿಬಿಟ್ಟಿದ್ದಾರೆ?
1: ಏನು ಮಾಡಿದ್ದಾರೆ?
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಯಾರೋ ಬೇಡಲು ಬಂದ ಜಂಗಮರಿರಬಹುದು ಎಂಬುದಾಗಿ
1: ಅಲ್ಲವೇ
0: ಮುತ್ತೈದೆ ಭಾಗ್ಯದಲ್ಲಾದರೂ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡು ಬಂದು ಬಿಟ್ಟಿದ್ದಾರೆ.
1: ಶಿವಶಿವ ಶಿವಶಿವ ಶಿವಶಿವ
0: ತುಂಬಿಕೊಂಡು ಬಂದು
1: ಹೌದು
0: ಆ ಜಂಗಮರ ರೂಪವನ್ನಾದರೂ ನೋಡಿಬಿಟ್ಟು
1: ಪರಮಾತ್ಮ
0: ಇವರು ಪರಶಿವನ ಹೋಲಿಕೆಯನ್ನು ಹೊಂದಿದಂತೆ ಕಾಣುತ್ತಿದೆ.
1: ಹೌದು
0: ಇವರು ಪರಶಿವನ ಅಲ್ಲದೆ ಮತ್ತಾರುವಲ್ಲ ಎಂಬುದಾಗಿ ತಿಳಿದು ಬಿಟ್ಟು
1: ಹೌದು
0: ಏನು ಮಾಡಿದ್ದಾರೆ ಮಗು?
1: ಏನು ಮಾಡಿದ್ದಾರೆ?
0: ಆ ಪರಶಿವ ಮೂರ್ತಿಯಾಗಿರತಕ್ಕಂತ ಜಂಗಮ ರೂಪಿಯನ್ನಾದರೂ ಕೂಡ
1: ಆದರೂ
0: ಒಳಗೆ ಕರೆದುಕೊಂಡು ಹೋಗಿಬಿಟ್ಟು
1: ಹೌದು
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದಾರೆ ಮಗು.
1: ಅಲ್ಲವೇ ಗುರು?
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿಬಿಟ್ಟು
1: ಹೌದು
0: ಆ ಪಾದ ಕಮಲಗಳನ್ನೇ ತೊಳೆದು ಬಿಟ್ಟಿದ್ದಾರೆ ಮಗು.
1: ಹೌದಲ್ಲವೇ ಗುರು?
0: ಆಗ ಪಾದ ಕಮಲಗಳನ್ನಾದರೂ ತೊಳೆದು ಬಿಟ್ಟು ಬಿಲ್ವೇ ಪತ್ರೆಯಿಂದ ತನ್ನ ಪೂಜೆಯನ್ನೇ ಮಾಡಿರಬೇಕಾದರೆ
1: ಆದರೆ
0: ಮಾಡಿಕೊಂಡು
1: ಹೌದು
0: ಇರಬೇಕಾದರೆ ಇತ್ತಲಾಗೇನಾಗಿ ಬಿಟ್ಟಿದೆ ಮಗು?
1: ಏನಾಗಿದೆ ಗುರು?
0: ಏನಾಗಿದೆ ಅಂತಂದರೆ
1: ಅಂದರೆ
0: ಆ ಜಂಗಮನಿಗಾದರೂ ಕೂಡ
1: ಹೌದು
0: ಮುಗಿದಂತ ಸಮಯದಲ್ಲಾದರೂ ಕೂಡ ತಾನಾದರೂ ಕೂಡ
1: ಹೌದು
0: ನರಸಾವತಿ ದೇವಿಯಾದರೂ ಕೂಡ
1: ಹೌದು
0: ಭಿಕ್ಷವನ್ನಾದರೂ ನೀಡಲು ತಾನಾವ ರೀತಿಯಾಗಿ ಹಾಡುತ್ತಾ ಬರುತ್ತಿದ್ದಾರೆ ಮಗು.
1: ಯಾವ ರೀತಿಯಾಗಿ?

0: ಪ್ರತಿಯಾಗಿ ಭಿಕ್ಷವನ್ನು ನೀಡಲು ಹೋದಂತಹ ಸಮಯದಲ್ಲಾದರೂ ಕೂಡ ಹಿತ್ತಲಾಗಿ ಪ್ರಶುವ ಮೂರ್ತಿಯಾದರೂ ಕೂಡ ಏನೆಂಬುದಾಗಿ ಕೇಳಿಬಿಟ್ಟಿದ್ದಾರೆ.
1: ಏನೆಂಬುದಾಗಿ
0: ನಿಲ್ಲಿಸೋ ಮಹಾರಾಣಿ,
1: ಹೌದು,
0: ಅಂದ ಕಾರಣ ನೀನು ಈ ರೀತಿಯಾಗಿ ಭಿಕ್ಷವನ್ನು ನೀಡಿದರೆ ನಾನು ಸ್ವೀಕರಿಸುವುದಿಲ್ಲ.
1: ಇಲ್ಲ,
0: ಪತಿ ಸುತರೊಂದೊಡಗೂಡಿ ಭಿಕ್ಷವನ್ನು ನೀಡಿದರೆ ಮಾತ್ರ ನಾನು ಭಿಕ್ಷವನ್ನು ಸ್ವೀಕರಿಸುತ್ತೇನೆ ಹೊರತು ಇಲ್ಲವಾದರೆ ಭಿಕ್ಷವನ್ನು ಸ್ವೀಕರಿಸುವುದಿಲ್ಲ ಎಂಬ ಮಾತನ್ನಾದರೆ ಬೆಳೆ ಬಿಡ್ತಾಳೆ ಮಗು.
1: ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ.
0: ಹೇಳಿರಬೇಕಾದರೆ ಯಾವ ನರಸಾವತಿ ಅಮ್ಮನವರಾದರೂ ಕೂಡ ತನ್ನ ಒಡಲ ದುಃಖವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಡಿ ಹೇಳುತ್ತಿದ್ದಾಳೆ ಮಗು.
1: ಯಾವ ರೀತಿಯಾಗಿ

0: ಈ ರೀತಿಯಾಗಿ ನರಸಾವತಿ ಹೆಮ್ಮನವರಾದರೂ ಕೂಡ ಹೇಳಿರಬೇಕಾದರೆ ಅಂದ ಕಾರಣ ಪರಶಿವ ಮೂರ್ತಿಯಾದರೂ ಕೂಡ
1: ಹೌದು
0: ನಿಲ್ಲಿಸು ನಿನ್ನ ಭಿಕ್ಷವನ್ನಾದರೂ ಕೂಡ
1: ಹೌದು
0: ಅಂದ ಕಾರಣ ಮಕ್ಕಳಿಲ್ಲ ಎಂಬತಕ್ಕಂತ ಬಂಜೆಯರ ಕೈಯಿಂದಲೇನಾದರೂ ಕೂಡ
1: ಹೌದು
0: ನಾನು ಒಂದು ವೇಳೆ ಭಿಕ್ಷವನ್ನೇ ಪಡೆದದ್ದೇ ಆದರೆ ನನಗೆ ನರಕ ಪ್ರಾಪ್ತಿಯಾಗಬಹುದು ಎಂಬುದಾಗಿ ಹೇಳಿಬಿಟ್ಟು
1: ಹೌದು
0: ತಟ್ಟನೆ ಅದೃಶ್ಯನಾಗಿ ಪರಶಿವ ಮೂರ್ತಿಯಾದರೂ ಮಾಯವಾಗಿ ಬಿಟ್ಟಿದ್ದಾರೆ
1: ಹೌದಲ್ಲವೇ ಗುರುವಿ
0: ಯಾಗ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ಕೇಳಬೇಕಲ್ಲವೇ ಮಗು
1: ಅಲ್ಲವೇ ಗುರು
0: ಅಯ್ಯೋ ಪರಮಾತ್ಮ ಈ ಪಾಪಿ ಕರಗಳಿಂದ
1: ಹೌದು
0: ಒಬ್ಬ ಭಿಕ್ಷುಕನಾದರೂ ಭಿಕ್ಷವನ್ನು ತಿರಸ್ಕಾರವನ್ನು ಮಾಡಿಬಿಟ್ಟ
1: ಹೌದು
0: ಅಂದ ಕಾರಣ
1: ಅಲ್ಲವೇ
0: ನಾನು ಈ ರಾಜ್ಯದಲ್ಲಿ ರಾಜರಾಣಿಯರಾಗಿದ್ದೇನು ಫಲ ಎಂಬುದಾಗಿ
1: ಅಲ್ಲವೇ
0: ಮಂಚವನ್ನ ಏರಿ ಮಲಗಿ ಬಿಟ್ಟಿದ್ದಾರೆ
1: ಹೌದಲ್ಲವೇ ಶಿವನಿ
0: ಆಗ ಮಲಗಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ
1: ಆದರೂ
0: ತನ್ನ ನಗರಿಗಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಮರಳಿ ಬರುತ್ತಿದ್ದಾರೆ ಮಗು
1: ಅವರೀತಿಯಾಗಿ

0: ಮನೆಯಾಗಿ
1: ಅಲ್ಲಿ
0: ತನ್ನ ನಗರಿಗಾದರೆ ಬಂದು ಬಿಟ್ಟಿದ್ದಾರೆ.
1: ಹೌದಲ್ಲಿ
0: ಬಂದಿರಬೇಕಾದರೆ
1: ಆದರೆ
0: ತನ್ನ ಮಡದಿಯಾಗಿರತಕ್ಕಂತ ನರಸಾವತಿ ಅಮ್ಮನವರಾದರೂ ಕೂಡ,
1: ಆದರೂ
0: ನಾನು ಬರುವ ದಾರಿಯನ್ನೇ ಕಾದು ಕಾಯ್ತಿರ್ತಕ್ಕಂತ ನನ್ನ ಮಹಾರಾಣಿಯಾದರೂ ಕೂಡ,
1: ಆದರೂ
0: ಈ ದಿನ ಏನು ನಡೆದಿರಬಹುದು ಕಾಣುತ್ತಿಲ್ಲವಲ್ಲ ಎಂಬುದಾಗಿ
1: ಅಲ್ಲಿ
0: ತಾನಾದರೂ ಒಳಗೆ ಹೋಗಿ ನೋಡುತ್ತಿದ್ದಾರೆ.
1: ಅಲ್ಲಿ
0: ಮೋರ್ಚ ಹಿಮ್ಮಡೆಯಾಗಿ ನರಸಾವತಿ ಅಮ್ಮನವರಾದರೂ ಮಲಗಿ ಬಿಟ್ಟಿದ್ದಾರೆ.
1: ಶುಭ ಶುಭ ಶುಭ ಶುಭ ಶುಭ ಶುಭ
0: ಮಲಗಿರಬೇಕಾದರೆ
1: ಆದರೆ
0: ನಡೆದಂತ ಸಕಲ ವಿಚಾರವೆಲ್ಲವನ್ನು ಕೂಡ
1: ಹೌದು
0: ಮಹಾರಾಜನ ಬಳಿ ಹೇಳಿಬಿಟ್ಟಿದ್ದಾರೆ.
1: ಅಲ್ಲವೇ ಗುರುವೆ?
0: ಹಾಗಾದರೆ ನಾನಾದರೂ ಕೂಡ ಅದನ್ನೇ ಬಯಸುತ್ತಿದ್ದೆ. ಆದ್ದರಿಂದ ನನ್ನ ರಾಜ್ಯವಾದರೂ ಬೆಳೆಯಬೇಕಾದರೆ
1: ಆದರೆ
0: ಎಲ್ಲಾ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮಕ್ಕಳ ಭಾಗ್ಯ.
1: ಹೌದಲ್ಲವೇ ಗುರುವೆ?
0: ಆ ಮಕ್ಕಳ ಭಾಗ್ಯವಿಲ್ಲದ ಮೇಲೆ
1: ಅಲ್ಲವೇ
0: ನಾವು ರಾಜ ರಾಣಿಯರಾಗಿದ್ದೇನು ಫಲ? ಆದ್ದರಿಂದ ನಾನು ಎಲ್ಲಿಯಾದರೂ ಹೋಗಿಬಿಟ್ಟು
1: ಹೌದು
0: ನಿನಗಾದರೂ ಕೂಡ
1: ಹೌದು
0: ಯಾವ ದೇವಾನು ದೇವತೆಗಳನ್ನಾದರೂ ಹಿಡಿದು
1: ಹೌದು
0: ಯಾವ ನರ ಮಾನವರನ್ನಾದರೂ ಹಿಡಿದು
1: ಹೌದು
0: ನಿನಗಾದರೂ ಒಂದು ಮಕ್ಕಳ ಸಂತಾನವನ್ನು ತರುತ್ತೇನೆ ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರಿಗಾದರೂ ಕೂಡ
1: ಹೌದು
0: ಮನಸ್ಸನ್ನು ಸಮಾಧಾನವನ್ನು ಪಡಿಸಿ
1: ಹೌದು
0: ತಾನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಭಾಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ.

0: ಈಗ ಈ ರೀತಿಯಾಗಿ ಮಹಾರಾಜನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನಾದರೂ ಕೂಡ
1: ಆದರೂ
0: ನಿನಗಾದರೂ ಕೂಡ ಒಂದು ಮಕ್ಕಳ ಸಂತಾನವನ್ನು ತರ್ತೇನೆ ಎಂಬುದಾಗಿ
1: ಅಲ್ಲವೇ
0: ಇತ್ತಲಾಗಿ ತಾನಾದರೂ ಕೂಡ ಗೋರಾರಣ್ಯವನ್ನಾದರೂ ಸೇರಿಬಿಟ್ಟಿದ್ದಾನೆ.
1: ಹೌದಲ್ಲವೇ ಗುರುವಿ?
0: ಆ ಗೋರಾರಣ್ಯವೆಲ್ಲವನ್ನು ತಿರುಗಿ ಬಿಟ್ಟು
1: ಹೌದು
0: ಭಗವಂತನನ್ನಾದರೂ ಕೂಡ ಪ್ರಾರ್ಥನೆಯನ್ನು ಮಾಡಿರಬೇಕಾದರೆ
1: ಆದರೆ
0: ಭಗವಂತನಾದರೂ ಪ್ರತ್ಯಕ್ಷನಾಗಿರಬೇಕಾದರೆ
1: ಆದರೆ
0: ಕೇಳು ಮಹಾರಾಜ,
1: ಹೌದು
0: ನಿನಗೆ ಏನು ಬೇಕು ಕೇಳು, ನಾನು ನಡೆಸಿಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ
1: ಅಲ್ಲವೇ
0: ಅಯ್ಯೋ ಪರಮಾತ್ಮ, ನಾನು ಏನು ಕೇಳತಕ್ಕವನಲ್ಲ,
1: ಹೌದು
0: ನನಗಾದರೂ ಕೂಡ
1: ಹೌದು
0: ನಾನಾದರೂ ಕೂಡ ಬೆಳೆಯಬೇಕಾದರೆ
1: ಆದರೆ
0: ನನ್ನ ನಾಡಿನಲ್ಲಾದರೂ ಕೂಡ
1: ಹೌದು
0: ನಮಗಾದರೂ ಒಂದು ಮಕ್ಕಳ ಕುಡಿಯನ್ನು ಕೊಡು ಎಂಬುದಾಗಿ ಕೇಳಿರಬೇಕಾದರೆ
1: ಆದರೆ
0: ಆಗ ಪರಮಾತ್ಮನಾದರೂ ಕೂಡ
1: ಹೌದು
0: ಅದರಂತೆಯೇ ನಾನಾದರೂ ಕೂಡ
1: ಹೌದು
0: ಒಂದು ಮಾವಿನ ಕಾಯನ್ನು ಕೊಡುತ್ತೇನೆ,
1: ಹೌದು
0: ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮ ಪತ್ನಿಗೆ ಕೊಟ್ಟಿದ್ದೇಯಾದರೆ
1: ಆದರೆ
0: ಆಕೆಗಾದರೂ ಕೂಡ
1: ಹೌದು
0: ಒಬ್ಬ ಗಂಡು ಮಗ ಹುಟ್ಟುತ್ತಾನೆ ಎಂಬ ವಿಚಾರವನ್ನಾದರೂ ಹೇಳಿಬಿರಬೇಕಾದ್ರೆ
1: ಆದರೆ
0: ಆ ಪರಶಿವನಿಂದ ಒಂದು ಮಾವಿನ ಫಲವನ್ನಾದರೂ ಕೂಡ ತೆಗೆದುಕೊಂಡು ಬಂದು ಬಿಟ್ಟು
1: ಹೌದು
0: ಮಾ ಸತಿಯಾಗಿರತಕ್ಕಂತ ನರಸಾವತಿ ಅಮ್ಮನವರಿಗೆ ಕೊಟ್ಟಿರಬೇಕಾದರೆ
1: ಆದರೆ
0: ಆ ಫಲವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದ್ರೆ
1: ಆದರೆ
0: ಆ ಪರಮಾತ್ಮನಾಗಿರತಕ್ಕಂಥ ಪರಶಿವನ ಅನುಗ್ರಹದಿಂದ
1: ಹೌದು
0: ಮಾ ಸತಿಯಾಗಿರತಕ್ಕಂಥ ನರಸಾವತಿ ಅಮ್ಮನವರಿಗಾದರೂ ಕೂಡ 3 ತಿಂಗಳ ಗರ್ಭವತಿಯಾಗಿ ಬಿಟ್ಟಿದ್ದ.
1: ಹೌದಲ್ಲವೇ ಗುರುವಿ?
0: ಆ 3 ತಿಂಗಳ ಗರ್ಭಾವತಿಯಲ್ಲಾದರೂ ಕೂಡ
1: ಹೌದು
0: ಏನನ್ನ ತಿಂದು ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕೆಂಬುದಾಗಿ
1: ಅಲ್ಲವೇ
0: ಏನನ್ನಾದರೂ ಬಯಸಿ ಬಿಟ್ಟಿದ್ದಾಳೆ ಮಗು.
1: ಏನಾಗಿ

0: ಈ ರೀತಿಯಾಗಿ
1: ಅಲ್ಲವೇ
0: ಆ ಭಗವಂತನು ಕೊಟ್ಟಿರತಕ್ಕಂತ ವರಪ್ರಸಾದದಿಂದ
1: ಹೌದು
0: ಆ ಮೂಡಲ ಸೀಮೆಯಲ್ಲಿರತಕ್ಕಂತ ಮಹಿಮಾವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ನರಸಾವತಿ ಅಮ್ಮನವರಾದರೂ ಕೂಡ ದಿನ ನವ ಮಾಸಗಳನ್ನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಉರುಳುತ್ತಾ ಬಂದು ಬಿಟ್ಟಿದ್ದಾವೆ
1: ಯಾವ ರೀತಿಯಾಗಿ

0: ಸಮೃದ್ಧಿಯಾಗಿ
1: ಅಲ್ಲವೇ.
0: ನವ ಮಾಸಗಳಾದರೂ ತುಂಬಿರಿ ಬೇಕಾದರೆ
1: ಆದರೆ
0: ಆ ಪರಮಾತ್ಮನ ಅನುಗ್ರಹದಿಂದ ಏನಾಗಿದೆ ಬಿಟ್ಟಿದೆ,
1: ಏನಾಗಿದೆ ಗುರುವಿ,
0: ಏನಾಗಿದೆ ಅಂತಂದ್ರೆ
1: ಅಂದರೆ
0: ಯಾವ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ಒಂದು ಗಂಡು ಮಗುವಿಗೆ ಜನ್ಮವನ್ನಾದ್ರೆ ಎತ್ತಿ ಬಿಟ್ಟಿದ್ದಾಳೆ.
1: ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ.
0: ಆ ಗಂಡು ಮಗುವಿಗೆ ಜನ್ಮವೆತ್ತಿರಬೇಕಾದರೆ
1: ಆದರೆ
0: ಆ ಮಗುವನ್ನಾದರೂ ಕೂಡ ಏನೆಂಬುದಾಗಿ ನಾಮಾಂಕಿತವನ್ನು ಮಾಡಿಬಿಟ್ಟಿದ್ದಾರೆ.
1: ಏನೆಂಬುದಾಗಿ ಗುರುವೆ?
0: ಬಿಲ್ವ ಶೇಖರ ಮಹಾರಾಜನೆಂಬುದಾಗಿ ನಾಮಾಂಕಿತವನ್ನಾದರೂ ಮಾಡಿಬಿಟ್ಟಿದ್ದಾರೆ
1: ಶಿವನೇ.
0: ಆಗ ಬಿಲ್ವ ಶೇಖರ ಮಹಾರಾಜನೆಂಬಿಸಿಕೊಂಡಿರ್ತಕ್ಕಂತ ಯಾವ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ
1: ಆದರೂ
0: ಆ ಗುರುಗಳಿಂದ ವಿದ್ಯಾ

0: ಈಗಾದರೂ ಕೂಡ ಅರ್ಪಿಸಿ ಬಿಟ್ಟಿದ್ದಾರೆ ಮಗು
1: ಅಲ್ಲವೇ ಗುರು.
0: ಆ ಬಿಲ್ವಶೇಖರ ಮಹಾರಾಜನಾದರೂ ಕೂಡ ನರಸಾವತಿ ನಗರವನ್ನಾದರೂ ಕೂಡ ತನ್ನ ಪ್ರಜೆಗಳೊಂದಿಗೆ ಕೂಡಿಬಿಟ್ಟು ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನಾದರೂ ಮಾಡಿಕೊಂಡು ತಾನಾವ ರೀತಿಯಾಗಿ ಹೋಗುತ್ತಿದ್ದಾರೆ ಮಗು.
1: ಯಾವ ರೀತಿಯ

0: ಪ್ರತಿನಿಧಿಯಾಗಿ
1: ಅಲ್ಲವೇ
0: ತನ್ನ ನಗರದ ಪ್ರಜೆಗಳೆಲ್ಲವನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ತನ್ನ ರಾಜ್ಯಭಾರವನ್ನಾದರೂ ನಡೆಸಿಕೊಂಡು ಹೋಗುತ್ತಿದ್ದಾರೆ.
1: ಹೌದಲ್ಲವೇ ಗುರುವಿ?
0: ಈ ರೀತಿಯಾಗಿ ನಡೆಸಿಕೊಂಡು ಹೋಗುತ್ತಿರಬೇಕಾದರೆ ಇಂತಹ ಬಿಲ್ವಶೇಖರ ಮಹಾರಾಜನಾದರೂ ಕೂಡ ಬಹಳ ಸುಖ ಸಂತೋಷದಿಂದ ಪ್ರಜೆಗಳೆಲ್ಲವನ್ನು ಕೂಡ ಸಂತೈಸಿಕೊಂಡು ಆ ನಾಡಿನ ಜನರೆಲ್ಲರನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡಿಕೊಂಡು ತನ್ನ ನಗರವನ್ನಾದರೂ ಕೂಡ ಹಾಲುಕೆಯಲ್ಲಿ ಮಾಡುತ್ತಾ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದ್ರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂತ ನಾಮಾಂಕಿತವನ್ನಾದರೂ ಇಟ್ಟುಕೊಂಡು ತನ್ನ ಪ್ರಜೆಗಳಿಗೆ ಯಾವ ತೊಂದರೆಯನ್ನು ಕೊಡದ ಹಾಗೆ ತನ್ನ ನಗರದಲ್ಲಿರತಕ್ಕಂತ ಜನರೆಲ್ಲರನ್ನು ಕೂಡ ಬಹಳ ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಾ ತನ್ನ ನಗರ ಎಲ್ಲಾದರೂ ಕೂಡ ಅನ್ನ ಸಂತರ್ಪಣೆ ಯೋಜನೆಯನ್ನಾದರೂ ಮಾಡಿಕೊಂಡು ಬಂದಂತ ಭಕ್ತರಿಗೆ ಅನ್ನ ಪ್ರಸಾದವನ್ನಾದರೂ ಕೊಟ್ಟುಕೊಂಡು ಆಗ ತನ್ನ ತಂದೆಯಾಗಿರತಕ್ಕಂತ ನರಸೇಂದ್ರ ಭೂಪಾಲ ಮಹಾರಾಜನ ಸೇವೆಯನ್ನು ಮಾಡಿಕೊಂಡು ತನ್ನ ತಾಯಿಯಾಗಿರತಕ್ಕಂತ ನರಸಾವತಿ ಅಮ್ಮನವರ ಪಾದ ಸೇವೆಗಳನ್ನು ಮಾಡಿಕೊಂಡು ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು. ಈ ರೀತಿಯಾಗಿ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ ತನ್ನ ನಗರ ಎಲ್ಲಾದರೂ ಕೂಡ ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನು ಮಾಡುತ್ತಿರಬೇಕಾದರೆ ಪುರದ ಜನರೆಲ್ಲರೂ ಕೂಡ ತನ್ನ ಮಹಾರಾಜನ ಹೆಸರನ್ನು ಹೇಳುತ್ತಾ ತನ್ನ ನಗರದಲ್ಲಾದರೂ ಕೂಡ ಒಡ್ಡೋಲಗವನ್ನಾದರೂ ಇಟ್ಟುಕೊಂಡು ತಾನಾವ ರೀತಿಯಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದಾರೆ ಮಗು.

ಮಹಾರಾಜನಾಗಿ ತನ್ನ ನಗರಿಯಾಗಿರತಕ್ಕಂತಹ ಹಂದಕಾರನ ಮಹಾರಾಜನಾಗಿರತಕ್ಕಂಥವನಾದರೂ ಕೂಡ, ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ, ತನ್ನ ನರಸೇಂದ್ರ ಭೂಪಾಲ ಮತ್ತು ನರಸಾವತಿ ಅಮ್ಮನವರನ್ನಾದರೂ ಕೂಡ ಒಂದು ಪಲ್ಲಕ್ಕಿಯನ್ನಾದರೂ ತರಿಸಿಬಿಟ್ಟು ಅವರೀರ್ವರನ್ನಾದರೂ ಕೂಡ ಪಲ್ಲಕ್ಕಿಯೊಳಗಾದರೂ ಕುಳ್ಳರಿಸಿಕೊಂಡು ಬಿಟ್ಟು ತನ್ನ ನಗರವನ್ನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನ ನಗರವನ್ನಾದರೂ ಕೂಡ ತಳಿರು ತೋರಣದಿಂದ ಶೃಂಗರಿಸಿಬಿಟ್ಟು ಅಡ್ಡ ಪಲ್ಲಕ್ಕಿಯಲ್ಲಾದರೂ ಜನರೆಲ್ಲರೂ ಕೂಡ ಜಯ ಪತಾಕಿಯನ್ನು ಸಾರುತ್ತಾ ತಾರಾದರೂ ಕೂಡ ತನ್ನ ನಗರವನ್ನಾದರೂ ಕೂಡ ಸುಖ ಸಂತೋಷದಿಂದ ಕಾಲಯಾಪನೆಯನ್ನಾದರೂ ಮಾಡಿಕೊಂಡು ಹೋಗುತ್ತಿದ್ದಾರೆ. ಜಯ.

ಇದುವರೆಗೆ ಮೂಡಿ ಬಂದ ಕಾರ್ಯಕ್ರಮ ಕರಪಾಲ ಮೇಳ, ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘ, ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ವಿದುಷಿ ರಮ್ಯಾ ಭಾರದ್ವಾಜ್. ಭರತನಾಟ್ಯಂ ನೃತ್ಯ ಕಲಾವಿದೆ. ತಂಜಾವೂರು ಶೈಲಿಯಲ್ಲಿ ತರಬೇತಿ ಪಡೆದಿರುವ ಇವರು ವಿದ್ವತ್ ಪರೀಕ್ಷೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆಯೇ ತಂಜಾವೂರಿನ ತಮಿಳು ವಿಶ್ವವಿದ್ಯಾನಿಲಯದಿಂದ ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ದೂರದರ್ಶನದ ಬಿ ಗ್ರೇಡ್ ಕಲಾವಿದೆಯಾಗಿರುವ ಇವರು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಮಕ್ಕಳಿಗೆ ಭರತನಾಟ್ಯ ತರಬೇತಿ ಕೂಡ ನೀಡ್ತಾ ಇದ್ದಾರೆ. ಅವರ ಕಲಾ ಪ್ರಯಾಣ ಮತ್ತು ನೃತ್ಯ ಅನುಭವದ ಕುರಿತು ಇವತ್ತಿನ ವನಿತಾ ವಿಹಾರದಲ್ಲಿ ನಾವು ಮಾತಾಡೋಣ. ನೃತ್ಯದಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೇಗೆ ಬೆಳೆಯಿತು, ನಿಮ್ಮ ಬಾಲ್ಯದ ಜೀವನ, ನಿಮ್ಮ ಎಜುಕೇಷನ್ ಅಂಡ್ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ.
1: ಮೈಸೂರಿನಲ್ಲೇ ನನ್ನ ವಿದ್ಯಾಭ್ಯಾಸವನ್ನ ಮುಗಿಸಿದ್ದೇನೆ. 8ನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ನನ್ಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಎಸ್ಪೆಷಲಿ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಭಾಗವಹಿಸ್ತಾ ಇದ್ದೆ. ಎಲ್ಲಾ ಕಾರ್ಯಕ್ರಮದಲ್ಲೂ ನನ್ನ ಸ್ಕೂಲ್ ಡೇ ನಲ್ಲಿ ತುಂಬಾ ಮಾಡ್ತಾ ಇದ್ದೆ. ಆದ್ರಿಂದ ನಮ್ಮ ಟೀಚರ್ ಕರೆದು ನಮ್ಮ ತಾಯಿಗೆ ಈ ತರ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ನೀವು ಸೇರಿಸಿ ಅಂತ ಹೇಳಿದ್ರು. ನಮ್ಮ ತಾಯಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು, ಸೊ ನನಗೂ ಆಸಕ್ತಿ ಇದೆ ಅಂತ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಯ್ತು. ತಕ್ಷಣ ಕರ್ಕೊಂಡು ಹೋಗಿ ಗುರುಗಳನ್ನ ಹುಡುಕಿ ಸೇರಿಸಿದ್ರು. ಸೊ ಅಲ್ಲಿಂದ ನನ್ನ ನೃತ್ಯದ ಕಲಿಕೆ ಶುರುವಾಯ್ತು. ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ, ತುಂಬಾನೇ ಪ್ರೋತ್ಸಾಹ ಕೊಟ್ಟು ತುಂಬಾನೇ ಆಸಕ್ತಿಯಿಂದ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅವರು ಕೆಲಸ ಮಾಡ್ತಾ ಇದ್ರು ಸ್ಪೀಚ್ ಅಂಡ್ ಹಿಯರಿಂಗ್ ನಲ್ಲಿ, ಆದ್ರೂ ಕೂಡ ವೀಕೆಂಡ್ಸ್ ನಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ರು. ಸೊ ನಾನು ಅಲ್ಲೇ ಶಾಲೆ ಮುಗಿಸಿ ಮುಗಿಸೋಷ್ಟೊತ್ತಿಗೆ ಜೂನಿಯರ್ ಆಮೇಲೆ ಸೀನಿಯರ್ ಎಕ್ಸಾಮ್ಸ್ ನ ಮುಗಿಸ್ಕೊಂಡೆ. ತದನಂತರ ರೋಹಿಣಿ ಚಂದ್ರಮೋಹನ್ ಹಾಗೂ ನಂದಿನಿ ಈಶ್ವರ್ ಅವರ ಹತ್ರ ನನ್ನ ಮುಂದಿನ ವಿದ್ವತ್ ಪರೀಕ್ಷೆಯ ಕಲಿಕೆಯನ್ನ ಮುಂದುವರ್ಸ್ಕೊಂಡು ಹೋದೆ. ಹಾಗೆ ಕೂಡ ನಾನು ಇಂಜಿನಿಯರಿಂಗ್ನ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡ್ತಾ ಬಂದೆ. ಅದೇ ಸಮಯದಲ್ಲಿ ವಿದ್ವತ್ ಕೂಡ ಪರೀಕ್ಷೆ ಮುಗಿಸ್ಕೊಂಡ್ವಿ. ಆಮೇಲೆ ಹಾಗೆ ನಂದಿನೀಶ್ವರ್ ಅವ್ರ ಹತ್ರ ನಾವು ಕಲಿತಾ ಇದ್ದಾಗ ಬಹಳಷ್ಟು ನೃತ್ಯದ ಒಂದು ಹೊಸ ಪ್ರಕಾರನೇ ಅವರು, ಹೊಸ ಬೇರೆ ಬೇರೆ ವೆರೈಟೀಸ್ ಏನಿದೆ, ದೃಷ್ಟಿಕೋನ ಏನಿದೆ, ಅದನ್ನು ನಮ್ಗೆ ತಿಳಿಸ್ಕೊಟ್ರು. ಮುಂಚೆಲ್ಲ ಬರೀ ಎಕ್ಸಾಮ್ ಸಿಲೆಬಸ್, ಎಕ್ಸಾಮ್ ರೀತಿಯನ್ನ ಮಾಡ್ತಾ ಹೋಗ್ತಾ ಇದ್ವಿ. ಎಕ್ಸಾಮ್ ಮುಗಿಸಿ ವಿದ್ವತ್ ಆದ್ಮೇಲೆ ಅರಂಗೇಟ್ರಂ ಮಾಡಿಸಿದ್ರು ನಮ್ಮ ಗುರುಗಳು. ಸೊ ಅರಂಗೇಟ್ರಂ ಆದ್ಮೇಲೆ ನಮ್ ನಿಜವಾದ ನೃತ್ಯ ಕಲಿಕೆ ಶುರು ಆಗತ್ತೆ ಅಂತ ನನ್ಗೆ ಅನ್ಸ್ತು. ಹೊಸ ಪ್ರಯೋಗಗಳಿಗೆ ನಮ್ನೆಲ್ಲ ಜೋಡಿಸ್ಕೊತಾ ಇದ್ರು. ಅದನ್ನ ಹೇಗೆ ನಾವು ಶುರು ಮಾಡಬೇಕು, ಒಂದು ಪ್ರಯೋಗನ ಕಾನ್ಸೆಪ್ಟ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅದ್ರ ಸ್ಕ್ರಿಪ್ಟ್ ಬರ್ಕೋಬೇಕು, ಅದನಂತರ ಹೇಗೆ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಸಂಗೀತ ಸಂಯೋಜನೆಯಿಂದ ಜೊತೆಗೆ ಲೈವ್ ಮ್ಯೂಸಿಕ್ ಜೊತೆ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ತುಂಬಾ ಕಲಿತೆ ನಾನು ಅವ್ರ ಹತ್ರ. ವಾಪಸ್ ಎಷ್ಟು ಗಂಟೆ ಕ್ಲಾಸ್ ಮುಗಿಯತ್ತೆ ಅಂತ ನಮ್ಗೆ ಇವತ್ತು ನಾವು ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಸೊ ಆತರ ಗುರುಕುಲ ಪದ್ಧತಿನಲ್ಲಿ ನಮ್ಗೆ ಪಾಠ ನಡೀತಾ ಇತ್ತು.
0: ಇಂಜಿನಿಯರಿಂಗ್ ಕಲ್ತರೂ ಕೂಡ ಇವಾಗ ನಿಮ್ಮ ಒಲವು ಮಾತ್ರ ನೃತ್ಯದ ಕಡೆನೇ ಇದೆ, ಯಾಕಂದ್ರೆ ನೀವು ವೃತ್ತಿಯನ್ನಾಗಿ ನೀವು ಇಂಜಿನಿಯರಿಂಗ್ ಪದವಿಯನ್ನ ಕಂಟಿನ್ಯೂ ಮಾಡಿಲ್ಲ.
1: ಮಾಡಿಲ್ಲ, ಹೌದು. ನನ್ಗೆ ಡಿಸೈನ್ ಇಂಜಿನಿಯರ್ ಆಗ್ಬೇಕು ಅಂತ ಇಷ್ಟ ಇತ್ತು, ಅದ್ರಲ್ಲಿ ಕೆಲಸ ಮಾಡಿದೆ 5 ವರ್ಷ. ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ಗೆ ಅನ್ಸ್ಲಿಲ್ಲ. ಮುಂಚೆಯಿಂದ ನೃತ್ಯದ ಮೇಲೆ ಜಾಸ್ತಿ ಒಲವಿದ್ದಿದ್ರಿಂದ ಅದನ್ನು ಬಿಟ್ಟಿರ್ಲಿಲ್ಲ. ಬಟ್ ಮನ್ಸಲ್ಲಿ ಇತ್ತು, ನನ್ ಮುಂದೆ ಇದನ್ನೇ ಮಾಡೋದು ಅಂತ ಒಂದು ದೃಢವಾದ ಒಂದು ನಂಬಿಕೆ ಇತ್ತು.
0: ಸೊ ಈ ಭರತನಾಟ್ಯಂ ನೃತ್ಯ ವಿಧದಲ್ಲಿ ಯಾವುದೆಲ್ಲ ಶೈಲಿಗಳು ಬರ್ತವೆ ರಮ್ಯಾ ಅವರೇ?
1: ಭರತನಾಟ್ಯದಲ್ಲಿ ಸಾಕಷ್ಟು ಶೈಲಿಗಳಿದೆ. ತಂಜಾವೂರು ಶೈಲಿ, ಮೈಸೂರು ಶೈಲಿ, ಕಲಾಕ್ಷೇತ್ರ, ಬಳವೂರು, ಆತರ ಬಹಳಷ್ಟು ಶೈಲಿಗಳಿದೆ. ನಮ್ಮ ಗುರುಗಳು ಕಲಿತಾ ಇದ್ದಿದ್ದು ತಂಜಾವೂರು ಶೈಲಿನಲ್ಲಿ ನಮ್ಗೆ ಪಾಠ ಆಗಿರೋದು. ಇದರದ್ದು ಒಂದು ವಿಶಿಷ್ಟ ಏನಂತಂದ್ರೆ ಇದರಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ರಾಗ ಛಾಯೆ ಹೇಗೆ ಹೋಗುತ್ತೆ ಅದೇ ರೀತಿ ನಾವು ಸಾಹಿತ್ಯದ ಅಭಿನಯನ ಹಂಗೆ ತಗೊಂಡು ಹೋಗ್ತೀವಿ. ಸೊ ಅದರಲ್ಲಿ ಸಂಗೀತಕ್ಕೆ ಹೆಚ್ಚು ಮಹತ್ವ ರಾಗ ಛಾಯೆಗೆ ಇದೆ.
0: ಈಗ ಅದರಲ್ಲಿ ಭಂಗಿಗಳು, ಪೋಶ್ಚರ್ಸ್ ಎಲ್ಲ ಇಂಪಾರ್ಟೆಂಟ್. ಕಣ್ಣಿನ ಹಾವ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಭರತನಾಟ್ಯಮಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿ ಏನಾದರೂ ಚೇಂಜ್ ಅಂದ್ರೆ ಡಿಫ್ರೆನ್ಸಸ್ ಇದೆಯಾ ಬೇರೆ ಬೇರೆ ವಿಧದಲ್ಲಿ?
1: ಇಲ್ಲ ಇಲ್ಲ, ಒಂದೇ ಇದು ನಾಟ್ಯಶಾಸ್ತ್ರ ಒಂದೇ ಎಲ್ಲದಕ್ಕೂ. ಶೈಲಿ ಅಂತಂದ್ರೆ ನಾವೀಗ ಬೇರೆ ಬೇರೆ ಸ್ಟೆಪ್ಸ್ ಅದನ್ನ ಅಡವುಗಳು ಅಂತ ಕರಿತೀವಿ. ಅದನ್ನ ಒಂದು ಡಾನ್ಸ್ ಐಟಮ್ ಕಲಿಯಕ್ಕಿಂತ ಮುಂಚೆ ಬೇರೆ ಬೇರೆ ಸ್ಟೆಪ್ಸ್ ನ ಕಲ್ತ್ಕೋತೀವಿ. ಅದನ್ನ ಮಾಡೋ ರೀತಿನಲ್ಲಿ ವ್ಯತ್ಯಾಸ ಇರತ್ತೆ ಅಷ್ಟೇ. ಕೈ ಇಟ್ಕೊಳ್ಳೋ ಪೊಸಿಷನ್ ಆಗ್ಲಿ, ಕಾಲ್ ಮಾಡೋ ಪೊಸಿಷನ್ ಆಗ್ಲಿ, ಕೆಲವೊಂದ್ರಲ್ಲಿ ವ್ಯತ್ಯಾಸ ಇರತ್ತೆ, ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ. ಮತ್ತೆ ಎಲ್ಲಾ ಭಂಗಿ ಎಲ್ಲಾ ಸ್ಟೈಲ್ ಅದರದೇ ಒಂದು ವೈಶಿಷ್ಟ್ಯತೆ ಇರುತ್ತೆ. ಕೆಲವು ನೃತ್ಯಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಅದೇ ರೀತಿ ತಂಜಾವೂರು ಶೈಲಿನಲ್ಲಿ ಸಂಗೀತದ ರಾಗ ಛಾಯೆಗೆ ಹೆಚ್ಚು ಮಹತ್ವ ಇದೆ.
0: ಲೈವ್ ಒಬ್ರು ಸಿಂಗ್ ಮಾಡ್ತಿರ್ತಾರೆ, ಅದಕ್ಕೆ ನೀವು ಪರ್ಫಾರ್ಮ್ ಮಾಡ್ತೀರಾ ಅಥವಾ ರೆಕಾರ್ಡೆಡ್ ಮ್ಯೂಸಿಕ್ ಗೆ ಪರ್ಫಾರ್ಮ್ ಮಾಡ್ತೀರಾ?
1: ಎರಡು ಮಾಡ್ತೀವಿ, ಎರಡು ಮಾಡ್ತೀವಿ. ಬಟ್ ಏನಂದ್ರೆ ಲೈವ್ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ತುಂಬಾ ಫ್ರೀಡಮ್ ಇರುತ್ತೆ. ನಮ್ಗೆ ಕಂಪೋಸಿಷನ್ಗೆ ಕೋರಿಯೋಗ್ರಫಿಗೆ ತುಂಬಾ ಹೆಚ್ಚು ಅವಕಾಶ ಇರುತ್ತೆ. ಎಷ್ಟು ನಾವು ಅಲ್ಲಿ ಕತೆ ಏನ್ ತೋರಿಸ್ಬೇಕು ಅಂತ ಇದೀವಿ, ಅದಕ್ಕೆ ಎಷ್ಟು ಸಮಯ ಬೇಕೋ ನಾವು ಅಷ್ಟು ಅಲ್ಲಿ ಅಳವಡಿಸ್ಕೋಬಹುದು. ರೆಕಾರ್ಡೆಡ್ ಆದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ.
2: ಓಕೆ. ಬೇರೆ ಬೇರೆ ಗುರುಗಳ ಹತ್ರ ನೀವು ಟ್ರೈನಿಂಗ್ ತಗೊಂಡಿದ್ದೀರಾ, ಬೇರೆ ಬೇರೆ ಗುರುಗಳ ಹತ್ರ ನೀವು ಏನೇನ್ ಕಲ್ತ್ಕೊಂಡ್ರಿ, ಅಂಡ್ ಹೇಗೆ ಒಬ್ಬರ ಟೀಚಿಂಗ್ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಿಮ್ಮ ಮನಸ್ಸಿಗೆ?
1: ಒಬ್ಬೊಬ್ಬರ ಗುರುಗಳದು ಒಂದೊಂದು ವೈಶಿಷ್ಟ್ಯ,
2: ಬೇರೆ ಬೇರೆಯವ್ರ ಹತ್ರ ಬೇರೆ ಬೇರೆ ಅಂಶಗಳನ್ನ ಕಲಿಯೋ ಸ್ಕೋಪ್ ಇರುತ್ತೆ. ಸೊ ನಿಮ್ಗೆ ಅದು ಹೇಗೆ ಹೆಲ್ಪ್ ಆಯ್ತು ಬೇರೆ ಬೇರೆ ಗುರುಗಳ ಹತ್ರ ಕಲ್ತಿರೋದು?
1: ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ ಹೇಳಿ, ಅವರು ನನಗೆ ಮೊದಲನೇ ಹೆಜ್ಜೆ ಹಾಕೋದನ್ನ ಹೇಳ್ಕೊಟ್ಟಿದ್ದು. ಅವರ ಗುರುಗಳು ಚಂದ್ರಮತಿ ಅಂತ ಹೇಳಿ, ಅವರು ತುಂಬಾ ವೆರೈಟಿ ನಮ್ಗೆ ಹೇಳ್ಕೊಡ್ತಾ ಇದ್ರು, ಜಾನಪದ ನೃತ್ಯಗಳನ್ನ ಕೂಡ ತುಂಬಾ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ವೆರೈಟಿ ನಮ್ಗೆ ತಂದ್ಕೊಡ್ತಾ ಇದ್ರು, ಅಂಡ್ ಯಾವುದೇ ಒಂದು ಹೊಸ ಹಾಡ್ನ ತಗೊಂಡು ಮಾಡಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಚಿಕ್ಕಂದ ನಾವು ಈಗ ಹನುಮಾನ್ ಚಾಲೀಸ್ ತಗೊಂಡು ಮಾಡೋದು ಆತರ ಯಾವ್ದಾದ್ರು ಒಂದು ತಗೊಂಡು ಮಾಡೋದಕ್ಕೆ ತುಂಬಾ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು. ಅದಾದ್ಮೇಲೆ ನಾನು ರೋಹಿಣಿ ಚಂದ್ರಮೋಹನ್ ಹತ್ರ ವಿದ್ವತ್ ಪಾಠಕ್ಕೆ ಹೋಗ್ತಾ ಇದ್ದೆ. ಅವರು ನೃತ್ಯದಲ್ಲಿ ನಮ್ಮ ಅಂಗಶುದ್ಧಿ, ದೇಹದ ಅಂಗಶುದ್ಧಿ ಎಷ್ಟು ಮುಖ್ಯ, ಅರಮಂಡಿ ಕೂತ್ಕೊಳ್ಳೋದಾಗ್ಲಿ, ನಾವು ಕೈನ ಹಿಡಿಯೋದಾಗ್ಲಿ, ಮತ್ತೆ ಕಣ್ಣಿನ ಚಲನೆ,
2: ಹೌದು
1: ಒಂದೊಂದು ಸ್ಟೆಪ್ಗೂ ಕೂಡ ಅದೇ ಕಣ್ಣಿನ ಚಲನೆ ಬರಬೇಕು, ಆಗ್ಲೇ ಅದರ ಅಂದ ಎದ್ದು ಕಾಣೋದು, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಸ್ತ ಮುದ್ರೆಗಳು ಒಂದೊಂದಲ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಎಷ್ಟು ನಾವು ಖುಷಿಯಾಗಿ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅವಾಗ ನೋಡೋರ್ಗೂ ಅಷ್ಟೇ ಖುಷಿ ಆಗತ್ತೆ. ಸೊ ಅದ್ರ ಬಗ್ಗೆ ತುಂಬಾನೇ ಅವರು ಬೆಳಕು ಚೆಲ್ಲದ್ರು. ತದನಂತರ ನಂದಿನಿ ಈಶ್ವರ್ ಅವ್ರ ಜೊತೆಗೇನೆ ಎರಡು ಕ್ಲಾಸ್ನ ಒಟ್ಟಿಗೆ ಹೋಗ್ತಾ ಇದ್ದೆ. ನಂದಿನಿ ಈಶ್ವರ್ ಅವರು ಆಧ್ಯಾತ್ಮದಲ್ಲಿ ನಂಬಿಕೆ ಇರೋರು, ಸ್ಪಿರಿಚುಯಾಲಿಟಿ ಥ್ರೂ ಡಾನ್ಸ್ ಅಂತ ಅವ್ರದ್ದು ಮೋಟೋ ಇದ್ದಿದ್ದು. ರಾಸವೃಂದ ನೃತ್ಯ ಶಾಲೆ ನಡೆಸ್ತಾ ಇದ್ರು. ನನ್ನ ಗುರುಗಳು ರೇವತಿ ಪ್ರಸಾದ್ ಸಹ ಅವರ ಶಿಷ್ಯನೇ ಆಗಿದ್ರು. ಸೊ ಅವ್ರಿಗೆ ನಮ್ಗೆ ಸುಮಾರು ಸಲ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಎಕ್ಸಾಮ್ಗಿಂತ ಮುಂಚೆ, ಅವರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಎಲ್ಲಾನು. ಸೊ ಮುಂಚೆಯಿಂದ ಪರಿಚಯ ಇತ್ತು. ನನ್ನ ಅರಂಗೇಟ್ರಮ್ಗೂ ಸಹ ಅವರು ಬಂದಿದ್ರು. ಅದಾದ್ಮೇಲೆ ಅವರು ನನ್ಗೆ ಈ ತರ ಬಾ ನೀನು ಈ ತರ ನೃತ್ಯ ನನ್ನ ಕಲಿಯೋದಕ್ಕೆ, ಈ ತರ ಒಂದು ಪ್ರದರ್ಶನ ಗ್ರೂಪ್ ಕೋರಿಯೋಗ್ರಫಿ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಹೇಳಿದ್ರು. ಅದು ನನ್ನ ಒಂದು ಸೌಭಾಗ್ಯ.
2: ರಮ್ಯಾವ್ರೆ, ಗುರುಗಳ ಹತ್ರ ಬಿಟ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದು ನಿಮ್ಮ ವೈಯಕ್ತಿಕ ಇದರಲ್ಲಿ ನಾಲೆಜ್ ಅಲ್ಲಿ ನೀವೇನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿರೋದಿದೆಯಾ? ನಿಮ್ದೆ ಐಡಿಯಾಲಜೀಸ್ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ನೀವು?
1: ಹೌದು, ಇದು ಮಂಕುತಿಮ್ಮನ ಕಗ್ಗಗಳಿಗೆ, ವಚನಗಳಿಗೆ, ಅದಕ್ಕೆಲ್ಲ ಅಭಿನಯವನ್ನ ಮಾಡಿದ್ದೀನಿ. ನೃತ್ಯ ಅಂತ ಸ್ಟೆಪ್ಸ್ಗೆ ಏನು ಇಲ್ದೀರಾ, ಬರೀ ಮುಖಭಾವನೆಗಳ ಮೂಲಕ ಆ ಸಾಹಿತ್ಯದ ಅರ್ಥವನ್ನ ತೋರ್ಪಡಿಸೋದು.
2: ಓಕೆ, ಅದರಲ್ಲಿ ಡ್ಯಾನ್ಸ್ ಇರುತ್ತಾ?
1: ಇಲ್ಲ, ಬರೀ ಕೂತ್ಕೊಂಡು ಅಭಿನಯ ಮಾಡೋದಷ್ಟೇನೆ.
2: ಓಕೆ,
1: ಅದನ್ನ ಪ್ರಯೋಗ ಮಾಡಿದ್ದೀನಿ. ಹಾಗೇನೆ ನಮ್ಮ ಉಪಾಸನ ನೃತ್ಯಾಲಯ ಅಂತ ಹೇಳಿ ನಾನೇನು ಶಾಲೆ ನಡೆಸ್ತೀನಿ, ಅಲ್ಲಿ ಮಕ್ಕಳಿಗೆ ಅಡವುಗಳ ಏನ್ ಹೇಳ್ಕೊಡ್ತೀವಿ ಅಲ್ಲೇನೆ ಸಂಗೀತವನ್ನ ಹಾಡಿ ಜೊತೆಗೆ ಅದಕ್ಕೇನೆ ಸ್ಟೆಪ್ಸ್ನು ಕೂಡ ಮಾಡೋದನ್ನ ಅಭ್ಯಾಸ ಮಾಡಿಸ್ತೀವಿ. ಇದು ನಮ್ಮ ಗುರುಗಳಿಂದನೇ ಕಲ್ತಿರೋದು. ಅವರು ಸಂಗೀತ ಛಾಯೆ ಅವ್ರಿಗೆ ಸ್ವರಗಳು ಹೆಂಗ್ ಹೋಗುತ್ತೆ, ಅದಕ್ಕೆ ಯಾವ್ಯಾವ ರೀತಿ ಸ್ಟೆಪ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅಭ್ಯಾಸ ಆಗೋದಕ್ಕೋಸ್ಕರ ನಾವು ಅದೇ ಚಿಕ್ಕ ಮಕ್ಕಳಿಂದಾನೇ ಅದನ್ನು ಅಭ್ಯಾಸ ಮಾಡಿಸ್ತಾ ಇದೀವಿ.
2: ಓಕೆ,
1: ಹಾಗೆ ಒಂದು ಪ್ರಯೋಗ ಏನ್ ಮಾಡಿದ್ದು ಅಂದ್ರೆ ಶ್ರೀರಾಮ ಕಥಾ ಸ್ಮರಣೆ ಅಂತ ಒಂದು ನೃತ್ಯ ರೂಪಕ ಮಾಡಿದ್ವಿ. ನೃತ್ಯ ಕಥನ ಅಂತ ಹೇಳ್ಬೋದು, ರಾಮಾಯಣನೇ ಎಲ್ಲರಿಗೂ ಗೊತ್ತಿರೋದು, ರಾಮಾಯಣ ಕಥೆನೆ. ಆದ್ರೆ ದಾಸ ಸಾಹಿತ್ಯದಲ್ಲಿ ಬರುವಂತ ದೇವನಾಮಗಳು, ಕನ್ನಡ ದೇವನಾಮಗಳನ್ನ ತಗೊಂಡ್ವಿ. ಯಾವುದೇ ಕೃತಿ ಆಗ್ಲಿ ಅಥವಾ ಬೇರೆ ಇದನ್ನ ತಗೊಳ್ಳಿಲ್ಲ, ಇದು ಕನ್ನಡ ದೇವನಾಮಗಳನ್ನ ಹುಡುಕಿ ಅದರಲ್ಲಿ ರಾಮನ್ ಹುಟ್ಟಿನಿಂದ ಹಿಡಿದು ಇದರನ್ನ ಪಟ್ಟಾಭಿಷೇಕದವರೆಗೂ ತಗೊಂಡ್ವಿ. ಸೊ ಅದೊಂದು ಹೊಸ ಪ್ರಯತ್ನ, ಬಹಳ ಚೆನ್ನಾಗಿ ಬಂತು. ಅದ್ರಲ್ಲಿ ಏನೊಂದು ವೈಶಿಷ್ಟ್ಯ ಅಂತಂದ್ರೆ ತೊಟ್ಲು ಶಾಸ್ತ್ರದಿಂದ ಹಿಡಿದು ಪಟ್ಟಾಭಿಷೇಕದವರೆಗೂ ಬಂತು. ಸೊ ತೊಟ್ಲು ಶಾಸ್ತ್ರದ ಹಾಡಲ್ಲಿ ನಿಜವಾಗ್ಲೂ ನಮ್ಮ ಮಗು ಹುಟ್ಟಿದಾಗ ಮನೆಯಲ್ಲಿ ಹೇಗೆ ತೊಟ್ಲಗ್ ಹಾಕಿ ಗುಂಡಪ್ಪನಿಟ್ಟು ದೃಷ್ಟಿ ತೆಗೆದು ಹೇಗೆ ಮಾಡ್ತೀವಿ, ಅದೇ ಪೂರ್ತಿ ಶಾಸ್ತ್ರ ಎಲ್ಲ ಮಾಡೋರು ಮಕ್ಕಳು ಆ ಹಾಡಿನಲ್ಲಿ. ಸೊ ಅವ್ರಿಗೆ ಪೂರ್ತಿ ಗೊತ್ತಾಯ್ತು ಹೇಗೆ ಹೇಗ ಇರುತ್ತೆ ಅಂತ. ಯಾಕಂದ್ರೆ ಫಂಕ್ಷನ್ ಹೋದಾಗ ಯಾರು ಅಲ್ಲಿ ಏನ್ ನಡೀತಾ ಇರುತ್ತೆ
2: ಏನು
1: ಯಾರು ನೋಡೋದು ಇಲ್ಲ, ಮಕ್ಕಳು ಅಪ್ಪಾಡಿಗೆ ಅವರೆಲ್ಲ ಇರ್ತಾರೆ, ಯಾ ದೊಡ್ಡ ಮಕ್ಳೆ ಅಂತನಾಗ್ಲಿ ಬರೀ ಮಾತಾಡ್ಕೊಂಡು ಕಳೆ ಕಳೀತಾರೆ. ಸೊ ಈ ತರ ಎಲ್ಲ ಮಾಡೋದ್ರಿಂದ ಅವ್ರ ಕಥೆಗೇನು ಗೊತ್ತಾಗತ್ತೆ.
2: ಕರೆಕ್ಟ್, ಪರಂಪರೆನೇ ಹೊರಟು ಹೋಗಿದೆ. ಕತೆ ಕೇಳೋದು, ಆಮೇಲೆ ಈ ತರ ನಾಟಕಗಳನ್ನ ನೋಡೋದು, ಪ್ರದರ್ಶನಗಳನ್ನ ನೋಡೋದೆಲ್ಲ ಈಗ ಎಲ್ಲ ಡಿಜಿಟಲ್ ಯುಗದಲ್ಲಿ ಎಲ್ಲ ಮೊಬೈಲ್ ಅಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ಕೊಂಡು ಕೂತಿರ್ತಾರೆ ವಿನಃ ಈ ತರದ ಪ್ರದರ್ಶನಗಳು ಕಲೆಗೆ ಸಿಗ್ನಿಫಿಕೆನ್ಸ್
1: ಪ್ರೋತ್ಸಾಹ ಮಾಡ್ಬೇಕು. ಈ ತರ ಇವಾಗ ನಾವು ಇದನ್ನ ಈ ಸೀನ್ ಮಾಡ್ಬೇಕಾಗಿದೆ, ಇದನ್ನ ನೀವು ಓದ್ಕೊಂಡ್ ಬನ್ನಿ ಕತೆಯಲ್ಲಿ ಹೆಂಗಿದೆ ಅಂತ. ಸೊ ಅದೇ ರೀತಿ ಮಾಡೋಣ ಅಂತ ಹೇಳಿ ಒಂದು ಯುದ್ಧದ ಸೀನ್ ಆಗ್ಲಿ ಇದಾಗ್ಲಿ ಯಾವ ಒಂದು ಇಟ್ಕೊಂಡಿರ್ತಾರೆ ಆಯುಧ, ರಾಮ ಯಾವ್ದು ಇಟ್ಕೊಂಡಿರ್ತಾನೆ, ಈ ಕಡೆ ರಾವಣ ಹೆಂಗಿರ್ತಾನೆ, ಕುಂಭಕರ್ಣ ಆದ್ರೆ ಹೆಂಗ್ ಮಾಡ್ತಾನೆ. ಸೊ ಆ ತರ ಅವರು ನೋಡ್ಕೊಂಡು ಅದನ್ನ ಹೆಂಗೋ ಮಾಡಿ ತಿಳ್ಕೊಂಡು ಬರ್ತಾರೆ ಮಕ್ಕಳು. ಸೊ ಅದ್ರ ಮಾಡಿದಾಗ ಒಂದು ಚೆನ್ನಾಗಿರುತ್ತೆ.
2: ನೀವು ಭರತನಾಟ್ಯಂ ಜೊತೆ ಕಥಕ್ ಕೂಡ ನೀವು ಕಲ್ತಿದ್ದೀರಿ. ಸೊ ಇದು ಕಥಕ್ ಕಲಿಯೋದ್ರಿಂದ ನಿಮ್ಮ ಭರತನಾಟ್ಯಂ ಅಭಿವ್ಯಕ್ತಿಗೆ ಅದು ಹೇಗೆ ಒಂದು ಹೊಸ ಆಂಗಲ್ ನ ನೀಡ್ತು ಅಂತ ನಿಮ್ಮ ಅನಿಸಿಕೆ?
1: ಹೌದು, ನಂದಿನೀಶ್ವರ ಅವ್ರ ಹತ್ರನೇ ನಾನು ಕಥಕ್ ಕೂಡ ಕಲ್ತಿದ್ದು. ಕಥಕ್ ನಲ್ಲಿ ನಾವೀಗ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಮಾಡೋ ತರ ಅರಮಂಡಲ ಆತರ ನಾಟ್ಯಾರಂಭ ಆತರ ಸ್ಟಿಫ್ ಆಗಿ ಮಾಡುವಂತ ಪೋಸ್ಟರ್ಸ್ ಇರೋದಿಲ್ಲ. ಅದರಲ್ಲಿ ಲಾಸ್ಯ ಅಂತಂದ್ರೆ ಗ್ರೇಸ್ಫುಲ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಫುಟ್ ವರ್ಕ್ ತುಂಬಾ ಫಾಸ್ಟ್ ಆಗಿರುತ್ತೆ, ಬಹಳ ಫಾಸ್ಟ್ ಆಗಿರುತ್ತೆ ಫುಟ್ ವರ್ಕ್ ಅಲ್ಲಿ. ಸೊ ಆ ಗ್ರೇಸ್ ಏನಿದೆ ಮತ್ತೆ ಆ ಫುಟ್ ವರ್ಕ್ ನಲ್ಲಿ ಅಷ್ಟು ಫಾಸ್ಟ್ ಆಗಿ ಬಿಗಿ ಮಾಡೋದು ಅದನ್ನ ತುಂಬಾ ಹೆಲ್ಪ್ ಆಗತ್ತೆ. ಆ ಗ್ರೇಸ್ ನ ನಾವು ಭರತನಾಟ್ಯದಲ್ಲಿ ಮಾಡುವಾಗ ಅಭಿನಯದಲ್ಲಿ ಅಳವಡಿಸ್ಕೋಬಹುದು.
2: ಸೊ ಎಕ್ಸ್ಪ್ರೆಷನ್ಸ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಕಥಕ್, ಎಕ್ಸ್ಪ್ರೆಷನ್ಸ್ ಕೂಡ.
1: ಹೌದು ಹೌದು ಹೌದು,
2: ಕಣ್ಣಿನ ಹಾವಭಾವನ ಇನ್ಕ್ಲೂಡ್ ಆಗಿರುತ್ತೆ,
1: ಇನ್ಕ್ಲೂಡ್ ಆಗುತ್ತೆ. ಹೌದು, ಎಸ್ಪೆಷಲಿ ಬಾಡಿ ಗ್ರೇಸ್ ಅದ್ರಲ್ಲಿ ಜಾಸ್ತಿ ಇರುತ್ತೆ.
2: ಓಕೆ ಓಕೆ, ಏನ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ, ಆ ಡ್ಯಾನ್ಸ್ ಫಾರ್ಮಿಗೂ ಈ ಡ್ಯಾನ್ಸ್ ಫಾರ್ಮ್ಗೂ? ಅಂಡ್ ನಿಮ್ಗೆ ಪ್ರಿಯವಾದ ಡ್ಯಾನ್ಸ್ ಫಾರ್ಮ್ ಯಾವುದು? ಇದು ಕ್ವಶನ್ ಕೇಳಬಾರ್ದು, ಯಾಕಂದ್ರೆ ಡ್ಯಾನ್ಸ್
1: ಇಲ್ಲ ನನಗೆ. ಭರತನಾಟ್ಯ ಹೆಚ್ಚು ಕಲ್ತಿರೋದ್ರಿಂದ, ಹೆಚ್ಚು ತಿಳಿದಿರೋದ್ರಿಂದ ಇದು ಇಷ್ಟ. ಕಥಕ್ ಕೂಡ ತುಂಬಾನೇ ಇಷ್ಟ. ಕಥಕ್ ಒಂದೇ ಅಂತಲ್ಲ, ಎಲ್ಲಾ ನೃತ್ಯ ಕಾರ್ಯಗಳಿಗೆ ಅಟೆಂಡ್ ಮಾಡಿದ್ದೀನಿ. ಈಗ ರವೀಂದ್ರನಾಟ್ಯಂ, ಮಣಿಪುರಿ, ಎಲ್ಲದಲ್ಲೂ ಅದರದೇ ವೈಶಿಷ್ಟ್ಯ ಇದೆ. ಡಾನ್ಸೇ ಇಷ್ಟ ಆಗಿರೋದ್ರಿಂದ ನಮ್ಗೆ ಯಾವುದೇ ಫಾರ್ಮ್ ಆಗ್ಲಿ, ಇನ್ನೊಂದು ಜಾನಪದ ನೃತ್ಯ ಆಗ್ಲಿ ಮಾಡಕ್ಕೆ ಖುಷಿ.
2: ಓಕೆ, ಈಗ ಬೇರೆ ಬೇರೆ ಡಾನ್ಸ್ ಫಾರ್ಮ್ಗಳ ವರ್ಕ್ಶಾಪ್ಸ್ನ ನೀವು ಅಟೆಂಡ್ ಮಾಡಿದ್ದೀರಲ್ಲ, ಇದು ನಿಮ್ಮ ಕಲಾ ದೃಷ್ಟಿಯನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದೆ ರಮ್ಯಾ ಅವರೇ?
1: ಹೌದು ಹೌದು, ಒಂದೊಂದು ಡಾನ್ಸ್ ಫಾರ್ಮ್ ನಲ್ಲೂ
2: ಬೇರೆ ಬೇರೆ ಕಲ್ತ್ಕೊಳಕ್ ಇರತ್ತಲ್ವಾ, ಒಂದೇ ತರ ಇರಲ್ಲ, ಯಾವ್ದು
1: ಇರೋದಿಲ್ಲ. ಹೌದು, ಈಗ ಮಣಿಪುರಿ ತಗೊಂಡ್ರೆ ನಾವು ಅದನ್ನ ನೋಡಿದಾಗ ತುಂಬಾ ಈಸಿ ಅಂತ ಅನ್ನಿಸ್ಬಿಡುತ್ತೆ. ಈಗ ನಾವೆಲ್ಲರೂ ಒಂದು ವಿಡಿಯೋ ನೋಡಿದಾಗ ಓ ಇದಲ್ಲಿ ಏನಿಲ್ಲ ಜಾಸ್ತಿ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಮಾಡಕ್ಕೆ ನಿಂತಾಗ ಗೊತ್ತಾಗತ್ತೆ ಅದರಲ್ಲಿ ತುಂಬಾ ನಿಧಾನವಾದ ಮೂಮೆಂಟ್ಸ್ ಇರುತ್ತೆ, ಅಷ್ಟು ಸ್ಲೋ ಆಗಿ ಮಾಡೋದು ಬಹಳ ಕಷ್ಟ. ಆ ಪೊಸಿಷನ್ ಅಲ್ಲಿ ನಿಂತು ಅದನ್ನ ಮಾಡೋದು ತುಂಬಾ ಕಷ್ಟ. ಮತ್ತೆ ಅದು ನಾರ್ತ್ ಈಸ್ಟರ್ನ್ ಫಾರ್ಮ್ ಇದಿರುತ್ತೆ. ಸೊ ಅದರಲ್ಲಿ ಇದು ವಿಷ್ಣು ಪಂಥ ಅದರದ್ದು ಹಾಡುಗಳು ಜಾಸ್ತಿ ಇರುತ್ತೆ. ಸೊ ಅದರದ್ದು ಕಲ್ಚರ್ ಬಗ್ಗೆ ನಾವು ತಿಳ್ಕೊಂಡಂಗಾಗತ್ತೆ. ಅದ್ರಲ್ಲಿ ಯಾವ ರೀತಿ ನೃತ್ಯಗಳಿರುತ್ತೆ, ಯಾವ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡ್ತಾರೆ, ಸೊ ಅದನ್ನ ತಿಳ್ಕೋಬಹುದು.
2: ಓಕೆ, ರವೀಂದ್ರನಾಟ್ಯದ ಕಡೆ ಹೇಗೆ ಒಲವು ಬಂತು?
1: ಅದು ಕೂಡ ನಂದಿನೀಶ್ವರ ಅವರು ಏರ್ಪಡಿಸಿದ್ರು ಒಂದು ಕಾರ್ಯಾಗಾರ, ವಾಲ್ಮೀಕಿ ಬ್ಯಾನರ್ಜಿ ಅವರು ನಡೆಸ್ಕೊಟ್ಟಿದ್ರು.
2: ಓಕೆ,
1: ಅದು ಒಂದು ತುಂಬಾ ಡಿಫ್ರೆಂಟ್ ಆಗಿತ್ತು, ಅದರದ್ದು ಮ್ಯೂಸಿಕ್ ಸಹ ತುಂಬಾ ಬಹಳ ಡಿಫ್ರೆಂಟ್ ಆಗಿದೆ. ಸೊ ಅದು ಪೂರ್ತಿನೇ ಬೇರೆ ತರ ಬರುತ್ತೆ.
2: ಸೊ ನೀವು ಇವಾಗ ಬೇರೆ ಬೇರೆ ನೃತ್ಯ ಫಾರ್ಮ್ ಅಲ್ಲಿ ತೊಡಗಿ ಕೊಂಡಿರೋದ್ರಿಂದ ನಿಮ್ಗೆ ಅದು ಒಂದು ಶಕ್ತಿ ಅಂತ ಅನ್ಸತ್ತ, ಒಂದು ಚಾಲೆಂಜ್ ಅಂತ ಅನ್ಸತ್ತೆ? ಯಾಕಂದ್ರೆ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲಾನು ಬೇರೆ ಬೇರೆ ಶೈಲಿಗಳನ್ನು ಕಲ್ತ್ಕೋಬೇಕು, ಭಂಗಿಗಳನ್ನ ಕಲ್ತ್ಕೋಬೇಕು, ಥಿಯರಿನೂ ಕಲ್ತ್ಕೋಬೇಕು ಅದ್ರ ಜೊತೆಗೇನೆ, ಮತ್ತೆ ಸಂಗೀತನೂ ಕಲ್ತ್ಕೋಬೇಕು. ಸೊ ಅದು ಒಂಥರ ಚಾಲೆಂಜ್ ಅಂತ ಅನ್ಸತ್ತ ಅದು, ಬಟ್ ಆರ್ ಇಟ್ ಈಸ್ ಆಡಿಂಗ್ ಟು ಯುವರ್ ಎನರ್ಜಿ ಆರ್ ಸ್ಟ್ರೆಂತ್ ಅಂತ ಅನ್ಸತ್ತ?
1: ಒಂದ್ ರೀತಿ ಸ್ಟ್ರೆಂತ್ ಹೌದು, ಒಂದ್ ರೀತಿ ಚಾಲೆಂಜು ಹೌದು.
2: ಓಕೆ,
1: ಎರಡು ಹೇಳ್ಬೇಕಂದ್ರೆ ಸ್ಟ್ರೆಂತ್ ಏನು ಅಂತಂದ್ರೆ, ಈಗ ನಾವು ಕಥಕ್ ಮಾಡ್ಬೇಕಾದ್ರೆ ಹಿಂದೂಸ್ತಾನಿ ಮ್ಯೂಸಿಕ್ ಜಾಸ್ತಿ ಇರುತ್ತೆ, ಸೊ ಅದನ್ನ ತಿಳ್ಕೊಬೇಕಾಗತ್ತೆ. ಸೊ ಅದು ನಮ್ಗೆ ಕಲ್ತ್ಕೊಂಡಾಗ ಸ್ಟ್ರೆಂತ್ ಆಗತ್ತೆ. ಈಗ ಚಾಲೆಂಜ್ ಏನು ಅಂತಂದ್ರೆ, ನಾವು ಕಥಕ್ ಮಾಡ್ಬೇಕಾದ್ರೆ ಭರತನಾಟ್ಯ ಮಿಕ್ಸ್ ಮಾಡಬಾರ್ದು, ಸೊ ಅದೆರಡನ್ನು ಬೇರೆ ಇಟ್ಟಿರಬೇಕು. ಸೊ ಅದು ಒಂದು ನಮ್ಗೆ ಚಾಲೆಂಜ್. ಸೊ ಎರಡು ಕೂಡ ಆಗತ್ತೆ.
2: ಈಗ ಡ್ಯಾನ್ಸ್ ಈಸ್ ಅ ಥೆರಪಿ ಅಂತಾನು ಹೇಳ್ಬೋದು. ಸೊ ಇದು ನಮ್ಮ ಮಾನಸಿಕ ಆರೋಗ್ಯ ಬೂಸ್ಟ್ ಮಾಡುವಲ್ಲಿ ಅಥವಾ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಮಾಡುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ರಮ್ಯಾ ಅವರೇ?
1: ಹೌದು, ಈಗ ನೀವು ನೋಡ್ತಿರೋ ಎಲ್ಲಾ ಕಡೆ ಮಾಂಟೆಸರಿಗಳಲ್ಲಿ ಇದು ಫೈನ್ ಮೋಟಾರ್ ಸ್ಕಿಲ್ಸ್ಗೋಸ್ಕರ ಎಲ್ಲರೂ ಸೇರಿಸ್ತಾರೆ.
2: ಕರೆಕ್ಟ್,
1: ಅದು ಇಲ್ಲಿ ನ್ಯಾಚುರಲ್ ಆಗಿ ಆಗತ್ತೆ ಮಕ್ಕಳಿಗೆ. ಎನಿ ಆರ್ಟ್ ಫಾರ್ಮ್ ತಗೊಳ್ಳಿ, ಅದರಲ್ಲಿ ನೀವು ಫೈನ್ ಮೋಟಾರ್ ಸ್ಕಿಲ್ಸ್ ಏನಿದೆ ಅದು ಚೆನ್ನಾಗಿ ಡೆವಲಪ್ ಆಗತ್ತೆ ಮಕ್ಕಳಿಗೆ. ಒಂದೇ ಸಮಯದಲ್ಲಿ ಅವರು ಒಂದು ಸ್ಟೆಪ್ ಮಾಡಬೇಕಾದ್ರೆ ರಿದಮ್ ಗೊತ್ತಿರಬೇಕು, ತಾಳದಲ್ಲಿ ತೋರಿಸ್ತಾ ಇರಬೇಕು, ಕೈ ಹಸ್ತಗಳು ಮಾಡ್ತಾ ಇರಬೇಕು, ಬಾಡಿ ಮೂವ್ಮೆಂಟ್ ನೋಡ್ಕೋಬೇಕು, ಅವರು ಕಣ್ಣಿನ ಚಲನೆ, ಕತ್ತಿನ ಚಲನೆ, ಆಮೇಲೆ ಶಿರದ ಚಲನೆ ಎಲ್ಲದನ್ನೂ ಅಟ್ ಎ ಟೈಮ್ ಮಾಡಬೇಕು ವಿತ್ ದರಿದ್ದು. ಸೊ ಅಲ್ಲಿ ಎಷ್ಟು ತುಂಬಾ ಒಳಗಡೆ ಕೆಲಸ ಮೆಂಟಲ್ ಆಗಿ ಅವ್ರು ಮಾಡ್ತಿರ್ತಾರೆ. ಸೊ ಆದ್ರಿಂದ ಅದು ಆ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಮಕ್ಕಳಿಗೆ, ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ಮ್ಯಾಥಮೆಟಿಕಲ್ ಆಗಿ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ತಾಳಜ್ಞಾನ ಬರುತ್ತೆ.
2: ಹೌದಾ?
1: ಹೌದು.
2: ಓಕೆ.
1: ಸೊ ಇಷ್ಟ ಆವರ್ತದಲ್ಲಿ ಅವ್ರು ಕಂಪ್ಲೀಟ್ ಮಾಡಬೇಕು ಅದನ್ನ ಅಂತ ಅವ್ರಿಗೆ ಅರ್ಥ ಆಗತ್ತೆ.
2: ಟೈಮ್ ಸೆನ್ಸ್ ಚೆನ್ನಾಗಿ
1: ಡೆವಲಪ್ ಆಗುತ್ತೆ. ಆಮೇಲೆ ನೀವು ಫಿಸಿಕಲ್ ಆಗಿ ಹೇಳ್ದಂಗೆ, ನಾವು ಡಾನ್ಸ್ ಕ್ಲಾಸ್ಗೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ನಾವು ಸ್ಟೆಪ್ ಶುರು ಮಾಡೋದಿಲ್ಲ, ಒಂದು 10-15 ನಿಮಿಷ ನಾವು ವ್ಯಾಯಾಮ ಮಾಡ್ತೀವಿ.

0: ನಾನು ಅದಕ್ಕೆ ಯೋಗಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ, ಯೋಗಾಸನಗಳು ಮಾಡಿಸ್ತೀನಿ, ಸೂರ್ಯ ನಮಸ್ಕಾರ ಮಾಡಿಸಿ ಸೀನಿಯರ್ ಮಕ್ಕಳಿಗೆಲ್ಲ ನಾವು ಅದೇ ವಾರ್ಮ್ ಅಪ್ ಆಗತ್ತೆ, ಸೂರ್ಯ ನಮಸ್ಕಾರ ಮಾಡಿಸಿ ನಾವು ಶುರು ಮಾಡ್ತೀನಿ ಕ್ಲಾಸ್ನ. ಸೊ ಆ ಫ್ಲೆಕ್ಸಿಬಿಲಿಟಿ ಕೂಡ ಬರುತ್ತೆ.
1: ಓಕೆ,
0: ಸೊ ಅದೆಲ್ಲ ಮಾಡೋದ್ರಿಂದ ದೇಹದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ.
1: ಯಾರು ಹೇಳಲ್ಲ, ಎಲ್ರು ಲೈಕ್ ಈಗ ಮಾನಸಿಕ ತೊಂದರೆ ಇರೋರಿಗೆ ಯಾರಿಗಾದ್ರೂ ನೀವು ಇದು ಡ್ಯಾನ್ಸ್ ಕಲೀರಿ ಅಥವಾ ಈ ತರದ ಯಾವ್ದಾದ್ರು ಹಾಬೀಸ್ ಅಲ್ಲಿ ತೊಡಸ್ಕೊಳ್ಳಿ ಅಂತ ಯಾರು ಹೇಳಲ್ಲ, ಲೈಕ್ ಮೆಡಿಸಿನ್ಸ್ ಬಗ್ಗೆನೇ ಜಾಸ್ತಿ
0: ಮಾತಾಡ್ತಾರೆ.
1: ಬಟ್ ವಿ ಕ್ಯಾನ್ ಕನ್ಸಿಡರ್ ಡ್ಯಾನ್ಸ್ ಆಸ್ ಆಲ್ಸೋ ಅ ಥೆರಪಿ ಅಂತ ಅಲ್ವಾ?
0: ಹೌದು ಹೌದು. ನಾನು ಒಂದ್ಸಲ ಡೆಫೆಂಡಮ್ ಮಕ್ಕಳಿಗೆ ಒಂದು ಶಾಲೆನಲ್ಲಿ ಪಾಠ ಮಾಡ್ತಿದ್ದೆ, ಆಗ ಅವರು ಆನ್ಯುವಲ್ ಡೇಗೆ ನಮ್ಮನ್ನ ನಮ್ಮ ಟೀಚರ್ ಕಳಿಸಿದ್ರು ಅಲ್ಲಿ ಹೇಳ್ಕೊಡ್ಲಿಕ್ಕೆ. ಅವಾಗ ಒಂದು ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆ ಮಕ್ಕಳಿಗೆ. ಎಲ್ಲ ಅವರು ಕೂಡ ಸಹಜವಾಗಿ ಅವ್ರಿಗೂ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ, ಮಾಡಬೇಕು ಅಂತ ಇರುತ್ತೆ. ಸೊ ನಾವು ಹೆಂಗೆ ಅವ್ರಿಗೆ ಹೇಳ್ಕೊಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅವರು ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಬಹಳ ಚೆನ್ನಾಗಿ ಮಾಡಿದ್ರು ಮಕ್ಕಳು, ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ನಾವು ಹೇಳ್ಕೊಳ್ಳೋ ರೀತಿ ಸ್ವಲ್ಪ ವ್ಯತ್ಯಾಸ ಮಾಡ್ಬೇಕಾಗತ್ತೆ ಅಷ್ಟೇ ಬಿಟ್ರೆ, ಇದು ತುಂಬಾನೇ ಹೆಲ್ಪ್ ಆಗತ್ತೆ ಅವ್ರಿಗೂ. ತುಂಬಾ ಸಂತೋಷ ಕೊಡುವಂತ ಒಂದು ಇದು ನೃತ್ಯ. ಅದಕ್ಕೆ ನನ್ನ ಶಾಲೆಗೆ ಇದು ಉಪಾಸನ ಅಂತ ಇಟ್ಟಿರೋದು. ಉಪಾಸನೆ ಅಂತಂದ್ರೆ ವರ್ಷಿಪ್, ಪ್ರೇಯರ್ ಅಂತ ಅರ್ಥ ಬರುತ್ತೆ. ಸೊ ಈ ನೃತ್ಯದ ಮೂಲಕ ನಮ್ಮ ಒಂದು ಪ್ರಾರ್ಥನೆ ನಡೀತಾ ಇರಬೇಕು, ಪೂಜೆ ಸಲ್ಲಿಸ್ತಾ ಇರಬೇಕು ದೇವರಿಗೆ ಅನ್ನೋದು ಮನೋಭಾವ ಇರಬೇಕು. ಯಾವುದೇ ಒಂದು ಬರೀ ಪ್ರದರ್ಶನಕ್ಕೆ ಸೀಮಿತವಾಗಬಾರದು ಅನ್ನೋದು ಒಂದು ನಮ್ಮ ಗುರುಗಳಿಂದ ಬಂದ ಒಂದು ಇದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ.
1: ಓಕೆ, ರಮ್ಯಾ ಅವರೇ, ಇವಾಗ ನೀವು ಅನೇಕ ಪ್ರದರ್ಶನಗಳನ್ನೆಲ್ಲ ಏರ್ಪಾಡು ಮಾಡಿದ್ದೀರಾ, ಪಾರ್ಟಿಸಿಪೇಟ್ ಕೂಡ ಮಾಡಿದಿರ, ಲೈಕ್ ಸೀತಾ ಪರಿಣಯ, ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆಯ ರಿಲೇಟೆಡ್ ಅದನ್ನು ಮಾಡಿದ್ದೀರಾ. ಸೊ ಇದು ಮಾಡುವಾಗ ನೀವು ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೋತಾ ಇದ್ರಿ, ಎಷ್ಟು ದಿನ ಪ್ರಿಪರೇಷನ್ ಬೇಕು ಅದಕ್ಕೆ, ಎಷ್ಟು ಜನ ಮಕ್ಕಳು ಅಥವಾ ಟ್ರೂಪ್ನ ನೀವು ರೆಡಿ ಮಾಡ್ತೀರಾ, ಅದರ ಬಗ್ಗೆ ಹೇಳ್ತೀರಾ?
0: ಹೌದು, ಈಗ ಒಂದು ಡಾನ್ಸ್ ಡ್ರಾಮಾ ಅಂತ ಹೇಳಿದಾಗ ಈಗ ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆ ಎಲ್ಲ ನಮ್ಮ ಟೀಚರ್ ಜೊತೆಗೆ ಮಾಡಿದ್ದು ನಾವು. ಸೊ ಮುಂಚೆನೆ ಅದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು. ಈಗ ಭಗವದ್ಗೀತೆ ಅಂದ್ರೆ ನಾವು ಅಷ್ಟು ಶ್ಲೋಕಗಳು ನಮ್ಗೆ ಬೈಹಾರ್ಟ್ ಆಗ್ಬಿಟ್ಟಿತ್ತು, ಬಾಯಿಗೆ ಬರ್ತಾ ಇತ್ತು, ಅದರ ಅರ್ಥವನ್ನ ತಿಳ್ಕೊತಾ ಇದ್ವಿ. ಆಮೇಲೆ ಅದನ್ನ ಅಭಿನಯಕ್ಕೆ ತರ್ತಾ ಇದ್ವಿ, ಹಾಗೆ ಪಂಚರತ್ನ ಕೃತಿಗಳನ್ನ ಮಾಡಿಸ್ತಾ ಇದ್ರು. ಅದರಲ್ಲೂ ಸಹ ಒಂದೊಂದು ಕೂಡ ಒಂದೊಂದು ದೊಡ್ಡ ಅದು ಆಧ್ಯಾತ್ಮ ಇದೆ ಒಂದೊಂದ್ರಲ್ಲೂ.
1: ಒಂದು 60 ನಿಮಿಷದ ಪ್ರದರ್ಶನಕ್ಕೆ ನೀವು ಎಷ್ಟು ದಿನದ ಮುಂಚೆ ತಯಾರಿ ಮಾಡ್ಕೋಬೇಕಾಗತ್ತೆ?
0: ಅವ್ನು 4-5 ತಿಂಗಳು ಬೇಕು.
1: ಓಕೆ ಓಕೆ, ಬಿಗ್ ಪ್ರಾಜೆಕ್ಟ್.
0: ಹೌದು ಹೌದು ಹೌದು, ಹಾಡುಗಳನ್ನ ಹುಡುಕಿ ಅದನ್ನ ಆ ಸಾಹಿತ್ಯದ ಅರ್ಥವನ್ನ ಫಸ್ಟ್ ಅರ್ಥ ಮಾಡಿಕೊಂಡು, ಅಥವಾ ಈಗ ಭಗವದ್ಗೀತೆ ಅಂತಂದ್ರೆ ಅದನ್ನ ಹೆಂಗೆ ಪ್ರೊಜೆಕ್ಟ್ ಮಾಡಬೇಕು, ಎಷ್ಟು ಜನ ಮಕ್ಕಳು, ಯಾವ ರೀತಿ ಗ್ರೂಪು, ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ.
1: ಓಕೆ, ಈಗ ನೀವು ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದು ಅದನ್ನೇ ನೀವು ವೃತ್ತಿಯನ್ನಾಗಿ ತಗೋಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ಲೈಫ್ ಅಲ್ಲಿ ಲೈಕ್ ಡ್ಯಾನ್ಸ್ ಇಸ್ ಮೈ ಪ್ಯಾಷನ್, ಸೊ ಲೆಟ್ ಮಿ ಕಂಟಿನ್ಯೂ ದಾಟ್ ಅಂತ, ಆ ನಿರ್ಧಾರ ತಗೊಂಡಿರೋದು ಎಷ್ಟು ಕಠಿಣ ಆಗಿತ್ತು ನಿಮ್ಗೆ?
0: ಹೌದು, ಆ ಮೊಮೆಂಟ್ ಅಲ್ಲಿ ಅನ್ಸುತ್ತೆ,
1: ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ, ಇದ್ರಲ್ಲಿ ಗೊತ್ತಿಲ್ಲ ಹೆಂಗ್ ನಡೆಯುತ್ತೆ ಅಂತ ಹೇಳಿ, ಯು ಡೋಂಟ್ ನೋ ದ ಫ್ಯೂಚರ್, ಸೊ ಹೌ ಡಿಫಿಕಲ್ಟ್ ವಾಸ್ ದಟ್?
0: ಹೌದು, ಆನ್ ಸೈಟ್ ಆಪರ್ಚುನಿಟೀಸ್ ಎಲ್ಲ ಕೂಡ ಬರ್ತಾ ಇತ್ತು ಅವಾಗ, ಬಟ್ ಏನಂದ್ರೆ ಟೈಮು ತುಂಬಾ ತಗೊಂಡ್ಬಿಡುತ್ತೆ ಈ ಪ್ರೊಫೆಷನಲ್ ಜಾಬ್. 9-5 ಇರೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ, ಪ್ರಾಜೆಕ್ಟ್ ಡೆಡ್ ಲೈನ್ಸ್ ಅಂತ ಹೇಳಿ ತುಂಬಾ ಸಮಯ ತಗೊಂಡ್ಬಿಡುತ್ತೆ. ನಮಗೆ ಅಂತ ನಮ್ಗೆ ಏನ್ ಆಸೆ ಪಟ್ಟು ಬೇರೆ ಮಾಡಬೇಕು ಅನ್ನೋದಕ್ಕೆ ಸಮಯ ಸಿಗೋದಿಲ್ಲ. ಅದು ಒಂದು ತೊಡಕಾಗ್ತಾ ಇತ್ತು ನನ್ನ ನೃತ್ಯ ಕಂಟಿನ್ಯೂ ಮಾಡೋದಕ್ಕೆ. ಬರೀ ಶನಿವಾರ ಭಾನುವಾರನೇ ತಗೊಂಡ್ರೆ ತುಂಬಾ ಟೈಮ್ ಕಡಿಮೆ ಆಗ್ತಾ ಇತ್ತು, ಮತ್ತೆ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಅಟ್ಲೀಸ್ಟ್ 5 ತನಕ ಅವ್ರ ಜೊತೆಗೆ ಇದ್ದು ಬೆಳೆಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಅದಕ್ಕೆ ಅದನ್ನ ಪೂರ್ಣ ಕೆಲಸನ ಬಿಟ್ಟು ನೃತ್ಯವನ್ನೇ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಇದರಿಂದ ತುಂಬಾನೇ ಸಂತೋಷ ಆಗಿದೆ.
1: ಸಾರಿ ಫೀಲಿಂಗ್ ಇದೆಯಾ?
0: ಇಲ್ಲ ಇಲ್ಲ, ಖಂಡಿತ ಇಲ್ಲ,
1: ಹ್ಯಾಪಿ. ಓಕೆ, ಈಗ ನೀವು ಒಂದು ನೃತ್ಯ ಶಾಲೆಯನ್ನ ನಡೆಸ್ತಾ ಇದ್ದೀರಾ, ಸೊ ಮಕ್ಕಳಲ್ಲಿ ಈ ಡಿಸಿಪ್ಲಿನ್ ಮತ್ತೆ ಕಲಾತ್ಮಕತೆ ಸೃಜನಶೀಲತೆಯನ್ನ ಬೆಳೆಸುವಲ್ಲಿ ನೃತ್ಯದ ಮೂಲಕ ಹೇಗೆ ಬೆಳೆಸ್ತಾ ಇದ್ದೀರಾ ನೀವು? ಅಂಡ್ ದಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ಬಿಕಾಸ್ ನೌ ಇಟ್ ಈಸ್ ದ ಚಿಲ್ಡ್ರನ್ ಆರ್ ಲೂಸಿಂಗ್ ಇಟ್ ಅಲ್ವಾ?
0: ಹೌದು ಹೌದು, ಡಾನ್ಸ್ ಕ್ಲಾಸಿಗೆ ಬರಬೇಕು ಅಂತಂದ್ರೆ ಎಲ್ಲರಿಗೂ ಒಂದು ಖುಷಿ ಇರಬೇಕು. ಸೊ ಎಲ್ಲರೂ ಚೆನ್ನಾಗಿ ನನ್ನ ಕಣ್ಣು ಕಪ್ಪು ಹಾಕೊಂಡು ಬಿಂದಿ ಇಟ್ಕೊಂಡು ಬರಬೇಕು ಕ್ಲಾಸಿಗೆ ಚೆನ್ನಾಗಿ. ಸೊ ಎಲ್ಲ ಬಂದ ತಕ್ಷಣ ಎಲ್ಲರೂ ನಗ್ನಾಗ್ತಾ ಇರಬೇಕು ಕ್ಲಾಸ್ನಲ್ಲಿ, ಟೈಮ್ಗೆ ಸರಿಯಾಗಿ ಬರಬೇಕು. ಬಂದ ತಕ್ಷಣ ನಾವು ಏನು 10 ವ್ಯಾಯಾಮ ಇರುತ್ತೆ ಅದನ್ನು ಮಾಡಬೇಕು, ಅದು ಕೂಡ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಮಾಡ್ತಾ ಹೋಗ್ತಾರೆ, ಸೊ ಕ್ಲಾಸಿಗೆ ಮುಗಿಸ್ತಾರೆ. ಸೊ ಅದು ಒಂದು ರೊಟೀನ್ ಫಿಕ್ಸ್ ಆಗುತ್ತೆ.
1: ಓಕೆ,
0: ಸೊ ಅದೇ ಡಿಸಿಪ್ಲಿನ್ ಅವ್ರ ಕೈ ಫಾಲೋ ಆಗುತ್ತೆ.

0: ಮತ್ತೆ ಈ ತರ ನಾವು ಕತೆಗಳು ಇದೆಲ್ಲ ಮಾಡಿದಾಗ ಅದರಲ್ಲಿ ಏನಿದೆ ನಾವು ನೀತಿ ಅದನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾವುದೇ ಹಾಡು ತಗೊಂಡಾಗ ಅದರಲ್ಲಿ ಯಾವ ರೀತಿ ಯಾವ ದೇವ್ರ ಬಗ್ಗೆ ಇದೆ ಅದರಲ್ಲಿ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಆ ಸಾಹಿತ್ಯದ ಅರ್ಥನ ನಾವು ಅದನ್ನ ಅಭಿನಯದ ಮೂಲಕ ಇದು ಮಾಡ್ತೀವಿ. ಸೊ ಆ ಡಿಸ್ಕಷನ್ ಮಾಡಿದಾಗ ಸುಮಾರಾಗಿ ಅವರು ಅದೇನೇನು ಮಾರಲ್ ವ್ಯಾಲ್ಯೂಸ್ ಇದೆ ಅದೆಲ್ಲಾನು ಅರ್ಥ ಮಾಡ್ಕೋತಾರೆ. ಬರೀ ಕತೆ ಓದೋದ್ರಿಂದ ಅಲ್ಲ, ಅದನ್ನ ನಾವು ಅಭಿನಯನ ಮಾಡೋದ್ರಿಂದ ಅದು ಮನಸ್ಸಲ್ಲಿ ಚೆನ್ನಾಗಿ ಕೂರುತ್ತೆ ಮಕ್ಕಳಿಗೆ.
1: ಈಗಿನ ಪೋಷಕರು ಮಕ್ಕಳಿಗೆ ಕಲೆಯನ್ನ ಕಲಿಸುವಲ್ಲಿ ಏನೇನು ಬದಲಾವಣೆಗಳನ್ನ ಅರ್ಥ ಮಾಡ್ಕೋಬೇಕು? ರ್ಯಾಂಡಮ್ ಆಗಿ ತಗೊಂಡೋಗಿ ನನ್ನ ಮಗನಿಗೆ ಮಗಳಿಗೆ ಭರತನಾಟ್ಯಂ ಕಲಿಸ್ತೀನಿ ಅಥವಾ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಕಲಿಸ್ತೀನಿ, ನನ್ಗೆ ಅದು ಆಸಕ್ತಿ ಇದೆ ನಾನು ಕಲಿಸ್ತೀನಿ ಅಂತ, ಬಟ್ ವಿ ಡೋಂಟ್ ಥಿಂಕ್ ಅಬೌಟ್ ಅವರ್ ಚಿಲ್ಡ್ರನ್ಸ್ ವಿಶ್ ಅಲ್ವಾ, ಅವ್ರಿಗೆ ಏನು ಇಷ್ಟ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
0: ಹೌದು, ಮಕ್ಕಳಿಗೆ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನ ಕೊಡಬೇಕು. ಈಗ ಪಕ್ಕದ ಮನೆಯವ್ರು ಸೇರಿಸಿದ್ರು ಡಾನ್ಸ್ಗೆ, ನಾವು ಸೇರಿಸಿದ್ವಿ, ಅವ್ರು ಇದಕ್ಕೆ ಸೇರಿಸಿದ್ರು, ನಾವು ಇನ್ನೊಂದು ಅಭ್ಯಾಸಕ್ಕೆ ಸೇರಿಸಿದ್ವಿ, ಆ ತರ ಮಾಡಬಾರದು.
1: ನೀವು ಬಂದಾಗ ಕೇಳ್ತೀರಾ ಪೋಷಕರಲ್ಲಿ ಮಗುಗೆ ಇಷ್ಟ ಇದೆಯಾ?
0: ನಾನು ಮಕ್ಕಳನ್ನ ಕೇಳ್ತೀನಿ ಅಂಡ್ ಸುಮಾರು ಸಲ ನನ್ನ ಪೇರೆಂಟ್ಸ್ಗೂ ಹೇಳಿ ವಾಪಸ್ ಕಳಿಸಿದ್ದು ಇದೆ. ಅವ್ರಿಗೆ ಬೇರೆದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಈ ಚಿತ್ರಕಲೆ ಆಗ್ಬೋದು ಅಥವಾ ನಾಟಕ ಮಾಡೋದ್ರಲ್ಲಾಗ್ಬೋದು. ಸೊ ಬೇರೆದಲ್ಲಿ ಇರುತ್ತೆ, ಇದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಬೇರೆ ಇಲ್ಲವೇ ಇಲ್ಲ ಅಂತ ಏನೂ ಇಲ್ಲ. ಸೊ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಬಹುದು ಅದರಲ್ಲಿ, ಆ ಒಂದು ಆರ್ಟ್ ಫಾರ್ಮ್ ಅಲ್ಲಿ ಅಂತ ಇದ್ರೆ ಖಂಡಿತ ನಾನು ಪೇರೆಂಟ್ಸ್ಗೆ ತಿಳಿಸಿದೀನಿ. ಮತ್ತೆ ಇದರಿಂದ ಬಹಳಷ್ಟು ಒಂದು ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಎನಿ ಆರ್ಟ್ ಫಾರ್ಮ್ ಇಂದ. ಸೊ ಯಾವ್ದಾರ ಒಂದು ಆರ್ಟ್ ಫಾರ್ಮ್ ಮಕ್ಕಳು ಕಲಿಯಲೇಬೇಕು ಅನ್ನೋದು ನಾನು ಹೇಳ ಬಯಸ್ತೀನಿ.
1: ನಿಮ್ಮ ಕನಸಿನ ಪ್ರದರ್ಶನ ಅಥವಾ ಮುಂದಿನ ಯೋಜನೆ ಬಗ್ಗೆ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳಕ್ ಇಷ್ಟಪಡ್ತೀರಾ?
0: ಹೌದು, ಮುಂದೆ ಒಂದು ಉಪನಿಷತ್ ಬಗ್ಗೆ ಒಂದು ಡಾನ್ಸ್ ಡ್ರಾಮಾ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ದೀನಿ. ಕಠೋಪನಿಷತ್ ತಗೊಂಡು ಅದರಲ್ಲಿ ಇನ್ನು ಡೀಪಾಗಿ ಅದನ್ನ ಸ್ಟಡಿ ಮಾಡಿ ಅದ್ರ ಬಗ್ಗೆ ಉಪನಿಷತ್ನ ಒಂದು ಡಾನ್ಸ್ ಡ್ರಾಮಾ ಫಾರ್ಮ್ ಅಲ್ಲಿ ತರಬೇಕು ಅಂತ ಒಂದು ಯೋಜನೆ ಇದೆ.
1: ಬಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಎಲ್ಲ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅಲ್ವಾ? ರಿಸರ್ಚ್ ಮಾಡಬೇಕು ಅದರ ಬಗ್ಗೆ.
0: ಇನ್ನು ಬರೀ ಕಾನ್ಸೆಪ್ಟ್ ಅಷ್ಟೇ ಇದೆ, ಅದನ್ನ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು.
1: ಓಕೆ,
0: ಇನ್ನ ಬಹಳಷ್ಟು ಸಮಯ ಹಿಡಿಯತ್ತೆ.
1: ಓಕೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು?
0: ನೃತ್ಯ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು, ಮತ್ತೆ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವಂತ ಒಂದು ಸಾಧನ ಇದು, ತುಂಬಾ ದೈವಿಕವಾದದ್ದು, ಇದನ್ನ ನಾವು ತುಂಬಾ ಗೌರವದಿಂದ ನೋಡ್ಬೇಕು.
1: ಎಲ್ಲರೂ ಕಲಿಬೇಕಂತಲೇ ಇಲ್ಲ, ನೋಡಿನೂ ಆನಂದ ಪಡಬಹುದು.
0: ಖಂಡಿತ ಖಂಡಿತ ಖಂಡಿತ, ಅದು ಕೂಡ ನೋಡ್ಲೇಬೇಕು, ನೋಡೋ ಜನ ಇದ್ರೇನೆ ಡಾನ್ಸ್ ಮಾಡ್ಲಿಕ್ಕೂ ಇದಾಗದು. ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ. ಈಗ ಇದನ್ನ ಕಲಿಯೋದ್ರಿಂದ ಅವರು ಬೇರೆ ಅವ್ರ ಸ್ಟಡೀಸ್ ಅಲ್ಲೂ ಕೂಡ ಚೆನ್ನಾಗಿ ಬರ್ತಾರೆ. ಸೊ ಇದರಿಂದ ಟೈಮ್ ವೇಸ್ಟ್ ಆಗೋಯ್ತು, ಅದಕ್ಕಿಟ್ಟ ಸಮಯ ಕೊಡಕ್ ಆಗ್ತಿಲ್ಲ ಅಂತ 9th 10th ಬಂದಂಗ ನಿಲ್ಸೋದು ಅದನ್ನ ಖಂಡಿತ ಮಾಡಬೇಡಿ. ಇದನ್ನ ಮಾಡೋದ್ರಿಂದ 2 hours ಓದೋ ಪಾಠನ ಖಂಡಿತ 1 hour ಅಲ್ಲೇ ಇನ್ನು ಚೆನ್ನಾಗಿ ಓದ್ತಾರೆ. ಸೊ ಅಷ್ಟು ಕ್ರಿಯೇಟಿವ್ ಥಿಂಕಿಂಗ್ ಮೆಮೊರಿ ಅವರಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರತ್ತೆ. ಸೊ ನಿಲ್ಲಿಸ್ಬೇಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ, ಅವ್ರು ಎಷ್ಟು ಮುಂದೆ ಬರ್ತಾರೆ ಬರಲಿ.
1: ಓಕೆ ರಮ್ಯಾ ಅವರೇ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಈ ನೃತ್ಯ ಪ್ರಕಾರಗಳು ಮತ್ತೆ ಅದರಿಂದ ಮಕ್ಕಳಲ್ಲಿ ಯಾವ ಎಲ್ಲ ರೀತಿಯಲ್ಲಿ ಬದಲಾವಣೆಗಳನ್ನು ತರಬಹುದು, ಯಾವ ರೀತಿ ಅವರಲ್ಲಿ ಡಿಸಿಪ್ಲಿನ್ ಮೂಡಿಸಬಹುದು, ಅಂಡ್ ಇದು ಹೇಗೆ ಥೆರಪಿಟಿಕ್ ಆಗಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
2: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
1: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
2: ನಮ್ಮ ಕನ್ನಡ ನಾಡು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಕೇಳುಗರೆ, ನಾಳಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನ ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ದಿಗ್ವಿಜಯ್ ಬಿ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಹರಿವಾ

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
2: ಲವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಇನ್ನೀಗ ಕಾರ್ಯಕ್ರಮ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಆರಂಭದಲ್ಲಿ ಕೇಳೋಣ ಪ್ರತಾಪ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ರವರ ಧ್ವನಿಯಲ್ಲಿ ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ದಡ್ಕನ್ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಗೀತೆಗಿತ್ತು.

ಮೋಹರ್ ಚಿತ್ರದ ಗೀತೆ ನೈವೇಗ ಕೇಳೋಣ. ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಧ್ವನಿಯಲ್ಲಿ ಆನಂದ್ ಭಕ್ಷೀರವರ ಸಾಹಿತ್ಯ, ವಿಜು ಶಹಾ ಅವರ ಸಂಗೀತವಿದೆ.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು ಈ ಗೀತೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಪ್ರಮೋದ್ ಬಿಕೆ ಮತ್ತು ಎಂಎನ್ ಹರಣಿ ಅವರಿಂದ. 6:30 ಚಿಂತನ ಗೋಣಿ ಬಸವರಾಜ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ. 6:50 ರೈತರಿಗೆ ಸಲಹೆ. 7:15 ವಂದನಾ ಮೂರ್ತಿ ಮತ್ತು ವೀಣಾ ರಮೇಶ್ ಅವರಿಂದ ಭಾವಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ. 9:30 ಗಾನಗಂಗೆ. 10:30 ಸುನಹರೆ ಪಲ್. 11:00 ಸವಿ ನೆನಪು. ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 12:05 ವನಿತಾ ವಿಹಾರ. 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ಶಾರ್ಟ್ ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ದಿಗ್ವಿಜಯ್. ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಪಿಸಿಒಎಸ್ ಮತ್ತು ಪಿಸಿಒಡಿ ಈ ಕುರಿತು ಕೆಎಂಸಿಆರ್ಐನಲ್ಲಿ ತಜ್ಞ ವೈದ್ಯರಾದ ಡಾ ಸಹಜ ಕಿತ್ತೂರ್ ಅವರೊಂದಿಗೆ ಸಂದರ್ಶನ. ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಕುರಿತು ಡಾ ಶ್ವೇತಾ ಕುಲಕರ್ಣಿ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಮಧ್ಯಾಹ್ನ 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂಎನ್, ಹಿರಿಯ ಪತ್ರಕರ್ತರು. 1:20 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಳಿನಿ ಪೈ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮೀನು ಆರೋಗ್ಯದ ಹೊಸ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್ ಕುರಿತು ಬೆಂಗಳೂರಿನ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಅದಾದ ನಂತರ 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುತ್ತೀರಿ. 7:45 ಸಿರಿಗಂಧ. 9:15 ಪಿಎಸ್ ವಸಂತ ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿನಾಯಕ್ ವೈದ್ಯನಾಥನ್ ಅವರಿಂದ ವೀಣಾ ವಾದನ, ಮೃದಂಗ ಆರ್ ನರಸಿಂಹನ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇವೆಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಸ್ವಾಮಿ ಅಪ್ಪಯ್ಯ ಮಾತಲೋ ತಾವು ಕೂಡಿ ಕರೆಸಿದ ಕಾರಣವೇನು ಹೇಳಬೇಕು ಸ್ವಾಮಿ ಅಪ್ಪಯ್ಯ?
1: ಮಗನೇ ಮಣ್ಮಥ
0: ತಾತ ಎಲ್ಲಿರುವನು?
1: ಆ ದುರುಳನ ಸಾಲವನು ಯಾಗದ ಹೈವನ್ನು ಕದ್ದೊಯ್ದಿವನು. ಆತನ ಬಿಡಿಸಿ ವಾಜಿಯನ್ನು ಬಿಡಿಸಿಕೊಂಡು ಬರುವಂತಹ ವೀರರು ದಾರಿದ್ದೇರೋ ಬಾಲಕ
0: ತಂದೆ ನಾನಿದ್ದೀನಲ್ಲ.

0: ಸ್ವಾಮಿ ಅಪ್ಪಯ್ಯ
1: ಪುತ್ರ ಮನ್ಮಥ
0: ಮಾತುಳು ತಾವು ಹೇಳಿದಿಂದ ಸಂತೋಷದಿಂದ ಕೊಟ್ಟರೆ ಹೈವನ್ನು ಬಿಡಿಸಿಕೊಂಡು ಬರುತ್ತೇನೆ. ಬೇಗನೆ ವೀಳವನ್ನು ಕೊಟ್ಟು ಕಳಿಸಬೇಕು ಸ್ವಾಮಿ ಅಪ್ಪಯ್ಯ.
1: ಪುತ್ರ ಮನ್ಮಥ
0: ತಾತ ಏನಿರುವುದು?
1: ಆ ಧಾನ್ಯವನ್ನು ಜಯಿಸುವುದು ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ಈ ಕೆಲಸವು ನಿನ್ನಿಂದ ಎಂದಿಗೂ ಆಗಲಿಕ್ಕಿಲ್ಲ ಬಾಲಕ.
0: ಜನಕ ಈ ತಕ್ಷಣದಲ್ಲಿ ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಅರಿಯಲು ಹೈವನ್ನು ಬಿಡಿಸಿಕೊಂಡು ಬರುತ್ತೇನೆ. ಬೇಗನೆ ವೀಳವನ್ನು ಕೊಟ್ಟು ಕಳಿಸಬೇಕು ಸ್ವಾಮಿ ಅಪ್ಪಯ್ಯ.
1: ಪುತ್ರ ನಿನಗೆ ಜಯವಾಗಲಿ, ತೀವ್ರ ಹೋಗುವಂತವನಾಗು.
0: ಸೇವಕ ಇನ್ನು ವೇಳೆ ಆ ದೈತ್ಯನ ತಲೆಗೆ ಗಮನ ಮಾಡುವ.

0: ಇಲ್ಲದಿದ್ದರೆ ನಿನ್ನ ಸೆರವನ್ನು ಸೂರ್ಯಮಂಡಲಕ್ಕೆ ಆರಿಸಿ ಹಣ್ಣು ಬಾಯತ್ತಿನಕ್ಕೂ ನೋಡು ಅನ್ನೋ ಲಜ್ಜ.
1: ಹುಡುಗ
0: ದೈತ್ಯ ಏನಿರುವುದು?
1: ನನ್ನ ವಾರ್ತಿ ಎಂಥ ತಂದರೆ
0: ಎಲ್ಲ ಎಂಥದ್ದು?
1: ಸುರಲ್ಲಿಯೂ ನರರಲ್ಲಿಯೂ ನನ್ನನ್ನು ಜಯಿಸುವುದಾರಿಲ್ಲ. ಪರರ ಸಹಾಯಕ್ಕಾಗಿ ಪ್ರಾಣ ಕೊಡಬೇಡ, ಬಂದ ಮಾರ್ಗದಿಂದ ಆಗಮನ ಮಾಡು.
0: ಎಲ್ಲ ದೈತ್ಯ
1: ಇಲ್ಲದಿದ್ದರೆ ಬಹಳ ಪ್ರಿಯ ಸಮರ ಗೀತನಾಗೋ
0: ಹೇಳುವ.

0: ಬರ್ತಾನ ಬರಲಿ.
1: ಎಲ್ಲ ಸೇವಕ
0: ಏನು,
1: ನನ್ನ ಪುತ್ರನಾದ ಮನ್ಮಥನು ಆ ದುರ್ಲಡ ಸಾಲನೊಡನೆ ಯುದ್ಧಕ್ಕೆ ಹೋಗಿದ್ದನು, ಜಯವಾಯ ಅಪಜಯವಾಯಿತು. ಎಲ್ಲ ಮನ್ಮಥ ಇವತ್ತಿನ ಸಮರದಲ್ಲಿ ಆ ದುರ್ಲ ದೈತ್ಯನೊಡನೆ ಸೋತು ಬಂದು ನನಗೆ ಮುಖ ತೋರಿಸಲು ನನಗೆ ಆಗುವುದಿಲ್ಲವೇ ನಿರ್ಲಜ್ಜ. ನನ್ನ ಮುಂದೆ ನಿಂತು ಇನ್ನೊಂದು ವಾಕ್ಯ ಸರಬೇಡ ನಡೆ ಅಕ್ಕ.
0: ಭಾವಯ್ಯ ಪರಮಾತ್ಮ,
1: ಭಾವಯ್ಯ ಭೀಮಸೇನ,
0: ಅಯ್ಯನಾದ ಮನತನು ಆ ಧಾನ್ಯವನ್ನೊಡನೆ ಯುದ್ಧಕ್ಕೆ ಹೋಗಿದ್ದ, ಜಯವಾಯಿತು ಅಪಜಯವಾಯಿತು, ಮತ್ತು ಯಾಗಲೇ ದಾವಲ್ಲಿರುವುದು. ಭಾವಯ್ಯ ಕೃಷ್ಣ ಪರಮಾತ್ಮ,
1: ಭಾವಯ್ಯ ಭೀಮಸೇನ,
0: ನೀನು ಹಿಂದಕ್ಕೆ ಸಾಲುವ ರಕ್ಕಸನನ್ನು ಕೊಂದಂತೆ ಈ ಸಾಲುವನನ್ನು ಜಯಿಸಿ ಯಾಗವನ್ನು ಬಿಡಿಸಿಕೊಂಡವರು ಭಾವಯ್ಯ.

0: ಭೀಸೇನ.
1: ಭಾವಯ್ಯ ಕೃಷ್ಣ ಪರಮಾತ್ಮ,
0: ನಾನು ಹಿಂದಕ್ಕೆ ಧಾನ್ಯವರೊಡನೆ ಯುದ್ಧ ಮಾಡಿ ನನ್ನ ಚಕ್ರವು ಬೆಂಡಾಗಿರುವುದು, ನೀನು ಏಕಚಕ್ರ ನಗರದಲ್ಲಿ ಬಕಾಸನ್ನು ಕೊಂದಂತೆ ಈ ಅನುಸಾರವನ್ನು ಕೊಂದು ಯಾಗದಹಿಯನ್ನು ಬಿಡಿಸಿಕೊಂಡು ಬಾರು ಭಾವಯ್ಯ.
1: ಭಾವಯ್ಯ ಹಾಗೆ ಆಗಲಿ. ಹಾ ಹಾ ಅಪ್ಪಯ್ಯ, ಗದಾಧಾರಿಯಾಗಿ ದಾವಲ್ಲಿಗೆ ಹೋಗುತ್ತೀರಿ.
2: ಪುತ್ರ ರಸಗೇತು,
1: ಜನ ಏನಿರುವುದು?
2: ಆ ದೂರ ಅನುಸಾರವನೊಡನೆ ಯುದ್ಧಕ್ಕೆ ಹೋಗುತ್ತೇನೆ.
1: ಜನಕ, ಸುತರು ಬರ್ಸಿಸುವಂತ ತುತ್ತನ್ನು ಪಿತರು ಕಸಿದುಕೊಳ್ಳುವ ಯೋಗ್ಯವೇ? ಮುಂಚಿತವಾಗಿ ಆ ದೈತ್ಯರೊಡನೆ ಯುದ್ಧಕ್ಕೆ ನಾನೇ ಹೋಗುತ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂತವರಾಗಿರಿ.
2: ಪುತ್ರ ರಸಗೇತು,
1: ಜನಕ ಏನಿರುವುದು?
2: ನಿನಗೇವಾಗಲಿ ಹೋಗಿ ಬರುವಂತವನಾಗು.
1: ಸೇವಕ, ತಂದೆಯಿಂದ ಅಪ್ಪಣೆಯನ್ನು ಪಡೆದುಕೊಂಡ ಮೇಲೆ ಆಲಸ್ಯ ಮಾಡಲಿಕ್ಕೆ ಕಾರಣವಿಲ್ಲ. ಬೇಗನೆ ನಮ್ಮ ರಥವನ್ನು ಸಿದ್ಧ
2: ಮಾಡೇನ್ರಿ.
1: ಅದಕ್ಕೆ ಉತ್ತಮವಾದ ವಾಜಿಯನ್ನು ಬಂಧಿಸು.
2: ಯಾರು ಇಂಟಿ ಹೊಡೇನ್ರಿ?
1: ತೂ ಮೂರ್ಖ, ಉತ್ತಮವಾದ ವಾಜಿಯನ್ನು ಬಂಧಿಸು.
2: ಯಾರು ಮಾಡೇನ್ರಿ?
1: ಸೇವಕ,
2: ದೇವ್ರ
1: ಇನ್ನು ಮುಂದೆ ನಮ್ಮ ರಥ ಹೇಗೆ ಹೋಗಬೇಕೆಂದರೆ ವಾಯುದೇವನು ಹಿಂಚಯಿಸುವಂತೆ ಆ ದೈತ್ಯನ ತಲೆಗೆ ನಮ್ಮ ರಥವನ್ನು
2: ಹಾರಿಸುವಂತವನು.
1: ಎಲ್ಲಾ

0: ಎಲ್ಲ ದುರದೈತ್ಯ ದುರದಲ್ಲಿ ಮಂದನನ್ನು ಗೆದ್ದನೆಂದು ಗರ್ವದಿಂದ ಮೆರೆಯಬೇಡ. ದುರಗ ಒಯ್ಯುವ ನಿಮಿತ್ತವಾಗಿ ಬಂದಿದ್ದೇನೆ. ಇಕೋ ನಿನ್ನ ಮೇಲೆ ಸರಾರ್ವಷ್ಟಿಗೆ ಇರ್ತೇನೆ, ಸಹಿಸುವಂತವನಾಗು. ಏನು ಹೇಳ ಅನಿಸಲ್ವ?
1: ಹಿಂದಕ್ಕೆ ನಿಮ್ಮ ತಂದೆ ಕೇಳಲು ಪರನ ಸಹಾಯಕ್ಕಾಗಿ ಮಲ್ಲ ಹೊಂದಿದ. ಅದರಂತೆ ನೀನಾದ್ರೂ ನನ್ನ ಕರದಲ್ಲಿ ಸಾಯಬೇಡ. ಬಂದ ಮಾರ್ಗದಿಂದ ಗಮನ ಮಾಡು.
0: ಇಲ್ಲದಿದ್ದರೆ
1: ನಿನ್ನ ಮೇಲೆ ಮೋಹನಾಸ್ತ್ರವನ್ನು ಹೊಡೆಯುತ್ತೇನೆ. ಸಮರಕ್ಕೆ ಸಿದ್ಧರಾಗು. ಸೇವಕ ನನ್ನೊಡನೆ ಯುದ್ಧ ಮಾಡಲಾರದೆ ಈ ತಲ್ಲನು ನನ್ನ ಭೂಮಿ ಮೇಲೆ ಹೇಗೆ ಬಿದ್ದ?
2: ಹ್ಯಾಂಗ್ ಬಿದ್ದ ನೋಡಿ, ಹೆಂಚಿ ಮರಿ ಬಿದ್ದಂಗೆ.
1: ಒಳ್ಳೆಯದು,

Get out!

0: ಮಾಡೋಣ.
1: ಈ ರಣಭೂಮಿಯಲ್ಲಿ ಶೀಲೆ ಹಾಕುತ್ತೇನೆ.

0: ನನ್ನಲ್ಲಿಂತ ಮಾಡಲಾರ್ದೇ ಪೋದ ಅವನು ಹಂಗ ಓಡಿಯಾನನ್ರಿ. ಒಳ್ಳೇದು, ಮತ್ತೆ ನಾನು ಗೊತ್ತಲ್ವಲ್ಲಿ
1: ಎಲ್ಲಾ ದುರ್ದೈತ
0: ಏನೇ ಕೊಲ್ಲ
1: ದುರ್ದಲ್ಲಿ ಭೀಮನನ್ನು ಸೋಲಿಸಿದನೆಂದು ಗರ್ವದಿಂದ ಮೆರೆಯಬೇಡ. ಇಕೋ ನಿನ್ನ ಮೇಲೆ ಸರಳ ವೃಷ್ಟಿಗೆಯುತ್ತೇನೆ, ಸೈರಿಸುವಂತವನಾಗು. ಏನು ಹೇಳೋ ದೈತ್ಯ,
0: ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ್ಯಾ? ಏನೋ ತುಡುಗ ಕೃಷ್ಣ,
1: ಏನು ಹೇಳೋ ದೈತ್ಯ?
0: ಈ ತುಡುಗ ಹಿಂದಿನ ವೈರತ್ವದಿಂದ ತಂದೆಗಳು ಈ ತುಡಗದ ಆಶೆಯನ್ನು ಬಿಟ್ಟು ಹಿಂದಕ್ಕೆ ಹೋಗೋ ಗೊಲ್ಲ.
1: ಎಲ್ಲಾ ರಕ್ಕಸ, ಇಂಥ ಗರ್ವಿನ ಮಾತುಗಳನ್ನು ಆಡಬೇಕು. ಯಾಕಂದರೆ ನಿಮ್ಮ ಸಾಲು ರಕ್ಕಸರು ನನ್ನ ಕರದಲ್ಲಿ ಮರಣ ಹೊಂದಿದರು. ಅದರಂತೆ ನೀನಾದರೂ ನನ್ನ ಕರದಲ್ಲಿ ಸುಮ್ಮನೆ ಸಹಾಯ ಬೇಡ, ಸುಮ್ಮನೆ ತ್ವರ್ಗವನ್ನು ಬಿಡು.
0: ಏನು
1: ಹೇಳೋ ಧೈತ್ಯ,
0: ನಿನ್ನ ಪರಾಕ್ರಮ ಮಂದಿರದಲ್ಲಿ ಬೆಳೆದಿತ್ತು. ಹಿಂದಕ್ಕೆ ನಮ್ಮ ಅಣ್ಣನಾದ ಸಾಲ್ವ ರಕ್ಕಸನನ್ನು ಕೊನೆ ನಂಬು ಗರು ನಿನ್ನಲ್ಲಿ ಇದ್ದಂತೆ ತೋರುತ್ತದೆ.
1: ಎಲ್ಲಾ ಹೌದು,
0: ಅದರಂತೆ ಇವತ್ತಿನ ಸಮರವಲ್ಲ, ನಿನ್ನ ಪರಾಕ್ರಮವು ಪ್ರಿಯರ ಮಂದಿರದಲ್ಲಿ ಬೆಳೆದಿತ್ತು. ಖಳ
1: ಎಲ್ಲಾ ರಕ್ಕಸ, ದುರ್ಗದ ಆಲಯದಲ್ಲಿ ಬಂಧಿಸಿರುವಂತಹ ಹರಿವನ್ನು ಕದ್ದು ತಂದ ಮೇಲೆ ಕಳ್ಳ ನಾನು ಅಥವಾ ನೀ? ಈ ವೇಳೆಯಲ್ಲಿ ನಿನ್ನ ಸೊಲ್ಲನ್ನಡಗಿಸಿ ದುರ್ಗ ಒಯ್ಯುತ್ತೆ ನೋಡೋ ದೈತ್ಯ.
0: ಅಯ್ಯೋ ದುರ್ಗ ಕೃಷ್ಣ,
1: ಏನು ಹೇಳೋ ದೈತ್ಯ?
0: ನನ್ನ ಸೊಲ್ಲನ್ನಡಗಿಸುವಂತ ಪರಾಕ್ರಮ ನಿನ್ನಲ್ಲಿದ್ದರೆ ಹಿಂದಕ್ಕೆ ಮಗನ ದೇಶಕ್ಕೆ ಅಧ್ಯಕ್ಷನಾದ
1: ಓಡಿ ಹೋಗಲಿಲ್ಲ
0: ಏನಪ್ಪ, ಆಲಸ್ಯ ಬೇಕು ಸಮಯ ಚಿಂತನಾಗೋ.
1: ಎಲ್ಲಾ

ದೇವಕ ನನ್ನೊಡನೆ ಯುದ್ಧ ಮಾಡಲಾದೆ ಆ ತೊಡಕ

0: ಎಲ್ಲ ಸೇವಕ ನಾನು ಕ್ಷಣ ಹೊತ್ತು ಮೂರ್ಛೆಯಾಗುವಂತೆ ಆ ದೈತ್ಯನು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ.
1: ಹೌದ್ರಿ,
0: ಆದರಾಗಲಿ ಇನ್ನೊಂದು ಸಾರಿ ಆ ದೈತ್ಯನ ಯುದ್ಧಕ್ಕೆ ನಾನೇ ಎದುರಾಗುತ್ತೇನೆ.
1: ಮಾಡ್ರಿ.
0: ನಿನ್ನ ಮೇಲೆ ಮೌನಾಸ್ತ್ರ ಹೊಡೆಯುತ್ತೇನೆ, ಸಮರಕ್ಕೆ ಸಿದ್ಧನಾಗು.
1: ಎಲ್ಲ

0: ಸೇವಕ, ನಾನು ಹೊಡೆದಂತ ಬಾಣದ ಪೆಟ್ಟನ್ನು ಸಹಿಸಲಾರದೆ ಈ ದೈತ್ಯನು ರಣಭೂಮಿ ಮೇಲೆ ಹೇಗೆ ಬಿದ್ದರು ನೋಡು.
1: ಹ್ಯಾಂಗ್ ಬಿದ್ದ ನೋಡಿ, ದೊಡ್ಡದೊಂದು ಕುಟ್ಟಿ ಬಿದ್ದಂಗೆ ಆಗೈತೆ.
0: ಸೇವಕ,

0: ಶರಪಾಸ್ಯದಿಂದ ಬಿಗಿದುಕೊಂಡು ಈ ಕೃಷ್ಣನ ಪಾದಕ್ಕೆ ತಂದು ಒಪ್ಪಿಸಿದನು.
1: ದೇವಕ
2: ದೇವ,
1: ಈ ಅನುಸಾರನ ಪ್ರಾಣವನ್ನು ತೆಗೆಯಬಾರದು.
2: ಹೌದ್ರಿ, ಕೊಲ್ಲಬಾರ್ದು.
1: ಇವನನ್ನು ಪಾಶಾಸ್ತ್ರದಿಂದ

0: ನಮಸ್ಕಾರ ಸ್ವಾಮಿ ಅಪ್ಪಯ್ಯ.
1: ಪುತ್ರಾಣಿನಿಗೆ ದೇವಾಲಯ ಮೇಲೆ ಕೇಳುವಂತವನಾಗು.
0: ಜನಕ ಎದ್ದಿದ್ದೇನೆ.
1: ಪುತ್ರಾಣಿನ ಹೋದ ಕಾರ್ಯವೂ ಏನಾಯ್ತು
0: ಜನಕ? ಆ ದುರುಳ ಅನುಸಾಲನನ್ನು ಶರಪಾಸದಿಂದ ಕಟ್ಟಿಕೊಂಡು ಯಾಗದ ಸಮೇತನಾಗಿ ತಂದಿದ್ದೇನೆ ಜನಕ. ಈ ದುರುಳ ಅನುಸಾರನ ಪ್ರಾಣವನ್ನು ತೆಗೆದರೂ ಚಿಂತೆ ಇಲ್ಲ, ಜೀವಂತ ಬಿಟ್ಟರೂ ಚಿಂತೆ ಇಲ್ಲ. ತಮ್ಮ ಮನಸ್ಸಿಗೆ ಬಂದಂತೆ ಮಾಡ್ಬೇಕು ಸ್ವಾಮಿ ಅಪ್ಪಯ್ಯ.
1: ಪುತ್ರ ವೃಷ್ಕೇತು
0: ಜನಕ ಏನಿರೋದು?
1: ನೀ ಮಾಡಿದ ಕಾರ್ಯ ಬಹಳ ಒಳ್ಳೆಯದಾಯ್ತು. ನೀನು ನಿನ್ನ ಯೋಗ್ಯಸ್ಥಾನದಲ್ಲಿ ವಿಶ್ರಮಿಸುವಂತವನಾಗು
0: ಜನಕ. ಹಾಗೆ ಆಗಲಿ.
2: ನಮಸ್ಕಾರ ಸ್ವಾಮಿ ಜಯಮಲ.
3: ಎಲ್ಲಾ ರಕ್ಕಸ, ನಿನ್ನ ಗರ್ವವು ದಾವಲ್ಲಿ ಹೋಯಿತು
2: ಸ್ವಾಮಿ. ನಿಮ್ಮ ಮಹಿಮೆಯನ್ನು ಅರಿಯಲಾರೆನು.

0: ನಿಮ್ಮ ಮಹಿಮೆಯನ್ನು ಅರಿಯದೆ ನಿಮ್ಮೊಡನೆ ಯುದ್ಧ ಮಾಡಿದ್ದು ಅಪರಾಧವಾಯಿತು, ಮತ್ತು ಇಂದಿಗೆ ನನ್ನ ಗರ್ವ ಹರಳವಾಯಿತು. ಮುಂದೆ ನನಗೆ ಮುಕ್ತಿ ಮಾರ್ಗವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಪರಮಾತ್ಮ.
1: ಎಲ್ಲ ಅಣಸಾಲ್ವ
0: ಸ್ವಾಮಿ, ಏನಿರುವುದು?
1: ನಿನಗೆ ಮೋಕ್ಷ ಆಗುವುದು ಹೇಗೆಂದರೆ, ಈ ಪಾಂಡವರ ಯಾಗದ ಹಯದ ಬೆಂಬಲವಾಗಿ ಹೋದರೆ ನಿನಗೆ ಮೋಕ್ಷವಾಗುವುದು. ಈ ರೀತಿ ಮಾಡು ಹೋಗು.
0: ಸ್ವಾಮಿ ಹಾಗೆ ಆಗಲಿ.
2: ಸ್ವಾಮಿ ವೇದವ್ಯಾಸ ಗುರುಗಳೇ,
3: ಧರ್ಮರಾಜ ಏನಿರುವುದು?
2: ನನ್ನ ಪುನಾದ ವೃಷ್ಕೇತು ಅಣಸಾಲವನ್ನು ಜಯಿಸಿ ಯಾಗದ ಹಯವನ್ನು ತಂದಿರುವನು. ಮುಂದೇನು ಮಾಡಬೇಕು ಸ್ವಾಮಿ ವೇದವ್ಯಾಸ ಗುರುಗಳೇ?
3: ಹೇ ಧರ್ಮರಾಜ, ಈ ಹಯವನ್ನು ನೀರಿನ ಮೈದುಳಿದು ಗಂಧ ಅಕ್ಷತಗಳನ್ನು ಹಚ್ಚಿ ಆಭರಣಗಳಿಂದ ಅಲಂಕರಿಸಿ ಬ್ರಾಹ್ಮಣನಿಂದ ಅಷ್ಟವಿಧಾನ ಪೂಜೆಗಳನ್ನು ಮಾಡಿಸಬೇಕು. ಮತ್ತು ಇದು ಅಲ್ಲದೆ
2: ಸ್ವಾಮಿ ಹೇಳಬೇಕು,
3: ಸುವರ್ಣಪತ್ರದಲ್ಲಿ ನಿಮ್ಮ ಬೆರಳನ್ನು ಬರೆಯಿಸಿ ಅಶ್ವದ ಪಣೆಯಲ್ಲಿ ಕಟ್ಟಿಸಬೇಕು.
2: ಸ್ವಾಮಿ ಮತ್ತೇನು ಮಾಡಬೇಕು?
3: ಹೇ ಧರ್ಮರಾಜ, ಮತ್ತು ನಿನಗೆ ಹೇಳತಕ್ಕದ್ದೇನೆಂದರೆ
2: ಸ್ವಾಮಿ ಹೇಳಬೇಕು,
3: ಈ ಅಶ್ವ ಒಂದು ವರ್ಷ ಪರ್ಯಂತರವಾಗಿ ವೃತ್ತಿ ಸಂಚರಿಸಿ ತಿರುಗಿ ಬರಬೇಕು. ಮತ್ತು ಇದರ ಬೆಂಬತ್ತೈ ನಿನ್ನ ಅನುಜನಾದ ಪಾರ್ಥ ಮತ್ತು ಪುತ್ರಾದ ಬರಸಿಗೇತು ಮತ್ತು ಅರಿನಾದ ಮನ್ಮಥ ಮತ್ತು ಅನಸಾಲ್ವ ಸಕಲ ಸೈನ್ಯವನ್ನು ಕಳಿಸಿಕೊಡಿ ಆ ಧರ್ಮರಾಜ.
2: ಪರಮಾತ್ಮ ಹೇಗೆ ಆಗಲಿ, ಈ ಸುಸಮಯದಲ್ಲಿ ಪರಮಾತ್ಮನಿಗೆ ಮಂಗಳವನ್ನು ಪಾಡುವ

ಅನುಸಾಲ್ವ ಗರ್ವಭಂಗ ಬಯಲುನಾಡೆ ಯಕ್ಷಗಾನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಣಿಹಾಳ್ ಸುರೇಬಾನದ ರಾಮಣ್ಣ ಯೋಗಪ್ಪ ದೊಂಬರ್ ಹಾಗೂ ಸಂಗಡಿಗರು. ಇನ್ನು ಕಣಿವಾದನ ಕೇಳೋಣ. ಕಲಾವಿದರು ಸಂಕೋನಟ್ಟಿಯ ನಾಗಪ್ಪ ಚೆನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರು.

ಸಂಕೋನಟ್ಟಿಯ ನಪ್ಪ ಚೆನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಕರಿಯತ್ತ ಕಾಳಿಂಗ,
1: ಬಿಳಿಯತ್ತ ಮಾನಿಂಗ.
0: ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ.
2: ಬಿಳಿಯತ್ತ ಮಾನಿಂಗ.
1: ಇಂದಿನ ಕಾರ್ಯಕ್ರಮದ ವಿಷಯ
0: ಚಪ್ಪೆ ಬೇನೆ, ಗಂಟಲು ಬೇನೆಗಳಿಗೆ ಲಸಿಕಾ ಕ್ರಮ.

0: ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನ ಕೇಳೋಣ. ಮೊದಲಿಗೆ ನಾಟಕ.
1: ನಾಟಕ ಹೊತ್ತಲ್ಲದ ತೋ, ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ನಾಟಕ ಹೊತ್ತಲ್ಲದ ಹೊತ್ತು.
2: ಗೌಡಶಾಣಿ, ಅಲ್ಲ ಯಾಕೋ ಶಿವಣ್ಣ ಬರೋ ಇವತ್ತ ಬಹಳ ತಡ ಮಾಡಲ್ಲಂತೆ.
3: ನಾನು ಅದೇ ವಿಚಾರ ಮಾಡ್ಲಿಕ್ಕೆ ನಾನು ಕೂಡ್ಲೆ ಮತ್ತೆ ನಿನ್ನ ಚಾದ ತಲೆಬಾಯ್ತೇನಂತೆ ಅಂತ ಹೇಳಿ ನಾ ಸುಮ್ ಕುಂತಿದ್ದೆ. ಆದ್ರೆ ಯಾಕೇನ ಶಿವಣ್ಣ ಬರ್ಲೇ ಇಲ್ಲ ಇವತ್ತೆ, ಇನ್ನು ಬರ ಹೊತ್ತು ಮುಗಿದ ಹೊತ್ತಂಗ.
2: ಈಗ ಬರೋದ್ರ ಬಿಡು, ನಿನ್ ಚಾದು ನೀ ಮರ್ತ್ ಬಿಡು, ನಾಳೆ ಮುಂಜಾನೆ ಕುಡಿಯೋ.
4: ಗೌಡ್ರ ಅಕ್ಕೋ, ನಮಸ್ಕಾರ. ನಮಸ್ಕಾರ
2: ಎಷ್ಟೊತ್ತಾದ್ ನಿನ್ಗೆ ಸಾಕಾಗ್ತದೆ.
4: ಹ್ಞೂ ರೀ ಗೌಡ್ರ, ನನಗ್ ಗೊತ್ತಿತ್ತು. ಯಾಕಪ್ಪ ಅಂತಂದ್ರೆ ನಾ ಬರೋ ಟೈಮಿಗೆ ಬರ್ಲಿಲ್ಲಲ್ಲ, ಒಂದ್ ಸ್ವಲ್ಪ ಅಲ್ಲಿ ತಡ ಆಯ್ತು.
2: ಅಡ್ಡಾಡ್ ಟೈಮಿಗೆ ಬಂದೆ. ಶಿವಣ್ಣ ಈಗ ನನಗೆ ಏನ್ ಇದು ಬಿಡ್ದೆ ಗುರ್ತಾನ, ಏನು 100 ವರ್ಷ ನಿನಗೋ ಚಾ ಕೋತಿದ್ರೆ ಯಾಕಂತಂದ್ರೆ ಗೌಡನಿಗೆ ಚಾ ತಲಬಾಗಿತ್ತು.
4: ಹೌದಲ್ರಿ, ಮತ್ತ
2: ನಾನ ಚಾ ಕುಡಿಯವಲ್ಲ, ಅಕ್ಕಿ ಚಾ ಕುಡಿಬೇಕಂದ್ರೆ ಒಬ್ರು ಕಂಪ್ನಿ ಬೇಕು.
4: ಹೌದಲ್ರಿ, ಮತ್ತೆ
2: ಈಗ ಹೆಂಗ್ ಮಾಡುದ್ರಿ ಚಾ ಮಾಡುದು? ಶಿವಣ್ಣಕ್ಕಿಂತ ನನಗೆ ಚಾ ಚಿಂತೆ ಆಗಿತ್ತು.
4: ಅಂದ್ರೆ ಒಟ್ಟು ತಡ ಆದ್ರೆ ಸಹಿತ ಬರೋಬ್ಬರಿ ಟೈಮಿಗೆ ಬಂದಿನಿ.
2: ಅಲ್ಲ ಹಿಂಗೆ ಇಷ್ಟ ಯಾಕೆ ತಡ ಮಾಡಿದ್ವಿ? ಏನ್ ಸುದ್ದಿ ಬರೋ ಟೈಮ್ ಅನಿಂದಿದ್ದು?
4: ಗೌಡ್ರ ಹೇಳ್ತೀನಿ ಕೇಳ್ರಿ, ಈಗ ಯಾವುದೇ ಒಂದು ಘಟನೆಗೆ ಒಂದು ಕಾರಣ ಇದ್ದೇ ಇರ್ತದ್ರಿ.
3: ಹೌದು ಬಿಡು.
4: ಹೌದಲ್ರಿ, ನಾ ಯಾಕೆ ತಡ ಮಾಡೀನಿ ಅನ್ನೋದಕ್ಕೂ ಒಂದು ಕಾರಣ ಇರಬೇಕಲ್ರಿ. ಮತ್ತ
3: ನೀ ಏನಾರ ಸಮಜಾಯಿಸಿ ಹೇಳ್ಕೊಬೇಡ.
4: ಇಲ್ರಿ ಗೌಡಶಾಣಿ ಅವ್ರ, ಹಂಗೆ ಇತ್ತ ಪ್ರಕರಣ ಹಂಗಿತ್ತು ರೀ. ಏನ್ ಮಾಡೋದು, ನನಗೂ ತಿಳಿವಂತಾಗಿತ್ತು.
2: ಏನಾಯ್ತು
4: ಏನಿಲ್ರಿ, ನಾನು ಬೀದರ್ಕ್ ಹೋದ್ರೆ ದವಾಖಾನಿಗೆ ಹೋದ್ರೆ ವಿಶ್ವವಿದ್ಯಾಲಯ ದವಾಖಾನಿಗೆ ಹೋದೆ. ಹೋದ ಕೂಡಲೇ ಅಲ್ಲಿ ಹೇಳ್ತೀನಿ ನಿಮಗ, ನಮ್ಮ ರೈತರು ಎಷ್ಟು ಮಂದಿ ತಮ್ಮ ದನ ಹೊಡ್ಕೊಂಡು ಬಂದಾರ್ರಿ.
3: ಹೌದಾ?
2: ಅಂದ್ರೆ ದನ ಅಂದ್ರೆ ಮಣಕಾಯ ಇದ್ದು, ಹೋರಿ
4: ಹೋರಿದ್ದು, ಕರ ಇದ್ರಿ, ಮಣಕಿದ್ದು ಎಲ್ಲಾ ತಗೊಂಡ್ ಬಂದಾರ್ರಿ. ಆಗ್ಯದ ಏನಂತಂದ್ರಿ, ಎಲ್ಲದಕ್ಕೂ ಚಪ್ಪಿ ಬ್ಯಾನಿ ಬಂದ್ಬಿಟ್ಟವ.
3: ಚಪ್ಪಿ ಬ್ಯಾನಿ ಈ ದಿನದಾಗ?
4: ಅಲ್ಲ ಅದು ಹೆಂಗಾಗ್ಯದ ಅಂತಂದ್ರಿ, ನೋಡ್ರಿ ಗೌಡಶಾನಿ ಅವ್ರ, ಈಗ ಯಾವ್ದಕ್ಕೂ ಹತ್ತು ಗೊತ್ತಿಲ್ಲ ನೋಡ್ರಿ. ಒಟ್ಟ
3: ಅದೇ ನೀವ್ ಬರೋದಕ್ಕೂ ಹತ್ತು
2: ಗೊತ್ತಿರ್ಲಾರ್ದಂಗ.
4: ಚಪ್ಪಿ ಬ್ಯಾನಿ, ಗಂಟಲು ಬ್ಯಾನಿ, ಕಾಲು ಬ್ಯಾನಿ, ಬಾಯಿ ಬ್ಯಾನಿ, ಇವೇನ್ ಅದಾವಲ್ರಿ, ಇವು ನಮ್ಮ ದನಕರುಗಳಿಗೆ ಭಯಂಕರ ತ್ರಾಸ ಕೊಡ್ತಾವ ನೋಡ್ರಿ. ಅದಕ್ಕ ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳೇ ಹೇಳ್ತಾರ ಲಸಿಕೆ ಕೊಡಸ್ರಿಪ್ಪ, ಲಸಿಕೆ ಕೊಡಸ್ರಿ ಅಂತ ಹೇಳಿ. ಈಗ ಲಸಿಕೆ ಕೊಡಿಸ್ಲಿಲ್ಲ, ಚಪ್ಪಿ ಮ್ಯಾನ ಬಂತು, ತಗೊಂಡ್ ಬಂದ್ರಿ ಎಲ್ಲ ಹೊಡ್ಕೊಂಡು ನೋಡ್ರಿ. ಏನಾರೆ ಮಾಡಿ ಕಡಿಮೆ ಮಾಡ್ರಿ, ಏನಾರೆ ಮಾಡಿ ಕಡಿಮೆ ಮಾಡಿ.
2: ಅಲ್ಲಪ್ಪ ಶಿವ, ಈಗ ನಮ್ ರೈತಾಪಿ ಜನದ ಒಂದು ವಿಚಾರ ಮಾಡಿ. ಈಗ ಏನಾಗಿರ್ತದೆ, ಅವಳು ಆ ಲಸಿಕೆ ಹಾಕೊಂಡ್ ದನಗಳು ಹೊಲಕ್ ಹೋಗಿರ್ತಾವ. ಆಮೇಲೆ ಅವಕ್ಕೆ ಹೊಡ್ಕೊಂಡೆ ಇರ್ಬೇಕು, ಹಾಕಬೇಕು ಯಾರು, ಬರೀ ಮನ್ಯಾಗ ಬರೀ ಹೆಣ್ಮಕ್ಳೇ ಇರ್ತಾರ, ಇಂಥವ್ನು ಸಮಸ್ಯೆ ಇರ್ತಾವಪ್ಪ.
3: ಅಲ್ಲಪ್ಪ ಶಿವಣ್ಣ, ಈಗ ಆರಾಮಿದ್ದ ದನಗಳಿಗೆ ಇಂಜೆಕ್ಷನ್ ಎಲ್ಲ ಲಸಿಕೆ ಹಾಕ್ಸಿದ್ವಿ ಅಂದ್ರ ಗಂಟ ಆಗ್ತಾವ ಅಂತಾರಪ್ಪ, ಅದಕ್ಕೂ ಸಹಿತ ಒಲ್ಲಂತಾರ ಮಂದಿ. ಮತ್ತೆ
4: ಗೌಡಶಾನಿ ಅವ್ರ, ಈಗ ನೋಡ್ರಿ ಹೇಳ್ತೀನಿ ನಾನು, ಈಗ ಬರೋಬ್ಬರಿ ಇಂಜೆಕ್ಷನ್ ಮಾಡಿದ್ರೆ ಗಂಟೆ ಹಾಕ್ತಾವ್ರಿ. ಈಗ ಸರ್ಕಾರ ಏನ್ ಮಾಡುತ್ತದ ಅಂತಂದ್ರ, ಆರೋಗ್ಯದ ಸಲುವಾಗಿ ಅವನ್ನೆಲ್ಲ ವ್ಯವಸ್ಥೆ ಮಾಡ್ಯದ, ಲಸಿಕೆಗಳನ್ನಾಗ್ಲಿ, ಇಂಜೆಕ್ಷನ್ ಆಗ್ಲಿ, ಔಷಧ ಆಗ್ಲಿ. ಮತ್ತ ಅವು ಅದರಿಂದ ತ್ರಾಸ ಆಗ್ತದ ಅಂತಂದ್ರ ಹೆಂಗ್ರಿ, ಅದ್ ಹಾಕ್ಲಾರ್ಬಟ್ಟೆಗೆ ಅದ್ ಹಂಗಾಗುದು.
3: ಅದ್ ನಮ್ಗ ಗೊತ್ತಾಗ್ಲಿಲ್ಲ, ಮೊದ್ಲಿಗೆ ಆರಾಮಿದ್ದಕ್ಕೆ ಯಾಕೆ ಹಾಕ್ಬೇಕು ಅನ್ನೋದು.
4: ಈಗ ನಾನು ಅಂದ್ರೆ ಮಲ್ಲಪ್ಪ ಬಂದಿದ್ದ ತನ್ನ ಹೊಡ್ಕೊಂಡು, ಅಲ್ಲೋ ಮಲ್ಲಪ್ಪ ನಿನಗ ಚಪ್ಪಿ ಮೇಲೆ ಹಾಕ್ಸತ್ ಹೇಳಿ, ನಾ ಹೇಳಿಲ್ಲ ನಿನಗ, ಯಾವಾಗ ಹೇಳಿ ಇಂಜೆಕ್ಷನ್ ಹಾಕ್ಸತ್ ಹೇಳಿದ್ದಿಲ್ಲ ನಿನಗ, ನೀ ಯಾಕೆ ನಿರ್ಲಕ್ಷ್ಯ ಮಾಡಿದಪ್ಪ ಅಂತ ನಾನು. ಏ ಇಲ್ಲ ಮರ, ಯಾವ್ದು ಆ ಟೈಮ್ ಒಳಗೆ ಗಬ್ಬಿತ್ತು, ಹಿಂಗಾಗಿ ಅದು ಎಲ್ಲಿ ಹಾಕ್ಸೋದು ಸಮಸ್ಯೆ ಆಗ್ತೈತೆ ಅಂತ ಹೇಳಿ. ಅಲ್ಲಪ್ಪ ಮರಾಯ, ಡಾಕ್ಟರ್ ಹೇಳ್ದ ಗಬ್ಬಿರ್ಲಿ ಮತ್ತ ಏನಾರೆ ಜ್ವರ ಬಂದಿರ್ಲಿ, ಏನಾರ ಯಾಕಾಗತ್ತೆ,
2: 3 ತಿಂಗಳು ಮ್ಯಾಲಿಂದ ಹಾಕ್ಸ್ಬೇಕಂತ.
4: ಡಾಕ್ಟರ್ ಸಾಹೇಬ್ರ ಎಲ್ಲ ತಿಳಿಸಿ ಹೇಳಿದ್ರಿ, ಮತ್ತ ಅಲ್ಲಿ ಒಂದು ಭಾಷಣನೇ ಮಾಡಿಬಿಟ್ರಿ ಅವ್ರ ಮುಂದೆ. ಹ್ಞೂ ರೀ, ಈಗ ಸಣ್ಣ 3 ತಿಂಗಳು ಏನಂದ್ರಲ್ಲ, 3 ತಿಂಗಳಕ್ಕಿಂತ ಮ್ಯಾಲ ನಾವು ಎಲ್ಲದಕ್ಕೂ ಹಾಕ್ರಿ ನಡೀತದ.
2: ಹ್ಞೂ
4: ರೀ, ಬಿದ್ದಿದ್ದು ಆಮೇಲೆ 7 ತಿಂಗಳ 8 ತಿಂಗಳ ಎಮ್ಮಿಗಳ 9 ತಿಂಗಳ ಸಹಿತ ಹಾಕಿದ್ರೆ ನಡೀತದ ಅಂತ ಹೇಳಿದ್ರಿ ಡಾಕ್ಟರ್ ಸಾಹೇಬ್.
2: ಇನ್ನೊಂದು ನಾ ಕೇಳಿದ್ದೇನಪ್ಪ, ಈ ಚಪ್ಪಿ ಬ್ಯಾನಿ ಸರ್ವಸಾಧಾರಣಿಗೆ ಮಳೆಗಾಲ ಆದ್ಮೇಲೆ 1-2 ತಿಂಗಳಿಗೆ ಬರ್ತದ, ಇದು ಯಾವಾಗ ಟೈಮಿಗೆ ಬರ್ತದ ಅಂತಂದಂಗ ಆಯ್ತಲ್ಲಪ್ಪ ಹೇಳ್ದಂಗ.
4: ಡಾಕ್ಟರ್ ಸಾಹೇಬ್ರು ಒಂದು ಹೇಳೇ ಬಿಟ್ರಿ, ಈಗೆಲ್ಲ ಅವು ಪಕ್ಷಾಂತರ ಮಾಡೋದು ಕಲ್ತಾವಪ್ಪ ಶಿವಣ್ಣ.
2: ಅಲ್ಲ ನಾನು ಇದು ಪಕ್ಷಾಂತರ ಅಂದ್ರ ಬರೀ ಇದು ಪೊಲಿಟಿಕಲ್ ಪಾರ್ಟಿದಾಗ ಅಷ್ಟೇ ಆತ ಅಂತ ಹೇಳ್ಕೊಂಡಿದ್ದೇನಪ್ಪ.
4: ಈಗ ಕಾಲು ಬ್ಯಾನಿ, ಬಾಯಿ ಬ್ಯಾನಿ ಆತ.

0: ಇದಕ್ಕೆ ಟೈಮೇ ಇಲ್ಲ ತನಾಗತ್ತಾರ. ಈಗ ಮಳೆಗಾಲ, ಚಳಿಗಾಲ, ಬ್ಯಾಸಿಗೆ ಹಾಗಾದ್ರೆ ಸಹಿತ ಅದು ಬರಬಹುದು. ಈಗೇ ಬರ್ತದ ಅಂತ ಹೇಳಿ ಹೇಳಕ್ಕೂ ಬರಂಗಿಲ್ಲ ಅನ್ನುವಂತ ಮಾತು ಹೇಳಿದ್ರೆ ಡಾಕ್ಟರ್ ಸಾಹೇಬರು
1: ಅಂತಂದ್ರ ಶಿವಣ್ಣ ಸ್ವಲ್ಪ ನಮ್ಮ ರೈತರೆಲ್ಲ ನಾವು ಗಂಭೀರವಾಗಿ ವಿಚಾರ ಮಾಡ್ಬೇಕು.
0: ಹೌದಲ್ರಿ, ಚಪ್ಪಿ ಬ್ಯಾನಿ ಮತ್ತು ಗಂಟಲು ಬ್ಯಾನಿ ಇವೆರಡು ಏನದವಲ್ರಿ, ಇವಕ್ಕೆ ವರ್ಷದಾಗ ಒಂದ್ ಸಲ ಲಸಿಕೆ ಕೊಡಿಸ್ಬೇಕು. ಅದು ಯಾವಾಗ ಮಳೆಗಾಲಕ್ಕಿಂತ ಮೊದಲು ಏಪ್ರಿಲ್ ಮೇ
2: ಎರಡು ಸಂತ ಕೇಳಿನಪ್ಪ ನಾನು.
0: ಇಲ್ಲ ಗೌಡಶಾನಿ ಅವ್ರ, ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಇರ್ತೈತಲ್ಲ ವರ್ಷಕ್ಕೆ ಎರಡು ಸಲ,
2: ಅದು ಎರಡು
0: ಸಲ. ಚಪ್ಪಿ ಬ್ಯಾನಿ ಗಂಟಲು ಬ್ಯಾನಿ ಇರ್ತೈತಲ್ಲ ವರ್ಷಕ್ಕೆ ಒಂದು ಸಲ ಬ್ಯಾಸಿಗ್ಯಾಗ ಏಪ್ರಿಲ್ ಮೇ ಟೈಮ್. ಅಂದ್ರೆ ಮುಂದ್ ಮಳೆಗಾಲ ಬರ್ತೈತಿ, ಮುಂದ್ ಚಳಿಗಾಲ ಬರ್ತದ, ಎಲ್ಲ ಒಂದ್ ವರ್ಷಕ್ಕೆ ಅದೆಲ್ಲ ತೊಂದರೆ ಇರಲಾರ್ದಂಗೆ ಎಲ್ಲ ಅಂದ್ರೆ ಚಪ್ಪಿ ಬ್ಯಾನಿ ಗಂಟಲು ಬ್ಯಾನಿ ಬರುವುದಿಲ್ಲ. ಮತ್ತ ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಕೊಡೋದಿತ್ತಪ್ಪ ಅಂದ್ರೆ ವರ್ಷದಾಗ ಎರಡು ಸಲ ಅಂತ ಹೇಳಿ ಈಗ ಹೇಳದ್ರಲ್ರಿ. ಯಾವಾಗ ಬೇಕಾ ಬರ್ತಾವ, ಹತ್ತಲ್ ಹತ್ತಿನೊಳಗೆ ಬರ್ತಾವ. ಅದಕ್ಕ ಅವ್ರೇನಂತಂದ್ರು ಜೂನ್ದಾಗ ಒಂದ್ಸಲ ಕೊಡಿಸೋದು, ಜನವರಿ ಒಳಗ ಒಂದ್ಸಲ ಕೊಡಿಸೋದು, ಆರ್ ತಿಂಗಳ ಅಂತರ ಇರಬೇಕು. ಅಂದ್ರೆ ಏನಂತಂದ್ರಿ, ಈ ಲಸಿಕೆದು ಔಷಧದ್ದು ಶಕ್ತಿ ಇರ್ತೈತಲ್ಲ, ಆರ್ ತಿಂಗಳು ಇರ್ತಾವ ಅಂತ ಹೇಳ್ತದ. ಆರ್ ತಿಂಗಳ ತನ ಏನು ತೊಂದರೆ ಆಗಂಗಿಲ್ಲ, ಅವಾಗ ಅವಧಿ ಮುಗಿದಿರ್ತದ, ಮತ್ತೆ ಇನ್ನೊಂದು ಸಲ ಕೊಡಿಸೋದು.
1: ಹಿಂಗ ಶಿವಣ್ಣ ಹ್ಞೂ, ಈಗ ಆರ್ ತಿಂಗಳಿಗೆ ಒಂದ್ಸಲ ಅಂತೂ ಕುಡಿಸ್ಬೇಕು, ಒಪ್ಕೊಂಡೆ. ಹೌದಿಲ್ಲ, ಈಗ ನಡುನೆ ಬಂತಪ್ಪ, ಬಂದ ಮಾಡ್ಬೇಕು.
0: ಈಗ ಏನ್ ಮಾಡಿದ್ರಿ, ಬಂದ ಮೇಲೆ ಏನ್ ಮಾಡಿದ್ರಿ, ಮತ್ತೆ
2: ನೋಡ್ರಿ ಏನಾರ ಮಾಡ್ರಿ ಅಂತ ಹೇಳಿ.
0: ಈಗ ಡಾಕ್ಟರ್ ಸಾಹೇಬರಿಗೆ ಅದೇ ಅಂದೆ ನಾವು. ಹೌದ್ರಿ ಡಾಕ್ಟರ್ ಸಾಹೇಬ್ರ, ಕೊಡಿಸ್ಬೇಕೆಲ್ಲ ಖರೆ, ಏನೇ ಆಸಿದ್ರು ಕೊಡಿಸ್ಬೇಕು ಖರೆ. ನಾವು ಸುಮ್ಮ ನೆವ ಹೇಳಿದ್ವಿ, ಅದು ಹೇಳಿದ್ರೆ ನಡೆಯಂಗಿಲ್ಲ. ಆದ್ರೆ ಏನ್ ಮಾಡಿದ್ರಿ, ಈಗ ಕೊಡಿಸಿಲ್ಲ ಬಂದದ, ಏನ್ ಮಾಡೋದು ಅಂತಂದಾಗ ಅವ್ರಂದ್ರು ಆಯ್ತಪ್ಪ, ಮತ್ ಈಗರೇ ಏನು ತಪ್ಪದ, ಹೋಗಿ ದವಾಖಾನಿಗೆ ಹೋಗ್ಬೇಕು, ಇಂಜೆಕ್ಷನ್ ಕೊಡಿಸ್ಬೇಕು. ಮುಂದ ಈಗ ಬಂದಿದ್ದಂತೂ ಏನ್ ಮಾಡಕ್ ಬರಂಗಿಲ್ಲ, ಮತ್ತೆ ಮುಂದ್ ಬರಲಾರ್ದಂಗಾರೆ ನಾವು ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ
1: ಹೇಳಿದ್ರ ಶಿವಣ್ಣ. ಮೊದಲನೇ ಕೆಲಸ ನಾವ್ ಏನ್ ಮಾಡ್ಬೇಕು ಅಂತಂದ್ರ, ಇವನ್ ಟೈಮ್ ಹೇಳದಲ್ಲಿ
0: ಹೌದಲ್ರಿ,
1: ಹೆಂಗೋ ದಂತವಕ್ಕೆ ಊರಾಗ ಸನಿ ಇದ್ದೇ ಇರ್ತವ, ಅಲ್ಲಿ ಹೋಗ್ಬೇಕು, ಯಾವ ಟೈಮ್ ಏನೇನು ಇಂಜೆಕ್ಷನ್ ಕುಡಿಸೋದ, ಲಸಿಕೆ ಕುಡಿಸೋದ, ಹಾಕೋಬೇಕು. ಇನ್ ಕೆಲವೊಬ್ರು ಏನಾದ್ರು ತಪ್ಪಿದ್ರು ಅಂತಂದ್ರ, ಏನಾದ್ರೂ ಸ್ವಲ್ಪ ಸಮಸ್ಯೆ ಆಯ್ತಂದ್ರೆ ದವಾಖಾನೆ ಕರ್ಕೊಂಡೋಯ್ದು.
0: ಏನ್ ತಿನ್ರಿ ಗೌಡ್ರಿ, ಇಲ್ಲಿ ನಾವು ಏನೋ ಹಿಂಗ ನೆವ ಮಾಡಿ ಬಿಡಬಹುದು, ದನಕ್ಕ ಅಲ್ಲಿ ಹೋಗಿತ್ತು, ದಬ್ಬೈತಿ, ಹಿಂಗ ಏನಾರ ಒಂದ್ ಹೇಳಿ ನಮಗ್ ಬ್ಯಾಡ ಆಯ್ತು ಅಂತಂದ್ರೆ ನಾವ್ ಏನಾರ ಒಂದ್
1: ಹೇಳಿ ಬರ್ತ.
0: ಆದ್ರೆ ರೋಗಕ್ಕೆ ಎಲ್ಲಿ ನೆವ ಅದ ಹೇಳ್ರಿ,
1: ಅದು ಬರದ ಅದು
0: ಅದೇ, ಅದಕ್ಕೆ ಯಾಕ್ರಿ ನೆವ ಹೇಳ್ತದ, ಅದು ಮರಿಬೇಕಲ್ರಿ.
1: ಅದಕ್ಕೆ ನೋಡಪ್ಪ ಶಿವಣ್ಣ, ನಾ ಅನ್ಕೊಂಡಿದ್ದೇನೆ ಕೊಡ್ತೇನೆ, ಯಾವಕ್ಕ ನಾವು ಇಂಜೆಕ್ಷನ್ ಕುಡಿಸಿರ್ತೀವಲ್ಲ, ದನಗಳ ಮೈದಾಗ ಒಂದ್ ಶಕ್ತಿ ಇರ್ತದ ಅಂತ ಅನಿಸ್ತದೆ.
0: ಹೌದಲ್ರಿ,
1: ಹೌದಲ್ರಿ, ಹೌದು. ಅಂದ್ರೆ ಏನಾರ ಬಂದು ಅಂತ ತಿಳ್ಕೊ ರೋಗಣಗಳು, ಅದ್ರ ಮೈಯ ಹುಲಿಕಿಲ್ಲ.
0: ಅಂದ್ರೆ ಏನ್ ಗೊತ್ತೇನ್ರಿ, ಲಸಿಕೆ ಅಂತಂದ್ರೆ ಏನಿರ್ತದ್ರಿ ಗೌಡಶಾನಿ ಅವ್ರ, ಅವು ಸತ್ತಿದ್ದ ರೋಗಾಣುಗಳು ಇರ್ತಾವ್ರಿ, ಅದೇ ರೋಗದ ಸತ್ತಿದ್ದ ರೋಗಾಣುಗಳು ಇರ್ತಾವ ಲಸಿಕೆ ಅಂತಂದ್ರ. ಅಂದ್ರೆ ಹಾ, ಸತ್ತಿದ್ದ ರೋಗಾಣುಗಳು ಏನಾಗ್ತಾವ ದೇಹದೊಳಗೆ ಹೋದ ಕೂಡಲೇ ಅಲ್ಲಿ ನಿರೋಧಕ ಜೀವಾಣುಗಳು ತಯಾರಾಗ್ತಾವ, ಅದಕ್ಕೆ ಜೋಡಿ ಹೊಡೆದಾಡಬೇಕು ಅಂತ ಹೇಳಿ. ಈಗ ಹೆಂಗ್ ನಮ್ಮಲ್ಲಿ ಒಂದು ವ್ಯವಸ್ಥೆ ಅದ, ಒಂದು ಡಿಫೆನ್ಸ್, ಡಿಫೆನ್ಸ್ ಅಂದ್ರ ಸಂರಕ್ಷಣಾ ಮಾಡುವಂತದ್ದು ಒಂದು ಇದು ಅದ ತಂತ್ರ,
1: ನಮ್ಮ ದೇಹವನ್ನ ಯಾವುದೇ ಒಂದು ರೋಗಾಣುವಲ್ಲಿ ಏನೋ ಬಂತ ಒಳಗ್ ಬರಲಾರ್ದ ನೋಡ್ಕೊಳ್ಳಿ,
0: ತಡಿಯುವಂತದ್ದೊಂದು ತಂತ್ರ ಅದ,
1: ಅದು ನಡೀತಿರ್ತದೆ
0: ನಡೀತಿರ್ತದೆ ಯಾವಾಗ್ಲೂ. ಈಗ ನಾವೇನರೇ ಧೂಳಿನೊಳಗೆ ಹೋದೇವ ಅಂತಂದ್ರೆ ನಗಡಿ ಬರ್ತದೆ ನೋಡ್ರಿ, ಒಮ್ಮೆ ಸೀನ್ ಬಂದ್ಬಿಡ್ತಾವ. ಯಾಕಂತಂದ್ರ ಧೂಳಿನೊಳಗೆ ಏನು ಕಣ ಶರೀರದೊಳಗೆ ಹೋಗಬಾರದು, ಸೂಕ್ಷ್ಮಾಣುಗಳು ಒಳಗೆ ಹೋಗಬಾರದು,
1: ಪ್ರಯತ್ನ ಮಾಡ್ತದೆ
0: ಪ್ರಯತ್ನ ಮಾಡ್ತದೆ. ಹಂಗ ಲಸಿಕೆ ಅನ್ನುವಂತದ್ ಏನಿರ್ತದಲ್ಲ, ಅವು ಸತ್ತ ಜೀವಾಣುಗಳವ, ಅದೇ ರೋಗದ ಜೀವಾಣುಗಳು ಇರ್ತಾವ, ಅದು ಒಳಗೆ ಹೋದ ಕೂಡಲೇ ಅಲ್ಲಿ ಜೀವ ನಿರೋಧಕ ಏನು ತಯಾರಾಗಿರ್ತಾವ, ಸೈನಿಕರು ತಯಾರಾಗಿರ್ತಾವ, ಅದ್ರ ಜೋಡಿ ಹೊಡೆದಾಡ್ತಾವ, ಸತ್ತಿದ್ರ ಜೋಡಿ ಹೊಡೆದಾಡ್ತಾವ, ಹೊಡೆದಾಡಿ ಅವ್ರ ಶಕ್ತಿ ಕೊಡ್ತಾವ ನಮ್ಮ ಶರೀರ,
1: ರೋಗ ಬ್ಯಾನಿ ಬರುದಿಲ್ಲ
0: ಬರುದಿಲ್ಲ ಅಂದ್ರೆ ತಯಾರಿ ಇರ್ತಾವ. ಇನ್ ಮುಂದೆ ಇಂತಾವ್ ಬಂದ್ರ ಸಹಿತ ಇವನ್ನ ತಗೊಳ್ಬಾರದು, ಇವಕ್ ನಿರ್ಬಂಧ ಹೇರ್ಬೇಕು ಅಂತ ಹೇಳಿ ಅವು ತಯಾರಿ. ಅದಕ್ಕೆ ಲಸಿಕೆ ಅಂತಾರ. ಮೊದ್ಲು ಮತ್ತ ಈಗ ನೋಡ್ರಿ, ನಾವು ಪರೀಕ್ಷೆ ಬರೀಬೇಕಂದ್ರ ಮನ್ಯಾಗ ಹೋಗ್ತೀವಿ, ತಯಾರಿ
2: ಮಾಡ್ಕೊಳ್ಬೇಕು.
0: ಅವು ಸೈನಿಕರು ತಯಾರಿ ಮಾಡ್ಕೋತಾವ್ರ, ಬಿಳಿ ರಕ್ತ ಕಣಗಳು ಏನಿರ್ತಾವಲ್ಲ ಅವು ತಯಾರಿ ಮಾಡ್ಕೋತಾವ.
1: ಏ ನಿಮ್ ಗೌಡಶಾಣಿ ತಯಾರಿ ಮಾಡ್ಕೊಳ್ಬೇಕು, ಈಗ ಶೇಂಗಾ ಹೋಳಿಗೆ ಮಾಡೋದಿತ್ತಂತ ಎರಡದಿಂದ ಮೊದಲೇ ತಯಾರಿ ಮಾಡಿರ್ತಾವ. ಶೇಂಗಾ ತೊಗೊಂಡ್ಬರ್ರಿ, ಬೆಲ್ಲ ತೊಗೊಂಡ್ ಬರ್ರಿ, ಎಲ್ಲಾ ಮಾಡ್ಬೇಕ್ರಿ ಅಂತ ಹಂಗೆ.
2: ನಾ ಎಂಟು ದಿನ ಮೊದ್ಲ ತಯಾರಿ ಮಾಡ್ಕೋಬೇಕಂದ್ರೆ ಗೌಡ್ರ ತಂದ್ ಹಚ್ಚದ ಅಲ್ಲಿಗೆ
0: ಮತ್ತ ಹಂಗಾಗುದ ಮತ್ತ
2: ಹೌದಲ್ಲ.
0: ಅದಕ್ಕ ನಾ ಅಲ್ಲಿ ಹೋಗಿದ್ದಲ್ರಿ, ಎಲ್ಲಾ ದನಗಳು ತಗೊಂಡ್ ಬಂದಿದ್ರು, ಚಪ್ಪಿ ಬ್ಯಾನಿ ಪಾಪ ದನಗಳಿಗೆ ಆಗಿತ್ತು ಹೇಳ್ತೇನ್ರಿ,
1: ಬಹಳ ತ್ರಾಸ ಇತ್ತು.
0: ಬಹಳ ತ್ರಾಸ ರೀ, ಮುಂದಲ್ದು ಬಾವು ಬಂದಿತ್ರಿ ಚಪ್ಪಿ ಇದು, ಅದ್ರ ಕೈ ಆಡಸೋರ ಚರ ಚರ ಚರ ಚರ ಅಂತ ಹೇಳ್ತೇನೆ ನೋಡ್ರಿ.
1: ಹೌದ, ನಮ್ದು ಒಂದ್ಸಲ ಒಂದ್ ದನಕ್ ಬಂದಿತ್ತು, ನಾ ಬಹಳ ಸನಿಲಿ ನೋಡಿನ್ ಬಿಡಲ್ಲ.
0: ಈಗ ನೋಡ್ರಿ, ಅವು ಚಪ್ಪಿ ಬ್ಯಾನಿ ಅಂದ್ರ ಏನೋ ಬದುಕ್ತಾವ, ಆ ಮಾತು ಬೇರೆ. ಆದ್ರ ಅವು ಒಕ್ಕಲತನ ಕೆಟ್ಟ ಉಪಯೋಗ ಆಗ್ತಾವ, ಅದು ಒಂದು ವಿಚಾರ ಮಾಡ್ಬೇಕಲ್ಲ.
1: ಏ ನನಗೆ ಅನ್ಸಿದ್ಮೇಲೆ ನಮಗ ಇದಕ್ ಬಂದಿತ್ತಲ್ಲ ಒಂದ್ ಎತ್ತಿಗೆ, ಅದು ಕೆಲ್ಸನೇ ಕಡಿಮೆ ಹೋಗ್ಬಿಡ್ತಂತ.
0: ನಾವು ಮುಖ್ಯವಾಗಿ ನಾವು ಒಕ್ಕಲತನಕ್ಕೆ ಯಾಕೆ ನಾವು ದನಗಳನ್ನ ಸಾಕ್ಬೇಕು ಅಂತಾರ, ಕೃಷಿ ಕೆಲಸಗಳಾಗಬೇಕು. ಹೌದಿ, ಮತ್ತ ಅವು ಕೃಷಿ ಕೆಲಸ ಮಾಡ್ಲಿಲ್ಲ ಅಂತಂದ್ರ ನಮ್ ಮ್ಯಾಲ ಒಂದ್ ಸ್ವಲ್ಪ ವಾಜ್ಯ ಆದಂಗೆ ಅನಸ್ತಾವ ನಮಗ. ಹೌದಿಲ್ರಿ,
2: ಮತ್ತ ಅವು ಕೆಲಸಕ್ಕೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವಕ್ಕ ಮತ್ತ ಬ್ಯಾರೆ ಎತ್ತುಗಳು ತಗೋಬೇಕಾಗ್ತದ ಅವರಿಗೆ.
1: ಮೈಯಾಗ ಶಕ್ತಿ ಕಡಿಮೆ ಆಗ್ಬಿಡ್ತದ.
0: ಅದಕ್ಕ ಗಡ್ಡಕ್ಕ ಬೆಂಕಿ ಹತ್ತಿದಾಗ ಏನು ಬಾವಿ ತೆಗಿಯೋದ್ ಇರ್ತೈತಲ್ರಿ, ಅದು ಬಿಡಬೇಕು. ಇನ್ ಮ್ಯಾಲ ಏನಪ್ಪಾ, ಇನ್ ಮ್ಯಾಲ ಯಾರು ಮಾಡಿಸೋರಿದ್ರು ಜಲ್ದಿ ಹೋಗಿ ಲಸಿಕೆ ಮಾಡಿಸ್ಕೋಬೇಕು. ಮತ್ತ ಇದೊಂದು ಲೆಕ್ಕ ಇಟ್ಕೊಂಡೇ ಬಿಡ್ಬೇಕ್ರಿ
1: ಗೌಡಣೆ. ಶಿವಣ್ಣ ಹೇಳೋದೇನು, ಅವೇನ್ ಲಸಿಕೆ ಟೈಮ್ ಇರ್ತಲ್ಲ, ಅವು ಮೊದಲೇ ಕೊಡಿಸ್ಬಿಟ್ರ ಬಂದ ಮ್ಯಾಲ ಹೋಗಿ ಲಸಿಕೆ ಕೊಡಿಸಿ ನಾವು ದನ ಉಳಿಸ್ಕೊಳ್ತೀವನೋ ಖರೇ ಅದ, ಶಕ್ತಿ ಉಳಿಸ್ಕೊಳ್ಳೋದಿಲ್ಲ ಹೌದಿಲ್ಲ.
2: ಅಂದ್ರೆ ದವಾಖಾನಿದೊಳಗೆ ಯಾವಾಗ ಹಾಕ್ತಾರಂತ ಮೊದ್ಲು ತಿಳ್ಕೊಂಡ್ಬಿಡ್ಬೇಕು ನಾವು, ಯಾವ ಟೈಮ್ನೊಳಗೆ ಹಾಕ್ತಾರಂತ ತಿಳ್ಕೊಂಡು ಅವಾಗ ದನಗಳನ್ನ ಹೊಡ್ಕೊಂಡ್ರ ಹೋಗ್ಬೇಕು, ಡಾಕ್ಟರ್ಗರ ಇಲ್ಲಿ ಕರ್ಕೊಂಡ್ ಬರ್ಬೇಕು.
0: ಹೂನ್ರಿ ಗೌಡಶಾನಿ ಅವ್ರ, ಏನ್ ಅದೇನ್ ಅಂತ ತೊಂದರೆ ಇಲ್ಲ, ಸೀದಾ ಹೋಗುದು ಅಲ್ಲಿ ಹೋಗಿ ದವಾಖಾನಿ ಕೇಳುದು, ಡಾಕ್ಟರ್ ಸಾಹೇಬ್ರಿ ಕೇಳುದು, ಡಾಕ್ಟರ್ ಸಾಹೇಬ್ರ ತರಲೇನ ದನಗಳನ್ನ ಅಂತ ಹೇಳಿ ಅವ್ರೇನ್ ಬ್ಯಾಡ ಅಂತಾರ್ರಿ.
1: ಶಿವ ಇನ್ನೊಂದ್ರು ಮಾಡ್ಬೋದಪ್ಪ, ನಾವ್ ಊರಾಗೆಲ್ಲ ಹೆಂಗೋ ಸೋಮವಾರ ನಾವು ಕಟ್ಟೋದಿಲ್ಲ, ಸೋಮವಾರ ದಿವಸ ಏನ್ ಮಾಡುದು, ಎಲ್ಲ ದನಗಳು ಊರಾಗ ಇಟ್ಕೊಂಡು ಆ ಮೊದಲನೇ ದಿನಾನೇ ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಅವ್ರು ಬಂದ್ಬಿಡ್ತಾರೆ. ಹೌದಿಲ್ಲ, ಒಂದೇ ದಿನಕ್ಕೆ ಅಷ್ಟು ಹಾಕಿದಂಗ.
0: ಅದಕ್ಕೆ ನೀವೇನ್ ಹೇಳಿದ್ರಿ ಅದು ಬರೋಬ್ಬರಿ ಹೇಳಿದ್ರಿ. ಮತ್ತ ಗೌಡ್ರ, ಮತ್ತ
1: ಇವತ್ತು ನೀವು ಬಂದಿ ನೋಡು, ಇವತ್ತು ಮಾತ್ರ ನಿಮ್ಗೆ ಸಿಗೋದಿಲ್ಲ ಅಂತ ನಾ ಅನ್ಕೊಂಡೆ
0: ಗೌಡ್ರ. ಅದು ಗೌಡ ಶಾನಿ ಅವ್ರು ಹೇಳ್ಬೇಕ್ರಿ ನಮಗ,
1: ನಂದೇನ್ ಹಿಡಿತಾವ ಗೌಡ ಶಾನಿ ಮುಂದೆ
2: ಶಿವಣ್ಣ. ನೀ ಹಂಗೆ ಗೌಡ್ರ ಜೋಡಿ ಅಂತ ಮಾತಾಡಕ್ ಹುಡುಕಿದ್ರೆ ನಾ ಚಾ ತಗೊಂಡ್ಬರ್ತೀನಿ.
0: ಆಯ್ತಾಯ್ತ್ರಿ.
2: ತಗೊಳಪ್ಪ ಶಿವಣ್ಣ.
0: ತರಿ ತರಿ ತರಿ ತರಿ. ಗೌಡ ಶಾನಿ ಅವ್ರ, ಗೌಡ್ರ ಈಗ ಒಂದ್ ಸ್ವಲ್ಪ ಹೊಟ್ಟಿ ಬೆಚ್ಚಗಾಯ್ತು ನೋಡ್ರಿ. ಏನಿಲ್ರಿ, ಎಷ್ಟು ತಡ ಆಗವಲ್ತಕ್ಕ, ಏನ್ರಿ ಆಗವಲ್ತಕ್ಕ,
1: ಒಳಗ್ ಹೋಗ್ಬೇಕು.
0: ಒಂದ್ ಕಪ್ ಚಾ ಬಿತ್ತಪ್ಪ ಅಂತಂದ್ರ ಅದು ಗೌಡ ಶಾನಿ ಅವ್ರ ಕೈಯಿಂದ. ಆಯ್ತು ನೋಡ್ರಿ, ಎಲ್ಲ ಸಮಾಧಾನ ಆಗ್ಬಿಡ್ತದ.
1: ನನಗ ನೀವು ಕುಡಿಯೋದ್ ನೋಡೋದ್ ಸಂಕಟ ಆಗ್ತದೆ.
0: ಒಳ್ಳೆದ್ರಿ, ಮತ್ತ
1: ಕುಡಿಯ್ರಿ, ಕುಡಿರಪ್ಪ ನಾಯಕ್ ಬ್ಯಾಡಲ್ಲಿ ನಿಮ್ ಹೊಟ್ಟಿ ಚಾ ನೀವು ಕುಡಿಯ ನಾಯಕ್ ಬ್ಯಾಡಲ್ಲಿ ಕುಡಿರಿ.
0: ಆಯ್ತ್ರಿ ಗೌಡ್ರ, ಮತ್ತ ನೀವ್ ಹಂಗ ಸೋಮವಾರ ದಿವಸ ಅದನ್ನ ವಿಚಾರ ಮಾಡೋಣ ತಗೋಡ್ರಿ.
1: ಹಂಗೆ
0: ಮಾಡಿ ಒಂದ್ ಡಂಗ್ರ ಹೊಡಿಸಿ ಎಲ್ಲಾರಿಗೂ ಕೂಡಿಸಿ ಬಿಡೋಣ ಹತ್ರಿ.
1: ಹಂಗೆ ಮಾಡೋದ್ ಸರಳ ಆಗ್ತಪ್ಪ ಅದು.
0: ಒಳ್ಳೇದ್ರಿ, ಬರ್ಲ್ರಿ ಅನ್ನ ಇನ್ನ.
1: ಶರಣ್ರಿ,
3: ನಮಸ್ಕಾರ. ಪಶುವೈದ್ಯ ಪ್ರಕಾಶ, ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು
4: ಬೀದರ್ ಪಶು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರವೀಂದ್ರ ಬೋಯರ್.
5: ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಜಾನುವಾರು ಲಸಿಕೆಗಳ ಮಹತ್ವ ಕುರಿತು ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಲಸಿಕೆ ಅಂದ್ರೆ ಏನು, ಲಸಿಕೆಗಳನ್ನು ಏಕೆ ನಾವು ಜಾನುವಾರು ಕೊಡಬೇಕು, ಅದರಿಂದ ಲಾಭವಾದರೂ ಏನು, ಮತ್ತು ಯಾವ್ಯಾವ ಲಸಿಕೆಗಳನ್ನು ನಾವು ಕೊಡಿಸಬೇಕಾಗುತ್ತೆ, ಹಾಗೂ ಯಾವಾಗ ನಾವು ಈ ಲಸಿಕೆಗಳನ್ನು ಹಾಕಿಸಬೇಕು, ಹಾಗೆ ನಮ್ಮ ರೈತರು ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು ಎನ್ನುವ ಕುರಿತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲಸಿಕೆ ಅಂದ್ರೆ ನಿಮ್ಗೆಲ್ಲರಿಗೂ ತಿಳಿದಂತೆ ಪೋಲಿಯೋ ಲಸಿಕೆ, ಹೇಗೆ ಮಕ್ಕಳಿಗೆ ಪೋಲಿಯೋ ಆಗದಂತೆ ಮುಂಜಾಗ್ರತೆ ವಹಿಸಿ ನೀಡುತ್ತಾರೋ, ಹಾಗೆ ಜಾನುವಾರುಗಳಿಗೂ ಸಹಿತ ಕೆಲ ಲಸಿಕೆಗಳು ಬೇರೆ ಬೇರೆ ರೋಗಗಳ ತರದಂತೆ ಲಸಿಕೆ ಹಾಕಬೇಕಾಗುತ್ತದೆ. ಸಾಮಾನ್ಯವಾಗಿ ಅದು ಜಾನುವಾರುಗಳಲ್ಲಿ ಕಾಲುಬಾಯಿ ಬೇನೆ ಆಗಿರ್ಬೋದು, ಅಥವಾ ಅದನ್ನು ಕುರುಕತ್ ಅಂತ ಕರೀತಾರೆ, ಗಂಟಲು ಬೇನೆ ಆಗಿರ್ಬೋದು, ಅಥವಾ ಅದನ್ನು ಗಳಲೆ ಅಂತ ಕರಿಬಹುದು, ಚಪ್ಪೆ ರೋಗ, ನೆರಡು ರೋಗ, ಈ ಎಲ್ಲ ರೋಗಗಳಿಗೆ ಲಸಿಕೆಗಳು ಪಶು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರಕುತ್ತವೆ. ನೀವು ಅನ್ನಬಹುದು ಲಸಿಕೆ ಹಾಕಿಸಿದ ನಮ್ಗೇನೇ ಲಾಭ ಡಾಕ್ಟ್ರೆ, ಲಸಿಕೆ ಹಾಕಿಸಿದಾಗ ಹಾಲು ಕೊಡೋದು ಕಡಿಮೆ ಆಗುತ್ತದೆ, ಗಂಟು ಕಟ್ತವೆ, ಮತ್ತು ಮೇವು ಸರಿಯಾಗಿ ತಿನ್ನೋದಿಲ್ಲ. ಹೌದು ನಿಜ, ಆದ್ರೆ ಇದು ತಾತ್ಕಾಲಿಕ, ಸ್ವಲ್ಪ ನೋವಿಂದ ಹಾಲು ಒಂದೆರಡು ದಿನಗಳ ಮಟ್ಟಿಗೆ ಕಡಿಮೆ ಆಗಬಹುದು, ಆದ್ರೆ ಮತ್ತೆ ಹಾಲಿನ ಇಳುವರಿ ಯಥಾಸ್ಥಿತಿಗೆ ಬರುತ್ತದೆ. ಗಂಟು ಹಾಗೂ ಗಂಟತ್ತರ ಆಗ ಕಾರಣ ಏನೆಂದರೆ, ನೀವು ಲಸಿಕೆ ಹಾಕಿಸುವಾಗ ಸರಿಯಾಗಿ ದನಗಳನ್ನು ಕಟ್ಟದೆ ಇದ್ದಲ್ಲಿ ಅದು ಸೂಜಿ ಅಲುಗಾಡೋದ್ರಿಂದ ಗಟ್ಟಿಯಾಗಿರಾಗುತ್ತದೆ. ಅದಕ್ಕೆ ಸಾಧ್ಯವಾದಲ್ಲಿ ನೀವು ಕಟಗರಿಯಲ್ಲಿ ನಿಲ್ಲಿಸಿ ದನಗಳಿಗೆ ಲಸಿಕೆ ಹಾಕಿಸಿದಲ್ಲಿ ಈ ಗಂಟು ಆಗುವುದನ್ನು ತಡೆಗಟ್ಟಬಹುದು. ಇದಕ್ಕೆ ಹೆದರಿ ಕೆಲಷ್ಟೋ ರೈತರು ಲಸಿಕೆಗಳನ್ನು ಹಾಕಿಸದೆ ಇರುತ್ತಾರೆ. ಇದರಿಂದ ರೋಗ ಬಂದಾಗ ಜಾನುವಾರುಗಳಲ್ಲಿ ರೋಗ ನಿರ್ದಕ್ಷಿಣೆ ಇಲ್ಲದಕ್ಕೆ ಜಾನುವಾರುಗಳೆಲ್ಲ ರೋಗಗ್ರಸ್ತವಾಗುತ್ತವೆ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ರೈತರು ರೋಗ ಬಂದ ನಂತರ ದವಾಖಾನೆಗೆ ತೆಗೆದುಕೊಂಡು ಬರುತ್ತಾರೆ. ಬಂದ ಏನಾದರೂ ಮಾಡಿರಿ ಅಂತ ವೈದ್ಯರ ಕೇಳುತ್ತಾರೆ. ಆದ್ರೆ ಏನು ಮಾಡೋದಕ್ಕೆ ಆಗುವುದಿಲ್ಲ. ಯಾಕಂತಂದ್ರೆ ಆ ಒಂದು ಸ್ಥಿತಿಯಲ್ಲಿ ಜಾನುವಾರುಗಳು ಯಾವುದೇ ಔಷಧೋಪಚಾರಕ್ಕೆ ಸಂಬಂಧಿಸದಂತೆ ಸ್ಪಂದಿಸದೆ ಸಾವನ್ನಪ್ಪುತ್ತವೆ. ಯಾಕಂತಂದ್ರೆ ಆ ಒಂದು ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಅತಿ ಕಡಿಮೆ ಆಗಿರೋದ್ರಿಂದ ಯಾವುದೇ ಔಷಧೋಪಚಾರಕ್ಕೆ ಸ್ಪಂದಿಸಲ್ಲ. ಕಾಲುಬಾಯಿ ಬೇನೆ ರೋಗವಾದ ದನಗಳು ಬಾಯಿಯೊಳಗೆ ಹುಣ್ಣಾಗಿ ಮೇವು ತಿನ್ನದೆ ಜಲ ಸುಡಿಸುತ್ತಾ ಇರ್ತವೆ. ಗೊರಸಿನ ಸಂಧಿಯೊಳಗೆ ಚರ್ಮ ಮೆದುವಾಗಿ ಗುಳ್ಳೆಗಳಾಗಿ ಒಡೆದು ಹುಳ ಬಿದ್ದಿರ್ತವೆ. ಇದರಿಂದ ದನಗಳು ಮಿತ್ರಣಗೊಂಡು ಗರ್ಭಪಾತವಾಗಬಹುದು, ಹಾಲು ಕುಡದೆ ಹೋಗಬಹುದು, ಕರುಗಳು ಹೃದಯದ ತೊಂದರೆಗೆ ಒಳಗಾಗಿ ಸಾವನ್ನಪ್ಪಬಹುದು. ಬದುಕುಳಿದಂತ ಸಂದರ್ಭದಲ್ಲಿ ಗರ್ಭಕೋಶದ ತೊಂದರೆಗೆ ಒಳಗಾಗುವುದು, ಉಸಿರಾಟದ ತೊಂದರೆಗೆ ಆಗುವುದು ಮತ್ತು ಹಸುವಿನ ಜೀವನದ 25% ಹಾಲಿನ ಇಳುವರಿ ಕಡಿಮೆ ಆಗಿ ಹೋಗುತ್ತದೆ. ಹಾಗೆ ಗಂಟಲು ಬೇನೆ ಆದಲ್ಲಿ ಜಾನುವಾರುಗಳು ಮೇವು ತಿನ್ನ ತೀವ್ರ ಜ್ವರದಿಂದ ಬಳಲುತ್ತಿರುತ್ತವೆ, ಜೊತೆಗೆ ಗಂಟಲು ಕೆಳಗೆ ಊತ, ಉಸಿರಾಟದ ತೊಂದರೆಯಾಗಿ ಸಾಯುತ್ತವೆ. ಅದೇ ತರನಾಗಿ ಚಪ್ಪೆ ರೋಗದಲ್ಲಿ ಜಾನುವಾರು ತೀವ್ರ ರೋಗ, ಕಾಲಿನಲ್ಲಿ ಊತ ಹಾಗೂ ಕಾಲು ಕುಂಟುತ್ತಿರುತ್ತವೆ. ಕಾಲಿನ ಮಾಂಸಖಂಡದಲ್ಲಿ ಗಾಳಿ ಮತ್ತು ನೊರೆ ಮಿಶ್ರಿತ ದ್ರವ ತುಂಬಿ ಮುಟ್ಟಿದರೆ ಪರಪರ ಶಬ್ದ ಬರ್ತದೆ. ಇದರಿಂದ ನಾವು ಚಪ್ಪೆ ರೋಗವನ್ನು ಕಂಡುಕೊಳ್ಬಹುದು. ಈ ಪ್ರತಿ ಹೆಚ್ಚಾದಲ್ಲಿ ಸಾವನ್ನಪ್ಪುತ್ತವೆ. ಹಾಗೆ ಇನ್ನೊಂದು ರೋಗ ನೆರಡಿ ರೋಗ ಅಂತೇವೆ, ಅದನ್ನು ಅಂತ್ರಾಕ್ಸ್ ಅಂತ ಕರಿಬಹುದು. ಈ ಒಂದು ರೋಗದಲ್ಲಿ ಜಾನುವಾರು ಹಠಾತ್ ಸಾವನ್ನಿಸುತ್ತವೆ. ಉಸಿರಾಟದ ತೊಂದರೆ ಮತ್ತು ಬಾಯಿಯಿಂದ, ಮೂಗಿನಿಂದ, ಕಣ್ಣು, ಮೃದುದ್ವಾರ ಹಾಗೂ ಜನನೇಂದ್ರಿಯಗಳಿಂದ ರಕ್ತಸ್ರಾವವಾಗಿ ಸಾಯುತ್ತವೆ. ಈ ರೋಗದಲ್ಲಿ ರಕ್ತ ಹತ್ತುಗಟ್ಟಿರುವುದಿಲ್ಲ ಮತ್ತು ಅತಿ ಮುಖ್ಯವಾಗಿ ಈ ರೋಗ ಮನುಷ್ಯರಿಗೆ ಬರುತ್ತದೆ. ಇಂಥ ಭಯಾನಕ ರೋಗಗಳಿಗೆ ಜಾನುವಾರುಗಳನ್ನು ರಕ್ಷಿಸಬೇಕು ಅಂದ್ರೆ ಲಸಿಕೆ ಒಂದೇ ಮದ್ದು. ಆದ್ರಿಂದ ನಾವು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕಾಗುತ್ತದೆ. ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಕಾಲುಬಾಯಿ ಬೇನೆ ವರ್ಷಕ್ಕೆ 2 ಬಾರಿ ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮತ್ತು ಜೂನ್ ಜುಲೈ ತಿಂಗಳಲ್ಲಿ ಲಸಿಕೆ ಹಾಕಬೇಕಾಗುತ್ತದೆ. ಅದೇ ತರನ ಗಂಟಲು ಬೇನೆಗೆ ಮುಂಗಾರಿನ ಮುಂಚೆ ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆಯತವಾಗಿ ಗಂಟಲು ಬೇನೆಗೆ ಲಸಿಕೆ ಹಾಕಿಸಬೇಕಾಗುತ್ತದೆ. ಚಪ್ಪೆ ಬೇನೆ ಮುಂಗಾರಿನ ಮುಂಚೆ, ಇದು ಗಂಟಲು ಬೇನೆ ತರನೇ ಮಳೆಗಾಲ ಮುಂಚೆ, ಯಾಕಂದ್ರೆ ಸಾಮಾನ್ಯವಾಗಿ ಈ ರೋಗಗಳು ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತವೆ. ಅದೇ ರೀತಿಯಾಗಿ ನೆರಡಿ ರೋಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ಈ ರೋಗ ಕಂಡು ಬಂದ ಪ್ರದೇಶದಲ್ಲಿ ಮಾತ್ರ ಲಸಿಕೆ ಹಾಕಲಾಗುತ್ತದೆ. ಈ ಲಸಿಕೆಗಳು ಕೆಲವೊಂದು ಹಾಕುವಾಗ ರೈತರು ಕೆಲವೊಂದು ಅಂಶಗಳನ್ನು ತಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಇಂಥ ಲಸಿಕೆಗಳು ಹಾಕುವುದನ್ನು ನೀವು ಕಡ್ಡಾಯವಾಗಿ ಅದನ್ನು ಜಾರಿಗೆ ಇಟ್ಕೋಬೇಕು. ತಮ್ಮ ದನಗಳಿಗೆ ಯಾವಾಗಲೂ ಕಾಲಕಾಲಕ್ಕೆ ಲಸಿಕೆಗಳನ್ನು ಹಾಕಿಸುವುದು ಹಾಗೂ ಲಸಿಕೆಗಳನ್ನು ತಂಪಾದ ಸಮಯದಲ್ಲಿ ಹಾಕುವುದು ಒಳಿತು. ಹಾಗೆ ಏಕಕಾಲಕ್ಕೆ ಎಲ್ಲಾ ಊರಿನ ಜಾನುವಾರಿಗೆ ಲಸಿಕೆ ಹಾಕಿಸುವುದು ರೂಢಿಸಿಕೊಳ್ಳಬೇಕು ಹಾಗೂ ರೋಗ ಲಕ್ಷಣಗಳು ಕಂಡಲ್ಲಿ ತುರ್ತಾಗಿ ಪಶುವೈದ್ಯರನ್ನು ಕಂಡು ಅವರ ಸಲಹೆಗಳನ್ನು ಪಡೆಯುವುದು ಹಾಗೂ ರೈತರೆಲ್ಲರೂ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನು ಜವಾಬ್ದಾರಿತೆಯಿಂದ ಜಾನುವಾರುಗಳ ಆರೋಗ್ಯದ ಬಗ್ಗೆ ತೀವ್ರ ನಿಗಾವಹಿಸಿದಲ್ಲಿ ರೋಗಗಳನ್ನು ನಿಯಂತ್ರಿಸುವುದಲ್ಲದೆ ರೋಗದಿಂದ ಆಗುವಂತಹ ಹಾನಿಯನ್ನು ತಪ್ಪಿಸಬಹುದು. ಈ ಎಲ್ಲಾ ಲಸಿಕೆಗಳ ಕಾರಣ ಮತ್ತು ಅವುಗಳನ್ನು ಹೇಗೆ ಹಾಕಬೇಕು, ಯಾವ ಸಮಯದಲ್ಲಿ ಹಾಕುವುದನ್ನು ಕುರಿತು ಈ ರೈತರು ತಿಳಿದುಕೊಂಡಲ್ಲಿ ಈ ಒಂದು ಜಾನುವಾರುಗಳ ರೋಗಗಳಿಂದ ಹಾನಿಯಾಗುವುದನ್ನು ತಡೆಗಟ್ಟಬಹುದು. ಧನ್ಯವಾದಗಳು.
0: ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶು ವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254542. ಬೀದರ್ನ ಎಸ್ಟಿಡಿ ಕೋಡ್ 0848. ಇದು ಈ ವಾರದ ಕರಿಯತ್ತ ಕಾಳಿಂಗ ಬೆತ್ತ ಮಾನಿಂಗ. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.

ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ತಬಲಾ ಸಾಥ್ ನೀಡಿದವರು ಸಾತ್ಲಿಂಗಪ್ಪ ದೇಸಾಯಿ ಕಲ್ಲು.

0: ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳೆ.
1: ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ
1: ಕಾರ್ಯಕ್ರಮ ಕಿರಿ.
0: ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ
1: ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ.

0: ಈಗ ಕೇಳಿ ಮಣ್ಣು ಪರೀಕ್ಷೆ ಹಾಗೂ ಬೇವು ಲೇಪಿತ ಯೂರಿಯಾ ಕುರಿತು ಸಂಭಾಷಣೆ.
1: ಬಸಪ್ಪ
2: ಬಸಪ್ಪ ಶರಣಪ್ಪ
1: ಯಾಕಪ್ಪ ಬಸಪ್ಪ ಏನೋ ಒಂದು ಚಿಂತಿ ಹಚ್ಕೊಂಡು ಕುತ್ತಂಗ್ ಕಾಣಿಸ್ತದ, ಏನು ಕಳಿನ ಇಲ್ಲಲ್ಲಪ್ಪ?
2: ಏನ್ ಹೇಳ ನಮ್ ರೈತಾಪಿ ವಿಷಯ ಕತ್ತಿ, ಏನ್ ಹೇಳಿ ನಾನು ನಿನಗೆ?
1: ಏನಾಯ್ತಪ್ಪ ಮತ್ತೆ ಮತ್ತೆ
2: ಏನ್ ಮಾಡಿದ್ರು ಒಂದು ಆಗಬಹುದು
1: ಹಿಂಗತಿಯ? ಏನಾಯ್ತು ಮತ್ತೆ, ಏನು ಉತ್ಪನ್ನ ಈ ಸಲನು ಕಡಿಮೆ ಬಂತ?
2: ಅಲ್ಲ ಮತ್ತೆ ನಿಂಗ್ ಗುಡರಪ್ಪ, ಹೋದ ಸಲ ಎಷ್ಟು ಗೊಬ್ಬರ ಹಾಕ್ದೆ, ಯೂರಿಯಾ ಗೊಬ್ಬರ ಅಂತೂ ಸಾಕಷ್ಟು ಹಾಕ್ದೆ ಈಕಿ. ಹೌದಿಲ್ಲ, ಏನಾಯ್ತೇಳು, ನಿಂದ ಏಟ್ ಚಲೋ ಬಂತು, ನಾನು ಬರ್ಲೇ ಇಲ್ಲ.
1: ಬರೋಬ್ಬರಿ ಬಸಪ್ಪ, ಈಗ ನೀ ಹೇಳದಲ್ಲ ಅಲ್ಲಿ ಒಂದು ದೊಡ್ಡ ವಿಚಾರದೇನಪ್ಪ ನೀ ಏನ್
2: ಹೇಳಿ ಮಾಡ್ತೀನಿ?
1: ನೀ ಮೆಹನತ್ ಎಲ್ಲ ಮಾಡ್ತಿ, ಎಲ್ಲ ದುಡಿತಿ, ಮುಂಜಾನೆ ರಾತ್ರಿ ಬೆಳಗನೆಲ್ಲ ದುಡಿತಿ, ಎಲ್ಲ ಮಾಡ್ತೇಪ್ಪ. ಆದ್ರ ಈ ಏನು ಯೂರಿಯಾ ಒಂದು ಹಾಕಕತ್ತಿಯಲ್ಲ ನೀನು, ಇದು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಾದಂತ ವಿಷಯ.
2: ಅಲ್ಲಪ್ಪ ಮತ್ತೆ ಯೂರಿಯಾ ಹಾಕಿದ್ರೆ ಬರೋವಲ್ದು, ಏನು ಯೂರಿಯಾ ಬಿಟ್ಟರು ಬರ್ತದಂತೀನಿ?
1: ಈಗ ನೋಡಪ್ಪ, ತಜ್ಞರು ಹೇಳ್ತಾರ ಮತ್ತ ಬಹಳಷ್ಟು ಅನುಭವಸ್ಥರು ಹೇಳ್ತಾರೆ ಏನಪ್ಪ ಅಂತಂದ್ರ, ಬರೀ ಯೂರಿಯಾ ಹಾಕಬಾರದು ಅಂತ ಹೇಳಿ. ನೀವು ನೋಡಿದ್ರೆ ಬರೀ ಯೂರಿಯಾ ಹಾಕ್ತಿ, ಯೂರಿಯಾದಿಂದ ಏನಾಗ್ತದ ಅಂತಂದ್ರ ಬರೀ
2: ಚಲೋ ಹಸಿರು
1: ಹಸಿರು ಕಾಣಿಸ್ತದ, ಹೊಲ ಹೊಲ ಎಲ್ಲ ಹಸಿರು
2: ಕಾಣಿಸ್ತದ.
1: ಗದಿ ಆದ್ರ ಕಾಯಿ ಆಗಂಗಿಲ್ಲ, ಹಣ್ಣಾಗಂಗಿಲ್ಲ, ಅಂತ
2: ಪರಿಸ್ಥಿತಿ.
1: ಹಂಗ ಯೂರಿಯಾದು ಉಪಯೋಗ ಎಲ್ಲಿಗೆ ಬರ್ತದಪ್ಪ ಅಂತಂದ್ರ, ಅದು ಬೆಳವಣಿಗೆ ಅಷ್ಟೇ ಚಲೋ ಮಾಡ್ತದ, ಕಣ್ಣಿಗೆ ಹಸನಾಗ ಮಾಡ್ತದ. ಆದ್ರ ಹೂ ಆಗ್ಬೇಕಾಯ್ತಪ್ಪ ಅಂತಂದ್ರ, ಕಾಯಿ ಆಗ್ಬೇಕು ಅಥವಾ ಕಾಳು ಕಟ್ಟಬೇಕು ಅಂತಂದ್ರ ಬ್ಯಾರೆ ಬ್ಯಾರೆ ಪೋಷಕಾಂಶಗಳು ಬೇಕಾಗ್ತಾವೇನಪ್ಪ? ಅದನ್ನ ನೀ ಎಲ್ಲಿ ಹಾಕಿದ್ ಹೇಳಪ್ಪ? ಬ್ಯಾರೆ ಅಂದ್ರೆ ಹೇಗ
2: ಹೊಸ ಕತ್ತಿ ತೆಗಿತ?
1: ಹ್ಮ್, ನೀ ಏನಾದ್ರು ಪೊಟ್ಯಾಶ್ ಹಾಕಿದ ಹೊಲಕ್ಕ, ಇಲ್ಲ ಏನು ಗಂಧಕ ಹಾಕಿದ?
2: ಇಲ್ಲಪ್ಪ, ಇದೇ ಯೂರಿಯಾನೆ ಹಾಕೊಂಡು ನೋಡು.
1: ಹಿಂಗಾಗ್ಯದಲ್ಲ ಇಲ್ಲಿ ಬಸಪ್ಪ, ನೀನು ಈಗ ಎಲ್ಲ ಆಗಿದ್ದು ಮರ್ತು ಬಿಡೇನಪ್ಪ.
2: ನೀ ಹೆಂಗ್ ಮಾಡಂತಿ ಹಂಗ ಮಾಡ್ತೀನಿ, ಹೊಸದ ಶುರು ಮಾಡ್ತೀನಿ.
1: ಈಗ ನೋಡಪ್ಪ, ಸರ್ಕಾರ ಅಂತೂ ಈಗ ಒಂದು ಹೊಸ ಏನೇ ತಂದದೇನಪ್ಪ?
2: ಏನಂತ
1: ಏನಂತಂದ್ರ, ಈ ಮಣ್ಣು ಪರೀಕ್ಷೆ ಅನ್ನುವಂತದ್ದು ಬಹಳ ಮುಖ್ಯ ನಮ್ಮ ರೈತರಿಗೆ.
2: ಮಣ್ಣು ನೀನೇನೋ ಮಾಡಿಸಿದ್ದೆಲ್ಲ ಏನರ ನಿಂಗೇನ ಉಪಯೋಗ ಆಗದಂತೆ.
1: ಮತ್ತೆ ಆಗಿದ್ದಕ್ಕೆ ಹೇಳಾಕತ್ತೀನಪ್ಪ ಬಸಪ್ಪ, ಈಗ ಏನು ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಅಂತದ ಒಂದು ಇನ್ನೊಂದು ವಿಶೇಷ ಇರ್ಲಿಲ್ಲ ಏನಪ್ಪ? ಮಣ್ಣು ಪರೀಕ್ಷೆ ಮಾಡಿಸ್ತಿದ್ದೀನಿ ನಾನು, 4 ವರ್ಷಕ್ಕೆ ಒಂದ್ಸಲ ಮಾಡಿಸ್ತೀನಿ ಅಂತ ನಾನು ಮಣ್ಣು ಪರೀಕ್ಷೆ. ಆದ್ರೆ ಈಗೇನ್ ಕೇಂದ್ರ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ, ಮೊನ್ನೆ ಎಲ್ಲಾರು ಹೇಳ್ತಾ ಇದ್ರು ಈ ಮಣ್ಣು ಪರೀಕ್ಷೆ ಮಾಡಿ ಒಂದು ಕಾರ್ಡ್ ಕೊಡ್ತಾರೇನಪ್ಪ ರೈತರಿಗೆ,
2: ಮಣ್ಣು ಪರೀಕ್ಷೆ ಕಾರ್ಡ್.
1: ಹಾ, ಮಣ್ಣು ಆರೋಗ್ಯದ ಕಾರ್ಡ್ ಅಂತ ಹೇಳಿ ಕರೀತಾರ, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳಿ ಇಂಗ್ಲಿಷ್ ನಾಗ ಆತರ. ಅದನ್ನ ಅದ್ರೊಳಗೆ ಏನಿರ್ತದ ಹೇಳ್ತೀನಿ ಕೇಳು. ಮಣ್ಣು ಪರೀಕ್ಷೆ ನಿಂದ ಅದು ಮೊಬೈಲ್ ಬಂದ್ ಮಾಡಪ್ಪ ಒಂದ್ ಸ್ವಲ್ಪ.
2: ಇದು ಒಂದು ನೆನಪು ಮಾಡೋದಂತೆ ಮಾತಾಡ ಮುಂದ್ರು ಚಾಲು ಇರ್ತದ.
1: ಏನಪ್ಪ ಈಗ ಮಾಹಿತಿ ಬರ್ತಿರ್ತದ ಮೊಬೈಲ್ ಮೂಲಕ?
2: ಹೌದೌದು.
1: ಹೌದಿಲ್ಲ, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ತಜ್ಞರು ಹೇಳ್ತಿರ್ತಾರ, SMSಗಳು ಬರ್ತಿರ್ತಾವ, ಅವನು ಎಲ್ಲ ಉಪಯೋಗ ಮಾಡ್ಕೊಳ್ಬೇಕು. ಅದು ಖರೆ. ಈಗೇನದ, ನಾ ಹೇಳಿದ್ನಲ್ಲ ಮಣ್ಣು ಪರೀಕ್ಷೆ ಮಾಡಿ ಒಂದು ಆರೋಗ್ಯದ ಕಾರ್ಡ್ ಕೊಡ್ತಾರ ಮಣ್ಣಿನ ಆರೋಗ್ಯದ ಬಗ್ಗೆ ಅಂತ ಹೇಳಿ.
2: ಹೌದು.
1: ಅದು ಹೆಂಗಿರ್ತದಪ್ಪ ಅಂತಂದ್ರ, ಅಲ್ಲಿ ಎಲ್ಲಾ ತಜ್ಞರು ನಿಮ್ಮ ಒಂದು ಮಣ್ಣು ಪರೀಕ್ಷೆ ಆದ ನಂತರ ಹೊಲದೊಳಗೆ ಯಾವ ಪೋಷಕಾಂಶಗಳು ಅದಾವ, ಯಾವ ಪೋಷಕಾಂಶಗಳು ಇಲ್ಲ, ಯಾವ್ದನ್ನ ಪೂರೈಕೆ ಮಾಡಬೇಕು, ಇದೆಲ್ಲ ಇರ್ತೈತೇನಪ್ಪ ಆ ಕಾರ್ಡ್ನೊಳಗ ಬರೆದಿರ್ತಾರ. ಆ ಕಾರ್ಡ್ನೊಳಗ ನಾವು ಸಾರಜನಕ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ಪೊಟ್ಯಾಶ್ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ರಂಜಕ ಇಷ್ಟು ಕೊಡಬೇಕು, ಆಮೇಲೆ ಗಂಧಕ ಇಷ್ಟು ಕೊಡಬೇಕು ಅಂಥೇಳಿ ಬರೆದಿರ್ತಾರಪ್ಪ. ಅದರ ಮೂಲಕವಾಗಿ ನಾವು ಅದೇ ಲೆಕ್ಕ ಹಾಕೊಂಡು ಅವ್ರನ್ನೇ ಕೇಳೋದು. ಈಗ ನಮಗಂತೂ ಲೆಕ್ಕ ಬರೋದಿಲ್ಲ. ನೀವು ಶೇಕಡಾ ಹೇಳಿದ್ರಿ ಅಂತ ನಮಗ್ ಹೆಂಗ್ ತಿಳಿಬೇಕು? ಚೀಲ ಲೆಕ್ಕ ಹೇಳಿದ್ರೆ ನಡೀತದ ಅಥವಾ ಮತ್ತ ಇದು ಮತ್ತೆ ಬೇರೆ ಒಂದು ಪದ್ಧತಿ ಒಂದು ಇಂತದ್ ಮಾಡ್ರಿಪ್ಪ ಅಂತ ಹೇಳಿ ಮೊದ್ಲು ಹೇಳ್ತಿದ್ರು ನೋಡ, ಒಂದು ಕಡ್ಡಿ ಡಿಬ್ಬಿ ಒಳಗ ಔಷಧ ಹಾಕಿ ಅಷ್ಟು ಒಂದು ಬೂಚ್ ಹಾಕ್ರಿ ಹಿಂಗೆಲ್ಲ ಹೇಳ್ತಿದ್ರಲ್ಲ. ಹಂಗ ಈಗಂತೂ ನಮ್ಮ ರೈತರು ಒಂದ್ ಸ್ವಲ್ಪ ಬಹಳಷ್ಟು ಸುಧಾರಣೆ ಆಗ್ಯಾರೇನಪ್ಪ ಇಲ್ಲಂತಲ್ಲ,
2: ಗುರುತಾಗ್ತಾವ ಸ್ವಲ್ಪ, ಕೆಲವೊಂದು ಗುರುತಾಗೋದಿಲ್ಲ.
1: ಅದಕ್ಕೆ

0: ಕೇಳ್ಕೊಳ್ಳೋದು ನೋಡ್ರಿ ಸಾಹೇಬ್ರ, ನಮಗ್ ತಿಳಿಯಂಗ್ ಹೇಳ್ರಿ ಅಂತ ಹೇಳಿ ಹೇಳ್ತಾರ ಅವರು. ಅದಕ್ಕೆ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀ ಏನಾದ್ರೂ ಪೋಷಕಾಂಶಗಳನ್ನ ಕೊಟ್ಟಿ ಅಂತಂದ್ರ ಮತ್ತ ಬೆಳಿ ಅಗದಿ ಚಲೋ ಬರ್ತದ, ಅದ್ರೊಳಗೆ ಏನ್ ಪ್ರಶ್ನೆ ಇಲ್ಲ
1: ನೋಡು. ಅಂದ್ರ ನಾನು ಒಂದು ಕೆಲಸ ಮಾಡ್ತೇನೆ, ಆ ಮಣ್ಣು ಪರೀಕ್ಷೆ ಹೆಂಗ್ ಮಾಡಕು ಅಂತ ನೀ ಯಾರಿಗಾರ ಕರ್ಕೊಂಡು ಬಂದೆ ಅಂದ್ರ ಅವರು ನಮ್ಮ ಹೊಲದಾಗ ಮಾಡಿ ತಗೊಂಡು ಹೋಗ್ಲಾಕ ಹೋಗಿ ಅದು ಏನಂದ್ರ ಕಾರ್ಡ್ ಗೀರ್ಡ್ ಅಂದ್ರು ಅದು ಒಯ್ದು ಎಲ್ಲ ಪರೀಕ್ಷೆ ಮಾಡಿ ಕಾರ್ಡ್ ತಂದು ಕೊಟ್ಟರ ಆಮೇಲೆ ಯಾವ ಬೆಳಿ ಬೆಳಿತೀನಿ ಅಂತ ಹೇಳ್ತೇನೆ.
0: ಬರೋಬರಿ
1: ಮತ್ತೆ ಅದಕ್ಕೆ ಅವ್ರು ಯಾವ್ದು ಹಾಕಂತಾರ, ಹೆಂಗ್ ಹಾಕಂತಾರ, ಹಂಗೆ ಹಾಕಿದ್ರೆ
0: ಹಂಗೆ ಮಾಡೋದು ಚಲೋ ನೋಡಪ್ಪ. ಯಾಕಪ್ಪ ಅಂತಂದ್ರ ಇಲ್ಲಿ ಇನ್ನೊಂದ್ ಏನಂತಂದ್ರ ಮಣ್ಣು ಪರೀಕ್ಷೆ ಆದಷ್ಟು ಪೋಷಕಾಂಶ ಅದ ಅನ್ನೋದು ಗೊತ್ತಾಗ್ತದ ನಮಗ. ಆಮೇಲೆ ನಿಮ್ದು ಒಂದು ವಿಚಾರ ಬೇರೆ ಇರ್ತೈತೇನಪ್ಪ, ನೀವು ಒಂದು ಜೋಳ ಬೆಳಿಬೇಕತ್ತೈತಿ,
1: ಹೌದು,
0: ಇಲ್ಲ ಕಡ್ಲಿ ಬೆಳಿಬೇಕತ್ತೈತಿ, ಇಲ್ಲ ತೊಗರಿ ಬೆಳಿಬೇಕತ್ತೈತಿ, ಹಿಂಗ ನೀ ಯಾವ್ದು ಬೆಳಿಬೇಕಂತೀಯಲ್ಲ ಆ ಬೆಳೆ ಆಧಾರದ ಮೇಲೆ ಸಹಿತ ಈ ಪೋಷಕಾಂಶಗಳನ್ನು ಎಷ್ಟು ಕೊಡಬೇಕು, ಹೆಕ್ಟೇರ್ ವಾರ ಆಗಲಿ ಎಕರೆ ವಾರ ಆಗಲಿ ಎಷ್ಟು ಕೊಡಬೇಕು ಅನ್ನೋದನ್ನ ಸಹಿತ ಲೆ ಮಾಡಿ ಹೇಳ್ತಾರೇನಪ್ಪ. ಹಾ, ಅದಕ್ಕೆ ನೀ ಇದ್ರ ಕಡೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಈ ನೋಡು, ಯೂರಿಯಾ ಒಂದೇ ಇಲ್ಲ ನಮ್ಮ ಕಡೆ, ಡಿ ಎ ಪಿ ಅದ, ಆಮೇಲೆ ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ಅಂತದ, ಆಮೇಲೆ ಕ್ಯಾಲ್ಸಿಯಂ ಅಮೋನ್ ನೈಟ್ರೇಟ್ ಅಂತದ, ಹಿಂಗೆ ಸಾಕಷ್ಟು ರಸಗೊಬ್ಬರಗಳು ಇವತ್ತು ಲಭ್ಯ ಅದಾವ, ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳು ಕೂಡ ಅದಾವ. ಮತ್ತೆ ನಿನ್ನ ಹೊಲಕ್ಕೆ ಯಾವ್ದು ಬೇಕು, ಯಾವ್ದು ಎಷ್ಟು ಪ್ರಮಾಣದೊಳಗು ಅನ್ನೋದನ್ನ ಅವ್ರು ಒಂದು ಸಿದ್ಧ ಮಾಡಿ ನಿನಗೆ ಹೇಳಿದ್ರಪ್ಪ ಅಂತಂದ್ರ ನೀ ಅದ್ರ ಪ್ರಕಾರ ಮಾಡ್ತಿ, ಮತ್ತ ಅದ್ರ ಪ್ರಕಾರ ಬೇಕಾದಂಗೆ ಫಸ್ಟ್ ಕ್ಲಾಸ್ ಬೆಳಿ ಬರ್ತದ, ಮತ್ತ ಹಿಂಗ ಒಂದು ಚಿಂತೆ ಮಾಡೋದು ತಪ್ಪಿ ಬಿಡ್ತೈತೇನಪ್ಪ, ನಾ ಇದೆಲ್ಲ ಮೆಹನತ್ ಮಾಡ್ತೀನಿ ಏನು ಬರವಲ್ತು ಅಂತ ಹೇಳಿ. ಯಾಕಪ್ಪ ಅಂತಂದ್ರ ಈಗ ಬೆಳೆ ಬೆಳೆಯೋದ್ರಿಂದ ಎಲ್ಲಾ ಪೋಷಕಾಂಶಗಳು ಬೆಳೆ ಒಳಗೆ ಹೋಗಿಬಿಡ್ತಾವ. ನೀ ಬರೀ ಯೂರಿಯಾ ಕೊಟ್ಟಪ್ಪ ಅಂತಂದ್ರೆ ಏನಾಗ್ತದೆ, ಬರೀ ಸಾರ್ವಜನಿಕ ಒಂದೇ ಕೊಡ್ತೀವಿ, ಬೇರೆ ಏನು ಕೊಡಕ್ಕೆ ಆಗಂಗಿಲ್ಲ, ಬರೀ ಸಾರ್ವಜನಿಕ ಒಂದೇ ಇರ್ತೈತೆ ಅಲ್ಲಿ, ಅದನ್ನ ಬಿಟ್ಟರೆ ಬೇರೆ ಏನು ಇರಂಗಿಲ್ಲ.
1: ಬರೀ ಹೋಳಿಗೆ ಅಂದ್ರೆ ಊಟ ಮಾಡೋದು ಹೆಂಗಾಗ್ತದೆ?
0: ಹಾ ನೋಡಿ, ದಿವಸ ಬರೀ ಹೋಳಿಗೆ ಒಂದೇ ಊಟ ಮಾಡೋದು ಅಂತೇಳಿ, ಉಳಿದಿದ್ದ ಪೋಷಕಾಂಶ ಹೇಳ್ತಾರೆ ನಮ್ಮ ಹಿರಿಯರು, ಷಡ್ರಸೋಪೇತವಾದ ಭೋಜನ ಶರೀರವನ್ನ ಸೇರಬೇಕು ಅಂತೇಳಿ. ಆರು ರಸಗಳು, ಕಹಿ ಇರಬೇಕು, ಒಗರ್ ಇರಬೇಕು, ಹುಳಿ ಇರಬೇಕು, ಸಿಹಿ ಇರಬೇಕು, ಖಾರ ಇರಬೇಕು, ಹಿಂಗ
1: ಭಾಷೆ ಮಾಡೋದು ಕಲ್ತೀನಿ ನೋಡಿ
0: ಅಲ್ಪ. ಮತ್ತ ಏನೋ ಒಂದು ಹಿಂಗ ನಾವು ತಿಳ್ಕೊಂಡು ಮಾಡಿದೀವಪ್ಪ ಅಂತಂದ್ರೆ ಇವತ್ತಿನ ದಿನ ಟೆಕ್ನಾಲಜಿ ಎಲ್ಲ ಕಡೆ ಸಿಗ್ತಾ ಅದ, ತಾಂತ್ರಿಕತೆ ಎಲ್ಲ ಕಡೆ ಸಿಗ್ತಾ ಅದ, ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಮತ್ತೆ ನಮ್ ಹಿಂದೆ ಸರ್ಕಾರ ಐತೆ ಅಂತ ಹೇಳಿ ಮತ್ತೆ ನಮ್ದೆಲ್ಲ ನಡೆದಲ್ಲಪ್ಪ, ಮತ್ತೆ ಮಾಡ್ಬೇಕಲ್ಲ
1: ನೋಡಪ್ಪ.
0: ಹೌದಿಲ್ಲ,
1: ಏನಾಯ್ತು ತಲೆ ಕೆಡಿಸ್ಕೊಳ್ದೆ, ಹೆಂಗು ನೀ ಕೆಡಿಸ್ಕೊಂಡಿ
0: ನೋಡಿ, ಇದೊಂದು ಮಾತು ಹೇಳಿದೆ ನೋಡಿ.
1: ಅದಕ್ಕೆ ನೀ ಹೆಂಗಂಗ ಅಂತಿ, ಹಂಗಂಗ ಇವತ್ತು ಹಂಗ ಮಾಡ್ತೀನಿ.
0: ಆಯ್ತಾಯ್ತಾಯ್ತು,
1: ಅದು ಚಲೋ ಬಂತು ನೀ ಎಲ್ಲ ಹೇಳಿದ ಕೇಳ್ತೀನಿ, ಚಲೋ ಬರ್ಲಿಲ್ಲ ಅಂದ್ರೆ ನಾ ಏನ್ ಮತ್ತೆ ಹೆಂಗ್ ಮಾಡ್ದೆ. ಹಂಗ
0: ನೀ ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ, ಯಾಕೆ ಚಲೋ ಆಗೋದಿಲ್ಲ, ಅದು ಎಲ್ಲ ಬರೋಬರಿ ಅಂದ್ರೆ ಎಲ್ಲ ಬರೋಬರಿ ಆಗ್ತದ. ಮತ್ ಇನ್ನೊಂದು ವಿಚಾರ ಇತ್ತು ಬಸಪ್ಪ ನಿನಗೆ ಹೇಳ್ಬೇಕು ಅಂತಂದ್ರೆ,
1: ಹೇಳಪ್ಪ.
0: ಸರ್ಕಾರ ಏನ್ ಮಾಡ್ಯದಪ್ಪ ಅಂತಂದ್ರೆ ಇನ್ನೊಂದು ವಿಷಯದ ಮೇಲೆ ಬಹಳ ಒತ್ತು ಕೊಟ್ಟದ. ಏನ ಈಗ ನೀವು ಯೂರಿಯಾ ಅಂತ ಉಪಯೋಗ ಮಾಡ್ತೀಪ್ಪ, ಯೂರಿಯಾ ಉಪಯೋಗ ಮಾಡ್ಬೇಕು, ಆದ್ರೆ ಎಷ್ಟು ಉಪಯೋಗ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಈಗ ನೀ ಚೀಲ ತಂದು ಸುರುತಿ ಗೊಬ್ಬರ ಹಾಕ್ತಿ ಎಲ್ಲ ಹೊಲಕ್ಕೆ ಎಲ್ಲ ಆಯ್ತು, ಆದ್ರೆ ಆ ಯೂರಿಯಾ ಏನಿರ್ತೈತಿಲ್ಲ, ಸಾಮಾನ್ಯವಾದಂತಹ ಯೂರಿಯಾ, ಅದು ಜಲ್ದಿ ಹಾಳಾಗಿ ಹೋಗ್ಬಿಡ್ತೈತೇನಪ್ಪ, ಬೆಳೆಗಳಿಗೆ ಸಿಗೋದ್ರೊಳಗೆ ಅರ್ಧಕ್ಕರ್ಧ ನಷ್ಟ
1: ಆಗಿಬಿಡ್ತೈತೆ,
0: ಗಾಳ್ಯಾಗ ಹೋಗ್ತದ, ನೆಲದೊಳಗೆ ಹೋಗ್ತದ, ಬೆಳಿಗ್ಗೆ ಸಿಗಂಗಿಲ್ಲ, ಕೆಲವೊಮ್ಮೆ
1: ಹಾಕಿದ ಒಟ್ಟು ಬೆಳೆ ಸಿಗೋದು,
0: ಹಾಕಿದ ಒಟ್ಟು ಬೆಳಿಗ್ಗೆ ಸಿಗಂಗಿಲ್ಲ. ಹಿಂಗಾಗಿ ಏನಾಗ್ತದೆ, ನೀ ಹಾಕಿದ್ದೇ ನಾ ಅಟ್ಟೆ ಹಾಕಿ ಅಂತೇಳಿ ನೀ ಹತ್ತಿರ್ತಿ, ಆದ್ರೆ ಸಿಗುದ ಅಟ್ಟೆ ಸಿಕ್ಕಿರ್ತೈತೆ, ಹಂಗ ಬಹಳ ಕಡಿಮೆ ಆಗಿಬಿಡ್ತೈತಿ. ಅದಕ್ಕೆ ಬೇವು ಲೇಪಿತ ಯೂರಿಯಾ ಅಂತ ಹೇಳಿ ಒಂದು ಮಾಡ್ಯಾರಪ್ಪ.
1: ಏನಂದ್ರೆ
0: ಬೇವು ಲೇಪಿತ ಯೂರಿಯಾ ರಸಗೊಬ್ಬರ,
1: ಬೇವು ಬೇವು ಬೇವಿನ ಗಿಡ ಅಲ್ಲ,
0: ಬೇವಿಂದು ರಸ ಲೇಪಿಸಿ ಅದನ್ನೊಂದು ತಯಾರು ಮಾಡ್ಯಾರ, ಅದನ್ನ ಬೇವು ಲೇಪಿತ ಯೂರಿಯಾ ಅಂತ ಹೇಳಿ ಕರೀತಾರ.
1: ಅದರಿಂದ ಏನಾಗ್ತದೆ,
0: ಅದರಿಂದ ಏನಾಗ್ತದಪ್ಪ ಅಂತಂದ್ರ ನೀ ಯೂರಿಯಾ ನೆಲಕ್ಕೆ ಕೊಟ್ಟಾಗ ನಿಧಾನವಾಗಿ ಸಾವಕಾಶ ಅದೇನ್ ಮಾಡತದಪ್ಪ ಅಂತಂದ್ರ ಬೆಳೆಗಳಿಗೆ ಸಾರಜನಕವನ್ನು ಸಪ್ಲೈ ಮಾಡ್ತದ, ನಿಧಾನವಾಗಿ ಸಪ್ಲೈ ಮಾಡ್ತದ, ಮತ್ತ ಎಲ್ಲೂ ನಷ್ಟ ಆಗಿ ಹೋಗಂಗಿಲ್ಲೇನಪ್ಪ ಸಾರಜನಕ,
1: ಅಂದ್ರೆ ನಷ್ಟ ಆಗಿ ಹೋಗೋ ಪ್ರಮಾಣ ಕಡಿಮೆ ಆಗ್ತದ,
0: ಕಡಿಮೆ ಆಗ್ತದ, ನಷ್ಟ ಆಗಿ ಹೋಗೋ ಪ್ರಮಾಣ ಕಡಿಮೆ ಆಗ್ತದ, ಮ್ಯಾಲ ಮ್ಯಾಲ ನಾವು ಯೂರಿಯಾ ಹಾಕು ತಪ್ಪದ, ಮತ್ತೆ ಬೇರೆ ಬೇರೆ ರಸಗೊಬ್ಬರಗಳನ್ನ ಅದು ಕೂಡ ತಪ್ಪದೇನಪ್ಪ
1: ಅಂದ್ರ ನಾವ್ ಏನಾಗ್ತೀವಿ ಅಷ್ಟು ಉಪಯೋಗ ಮಾಡ್ಕೊಂಡಂಗ ಆಗ್ತೈತಿ.
0: ಅಂದ್ರ ನಮ್ಮ ರೈತರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರ ಕಡಿಮೆ ಖರ್ಚು ಮಾಡ್ಬೇಕು, ಹೆಚ್ಚಿನ ಉತ್ಪಾದನೆ ತಗೋಬೇಕು, ಖರ್ಚು ಕಡಿಮೆ ಆಯ್ತಪ್ಪ ಅಂತಾರೆ ಲಾಭನೂ ಹೆಚ್ಚಾದಂಗ
1: ಆಗ್ತದೆ.
0: ಹೌದಿಲ್ಲ, ಅದಕ್ಕೆ ಇದ್ರ ಬಗ್ಗೆ ನೀ ವಿಚಾರ ಮಾಡು, ಮತ್ತ ಭೇಟಿಯಾಗೋಣ ಅಂತ. ಸ್ವಸ್ಥ ಭೂಮಿ ಇತ್ತಪ್ಪ ಅಂತಂದ್ರ ಮತ್ತೆ ನಮ್ಮ ಹೊಲ ಸಹಿತ ಹಸಿರು ಇರ್ತೈತಲ್ಲಪ್ಪ.
1: ಏ ಮತ್ತೆ ಅದರ ಬರಬಾರ್ದಲ್ಲಪ್ಪ, ಮತ್ತೆ ಆಯ್ತಪ್ಪ ಇಷ್ಟೆಲ್ಲ ಹೇಳ್ದೆ, ಮತ್ ನಿನಗೆ ಹೆಂಗ ಥ್ಯಾಂಕ್ಸ್ ಹೇಳ್ಬೇಕು?
0: ಥ್ಯಾಂಕ್ಸ್ ಅಭಿನಂದನೆ ಏನು ಬೇಡ, ಈಗ ನೀ ಮುಖ್ಯ ಮಾಡೋದೇನಪ್ಪ ಅಂತಂದ್ರೆ ಈ ರೈತ ಸಂಪರ್ಕ ಕೇಂದ್ರಗಳಿರ್ತಾವ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತಾವ,
1: ಏನ ರೈತ ಸಂಪರ್ಕ ಕೇಂದ್ರ ಗುರುತ
0: ಅಲ್ಲಿ ಸಂಪರ್ಕ ಇಟ್ಟೋಕೇನಪ್ಪ. ಮತ್ತೆ ಇದನ್ನ ಒಂದ್ ಸ್ವಲ್ಪ ನೀ ಕೇಳಿದಪ್ಪ ಅಂತಂದ್ರೆ ಅವರು ಮಣ್ಣು ಪರೀಕ್ಷೆ ಹೆಂಗ್ ಮಾಡೋದನ್ನು ಹೇಳ್ತಾರ, ಮತ್ತ ಸ್ಯಾಂಪಲ್ ನು ಕೊಟ್ಟಿಬಿಟ್ಟಪ್ಪ ಅಂತಂದ್ರೆ ನಿನ್ನ ಪರೀಕ್ಷೆ ಮಾಡಿನೂ ಕೊಡ್ತಾರ, ಕಾರ್ಡ್ ನು ಕೊಡ್ತಾರೇನಪ್ಪ.
1: ನೋಡು ಇವತ್ತ ಸಂಜೆ ಮುಂದೆ ನಾ ಹೋಗಿ ಬರ್ತೀನಿ.
0: ಒಳ್ಳೇದು
1: ಒಳ್ಳೇದು. ಒಂದ್ ವೇಳೆ ಏನಾದ್ರೂ ಆಯ್ತಂತ ಇಟ್ಕೊಂಡ್ರೆ ನನಗೆ ಬಗೆ ಹಿರ್ಲಿಲ್ಲ ಅಂದ್ರೆ ನೀನ್ ಕರ್ಕೊಂಡು
0: ಆಯ್ತಾ ಹಂಗೆ ಮಾಡೋಣ.

0: ಡಾಕ್ಟರ್ಪಾ, ಭಾರಿ ಚಿಂತೆ ಮಾಡಕತ್ತಂಗ ಕಾಣಿಸ್ತದ. ವಾಟ್ ಇಸ್ ದ ಪ್ರಾಬ್ಲಮ್?
1: ಪ್ರಾಬ್ಲಮ್ ಅದ, ನನ್ನ ಕಾರನ್ನ ಪಾರ್ಕ್ ಮಾಡೋದ ನನಗೆ ದೊಡ್ಡ ಸಮಸ್ಯೆ ಆಗ್ಯದ.
0: ಅಂದ್ರೆ
1: ಈ ಸುಮಾರು 3-4 ವರ್ಷದಿಂದ ನಾನು ನನ್ನ ಕಾರನ್ನ ನನ್ನ ನೇಬರ್ ಮನಿ ಮುಂದಿನ ಗಿಡದ ಕೆಳಗೆ ನಿಲ್ಲಿಸ್ತಿದ್ದೆ. ಆದ್ರೆ ಈಗ ಎಲ್ಲಾರ ಮನೆಯಾಗ ಕಾರ್ ಬಂದಾವ, ನೆಳ್ಳೈತೆ ಅಂತ ಎಲ್ಲಾರು ಆ ಗಿಡದ ಕೆಳಗೆ ತಾರು ನಿಲ್ಲಿಸ್ಬೇಕಂತಾರ. ಹಿಂಗಾಗಿ ನಮ್ಮ ನಮ್ಮ ನಡುವ ಒಂಥರ ಕಾಂಪಿಟಿಷನ್ ಆದಂಗಾಗಿ ಕೋಲ್ಡ್ ವಾರ್ ಶುರು ಆಗ್ಯದ.
0: ಓಹೋ,
1: ಕಾರು ಬಿಸಿಲಾಗ ನಿಲ್ಲುವುದನ್ನ ನೋಡಕ್ ಆಗೋದಿಲ್ಲ.
2: ಯಪ್ಪ ಸಾಹೇಬ್ರ, ಒಂದ್ ರೂಪಾಯಿ ಇದ್ರೆ ಕೊಡ್ರಿ ಅಪ್ಪ, 3 ದಿವಸದಿಂದ ಉಪಾಸದೇನ್ರಿ ಅಪ್ಪ.
0: ನೋಡಕ್ ಆಗದಿ ಹಟ್ಟ ಕಟ್ತಿಯನಪ್ಪ, ದುಡ್ದು ಉಣ್ಣಕ್ ಏನಾಗಿದ್ ನಿನಗೆ?
2: ಸಾಹೇಬ್ರ, ನಮ್ಮಂತವ್ರಿಗೆ ಯಾರೀ ಕೆಲ್ಸ ಕೊಡ್ತಾರ್ರಿ ಸಾಹೇಬ್ರ? ಬಿಡೋದೊಂದೇ ನಮ್ಮ ದೊಡ್ಡ ಉದ್ಯೋಗ ಆಗ್ಯದ್ರಿ ಸಾಹೇಬ್ರ.
1: ಒಂದ್ ಕೆಲ್ಸ ಮಾಡ್ತೀಯ
2: ಹೇಳ್ರಿ ಸಾಹೇಬ್ರ.
1: ಅಂದಂಗ ನಿಮ್ಮಂತವ್ರು ಎಷ್ಟ್ ಮಂದಿ ಇದ್ದೀರಿಪ್ಪ?
2: ಒಂದ 10 ಮಂದಿ ಆಗ್ಬೋದ್ರಿ ಸಾಹೇಬ್ರ.
1: ನೀವೆಲ್ಲ ಕೂಡಿ ಈ ಕೊನೆಯ ಪ್ರತಿ ಮನಿ ಮುಂದ ಎರಡೆರಡು ಒಳ್ಳೆ ಗಿಡ ಹಚ್ತೀರ, ನಿನಗೆ 1 ರೂಪಾಯಿ ಅಲ್ಲ, ಒಬ್ಬೊಬ್ಬರಿಗೆ 50 ರೂಪಾಯಿ ಕೊಡ್ತೀನಿ.
0: ದೋಸ್ತ ನೀ ಅಷ್ಟೇ ಯಾಕಪ್ಪ, ನಾನು ಒಬ್ಬೊಬ್ಬರಿಗೆ 50-50 ರೂಪಾಯಿ ಕೊಡ್ತೀನಿ.
2: ಸಾಹೇಬ್ರ, ಎಂತ ಪುಣ್ಯದ ಕೆಲಸ ಹೇಳಿದ್ರಿ ಸಾಹೇಬ್ರ, ಇನ್ನ ಮೇಲೆ ನಾವ್ ಯಾಕೆ ಬಿಟ್ಬಿಡ್ಬೇಕ್ರಿ?
0: ಏನಪ್ಪ ಭಾರಿ ಚಿಂತೆ ಮಾಡಕತ್ತಂಗ ಕಾಣಿಸ್ತದ? ವಾಟ್ ಇಸ್ ದ ಪ್ರಾಬ್ಲಮ್?
1: ಈಗ ಗಿಡದ ಕೆಳಗ್ ಹಚ್ಚಾಕ ಕಾರುಗಳು ಕಡಿಮೆ ಆದಂಗ ಆಯ್ತಪ್ಪ.
2: ಯಪ್ಪ ಶಿವ, ಯಪ್ಪ ಸಾಹೇಬ್ರ.
0: ಏ ಯಾಕೋ ನೀ ಇನ್ನ ಭಿಕ್ಷಾ ಬಿಡೋದು ಬಿಟ್ಟಿಲ್ಲೇನ?
2: ಎಲ್ಲಾರ ಗಿಡ ಹಚ್ಚಬೇಕೇನು ಹೇಳ್ರಿ ಸಾಹೇಬ್ರ, ಅದಕ್ಕೆ ಬಂದೇನೆ.

ಈಗ ಕೇಳಿ ದೇವಕ್ಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೊದಲಿಗೆ ಕೋಲಾಟದ ಪದ.

0: ಕೊಟಗೆ ಒಡಪಿನ ಹಾಡು.
1: ಅಂಟೆನಾರ ಮೆಂಟೆನಾರ ಮನೆಯ ಮಂಟಪನೋರು, ಅಂಟೆನಾರ ಮೆಂಟೆನಾರ ಮನೆಯ ಮಂಟಪನೋರು, ಟೆನಾರ ಮೆಂಟೆನಾರ.

0: ತಿಳದನ್ನ ಹೇಳೇನು ಉತ್ರಾಣಿ ಕಡ್ಡೆಲ್ಲೇನೆ ಐ ನಾರಣ್ಯ ಕ್ಯಾದಾರ ತಿಳದನ್ನ ಹೇಳೇನು ಉತ್ರಾಣಿ ಕಡ್ಡೆಲ್ಲೇನೆ ಐ
1: ಬನದಾಗ ಇರುವ

0: ಕೀ ಬಾಯೊಳೆ ಸಂದ ಸಂಧ್ಯ ಗುಂಟ ಕಣ್ಣಲ ಮನೆ ಕೊಡವಳೆ ನಾರೇ ನೀ ಬಲ್ಲಾರೆಳೆ ಸಂದ ಸಂಧಿನ ಗುಂಟ ಕಂದನ ಮರಿ ಕೋಡವಳೆ ನಾರೇ ನೀ ಬಲ್ಲಾರೆಳೆ
1: ನಾ ಬಲ್ಲ ಕೇದರು ಹಾಡಳಿ ನಾ ಬಲ್ಲ ಕೇದರು ಹಾಡಳಿ ನಾ ಸಣ್ಣ ಕೇದರ ತಿಳದನ್ನ ಹೇಳು ನಾಯಿಯ ಮರಿಯಲೆ ನಾ ಸಣ್ಣ ಕೇದರ ತಿಳದನ್ನ ಹೇಳು ನಾಯಿಯ ಕುನ್ನೆಲೆ
0: ಗರ ಗಣಿ ನವ ಕ್ವಾರಿ ಮಿಸಿದವ ಗರ ಗಣಿ ನವ ಕ್ವಾರಿ ಮಿಸಿದವ

ಇಷ್ಟು ತನಕ ದೇವಕ್ಕೆಮ್ಮ ಭವಾನಿ ಹೊಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ನಿರ್ಮಾಣ ನೆರವು ಶೋಭ್ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ.

ನಾಟಕ ಕರವಸ್ತ್ರ. ರಚನೆ ತರಸು. ನಿರ್ದೇಶನ ಡಿಎಸ್ ನಾಗಭೂಷಣ. ಕೇಳಿ ನಾಟಕ ಕರವಸ್ತ್ರ.

0: ಲೋ ಲೋ ನಿಲ್ಸೋ ನಿಲ್ಸೋ ರಾಗ ಕೇಳಾರೆ.
1: ಅದ್ ಯಾಕೋ ಹಾಗೆ ಮುಂಗ್ಸಿಯಾಗಿ ಆಡ್ತೀಯ ಇವತ್ತು? ಅಯ್ಯೋ ಜೋಲ್ಮೋರೆ ವೀರಭದ್ರ,
0: ಯಾರಾದ್ರೂ ಆಗ್ಲಿ ನಿಲ್ಲಿಸ್ತೀಯೋ ಇಲ್ವೋ ದಯಮಾಡಿ.
1: ಯಾಕೋ ಸಂಗೀತ ಅಂದ್ರೆ ಆಗೋದಿಲ್ವೇನೋ ನಿನ್ ಮೈಗೆ?
0: ಸಂಗೀತಾನು ಬೇಡ ಇಂಗೀತಾನು ಬೇಡ. ಥುತ್,
1: ನಿನ್ ನೋಡಿದ್ರೆ ಕಾಳಿದಾಸನನ್ ಕಂಡು ಕನಿಕರ ಆಗುತ್ತೆ ಕಣೋ ಶಾಮು.
0: ನನ್ನ ನೋಡಿ ಅಯ್ಯೋ ಅನ್ನೋಂದ್ರೆ ಕಾಳಿದಾಸನನ್ನು ಕಂಡು ಕನಿಕರ ಆಗುತ್ತದಂತೆ. ಅದ್ಯಾವನು ಆ ಕಾಳಿದಾಸ?
1: ಕಾಳಿದಾಸ ಅಂತ ಒಬ್ಬ ಇದ್ದ, ಅವನ್ ಸಂಗೀತ ಕೇಳಿದ್ರೆ ಶಿಶು ಪಶು ಸರ್ಪ ಎಲ್ಲ ಮರಳಾಗುತ್ತದೆ ಅಂತ ಬರೆದ ಬೆಪ್ತಕಡಿ. ಆ ಮೂರು ಜಾತಿಗೂ ಸೇರದ ನಿನ್ನಂತ ಉತ್ತಮರಿದ್ದಾರೆ ಅಂತ ಗೊತ್ತಾಗ್ಲಿಲ್ವಲ್ಲ ಆ ಕವಿಗೆ ಅಂತ ಪಶ್ಚಾತ್ತಾಪವಾಯ್ತು.
0: ಉಪಕಾರವಾಯ್ತು. ಬದುಕಿ ವಿಷಯ ಕಲ್ದೆ ಹೋದ್ರು ಸತ್ತೂರ್ ವಿಷಯದಲ್ಲಾದ್ರೂ ಕನಿಕರ ಇದೆಯಲ್ಲ ನಿನಗೆ. ಹಾವು ಹುಲಿ ಹಲ್ಲಿ ಇನ್ನೇನೇನ್ ಅನ್ಬೇಕಂತೀಯ ಅನ್ನು, ಎಲ್ಲ ಅಂದು ಮುಗಿಸ್ಬಿಡು.
1: ಬದುಕಿರೋಳಿಗೇನೊಂದಿರೋ ಕೇಡು?
0: ಬದುಕಿರೋದೇ ಕೇಡು. ವಾರಕ್ಕೊಂದ್ಸಲ ಬರೋ ಭಾನುವಾರವು ಗೋಳಾದ ಮೇಲೆ ಬದುಕಿರೋದ್ ಯಾಕೆ ಹೇಳು?
1: ನಿಜ ಅನ್ನು. ಹಾಗಾದ್ರೆ ಈಗೇನ್ ದಾರಿ ಯೋಚಿಸಿದೀಯಾ? ವಿಷವೋ ಊರುಳೋ ಅಥವಾ ತಣ್ಣಗಿರೋ ಕೆರೆ ನೀರೋ?
0: ನಿಮ್ಮಂತ ಸ್ನೇಹಿತರನ್ನ ಕಟ್ಕೊಂಡ ಮೇಲೆ ಅಷ್ಟೇ ತಾನೆ. ಮನೆಯಲ್ಲಿ ಬೇಜಾರಾಗಿ ಸ್ನೇಹಿತ ಅಂತ ಹುಡ್ಕೊಂಡ್ ಬಂದ್ರೆ ನೀನ್ ಕೊಡೋ ಸಮಾಧಾನ ಇಷ್ಟೇ ತಾನೆ?
1: ತಪ್ಪಾಯ್ತಪ್ಪ, ತಪ್ಪಾಯ್ತು. ಈಗ ಏನಾಯ್ತು ಹೇಳು.
0: ಆಗೋದೇನು ಈ ಹಾಳ ಸಂಸಾರಕ್ಕೆ ತಿಲಾಂಜಲಿ ಕೊಟ್ಬಿಟ್ಟು ಆಮೇಲೆ ನೀನ್ ಹೇಳಿದ ಹಾಗೆ ಮಾಡೋದೆ?
1: ಹಾದ್ಯ ಹೇಳು ಅಂದ್ರೆ ಆಖರಿ ತೀರ್ಮಾನ ಹೇಳ್ತೀಯಲ್ಲೋ. ಏನ್ ಸಮಾಚಾರ?
0: ಮನೆ ಹೆಂಗಸರಿಗೆ ನಮ್ ತಾಪತ್ರೆ ಅರ್ಥ ಮಾಡ್ಕೋಬೇಕು ಅನ್ನೋ ಬುದ್ಧಿ ಬರದೆ ಹೋದ್ರೆ ಮತ್ತೇನ್ ಮಾಡ್ಬೇಕು?
1: ಓ ಆಣಿ ಸಾಹೇಬ್ರ ವಿಷಯನೇ ಅಲ್ವೋ ಕಮಂಗಿ? ಬಂಗಾರದಂತ ಹುಡುಗಿ ಕೈ ಹಿಡಿದು ಈ ಕೆಟ್ಟ ಯೋಚನೆ ಏನೋ?
0: ಹುಡುಗಿ ಏನೋ ಬಂಗಾರನೇ, ಬುದ್ಧಿ ಮಾತ್ರ ಹಿತ್ತಾಳೆ. ಏನಾದ್ರು ಹಿಡಿದ್ರೆ ಮಂಗ ಮುಷ್ಟಿ.
1: ಹಸುಗೂಸು ಹುಸಿ ಮುನಿಸು ಕಿವಿ ಮಾತು ಕಣ್ಣೀರು ತವ್ರ ಮನೆ ಕಳಿಸಿ ಅನ್ನೋ ಬ್ರಹ್ಮಾಸ್ತ್ರ ಇಷ್ಟೇ ತಾನೆ ಮುಂದಿನ ದೃಶ್ಯಗಳು. ಅಮ್ಮ ಅನ್ನೋನು ಹೆಂಗಸರಿಗೆ ಅದೆಲ್ಲ ಕೊಡದೇ ಇದ್ದಿದ್ರೆ ಸಂಸಾರದಲ್ಲಿ ಸ್ವಾರಸ್ಯನೇ ಇರ್ತಿರ್ಲಿಲ್ಲ, ಸಪ್ಪೆ ಆಗೋಗೋದು.
0: ಸ್ವಲ್ಪ ಸ್ವಲ್ಪ ಸ್ವಲ್ಪ ತಡಿ. ಆಟ ಆಡದೆ ಯಾರು ನನ್ನ ಹೆಂಡ್ತೀನೆ? ಅಯ್ಯೋ ಸರಿ ಹೋಯ್ತು ಪ್ರಾಣಿ, ಸರ್ಸು ವಿಷಯ ಗೊತ್ತಿಲ್ಲ, ಅದಕ್ಕೆ ಏನೇನೋ ಹೇಳ್ತೀಯ. ಸಿಟ್ಟು ಬರ್ಲಿಲ್ಲ ಅವಳು ಸಮಾನ ಇಲ್ಲ, ಸಿಟ್ಟು ಬಂತು ತಾಟಕಿ ಅವತಾರ.
1: ಅದ್ ಸರಿ, ನನ್ನ ವಿಷಯ ಕೇಳು. ಹೋದ ತಿಂಗಳು ಏನಾಯ್ತು ಅಂತೀಯ?
0: ನಿನಗೇನಾಯ್ತು ಮಾರಾಮಾರಿ?
1: ಅದರ ಅಪ್ಪ
0: ತಲೆ ಕೂದಲು ಹಾಗೆ ಇದೆಯಲ್ಲ.
1: ಅದೊಂದೇ ಉಳಿದದ್ದು. ಹೋದ ತಿಂಗಳು 4ನೇ ತಾರೀಕೋ 5ನೇ ತಾರೀಕೋ ಆಫೀಸ್ನಲ್ಲಿ ಇದ್ದೆ.

0: ಕಾಗದ ತಗೊಂಡು ಸಾಹೇಬರು ರುಜು ಹಾಕಿಸಿ ತಗೊಂಬ.
1: ರೀ ರಾಜಾಚಾರ್ಯ, ಆರ್ಡರ್ ಟೈಪ್ ಮಾಡಿದ್ದಾಯ್ತೇನ್ರಿ, ಬೇಗ ಮುಗಿಸ್ಬಿಡ್ರಿ.

ಸರಸರ ಕೆಲಸ ಮುಗಿಬೇಕು ಅನ್ನೋವಾಗ ಈ ಟೆಲಿಫೋನ್ ಗದ್ದಲ ಬೇರೆ, ಇದು ಪ್ರಾಣ ಹೋಗುವಾಗ ಬಡ್ಕೊಳುತ್ತೆ. ಹಲೋ, ಶ್ರೀಧರ ಮಾತಾಡ್ತಾ ಇರೋದು. ಯಾರು? ಚಂದ್ರನೆ. ಸೋ ಸಾರಿ ಕಣೋ, ಏನೋ ಕೆಲಸ ಮಾಡ್ತಾ ಇದ್ದೆ, ಬೇಗ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನ್ ಸಮಾಚಾರ? ಓಹೋ, ಮಗನ ಹುಟ್ಟಿದಬ್ಬಾನೆ, ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಜಾಗ್ರತೆ ದಿನ ಕಳೆದು ಹೋಗುತ್ತೋ ಗೊತ್ತೇ ಆಗಲ್ಲ. ಆ

0: ಮಾಡಿಸ್ತೀರೋ? ಕೀರು, ವಾಂಗಿಬಾತು, ದಮ್ ರೋಟು, ಕ್ಯಾರೆಟ್ ಕೋಸಂಬರಿ, ಬೂದುಗುಂಬಳಕಾಯಿ, ಮಜ್ಜಿಗೆ ಸಾಕ್ ನಿಲ್ಸು. ಈಗಲೇ ನಾಲ್ಗೆ ನೀರ್ ತೊಟ್ಟಿಗ್ತಾ ಇದೆ, ಖಂಡಿತ ಬರ್ತೀನೋ? ಖಂಡಿತ. ಅವಳನ್ನು ಕರ್ಕೊಂಡು ಬರ್ತೀನಿ, ಅವಳಿಗೂ ನಿಮ್ ರಾಣಿ ಸಾಹೇಬ್ರ ಅಪ್ಪಿಂತ ಹೇಳ್ತೀನಿ. ಖಂಡಿತ ಮರೆಯಲ್ಲ, ಮರ್ತ್ರೆ ನಾನ್ ಜೀವ ಇಟ್ಕೊಂಡು ಬದುಕೋದಿಕ್ ಸಾಧ್ಯವೇ? ಥ್ಯಾಂಕ್ ಯು. ಓಕೆ. ಸರ್ಸೋ, ಸರ್ಸೋ
1: ಬಂದೆ. ಏನು?
0: ಬೇಗ ಬಾ ಅಂದೆ. ಥೋ, ಬರೀ ನಿಧಾನ ನಿಂದು. ಬಾ ಅಂದ್ರೆ ಬಂದ್ಬಿಡ್ಬೇಕು. ಎಷ್ಟೊತ್ತೆ?
1: ಕೂಗಿದ ತಕ್ಷಣ ಹೇಗಿದ್ ಹಾಗೆ ಬರಕ್ಕಾಗುತ್ತೆ, ಈಗ ಬಂದೆ ತಾಳಿಂದ್ರೆ.
0: ಡ್ಯಾಮ್ ಇಟ್, ನಿನ್ ನಾಳ್ಗಿದಿರೋ ಚುರುಕು ಕಾಲ್ಗಿದ್ರೆ ಕೇಳಿದ್ ವರ ಕೊಡ್ಬೋದಾಗಿತ್ತು. ಈಗೇನ್ ನೀನ್ ಬೇಗ ಬರ್ತೀಯೋ ಅಥವಾ ನಾನ್ ಹೊರಟಲ್ವ? ಹೋಲಿ ಬಿಡು, ನಿನ್ಗೆ ಬೇಡ ಅಂದ್ರೆ ನನಗೇನು? ನೋಡ್ ಸರ್ಸು, ಐದ್ ಎಣಸೋದ್ರಲ್ಲಿ ನೀನ್ ಹಾಜರಾದ್ರೆ ಸರಿ, ಇಲ್ದೆ ಹೋದ್ರೆ ಈಗ ಎಣಿಸ್ತೀನಿ. ಒಂದು, ಎರಡು, ಮೂರು, ನಾಲ್ಕು.
1: ಬಂದೆ.
0: ಐದ್ರೆ ಟೂ ಲೇಟ್. ಜೋ ತುಮಕ ಹೋ ಪಸಂದ್ ವಹಿ ಬಾತ್ ಕಹೆಂಗೆ.
1: ನಿಮ್ ರಾಗ ಸಾಕು ಅಂದ್ರೆ ನಾನಂದಿದ್ ನೋಡ್ಕೊಂಡು ಬೇಕುಂತ್ಲೆ ಐದು ಅಂದ್ರೆ ಯಾರು ಹೋಗ್ತಾರೆ?
0: ರೈಲ್ ಹೋದ್ಮೇಲೆ ಟಿಕೆಟ್ ಸಿಗೋಲ್ಲ. ಅಬ್ ಮೈನೆ
1: ಸಾಕು ಸಾಕು, ನಿಮ್ ರಾಗ ಸಾಕು. ಕಾಫಿಗ್ ಸಕ್ಕರೆ ಬೆರೆಸ್ಕೊಂಡ್ ಬರೋದ್ರಲ್ಲಿ ಹೊತ್ತು ಅಂದ್ರೆ ಈಗೇನ್ ಹೇಳ್ತಿರೋ ಇಲ್ವೋ?
0: ಸಾರಿ ಡಿಯರ್.
1: ಅಷ್ಟೇ ತಾನೆ, ಮೂರ್ ಎಣ್ಸೋದಲ್ಲಿ ಹೇಳ್ದೆ ಹೋದ್ರೆ
0: ಏನ್ ಮಾಡ್ತಿ?
1: ಎರಡು ಬೇಡಿ ಹೇಳ್ತಿ, ಮೂರು ಅಂತ ಅಂದ್ಬಿಡ್ತೀನಿ. ಒಂದು ಎರಡು ಬಂತು, ಮೂರಕ್ ಮುಹೂರ್ತ ಬಂತು, ಲಾಸ್ಟ್ ಚಾನ್ಸ್.
0: ಇನ್ನೊಂದ್ಸಲ ಒಂದ್ರೆ ಹೆಣ್ಸೆ, ಏನ್ ಮಾಡ್ತೀನಿ ಅಂತ ಹೇಳ್ದೇನೆ ಅಲ್ಟಿಮೇಟಮ್ ಕೊಟ್ಟು ಬಿಟ್ರೆ? ಓಹೋ, ಅದ್ ನ್ಯಾಯ ಅಲ್ಲ.
1: ಹೀರೆಕಾಯಿ ಬೋಂಡಕ್ಕೆ ಸೊನ್ನೆ, ಎರಡು
0: ಬೋಂಡ ಮಾಡಿದ್ದೀನಿ. ಹೇ ಪ್ಲೀಸ್, ಮೂರು ಅನ್ಬೇಡ, ತಡಿ ಹೇಳ್ತೀನಿ.
1: ಹಾಗ್ ದಾರಿಗ್ ಬನ್ನಿ. ಅದೇನ್ ಹೇಳಿ?
0: ಹೀರೆಕಾಯಿ ಬೋಂಡ ಉಂಟ?
1: ಖಂಡಿತ ಉಂಟು, ಅದ್ ಬೇಕಾದ್ರೆ ಹೇಳ್ಬಿಡಿ.
0: ಇವತ್ತು ಚಂದ್ರು ಫೋನ್ ಮಾಡಿದ್ದ,
1: ದಿನ ಮಾಡ್ತಲೇ ಇರ್ತಾರೆ. ನಿಮ್ಮಿಬ್ರಿಗೂ ಇನ್ನೇನ್ ಕೆಲ್ಸ ಬಿಟ್ಟಿ ಫೋನ್ ಸಿಕ್ಕಿರೋವಾಗ?
0: ನಾಡಿದ್ದು ಭಾನುವಾರ.
1: ನೀವೇನ್ ಹೇಳೋದದು, ಕ್ಯಾಲೆಂಡರ್ ನೋಡಿದ್ರೆ ಕಾಣುತ್ತೆ. ನೀವೇನ್ ಬೇಗ ಹೇಳ್ತಿರೋ ಇಲ್ವೋ?
0: ಮುಂದೆ ಕೇಳೋ ಬೇಡವೋ?
1: ಬೇಡ ಅನ್ನೆ, ಹೇಳಿ.
0: ಮಾತ್ ಮಾತಿಗೂ ಬ್ರೇಕು. ಹಾ, ಬೇಗ ಹೇಳಿದ್ರೆ
1: ನನ್ ರೇಗಿಸ್ಬೇಡಿ, ಬೇಗ ಹೇಳಿ.
0: ಸಮಾಧಾನ ಅಂತಾಳುವಂತಾಳಾಗೆ ಕೋಮಲಾಂಗಿ.
1: ನಿಮ್ ನಾಟಕ ಬೇಡ ಅಂದ್ರೆ
0: ರೂ ಅನ್ಬೇಡ ರಾಣಿ, ಬೇಗ ಹೇಳಿ. ಭಾನುವಾರ ಚಂದ್ರು ಮಗು ಹುಟ್ಟದಬ್ಬ, ಇಬ್ರಿಗೂ ಆಹ್ವಾನ ಬಂದಿದೆ, ಹೋಗ್ಲೇಬೇಕು ಅಂತ. ಹಾಗಂತ ನಾನು ಹೇಳ್ತೀನಿ, ನೀನ್ ಕೇಳ್ಬೇಕು. ಅವತ್ ಹೋಗ್ಲೇಬೇಕು, ಆಯ್ತಾ?
1: ಏನು, ಕುಸುಮ ಮಗು ಹುಟ್ಟಿದಬ್ಬಾನೆ?
0: ಹೌದು ಒಂದೆ. ಇಲ್ಲಿ ಹೀರೆಕಾಯಿ ಬೋಂಡ?
1: ನಿಮ್ಗಂತೂ ಮೂರ್ ಹೊತ್ತು ತಿನ್ನೋದ್ರ ಯೋಚನೆನೆ.
0: ಇನ್ನೇನ್ ಯೋಚನೆ ಮಾಡ್ಬೇಕು, ವಿಷಯ ಗೊತ್ತಾಯ್ತೋ ಇಲ್ವೋ? ಇನ್ ಸುಮ್ನೆ ಸತಾಯಿಸ್ಬೇಡ, ಬೋಂಡ ಬರ್ಲಿ.
1: ಹುಟ್ಟಿದ ಹಬ್ಬಕ್ ಹೋಗ್ಬೇಕು ಅಂತಿರಲ್ಲ, ಮಗು ಪ್ರೆಸೆಂಟೇಶನ್ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡಿದೀರಾ?
0: ಅದಕ್ಕೀಗ್ಲೇ ಮುಹೂರ್ತಾನೆ, ನಾಳೆ ಎಲ್ಲ ಇದೆ. ಏನಾದ್ರೂ ಯೋಚನೆ ಮಾಡ್ ಹೋದ್ರೆ ಆಯ್ತು, ಬಿಟ್ರು ಆಯ್ತು.
1: ಪಾಪ, ಬಿಟ್ರು ಆಯ್ತು, ಕೊಟ್ರು ಆಯ್ತು, ಬರಿಗೈ ಬೀಸ್ಕೊಂಡ್ ಹೋಗಿ ಬಿಟ್ಟಿ ಊಟ ಉಂಡ್ ಬಂದ್ರು ಆಯ್ತು. ನಿಮ್ಮಂತ ಸ್ನೇಹಿತ ಬೇಕಿದ್ರೆ
0: ಶಟ. ಮೊದ್ಲು ಬೋಂಡ ತಂದ್ಬಿಟ್ಟು ಆಮೇಲೆ ಮುಂದಿನ ಮಾತು.
1: ಬೋಂಡ
0: ಬೋಂಡ ಕಿವಿ ಕೇಳಲ್ವೇ, ಬೋಂಡ ಹೀರೆಕಾಯಿ ಬೋಂಡ
1: ಅದೆಲ್ಲ ಸರಿ, ಎಲ್ಲಿದೆ?
0: ಏನಂದ್ಯ ಸರ್ಸು? ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ಬ್ರಹ್ಮ ಕೊಟ್ಟಿರೋದು ಒಂದೇ ನಾಲ್ಗೆ,
1: ಅದು ನನ್ಗೂ ಕೊಟ್ಟು.
0: ಮತ್ತೆ ಬೋಂಡ ಬೇಕಂಬ?
1: ನೀವೆಂತ ಪೆದ್ದುರಿ, ನಿಮ್ ಹತ್ರ ಮಾತ್ ಹೊಡ್ಸೋಕೆ ಬೋಂಡ ಅಂದ್ರೆ ನಂಬಿಟ್ರ? ಮಾತ್ ಎತ್ತಿದ್ರೆ ಹೆಂಗಸರು ಮಂಕು ಅಂತೀರಿ, ನಿಮ್ಗಿಂತ್ಲೂ ನಾನೇ.
0: ಅಯ್ಯೋ ಹುಡುಗಿ, ಮೋಸ ಮಾಡ್ತೀಯಾ? ತಡಿ.

0: ಈ ಸೀರೆಗೆ ಈ ಕುಪ್ಸ ಒಪ್ಪಲ್ಲ, ಇದಕ್ ಮ್ಯಾಚ್ ಆಗೋ ಬ್ಲೌಸ್ ಪೀಸ್ ತಂದು ಕೊಡಿ ಅಂತ ಎಷ್ಟ್ ಕೇಳಿದ್ರು ಕಲ್ ಮೇಲ್ ಮಳೆ. ಎಲ್ಲಾದ್ರೂ ಹೋಗ್ಲೇಬೇಕು ಅಂದ್ರೆ ಲಕ್ಷಣವಾಗಿ ಉಟ್ಕೊಳ್ಳಕ್ ಒಂದ್ ಸೀರೆ ಕುಪ್ಸ ಅಂತಿಲ್ಲ. ಇವ್ರ ಪ್ರೀತಿ ಎಲ್ಲ ಬರೀ ಮಾತ್ನಲ್ಲೇ.
1: ಹೋಯ್ತು
0: ಬಂದೇ ಇವ್ರ ಅವಸರನೋ? ಇಷ್ಟ ಅವಸರ ಮಾಡಿದ್ರೆ ಒಂದು ತೋಚೋದೇ ಇಲ್ಲ, ಕೈ ಕಾಲ ಆಡಲ್ಲ.
1: ಸರ್ಸು
0: ಬಂದೇ ಅಬ್ಬ, ಒಳ್ಳೆ 7 ತಿಂಗಳಲ್ಲಿ ಹುಟ್ಟಿದಾಗ ಆಡ್ತಾರೆ. ಥೂ, ಇವ್ರ ಗದ್ಲದಲ್ಲಿ ಕುಂಕುಮನು ಅಳಿಸೋಯ್ತು.
1: ನಿನ್ ಅಲಂಕಾರ ಮುಗಿತು ಇಲ್ವೇ? ಶೆಟ್ಟಿ ಸಿಂಗಾರ ಆಗೋದ್ರೊಳಗೆ ಪಟ್ನಾಳ ಆಯ್ತು.

0: ನಿಧಾನಕ್ಕೆ ಕಾಯೋ ಬಸ್ ಯಾವನ್ ಇಟ್ಟಿದಾನೋ ಏನೋ, ಒಂದಲ್ಲ ಮೂರು ಕಡೆ ಹಾಳು ಬಸ್ ಕಾಯ್ಬೇಕು. ಈಗಾಗಲೇ 8 ಗಂಟೆ ಆಯ್ತು, ಬೆಳಗಿಂದ ಒಂದೇ ಸಮ ಅಲಂಕಾರ ಮಾಡಾನೆ ಇದೆಯಾ? ಅದೇನು ಮಂಗಳೂರು ಬೀದಿ ಎಲ್ಲ ಪೂರೈಸೋ ಅಲಂಕಾರ? ನಾನು ಬೇರೆ ಕಾಣೆ.
1: ನಿಮ್ಗಷ್ಟ ಅವಸರ ಇದ್ರೆ ನೀವೇ ಹೋಗಿ. ನಿಮ್ಗೆ ಯಾವಾಗ್ಲೂ ಅಷ್ಟೇ, ನಾನ್ ನೆಟ್ಟ ಬಟ್ಟೆ ಹಾಕೊಂಡ್ರು ಸಹಿಸಲ್ಲ.
0: ಬರ್ತೀಯೋ ಇಲ್ವೇ?
1: ಬಂದೆ ತಡೀರಿ.
0: ಏನೋ ಮಾಡ್ತಾ ಇದ್ಯಾ?
1: ಓಹೋ, ಒಳ್ಳೆ ತಮಾಷೆ ಆಯ್ತು ನಿಮ್ದು. ನನ್ನ ಕೈಗೇನ್ ರೆಕ್ಕೆ ಇದೆಯೇ?
0: ನಿನ್ ಕೈಗೆ ರೆಕ್ಕೆ ಇಲ್ಲ, ನಿಮ್ ಅಪ್ಪ ಕೂಡ ಯಾರು ಇಲ್ಲ. ಬೇಗ ಹೊರಡು.
1: ನಮ್ಮ ಅಪ್ಪನೇನೋ ಅನ್ಬೇಕಾದಿಲ್ಲ, ಬಂದ್ಬಿಟ್ಟೆ. ಮಾತಿತ್ತಿದ್ರೆ ತವ್ರ ಮನೆ. ಥೂ, ಕುಂಕುಮ ಕೊಂಚ ಹೆಚ್ಚೆ ಆಯ್ತು, ಹಾಳಾಗ್ ಹೋಗ್ಲಿ. ಅದಕ್ಕೆ ಏನೋ ತಗೋಬೇಕು ಅಂತಿದ್ದೆ. ಏನು
0: ಏ ಸರ್ಸೋ, ನೀ ಬರ್ತೀಯಾ? ನಾನು ಹೋಗ್ಲ.
1: ಬಂದೇ ಬಿಟ್ಟೆ ಅಂದ್ರೆ ಹಾಳಾದ್ದು ಏನೋ ಮಾತು ಹೋಯ್ತು, ಹಾಳಾಗ್ ಹೋಗ್ಲಿ. ಬಂದೆ.
0: ಅಬ್ಬ, ಅಂತೂ ಅವತಾರ ಮಾಡಿದೀಯಲ್ಲ ರತಿದೇವಿ.
1: ನಿಮ್ ಹುಡುಗಾಟ ಆಮೇಲಾಗ್ಲಿ, ಹೊತ್ತಾಯ್ತು ಅಂದ್ರಲ್ಲ
0: ಹೋಗೋದಿರ್ಲಿ. ನಿನ್ನೋಡ್ದವ್ರು ಯಾರು ನಿಮ್ ಹೆಂಡತಿ ಸುಣ್ಣದ ಗುಂಡಿಲ್ ಕೆಲಸ ಮಾಡ್ತಾರ ಅಂತ ಕೇಳ್ತಾರೆ. ಮೊದ್ಲು ಮುಖಕ್ ಹಾಕಿರೋ ಪೌಡರ್ ಒರೆಸ್ಕೊಳೆ. ಸರಿ, ಒಂದ್ ಟಿನ್ ಪೂರ ಹೊರಟಿದ್ಯಾ ಇದ್ದು ಮುಖಕ್ಕೆ?
1: ಹೊತ್ತಿಗ್ ಸರಿಯಾಗಿ ಜ್ಞಾಪಿಸಿದ್ರಿ. ಏನೋ ಮತ್ತೆ ಏನೋ ಮತ್ತೆ ಅಂತ ಅನ್ಕೋತಾ ಇದ್ದೆ. ಸದ್ಯಾಗಿ ಜ್ಞಾಪಿಸಿದ್ರಲ್ಲ.
0: ಏನೋ
1: ಖರ್ಚಿಫ್. ಒಂದ್ ನಿಮಿಷ, ಖರ್ಚಿಫ್ ತಗೊಂಡು ಮುಖ ಹೊಸ್ಕೊಂಡ್ ಬಂದ್ಬಿಡ್ತೀನಿ.
0: ನೀನೇನ್ ಖರ್ಚಿಫ್ ಹುಡ್ಕೋಕ್ ಹೋಗ್ಬೇಡ, ನಂದೇ ತಗೋ.
1: ನಿಮ್ದು ಬೇಡ, ಅದೇ ತರನಾ?
0: ಇನ್ಯಾವುದು? ಅದಕ್ಕೆ ಬಂಗಾರದ ಎಳೆ ಹಿಡಿದು ನೇಯ್ದಿದಾರೆ, ಇದೇ ಆಗುತ್ತೆ ನಿನ್ ಕೋಮಲ ಮುಖಕ್ಕೆ. ಸದ್ಯ ಹೊರಗೆ ಹೆಜ್ಜೆ ಇಡು.
1: ಅದಲ್ಲ ರೀ, ಕುಸ್ಮ ಅವ್ನ್ ಮೈಸೂರಲ್ಲಿ ಖರ್ಚಿಫ್ ಪ್ರೆಸೆಂಟ್ ಮಾಡಿರ್ಲಿಲ್ವೇ ಮದ್ವೆಲಿ.
0: ಯಾರ ಮದ್ವೆಲಿ?
1: ಕೋಣನ್ ಮದ್ವೆಲಿ. ಆ ಖರ್ಚಿಫ್ ಹಾಗೆ ಬಚ್ಚಿಟ್ಟಿದ್ದೆ, ಅವಳಿಗ್ ತೋರಿಸಿ ಜ್ಞಾಪಿಸ್ಬೇಕು ಅಂತಿದ್ದೆ. ನಿಮ್ ಗದ್ದಲದಲ್ಲಿ ಮರ್ತೆ ಹೋಗಿತ್ತು.
0: ಒಂದೂವರೆ ವರ್ಷಕ್ ಬಂತು, ಇನ್ನಾಗೆ ಇಟ್ಟಿದ್ಯಾ ಅದನ್ನ?
1: ಮತ್ತೆ ನಾನೇ ನಿಮ್ ಹಾಗೇನೆ ಕಳೆದ ಹಾಳು ಮಾಡಕ್ಕೆ?
0: ಮಾತೆತ್ತರ್ ನನ್ ಕುಲಾನೆ ಉದ್ದಾರ ಮಾಡ್ತೀಯಲ್ಲಿ, ಸಾಕ್ ಜಗಳ, ಬೇಗ ತಗೊಂಬ ಹೋಗು. ನಿನ್ ಸ್ನೇಹಿತ ಇದ್ರು ನಿನ್ ಬುದ್ಧಿವಂತಿಕೆ ಮರ್ಕೋವಂತೆ. ನೀನ್ ಹೋಗ್ಬೇಡ, ಅದೆಲ್ಲದೆ ಹೇಳು, ನಾನೇ ತಂದ್ಬಿಡ್ತೀನಿ. ನೀನೀಗ ಅದನ್ನ ತರೋಕ್ ಹೋದ್ರೆ ಹೊರಗ್ ಬರಬೇಕಾದ್ರೆ ಕಲಿಯುಗಾನೆ ಕಳಿಬೇಕು. ಇಲ್ಲಿಟ್ಟಿದ್ಯಾ ಅದನ್ನ?
1: ನೀವ್ ಹೋಗ್ಬೇಡಿ ತಾಳಿ, ಪೆಟ್ಗೆ ಎಲ್ಲ ಕಿತ್ತು ತಿಪ್ಪೆ ಗುಂಡಿ ಮಾಡ್ಬಿಡ್ತೀರಿ ನೀವು. ಮತ್ತೆ ಒಂದ್ ವಾರ ಅದನ್ನೆಲ್ಲ ನಾನ್ ಸರಿ ಮಾಡ್ಕೋಬೇಕು, ನಾನೇ ತಂದ್ಬಿಡ್ತೀನಿ. ಒಂದೇ ನಿಮಿಷ.
0: ಸಿಕ್ತೋ ಇಲ್ವೇ ನಿನ್ ಖರ್ಚಿಫು? ಒಂದಲ್ಲ ಒಂದು ಎಲ್ಲ ಶನಿನ್ ಕಟ್ಕೊಂಡು ಸಂತೆಗ್ ಹೋದಾಗೆ.
1: ಬಂದೆ. ಹೋಗೋ ಹೊತ್ತಿನಲ್ಲಿ ಶನಿ ಗಿನಿ ಅಂದು ಅಳ್ಸೋ ಹಾಗಿದ್ರೆ ನೀವು ಕರ್ಕೊಂಡು ಹೋಗೋದೇ ಬೇಡ, ನನಗ್ ಗೊತ್ತೇ ಇದೆ.
0: ಏನ್ ಗೊತ್ತಿದೆ?
1: ಕರ್ಕೊಂಡು ಹೋಗೋಕೆ ಮನ್ಸಿಲ್ಲ ಅಂತ. ಕಾಟಾಚಾರಕ್ ಬಾ ಅನ್ನೋದು, ಯಾವ್ದ್ರೂ ನೆಪ ತೆಕೊಂಡು ಜಗಳ ಆಡೋದು.
0: ಈಗೇನ್ ಬರ್ತೀಯೋ ಇಲ್ಲೋ?
1: ನಾನ್ ಬರೋಲ್ಲ ಅನ್ನೆ, ನಿಮ್ಮಿಂದಲೇ ತಡ. ಏನೋ ಮಾತ್ ತಕೊಂಡು ಹೊತ್ ಮಾಡ್ತೀರ, ಹೊರಡಿ ಮತ್ತೆ.
0: ಏನ್ ಮಾಡಿದ್ರು ತಪ್ಪು, ಸದ್ಯ ಬೇಗ ಬಾಗಿಲ ಬೀಗ ಹಾಕೊಂಬ. ಮನೆ ಬಾಗಿಲಲ್ಲೇ ಬಸ್ ಸ್ಟ್ಯಾಂಡ್ ಇರೋ ಹೊತ್ತಿಗೆ ಸರಿ ಹೋಯ್ತು, ಬೇಗ ಬಾರೆ, ಬಸ್ ಬಂದ್ಬಿಡ್ತು.
1: ನೀವು ಮೊದ್ಲು ಹೊರಡಿ.
0: ಚಂದ್ರು, ಚಂದ್ರು.
2: ಯಾರು?
0: ನಾನು ಶ್ರೀಧರ್.
2: ಓ, ನೀನ ಬಂದೆ ತಾಳು. ಏನು ಎಷ್ಟೊತ್ತು ಮಾಡ್ಬಿಟ್ಟು? ಬೆಳಿಗ್ಗೆ ತಿಂಡಿ ಹೊತ್ತಿಗೆ ಬರ್ತೀಯ ಅಂತಿದ್ದೆ. ಕುಸುಮ ಸರ್ಸಮ್ಮ ಬಂದಿದಾರ ನೋಡು, ಒಳಗ್ ಹೋಗಿಮ್ಮ. ಅವಳು ಇವತ್ತಿನ ಸಡಗರದಲ್ಲಿ ಯಾರು ಕೂಗಿದ್ರು ಕೇಳೋಲ್ಲ.
1: ಪಾಪ, ಎಲ್ಲ ಕೆಲ್ಸಾನು ಒಬ್ಳೆ ಮಾಡ್ಕೋಬೇಕು ಏನೋ.
3: ಬಾ ಸರ್ಸು, ಇಷ್ಟ ಹೊತ್ತಾದ್ರೂ ಬರ್ಲೇ ಇಲ್ಲ, ನಿಮ್ಗೆ ಹೇಳೋಕೆ ಮರ್ತ್ ಬಿಟ್ರೇನು ಅಂತಿದ್ದೆ. ಅಂತೂ ಬಂದ್ಯಲ್ಲ, ಬಾ ಕಾಫಿ ಕುಡ್ದು ಮಾತಾಡೋಣ. ಎಷ್ಟ್ ದಿನ ಆಗಿತ್ತು ಒಬ್ರನ್ನೊಬ್ರ ನೋಡಿ. ಒಂದೇ ಊರ್ನಲ್ಲಿರೋದು ಅಂತ ಹೆಸರು, ಅದೆ ನೋಡೋದು ದೀಪಾವಳಿಗೊಂದ್ಸಲ ಯುಗಾದಿಗೊಂದ್ಸಲ.
0: ಹಾಗೆ ಬಂದ್ರೂ ಒಂದ್ಸಲಕ್ಕೆ ವರ್ಷ ಸೇಡಲ್ಲ ತೆಗಿತಾಳೆ.
1: ಏನೋ ಮಹಾ.
0: ನಿನ್ ಮಹಾ ಅನ್ನೋದಕ್ಕೆ ಅರ್ಥ ಮಹಾಭಾರತ ಬರೆದು ವ್ಯಾಸನಿಗೂ ತಿಳಿಯಲ್ಲ. ಲೋ ಚಂದ್ರು, ನನಗೇನಾದ್ರು ಕಾಫಿ ಉಳಿಸಿದೆಯೇನೋ, ಅಥವಾ ಎಲ್ಲ ನೀನೇ ಕುಡ್ತೀಯೋ?
1: ಕಾಫಿ ಗಿಫಿ ಏನು ಬೇಡ ಕುಸ್ಮ, ಎಲ್ಲ ಆಗಿದೆ. ಅಡ್ಗೆ ಹೊತ್ತಿನಲ್ಲಿ ಅದೆಲ್ಲ ಹಚ್ಕೋಬೇಡ.
2: ಇರ್ಲಿ ತಡೆಯೋ, ನಾನ್ ತಂದ್ಕೊಡ್ತೀನಿ. ನಿನ್ನ ಪಾಲಿಂದನ್ನ ಹಾಗೆ ಇಟ್ಟಿದ್ದೀನಿ.
3: ಕುತ್ಕೋ ಸರ್ಸು, ನಾನೇ ಹೋಗಿ ಕಾಫಿ ತರ್ತೀನಿ. ಇನ್ನು ಅವ್ರು ಒಳಗ್ ಹೋಗಿ ಎಲ್ಲಾ ಮುಟ್ಟಿ ಮೈಲ್ಗೆ ಬರೆಸಿ ಬಿಡ್ತಾರೆ.
1: ಇವ್ರಿಗೇನು ದೇವ್ರಿಲ್ಲ ದಿಂಡ್ರಿಲ್ಲ, ಮನೆ ಹೆಂಡ್ರು ಇಲ್ಲ, ಎಲ್ಲ ಮರ್ತ ಹೋಗಿರತ್ತೆ. ತಾನಾಯ್ತು, ತಮ್ ಕೆಲ್ಸವಾಯ್ತು.
3: ನಿಜಾನು, ಈ ಗಂಡಸ್ರೇ ಹಾಗೆ.
1: ಅದ್ರಲ್ಲೂ ಎಲ್ರು ಒಂದೇ ರೀತಿ ಅಲ್ಲ, ಜಾತಿಗೊಂದ್ ವರ್ಸೆ.
3: ಅಲ್ಲ, ನಿಮ್ಮವ್ರದ್ ಯಾವ ಜಾತಿ?
1: ವಿಚಿತ್ರ ಜಾತಿ, ಸ್ವಲ್ಪ ಮುಂಗ್ಸಿ ತರ.
3: ಓ, ಮಾತ್ನಲ್ಲಿ ಅವ್ರು ಒಳಗ ಹೋಗಿರೋದು ಮರ್ತೇ ಬಿಟ್ಟೆ. ಗದ್ಲ ಆದ್ರೆ ಇನ್ ಮಗು ಹೇಳುತ್ತೆ, ಕಾಫಿ ಕೊಡ್ತೀನಿ ತಡಿ.
0: ಏನೇ ಬಂದೋದ್ ಕಡೆ ಎಲ್ಲ ಮುಂಗ್ಸಿ ಕರಡಿ ಅಂತ ಮಾನ ತೆಗಿತೀಯ?
1: ಸುಮ್ಸುಮ್ನೆ ಗುರ್ರ ಅನ್ನೋದ್ ಯಾಕೆ? ನೀವ್ ನಗ್ನಗ್ತಾ ಇದ್ರೆ ನಾನು ಅಷ್ಟೇ. ಅಕ್ಕ ಅವ್ರು ಬಂದ್ರು.
2: ತಗೊಳ ಕಾಫಿನ ತಗೊಳಿಮ್ಮ,
1: ನಾನ್ ಒಳಗೆ ಕುಡಿತೀನಿ, ಇಲ್ಲಿ ಕೊಡಿ.
0: ಸದ್ಯ ನನ್ ಪಾಡಿ ನನ್ ಬಿಟ್ಟು ಹೋದಿಯಲ್ಲ,
2: ಯಾಕೋ ಉಸಿರೇಳಿತೀಯ?
0: ಈ ಹಾಳಾದ ಹೆಂಗ್ರಿಗೆ ನಾಲ್ಗೆ ಕೊಟ್ಟಿದ್ ಯಾಕೆ ಅಂತ ಮಸಿಯೋದೆ ಬೇಡ, ಹಾಗೆ ಅರ್ಥವಾಗುತ್ತೆ. ಕ್ಷೌರ ಬ್ಲೇಡ್ ಆದ್ರೂ ಹಾಗಿದ್ರೆ ಎಷ್ಟೋ ದುಡ್ಡು ಮಿಗ್ತಾ ಇತ್ತು.
2: ಏ ಬಿಡೋ, ನಿನ್ ಹೆಂಡತಿ ಒಳ್ಳೆ ಹುಡುಗಿನ.
0: ಹಾಗನ್ನು, ನೀನಾದ್ರೂ ಹಾಗಂದಿದ್ರೆ ಕಟ್ಕೊಂಡ್ ನನ್ ಜೀವಕ್ಕೆ ಇನ್ ಏನ್ ಸಮಾಧಾನ?
2: ಏನೋ ಸಮಾಚಾರ ವಿಚಾರಿಸ್ಲೇನು ಸಸಮ್ಮ?
0: ಲೋ ಬೇಡ,
1: ಬಂದೆ
0: ಬೇಡ, ಬರ್ಬೇಡ. ನನ್ ಹೆಂಡತಿ ಸಮಾನ ಒಳ್ಳೆ ಹುಡುಗಿನ ಇಲ್ಲ ನೋಡು, ಬ್ರಹ್ಮ ಸ್ಪೆಷಲ್ ಆಗಿ ತಯಾರಿಸಿದ್ದ ಅವಳನ್ನ.
1: ಏನ್ ಕರ್ದಿತ್ತು?
2: ನಾನ್ ಕರ್ದಿದ್ದಮ್ಮ, ನಿಮ್ ಯಜಮಾನ್ರು ನಿಮ್ ಬಹಳ ಹೊಗಳತಾ ಇದ್ರು, ಕೇಳಿ ಸಂತೋಷ ಪಡ್ಲಿ ಅಂತ ಕರೆದೆ.
1: ಅವ್ರೇನ್ ಹೊಗಳೋದು, ಅವ್ರ ಕುಲಕ್ಕೆ ಬಂದಿಲ್ಲ, ಯಾಕ್ ಕೂಗಿದ್ರು ಅಂತ ಬಂದೆ ಅಷ್ಟೇ ತಾನೆ.
0: ನೋಡಿದ್ಯಾ ಅವಳು ಒಳ್ಳೆ ತನನ?
2: ಏ ಶಾರ್ಪ್ ಆದ್ರೂ ಸ್ವೀಟ್ ಕಿಟ್ ಕಣ ಲಕ್ಕಿ ಬೇಗರ್.
3: ರೀ ರೀ ಬರ್ತೀರಾ?
2: ಕೇಳಿದ್ಯಾ ನಮ್ ಮೇಳ ಕುಮಾರಿ, ಬರ್ತೀನಿ ಕೂತ್ಕೊಳ್ಳೋ.
1: ವೀಳ್ಯದೆಲೆ ತುಂಬಾ ಸೊಗ್ಸಾಗಿದ್ಯೆ ನಿಮ್ಮೋರ್ಗೆ, ಇದ್ರಲ್ಲೆಲ್ಲ ಆಸ್ತೆ ಅಕ್ಕರೆ ಹೆಚ್ಚು, ನಮ್ಮೋರ್ಗೆ ಅದೆಲ್ಲ ಕೇಬೇಡ. ಅಲ್ಲುಡು ಮೂಗಿಗೆ ಸುಣ್ಣ ಹತ್ತಿದೆ, ಖರ್ಚಿಫ್ ತಗೋ.
3: ಸುಣ್ಣ ಯಾವಾಗ ಹತ್ತು ಅಂತ? ಯಾವ್ದೇ ಖರ್ಚಿಫ್, ಇದು ತುಂಬಾ ಚೆನ್ನಾಗಿದೆ, ಮೈಸೂರ್ ಸಿಲ್ಕಿಂದೆ, ಈಗ ತುಂಬಾ ಬೆಲೆ ಇರ್ಬೇಕಲ್ವಾ?
1: ಯಾವ ಖರ್ಚಿಫ್ ನೋಡು, ನಿನ್ಗೆ ಜ್ಞಾಪಕ ಇಲ್ವೇ?
3: ನಿನ್ನಮ್ಮನ್ರು ನಿಂಗ್ ತಂದ್ಕೊಡೋ ಖರ್ಚಿಫ್ ನನ್ಗೆ ಹಾಗೆ ಜ್ಞಾಪಕ ಇರುತ್ತೆ ಹೇಳು.
0: ಓಹ್ ಚಂದ್ರು, ಹೊರಗಾರ ಹೋಗೋಣ ಹೇಳು, ಇಲ್ಲಿ ತುಂಬಾ ಸೆಕೆ.
1: ಪಾಪ ಸೆಕೆ ಅಂತೆ, ನಿನ್ ಮತ್ತಿನ ಸೆಕೆ ಕುಸ್ಮ.
3: ಹಾಗಂದ್ರೇನೆ,
1: ನಿಮ್ ಯಜಮಾನ್ರು ತಂದ್ಕೊಟ್ ಖರ್ಚಿಫು ಎಂದ್ಯಲ್ಲ, ಅದು ಅವ್ರಿಗ್ ತಡಿಯೋಕೆ ಆಗ್ಲಿಲ್ಲ.
3: ಯಾಕೆ?
1: ಅವ್ರು ತಂದ್ಕೊಟ್ಟಿದ್ರೆ ಮುಖ ಊರಗ್ಲ ಮಾಡ್ಕೊಂಡು ನನ್ ಸಮಾನ ಇಲ್ಲ ಅಂತ ಹೇಳೋರು.
3: ಅವ್ರು ತಂದ್ಕೊಡದೆ ನೀನೇ ತರ್ಸ್ಕೊಂಡ್ಯಾ, ಅಥವಾ ತವ್ರ ಮನೆಯವ್ರು ಕಳ್ಸಿಕೊಟ್ರೆ?
0: ಅವ್ರ ತವ್ರ ಮನೆ, ಸರಿಯಾದ ಪ್ರಶ್ನೆ ಕೇಳಿದ್ರಿ. ಮಗಳು ಗಂಡನ್ ಮನೆಗೆ ಹೋದ್ಮೇಲೆ ಅವ್ರಿಗೆ ಮಗಳಿದ್ಲು ಅನ್ನೋದೇ ಮರ್ತ ಹೋಗಿದೆ.
1: ಕೇಳಿದ್ಯಾ, ನಮ್ ತವ್ರ ಮನೆ ಮಾತು ಅಂದ್ರೆ ಅವ್ರ ನಾಲ್ಗೆ ನಾಗಲೋಟ್ ಬರುತ್ತೆ.
3: ಹಾಗಾದ್ರೆ ಅವ್ರ ತಂದು ಕೊಡ್ಲಿಲ್ಲ, ನಿನ್ ತವ್ರ ಮನೆಯವ್ರು ಕಳಿಸ್ಲಿಲ್ಲ, ಮತ್ತೆಲ್ಲಿಂದ ಬಂತು?
1: ಇಷ್ಟೊತ್ತಾದ್ರೂ ನಿನ್ ಜ್ಞಾಪಕ ಬರ್ಲಿಲ್ವೇ? ಅಯ್ಯೋ ಪೆಂಗೆ, ನನ್ ಮದ್ವೆಲಿ ನೀನ್ ಓದಿಸಿತು ಕಣೆ ಇದು.
3: ಇಷ್ಟು ದಿನ ಇಟ್ಟಿದೀಯಾ, ತುಂಬಾ ಜಾಣೆ ಕಣೆ ನೀನು.
0: ಚಂದ್ರು ಚಪ್ಪಾಳೆ ತಟ್ಟು.
2: ಏನ್ ತಮಾಷೆ ಮಾಡಿ?
1: ಇರೋ ವಿಷಯ ಹೇಳಿದ್ರೆ ಇವ್ರಿಗಾಗೋಲ್ಲ ಕುಸ್ಮ, ಆದ್ರೂ ಇಂಥವನ್ನ ಕಟ್ಕೊಂಡು ಏನೊಂದ್ ಕಷ್ಟ ಕೋಪ ಹತ್ತಿದ್ರೆ ಮೈ ಮರಿದೆ. ಏನೋ ನಾನ್ ಸ್ವಲ್ಪ ಹುಷಾರಾಗಿರೋ ಹೊತ್ಗೆ ನಮ್ದು ಒಂದ್ ಸಂಸಾರ.
2: ಆದ್ರೆ ಎಲ್ಲ ಹೆಂಗಸ್ರು ನಿಮ್ ಆಗಿರೋದ್ ಅಪರೂಪ ಸರ್ಸಮ್ಮ. ನಮ್ಮೋಳ್ ಇದಾಳಲ್ಲ, ಒನ ಕೊರಡು, ಮಗುನ ತೊಟ್ಲಲ್ಲಿ ಬಿಟ್ಬಿಟ್ಟು ಮನೆನೆಲ್ಲ ಹುಡುಕ್ತಿರ್ತಾಳೆ, ನೋಡಿದ್ರ ಹೇಗೆ ತಿನ್ನೋ ಹಾಗೆ ನೋಡ್ತಿದ್ದಾಳೆ.
1: ಪಾಪ ಕುಸ್ಮ ಮರ್ಯಾದಸ್ತೆ.
0: ನಿಜ ನಿಜ, ಹಾಗಲ್ಲ ಅದಿರ್ಲಿ, ನಾನ್ ಕೂತ್ ಹತ್ರ ಮೈ ಮರಿತೀನಿ ಅಂತೀಯಲ್ಲ, ಚಚ್ಚರದಂತೆ ಮನೆ ಹೋಗೋದು ಮರ್ತು ಹೋಯ್ತೇನೆ. ಹಗಲೂಟ ಆಯ್ತು, ರಾತ್ರಿದು ಇಲ್ಲೇ ಕಳಿಬೇಕು ಅಂತ ಇದೀಯ.
1: ನಿಜ ಅಂದ್ರೆ ಅಂದಾಗೆ ಮರ್ತೇ ಹೋಗಿತ್ತು, ಹೊತ್ತೆಷ್ಟಾಯ್ತು?
2: ಈಗೇನ್ ಹೊರಡೋ ಅವಸರ, ರಾತ್ರಿ ಊಟ ಮಾಡ್ಕೊಂಡು ಕಡೆ ಬಸ್ ನಲ್ಲಿ ಹೋದ್ರಾಯ್ತು, ಇನ್ ನೀವು ಬಿಡೋ ಅಪರೂಪ.
3: ಹಾಗೆ ಮಾಡು ಸರ್ಸು.
1: ಇಲ್ಲ ಇನ್ನೊಂದ್ಸಲ ಬರ್ತೀವಿ, ದಾರಿಲಿ ಮಾರ್ಕೆಟಿಂಗ್ ಕೊಂಚ ಇದೆ, ಹೊರಗ್ ಬರೋದೇ ಅಪರೂಪ, ಬಂದಾಗ್ಲೇ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು.
3: ಕೆಲ್ಸ ಇದ್ರೆ ನಿಲ್ಸಲ್ಲ, ಹಾಲು ಕುಡ್ಕೊಂಡು ಹೋಗಿ.

0: ಏನಾಯ್ತು ಸರ್ಸು?
1: ನನ್ ಅರ್ಜಿಪ್ ನಿಮ್ ಹತ್ರ ಇದ್ಯಾ?
0: ಅಷ್ಟೇನೆ, ನಾನ್ ಏನಾಯ್ತು ಅಂತಿದ್ದೆ. ಭೂಕಂಪ ಆಯ್ತು, ಹುಲಿ ಬಂತು ಅಂತ ಹೆದರಿದ್ದೆ. ಬರೀ ಕರ್ಚಿಫ್ ಇಷ್ಟ ಗಾಬ್ರಿನೆ ಹುಚ್ಚು ಹುಡುಗಿ.
1: ಹುಡಟ ಬೇಡಿ ಅಂದ್ರೆ ಮೊದ್ಲು ಕರ್ಚಿಫ್ ಕೊಡಿ, ಮರ್ತ್ ಬಿಟ್ಟಿದ್ದೆ.
0: ನನಗೇನ್ ಗೊತ್ತೆ, ನಿನ್ ಕರ್ಚಿಫ್ ನಿನ್ನ ಹತ್ರನೇ ಇತ್ತಲ್ಲೇ.
1: ನನ್ನ ಹತ್ರ ಎಲ್ಲಿತ್ತು? ನಿಮ್ ಕೈಲೇ ಕೊಟ್ಟಿದ್ನಲ್ಲ.
0: ನೀನೇ ಎಲ್ಲ ಇಟ್ಟಿರ್ಬೇಕು. ನೋಡು, ಸುಮ್ನೆ ಗಾಬರಿ ಆಗ್ಬೇಡ, ಎಲ್ಲ ಹೋಗುತ್ತೆ?
1: ನಿಮ್ ಜೇಬ್ನಲ್ಲೇ ಇರ್ಬೇಕು ನೋಡಿ.
0: ಖಂಡಿತ ನನ್ನ ಹತ್ರ ಇಲ್ಲ ಸೀರೆ.

0: ಎಲ್ಲೋ ಬಿದ್ದಿರ್ಬೇಕು ನೋಡು.
1: ಇಲ್ಲ ಅಂದ್ರೆ ಅಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಇಲ್ಲ. ನಿಮ್ ತಮ್ಮಯ್ಯ ಇಷ್ಟೊಂದು ಗೋಳ ಹಾಕ್ಸ್ಬೇಡ್ರಿ.
0: ನೋಡು ಮತ್ತೆ ಎಲ್ಲೇ ನನ್ನ ಹತ್ರ ಎಲ್ಲಿದೆ ನೀನೆ ನೋಡ್ಕೋ. ನನಗೆ ಮರುವೆ ಮರದ ಕೊಚ್ಕೋತಿದ್ಯಲ್ಲ, ಇಷ್ಟೇನು ನಿನ್ ಜ್ಞಾಪಕ?
1: ಹಂಗ್ಸಿ, ನಿಮ್ಗೂ ಇಷ್ಟೇ ತಾನೇ ಬೇಕಾಗಿದ್ದು.
0: ಏನೆ ನೀನ್ ಆಡೋ ಮಾತು?
1: ಏನ್ ಆಡೋದು, ನೀವೇ ಬೇಕು ಅಂತ ಏನೋ ಮಾಡ್ಬಿಟ್ಟಿದೀರ. ನಿಮ್ ನಂದೇಯ ನನ್ನ ಹಣೆ ನೀವ್ ಗೋಳಾಡ್ಸಿದ್ರೆ ಕೊಡ್ತಿರೋ ಇಲ್ವೋ? ನಿಜವಾಗ್ಲು ನಿಜವಾಗ್ಲು ನಿಮ್ ಹತ್ರ ಇಲ್ವೇ?
0: ಇಲ್ಲ.
1: ಸುಮ್ನೆ ಅಳಿಸ್ಬೇಡಿ ಅಂದ್ರೆ
0: ನಿನ್ನ ನಳು ಅಂತ ಅಂದೆ. ನಿಜ ಹೇಳೋರಿಗೆ ಕಾಲ ನೋಡಿದು.
1: ನಿಮ್ ನಿಜ ಎಲ್ಲ ನನಗ್ ಗೊತ್ತಿದೆ. ನನ್ ಗೋಳ್ ಹೊಯ್ಕೊಳ್ಳೋದು ಒಂದೇ ನಿಮ್ ಗೊತ್ತಿರೋದು. ಯಾವಾಗ್ಲೂ ಇಷ್ಟೇ ಕೊಡ್ತಿರೋ ಇಲ್ವೋ?
0: ಅಯ್ಯೋ ಹುಚ್ಚು ಹುಡುಗಿ, ಅದಕ್ಕೆ ಅಳೋದೆ? ಹಾಳಾಗ್ ಹೋಗ್ಲ ಖರ್ಚು.
1: ನಿಮಗ್ ಬೇಕಾದ್ದು ಅಷ್ಟೇ, ನನಗ್ ಬೇಕು ಅಂತಿರೋದೆಲ್ಲ ಹಾಳಾಗ್ಲಿ ಅಂತ ತಾನೆ.
0: ನಾನ್ ಹಾಗಂದೇನೆ ಸರ್, ಅದು ಹೋದ್ರೆ ಹೋಗ್ಲಿ, ಬೇಕಾದ್ರೆ ಅಂತದ್ದು.
1: ಮಹಾ ತಂದ್ ಕೊಟ್ಟಿರೋದು, ಯಾವ ಗಳಿಗೆಲ್ಲಿ ನಿಮ್ ಕೈಲಿ ಕೊಟ್ನೋ ಏನೋ, ಅದ್ರ ಮೇಲೆ ನಿಮ್ಗೆ ಏನ್ ದ್ವೇಷ ಇತ್ತು ತೀರಿಸ್ಕೊಂಡ್ರಿ.
0: ಹುಚ್ಚುಚ್ಚೆಲ್ಲ ಮಾತಾಡ್ಬೇಡ ಸರ್, ನಿನಗೆ ಯಾಕೋ ಬೆಳಗಿನ ಬುದ್ಧಿ ಸರಿಯಾಗಿಲ್ಲ.
1: ಇವತ್ತೇನು ನಿಮ್ ಕೈ ಹಿಡ್ದಾಗ್ಲೇ ಬುದ್ಧಿ ಸರಿಯಾಗಿರ್ಲಿಲ್ಲ.
0: ನಿನಗೆ ಯಾಕೋ ಗ್ರಹಚಾರ ಲೆಟ್ಗಿಲ್ಲ ನೋಡು, ತಲೆಯೆಲ್ಲ ಹರಡ್ತಾಳೆ.
1: ನಾನೇನ್ ಹರಡ್ಲಿಲ್ಲ, ನನ್ ಖರ್ಚಿಪ್ ಕೊಡಿ ಹಿಂದೆ.
0: ಒಂದ್ಸಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ಲಿಲ್ವಾ? ಬೆಳಗಿನಿಂದ ಹೀಗೆ ಮಾಡ್ತಿದ್ಯಾ, ದಾರಿ ಉದ್ದಕ್ಕೂ ರಾಮಾಯಣ. ಏನೋ ಹಾಳಾಗಲಿ, ಬಾಯಿ ಮುಚ್ಕೊಂಡಿದ್ರೆ ಹೀಗೆ.
1: ನಿಮ್ ಸಲಿಗೆ ಆಟನು ಬೇಡ, ಏನು ಬೇಡ, ನನ್ ಖರ್ಚಿಪ್ ಕೊಟ್ಬಿಡಿ.
0: ಇದೇ ಮಾತಾಡ್ತೀಯೋ ಅಥವಾ ಒಳಗೋಗ್ ಕೂಳ್ ಕೊಡ್ತೀಯೋ?
1: ನನ್ ಖರ್ಚಿಪ್ ಕೊಡೋವರೆಗೂ ನಾನ್ ಏನು ಮಾಡಲ್ಲ.
0: ಏನು ಮಾಡಕ್ ಆಗದೆ ಹೋದ್ರ ಹೋಗೆ ಎಲ್ಲಾದ್ರೂ.
1: ಇದೇ ನಿಮ್ ಮನ್ಸಿನಲ್ಲಿರೋದು, ಅದಕ್ಕೆ ಹೀಗ್ ಮಾಡ್ತೀರಿ. ನನ್ ಕಂಡ್ರೆ ನಿಮ್ಗಾಗಲ್ಲ.
0: ಹೌದು, ನಿನ್ ಕಂಡ್ರೆ ನನಗಾಗೋದಿಲ್ಲ. ನಿನ್ ಕಂಡ್ರೆ ಪ್ರೀತಿ ಪಡೋರು ಯಾರಿದಾರೋ ಅಲ್ಲಿಗೆ ಹೋಗು.
1: ಹೋಗ್ತೀನಿ, ತಳ್ಬೇಡಿ. ಇಷ್ಟ ಆಡ್ಸ್ಕೊಳ್ಳಕ್ಕಿಂತ ಎಲ್ಲಾದ್ರೂ ಹಾಳಾಗ್ ಹೋಗೋದ್ ಮೇಲೂ ನೀವ್ ಹೀಗ್ ಗೋಳಾಡ್ತೀರಿ ಅಂತ ನನಗ್ ಗೊತ್ತಿತ್ತು.
0: ಬಾಯ್ ಮುಚ್ಕೊಂಡಿರ್ತೀಯೋ ಇಲ್ವೇ?
1: ಓಹೋ ಸಾಕೆ.

0: ಸರ್ಸು ಸರ್ಸು
1: ನನ್ ಮಾತಾಡ್ಸ್ಬೇಡ್ರಿ.
0: ನೀನ್ ಹೀಗೆ ಮಾಡಿದ್ರೆ ಎಲ್ಲರೂ ಹಾಳಾಗ್ ಹೋಗ್ತೀನಿ. ಸರ್ಸು ಮಾತಾಡ್ತೀವೋ ಇಲ್ವೇ? ಮಾತಾಡ್ಲೇಬೇಡ, ಏನಾದ್ರೂ ಮಾಡ್ಕೋ. ನಾನ್ ಕಣ್ಣಿದ್ರಿಗಿದ್ರೆ ತಾನೇ ನಿನ್ಗೆ, ಒಬ್ಳೇ ಇರು.

0: ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ಬರೋದು ಬಂದ್ಬಿಟ್ಟೆ ಶ್ಯಾಮು. ಸಿಟ್ಟಿನಲ್ಲಿ ಹೊರಟಿದ್ದೆ. ಹೊರಗಡೆ ಗಾಳಿಗೆ ಬಂದ್ಮೇಲೆ ನನಗೆ ಪಶ್ಚಾತ್ತಾಪವಾಯಿತು, ನನ್ನ ಪಶು ನಡತೆಗೆ. ಆದರೂ ಸ್ವಲ್ಪ ಗೋಳಾಡಿಸ್ಬೇಕು ಅಂತಲೇ ಒಂದೆರಡು ಗಂಟೆ ಹೊತ್ತು ಹಾಗೆ ಟಲಾಯಿಸಿ ಹೋಟ್ಲಲ್ಲಿ ಕಾಫಿ ಕುಡಿದು ಅವಳಿಗೆ ಅಂತ ಸ್ವಲ್ಪ ಸಿಹಿ ತಿಂಡಿ ಪೇಟೆಯಲ್ಲಿ ಹೂವು ವಿಳ್ಳೆದೆಲೆ ಕಟ್ಟಿಸ್ಕೊಂಡು 10 ಗಂಟೆ ಹೊತ್ತಿಗೆ ಮನೆಗೆ ಹೋದೆ. ಆಗಲೂ ಅವಳು ಅರೆ ಇನ್ನೂ ಅಳ್ತಾನೆ ಇದೆಯಾ? ನೋಡ್ ಸರ್ ಸೋ ಚಿನ್ನ, ಇಲ್ಲಿ ನೋಡು ನಿನಗೇನ್ ತಂದಿದ್ದೀನಿ ಅಂತ.
1: ನನಗೇನು ಬೇಡ, ನಾನು ಸತ್ತು ಹೋದ್ರೆ ಸುಖ.
0: ಥೋ ಹಾಗೆಲ್ಲ ಮಾತಾಡಬಾರ್ದು ಚಿನ್ನ, ನನ್ನ ಹಾಳು ಕೈಗೆ ಬೆಂಕಿ ಹಾಕ್ಬೇಕು. ತುಂಬಾ ನೋವಾಯ್ತಾ ಸರ್ಸು? ಎಲ್ಲಿ ಕೆನ್ನೆ ಎಲ್ಲ ಕೆಂಪಾಗಿದೆ. ನನ್ನ ಆಣೆ ಚಿನ್ನ,
1: ನೀವು ಹಾಗೆಲ್ಲ ಆಣೆ ಗಿಣ ಇಟ್ಕೋಬೇಡ್ರಿ.
0: ಖಂಡಿತ ಇನ್ನೀನ್ ಏನ್ ಮಾಡಿದ್ರು ಹೊಡೆಯಲ್ಲ ಚಿನ್ನ, ನನ್ನ ಆಣೆ.
1: ಅನ್ನಿ ಮತ್ತೇನಾದ್ರೂ ಆಣೆ ಇಟ್ಕೊಂಡ್ರೆ ನಮ್ ಕೊರಳಾಣೆ, ನಂದೇ ತಪ್ಪು. ಏನೇನೋ ಆಡ್ಬಿಟ್ಟೆ.
0: ಅಲ್ಲ ಸರ್ಸು, ನಂದೇ ತಪ್ಪು.
1: ತಪ್ಪು ನಂದೇ.
0: ನನ್ ಮೇಲೆ ಸಿಟ್ಟು ಬಂತೆ ಚಿನ್ನ. ನೋಡು ದಮ್ ರೊಟ್ಟಿ ತಂದಿದ್ದೀನಿ.
1: ಅದೇನು ಬೇಡ, 10 ಗಂಟೆ ಆದ್ರೂ ನಿಮ್ಗೆ ಊಟ ಇಲ್ದ ಹಾಗೆ ಮಾಡ್ದೆ. ಮೊದ್ಲು ಸ್ವಲ್ಪ ಅನ್ನ ಮಾಡ್ತೀನಿ.
0: ಈಗ ಅದು ಯಾವ್ದು ಹಚ್ಕೋಬೇಡ ಚಿನ್ನ, ಇದ್ದಷ್ಟು ತಿನ್ಬಿಡೋಣ. ವಿಳ್ಳೆದೆಲೆ ತಂದಿದ್ದೀನಿ, ಹಾಕೊಂಡು ಮಲಗೋಣ.
1: ಮೊದ್ಲು ನೀರ್ ತಗೊಳ್ಳಿ.
0: ಓಹೋ ನೀನು.
1: ಎಲ್ಲಾದ್ರಲ್ಲೂ ನಿಮ್ಮಾಟನೇ ನಡಿಬೇಕೆ, ನೀ ತಗೊಂಡ್ರೆ ನಾನ್ ತಗೊಳ್ಳೋದು.
0: ಖಂಡಿತ ನಾನ್ ತಗೋಬೇಕೆ. ನೀನ್ ನಗ್ತಾ ನಗ್ತಾ ಕೊಟ್ರೆ ನಾನ್ ತಗೊಳ್ಳೋದು. ಎಲ್ಲಿ ಕೊಂಚ ನಗು.

0: ನನ್ನ ಬಲವಂತಕ್ಕೆ ಸರ್ಸು ನಕ್ಕಳು. ಕರ್ಚೀಫ್ ಕಳ್ಕೊಂಡಿದ್ದ ಅವಳ ಎದೆಯಲ್ಲೇ ಮುಳ್ಳು ಮುರಿದಿತ್ತು. ನನಗೂ ಅದನ್ನು ಕಂಡು ಅಯ್ಯೋ ಅನ್ನಿಸ್ತು. ಆದರೆ ಏನ್ ಮಾಡುವುದು? ಬೆಳಗ್ಗೆ ಆಫೀಸಿಗೆ ಬಸ್ನಲ್ಲಿ ಹೋಗುವಾಗ ಕಂಡಕ್ಟರ್ಗೆ ಅಂತ ಕರ್ಚೀಫ್ ಸಿಕ್ಕಿದ್ರೆ ತಂದು ಕೊಡೋ ಹಾಗೆ ಹೇಳಿ ಬಹುಮಾನದ ಆಸೆ ತೋರಿಸಿದೆ. ಆದರೆ ಅದು ಸಿಗೋ ನಂಬಿಕೆ ಇರಲಿಲ್ಲ. ಸಂಜೆ ಪೇಟೆಗೆ ಹೋಗಿ ಅಂತಾದೇ ಕರ್ಚೀಫ್ ತರಬೇಕು ಅನ್ಕೊಂಡು ಸೋತಸ್ನಿಂದಲೇ ಆಫೀಸ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಚಂದ್ರು ಕೂತಿದ್ದಾನೆ.
1: ಬಾರಪ್ಪ ಬಾ, ಆರಾಮವಾಗಿ ಮನೆ ಸೇರಿದ?
0: ಇದೇನು ಇಲ್ಲಿ?
1: ಕೆಲಸ ಇತ್ತಪ್ಪ.
0: ಏನು, ಏನಂತ ಕೆಲಸ?
1: ನಿನ್ನೇ ನೋಡ್ಬೇಕಾಗಿತ್ತು. ಏನ್ ಆರಾಮವಾಗಿದ್ದೀಯ?
0: ಏನು ಆರಾಮನೋ ಏನೋ.
1: ಯಾಕೋ ಎಳ್ದೆಳ್ದು ಮಾತಾಡ್ತಿದೀಯ? ರಾತ್ರಿ ನಿದ್ದೆ ಮಾಡ್ಲಿಲ್ವೇನೋ?
0: ಇಲ್ಲ ಕಣೋ.
1: ಯಾಕೆ, ಏನಾಯ್ತು?
0: ಏನೋ ಬೇಜಾರು ಕಣೋ.
1: ಏನೋ, ಎನಿಥಿಂಗ್ ಸೀರಿಯಸ್?
0: ಸೀರಿಯಸ್ ಇಲ್ಲ, ಏನೂ ಇಲ್ಲ. ಸರ್ಸು ಕರ್ಚೀಫ್ ಇತ್ತು ನೋಡು.
1: ಹಾ,
0: ಅದೇ ನಿನ್ ಹೆಂಡತಿ ಪ್ರೆಸೆಂಟ್ ಮಾಡಿದ್ದು.
1: ಹೌದಪ್ಪ.
0: ಎಲ್ಲೋ ಕಳ್ಕೊಂಡ್ಲು.
1: ಅಯ್ಯೋ, ಅದಕ್ಕೆ ಬಂದಿದ್ದೆ ನೋಡು. ನಿನ್ ಹೆಂಡತಿ ಕರ್ಚೀಫ್ನ ನಮ್ಮನೆಯಲ್ಲೇ ಮರ್ತಿದ್ಲು.
0: ಹೌದಾ?
1: ಬೆಳಿಗ್ಗೆ ಆಫೀಸಿಗೆ ಬರೋವಾಗ ನನ್ನ ಹೆಂಡತಿ ಅದನ್ ಕೊಟ್ಟು ನಿನ್ ಹೆಂಡತಿ ಅವಳ ಜ್ಞಾಪಕ ಶಕ್ತಿಗೆ ಶಾಬಾಸ್ ನೊಂದಿಗೆ ಕೊಟ್ಬಿಟ್ ಬಾ ಅಂತಂದ್ಲು.
0: ನಿಜವಾಗ್ಲು ಚಂದ್ರು, ನಿಮ್ಮನೆಯಲ್ಲೇ ಇತ್ತೆ.
1: ಹೌದಪ್ಪ.
0: ತಂದಿದ್ದೀನೇನು?
1: ಮತ್ತೆ
0: ತುಂಬಾ ಥ್ಯಾಂಕ್ಸ್ ಕಣ. ನಾನ್ ಮನೆಗೆ ಹೋಗ್ಬೇಕಪ್ಪ ಚಂದ್ರು. ಮತ್ತೆ ಸಿಗೋಣ ಆಯ್ತಾ?
1: ಆಯ್ತು, ನಾನು ಬರ್ತೀನಿ.
0: ಸರ್ಸು, ಸರ್ಸು.
2: ಯಾರು? ನೀವೇನೆ? ಏನಾಯ್ತು ಅಂದ್ರೆ?
0: ಗಾಬರಿ ಆಗುವಂತದೇನು ಇಲ್ಲ ಸರ್ಸು.
2: ಮತ್ತೆ ಆಫೀಸ್ ಇಷ್ಟ ಮುಗ್ದಾಯ್ತಾ?
0: ಅದೆಲ್ಲ ಇರ್ಲಿ, ನಿನಗ್ ಬಹಳ ಜ್ಞಾಪಕ ಅಲ್ವೇ?
2: ಮತ್ತೆ ಅದೇ ಜಗಳ ತೆಗಿತಾ ಇದ್ದೀರಾ?
0: ಅದೆಲ್ಲ ಕಟ್ಬಿಡು, ನನಗ್ ಮರುವು ಅಲ್ವೇ? ಕೂತ್ ಕಡೆ ಮರಿತೀನಲ್ವೇ? ನೀನ್ ಇಲ್ದೆ ಹೋದ್ರೆ ಸಂಸಾರನೇ ಮಾಡ್ಲಿಕ್ ಆಗ್ತಿರ್ಲಿಲ್ಲ ಅಲ್ವೇ?
2: ಅದೆಲ್ಲ ಅಂದಿದ್ದು ನನ್ ತಪ್ಪಾಯ್ತು.
0: ಹಾಗಂತ ಒಪ್ಕೋ. ಒಪ್ಕೊಂಡ್ಯಾ? ನಿನ್ ಕರ್ಚೀಫ್ ಎಲ್ಲಿತ್ತು ಗೊತ್ತಾ?
2: ಸಿಕ್ತೇನ್ರಿ ಅದು? ಎಲ್ಲಿ ಕೊಡಿ, ಎಲ್ಲಿತ್ತು ಅಂದ್ರೆ? ಅದು
0: ಸುಲಭವಾಗಿ ಸಿಕ್ಕೋದಲ್ಲ. ಅದು ನಿನ್ನೆ ಎಲ್ಲ ನನಗೆಷ್ಟು ಗೋಳಾಡಿಸ್ಬಿಟ್ಟೆ.
2: ತಪ್ಪಾಯ್ತು, ತಪ್ಪಾಯ್ತು.
0: ಎಲ್ಲಿ, ಇನ್ನೊಂದ್ಸಲಿ ಅನ್ನು.
2: ತಪ್ಪಾಯ್ತು, ಕೊಡಿ ಅಂದ್ರೆ.
0: ಎಲ್ಲಿತ್ತು ಗೊತ್ತೇ? ಅದು ನನ್ನ ಮೇಲೆ ಎಗರಾಡ್ತಿದ್ದೆ.
2: ಎಲ್ಲಿತ್ತು?
0: ಚಂದ್ರು ಮನೇಲೆ.
2: ಚಂದ್ರು ಮನೇಲಿ? ಆ, ಮರ್ತೇ ಹೋಗಿತ್ತು. ಕುಸ್ಮಾನ್ ಮೂಗರ್ಸ್ಕೊಳ್ಳಿ ಕೊಟ್ಟಿದ್ದೆ. ಕುಸ್ಮಾನ್ ಗಂಡ ತಂದು ಕೊಟ್ರಾ? ಎಲ್ಲಿ ಕೊಡಿ ಅಂದ್ರೆ? ತುಂಬಾ ಕೆಟ್ಟವರು.
0: ಕೊಟ್ರೆ ನನಗೇನ್ ಬಹುಮಾನ?
2: ಆಗ್ಲೇ ತಪ್ಪಾಯ್ತು ಅನ್ನಲ್ಲ.
0: ತಪ್ಪು ಮಾಡಿದ್ದಕ್ಕೂ ಅದಕ್ಕೂ ವಜಾ ಸಿಕ್ಕಿದ ಕೂಡ್ಲೆ ತಗೊಂಡ್ ನೋಡ್ ಬಂದಲ್ಲ.
2: ಬಹಳ ಒಳ್ಳೆ ಅಂತೀನಿ.
0: ಅದೆಲ್ಲ ನಡೆಯಲ್ಲ. ನಾನ್ ಕೇಳಿದ್ ಕೊಡ್ತೀಯ?
2: ಎಲ್ಲಿ ಖರ್ಚು ಕೊಡಿ. ಮತ್ತೆ
0: ತಡಿ, ಕೊಡ್ತೀನಿ.
2: ಅದೇನ್ ಹಾಗೆ ಜೇಬೆಲ್ಲ ತಡ್ಕಟ್ತಿದ್ದೀರಲ್ಲ?
0: ಎಲ್ಲೋಯ್ತು
2: ಇಲ್ವೇ?
0: ಶರಣ್
2: ಹೇಳಿದ್ರ?
0: ಇಲ್ಲ, ಕ್ಷಮಿಸು ಸರ್ಸು. ನನ್ ಗೆಳೆಯ ಚಂದ್ರು ತಂದು ಕೊಟ್ಟಿದ್ದ. ತರೋ ಆತುರದಲ್ಲೆಲ್ಲೋ ಬಿದ್ದೋಯ್ತು ಕಣೆ.
2: ಸುಳ್ಳು,
0: ನನ್ ನಾಳಿಗೂ ಸತ್ಯ. ಮೋಸ ಮಾಡಬೇಕು ಅಂತ ಇರ್ಲಿಲ್ಲ. ನನ್ನ ನಂಬು ಸರ್ಸು, ಕಣ್ಣೀರ್ ಹಾಕ್ಬೇಡ. ನೀನ್ ಕೇಳಿದ ತಪ್ಪದಂಡ ಕೊಡ್ತೀನಿ.
2: ಬರೀ ಮಾತಾಡಿದ್ರೆ ಕೇಳಲ್ಲ, ಕೇಳಿದ್ ಕೊಡ್ಬೇಕು.
0: ಖಂಡಿತ,
2: ಖಂಡಿತ.
0: ನನ್ ನಾಣಿಗೂ
2: ಅಣೆಗಿಣೆ ಕುಡ್ದು ಸಪ್ಪ ಮೊರೆ ಹಾಕ್ಕುಡ್ದು ಎಲ್ಲಿ ಗೆಲುವಾಗಿ ಕೇಳಿದ್ ಕೊಡ್ತೀನಿ. ಎಲ್ಲಿ?
0: ನೀನ್ ಕೇಳಿದ್ ಕೊಡ್ತಿ ಚಿನ್ನ.
2: ಹಾಗಾದ್ರೆ
0: ಏನು?
2: ಆಗ್ಲೇ ಸುಳ್ಳು ಹೇಳಿ ತಗೊಂಡ್ರಲ್ಲ.

0: ಇದು ಸಂಸಾರ ಕಣೋ ಕಮಂಗಿ, ಹೆಂಡತಿ ಮುನಿಸ್ಕೊಂಡ್ಲು ಅಂತ ಮೂರ್ ಮೊಳದುದ್ದ ಮೂಗಿಳಿತೀಯಲ್ಲೋ ಜೋಭದ್ರ. ಒಲುಮೆ ಚೇಳು ಕಚ್ಚಿದ್ರೂ ಸಿಹಿ.
1: ನಿಜ ಕಣೋ, ಅದೇ ಸಂಸಾರ. ಅಂತೂ ಚೆನ್ನಾಗಿ ಗಸ್ತು ಕೊಟ್ಲು ನೋಡು ನೀನು.
2: ಕರವಸ್ತ್ರ ನಾಟಕ ಕೇಳಿದಿರಿ. ರಚನೆ ತರಾಸು. ಪಾತ್ರವರ್ಗ ಶ್ರೀಧರ ಎಂ ಆರ್ ಕುಮಾರಸ್ವಾಮಿ, ಸರಸು ಮಂಜುಳಾ, ಚಂದ್ರು ಉದಯ, ಕುಸುಮ ಯು ಬಿ ರಾಜ್ಮಿ, ಶ್ಯಾಮು ಎಂ ಬಿ ಪಾಟೀಲ್, ನಿರ್ದೇಶನ ಡಿ ಎಸ್ ನಾಗಭೂಷಣ, ನೆರವು ಉದಯಾದ್ರಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಸಂಘ ಕಿರಾತಾರ್ಜುನ ನಡೆಸಿಕೊಡುತ್ತಾರೆ. ಚಣಿಲ ಸುಬ್ರಹ್ಮಣ್ಯ ಭಟ್ ಮತ್ತು ಬಳಗ ಕೋಡಪದವು. ಹಿಮ್ಮೇಳದಲ್ಲಿ ಭಾಗವತರು, ದುರ್ಗಾ ಪರಮೇಶ್ವರಿ ಕುಕ್ಕಿಲ, ಚೆಂಡೆ ದಿವಾಣ ಶಂಕರ ಭಟ್, ಮದ್ದಳೆ ತೆಂಕಬೈಲು ಗೋಪಾಲಕೃಷ್ಣ ಭಟ್, ಶ್ರುತಿ ಹರೀಶ್ ಶೇಡುರಿ. ಪಾತ್ರ ಪರಿಚಯ: ಅರ್ಜುನ, ಚಣಿಲ ಸುಬ್ರಹ್ಮಣ್ಯ ಭಟ್, ದೇವೇಂದ್ರ, ಪಶುಪತಿ ಶಾಸ್ತ್ರಿ ಶಿರಂಕಲ್ಲು, ಕಿರಾತ ಮತ್ತು ಈಶ್ವರ, ಪಕಳಕುಂಜ ಶಾ ಭಟ್, ಪಾರ್ವತಿ, ಎಲ್ ಎನ್ ಭಟ್ ಮಳಿ.

ಹೇಗಾದರೂ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವಾಗಿದೆ. ಮಡದಿ ದ್ರೌಪದಿ ಅಕ್ಷಯ ಪಾತ್ರೆಯನ್ನು ಹೊಂದುತ್ತಾದುದು. ಹಾಗೆಯೇ ಕಾವ್ಯಕಾವನದಲ್ಲಿದ್ದಾಗ ಅಣ್ಣನಾದ ಭೀಮಸೇನನು ಬಕಾಸುರನ ಅಣ್ಣ ಕಿಮ್ಮೀರ ರಾಕ್ಷಸನನ್ನು ಕೊಂದುದು ಇದಕ್ಕೆ ಉದಾಹರಣೆಗಳಷ್ಟೇ. ಕಾಮ್ಯಕಾವನದಿಂದ ಗಿರಿ ಕಾನನಗಳನ್ನು ದಾಟಿ ಸುಂದರವಾದ ಈ ವನ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದಾಗ ಮಹರ್ಷಿಗಾದ ವೇದವ್ಯಾಸರ ಆಗಮನ ನಾವಿರುವಲ್ಲಿಗೆ ಆಯಿತು. ಅವರು ನನ್ನಣ್ಣನಾದ ಧರ್ಮರಾಯನಿಗೆ ಈಶ್ವರ ಬೀಜ ಮಂತ್ರದ ಉಪದೇಶವನ್ನು ಮಾಡಿದರು. ಅರ್ಜುನನಾದ ನನಗೆ ಈ ಮಂತ್ರ ಉಪದೇಶಿಸಲು ಹೇಳಿದ್ದಲ್ಲದೆ ಇಂದ್ರಕೀಲಕದಲ್ಲಿ ಶಿವನನ್ನು ಮೆಚ್ಚಿಸಿ ವಿವಿಧ ಅರಗಳನ್ನು ಪಡೆಯುವಂತಾಗಲಿ ಎಂದು ಹರಸಿದರು. ಅಂತೆಯೇ ನನ್ನ ಸಹೋದರರನ್ನು ಬೀಳ್ಕೊಂಡು ಭೂಸುರರೆನಿಸಿದ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ಸೂರ್ಯೋಪಾಸನೆಯನ್ನು ಮಾಡಿ ಶ್ರೀಕೃಷ್ಣನಿಗೆ ನಮಿಸಿ ದೇವತೆಗಳಿಗೂ ವಂದಿಸಿ ಮುಂದುವರಿದು ಅರಣ್ಯವೊಂದನ್ನು ಪ್ರವೇಶಿಸಿದ ನರನೇ ತಪವನ್ನಾಚರಿಸಲು ಪುಣ್ಯಕ್ಷೇತ್ರವಾದ ಇಂದ್ರಕೀಲಕ ಇದುವೇ ಎಂಬ ನಭೋವಾಣಿ ಕೇಳಿಸಿತು. ಸರಿ ಇದುವೇ ಸುಸಮಯ. ಬೆನ್ನಿಗೆ ಬತ್ತಳಿಕೆಯನ್ನು ಬಿಗಿದು ಕಟಾರಿಯನ್ನು ಧರಿಸಿ ಕೈಯಲ್ಲಿ ಚಾಪವನ್ನು ಹಿಡಿದು ಹರನನ್ನು ಧ್ಯಾನಿಸುವುದಕ್ಕೆ ಅಣಿಯಾಗುತ್ತೇನೆ. ಕಾಯ ವಾಚ ಮನಸ ತ್ರಿಕರ್ಣ ಶುದ್ಧಿಯುಳ್ಳವನಾಗಿ ಏಕೋಭಾವದಿಂದ ದೃಷ್ಟಿಯನ್ನು ನಾಸಿಕಾಗ್ರದೆಡೆಗೆ ಇರಿಸಿದವನಾಗಿ ಸದಾಶಿವನನ್ನು ಕುರಿತು ತಪಸ್ಸನ್ನಾಚರಿಸುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.

0: ಓಹೋಯ್, ನಾನು ಯಾರು ಗೊತ್ತಾಯ್ತಾ?
1: ಇಲ್ಲ.
0: ನಿಮಗೆ ಗೊತ್ತಾಗುವುದು ಬಿಡಿ, ಇಲ್ಲಿರುವ ಯಾವುದೇ ಋಷಿ ಮುನಿಗಳಿಗೂ ಯಾರು ಅಂತೇಳಿ ಗೊತ್ತಾಗಲಿಲ್ಲ. ವಿಪ್ರರೊಬ್ಬರು ಬಂದಿದ್ದಾರೆ, ವಿಪ್ರರೊಬ್ಬರು ಬಂದಿದ್ದಾರೆ, ಬ್ರಾಹ್ಮಣರೇ ನಮಸ್ಕಾರ ಅಂತೇಳಿ ಆಶೀರ್ವಾದವನ್ನು ಪಡೆದುಕೊಡ್ತಾ ಇತ್ತು. ನಾವು ಇಲ್ಲಿಯವರಲ್ಲ, ಸ್ವರ್ಗಲೋಕದವರು. ಸ್ವರ್ಗ ಸಿಂಹಾಸನ ಮೇಲೆ ಕುಳಿತುಕೊಳ್ಳತಕ್ಕಂತಹ ಅರ್ಹತೆ ಉಳ್ಳಂತಹ ದೇವೇಂದ್ರ ನಾನು. ಒಂದು ಕಾಲದಲ್ಲಿ ಕುಂತಿ ವೀರನು ಶೂರನು ಧರ್ಮಾತ್ಮನು ಆಗತಕ್ಕಂತಹ ಮಗು ಬೇಕು ಅಂತೇಳಿ ಪ್ರಾರ್ಥಿಸಿದ ವೇಳೆಗೆ ನನ್ನ ಬೀಜವನ್ನು ಸ್ಮರಣೆ ಮಾಡಿದ್ದು. ಸ್ಪರ್ಶ ಮಾತ್ರದಿಂದಲೇ ಆಕೆಗೆ ಪುತ್ರನನ್ನು ಕರುಣಿಸಿದವ ನಾನು. ಅರ್ಜುನ, ದೃಢತೆ ಉಂಟು, ಭಕ್ತಿ ಉಂಟು, ಶಕ್ತಿ ಉಂಟು, ಎಲ್ಲವೂ ಉಂಟು. ಆದ್ರೆ ಈಗ ಎಷ್ಟುಂಟು ಅಂತೇಳಿ ಆಗಬೇಕಲ್ಲ. ಧರ್ಮದ ದಾರಿಯಲ್ಲೇ ಹೋಗ್ಬೇಕು, ಧರ್ಮವನ್ನು ಉದ್ಧರಿಸಬೇಕು ಅಂತೇಳಿ ಹೊರಟವರು ಈ ಪಾಂಡವರು. ವ್ಯಾಸರಿಂದಲೇ ಉಪದೇಶಿತವಾದಂತಹ ಮಂತ್ರವನ್ನು ಪರಿಗ್ರಹಿಸಿಕೊಂಡು ಇಲ್ಲಿವರೆಗೆ ಬಂದು ನಿಂತಿದ್ದಾನೆ. ಈವರೆಗೆ ತಪಸ್ಸು ಮಾಡಿದ ಅನುಭವವೂ ಅಷ್ಟು ಇಲ್ಲ. ಇಲ್ಲಿ ಬಂದು ಕುಳಿತುಕೊಂಡು ಕೇವಲ ತಪಸ್ಸು ಮಾಡುದಾ ಅಲ್ಲ ಉದ್ದೇಶವನ್ನು ಈಡೇರಿಸ್ತಾನ ಎಂಬುದರ ಒಂದು ಪರೀಕ್ಷೆ ಮಾಡಬೇಕು. ಯುವ ತಪಸ್ಸು ಆಚರಿಸಿ ಪರಮೇಶ್ವರನಿಂದ ವರವನ್ನು ಪಡೆದ ಅಂತೇಳಿ ಆದರೆ ದೇವಲೋಕಕ್ಕೂ ಒಂದು ಪ್ರಯೋಜನ ಉಂಟು ಅಂತ ತರ್ಕಿಸಿಕೊಂಡವ ನಾನು. ಹಾಗೆಂತೇಳಿ ಪರಮೇಶ್ವರ ಯಾವ ರೂಪದಲ್ಲಿ ಬರ್ತಾನೆ ಅಂತೇಳಿ ನನಗೂ ಗೊತ್ತಿಲ್ಲ, ತಪಸ್ಸು ಮಾಡುವ ಅವನಿಗೂ ಗೊತ್ತಿಲ್ಲ. ಯಾವ ಯಾವ ರೂಪದಲ್ಲಿ ಬಂದಾಗ ಗುರುತಿಸಿಕೊಂಡು ಅಥವಾ ಗುರುತಿಸಲಾರದೆ ಏನಾದರೂ ವರದಿಂದ ಚ್ಯುತನಾದ ಅಂತೇಳಿ ಆದ್ರೆ ತಪಸ್ಸಿನ ಫಲವೂ ಈಡೇರುವುದಿಲ್ಲ, ನನ್ನದಾದಂತಹ ಒಂದು ಆಕಾಂಕ್ಷೆಯೂ ಕೈಡುವುದಿಲ್ಲ ಅಂತೇಳಿ

0: ನಿಶ್ಚಯಿಸಿಕೊಂಡು ದೃಢತೆಯನ್ನು ಪರೀಕ್ಷೆ ಮಾಡಬೇಕೆಂಬಂತಹ ದೃಷ್ಟಿಯಿಂದಲೇ ಈ ವಿಪ್ರವೇಶ ಹೇಗಾಗಿದೆ, ಸರಿಯಾಗಿದೆ ಅಲ್ವೇ? ಮುಂದುವರಿಯುತ್ತೇನೆ.
1: ಓಂ ನಮ ಶಿವಾಯ.
0: ಓಹೋ ಹೋ ಹೋ ಹೋ ಹೋ
2: ನಿಜದ ಸೋಮ.

0: ಓಹೋಯ್, ಓ ಪುಣ್ಯಾತ್ಮ.
1: ಓಂ ನಮ ಶಿವಾಯ.
0: ಎಂತದ್ದು ಓಂ ನಮ ಶಿವಾಯ ಅಂತೇಳಿ ಬಾಯಲ್ಲಿ ಹೇಳುತ್ತಾ ಇದ್ದಿ. ನಿನ್ನ ದೃಷ್ಟಿಯನ್ನು ನೋಡಿದರೆ ಮೂಗಿನ ತುದಿಗೆ ಉಂಟು. ನಿಂತುಕೊಂಡಿದ್ದಿ, ಒಂದು ಕಾಲದಲ್ಲಿ ನಿಲ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಿ. ಒಂದು ಕಾಲದಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ನಿಮಗೆ. ಬಹುಶಃ ಇವರೆಗೆ ಎರಡೇ ಕಾಲಿನಲ್ಲಿ ನಿಂತುಕೊಂಡಿದ್ದವ ಅಂತೇಳಿ ಕಾಣುತ್ತಾ ಉಂಟು. ಜಟೆಯನ್ನು ಎತ್ತಿ ಕಟ್ಟಿದ್ದಿ ನೀನು. ಇದು ತಪಸ್ಸಿಗೆ ನಿಂತದ್ದ ಅಲ್ಲ, ತಪಸ್ಸಿಗೆ ತೊಡಗುವುದ?
1: ಗಹನವಾದ ತಪಸ್ಸಲ್ಲಿದ್ದೇನೆ.
0: ಗಹನವಾದ ತಪಸ್ಸು ಹೀಗ? ಓ ಅಲ್ಲಿ ನೋಡು, ಓ ಆ ಮುನಿಗಳನ್ನು ನಾವು ಕರೆದ್ರೆ ಅವನಿಗೆ ಗೊತ್ತಾಗುವುದಿಲ್ಲ. ದೃಢವಾಗಿ ಕೂತಿದ್ದಾನೆ, ಪದ್ಮಾಸನನ್ನು ಬಲಿದ್ದಾನೆ, ಮೂಗಿನ ದೀಗೆ ದೃಷ್ಟಿ ಉಂಟು, ದಂಡ ಉಂಟು, ಕಮಂಡಲು ಉಂಟು, ಮಂತ್ರೋಚ್ಚಾರಣೆ ಕೇಳಿಸ್ತಾ ಇಲ್ಲ, ಸಮಾಧಿ ಸ್ಥಿತಿಗೆ ತಲುಪಿದ್ದಾನೆ. ಇದು ಯಾವ ವೇಷ ಅಂತ ಗೊತ್ತಾಗೋದಿಲ್ಲ. ಕೆಲವರೆಲ್ಲ ಇರ್ತಾರೆ ಪುಣ್ಯಾತ್ಮ, ಮನೆಯಲ್ಲಿ ಸಂಸಾರ ಸಾಕು ಅಂತೇಳಿ ಕಾಡಿಗೆ ಬಂದು ತಪಸ್ಸನ್ನು ಆಚರಿಸುವ ಅಂತೇಳಿ ಕೆಲವು ದಿವಸ ಇದ್ದು ಹೋಗ್ತಾರೆ. ಅವರಂತ ಅಂತೇಳಿ ನೀನು ಸಂಶಯ ಬರಲಿಕ್ಕೆ ಕಾರಣ ಉಂಟು.
1: ಏನು?
0: ಈಗ ತಪಸ್ಸು ಮಾಡುವವರಿಗೆ ಅದು ಯಾಕೆ? ಕಿಬ್ಬಟ್ಟೆಯಲ್ಲಿ ಒಂದು ಕಟಾರಿ, ಕೈಯಲ್ಲಿ ಒಂದು ಧನುಸ್ಸು, ದಂಡ ಬೇಕಾದ್ದು ಕೈಗೆ. ಈ ಧನುಸ್ಸನ್ನೇ ಒಂದು ದಂಡದ ಹಾಗೆ ಇಟ್ಟುಕೊಂಡು, ಕಮಂಡಲು ಬೇಕಾದ್ದು. ಕಮಂಡಲ ಅದೇನು? ಬಿನ್ನಿಗೆ ಕಟ್ಟಿಕೊಂಡದ್ದ, ಅದನ್ನು ನೋಡಿದ್ರೆ ಬಾಣ ಉಂಟು. ಇದು ಯಾವ ನಮೂನೆಯ ತಪಸ್ಸು ಅಂತೇಳಿ ಗೊತ್ತಾಗೋದಿಲ್ಲ.
1: ಓಹ್,
0: ಅನ್ನ ತಿನ್ನದವರು ಇರ್ತಾರೆ ತಪಸ್ಸಿನಲ್ಲಿ, ಎಲೆ ತಿಂದು ಬದುಕುವವರು ಇರ್ತಾರೆ, ಆ ಕಡೆ ಹೋದರೆ ಗಾಳಿ ತಿಂದು ಬದುಕುವವರು ಇರ್ತೆ. ಇದು ನಾನು ಈವರೆಗೆ ಈ ಪ್ರದೇಶದಲ್ಲಿ ಕಂಡು ಕೇಳಿ ನೋಡಿ ಅರಿಯದ ತಪಸ್ಸು ಅಂತ ತಿಳ್ಕೊಳ್ತೇನೆ. ಅದು ನಾನು ಎಣಿಸಿದ ಹಾಗೆ. ಎಲ್ಲಿ ಔಷಧಿ ಹೆಂಡತಿ ಜೋರು ಇರಬೇಕು ಮನೆಯಲ್ಲಿ, ಅದಕ್ಕೆ ಎಲ್ಲ ಖಡ್ಗಲ ಹಿಡ್ಕೊಂಡು ಬಂದದ್ದು. ಕ್ಷತ್ರಿಯ ಪಿಳ್ಳೆ ಇರಬೇಕು ನೀನು. ಎಂತದ್ದಯ್ಯ ಇದು? ಇದಕ್ಕೆ ತಪಸ್ಸು ಹೇಳ್ತಾರ?
1: ಹಾಗಿದ್ದರೆ ನನ್ನ ಬಗ್ಗೆ ನಿನಗೆ ವಿಶ್ವಾಸವಿಲ್ಲವೇ?
0: ಇದನ್ನು ಯಾರಿಗೆ ವಿಶ್ವಾಸ ಬಂದಿದೆ?
1: ಯಾಕೆ ಹೇಳ್ತೀಯೋ ಹೀಗೆ?

0: ನೀವು ಅಮರರಾದೀರಿ. ಯಾಕೆ
1: ಯಾಕೆ?
0: ಭೂಮಿಯಲ್ಲಿರುವ ಅಮರರು ಅಂತ ನಿಮ್ಮನ್ನು ಪ್ರಪಂಚ ಗುರುತಿಸುತ್ತದೆ.
1: ಸುರರು ಅಂತಲೇ ಹೇಳ್ತಾರೆ
0: ಅಲ್ವೇ. ಅಂತಹ ಯೋಗ್ಯತಾವಂತರಾದಂತಹ ನೀವು ಇನ್ನೊಬ್ಬರಿಗೆ ನನ್ನನ್ನು ಹೋಲಿಸುತ್ತಾ ನನ್ನ ಪ್ರತ್ಯೇಕತೆಯನ್ನು ಏನೋ ವಿಶ್ವಾಸದಿಂದ ನೋಡದ ಹಾಗೆ ಇದೆ.
1: ಈವರೆಗೆ ಇಂದ ತಪಸ್ವಿಗಳನ್ನು ಕಂಡದ್ದಿಲ್ಲ, ಹಾಗಾಗಿ ನನಗೊಂದು ಚೋದ್ಯ ಉಂಟಾಯಿತು.
0: ಕ್ಷತ್ರಿಯರಾದಂತಹ ನಾನು ಆ ಧರ್ಮಕ್ಕೆ ಉಚಿತವಾದಂತಹ ಧನುಸ್ಸನ್ನು, ಬತ್ತಳಿಕೆಯನ್ನ, ಇನ್ನಿತರ ಸಾಧನಗಳನ್ನ ಇಟ್ಟುಕೊಂಡದು ಸತ್ಯ. ಒಂದು ವಿಧದಲ್ಲಿ ಸಂಜೆ ಎನ್ನುವ ಹಾಗೆ ವಿಧ ವಿಧವಾದಂತಹ ಆಮಿಷಗಳು ಅಥವಾ ಇಲ್ಲಿ ಉಂಟಾಗುವಂತಹ ಆಸಕಾಂಕ್ಷೆಗಳನ್ನು ಚಿತ್ರಚಿತ್ರಗೊಳಿಸುವುದಕ್ಕಾಗಿಯೋ ಎನ್ನುವಂತಹ ಉದ್ದೇಶದಿಂದಲೋ ಎನ್ನುವ ಹಾಗೆ ಖಡ್ಗ ಸಂಕೇತವಾಗಿ ಇಲ್ಲಿ ಇದೆ.
1: ಓಹೋ, ಇದು ಸಾಂಕೇತಿಕವಾಗಿ ಇಟ್ಟದ್ದ.
0: ಕ್ಷತ್ರಿಯರಿಗೆ ಭೂಷಣ ಓದುತ್ತಾನೆ, ನನ್ನದ್ದೇ ಆದಂತಹ ವಿಧಾನದಿಂದ ಪರಶಿವನನ್ನು ಮೆಚ್ಚಿಸಬೇಕು, ಪುನಃ ಪಿನಾಕಿಯ ಆಶೀರ್ವಾದವನ್ನು ಪಡೆಯಬೇಕು ಅಂತ ಆತನ ಪಾದಮೂಲವನ್ನು ಸ್ತುತಿಸುತ್ತಾ ಏಕೋಭಾವದಿಂದ ಇರುವಂತಹ ಈ ಹೊತ್ತು ನನ್ನ ಮುಂದೆ ಪಕ್ಕನೆ ತಾವು ಬಂದಿರಿ. ಯಾವಂದ್ರು ಅಥವಾ ನನ್ನಲ್ಲಿ ಏನು ಮಾತನಾಡುವ ಉದ್ದೇಶವೋ ಅರ್ಥವಾಗಲಿಲ್ಲ, ಆದ್ರೆ ಗೌರವಾನ್ವಿತರು ನೀವು.
1: ಹಾಗಾದ್ರೆ ಇದು ಪೂರ್ಣಾವಧಿ ತಪಸ್ಸಲ್ಲ,
0: ನನ್ನ ಉದ್ದೇಶ ಈಡೇರಬೇಕು.
1: ಕ್ಷತ್ರಿಯನಾಗಿದ್ದುಕೊಂಡು ಉದ್ದೇಶವನ್ನು ಈಡೇರಿಸುವುದಕ್ಕೋಸ್ಕರವಾಗಿ ನಿನ್ನ ತಪಸ್ಸು.
0: ಪಿನಾಕಿಯ ಕುರಿತಾದಂತಹ ತಪಸ್ಸು.
1: ಪಿನಾಕಿ ಪ್ರತ್ಯಕ್ಷ ಆದ ಮೇಲೆ ಮತ್ತೆ ತಪಸ್ಸು ಇಲ್ಲ ನಿನ್ನದ್ದು.
0: ಅಂತೂ ಅವನ ಅನುಗ್ರಹವನ್ನೇ ಪರಮ ಲಕ್ಷ್ಯವನ್ನಾಗಿ ಇಟ್ಟುಕೊಂಡವನು ನಾನು.
1: ಹಾಗಾದರೆ ಒಂದು ಗುರಿ ಉಂಟು, ಪಿನಾಕಿಯ ಅನುಗ್ರಹ ಆಗಬೇಕು, ಆ ಮೂಲಕವಾಗಿ ಒಂದನ್ನು ಸಾಧಿಸಬೇಕು. ನಾನು ಕ್ಷತ್ರಿಯನಿದ್ದೇನೆ. ಅಯ್ಯ,
0: ಏನು
1: ಅರ್ಥವಾಯ್ತು, ಸಂತೋಷವಾಯ್ತು. ನಿಜ ಹೇಳಬೇಕು ಅಂತ ನನಗೆ ಮನಸ್ಸು ಹೇಳುತ್ತಾ ಉಂಟು ಈಗ.

0: ಮಗು
1: ಹಿರಿಯರಾದ ನೀವು ಮಗನೇ ಅಂತ ಕರೀತಾ ಇದೆ.
0: ಕಣ್ ತೆರೆದು ನೋಡು ನೀನು.
1: ನೋಡಿ,
0: ಮಗನೇ ಅಂತ ಕರೆಯುವ ಅರ್ಹತೆ ಇರುವರಲ್ಲಿ ನಾನು ಒಬ್ಬ.
1: ಓಹೋ ಓಹೋ,
0: ಮತ್ತೆ ನಿನ್ನ ನಿಜ ತಂದೆಯಾದಂತಹ ಪಾಂಡು ಅವನೇ ಮಗನೇ ಅಂತೇಳಿ ಕರೆಯಬೇಕಷ್ಟೇ. ದೇವೇಂದ್ರನಾಗಿದ್ದೇನೆ ನಾನು.
1: ಓ ತಂದೆಯವರು,
0: ನನ್ನ ಅನುಗ್ರಹದಿಂದ ಜನಿಸಿದವನು ನೀನು.
1: ಧನ್ಯನಾದಿ.
0: ಪರಶಿವನ ಕುರಿತಾದ ತಪಸ್ಸಿನ ಬಗ್ಗೆ ನಿನ್ನ ದೃಢತೆ ಏನುಂಟು ಅಂತೇಳಿ ಪರೀಕ್ಷೆ ಮಾಡಬೇಕು. ಆರಂಭದಲ್ಲಿಯೇ ಬಂದವ
1: ಪರೀಕ್ಷೆ.
0: ಹೌದು ಹೌದು. ಒಂದು ಉದ್ದೇಶ ಪೂರೈಸಬೇಕು ಅಂತೇಳಿ ಆದ್ರೆ ಮನೋನಿಗ್ರಹ ಅಗತ್ಯ. ಮನೋನಿಗ್ರಹ ಇಲ್ಲದವನಿಗೆ ಯಾವುದನ್ನೂ ಸಾಧಿಸಲಿಕ್ಕೆ ಆಗುವುದಿಲ್ಲ. ಮೆಚ್ಚಿದ್ದು ಯಾತಕ್ಕೆ?
1: ಯಾಕೆ?
0: ಕೇವಲ ನಿನ್ನ ಧನುಸ್ಸಿನ ಬಗ್ಗೆ, ನಿನ್ನ ಕಟಾರಿಯ ಬಗ್ಗೆ ಹೇಳಿದಾಗ ಕೋಪದಿಂದ ಉದ್ವಿಗ್ನಾಗದೆ ಶಾಂತವಾಗಿ ನೀನು ಉತ್ತರಿಸಿದ್ದಿ. ಶಾಂತತೆ ಎಂಬುದೇ ತಪಸ್ಸಿಗೆ ಮುಖ್ಯವಾದಂತಹ ಲಕ್ಷಣ.
1: ಓಹೋ,
0: ಇದೇ ರೀತಿಯಾಗಿ ನೀನು ಮುಂದುವರಿಯುತ್ತಾ ಮುಂದುವರಿಯುತ್ತಾ ಹೋದೆ ಅಂತೇಳಿ ಆದರೆ ಇಂದ್ರಿಯಗಳ ನಿಗ್ರಹ ಇನ್ನೂ ಹೆಚ್ಚು ಉಂಟಾಗ್ತದೆ. ತನ್ಮೂಲಕವಾಗಿ ಪರಮೇಶ್ವರನ ಅನುಗ್ರಹ ಆಗ್ತದೆ.
1: ಓಹೋ,
0: ಆ ಮೂಲಕವಾಗಿ ನಿನಗೆ ಏನು ಬೇಕೋ ಅದು ಸಿದ್ಧಿಸ್ತದೆ.
1: ಓಹೋ ಧನ್ಯ.
0: ಈ ಕ್ಷತ್ರಿಯರು ತಪಸ್ಸು ಮಾಡುವುದು ಯಾವಾಗ? ಲೋಕ ಕಲ್ಯಾಣಕ್ಕಾಗಿ ಬ್ರಾಹ್ಮಣರು ತಪಸ್ಸು ಮಾಡುವುದು. ಕ್ಷತ್ರಿಯರು ಪ್ರಜಾವರ್ಗಕ್ಕೆ ಏನಾದ್ರೂ ಕೊರತೆ ಉಂಟಾಗ ಅದನ್ನು ತುಂಬಿಸಿಕೊಡುವುದಕ್ಕೋಸ್ಕರವಾಗಿ ತಪಸ್ಸು ಮಾಡುವುದು.
1: ಸರಿ,
0: ಧರ್ಮದ ರಕ್ಷಣೆಗಾಗಿ. ಮತ್ತೆ ಎಡೆ ಎಡೆಯಲ್ಲಿ

0: ದ್ವೇಷಕ್ಕಾಗಿ ಕೆಲವರು ತಪಸ್ಸು ಮಾಡುವವರು ಇರ್ತಾರೆ, ಅಂತ ಕ್ಷತ್ರಿಯರು ಮುಂದೆ ಬ್ರಾಹ್ಮಣರಾಗಿ ಪರಿವರ್ತನೆ ಆಗ್ತಾರೆ.
1: ಸರಿ,
0: ನೀನು ಹಾಗೆಲ್ಲ, ಒಂದು ಸದುದ್ದೇಶ ಉಂಟು, ಧರ್ಮ ಸ್ಥಾಪನೆ ಮಾಡುವಲ್ಲಿ ಒಂದು ಕೈಕ ಮಾಡಬೇಕು ಅಂತ ನಿಶ್ಚಿಸಿದ. ಒಳ್ಳೇದು ಮಗನೇ, ನಿನ್ನ ಇಷ್ಟಾರ್ಥ ಸಿದ್ಧಿ ಆಗ್ತದೆ, ಆದೀತು, ಪರಮೇಶ್ವರನ ಅನುಗ್ರಹ ಆಗಲಿ. ಆದ ನಂತರ ಮತ್ತೆ ನೀನೊಮ್ಮೆ ಇಲ್ಲಿಂದ ಸ್ವರ್ಗಕ್ಕೆ ಬರ್ಲಿಕ್ಕುಂಟು, ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲಿವರೆಗೆ ನಿನ್ನ ಕಠಿಣವಾದ ತಪಸ್ಸು ಮುಂದುವರಿಯಲಿ.
2: ನಿನ್ನ ಪೂರ್ಣಾನುಗ್ರಹ ಇರಲಿ. ದೇವೇಂದ್ರನಿಂದಲೇ ಅನುಗ್ರಹೀತನಾದೆ, ಇದಕ್ಕಿಂತ ಭಾಗ್ಯ ಇನ್ನೇನಿದೆ? ಹಾಗೆಂದು ನಾನಿಲ್ಲಿ ತಪಸ್ಸಿಗೆ ಕುಳಿತ ಉದ್ದೇಶ ಈಡೇರಬೇಕಾಗಿದೆ ತಾನೆ. ಉಪವಾಸ ವ್ರತವನ್ನು ಆಚರಿಸಲು ಪೂರಕವಾಗುವಂತೆ ಮೂರು ದಿನಗಳಿಗೊಮ್ಮೆ, ನಂತರ ವಾರಕ್ಕೊಮ್ಮೆ ಹಣ್ಣುಗಳನ್ನು ತಿನ್ನುತ್ತಾ, ತದನಂತರ ಎಲೆಯನ್ನು ಮಾತ್ರ ತಿನ್ನುತ್ತಾ, ಕೊನೆಯಲ್ಲಿ ಉಪವಾಸ ವ್ರತವನ್ನೇ ಆಚರಿಸಿ ಕೈಲಾಸಪತಿಯಾದ ಶಂಕರನನ್ನು ಘೋರ ತಪದಿಂದ ಮೆಚ್ಚಿಸಬೇಕಾಗಿದೆ. ಓ ಶಂಕರ, ಜಯ ಜಯ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ, ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ ಶಂಭ.

0: ಸ್ವಾಮಿ.
1: ಕೆಲವು ಋಷಿ ಮುನಿಗಳು ಬಂದು ಭಿನ್ನವಿಸಿಕೊಂಡ್ರು. ನಾವು ತಪಸ್ಸನ್ನು ಮಾಡ್ತಾ ಇರುವಂತಹ ಇಂದ್ರಕೀಲಕ ಪರ್ವತದಲ್ಲಿ ಯಾವನೊಬ್ಬ ಬಂದು ಘೋರವಾದ ತಪಸ್ಸನ್ನು ಆಚರಿಸ್ತಾನೆ, ಅವನಿಂದಾಗಿ ನಮಗೆ ಉಪಟಳ ಆಗ್ತಾ ಇದೆ, ನಮಗೆ ಒಂದು ನೆಮ್ಮದಿಯನ್ನು ಕಲ್ಪಿಸಿಕೊಡು ಅಂತ ಬೇಡಿಕೊಂಡ್ರು. ವಿಚಿತ್ರ ನೋಡು, ಒಬ್ಬನ ತಪಸ್ಸಿನಿಂದ ಇನ್ನು ಕೆಲವು ತಪಸ್ಸನ್ನಾಚರಿಸುವವರಿಗೆ ಉಪಟಳ ಆಗ್ತದೆ ಅಂದ್ರೆ ಅದರ ಅರ್ಥ ಏನು ಎನ್ನುವುದು ಅವರಿಗೆ ಬಹುಶಃ ಗೊತ್ತಿಲ್ಲ. ಜಗತ್ತಿನ ಎಲ್ಲಕ್ಕೂ ಕಾರಣ ಮೂರು ಮೂರ್ತಿಗಳಾದಂತಹ ನಾನೋ ಬ್ರಹ್ಮನೋ ಅಥವಾ ವಿಷ್ಣುವೋ.
0: ಆದ್ರಿಂದ ಅಲ್ಲವೇ ನಿಮಗೆ ವಿಶ್ವೇಶ್ವರ
1: ಅಲ್ಲವೇ. ಒಬ್ಬನ ತಪಸ್ಸು ನನ್ನ ಕುರಾಗಿ ನಡೆಯಲ್ಪಡ್ತಾ ಇರುವಾಗ ಅದರಿಂದ ಇವರಿಗೆ ಉಪಟಳ ಆಗ್ತದೆ ಅಂತ ಇವರು ತಿಳಿದ್ರೆ ಅವರಿಗೆ ಅಲ್ಲಿಯೇ ಇರಬೇಕು ಎನ್ನುವ ವಾಂಛೆ ಅಧಿಕ ಅಂತ ನನಗೂ ಅರ್ಥ ಆಯ್ತು. ಹಾಗಾಗಿ ಅವರಿಗೆ ಹೇಳಿದೆ, ಚಿಂತಿಸುವುದು ಬೇಡ, ಅವನನ್ನು ಅಲ್ಲಿಂದ ಎಬ್ಬಿಸಿ ನಿಮಗೆ ಆ ಸ್ಥಳವನ್ನೇ ಒದಗಿಸಿ ಕೊಡ್ತೇನೆ ಅಂತ. ಅವರು ಅಲ್ಲಿಯೇ ಇರುವುದಕ್ಕೆ ಯೋಗ್ಯರು. ಅಲ್ಲಿ ತಪಸ್ಸನ್ನು ಆಚರಿಸುವ ಅರ್ಜುನ ಇನ್ನು ಅಲ್ಲಿ ಹೆಚ್ಚು ಕಾಲ ಇರಬಾರದು ಎನ್ನುವುದು ನನ್ನ ಇಚ್ಛೆಯೂ ಹೌದು. ಹಾಗೆಂದು ಅವನನ್ನು ಎಬ್ಬಿಸಬೇಕಾದ್ರೆ ಅವನನ್ನು ಪರೀಕ್ಷಿಸಬೇಕು. ಪರೀಕ್ಷಿಸುವುದು ಹೇಗೆ ಅಂತ ಆಲೋಚನೆ ಮಾಡಿದೆ. ಕಾಡಿನಲ್ಲಿ ಇರುವಂತಹ ಅವನ ತಪಸ್ಸನ್ನು ಕೆಡಿಸಬೇಕಾದ್ರೆ ನಾವು ಮೃಗಬೇಟೆಯ ನೆವನ ಕೂಡಬೇಕು. ಹಾಗಾಗಿ ನಂದಿಯನ್ನು ಕರೆದು ನಮ್ಮವರನ್ನೆಲ್ಲ ಕೂಡಿಸು, ಅವರಿಗೆಲ್ಲ ವೇಷ ಹಾಕುವುದಕ್ಕೆ ಹೇಳು ಅಂತ ಹೇಳಿದ್ದೇನೆ. ಬೇಟೆಗೆ ಹೋಗುವುದಕ್ಕೆ ಸಂಬಂಧಿಸಿದ ವೇಷ. ನಾನು ಶಬರ ವೇಷಕ್ಕೆ ಅಣಿಯಾಗುತ್ತೇನೆ, ನೀನು ಶಬರಿಯಾಗಿ ಬರಬೇಕು.
0: ನಿಮ್ಮ ಆಜ್ಞೆಯಂತೆಯೇ ವರ್ತಿಸ್ತೇನೆ ಸ್ವಾಮಿ.
1: ಅರ್ಜುನನೊಡನೆ ನಾನು ಮಾಡುವ ಕಾದಾಟ ನೀನು ಒಮ್ಮೆ ನೋಡಬೇಕು ಎನ್ನುವುದು ನನ್ನ ಇಚ್ಛೆ. ಹಾಗಾಗಿ ಎಲ್ಲ ಮಕ್ಕಳು ತವಕದಿಂದಿದ್ದಾರೆ. ಅಪ್ಪ ಅಮ್ಮ ವೇಷ ಹಾಕ್ತಾರೆ ಅಂತ ತಿಳಿದ್ರೆ ಮಕ್ಕಳಿಗೆ ಇನ್ನಿಲ್ಲದಷ್ಟು ಉತ್ಸಾಹ.
0: ಅವರು ವೇಷ ಹಾಕುವುದಕ್ಕೆ
1: ಕಿರಾತ ಪಡೆಗೆ ಸಂಬಂಧಿಸಿದ ಎಲ್ಲಾ ವೇಷ ಅವರು ತೊಟ್ಟವರಿದ್ದಾರೆ. ಬೇಕಾದಂತಹ ಆಯುಧಗಳನ್ನು ಹಿಡಿದಿದ್ದೇವೆ, ಆ ಕಡೆಗೆ ತೆರಳೋಣ.

0: ತಿನ್ಲಿಕ್ಕೆ ಬಂದದ್ದು ಅಲ್ಲ, ತಪಸ್ಸು ಮಾಡುವವರಿಗೆ ಉಪಟಳ ಕೊಡ್ಲಿಕ್ಕೆ ಬಂದದ್ದು.
1: ನಾನು
0: ತಪಸ್ಸು ಮಾಡುವ ಉದ್ದೇಶದಿಂದ ಬೇಟೆ ಆಡುವಂತಹ ಹುನ್ನಾರವು ಇದು ಒಂದೂ ನನಗೆ ಅರ್ಥ ಆಗುವುದಿಲ್ಲ. ನೀನು ಮಾಡಿದ್ದಂತೂ ಬಹಳ ಮೂರ್ಖದ. ನಾನು ಅದನ್ನು ಕೊಲ್ಲುವುದಕ್ಕೆ ಬಾಣಪ್ರಯೋಗ ಮಾಡಿದ್ದೇನೆ, ಅದು ಇಲ್ಲಿ ಬಂದು ಸಾಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಮ್ಮ ಬಾಣ ಪ್ರಯೋಗದ ಕ್ರಮವೇ ಹಾಗೆ, ಸ್ವಲ್ಪ ದೂರ ಹೋಗಿ ಅದು ಸಾಯ್ಬೇಕು ಅಂತ. ಅದರ ಹೆಣವನ್ನು ಕೊಂಡು ಹೋಗುವುದಕ್ಕೆ ನಾನು ಬಂದ್ರೆ, ನೀನು ಬಿಲ್ಲು ಊರಿ ಬಹಳ ಟೇಂಕಾರದಿಂದ ನಿಂತಿದ್ದಿ, ನಿನ್ನ ಬಾಣ ಪ್ರಯೋಗ ಮಾಡಿದ್ದವನ್ನು ಬಹಳ ಹೆಮ್ಮೆಯಿಂದ ನೀನು ಕೊಂಡಾಡ್ತಾ.
1: ಹೌದು, ತಪಸ್ಸಿಗೆ ವಿಘ್ನವಾಯಿತು ಅಂತ ತಕ್ಷಣ ಬಾಣ ಹೊಡೆದೆ, ನಿನ್ನ ಬಿದ್ದು ಬಿಟ್ಟಿದೆ.
0: ನಿನ್ನ ಬಾಣವನ್ನು ಅದರಿಂದ ತೆಗಿ.
1: ನಿನ್ನ ಬಾಣವನ್ನು ನೀನ್ ತೆಗಿಬಹುದಲ್ಲ, ನಾನು ಕೊಂದದ್ದು.
0: ನಾನು ಇದನ್ನು ಕೊಂದದ್ದು, ನನ್ನ ಬಾಣದಿಂದ ಸತ್ತದ್ದು. ನಿನ್ನ ಬಾಣ ತೆಗಿ, ನನಗೆ ಅದು ಬೇಕದ.
1: ಆಗುವುದಿಲ್ಲ, ನನ್ನ ಬಳಿಯಲ್ಲೇ ಇದೆ ನೋಡು, ಸತ್ತು ಬಿದ್ದಿದೆ. ಹಾಗೆಂದುಕೊಂಡು ನನ್ನ ಬಾಣವೇ ಅದಕ್ಕೆ ತಾಗಿ ಸತ್ತದ್ದು.
0: ನಿನ್ನ ಬಾಣದಿಂದ ತಾಗಿ ಸತ್ತದ್ದು ಅಂತ ನೀನ್ ಹೇಳುವುದು, ಅದು ನೀನು ಬಾಣ ಪ್ರಯೋಗ ಮಾಡುವ ಅಗತ್ಯವೇ ಇರಲಿಲ್ಲ. ನನ್ನ ಬಾಣದಿಂದ ಸತ್ತದ್ದು, ನಾನು ಅದನ್ನು ಕೊಂಡು ಹೋಗುವ.
1: ಹೇಳುವುದಾಜ ಎಲ್ಲವ ಶಬರ.

0: ಸಾರು ಕೇಳಿಕ್ಕೆ ಮನದಲ್ಲಿ ಬೆಳಗ್ಗೆ ನಿನಗೆ ಏಕೆ ಸಾರು ಕೇಳಿಕ್ಕೆ ಮನದಲ್ಲಿ
1: ಏನು ನಾನು ಪ್ರಯೋಗಿಸಿದ ಬಾಣದಲ್ಲಿ ಈ ವರಾಹ ಧರೆಗುರುಳಿ ಬಿದ್ದಿದೆ. ನನ್ನ ತಪಕ್ಕೆ ವಿಘ್ನ ಉಂಟು ಮಾಡುವುದರಿಂದ ಆ ಹಂದಿಯನ್ನ ಹೊಡೆದುರುಳಿಸಿದ್ದೇನೆ. ಇದನ್ನು ಪ್ರಶ್ನಿಸುವುದಕ್ಕೆ ಬಂದರೆ ನಿನ್ನನ್ನು ಬಿಡುತ್ತೇನೆ ಹೇಳು. ಕಾದುವ ಛಲ ನಿನ್ನಲ್ಲಿದೆ ಎಂದಾದರೆ ನೀನು ತಲೆಯನ್ನೇ ಕಳೆದುಕೊಳ್ಳಬೇಕಾದೀತು. ಎಚ್ಚರ
2: ಲಾಲಿಸ ಲಾಲಿಸು.

0: ನಿನ್ನ ತಪಸ್ಸನ್ನು ಬಿಡುವ ಆಲೋಚನೆ, ನಮ್ಮಲ್ಲಿ ಯುದ್ಧ ಮಾಡುವ ಆಲೋಚನೆ, ಏನು ಅಂತ ನನಗೂ ಅರ್ಥ ಆಗುವುದಿಲ್ಲ. ನಿನ್ನ ತಪಸ್ಸೇ ನಿಜವಾಗಿಯೂ ನಿನಗೆ ಕ್ಷೇಮಕರವಾದ್ದು ಅಂತಾದ್ರೆ ಯಾವುದೇ ಮೃಗವನ್ನು ನೀನು ಕೊಲ್ಲುವುದಕ್ಕೆ ಬರಬಾರದಿತ್ತು. ನೀನು ಇಷ್ಟು ಮಾಡಿ ನಮ್ಮಲ್ಲಿ ಕೆಚ್ಚದೆಯಿಂದ ವರ್ತನೆ ತೋರಿಸ್ತಿಂತಾದ್ರೆ ನಾವೇನು ಸುಮ್ಮಗೆ ನಿಲ್ಲುವವರಲ್ಲ. ನಿನ್ನ ಆಳ್ತನವನ್ನು ನಮ್ಮಲ್ಲಿ ತೋರಿಸುವುದಕ್ಕೆ ಬಂದ್ರೆ ಹಂದಿಗೆ ಬಾಣ ಹೊಡೆದ ಹಾಗೆ ಬಾಣ ಹೊಡೆದೇನು? ಎಚ್ಚರ ಎಚ್ಚರ,
1: ಮರೆಯಲ್ಲಿದ್ದುಕೊಂಡು ಹುಲ್ಲು ಮರಿಗಳನ್ನು ಬೇಟೆಯಾಡುವ ಕೆಲ ಬೇಡ. ಯಾರು ಹಂದಿಯನ್ನು ಕೊಂದದೆಂದು ನಮ್ಮ ಯುದ್ಧದ ಮೂಲಕ ತೀರ್ಮಾನ.

0: ಹೇಗಾಯ್ತು ನೋಡು? ಬಾಣವನ್ನು ಕತ್ತರಿಸಿ ಹಾಕಿದೆ.
1: ವಿವಿಧ ಮಂತ್ರಾಸ್ತ್ರಗಳು ನನ್ನಲ್ಲಿದೆ, ಕ್ಷಣದಲ್ಲ ಪ್ರಯೋಗಿಸ್ತೇನೆ.
0: ನಿನ್ನ ಮಂತ್ರಾಸ್ತ್ರಗಳೆಲ್ಲ ಎಲ್ಲೋದು ಪೂರ್ಣ ನಿಷ್ಪ್ರಯೋಜಕ.
1: ಅಕ್ಷಯಾಸ್ತ್ರಗಳು ನನ್ನಲ್ಲಿದೆ, ಅದನ್ನು ಪ್ರಯೋಗಿಸ್ತೇನೆ. ತಡೆದು
0: ಎಲ್ಲವನ್ನು ನುಂಗಿದವ ನಾನು.
1: ನನ್ನಲ್ಲಿ ಧನುಸಿರುವ ಹೇಳು, ನನ್ನ ಧನುಸಿನಿಂದ ಹೊಡೆಯುತ್ತೇನೆ.
0: ಎತ್ತಿದ್ದು ಮಾತ್ರ, ಕಿತ್ತುಕೊಂಡವ ನಾನು. ಇನ್ನೇನು ಮಾಡ್ತಿ?
1: ಕಟಾರಿ ನನ್ನಲ್ಲಿದೆ, ಈ ಕಟಾರಿಯಿಂದ ನಿನ್ನ ಶಿರ ತುಂಡಾದೀತು.
0: ಕಟಾರಿ ಈಗ ಅದ ಸೊಂಟಕ್ಕೆ ಬಂತು.
1: ಏನು ಇಲ್ಲ ಅಂತ ಭಾವಿಸಬೇಡ. ನನ್ನಲ್ಲಿರುವ ಸುತ್ತಮುತ್ತಲಿರುವುದು ಸಾಕು. ಮರದ ಕೊಂಬೆ ಇದೆ, ಈ ಕೊಂಬೆಯನ್ನು ಈ ಕ್ಷಣದಲ್ಲೇ ನಿನ್ನ ತಲೆಗೆ ಬಡೆಯು. ಚಂದವನ್ನು ನೋಡು,
0: ಎತ್ತಿದ್ದು ಮಾತ್ರ ನೀನು, ಹಿಡ್ಕೊಂಡದ್ದು ನಾನು,
1: ಎಲ್ಲ ನಿನ್ನಲ್ಲಿದೆ.
0: ಈಗ ನೋಡು, ಶಸ್ತ್ರ ಪೂರ್ಣ ಹೋಯ್ತು, ನಿನ್ನ ಬಲ ಯಾವುದೂ ಇಲ್ಲ. ನಿನಗೆ ಕಟ್ಟೆಯ ಬಲ ಉಂಟು ಅಂತಾದ್ರೆ ನೀನು ಇನ್ನು ಬರಬೇಕಾದ್ದು ಮಲ್ಲ ಯುದ್ಧಕ್ಕೆ.
1: ನನ್ನಲ್ಲಿದೆ ಮುಷ್ಟಿಯ ಸಾಮರ್ಥ್ಯ.
0: ಮಲ್ಲ ಯುದ್ಧಕ್ಕೆ ಬರ್ತೀಯ ನೀನು?
1: ಖಂಡಿತವಾಗಿ.
0: ತರುಣಿ ನೋಡು,
2: ತರುಣಿ

0: ವಲ್ಲಭ,
1: ನಿಜವಾಗಿಯೂ ನಾವು ಪರೀಕ್ಷೆ ಮಾಡುತ್ತಾ ಮಾಡುತ್ತಾ ಸಂತೋಷ ಪಡುವ ಹಾಗಾಗಿದೆ. ಅರ್ಜುನ ಪ್ರಶಸ್ತಿ ಈ ಹೊತ್ತು ನಾವು ಕೊಡಲೇಬೇಕು ಅಂತ ಕಾಣ್ತಾ ಉಂಟು. ಎಷ್ಟೋ ಕಾಲದಿಂದ ತಪಸ್ಸನ್ನು ಮಾಡುತ್ತಾ ಬಳಲಿದವ, ಆ ಬಳಲಿಕೆ ಲವಲೇಶವೂ ಇಲ್ಲ ಎನ್ನುವುದನ್ನು ಸೆಣಸುವಿಕೆಯಲ್ಲಿ ತೋರಿಸ್ತಾ ಇದ್ದಾನೆ. ಅವನದ್ದಾದಂತಹ ಎಲ್ಲವನ್ನು ಕಳಕೊಂಡರೂ ರಟ್ಟೆ ಬಲವನ್ನೇ ಪ್ರಧಾನವಾಗಿ ಮುಂದೆ ಇಟ್ಟು ಬರ್ತಾನೆ ಅಂತಾದ್ರೆ ನಾವು ಅದನ್ನು ಮೆಚ್ಚಬೇಕು. ಪರೀಕ್ಷಿಸುವುದಕ್ಕೆ ಸ್ವಲ್ಪ ಉಂಟು ಅಂತ ಆಯ್ತು.
0: ಪ್ರಶಸ್ತಿ ಪ್ರದಾನಕ್ಕೆ ಪೂರ್ವವಾಗಿ ನಟನ ವಿಚಾರದ ನಟಶೇಖರ ಎಂಬುದನ್ನು ತಾವು ಸಿದ್ಧಪಡಿಸಿದ್ದೀವಿ.
1: ಮೇಲಾಗಿ ನಿನ್ನನ್ನು ಕರ್ಕೊಂಡು ಬಂದದ್ದು ಯಾಕೆ? ಅರ್ಜುನನನ್ನೊಮ್ಮೆ ಪೂರ್ಣ ನೋಡಬೇಕು ಅಂತ ನೀನು ನನ್ನಲ್ಲಿ ಹೇಳಿದ್ದಿ. ಪೂರ್ಣ ನೋಡಬೇಕು ಅಂತ ಆದ್ರೆ ಈಗ ನಾವು ಅವನನ್ನು ಎದುರು ಭಾಗದಲ್ಲಿ ಮಾತ್ರ ಕಾಣುತ್ತಾ ಇದ್ದೇವೆ. ಅವನ ಬೆನ್ನು ನಿನಗೊಮ್ಮೆ ತೋರಿಸಬೇಕು ಅಂತ ಉಂಟು ನನಗೆ. ಹಾಗಾಗಿ ನಿನ್ನನ್ನು ಎಚ್ಚರಿಸಿದ್ದು ನೀನು ಅವನನ್ನು ನೋಡಕ್ಕಾಗಿ. ನೋಡ್ತಾ ಇರುವ ಹಾಗೆ ಏನು ಮಾಡ್ತೇನೆ ಅಂತ ಕಣ್ಣಾರೆ ತೋರಿಸ್ತೇನೆ. ಬಾ ಮುಂದೆ ಬಾ.
2: ಸೋಲವಾಡಿ. ಅಯ್ಯೋ ಶಿವನೇ.

ಹಲವು ವಿಧದಲ್ಲಿ ಬಾಣ ಪ್ರಯೋಗವನ್ನು ಮಾಡಿ ಆ ಶಬರನೊಂದಿಗೆ ಯುದ್ಧ ಮಾಡಿದೆ. ವಿಧ ವಿಧವಾದ ಮಂತ್ರಾಸ್ತ್ರಗಳು ನಿಷ್ಫಲವಾಯಿತು. ಅಕ್ಷಯಾಸ್ತ್ರಗಳನ್ನು ಪ್ರಯೋಗಿಸಿದೆ, ವ್ಯರ್ಥವಾಗಿ ಹೋಯಿತಲ್ಲ. ಕೊನೆಯದಾಗಿ ಮುಷ್ಟಿ ಯುದ್ಧದಲ್ಲಿ ಮುಂದುವರಿದಾಗ ಆತನ ಪದಹತಿಯಿಂದ ರಕ್ತ ಕಾರುವಂತಾಯಿತಲ್ಲ. ಶಿವನೇ, ಬಾಯಿಯಿಂದಲೇ ಬಿಸಿ ರಕ್ತ ಚಿಮ್ಮುತ್ತಿದೆ, ಏನು ಮಾಡಲಿ? ಅಕಟ, ನನ್ನಿಂದ ಏನು ತಪ್ಪಾಯಿತು? ನಾನು ಬಂದ ಕ್ರಿಯ ಕೆಟ್ಟು ಹೋಯಿತು. ಯಾವ ಮಹಾದೇವರನ್ನು ಕುರಿತು ತಪಸ್ಸು ಮಾಡುತ್ತಿದ್ದೇನೋ ಆ ಸದಾಶಿವನನ್ನು ಧ್ಯಾನ ಮಾಡದೆ ಪ್ರಾರ್ಥನೆ ಮಾಡದೆ ಈ ಕಿರಾತನಲ್ಲಿ ಸೆಣಸಾಟಕ್ಕೆ ಹೊರಟುದು ನನ್ನ ಅಪರಾಧವೇ ಸರಿ. ನಾನು ಶಿವನನ್ನು ಪುನಃ ಮೆಚ್ಚಿಸಿ ಯುದ್ಧಕ್ಕೆ ಸಿದ್ಧನಾಗಬೇಕಾಗಿದೆ. ಅದಕ್ಕಾಗಿ

0: ಪೂಜಾರ್ಚರಣೆಯೊಂದಿಗೆ ವಿಧ ವಿಧವಾದ ಪತ್ರ ಹಾಗೂ ಪುಷ್ಪಗಳನ್ನು ಸೇರಿಸಿ ಶಿವನ ಅರ್ಚನೆಗೆ ತೊಡಗುತ್ತೇನಂತೆ. ಶಿವನೇ, ಶಂಕರನೇ, ಜಯ ಜಯ ಜಯ ಜಯ. ಹಾ, ಏನಿದು? ಲಿಂಗಕ್ಕೆ ಇರಿಸಿದ ಪುಷ್ಪಗಳು ಕಿರಾತನ ತಲೆಯಲ್ಲಿದೆಯಲ್ಲ. ಹೌದು, ಏನೋ ಕಪಟವಿದೆ. ಇನ್ನೊಮ್ಮೆ ಪೂಜಿಸುತ್ತೇನಂತೆ. ಪೂಜಿಸಿದಾಗಲೂ ಕೂಡ ಏನು ಕಾಣುತ್ತಿದ್ದೇನೆ? ನಾನು ಲಿಂಗಕ್ಕಿರಿಸಿದಂತಹ ಪುಷ್ಪಗಳೆಲ್ಲವೂ ಇವನ ತಲೆಯಲ್ಲಿ ರಾರಾಜಿಸುತ್ತಿವೆ. ಶಿವನೇ, ಈ ಶಬರನೇ ಶಂಕರನೆಂದು ತಿಳಿಯದೆ ಮೂರ್ಖನಾದೆನೆ. ಓ ಸ್ವಾಮಿ ಶಿವನೇ, ಅನ್ಯತಾಶ್ರಮ ನಾಸ್ತಿ, ತ್ವಮೇವ ಶರಣಂ ಮಮ. ಶಿವ ಶಿವ, ದೇವರೇ, ಮಹಾಪರಾಧವಾಯಿತು, ಕ್ಷಮಿಸಬೇಕು. ಸಾಷ್ಟಾಗ ಪ್ರಣಾಮಗೈದಿದ್ದೇನೆ. ಉದ್ಧರಿಸು ದೇವ, ಉದ್ಧರಿಸು.
1: ಮಗನೇ, ಬೆಚ್ಚಿದೆಯಾ?

0: ಅರ್ಜುನ
1: ದೇವ,
0: ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ
1: ಧನ್ಯ ಸ್ವಾಮಿ. ನಾನು
0: ಕೇವಲ ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ನಾವೆಲ್ಲ ಈ ವೇಷದಿಂದ ಬರಬೇಕಾಗಿ ಬಂತು.
1: ಓಹೋ,
0: ನೀನು ಎಷ್ಟಲ್ಲಿ ಕಾಠಿಣ್ಯವನ್ನು ಪ್ರದರ್ಶನ ಮಾಡ್ತಿ ಎನ್ನುವುದು ನನಗೂ ತಿಳಿಯಬೇಕಾಗಿತ್ತು.
1: ತಪಸ್ಸಿನ ಗಂಭೀರತೆ.
0: ಹೌದು, ಬೇರೆ ಬೇರೆ ರೀತಿಯಲ್ಲಿ ಯುದ್ಧವನ್ನು ಮಾಡಿ ನಿನ್ನದಾದಂತಹ ಪರಾಕ್ರಮವನ್ನು ಪರೀಕ್ಷಿಸಿ ನಿನ್ನ ಅಂತಃಶಕ್ತಿಯನ್ನು ತಿಳಿದ ನಾನು ಎಲ್ಲ ರೀತಿಯಲ್ಲಿಯೂ ನಿನಗೆ ಮೆಚ್ಚಿದವನೇ.
1: ಸಂತೋಷ.
0: ಹಾಗಾಗಿ ಹೆದರಬೇಕಲ್ಲ, ಬೆದರಬೇಕಾದಿಲ್ಲ. ನೀನು ಮಾಡಿದಂತಹ ಪೂಜೆ ಕೇವಲ ನನಗಾಗಿಯೇ ಎನ್ನುವುದನ್ನು ನಿನಗೆ ತೋರಿಸುವುದಕ್ಕೆ ನಿನ್ನ ಸಮ್ಮುಖದಲ್ಲಿ ನನ್ನ ಶಿರದಲ್ಲಿ ಆ ಪುಷ್ಪವನ್ನು ನಾನು ಧರಿಸಿಕೊಂಡೆ. ಹಾಗಾಗಿ ಚಿಂತಿಸಬೇಡ, ನನ್ನ ಭಕ್ತನೂ ಹೌದು, ಬೇಕಾದನ್ನು ಕೊಡುವವನು ಹೌದು. ನಿನ್ನ ಮನಸ್ಸಿಗೆ ಏನುಂಟು, ನಿನ್ನ ಬಯಕೆ ಏನುಂಟು ಅದನ್ನು ಕೇಳಿಕೋ.
1: ಶರಣನೆಂಬ ಪ್ರೇಮ ನಿನಗಿದೆ ತಾನೇ?
0: ಓಹೋ,
2: ಶರಣನೆ

0: ಮಗನೆ,
1: ಸಾಷ್ಟಾಂಗವಾಗಿ ನಿನ್ನ ಪಾದಮೂಲದಲ್ಲಿ ಬಿದ್ದಿದ್ದೇನೆ. ಉತ್ತರಿಸು, ನಾನು ನಿನ್ನ ಶರಣನು ಎನ್ನುವಂತಹ ಆ ಧನ್ಯತೆ ನಿನಗಿದೆ ಎಂದಾದರೆ ನಾನು ಕೇಳುವ ಮಾತುಗಳನ್ನ ಆಲಿಸಬೇಕು.
0: ಏನು?
1: ಕಠಿಣವಾದ ತಪಸ್ಸಿನಿಂದ ನಿನ್ನನ್ನು ಪ್ರತ್ಯಕ್ಷೀಕರಿಸಿದ ನಾನೇ ಧನ್ಯನಾಗಿದ್ದೇನೆ.
0: ಸರಿ,
1: ಆ ಮೂಲಕ ಪುಳಕಿತಾನಂದ ಗಾತ್ರನಾಗಿದ್ದೇನೆ ದೇವ.
0: ಆಗಲಿ
1: ಶಿವನೇ, ನಿನ್ ಪರಿಶುದ್ಧನಾಗಿ ಬಂದಿದ್ದೇನೆ.
0: ಒಳ್ಳೆಯದು.
1: ಭಕ್ತನಾದ ನನ್ನ ಮೇಲೆ ಪ್ರೀತಿ ಇಟ್ಟು ನಿನ್ನಲ್ಲಿರುವ ಅಮೋಘವಾದ ಪಾಶುಪತ ಎನ್ನುವಂತಹ ದಿವ್ಯ ಹರವೇನಿದೆ ಅದನ್ನು ಪ್ರಸಾದ ರೂಪದಲ್ಲಿ ಕರುಣಿಸುವೆಯಾ ದೇವರೇ. ನನ್ನನ್ನು ಅನುಗ್ರಹಿಸು, ಅನುಗ್ರಹಿಸು.
0: ಇಷ್ಟು ವಿನೀತನಾಗಿ ಕೇಳುತ್ತಿದ್ದೇನು, ಆದ್ರೆ ಅಷ್ಟು ವಿನೀತನಾಗಿ ಕೇಳಬೇಕಾದ ಅಗತ್ಯವೇ ಇಲ್ಲ.
1: ನೀನಾಗಿಯೇ ಕೊಡುತ್ತೆ.
0: ನಿನ್ನ ಹಿನ್ನೆಲೆ ಏನು ಅಂತ ನಿನಗೆ ಗೊತ್ತಿಲ್ಲ.
1: ಏನು
0: ತರುಣ?

0: ಅರ್ಜುನ,
1: ಪೂರ್ವದಲ್ಲಿ ನೀನು ನರನಾಗಿದ್ದವ, ನಿನ್ನ ಭಾವನಾದ ದೇವನಾದ ಕೃಷ್ಣನು ನಾರಾಯಣನಾಗಿದ್ದವನು.
2: ಓಹು,
1: ನೀವು ನನ್ನ ಸಖರು. ಹಾಗಾಗಿ ಈ ಹೊತ್ತು ನೀನು ಅಷ್ಟು ವಿನೀತನಾಗಿ ಕೇಳಬೇಕಾದ ಪ್ರಮೇಯವೇ ಇಲ್ಲ,
2: ಅಗತ್ಯವೇ ಇಲ್ಲವೇ.
1: ಕೇವಲ ನಿನ್ನನ್ನು ಪರೀಕ್ಷಿಸಿ ನಿನಗೆ ಬೇಕಾದುದನ್ನು ಕೊಡಬೇಕಾದಂತಹ ಹಣದಲ್ಲಿರುವವ ನಾನು.
2: ಓಹು,
1: ಹಾಗಾಗಿ ಬಂದಿದ್ದೇನೆ, ನಿನಗೆ ಬೇಕಾದನ್ನೆಲ್ಲ ಕೊಡ್ತೇನೆ, ಪಡ್ಕೊಳ್ಬೇಕು. ಆದರೆ ದುರುಪಯೋಗ ಮಾತ್ರ ಯಾವ ಕಾಲಕ್ಕೂ ಸಲ್ಲದು, ನಿನಗದು ಎಚ್ಚರ.
2: ನಿನ್ನ ಅನುಗ್ರಹವನ್ನು ಸ್ವೀಕರಿಸುತ್ತೇನೆ.
1: ಮಾತ್ರವಲ್ಲ, ನಾವೆಲ್ಲವರು ಬಂದದ್ದು ಯಾಕೆ?
2: ಯಾಕೆ?
1: ನನ್ನ ಮಡದಿಯಾದಂತಹ ದೇವಿ ಪಾರ್ವತಿಯು ನಿನಗೆ ಕೊಡುವುದಕ್ಕಿದ್ದಾಳೆ.
2: ಓಹೋ,
1: ಮಕ್ಕಳಾದಂತಹ ಗಜವದನ, ಆಮೇಲೆ ಷಣ್ಮುಖ, ಅವರು ನಿನಗೆ ಬೇಕು ಬೇಕಾದನ್ನು ಕೊಡುವುದಕ್ಕಿದ್ದಾರೆ. ನೀನು ವಿನೀತನಾಗಿ ದೇವಿ ಪ್ರಾರ್ಥಿಸಿಕೋ, ಅವಳು ಕೊಡುವುದನ್ನು ಸ್ವೀಕರಿಸಿ.
2: ಜಗನ್ಮಾತೆ, ನಿನ್ನ ಚರಣಕ್ಕೆ ಆರತನಾಗಿದ್ದೇನೆ, ಅಮ್ಮ ಕಾಪಾಡಮ್ಮ.

0: ಪೂರ್ವಕವಾದಂತಹ ಭಕ್ತಿಯಿಂದ ಉಮಾ ಮಹೇಶ್ವರರನ್ನು ಪೂಜಿಸಿದಂತಹ ನಿನ್ನನ್ನು, ನಿನ್ನ ಭಕ್ತಿಯನ್ನು ಕಂಡು ಕೌಂತೇಯನಾದಂತಹ ನಿನ್ನ ಮುಂದೆ ಪ್ರೀತಿಯಿಂದ ಒಂದೊಮ್ಮೆ ಮಾತನಾಡಬೇಕು, ಪ್ರೇಮದಿಂದ ನಿನ್ನನ್ನು ಸನಿಹಕ್ಕೆ ಕರೆಯಬೇಕು.
1: ಪಾದಮೂಲದಲ್ಲೇ ನಮಸ್ಕರಿಸುತ್ತಿದ್ದೇನೆ ಅಮ್ಮ.
0: ಮೇಯಿದ್ದೇನೆ ಮಗನೇ, ಮಗನೇ, ನಿನ್ನ ಅಪೇಕ್ಷೆಯಂತೆ ನಿನಗೆ ಕರೆ.

0: ಮಗನೇ ಪಾರ್ಥ.
1: ಓ ಲೋಕಮಾತೆ,
0: ಲೀಲಂ ಅರ್ಥಂಗಮಯ ರೇತಿ ಲಿಂಗಂ ಎಂಬಂತೆ ನೀನು ಆ ಮಳಲಿಂಗವನ್ನು ಮಾಡಿ ಅದಕ್ಕೆ ಭಕ್ತಿಯಿಂದ ಪುಷ್ಪಗಳನ್ನು ಅರ್ಪಿಸಿದಾಗ ಹೇಗೆ ಪೂಜ್ಯರಾದಂತಹ ಇವರ ಶಿರದ ಮೇಲೆ ಅದು ಬಿತ್ತು, ಅದೇ ಪ್ರಕಾರವಾಗಿ ನನ್ನ ಸನಿಹಕ್ಕೂ ಬಂತು. ಈ ಎಲ್ಲ ನಿನ್ನ ಭಕ್ತಿಯಿಂದ ಮೆಚ್ಚಿ ನಿನಗೆ ಯಾವ ಪಾಶುಪಥವನ್ನು ಅವರು ಕೊಟ್ಟರು ಅದಕ್ಕೆ ಇನ್ನಷ್ಟು ಪುಷ್ಟಿ ನೀಡುವ ರೀತಿಯಲ್ಲಿ ಕರೆದು ಕರುಣದಳು ಇದು ಮುಂದೆ ಪ್ರಕಾಶಿಸಬಲ್ಲ ರೀತಿಯಲ್ಲಿ ದಿವ್ಯವಾದಂತಹ ಅಂಜನಾಸ್ತ್ರವನ್ನು ಕೊಡ್ತಾ ಇದ್ದೇನೆ.
1: ಪಾಶುಪತಕ್ಕೆ ಬಳುವಣಿಯಾಗಿ ಅಂಜನವೇ ಅಮ್ಮ, ಸಾರ್ಥಕವಾಯಿತು ಸಾರ್ಥಕವಾಯಿತು. ತಾಯೇ ಕೃತಾರ್ಥನಾದಿ, ನೀವು ಅಸ್ತ್ರವನ್ನು ಅನುಗ್ರಹಿಸಿದಂತೆ ಗಣಪ ಹಾಗೂ ಷಣ್ಮುಖ ಇವರೂ ಕೂಡ ನನಗೆ ಅಸ್ತ್ರವನ್ನು ನೀಡಿ ಹರಸಿದ್ರಮ್ಮ. ಈ ಮೂಲಕ ಅಸ್ತ್ರಗಳನ್ನು ಪಡೆದು ಸಂತುಷ್ಟಿಯನ್ನು ಹೊಂದಿದ್ದೇನೆ ನಾನು.
0: ಉಮಾ ಮಹೇಶ್ವರರು ಜಗತ್ತಿನ ಕಲ್ಯಾಣಕಾರರು, ನಿನ್ನ ಧನುರ್ವಿದ್ಯಾ ಪ್ರಾವೀಣ್ಯತೆ ಇನ್ನಷ್ಟು ಪ್ರಕಾಶಗೊಳ್ಳಲಿ ಎಂಬುದಾಗಿ.

ಇದುವರೆಗೆ ಕಿರಾತಾರ್ಜುನ ಯಕ್ಷಗಾನ ತಾಳಮದಳಿ ಕೇಳಿದಿರಿ. ನಡೆಸಿಕೊಟ್ಟವರು ಚಣಿಲ ಸುಬ್ರಹ್ಮಣ್ಯ ಭಟ್ ಮತ್ತು ಬಳಗ ಕೋಡಪದವು. ಹಿಮ್ಮೇಳದಲ್ಲಿ ಭಾಗವತರು ದುರ್ಗಾ ಪರಮೇಶ್ವರಿ ಕುಕ್ಕಿಲ ಚೆಂಡೆ ದಿವಾಣ ಶಂಕರ ಭಟ್ ಮದ್ದೆ ತೆಂಕಬೈಲು ಗೋಪಾಲಕೃಷ್ಣ ಭಟ್ ಶ್ರುತಿ ಹರೀಶ್ ಶೇಡಿಗುರಿ. ಪಾತ್ರ ಪರಿಚಯ ಅರ್ಜುನ ಚಣಿಲ ಸುಬ್ರಹ್ಮಣ್ಯ ಭಟ್ ದೇವೇಂದ್ರ ಪಶುಪತಿ ಶಾಸ್ತ್ರಿ ಶಿರಂಕಲ್ಲು ಕಿರಾತ ಮತ್ತು ಈಶ್ವರ ಪಕಳಕುಂಜ ಶ್ಯಾಮ ಭಟ್ ಪಾರ್ವತಿ ಎಲ್ ಎನ್ ಭಟ್ ಮಳಿ.

0: ನಮ್ಮ ಜೊತೆಗೆ ಡಾಕ್ಟರ್ ಅಪ್ರಮೇಯ ಅವರು ಇದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹರಕೆರೆ ಶುಭೈಲಿ ನವಜಾತ ಶಿಶು ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್.
1: ನಮಸ್ಕಾರ
0: ಡಾಕ್ಟರ್. ಇವತ್ತು ನಮ್ಮ ಕೇಳುಗರಿಗೆ ಈ ನವಜಾತ ಶಿಶುಗಳ ಪಾಲನೆ ಮತ್ತು ಪೋಷಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ವಿವರವಾಗಿ ತಿಳಿಸಿಕೊಡಬೇಕು. ಈಗ ಮೊಟ್ಟ ಮೊದಲನೇದಾಗಿ ಈ ನವಜಾತ ಶಿಶು ಅಂತಂದ್ರೆ ಯಾರನ್ನ ಕರಿಬಹುದು, ಯಾವ ಏಜ್ ಗ್ರೂಪ್ ಅವರನ್ನ ಕರಿಬಹುದು ಅನ್ನೋದು ಮೊದಲನೇ ಪ್ರಶ್ನೆ.
1: ನವಜಾತ ಶಿಶುಗಳು ಅಂದ್ರೆ ಹುಟ್ಟಿದ ನಂತರದಿಂದ ಒಂದು ತಿಂಗಳ ಒಳಗೆ ಅವಧಿಯಲ್ಲಿ ಇರೋ ಮಕ್ಕಳನ್ನು ನಾವು ನವಜಾತ ಶಿಶುಗಳು ಅಂತ ಕರಿತೀವಿ. ಸೊ ಈ ನವಜಾತ ಶಿಶುಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ಕುಟುಂಬಕ್ಕೆ ಆಸ್ತಿ ಅಂತ ಹೇಳ್ಬೋದು. ಯಾವ್ದೇ ಒಂದು ಮಗು ಹುಟ್ಟಿದೆ ಅಂದ್ರೆ ಅದು ಕುಟುಂಬದ ಆಸ್ತಿ ಅಂತ. ಕುಟುಂಬದ ಆಸ್ತಿ ಅಲ್ಲದೆ ಅದು ದೇಶಕ್ಕೂ ಆಸ್ತಿ. ಹೇಗಪ್ಪ ದೇಶದ ಆಸ್ತಿ ಅಂದ್ರೆ ನಮ್ಗೆ ಹೇಗೆ ನಮಗೊಂದು ಹೆಲ್ತ್ ಅಂತ ಇರುತ್ತಲ್ವಾ, ಹಾಗೆ ದೇಶಕ್ಕೂ ಒಂದು ಹೆಲ್ತ್ ಅಂತ ಇರುತ್ತೆ. ಅದನ್ನ ಇಂಡಿಕೇಟರ್ ಆಗಿ ನಾವೇನ್ ಹೇಳ್ತೀವಿ, ಇನ್ಫೆಂಟ್ ಮಾರ್ಟರ್ ರೇಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ವರ್ಷದ ಒಳಗಿನ ಎಷ್ಟು ಮಕ್ಕಳು ತೀರ್ಕೊಳ್ತಾರಲ್ಲ ಅಷ್ಟು ದೇಶದ ಹೆಲ್ತ್ ಬ್ಯಾಡ್ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು 1,000 ಮಕ್ಕಳು ತಗೊಂಡ್ರೆ ಅಲ್ಲಿ 35 41 ವರ್ಷದ ಅವಧಿ ಒಳಗಿನ ಮಕ್ಕಳು ತೀರ್ಕೊಳ್ತಾ ಇದ್ದಾರೆ. ಅದರಲ್ಲಿ 75% ಅಂದ್ರೆ 25-30 ಮಕ್ಕಳು ಏನಿದ್ದಾರೆ ಒಂದು ವರ್ಷದ ಕೆಳಗಡೆ, ಅದು ನವಜಾತ ಶಿಶುಗಳಾಗಿರ್ತವೆ. ಹಾಗಾಗಿ ನವಜಾತ ಶಿಶುಗಳ ಪಾಲನೆ ಪೋಷಣೆ ಅತ್ಯಂತ ಮಹತ್ವದ್ದು. ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಅವಿಭಕ್ತ ಕುಟುಂಬಗಳು, ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ತುಂಬಾ ಜನಗಳು ಇರ್ತಿದ್ರು, ಅವರೆಲ್ಲ ಮಕ್ಕಳನ್ನ ನೋಡ್ಕೊಂಡ್ಬಿಡ್ತಾರೆ. ಹೇಗಪ್ಪ ಮಗು ಹುಟ್ಟಿದೊಂದಿಗೆ ತಾಯಿನೂ ಹುಡ್ತಾಳೆ, ತಾಯಿತನ ಅನ್ನೋದು ಸ್ಟಾರ್ಟ್ ಆಗದೆ ಮಗು ಹುಟ್ಟಿದ ನಂತರನೇ ಅಲ್ವಾ. ಈಗ ಏನಾಗ್ತಿತ್ತು, ಮುಂಚೆ ಅವಿಭಕ್ತ ಕುಟುಂಬಗಳು ಇರ್ತಿದ್ರು, ಯಾವುದೇ ಪುಸ್ತಕ ಓದಿ ಕಲಿಯುವಂಥದ್ದಲ್ಲ, ಅದು ಅನುಭವದಿಂದಲೇ ಬರಬೇಕಿತ್ತು. ಹಿಂದೆ ಅವ್ರ ತಂದೆ ತಾಯಿ ಆಗಿರ್ಬೋದು ಅವರೆಲ್ಲ ಹೆಲ್ಪ್ ಮಾಡಕ್ಕೆ ಇದ್ರು. ಆದ್ರೆ ಈಗ ಏನಾಗ್ತಾ ಇದೆ, ಎಲ್ಲ ವರ್ಕಿಂಗ್ ಪೇರೆಂಟ್ಸ್ ವರ್ಕಿಂಗ್ ಮದರ್ಸ್, ಹಾಗಾಗಿ ಏನಾಗ್ತಿದೆ ಅಂತ ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗಪ್ಪ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಆ ಎಲ್ಲ ವಿಚಾರಗಳನ್ನ ನಾವು ತಗೊಂಡಾಗ ನವಜಾತ ಶಿಶುಗಳ ಪಾಲನೆ ಪೋಷಣೆ ಅತ್ಯಂತ ಮಹತ್ವದ್ದು ಅಂತ ಹೇಳ್ತೀನಿ ನಾನು.
0: ತುಂಬಾ ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ ಡಾಕ್ಟರ್ ಅಪ್ರಮೇಯ ಅವರೇ. ಈಗ ನವಜಾತ ಶಿಶುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಾವೇನು ಹೇಳ್ತಾ ಇದ್ರಿ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಬಗ್ಗೆ ಜನರಲ್ಲಿ ಅಷ್ಟಾಗಿ ಅರಿವಿಲ್ಲ. ಯಾಕಂತಂದ್ರೆ ಯಾಕೆ ಆಗ್ತಾ ಇದೆ ಅನ್ನೋದೇ ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಸೊ ಇದನ್ನ ನಾವು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಡಿಸ್ಕಸ್ ಮಾಡೋಣ. ಈಗ ಮೊಟ್ಟ ಮೊದಲನೇದಾಗಿ ಒಬ್ಬ ನವಜಾತ ಶಿಶುವಿನ ಆರೋಗ್ಯ ಕಾಪಾಡುವಲ್ಲಿ ಒಬ್ಬ ತಾಯಿಯ ಪಾತ್ರ ಏನಿರುತ್ತೆ ಅಲ್ಲಿಂದ ಆರಂಭ ಮಾಡೋಣ.
1: ಯೂಶಲಿ ನಮ್ಮ ಪುರಾಣದಲ್ಲಿ ಹೇಳ್ತೀವಿ ತಾಯಿಯೇ ದೇವರು ಅಂತ, ಅದು ಖಂಡಿತ ವೈಜ್ಞಾನಿಕವಾಗಿ ಪ್ರೂವ್ ಆಗ್ಬಿಟ್ಟಿದೆ. ಈಗ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಯಂಗ್ ಅಂಡ್ ಚೈಲ್ಡ್ ಫೀಡಿಂಗ್ ಪ್ರಾಕ್ಟೀಸಸ್ ಅಂತ ಒಂದು ಲೇಟೆಸ್ಟ್ ಸ್ಟಡಿ ಬಂದ್ಬಿಟ್ಟಿದೆ. ಸೊ ಅದ್ರ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವೇನಾಗಿದೀವೋ ಬೌದ್ಧಿಕವಾಗಿರ್ಬೋದು ಶಾರೀರಿಕವಾಗಿ ನಾವೇನಾಗಿರ್ತೀವಲ್ಲ, ಅದು ನಿರ್ಧಾರ ಆಗೋದು 1,000 ದಿನಗಳಲ್ಲಿ ನಮ್ಗೆ ಏನು ಫೀಡ್ ಆಗಿರುತ್ತಲ್ಲ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅಂತ. 1,000 ದಿನಗಳು ಅಂತ ಹೇಳಿದ್ರೆ 2 ವರ್ಷ ಮತ್ತೆ 9 ತಿಂಗಳು ಬರುತ್ತೆ. ಸೊ ಅದೆಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ, 9 ತಿಂಗಳು ತಾಯಿ ಗರ್ಭಿಣಿ ಆದಾಗ ತಾಯಿ ಏನ್ ಆಹಾರ ತಗೋತಾಳೋ, ಆಮೇಲೆ 9 ತಿಂಗಳಾದ್ಮೇಲೆ ಮಗು ಜನನ ಆದ್ಮೇಲೆ ಫಸ್ಟ್ 2 ವರ್ಷ ಮಗುಗೇನ್ ಆಹಾರ ಉಣಿಸ್ತಾಳ ತಾಯಿ, ಅದ್ರ ಮೇಲೆ ಮಗುವಿನ ಶಾರೀರಿಕವಾದ ಮತ್ತು ಬೌದ್ಧಿಕವಾದ ಬೆಳವಣಿಗೆ ನಿರ್ಧಾರಿತ ಆಗಿರುತ್ತೆ. ಇವೆಲ್ಲವನ್ನು ನೋಡಿದಾಗ ತಾಯಿಯ ಪಾತ್ರವೇ ಕ್ರೂಷಿಯಲ್. ಸೊ ಏನಾಗ್ಬಿಡುತ್ತೆ, 2 ವರ್ಷದಲ್ಲಿ ನಮ್ಮ ಬ್ರೈನ್ 80-90% ಬೆಳವಣಿಗೆ ಆಗ್ಬಿಟ್ಟಿರುತ್ತೆ. ಆ 2 ವರ್ಷದ ಅವಧಿಯಲ್ಲಿ

0: ಮಗೆ ಏನು ಹಾಲು ಕೊಡ್ತೀವಲ್ಲ ಅದನ್ನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಎಲ್ಲದಕ್ಕೂ ತಾಯಿಯೇ ಮೂಲ. ಮಗು ಹುಟ್ಟಿದೆ ಅನ್ನೋದು ಮಗು 9 ತಿಂಗಳು ಆದ್ಮೇಲೆ ಹುಟ್ಟಿರೋದಲ್ಲ, ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗು ಬೆಳವಣಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ 9 ತಿಂಗಳು ತಾಯಿ ಗರ್ಭಿಣಿ ಆದಾಗ ತಾಯಿ ಏನು ಆಹಾರ ತಗೊಳ್ತಲ್ಲ ಅದೇ ಮಗುಗೆ ಆಹಾರವಾಗಿ ಹೋಗುತ್ತೆ. ಮಗು ಜನನ ಆದ್ಮೇಲೆ ಮತ್ತೆ 6 ತಿಂಗಳು ಎದೆ ಹಾಲು, ಎದೆ ಹಾಲಾದ್ಮೇಲೆ ಬೇರೆ ಬೇರೆ ಏನೇನು ಆಹಾರ ತಗೋತೀವ, ಫಸ್ಟ್ 2 ಏನೇನು ಕೊಡ್ತೀವಲ್ಲ ಅದ್ರ ಮೇಲೆ ಮಗುವಿನ ಫೈನಲ್ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತೀನಿ.
1: ಈಗ ಡಾಕ್ಟ್ರೆ, ನಾನು ತುಂಬಾ ಕಡೆ ಓದಿದ್ದೀನಿ ಇತ್ತೀಚೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಮಗು ತಾಯಿಯಿಂದ ಬೇರ್ಪಡಿಸಬಾರದು, ಅಂದ್ರೆ ಯಾವ ರೀತಿ ಕಾಂಗಾರು ತನ್ನ ಮಗುವನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿರುತ್ತೆ ಅದೇ ರೀತಿ ಇರಬೇಕು, ಅಂದ್ರೆ ಒಂದು ಬಾಂಧವ್ಯ ಬೆಳೀತಿ, ಮಗುವಿನ ಆರೋಗ್ಯನು ಚೆನ್ನಾಗಿರುತ್ತೆ ಅಂತ ಪಾಶ್ಚಿಮಾತ್ಯ ದೇಶದಲ್ಲಿ ಆ ಕಾನ್ಸೆಪ್ಟ್ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟ್ರೆ?
0: ಖಂಡಿತ, ಮಗುವನ್ನು ಯಾವುದೇ ಕಾರಣಕ್ಕೂ ತಾಯಿಯಿಂದ ಬೇರ್ಪಡಿಸಲೇಬಾರದು. ಯೂಶಲಿ ಏನಾಗುತ್ತೆ, ಮಗು ಹುಟ್ಟಿದ ನಂತರ, ಹುಟ್ಟಿದ ತಕ್ಷಣ ಮಗು ಬಹಳ ಆಕ್ಟಿವ್ ಆಗಿದೆ. ಏನಕ್ಕೆ ಆಕ್ಟಿವ್ ಆಗಿರುತ್ತೆ, ಒಂದು ಡೆಲಿವರಿ ಅನ್ನೋದು ಒಂದು ವೆರಿ ಸ್ಟ್ರೆಸ್ಫುಲ್ ಪ್ರೋಸೆಸ್, ಒತ್ತಡ ಅಂಶದಿಂದ ಕೂತಿರುತ್ತೆ. ಆ ಒತ್ತಡದಿಂದ ಹೊರಗಡೆ ಬಂದ ತಕ್ಷಣ ಮಗು ತುಂಬಾ ಆಕ್ಟಿವ್ ಆಗಿರುತ್ತೆ, ಎಸ್ಪೆಷಲಿ 1-2 ಗಂಟೆ ಮಗು ಹುಟ್ಟಿದ ತಕ್ಷಣ ಬಹಳ ಆಕ್ಟಿವ್ ಆಗಿರುತ್ತೆ. ಆ ಟೈಮಲ್ಲಿ ನಾವೇನ್ ಮಾಡಬೇಕು, ಮಗುಗೆ ತಾಯಿ ಹಾಲು ಕುಡಿಸಲೇಬೇಕಾಗತ್ತೆ. ಆ ಕ್ರೂಷಿಯಲ್ ಟೈಮ್ ನಾವು ಮಿಸ್ ಮಾಡ್ಬಿಟ್ವಿ ಅಂದ್ರೆ ಮಗು ನಿದ್ದೆ ಹೋಗ್ಬಿಡುತ್ತೆ. ಸೊ ಆಮೇಲೆ ನೀವು ಎಚ್ಚರ ಮಾಡಿಸಿದ್ರು ಹೇಳಲ್ಲ. ಸೊ ಆ ಲೆಕ್ಕಕ್ಕೆ ಅಷ್ಟು ಮಗು ಹುಟ್ಟಿದ ನಂತರ ತಾಯಿ ಹಾಲು ಕುಡಿಸೋದು ಬಹಳ ಪ್ರಾಮುಖ್ಯತೆ. ಅವಾಗ ತಾಯಿಗೆ ಹಾಲು ಕುಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ತಾಯಿ ಮತ್ತು ಮಗುವಲ್ಲಿ ಒಂದು ಬಾಂಡೇಜ್ ಡೆವಲಪ್ ಆಗುತ್ತೆ, ಮತ್ತೆ ಅವ ಇಬ್ಬರದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಸ್ಪರ್ಶದಿಂದ ಮಗುವಿನ ಸ್ಕಿನ್ ಟೆಂಪರೇಚರ್ ಚೆನ್ನಾಗಿ ಮೈಂಟೈನ್ ಆಗುತ್ತೆ. ಹುಟ್ಟಿದ ನಂತರ ಅದು 1 ಅವರ್ ಇರುತ್ತಲ್ಲ, ಅವಾಗ ತಾಯಿ ಹಾಲು ಕುಡಿಸಬೇಕು. ಅದಕ್ಕೆ ನಾವು ತಾಯಿ ಮತ್ತು ಮಗುನ ಯಾವುದೇ ಕಾರಣಕ್ಕೂ ಬೇರ್ಪಡಿಸಲೇಬಾರದು.
1: ಕೇಳಿದರೆ ನಮ್ಮತ್ತೆಗೆ ಡಾಕ್ಟರ್ ಅಪ್ರಮೇಯ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ನವಜಾತ ಶಿಶುಗಳ ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೋಗ್ಯದ ಪಾಲನೆ ಪೋಷಣೆ ಕುರಿತಂತೆ ಅವರು ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ತಾವು ಈ ಎದೆ ಹಾಲಿನ ಪ್ರಾಮುಖ್ಯತೆ ಬಗ್ಗೆ ಹೇಳ್ತಾ ಇದ್ರೆ, ಇದನ್ನು ಇನ್ನೂ ಸ್ವಲ್ಪ ನಮ್ಮ ಕೇಳಿಗೆ ವಿವರಿಸಿ.
0: ಈಗ ನೀವು ಎಲ್ಲ ಕಡೆ ಕೇಳ್ತಾ ಇರಬಹುದು ನ್ಯೂಟ್ರಿಷನ್ ನ್ಯೂಟ್ರಿಷನ್ ಅಂತ ಎಲ್ಲ ಕಡೆ ಮಾತಾಡ್ತೀವಿ. ನ್ಯೂಟ್ರಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ಪರಿಪೂರ್ಣ ಆಹಾರ ಅಂತ. ಆ ನ್ಯೂಟ್ರಿಷನ್ ಅನ್ನೋ ವರ್ಡ್ ಬಂದಿರೋದು ಲ್ಯಾಟಿನ್ ವರ್ಡ್ ಇಂದ, ನ್ಯೂಟ್ರಿಕ್ಸ್ ಅಂತ. ನ್ಯೂಟ್ರಿಕಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಟು ಸಕ್ ಎಟ್ ದ ಬ್ರೆಸ್ಟ್, ಅಂದ್ರೆ ತಾನೇ ಎದೆಹಾಲು ಚೀಪೋದು, ಅಂದ್ರೆ ಎದೆಹಾಲಿಗಿಂತ ಪರಿಪೂರ್ಣವಾದ ಆಹಾರ ಬೇರೆ ಏನೂ ಇಲ್ಲ. ನ್ಯೂಟ್ರಿಷನ್ ಅಂದ್ರೆ ಪರಿಪೂರ್ಣ ಆಹಾರ, ಎದೆಹಾಲಿಗೆ ಪರಿಪೂರ್ಣ ಆಹಾರ ಹೇಳ್ತೀವಿ. ಸೊ ನೀವು ಯಾವುದೇ ಆಹಾರ ತಗೊಂಡ್ರೆ ನಿಮ್ ಮೂರ್ ಅಂಶಗಳಿರುತ್ತೆ, ಒಂದು ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಅಂಶ, ಇನ್ನೊಂದು ಪ್ರೋಟೀನ್ ಅಂಶ, ಇನ್ನೊಂದು ಕೊಬ್ಬಿನ ಅಂಶ. ಸೊ ನವಜಾತ ಶಿಶುಗಳು ಅಂದ್ರೆ ಮಗುವಿನ 6 ತಿಂಗಳ ಬೆಳವಣಿಗೆಗೆ ಏನ್ ಬೇಕು, ಎಷ್ಟು ಮಟ್ಟಿಗೆ ಪ್ರೋಟೀನ್ ಬೇಕು, ಎಷ್ಟು ಮಟ್ಟಿಗೆ ಕೊಬ್ಬಿನ ಅಂಶ ಬೇಕು, ಎಷ್ಟು ಮಟ್ಟಿಗೆ ಸಕ್ಕರೆ ಅಂಶ ಬೇಕು, ಅವೆಷ್ಟು ಎದೆ ಹಾಲಿನಲ್ಲಿ ಸಿಕ್ಬಿಡುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಎದೆ ಹಾಲನ್ನು ತುಂಬಾ ಇಂಪಾರ್ಟೆಂಟ್. ಅದಲ್ಲದೆ ತುಂಬಾ ರೋಗಗಳು ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ತಾ ಹೋದ್ರೆ, ಒಂದು ಶ್ವಾಸಕೋಶದ ಸೋಂಕು, ಅತಿಸ್ರಾವ ಭೇದಿ ಅಂತದಲ್ಲಿ ನಾವು ಮಕ್ಕಳನ್ನು ತುಂಬಾ ಜನ ಕಳ್ಕೊತಾ ಇದೀವಿ. ಈ ಎದೆ ಹಾಲು ಉಣಿಸೋದ್ರಿಂದ ಅದು ಶ್ವಾಸಕೋಶ ಸೋಂಕು ಆಗಿರ್ಬೋದು, ಅತಿಸ್ರಾವ ಭೇದಿ ಆಗಿರ್ಬೋದು, ಅವನ್ನೆಲ್ಲ ತಡೆಗಟ್ಟಬಹುದು. ಅದಲ್ಲದೆ ಚರ್ಮಕ್ಕೆ ಸಂಬಂಧಪಟ್ಟ ಅಲರ್ಜಿ ಆಗಿರ್ಬೋದು, ಹಾಗೆ ನಾವು ಮುಂದೆ ಯೋಚನೆ ಮಾಡಬೇಕು ಅಂದ್ರೆ ಅಸ್ತಮಾ ಅಂತ ಹೇಳ್ತೀವಿ, ಅಸ್ತಮ ಆಗಿರ್ಬೋದು, ಮಗಳು ದೊಡ್ಡವರಾದ್ಮೇಲೆ ಡಯಾಬಿಟೀಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಎದೆ ಹಾಲು ಕುಡಿಸೋದ್ರಿಂದ ಅದೆಲ್ಲ ಡಿಸೀಸ್ ಬರೋದು ಕಡಿಮೆ ಆಗುತ್ತೆ.
1: ಅಂದ್ರೆ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ.
0: ಎದೆ ಹಾಲು ಅಮೃತಕ್ಕೆ ಸಮಾನ, ಇದರಲ್ಲಿ ಬೇರೆ ಕ್ವಶನ್ನೇ ಇಲ್ಲ, ಅದು ಆಲ್ರೆಡಿ ಸೈಂಟಿಫಿಕ್ ಅಲ್ಲೂ ಪ್ರೂವ್ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದು 2 ಸ್ಟಡೀಸ್ ಆಗಿದೆ, ಎದೆ ಹಾಲು ಕುಡ್ದಿರೋ ಮಕ್ಕಳು ಮತ್ತೆ ಪೌಡರ್ ಹಾಲು ಕುಡ್ದಿರೋ ಮಕ್ಕಳಲ್ಲಿ 10 ವರ್ಷದ ಮಕ್ಕಳಲ್ಲಿ IQ ಟೆಸ್ಟ್ ಅಂತ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತ ನೋಡಿದಾಗ, ಎದೆ ಹಾಲು ಕುಡ್ದಿರೋ ಮಕ್ಕಳಲ್ಲಿ ಇಂಟೆಲಿಜೆನ್ಸ್ 8-10 ಪಾಯಿಂಟ್ಸ್ ಜಾಸ್ತಿ ಇರೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋ ವಿಚಾರ.
1: ಈಗ ಡಾಕ್ಟ್ರೆ, ಎದೆ ಹಾಲಿನ ಪ್ರಾಮುಖ್ಯತೆ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಆದರೂ ಯಾರು ಮಗುವಿಗೆ ಈಗಷ್ಟೇ ಜನ್ಮವನ್ನು ಕೊಟ್ಟಿದ್ದಾರೆ ಅವರಿಗೆ ಎದೆ ಹಾಲು ನೀಡುವ ಬಗ್ಗೆ ಅನೇಕ ಒಂದು ಪ್ರಶ್ನೆಗಳಿರ್ತವೆ. ನಾನು ಕೊಡ್ತಿರುವಂತ ಎದೆ ಹಾಲು ಸಾಕೆ, ಎದೆ ಹಾಲು ಒಂದೇ ಕೊಟ್ರೆ ಸಾಕೆ ಅನ್ನುವಂಥದ್ದು ಒಂದು, ಮತ್ತೆ ಎಷ್ಟು ಬಾರಿ ಫೀಡ್ ಮಾಡಬೇಕು, ಯಾಕಂದ್ರೆ ತಾವು ಈಗ ಹೇಳಿದಾಗ ವರ್ಕಿಂಗ್ ವುಮೆನ್ ಇರ್ತಾರೆ, ಅವರು ಆಫೀಸಿಗೆ ಹೋಗ್ತಿರ್ತಾರೆ, ಟೈಮ್ ಟೈಮಿಗೆ ಬಂದು ಫೀಡ್ ಮಾಡಕ್ಕಾಗಲ್ಲ, ಈ ಎಲ್ಲಾ ಪ್ರಶ್ನೆಗಳಿಗೆ ತಾವು ತಜ್ಞರಿಗೆ ಉತ್ತರವನ್ನು ಕೊಡಬೇಕು.
0: ಯೂಶಲಿ ಏನಾಗುತ್ತೆ ಅಂದ್ರೆ, ಜನನ ಆದ ನಂತರ ಮೊದಲು 3 ದಿನ ಎದೆ ಹಾಲು ಏನ್ ಬರುತ್ತಲ್ಲ ಅದಕ್ಕೆ ಕೊಲೆಸ್ಟ್ರಮ್ ಅಂತ ಕರಿತೀವಿ. ಯೂಶಲಿ ಆ ಕೊಲೆಸ್ಟ್ರಮ್ ಅಂತ ಏನ್ ಹೇಳ್ತೀವಲ್ಲ ಅದು ದಿನಕ್ಕೆ ಒಂದು 10-15 ml ಬಂದ್ರೆ ಹೆಚ್ಚು, ಓಕೆನಾ? ಏನ್ ಅನ್ಕೊಂಡ್ಬಿಡ್ತಾರೆ, ತುಂಬಾ ಹಾಲು ಕಡಿಮೆ ಆಗಿದೆ, ನನ್ನ ಎದೆ ಕಡಿಮೆ ಆಗಿದೆ, ನನ್ನ ಎದೆ ಹಾಲು ಮಗುಗೆ ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲರೂ ಪೌಡರ್ ಹಾಲು ಮತ್ತೆ ಹಸು ಹಾಲಿ ಮೊರೆ ಹೋಗ್ಬಿಡ್ತಾರೆ. ಅದು ತುಂಬಾ ರಾಂಗ್ ಪ್ರಾಕ್ಟೀಸ್. ನೀವು ನಿಮ್ ಮಕ್ಕಳಿಗೆ ಏನಾದ್ರೂ ಬೆಸ್ಟ್ ಗಿಫ್ಟ್ ಕೊಡಬೇಕು ಅಂತಿದ್ರೆ, ಕೊಲೆಸ್ಟ್ರಮ್ ಅಂದ್ರೆ ಫಸ್ಟ್ 3 ದಿನ ನಿಮ್ಮ ಏನು ತಾಯಂದಲ್ಲಿ ಉತ್ಪತ್ತಿ ಆಗೋ ಹಾಲನ್ನು ಕೊಟ್ಬಿಟ್ರೆ ಅದು ಬೆಸ್ಟ್ ಗಿಫ್ಟ್ ಅಂತ ಹೇಳ್ತೀವಿ. ಬೆಸ್ಟ್ ಗಿಫ್ಟ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಎಲ್ಲದು ಆ ಕೊಲೆಸ್ಟ್ರಮ್ ಹಾಲಲ್ಲಿ ಇರುತ್ತೆ. ಮಕ್ಕಳನ್ನ ಒಂದು 60-70 ಡಿಸೀಸ್ಗಳು ಬರದೇ ಇರೋ ತರ ಫೈಟ್ ಮಾಡುವಂತ ಏನೇನು ಇಮ್ಯುನಿಟಿ ಪವರ್ ಎಲ್ಲದು ಆ ಕೊಲೆಸ್ಟ್ರಮ್ ಅಲ್ಲಿ ಇರುತ್ತೆ. ಬಟ್ ಆ ಕೊಲೆಸ್ಟ್ರಮ್ ಅನ್ನೋ ಆ ಹಾಲು ಬರೀ ದಿನಕ್ಕೆ ಒಂದು 10-15 ml ಇರುತ್ತೆ. ಸೊ ನೀವೇನ್ ಮಾಡಬೇಕು ಜನನ ಆದ ತಕ್ಷಣ ಅಂತ ಹೇಳಿದ್ರೆ 2 ಗಂಟೆಗೂ ಎದೆ ಹಾಲನ್ನ ಚೀಪ್ಸ್ಲಿಕ್ಕೆ ನಾವು ಹೇಳ್ತೀವಿ. ಏನಾಗುತ್ತೆ, ಎದೆ ಹಾಲು ಚೀಪ್ದಂಗೂ ನಿಮ್ಮ ಹಾಲು ಪ್ರೊಡಕ್ಷನ್ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ

0: ಎದೆ ಹಾಲು ಯಾವಾಗ ಮಗು ಚೀಪದೆ ಇಲ್ವಾ, ಹಾಲು ಕಡಿಮೆ ಅಂತ ಏನ್ ಮಾಡ್ಬಿಡ್ತಾರೆ ತಾಯಿಂದ್ರು ಚೀಪ್ಸ್ಲಿಕ್ಕೆ ಹೋಗಲ್ಲ, ಅವಾಗ ಏನಾಗುತ್ತೆ ಹಾಲು ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಹಾಲು ಕಡಿಮೆ ಆಗಿದೆ ಅಂತ ಹೇಳಿ ತಾಯಂದ್ರು ಯಾವತ್ತು ಹತಾಶೆ ಒಳಗಾಗಬಾರ್ದು. ಎರಡನೇತೆಗೂ ಹಾಲು ಚೀಪ್ಸ್ತಾನೆ ಇರಬೇಕಾಗತ್ತೆ. ಚೀಪ್ಸ್ದಂಗು ಹಾಲು ಪ್ರೊಡಕ್ಷನ್ ಚೆನ್ನಾಗುತ್ತೆ. ಮೂರ್ನಾಲ್ಕು ದಿನದಲ್ಲಿ ಹಾಲು ಅಡಿಕ್ವೇಟ್ ಅಮೌಂಟ್ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ತೊಂದರೆನೇ ಆಗೋದಿಲ್ಲ.
1: ಮತ್ತೆ ಈಗ ಸ್ವಲ್ಪ ಒಂದ್ ತಿಂಗಳು ಎರಡು ತಿಂಗಳಾದ್ಮೇಲೆ ಎಷ್ಟು ಬಾರಿ ಫೀಡ್ ಮಾಡಬೇಕಾಗುತ್ತೆ?
0: ಯೂಶಲಿ ನಾವೇನ್ ಹೇಳ್ತೀವಿ ಅಂದ್ರೆ ಹುಟ್ಟಿದ ಒಂದ್ ಎರಡು ಮೂರು ವಾರದೊಳಗೆ, ಎರಡರಿಂದ ಮೂರು ಗಂಟೆ ಒಳಗೆ ಮಗು ಮಲಗಿ

0: ಸೊ ಇದು ಬಹಳ ಅವಶ್ಯಕ. ಯಾಕಂತಂದ್ರೆ ಮಗುವಿನ ದೇಹದಲ್ಲಿ ಇಮ್ಯುನಿಟಿ ಒಂದು ಡೆವಲಪ್ ಮಾಡೋದಕ್ಕೆ ತಾವೇನ್ ಹೇಳಿದ್ರಿ, ಎದೆ ಹಾಲು ಅಮೃತದ ಒಂದು ಕೆಲಸವನ್ನು ಮಾಡ್ತದೆ. ಈಗ ಈ ಹಸುವಿನ ಹಾಲು ಮತ್ತೆ ಪೌಡರ್ ಹಾಲು ಅನ್ನ ಮಕ್ಕಳಿಗೆ ಕುಡಿಸಬಹುದೇ ಅನ್ನೋಂಥದ್ದು ಒಂದು ಪ್ರಶ್ನೆ. ಯಾಕಂತಂದ್ರೆ ಸಾಕಷ್ಟು ಜನ ತಾವು ಹಿಡಿದಾಗೆ ಹಾಲು ಸರಿಯಾಗಿ ಬರ್ತಾ ಇಲ್ಲ ಅನ್ನೋಂಥ ಕಾರಣದಿಂದ ಅಥವಾ ಬೇರೆ ಕಾರಣಗಳಿರ್ಬೋದು, ಕೆಲವರು ಫ್ಯಾಷನ್ ಅಂತ ಪೌಡರ್ ಹಾಲನ್ನು ಕುಡಿಸ್ತಿರ್ತಾರೆ, ಬೇರೆ ಬೇರೆ ಕಾರಣಗಳಿರ್ಬೋದು. ತಮ್ಮ ಅಭಿಪ್ರಾಯ ಏನು ಡಾಕ್ಟರ್?
1: ನಾನು ಅವಾಗಲೇ ಹೇಳ್ತಾ ಇದ್ದೆ ಎದೆ ಹಾಲಿನ ಮಹತ್ವ ಅಂತ. ಎದೆ ಹಾಲಿಂದ ಮಗುಗೆ ಉಪಯೋಗ ಆಯ್ತು ಅಂತ ಹೇಳಿದೆ, ಅದಲ್ಲದೆ ಮಗುಗಲ್ಲದೆ ತಾಯಿಗೂ ಹೆಲ್ಪ್ ಆಗುತ್ತೆ ಎದೆ ಹಾಲಿಂದ. ಏನು ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಯೂಶಲಿ ಪ್ರೆಗ್ನೆಂಟ್ ಟೈಮಲ್ಲಿ 8-10 kg ತಾಯಿ ತೂಕ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಎದೆ ಹಾಲು ಕುಡಿಸೋದ್ರಿಂದ ಆ ಪ್ರೆಗ್ನೆನ್ಸಿಲಿ ಏನೇನು ವೆಯ್ಟ್ ಗೈನ್ ಆಗಿರುತ್ತಲ್ಲ ಆ ವೆಯ್ಟ್ ಗೈನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ನಿಮ್ಮ ಮದರ್ಗೆ ಫ್ಯಾಷನ್ ಬಗ್ಗೆ ತುಂಬಾ ಆಲೋಚನೆಗಳಿದ್ರೆ, ಮದರ್ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಥಿಂಗ್ ಮಾಡಬೇಕಾಗಿರೋದು ಫಸ್ಟ್ 6 ಚೆನ್ನಾಗಿ ಎದೆ ಉಳಿಸಬೇಕಾಗತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಏನ್ ತೂಕ ಅವಳು ಅಧಿಕ ಆಗಿರುತ್ತೆ ಅದು ಕಡಿಮೆ ಆಗಬೇಕು ಅಂದ್ರೆ ಎದೆ ಹಾಲೆ ಕೊಡಿಸಬೇಕಾಗತ್ತೆ. ಅದಲ್ಲದೆ ಈಗ ಸೈಂಟಿಫಿಕ್ ಸ್ಟಡೀಸ್ ಇಂದ ಏನ್ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಅಲ್ಲಿ ಒವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಈಗೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ, ಅವೆಲ್ಲ ಕಡಿಮೆ ಆಗಬೇಕು ಅಂದ್ರೆ ಎದೆ ಹಾಲು ಕುಡಿಸೋದ್ರಿಂದ ಅವೆಲ್ಲ ತಾಯಿಗೆ ಬರೋ ಕ್ಯಾನ್ಸರ್ಗಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಎದೆ ಹಾಲಿನಿಂದ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಆಗಿ ಮೊರೆ ಹೋಗಲೇಬಾರದು. ಓಕೆನಾ? ಇದು ಏನಾಗುತ್ತೆ, ಪೌಡರ್ ಹಾಲ್ ಆಗಿರ್ಬೋದು ಅಥವಾ ಹಸು ಹಾಲ್ ಸ್ಪೆಷಲಿ ತಗೊಂಡ್ಬಿಟ್ರೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಹಾಲು ಕಡಿಮೆ ಆಗ್ತಿದೆ ಅಂತ ಹೇಳ್ಬಿಟ್ಟು ತಾಯಂದ್ರೆ ಏನ್ ಮಾಡ್ತಾರೆ, ಹಸು ಹಾಲ್ ಮೊರೆ ಹೋಗ್ತಾರೆ. ಅದು ಬಹಳ ಡೇಂಜರ್. ಹಸುವಿನ ಹಾಲಿನಲ್ಲಿ ಏನಿರುತ್ತೆ ಅಂದ್ರೆ ಪ್ರೋಟೀನ್ ಅಂಶ ಬಹಳ ಅಧಿಕವಾಗಿರುತ್ತೆ. ಪ್ರೋಟೀನ್ ಅಂಶ ಅಧಿಕವಾಗಿದ್ದಾಗ ಏನಾಗುತ್ತೆ, ಡೈಜೆಷನ್ ಆಗೋದಿಲ್ಲ. ಸೊ ಡೈಜೆಸ್ಟಿವ್ ರಿಲೇಟೆಡ್ ಸಿಂಪ್ಟಮ್ಸ್ ಅಂದ್ರೆ ಹೊಟ್ಟೆ ನೋವಾಗಿರ್ಬೋದು, ಇತ್ತ ಅಳೋದು ಪ್ರಾಬ್ಲಮ್ ಎಲ್ಲ ಆಗ್ಬಿಡುತ್ತೆ, ಮತ್ತೆ ತುಂಬಾ ರೀತಿ ತೊಂದರೆ ಆಗುತ್ತೆ, ತುಂಬಾ ಮಿನರಲ್ಸ್ ಅಂಶಗಳೆಲ್ಲ ಬಹಳ ಅಧಿಕವಾಗಿರುತ್ತೆ, ಅದರಿಂದ ಕಿಡ್ನಿ ಹೊಡೆತ ಬಿಡುತ್ತೆ. ಹಾಗಾಗಿ ಫಸ್ಟ್ 1 ತನಕ ಹಾಲು ಕೊಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಪೌಡರ್ ಹಾಲು ಕೆಲವೊಮ್ಮೆ ಏನಾಗುತ್ತೆ, ಹಾಲು ಕಡಿಮೆ ಆಗಿದೆ ಅಂತ ಪೌಡರ್ ಹಾಲು ಮೊರೆ ಹೋಗ್ತಾರೆ, ಅದು ಬಹಳ ಅಧಿಕವಾಗಿ ಹಣ ಖರ್ಚಾಗ್ಲಿ ಹೋಗುತ್ತೆ. ಹಣ ಖರ್ಚಾಗೋದಲ್ಲದೆ ಅದನ್ನ ಪ್ರಿಪೇರ್ ಬೇಕಾಗಲೇ ಹೈಜೀನ್ ಮೆಥಡ್ ಫಾಲೋ ಮಾಡಿಲ್ಲ ಅಂದ್ರೆ ಅತಿಸ್ರಾವ ಬೇದಿ ಆಗಿರ್ಬೋದು, ಶ್ವಾಸಕೋಶ ರಿಲೇಟೆಡ್ ಸೋಂಕು ಆಗಿರ್ಬೋದು, ಎಲ್ಲಾ ರೀತಿ ಸೋಂಕುಗಳು ಬರುತ್ತೆ. ಒಂದು ಹಣದ ಖರ್ಚು, ಅದು ಒಂದು ಸ್ಟಡಿ ಮಾಡಿದ್ದಾರೆ ಲೋ ಮಿಡಲ್ ಕ್ಲಾಸ್ ಕಂಟ್ರೀಸ್ ಅಲ್ಲಿ. ಈಗ ಎದೆ ಹಾಲು ಮತ್ತೆ ಪೌಡರ್ ಹಾಲು ಎಷ್ಟು ಹಣ ಖರ್ಚಾಗುತ್ತೆ ಅಂದ್ರೆ, ಒಬ್ಬ ತಂದೆ ದುಡಿಯೋ 1/3 ಪೌಡರ್ ಹಾಲಿಗೆ ಹೋಗ್ಬಿಡುತ್ತೆ ಅಂತ. ಸೊ ಈಗ ಆ ಲೆಕ್ಕದಲ್ಲಿ ಎದೆ ಹಾಲು ಕೊಡೋದ್ರಿಂದ ಒಂದು ಡಿಸೀಸ್ ಫ್ರೀ ಆಗುತ್ತೆ, ಆಮೇಲೆ ಎಕನಾಮಿಕಲ್ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಎಕನಾಮಿಕಲ್ ಬರ್ಡನ್ ಆಗೋದಿಲ್ಲ. ಎಲ್ಲಾ ರೀತಿನೂ ನೋಡ್ಬಿಟ್ರೆ ಎದೆ ಹಾಲಿಗಿಂತ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಅದಕ್ಕೆ ನ್ಯೂಟ್ರಿಷನ್ ಅನ್ನೋ ವರ್ಡನ್ನೇ ಎದೆ ಹಾಗೆ ಅಂತ ಹೇಳ್ಬಿಟ್ಟಿದ್ದಾರೆ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಅಪ್ರೇಮೆ ಅವರೇ. ಈಗ ಡಾಕ್ಟ್ರೆ, ತಾಯಿಗೆ ಒಂದು ಯಾವಾಗ್ಲೂ ಆತಂಕ ಇರುತ್ತೆ ಏನಂತಂದ್ರೆ, ಒಂದು ಮಗು ಅಳ್ತಾ ಇದೆ ಅಂತ, ಇಲ್ಲಾಂದ್ರೆ ಮಗು ತುಂಬಾ ನಿದ್ದೆ ಮಾಡ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ನಮ್ಮ ಎಲ್ಲಾ ಕೇಳುಗರಿಗೆ, ಅದರಲ್ಲೂ ಮುಖ್ಯವಾಗಿ ತಾಯಂದಿರಿಗೆ ತಾವು ತಿಳಿಸಿ ಹೇಳ್ಬೇಕು.
1: ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ಎಲ್ಲರೂ ಕೇಳ್ತಾರೆ ನನ್ ಮಗು ಯಾಕೆ ಅಳತ್ತೆ ಡಾಕ್ಟರ್ ಅಂತ. ಅದು ತಿಳ್ಕೊಳ್ಳೋದು ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಕಾರಣ ಇಲ್ಲದೆ ಯಾವತ್ತು ಮಗು ಅಳದೇ ಇಲ್ಲ. ಸೊ ಏನ್ ಮಾಡ್ಬೇಕು, ಮಗು ಅಳ್ತಿದೆ ಅಂದ್ರೆ ನೀವು ತಾಯಂದ್ರಾಗಿರ್ಬೋದು ಯಾರೇ ಹೋಗಿದ್ರು ಮಗುನ ಅಟೆಂಡ್ ಮಾಡ್ಬೇಕಾಗತ್ತೆ. ಯಾಕೆ ಅಳ್ತಾ ಇದೆ ಅಂತ ಮಗು ಸೈಕಾಲಜಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯೂಶಲಿ ಏನಾಗುತ್ತೆ, 9 ಮಗು ಗರ್ಭದಲ್ಲೇ ತಾಯಿಯೊಟ್ಟಿಗೆ ಇದ್ಬಿಡುತ್ತೆ. ಅಂತ ಮಕ್ಕಳಿಗೆ ತಾಯಿ ಅಪ್ಪಿಗೆ ಬಿಟ್ಟು ಬೇರೆ ಪರಿಸರ ಇಷ್ಟ ಆಗಲ್ಲ. ಸೊ ಮಗು ಕೆಲವೊಮ್ಮೆ ತಾಯಿ ಅಪ್ಪಿಗೆಯಿಂದ ದೂರ ಆದಾಗ್ಲೂ ಅಳ್ಬೋದು, ಕೆಲವೊಮ್ಮೆ ಹಸುವಾದಾಗ್ಲೂ ಅಳ್ಬೋದು. ಆಮೇಲೆ ಇನ್ನೊಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಅತಿಯಾಗಿ ಶೆಕೆ ಆದಾಗ, ಅತಿಯಾಗಿ ಕೋಲ್ಡ್ ಆದಾಗ ಮಗು ಅಳೋದು ಸಹಜ. ಯೂಶಲಿ ನಮ್ಮಲ್ಲಿ ಸ್ಕಿನ್ ಅಲ್ಲಿ 7 ಪದಗಳಿರುತ್ತೆ, ಆದ್ರೆ ನವಜಾತ ಶಿಶುಗಳಲ್ಲಿ ಬರೀ 2-3 ಪದರಗಳಿರುತ್ತೆ. ಸೊ ಅಂತ ಮಕ್ಕಳಲ್ಲಿ ಏನಾಗ್ಬೋದು, ತುಂಬಾ ಸೆನ್ಸಿಟಿವ್, ಶೆಕೆನೂ ಆಗಿರ್ಬೋದು ಚಳಿನೂ ತಡ್ಕೊಳಕಾಗಲ್ಲ. ಯಾವಾಗ ತುಂಬಾ ಅತಿಯಾಗಿ ಚಳಿ ಆಗುತ್ತೋ, ಯಾವಾಗ ಶೆಕೆ ಆಗುತ್ತೋ, ಖಂಡಿತವಾಗಿ ಅಳತ್ತೆ. ಆಮೇಲೆ ಕೆಲವೊಮ್ಮೆ ಸೀರಿಯಸ್ ಇಲ್ನೆಸ್ ಇದ್ದಾಗ ಖಂಡಿತವಾಗಿ ಮಗು ತೋರಿಸೋದ ಅಳದೆ. ಈಗ ನಾವು ಒಬ್ರಿಗೊಬ್ರು ಮಾತಾಡ್ತೀವಿ, ಮಗುಗೆ ಇರೋ ಏಕೈಕ ಸಮೂಹವೇ ಅಳು. ಖುಷಿಯಾದಾಗ್ಲೂ ಅಳಲೇಬೇಕಾಗತ್ತೆ, ಅದೊಂದೇ ಮಾಧ್ಯಮ ಆಗಿರುತ್ತೆ ಮಗುಗೆ.
0: ಈಗ ಚಿಕ್ಕ ಮಗುಗೆ ಬೇಜಾರಾಗೋದು ಅದರಿಂದ ಅಳೋದು ಹಾಗೆ ಏನಾದ್ರೂ ಆಗುತ್ತೆ
1: ಆಗುತ್ತೆ ಖಂಡಿತ. ನಾವು ನೋಡ್ತಾ ಇರ್ತೀವಿ ಕೆಲವರು ಬಂದಾಗ ಒಂದೇ ಚಂದ ಮಲಗಿ ಖಂಡಿತ ಬೇಜಾರಾದಾಗ ಮಗು ಅಳೋದು ನಾವು ನೋಡಿದೀವಿ. ಅದಕ್ಕೇನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಪ್ಲೇಸಸ್ ಚೇಂಜ್ ಮಾಡ್ಬೇಕಾಗತ್ತೆ, ಮಗುನ ಎತ್ಕೋಬೇಕಾಗತ್ತೆ, ಮಗು ಹತ್ರ ಮಾತಾಡ್ಬೇಕಾಗತ್ತೆ. ನಾ ಆಲ್ರೆಡಿ ಹೇಳ್ದಂಗೆ ಮಗುಗೆ ನಮ್ಮ ಮಾತಾಡ್ಲಿಕ್ಕೆ ಇರೋ ಒಂದೇ ಒಂದು ಮಾಧ್ಯಮ ಅಂದ್ರೆ ಅಳು. ಅದಕ್ಕೆ ಯಾವಾಗ್ಲೂ ಡಿಸ್ಕಂಫರ್ಟ್ ಆಗುತ್ತೆ ಅವಾಗ ಅಳತ್ತೆ. ಅವಾಗ ನಾವೇನಾಗತ್ತೆ, ಮಗು ಅಳೋದು ಕಾಮನ್ ಫಿನಾಮಿನನ್ ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಅಟೆಂಡ್ ಮಾಡ್ಬೇಕಾಗತ್ತೆ ಮಗು ಹೊತ್ತಿಗೆ, ನಾವು ಟೈಮ್ ಸ್ಪೆಂಡ್ ಮಾಡ್ದಂಗು ಮಗು ಸೈಕಾಲಜಿನ ನಾವು ಅರ್ಥ ಮಾಡ್ಕೋತಾ ಹೋಗ್ಬೋದು.
0: ಡಾಕ್ಟರ್, ಒಂದು ಗಂಭೀರವಾದ ಪ್ರಶ್ನೆಯನ್ನ ಕೇಳ್ಬೇಕು. ಯಾಕಂತಂದ್ರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರ್ತಾರೆ, ಈ ಹೂವಿನ ಕಪ್ಪಲ್ಲಿ ಏನ್ ಮಾಡ್ಬಿಡ್ತಾರೆ, ಮಗುನ ಆಯಾನ ಹತ್ರನೋ ಅಥವಾ ಮನೆಯಲ್ಲಿ ಕೆಲಸ ಮಾಡೋರ ಹತ್ರನೋ ಬಿಟ್ಟು ಹೋಗಿರ್ತಾರೆ. ಮಗು ತುಂಬಾ ಅಳುತ್ತೆ ಅಂತ ಅವರಿಗೆ ನಿದ್ದೆ ಬರುವಂತಹ ಮಾತ್ರೆಗಳನ್ನ ಹಾಕುವಂತ ಇಂಥ ಕೇಸಸ್ ಇವೆ. ಆದ್ರಿಂದ ತಾಯಂದರು ಈ ನಿಟ್ಟಿನಲ್ಲಿ ಏನೆಲ್ಲ ಎಚ್ಚರಗಳನ್ನ ವಹಿಸಬೇಕು?
1: ಈಗಲೂ ನಾವು ನೋಡ್ತಾ ಇರ್ತೀವಿ ತುಂಬಾ ರೀತಿ ಕೆಲವು ಸಿರಪ್ ಗಳನ್ನ ಕೊಟ್ಬಿಡ್ತಾರೆ ನಿದ್ದೆ ಮಾಡ್ಲಿಕ್ಕೆ, ಅವನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡೋದು ಉತ್ತಮ. ಯಾವತ್ತು ಮಗು ಒಟ್ಟಿಗೆ ಇರಿ. ಮುಂಚೆ ಏನ್ ಹೇಳ್ತಾ ಇದ್ರು ರೂಮಿಂಗ್ ಇನ್ ಅಂತ, ತಾಯಿ ಮತ್ತು ಮಗು ಒಂದೇ ರೂಮ್ ಅಲ್ಲಿ ಇರಬೇಕು ಅಂತ. ಈಗ ಕಾನ್ಸೆಪ್ಟ್ ಚೇಂಜ್ ಆಗಿದೆ, ಬೆಡ್ಡಿಂಗ್ ಇನ್ ಅಂತ. ಅಂದ್ರೆ ಒಂದೇ ಬೆಡ್ ಅಲ್ಲಿ ತಾಯಿ ಮಗು ಎಲ್ಲಿರುತ್ತೋ ಅದೇ ಬೆಡ್ ಅಲ್ಲಿ ತಾಯಿ ಇರ್ಬೇಕು.

0: ಆಗುತ್ತೆ. ತಾಯಿ ತನ್ನ 24 ಗಂಟೆಗಳು ಮಗುವೊಟ್ಟಿಗೆ ಕಳಿಬೇಕಾಗತ್ತೆ. ಸೊ ಮಗುವಿನ ಸೈಕಾಲಜಿ, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅದಕ್ಕೆ ನಾನು ಆವಾಗಲೇ ಹೇಳಿದಂಗೆ ತಾಯಿಯ ಪಾತ್ರ ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಮಗು ಬೇರೆಯವರಿಗೆ ಕೊಡಕ್ ಹೋಗಬೇಡಿ, ಅದಂತ ಒಳ್ಳೆ ಸಮಯ ನಿಮ್ಗೆಲ್ಲೂ ಸಿಗೋದಿಲ್ಲ. ಓಕೆನಾ? ಹಾಗಾಗಿ ಮಗುವೊಟ್ಟಿಗೆ ಇರಬೇಕು ಅಂತ ನಾನು ಹೇಳ್ತೀನಿ.
1: ಈಗ ಡಾಕ್ಟ್ರೆ, ಈ ನವಜಾತ ಶಿಶುಗಳ ಪಾಲನೆಗೆ ಕುರಿತಂತೆ ಮಗುವಿನ ನಿದ್ದೆ ಕ್ರಮ ಯಾವ ರೀತಿ ಇರ್ತದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ.
0: ಒಳ್ಳೆ ಸೂಕ್ತವಾದ ಕ್ವಶನ್ ಕೇಳಿದ್ರಿ. ಎಲ್ಲ ನಮ್ಮ ತಾಯಂದ್ರ ಕ್ವಶನ್ ಕೇಳಿದ್ರೆ ನನ್ನ ಮಗು ತುಂಬಾ ಹೊತ್ತು ನಿದ್ದೆ ಮಾಡ್ತಾ ಇದೆ ಡಾಕ್ಟರ್, ಏನು ಹೇಗೆ ಅಂತ. ಯೂಶಲಿ ನೀವು ತಿಳ್ಕೊಬೇಕಾಗಿರೋ ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಹುಟ್ಟಿರೋ ಮಗು 18-20 ಗಂಟೆ ಕಾಲ ನಿದ್ದೆ ಮಾಡ್ತಾರೆ. ಸೊ ನಿದ್ದೆ ಮಾಡೋದ್ರಿಂದ ಏನಪ್ಪ ಅಂದ್ರೆ ಬೌದ್ಧಿಕವಾಗಿ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ಗೆ ನಿದ್ದೆ ಬಹಳ ಸೂಕ್ತ. ಹಾಗಾಗಿ ಹುಟ್ಟಿರೋ ಮಕ್ಕಳು ಚೆನ್ನಾಗಿ 18-20 ಗಂಟೆಗಳು ನಿದ್ದೆ ಮಾಡಿರ್ತಾರೆ. ಸೊ ನೀವು ಕಂಪ್ಲೇಂಟ್ ಮಾಡಲೇ ಹೋಗಿಲ್ಲ ಮಗು ನಿದ್ದೆ ಮಾಡ್ತಾ ಇದೆ ಅಂತ. ಯೂಶಲಿ ಹುಟ್ಟಿದ ನಂತರ ಏನ್ ಮಾಡಬೇಕು, ಒಂದು 2 ಗಂಟೆಗೂ ಎಫ್ಸಿ ಹಾಲು ಕೊಡಿಸೋದು. ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ. ಆದಷ್ಟು ಸಲೀಸಾಗಿ ನಿದ್ದೆ ಮಾಡಲಿಕ್ಕೆ ಬಿಡಿ. ಮತ್ತೆ 2 ಗಂಟೆ ಆದ್ಮೇಲೆ ಒಂದು ಸ್ವಲ್ಪ ಎಬ್ಬಿಸಿ ಮತ್ತೆ ಹಾಲು ಕುಡಿಸಿ ಮತ್ತೆ ನಿದ್ದೆ ಮಾಡಲಿ. ನಿದ್ದೆ ಮಾಡ್ತಿದೆ ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ವರಿ ಮಾಡಬೇಕು ಅಂದ್ರೆ ಹಾಲು ಕುಡಿಲಿಕ್ಕೆ ಹೇಳ್ತಾ ಇಲ್ಲ, ಆಕ್ಟಿವಿಟಿ ಡಲ್ ಆಗಿದೆ, 2 ಗಂಟೆ ನೀವು ಎಬ್ಸಿದ್ರು ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ವರಿ ಮಾಡ್ಕೋಬೇಕಾಗುತ್ತೆ. ಬಟ್ 16-18 ಗಂಟೆ ನಿದ್ದೆ ಮಾಡೋದು ಕಾಮನ್.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ಅಪ್ರಮೇಯ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಪಾಲನೆ ಪೋಷಣೆ ಬಗ್ಗೆ ತಮಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಅಪ್ರಮೇಯ ಅವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ನವಜಾತ ಶಿಶುಗಳ ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಅಪ್ರಮೇಯವರೇ, ಈಗ ಮತ್ತೊಂದು ಪ್ರಶ್ನೆ. ಈಗ ಮಗುವಿನ ಮಲಮೂತ್ರ ವಿಸರ್ಜನೆ ಬಗ್ಗೆ ತಾಯಿಯಂದ್ರಲ್ಲಿ ಅನೇಕ ಪ್ರಶ್ನೆಗಳು ಆತಂಕಗಳು ಇರ್ತವೆ, ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳುವಳಿಕೆಯನ್ನು ಕೊಡಿ.
0: ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ಹುಟ್ಟಿದ ಮೊದಲ 14-48 ಗಂಟೆಗಳಲ್ಲಿ ಯೂರಿನ್ ಮತ್ತೆ ಮೋಷನ್ ಪಾಸ್ ಮಾಡ್ಬಿಡುತ್ತೆ. ಓಕೆನಾ? ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಬಟ್ ಯೂರಿನ್ ವಿಚಾರಕ್ಕೆ ಬಂದಾಗ, ಅಂದ್ರೆ ಮೂತ್ರದ ವಿಚಾರಕ್ಕೆ ಬಂದಾಗ, ಸಾಮಾನ್ಯವಾಗಿ ಮಕ್ಕಳು ದಿನಕ್ಕೆ 6-8 ಟೈಮು ಯೂರಿನ್ ಮಾಡುತ್ತೆ. ಅಂದ್ರೆ ನೀವು ಎದೆ ಹಾಲು ಉಣಿಸಿದ್ದು ಸಾಕಾಗಿದೆ ಅಂತ ಆದಲ್ಲಿ ಯೂಶಲಿ 4-8 ಟೈಮು ಮಗು ಮೂತ್ರ ಮಾಡುತ್ತೆ. ಮೂತ್ರ ಕಡಿಮೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ವರಿಂಗ್ ಪಾರ್ಟ್, ಅಂದ್ರೆ ನೀವು ಹಾಲು ಕೊಡಿಸ್ತಿರೋದು ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಯಾವ ಮಕ್ಕಳು ಚೆನ್ನಾಗಿ ಎದೆ ಹಾಲು ಸ್ವೀಕರಿಸುತ್ತಲ್ಲ ಅಂತ ಮಕ್ಕಳು ಮಿನಿಮಮ್ 4-6 ಟೈಮು ಮೂತ್ರ ಮಾಡುತ್ತೆ. ಇನ್ನು ಮಲದ ವಿಚಾರಕ್ಕೆ ಬಂದ್ರೆ, ಮೊದಲು 2-3 ದಿನ ಅಂತ ಹೇಳ್ತೀವಿ ಮಿಕೋನಿಯಂ ಅಂತ ಹೇಳ್ತೀವಿ ಮಲ ಮಾಡು, ಅದು ಬಹಳ ಕಪ್ಪು ಬಣ್ಣ ಕೂಡಿದ್ರಿಂದ ಆಗಿರುತ್ತೆ. ಸೊ ಅದು ಮಿಕೋನಿಯಂ ಅಂತ ಹೇಳ್ತೀವಿ. ಯೂಶಲಿ ಕಪ್ಪು ಬಣ್ಣದಿಂದ ಮೋಷನ್ ಹೋಗಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 3-4 ದಿನ ಆದ್ಮೇಲೆ ಎದೆ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ದೊರಕದ್ಮೇಲೆ ಮಗುವಿನ ಮೋಷನ್ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗತ್ತೆ, ಅದು ನಾರ್ಮಲ್ ಸ್ಟೂಲ್ ಅಂತ ಹೇಳ್ತೀವಿ. ಯೂಶಲಿ ಕೆಲವೊಮ್ಮೆ ಈ ಸ್ಟೂಲ್ ಪ್ಯಾಟರ್ನ್ ಬೇರೆ ಬೇರೆ ಮಕ್ಕಳಲ್ಲಿ ಬೇರೆ ಬೇರೆ ವಿಧವಾಗಿದೆ. ಕೆಲವು ಮಕ್ಕಳು ದಿನಕ್ಕೆ 10 ಸತಿನೂ ಮಾಡ್ತವೆ, ಕೆಲವು ಮಕ್ಕಳು ವಾರಕ್ಕೆ 2 ಸತಿನೂ ಮೋಷನ್ ಮಾಡ್ತವೆ. ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅಂಶ ಇಲ್ಲ. ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ ತಾಯಿಂದ್ರೆ, 8 ಸತಿ ಮೋಷನ್ ಮಾಡಿದೆ ಅಂದ್ರೆ ನನ್ನ ಮಗು ಬೇದೆ ಆಗಿದೆ ಅಂತ ಹೆದರ್ಕೋತೆ. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋ ಅಂಶ ಇಲ್ಲ. 10 ಟೈಮು ಒಂದ್ ನವಜಾತ ಶಿಶುಗಳು ಮೋಷನ್ ಮಾಡಿದ್ರು ನಾರ್ಮಲ್, ಅಥವಾ ವಾರಕ್ಕೆ 1-2 ಸತಿ ಮೋಷನ್ ಮಾಡಿದ್ರು ನಾರ್ಮಲ್. ಬಟ್ ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ, ಮೋಷನ್ ಮಾಡ್ತಿಲ್ಲ ಹೇಳಿದ್ರೆ ಹೊಟ್ಟೆ ಉಬ್ಬರ್ಸ್ಕೋತಾ ಇದೆಯಾ, ವಾಂತಿ ಆಗ್ತಾ ಇದೆಯಾ, ಅವನ್ನೆಲ್ಲ ಗಮನಿಸಬೇಕಾಗತ್ತೆ. ಆಕ್ಟಿವಿಟಿ ಚೆನ್ನಾಗಿದೆ ಮತ್ತೆ ಹೊಟ್ಟೆ ಉಬ್ಬರ್ಸ್ಕೋತಿಲ್ಲ, ವಾಂತಿ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋದು ಬೇಡ. ಮೋಷನ್ ಕಡಕ್ತಿದೆ ಅಂತಾನೋ, ಮೋಷನ್ ಜಾಸ್ತಿ ಆಗ್ತಿದೆ, ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ.
1: ಈಗ ಡಾಕ್ಟ್ರೆ, ಒಂದೆರಡು ಪ್ರಶ್ನೆಗಳನ್ನ ತಮಗೆ ಕೇಳಬೇಕು. ಈ ಮಗುವಿನ ಪಾಲನೆ ಮತ್ತು ಬಾಣಂತಿಯ ಆರೈಕೆಯಲ್ಲಿ ನಮ್ಮ ಸಮಾಜದಲ್ಲಿ ಕೆಲವು ಮೂಢನಂಬಿಕೆಗಳು, ತಪ್ಪು ಕಲ್ಪನೆಗಳಿವೆ. ಅಂದ್ರೆ ಬಾಣಂತಿಗೆ ಕೆಲವು ತರದ ಪದಾರ್ಥಗಳನ್ನು ಕೊಡುವಂಥದ್ದು, ನೀರು ಕೊಡೋದೇ ಇಲ್ಲ, ಹುಟ್ಟಿದ ಮಗುಗೆ ಜೇನುತುಪ್ಪವನ್ನು ನೆಕ್ಸೋದು, ಇನ್ನು ಕೆಲವು ಏನೋ ಪದಾರ್ಥಗಳನ್ನು ಹಾಕುವಂಥದ್ದು, ಇದೆಲ್ಲದರ ಬಗ್ಗೆ ಒಂದು ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು.
0: ಇಂಥ ಮೂಢನಂಬಿಕೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಫಾಲೋ ಮಾಡಬಾರದು. ಕೆಲವು ಮೂಢನಂಬಿಕೆಗಳು ಬಹಳ ಅಪಾಯಕಾರಿಯಾದ್ದು. ಹೇಳ್ದಂಗೆ ಜೇನು ಕುಡಿಸ್ಬಿಡ್ತಾರೆ. ನಾ ಹೇಳ್ದಂಗೆ ಮಗು ಹುಟ್ಟಿದ ತಕ್ಷಣ 1-2 ಗಂಟೆ ಬಹಳ ಆಕ್ಟಿವ್ ಆಗಿರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಜೇನು ಕೊಡಿಸ್ಬಿಡ್ತೇವೆ. ಜೇನು ಕುಡಿಸ ತಕ್ಷಣ ಮಗುಗೂ ಹಸುವೆಲ್ಲ ಕಡಿಮೆ ಆಗ್ಬಿಟ್ಟು ನಿದ್ದೆ ಮಾಡಕ್ಕೆ ಹೋಗ್ಬಿಡುತ್ತೆ. ನಿದ್ದೆ ಮಾಡಿದ್ಮೇಲೆ ಎಪ್ಸೋದು ಕಷ್ಟ. ಆಮೇಲೆ ಎಫ್ಸಿ ಹಾಲು ಕೊಡಲಿಲ್ಲ ಅಂತಂದ್ರೆ ಹಾಲಿನ ಅಂಶ ಕಡಿಮೆ ಆಗುತ್ತೆ. ಮತ್ತೆ ಜೇನಿನಲ್ಲಿ ಒಂದ್ ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರೋದು, ಕೆಲವು ಇನ್ಫೆಕ್ಷನ್ಗಳು ಬರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಮೊದಲು 6 ತಿಂಗಳು ಎದೆ ಹಾಲು ಬಿಟ್ಟು ಈವನ್ ನೀರು ಕೂಡ ಕೊಡಬಾರದು. ಬರೀ ಸಂಪೂರ್ಣ ಎದೆ ಹಾಲು ಅಂತ ಹೇಳ್ತೀವಿ, ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡೋ ಅವಶ್ಯಕತೆ ಇರಲ್ಲ. ಮತ್ತೆ ಬಾಣಂತಿಯಲ್ಲಿ ನಾವೇನ ಅನ್ಬಿಡ್ತೀವಿ ಅಂತ ನೀವು ಹೇಳಿದ್ರೆ ಹಾಲು ನೀರು ಕೊಡ್ಬೇಕು ಕುಡಿಯೋದು ತಾಯಂದ್ರು, ಅದು ಬಹಳ ರಾಂಗ್. ಮಿನಿಮಮ್ 1-2 ಲೀಟರ್ ಅಷ್ಟು ನೀರು ಕುಡಿಬೇಕಾಗತ್ತೆ. ತಾಯಂದ್ರು ಚೆನ್ನಾಗಿ ನೀರು ಕುಡಿತಾ ಇದ್ದಾರೆ ಅಂದ್ರೆ ಅವರಲ್ಲಿ ಉತ್ಪತ್ತಿಯಾಗೋ ಹಾಲು ಒಂದ್ ಸ್ವಲ್ಪ ತಿಳಿಯಾಗಿರುತ್ತೆ. ಆ ತಿಳಿಯಾದ ಹಾಲು ಮಕ್ಕಳಲ್ಲೂ ಚೆನ್ನಾಗಿ ಡೈಜೆಸ್ಟ್ ಆಗಿರುತ್ತೆ. ನಾವು ಏನಂತ ಹೇಳ್ತೀವಿ ಬಾಣಂತನದಲ್ಲಿ ತಾಯಂದ್ರಿಗೆ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ಕರ್ದಿದ ಅಂಶ ಆಗಿರ್ಬೋದು, ಫ್ರೈಡ್ ಐಟಮ್ಸ್ ಆಗಿರ್ಬೋದು, ಅವನ್ನ ಅವಾಯ್ಡ್ ಮಾಡಿ. ಹಣ್ಣು ತರಕಾರಿ ಎಲ್ಲ ಜಾಸ್ತಿ ತಿಂದಷ್ಟು ನೀವೇನ್ ತಿಂತಾರೋ ಅದೇ ಹಾಲಾಗುತ್ತೆ. ಹಾಲು ಏನ್ ಕುಡಿಸ್ತೀರಾ ಅದೇ ಮಗು ಸತ್ಪ್ರಜೆಯಾಗಿ ಮುಂದೆ ಬೆಳೆಯುತ್ತೆ. ಹಾಗಾಗಿ ನೀವು ಅತಿಯಾದ ಮೂಢನಂಬಿಕೆಗೆ ಮೊರೆ ಹೋಗೋದು ತಪ್ಪು. ಬಟ್ ಕೆಲವು ಅಂಶಗಳು ಬಹಳ ಸೂಕ್ತವಾದ, ಏನ್ ಮಾಡ್ತಿದ್ರು ನಮ್ಮ ಹಿಂದಿನ ಕಾಲದಲ್ಲಿ ಮಸಾಜ್ ಮಾಡ್ತಿದ್ರು, ಆಯಿಲ್ ಮಸಾಜ್ ಅಂತ, ಅದು ಬಹಳ ಸೂಕ್ತ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಆಯಿಲ್ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ನಾವು

0: ಶಾರೀರಿಕ ಅಂಶ ಆಗುತ್ತಲ್ಲ, ಅದರಿಂದ ಮಗುವಿನ ಬೌದ್ಧಿಕ ಬೆಳವಣಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವಿನ ಎಣ್ಣೆ ಅಂಶಗಳೇನಾಗುತ್ತೆ ಅದು ರಕ್ತಕ್ಕೂ ಸೇರಿ ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಕೆಲವು ಅಂಶಗಳು ಬಹಳ ಚೆನ್ನಾಗಿದೆ ನಮ್ಮ ಪುರಾಣದಲ್ಲಿ ಹೇಳ್ದಿರಂಗೆ, ಆಯಿಲ್ ಮಸಾಜ್ ಆಗಿರ್ಬೋದು, ತಂದೆ ತಾಯಿ ಒಟ್ಟಿಗೆ ಇರೋದು, ಅವೆಲ್ಲ ತುಂಬಾ ಒಳ್ಳೇದು. ಕೆಲವು ಈಗ ಜೇನ್ ಕುಡಿಸೋದಾಗಿರ್ಬೋದು, ಅತಿಯಾದ ಬಾಣಂತಿಕೆಯಲ್ಲಿ ಅವ್ರು ಮಾಡೋ ಡಯಟಿಂಗ್ ಇಂದ ಮಗು ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು.
1: ಈಗ ಡಾಕ್ಟ್ರ್, ಈಗ ಮಗುವಿಗೆ ಸ್ನಾನ ಮಾಡಿಸುವ ಕ್ರಮದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ.
0: ಇದು ಬಹಳ ಮುಖ್ಯ. ಯೂಶಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿರುತ್ತೆ ಅಂತ ಹೇಳಿದ್ರೆ, ಅಪ್ ಟು 2.5 kg ಆದ ಮಕ್ಕಳಲ್ಲಿ ಒಂದು ದಿನಗದ ನಂತರ ಸ್ನಾನ ಮಾಡಿಸಬಹುದು ಅಂತ ಹೇಳ್ತೀವಿ. ಹೇಗೆ ಸ್ನಾನ ಮಾಡಿಸ್ಬೇಕು ಅಂದ್ರೆ, ಒಂದು ಬಾತ್ ಟಬ್ ಅಂತ ತಗೋಬೇಕು, ಅದು ಮಗುವಿನ ಪೃಷ್ಠ ತನಕ ನೀರು ಹಾಕಿರ್ಬೇಕು. ಆ ನೀರು ಉಗುರು ಬೆಚ್ಚಿ ನೀರ್ಬೇಕು. ಅತಿಯಾಗಿ ಬಿಸಿನೂ ಇರಬಾರ್ದು, ಅತಿಯಾಗಿ ಕೋಲ್ಡ್ ಇರಬಾರ್ದು. ಹಾಗೆ ಮಗುಗೆ ಎಲ್ಲಾ ಕಡೆ ನೀರ್ ಹಾಕ್ಬೇಕಾಗತ್ತೆ. ನೀರ್ ಹಾಕ್ಬೇಕಾದ್ರೆ ನಾವೇನ್ ಇಂಪಾರ್ಟೆಂಟ್ ವಿಷಯ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ, ತಲೆಗೆ ಕೊನೆಗೆ ನೀರ್ ಹಾಕ್ಬೇಕು, ತಲೆ ಒರೆಸಬೇಕಾಗತ್ತೆ. ಯೂಶಲಿ ಏನಾಗುತ್ತೆ, ಹೀಟ್ ನ ಹೇಳಿದಂಗೆ ಹೀಟ್ ಲಾಸ್ ಆಗೋದು ತಲೆಯಿಂದ ತುಂಬಾ ಜಾಸ್ತಿ ಆಗೋದ್ರಿಂದ ತಲೆಗೆ ಕೊನೆಗೆ ನೀರ್ ಹಾಕ್ಬೇಕು, ಮೊದಲು ಒರೆಸಬೇಕಾಗತ್ತೆ. ಅದ್ರಲ್ಲಿ ಸಡನ್ ಆಗಿ ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಮುಖಕ್ಕೆ ಹಾಕೋದು, ಮೂಗಿಗೆ ನೀರ್ ಹಾಕೋದ್ರಿಂದ ಏನಾಗುತ್ತೆ, ಉಸಿರಾಟ ತೊಂದರೆ ಆಗ್ಬರುತ್ತೆ. ಅದನ್ನ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು. ಮತ್ತೆ ಸ್ನಾನ ಮಾಡೋ ಅವಧಿ ಒಂದ್ 3-5 ನಿಮಿಷಕ್ಕಿಂತ ಜಾಸ್ತಿ ಆಗ್ಬೋದು. ಯೂಶಲಿ ಮಕ್ಳು ಏನ್ ಮಾಡ್ತಾರೆ, ಅದೇ ಎಂಜಾಯ್ ಮಾಡ್ತಾರೆ ಸ್ನಾನ ಮಾಡೋ ಅವಧಿನ, 5-10 ನಿಮಿಷ ಆಗುತ್ತೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ತುಂಬಾ ಹೊತ್ತು ನೀರಲ್ಲೇ ಇದ್ರಾಗ ಮಗುವಿನ ಟೆಂಪರೇಚರ್ ರೆಗ್ಯುಲೇಷನ್ ಇಂಪೇರ್ಮೆಂಟ್ ಆಗುತ್ತೆ. ಆದ ಕಾರಣ ಸ್ನಾನದ ಅವಧಿ 3-5 ನಿಮಿಷಕ್ಕಿಂತ ಜಾಸ್ತಿ ಇರಬಾರ್ದು. ತಲೆಗೆ ಕೊನೆಗೆ ನೀರ್ ಹಾಕಿ ಮೊದಲು ಒರೆಸಿ, ಅಷ್ಟು ನಾನು ಹೇಳಿಕೆ ಇಷ್ಟಪಡ್ತೇನೆ.
1: ಓಕೆ ಡಾಕ್ಟರ್, ಈಗ ಮಗುವಿಗೆ ಸ್ನಾನ ಮಾಡಬೇಕಾದ್ರೆ ಕೆಲವರು ಈ ತೈಲಗಳನ್ನು ಹಚ್ಚುವುದು, ತೀರಾ ಮಸಾಜ್ ಅನ್ನು ಮಾಡುವಂತದ್ದು ಹಾಗೆಲ್ಲ ಮಾಡ್ತಿರ್ತಾರೆ, ಇದು ಎಷ್ಟು ಮಟ್ಟಿಗೆ ಮಾಡಿದ್ರೆ ಸೇಫ್ ಅಂತ ತಾವು ಹೇಳಿದ್ರೆ?
0: ಸ್ನಾನ ಮಾಡೋಕ್ಕೂ ಮುಂಚೆ ಮಾಡುವ ಮಸಾಜ್ ನಾ ಯಾವ್ದಲ್ಲಿ ಹೇಳ್ದಂಗೆ ತುಂಬಾ ಒಳ್ಳೇದು, ಯಾಕಂದ್ರೆ ಮಗುವಿನ ಬಾಡಿ ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಆ ಶಾರೀರಿಕ ಸ್ಪರ್ಶದಿಂದ ಬೌದ್ಧಿಕವಾಗಿ ಮಗುವಿನ ಬೆಳವಣಿಗೆ ಆಗುತ್ತೆ. ಮಸಾಜಿಂಗ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ, ಏನು ತೊಂದರೆ ಇಲ್ಲ ಅದರಿಂದ.
1: ಇನ್ನೊಂದು, ಈ ಬಾಣಂತಿಯ ಪರ್ಸನಲ್ ಹೈಜಿನಿ ಮತ್ತು ಮಗುವಿನ ಪರ್ಸನಲ್ ಹೈಜಿನಿ, ಈ ಬಾಣಂತಿ ಕೋಣೆ ಅಂತಾನೆ ಕೆಲವು ಮನೆಗಳಲ್ಲಿ ಮಾಡ್ತಾರೆ, ಗಾಳಿ ಇರಲ್ಲ, ಬೆಳಕಿರಲ್ಲ, ಯಾರು ಒಳಗೆ ಹೋಗಲ್ಲ, ಹೊರಗೆ ಬರಲ್ಲ. ಪರ್ಸನಲ್ ಹೈಜಿನಿ ಅಂದ್ರೆ ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವಾಗುತ್ತೆ ಒಂದು ಮಗು ನಾರ್ಮಲ್ ಆಗಿ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯೋದಕ್ಕೆ?
0: ವೈಯಕ್ತಿಕವಾಗಿ ನೀವು ಹೇಳಿದಂಗೆ ಹೈಜಿನ್ ಅನ್ನೋದು ಅಂಶ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಯೂಶಲಿ ಒಂದು ಮನೆಯಲ್ಲಿ ತಾಯಿ ಮತ್ತು ಮಗುನ ಸಪರೇಟ್ ಆಗಿ ಇಡೋದು ಒಳ್ಳೇದು, ಅವಾಗ ತಾಯಿಗೂ ಒಂದು ಪ್ರೈವಸಿ ಸಿಗುತ್ತೆ. ಯಾಕೆ ಪ್ರೈವಸಿ ಬೇಕಾಗುತ್ತೆ ಅಂದ್ರೆ, ಎದೆ ಹಾಲು ಕುಡಿಸಬೇಕಾದ್ರೆ ತಾಯಿಗೆ ಪ್ರೈವಸಿ ಬೇಕಾಗುತ್ತೆ. ಮಗು ತಾಯಿ ಒಂದೇ ಕೋಣೆಯಲ್ಲಿ ಇರೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಮಗುವಿನ ಇರಿಸುವ ಕೋಣೆ ಹೇಗಿರ್ಬೇಕು ಅಂದ್ರೆ ಬೆಚ್ಚಗಿರ್ಬೇಕು, ಯಾವುದೇ ಕಾರಣಕ್ಕೂ ಫ್ರೀ ಏರ್ ಮೂವ್ಮೆಂಟ್ ಆಗಬಾರ್ದು. ನಾ ಆಲ್ರೆಡಿ ಹೇಳ್ದಂಗೆ ಮಗು ಸ್ಕಿನ್ ಲೇಯರ್ ತುಂಬಾ ಕಡಿಮೆ ಇರೋದ್ರಿಂದ ಮಗು ಅತಿಯಾಗಿ ಕೋಲ್ಡ್ ಆದ್ರೂ ಡೇಂಜರಸ್, ಹೀಟ್ ಆದ್ರೂ ಡೇಂಜರಸ್. ಹಾಗಾಗಿ ಏನ್ ಮಾಡ್ಬೇಕು, ಮಗುಗೆ ಒಂದು ತೆಳುವಾದ ಹತ್ತಿ ಕ್ಲೋತ್ ಅನ್ನ ಹಾಕ್ಬಿಟ್ಟು ತಲೆಗೊಂದು ಕ್ಯಾಪ್, ಕೈ ಕಾಲಿಗೆಲ್ಲ ಸಾಕ್ಸ್ ಹಾಕಿ ಬೆಚ್ಚಿಗಿಡಬೇಕಾಗತ್ತೆ. ಮಗುನ್ ಬೆಚ್ಚಿಗಿಡೋದಲ್ದೆ ಮಗು ಇಸುವ ಕೋಣೆನು ಬೆಚ್ಚಿಗಿಡಬೇಕು, ಅಂದ್ರೆ ಅದು ಫ್ಯಾನ್ ಆಗಿರ್ಲಿ, ಎಸಿ ಆಗಿರ್ಲಿ, ಎಲ್ಲದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ನಮಗೊಂದು ಸ್ವಲ್ಪ ಸಫೋಕೇಶನ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಮಗುಗೆ ಸೂಕ್ತವಾದ ಟೆಂಪರೇಚರ್ ಅಂತ ಹೇಳ್ಬೋದು.
1: ಅಂದ್ರೆ ಪರ್ಸನಲ್ ಹೈಜಿನ್ ಅಂತ ನಾವು ಮೇಂಟೈನ್ ಮಾಡ್ಲೇಬೇಕು.
0: ಖಂಡಿತ, ಬಹಳ ಮುಖ್ಯ. ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಮಗು ಹುಟ್ಟಬೇಕಾದ್ರೆ ಯಾವ್ದೇ ರೀತಿ ಇಮ್ಯುನಿಟಿ ಪವರ್ ಇರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಕೈಯಲ್ಲಿ ಏನಾದ್ರು ಇನ್ಫೆಕ್ಷನ್ ಏನಾದ್ರು ಕ್ಯಾರಿ ಮಾಡಿ ಪಾಪು ಕೊಟ್ಬಿಡ್ತೀವಿ ಅಂದ್ರೆ ಸ್ವಲ್ಪ ಸೀರಿಯಸ್ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ನಮ್ಮ ಪರ್ಸನಲ್ ಹೈಜಿನ್ ಮಗುವಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ಅಕ್ರಮೀ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ನವಜಾತ ಶಿಶುಗಳ ರೋಗ ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ಕೆಲವೊಂದು ಬಾರಿ ಈ ಮಗು ಹಾಲು ಕುಡಿದ ನಂತರ ವಾಂತಿ ಆಗ್ತದೆ, ಇದು ನಾರ್ಮಲ್ ಅಥವಾ ಹೇಗೆ?
0: ಇದು ಯೂಶಲಿ 3-5 times ಇದು ಆಗುತ್ತೆ. ಇದು ನಾರ್ಮಲ್. ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ರಿಗರ್ಜಿಟೇಷನ್ ಅಂತ ಹೇಳ್ತೀವಿ. ಏನಾಗುತ್ತೆ, ಮಗು ಹಾಲು ಕುಡಿಬೇಕಾದ್ರೆ ಎದೆ ಹಾಲು ಒಟ್ಟಿಗೆ ಒಂದ್ ಸ್ವಲ್ಪ ಗಾಳಿನೂ ಒಳಗಡೆ ಹೇಳ್ಕೊಂಡ್ಬಿಡುತ್ತೆ. ಇದಕ್ಕೆ ಏರೋಫೇಜಿಯಾ ಅಂತ ಹೇಳ್ತೀವಿ. ಸೊ ಈ ರೀತಿ ಗಾಳಿ ಒಳಗಡೆ ಹೋದಾಗ ಅದೇ ತೇಗಾಗಿ ಒಂದ್ ಸ್ವಲ್ಪ ಹಾಲು ಹೊರಗಡೆ ಬರುತ್ತೆ. ಸೊ ನೀವೇನ್ ಮಾಡ್ಬೇಕು, ತಾಯಂದ್ರು ಯೂಶಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಮಗು ಹಾಲು ಕುಡಿಸಿದ ನಂತರ ಭುಜಕ್ಕೆ ಹಾಡ್ಕೊಂಡು ಒಂದ್ 5-10 ನಿಮಿಷ ತೇಗಿಸ್ಬೇಕಾಗತ್ತೆ. ಆ ತೇಗಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ ಆಲ್ರೆಡಿ ಹೇಳ್ದಂಗೆ ಆ ಗಾಳಿ ಒಳಗಡೆ ಹೋಗಿದ್ದಲ್ಲ ಹೊರಗಡೆ ಬರುತ್ತೆ. ಆಮೇಲೆ ಮಲಸೋದ್ರಿಂದ ಈ ರೀತಿ ವಾಂತಿ ಆಗೋದೆಲ್ಲ ಕಡಿಮೆ ಆಗುತ್ತೆ. ಇದು ಹುಟ್ಟಿದ ಮಕ್ಕಳಲ್ಲಿ 3-4 times ಹಾಲು ಕುಡಿದ ತಕ್ಷಣ ಇಮಿಡಿಯೇಟ್ ಆಗಿ ಹೊರಗೆ ಬಂದ್ರು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ.
1: ಇನ್ನೊಂದು ನಂಬಿಕೆ ಬಗ್ಗೆ ತಮಗೆ ಕೇಳಬೇಕು ಡಾಕ್ಟರ್. ಈಗ ಕೆಲವು ಭಾಗಗಳಲ್ಲಿ ಮಕ್ಕಳಿಗೆ ಕಾಯಿಲೆ ಬರೋದು, ರೋಗ ಬರಬಾರ್ದಂತ ಬರೆಗಳನ್ನು ಹಾಕ್ಸುವಂತದ್ದು ಇವನ್ನೆಲ್ಲ ಮಾಡ್ತಿರ್ತಾರೆ, ಇದು ಸರಿನಾ ಡಾಕ್ಟರ್?
0: ಖಂಡಿತ, ಬಹಳ ತಪ್ಪು. ಇದರಿಂದ ಮಗುವಿನ ಲೈಫಿಗೆ ರಿಸ್ಕ್. ಯೂಶಲಿ ಏನಾಗುತ್ತೆ, ನಾ ಆಲ್ರೆಡಿ ಹಿಂಗೆ ಮಗುವಿನ ಸ್ಕಿನ್ ಲೇಯರ್ ಬಹಳ ಸೂಕ್ಷ್ಮವಾಗಿರುತ್ತೆ. ನೀವೇನೋ ಆ ರೀತಿ ಮಾಡಿದ್ರು ಆ ಸ್ಕಿನ್ನಿಂದ ಡೈರೆಕ್ಟ್ ಬ್ಲಡ್ ಇನ್ಫೆಕ್ಷನ್ ಆಗಿ ಮಗುವಿನ ಕಳ್ಕೋಬೇಕಾಗತ್ತೆ. ಯಾವುದೇ ಕಾರಣ ಮೂಢಾಚಾರಿಗಳು ಬಂಡಾಚಾರಿಗಳಿಗೆ ನೀವು ಹೋಗಬಾರ್ದು. ಇಂಥವೆಲ್ಲ ಬಹಳ ಕೇರ್ಫುಲ್ ಆಗಿರ್ಬೇಕು, ಇವೆಲ್ಲ ತುಂಬಾ ಪ್ರಮಾದ ಅಂತ ಹೇಳ್ತೀನಿ.
1: ಈಗ ಡಾಕ್ಟ್ರೆ, ಕೊನೆಯದಾಗಿ ನಮ್ಮ ಎಲ್ಲಾ ಕೇಳುಗರು

0: ಅದರಲ್ಲೂ ಮಹಿಳೆಯರಿಗೆ ಒಂದು ಮಗು ಹುಟ್ಟಿದಾಗ ಅವಳಿಗೆ ಎಷ್ಟು ಸಂತೋಷ ಆಗುತ್ತೆ, ಆ ಮಗುವನ್ನ ತುಂಬಾ ಚೆನ್ನಾಗಿ ಬೆಳೆಸೋ ಸಹ ಬಹಳ ಪ್ರಾಮುಖ್ಯ ಆಗುತ್ತೆ. ತಾವು ನವಜಾತ ಶಿಶು ತಜ್ಞರಾಗಿ ಕೊನೆಯದಾಗಿ ಟಿಪ್ ಪಡೋದಾದ್ರೆ ದಯವಿಟ್ಟು ಕೊಡಿ.
1: ತಾಯಂದ್ರಿಗೆ ನಾನು ಹೇಳೋದಿಷ್ಟೇ, ಹುಟ್ಟಿದ ನಂತರದ ಮೊದಲ ಅರ್ಧ ಗಂಟೆಯಲ್ಲಿ ಎದೆಹಾಲು ಕುಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮೊದಲು 3 ದಿನ ಎದೆಹಾಲು ಕಡಿಮೆ ಇದ್ದು ನಿರಾಶೆಗೊಳ್ಳಬೇಡಿ. ಎದೆಹಾಲು 2 ಗಂಟೆಗೆ ಹಾಲು ಕೊಡ್ತಾ ಇರಿ, ಎದೆಹಾಲು ಸಾಕಾಗತ್ತೆ. ಎದೆಹಾಲು ಸಾಕಾಗಲ್ಲ ಅಂತ ಒಂದು ಕಾನ್ಸೆಪ್ಟೇ ಇರಲ್ಲ. ಪ್ರಕೃತಿಯಲ್ಲಿ ಆ ಮಗುಗೆ ಎಷ್ಟು ಬೇಕೋ, ಆ ಮಗುಗೆ ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣದಲ್ಲಿ ಎದೆಹಾಲು ಉತ್ಪತ್ತಿ ಆಗೇ ಆಗುತ್ತೆ. ಮೊದಲು 5-6 ತಿಂಗಳು ಎದೆಹಾಲು ಬಿಟ್ಟು ಬೇರೆ ಯಾವುದೇ ಹಸುವಿನ ಹಾಲಾಗಿರ್ಬೋದು, ಪೌಡರ್ ಆಗಿರ್ಬೋದು, ಅದ್ರ ಮೊರೆ ಹೋಗಬೇಡಿ. ಆಮೇಲೆ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಎದೆಹಾಲಿಗಿಂತ ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಅಪ್ರಮೇಯ ಅವರೇ. ಇಲ್ಲಿವರೆಗೆ ತಾವು ಬಹಳ ಸರಳವಾದ ಭಾಷೆಯಲ್ಲಿ ನಮ್ಮ ಕೇಳುಗರಿಗೆ ಈ ನವಜಾತ ಶಿಶುಗಳ ಪಾಲನೆ ಮತ್ತು ಪೋಷಣೆ ಬಗ್ಗೆ ಸೂಕ್ತವಾಗಿ ವಿವರಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ, ಧನ್ಯವಾದಗಳು.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಚೇತನ್ ML ಅವರಿದ್ದಾರೆ. ಇವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಚೇತನ್ ಅವರು MBBS MS ಮತ್ತು ಆರ್ಥೋ ಇದರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದಾರೆ. ಇವರು ಇಂಗ್ಲೆಂಡ್ನಲ್ಲಿ ಹಾಗೂ DNB ಆರ್ಥೋ FASM ಮತ್ತೆ FIJR ಇದು ಆಸ್ಟ್ರೇಲಿಯಾದಲ್ಲಿ ಇವರು ವ್ಯಾಸಂಗವನ್ನು ಮಾಡಿ ಈಗ ಸದ್ಯಕ್ಕೆ ಸಹ್ಯಾದ್ರಿ ನಾರಾಯಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಚೇತನ್ ಅವರು ಸುಮಾರು ವರ್ಷಗಳಿಂದ ಆರ್ಥೋಪೆಡಿಕ್ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಗೋಲ್ಡ್ ಮೆಡಲ್ ಸಹ ಬಂದಿರ್ತದೆ. ಡಾಕ್ಟರ್ ಚೇತನ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಮತ್ತೆ ಇವತ್ತು ನಮ್ಮ ಕೀಳುಗರಿಗೆ ಯಾವ ವಿಷಯದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ದೀರಿ?
2: ಎಲ್ಲರಿಗೂ ನಮಸ್ತೆ. ಕೀಲುಗಳಾಗುವ ತೊಂದರೆಗಳ ಬಗ್ಗೆ ಮಾತಾಡೋಣ. ತುಂಬಾ ಎಲ್ಲಾ ವಯಸ್ಸಿನವರಿಗೂ ಕೀಲು ತೊಂದರೆಗಳು ಆಗಬಹುದು. 50 ವರ್ಷ ಆದವರಿಗೆ ಕೀಲಿನ ಸಮಸ್ಯೆಗಳು ಕಾಮನ್ ಆದರೂ ಕೂಡ ಇವನ್ ಹುಟ್ಟಿದಾಗಿಂದನೂ ಕೂಡ ಕೀಲಿನ ತೊಂದರೆಗಳು ಇರ್ತವೆ. ಹುಟ್ಟಿ ವಕ್ರವಾಗಿರ್ಬೋದು ಅಥವಾ ಯಂಗ್ ಏಜ್ ಅಲ್ಲಿ ಇದ್ದಾಗ ಆಕ್ಸಿಡೆಂಟ್ ಆಗಿ ನರಗಳು ಕಟ್ ಆಗಿರ್ಬೋದು. ಸೊ ಇವೆಲ್ಲದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ.
0: ಡಾಕ್ಟರ್, ಈ ಕೀಲು ಅಂತಂದ್ರೆ ಏನು ಮತ್ತೆ ಅದರ ಒಂದು ರಚನೆ ಏನು, ಅದರ ಮತ್ತೆ ಕಾರ್ಯ ಏನು, ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಮೊಟ್ಟಮೊದಲನೇದಾಗಿ ತಾವು ತಿಳಿಸ್ಕೊಡಿ.
2: ಈಗ ಇಮ್ಯಾಜಿನ್, ಮನುಷ್ಯರಿಗೂ ಹಾಗೂ ಪ್ಲಾಂಟ್ಸ್ಗೆ ಇರುವ ಡಿಫ್ರೆನ್ಸ್ ಏನಂದ್ರೆ ಮರಗಳು ಒಂದತ್ರನೇ ನಿಂತಿರ್ತವೆ, ಆದ್ರೆ ಎಲ್ಲಾ ಪ್ರಾಣಿಗಳು ಕೂಡ ಓಡಾಡ್ತಾ ಇರ್ತವೆ. ಅದಕ್ಕೆ ಮೇನ್ ಬೇಕಾಗಿರೋದೇ ಕೀಲು. ಸೊ ಕೀಲು ಒಂದು ಅವಿಭಾಜ್ಯ ಅಂಗ. ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂದ್ರೆ, ಸೊ ಒಂದು ಕೀಲಿನಲ್ಲಿ ನಾರ್ಮಲ್ ಆಗಿ 2 ಮೂಳೆಗಳು ಅಥವಾ 2ಕ್ಕಿಂತ ಜಾಸ್ತಿ ಮೂಳೆಗಳು ಜಾಯಿಂಟ್ ಆಗಿರ್ತವೆ. ಅದರೊಳಗಡೆ ಪ್ರೊಟೆಕ್ಷನ್ ಗೋಸ್ಕರ ಒಳಗಡೆ ಕಾರ್ಟಿಲೇಜ್ ಅಂತ ಇರುತ್ತೆ. ಆಮೇಲೆ ಡಿಫ್ರೆಂಟ್ ಪದರುಗಳು ಇರ್ತವೆ. ಸೊ ಇವೆಲ್ಲವೂ ಕೂಡ ಜಾಯಿಂಟ್ ಒಂದು ನಾರ್ಮಲ್ ಆಗಿ ಫಂಕ್ಷನ್ ಆಗಕ್ಕೆ ಇಂಪಾರ್ಟೆಂಟ್. ಸೊ ಇದರ ರಚನೆಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅಥವಾ ಒಳಗಡೆ ಕಾರ್ಟಿಲೇಜ್ ನ ತೊಂದರೆ ಆದ್ರೆ ಅಥವಾ ಅದಕ್ಕೆ ಜಾಯಿಂಟ್ ಗೆ ಸಪೋರ್ಟ್ ಕೊಡುವಂತ ಲಿಗಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಕನ್ನಡದಲ್ಲಿ, ಅದಕ್ಕೆ ತೊಂದರೆ ಆದ್ರೆ ಸೊ ಕೀಲಿನ ತೊಂದರೆಗಳು ಆಗ್ಬಹುದು. ಸೊ ಇದು ಹುಟ್ಟಿದಾಗಿಂದ ಆಗಿರೋದು ಅಂತ ಅಂದ್ರೆ, ಕೆಲವೊಬ್ಬೊಬ್ಬರಿಗೆ ಹುಟ್ಟಿದಾಗಿಂದನೇ ಕೀಲ್ ತಪ್ಪಕೊಂಡೋಗ್ಬಿಟ್ಟಿರುತ್ತೆ. ಚಪ್ಪೆ ಜಾಯಿಂಟ್ ಕಾಮನ್ ಇರ್ಬೋದು ಅಥವಾ ಕಾಲು ಹುಟ್ಟಿದಾಗಿನ ವಕ್ರವಾಗಿರ್ತವೆ ಅಥವಾ CTV ಅಥವಾ ಕಂಜನಟಾಲ್ ಪಸಿಕ್ವನೆ ವೈರಸ್, ಇವೆಲ್ಲ ಹುಟ್ಟಿದಾಗಿಂದ ಬರುವಂತ ಕಾಯಿಲೆಗಳು. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಆಗೋದಾದ್ರೆ ಆರ್ಥರೈಟಿಸ್ ಪ್ರಾಬ್ಲಮ್, ಈ ಕೆಲವೊಂದು ಆರ್ಟ್ ಅಂತ ಇನ್ನೊಂದು ಮೂಳೆನ ಇಟ್ಕೊಂಡಿರುತ್ತೆ. ಈಗ ಅದಿಲ್ಲ ಅಂದ್ರೆ ಅದು ಸಪೋರ್ಟೇ ಇರೋದಿಲ್ಲ. ಸೊ ಒಂದಕ್ಕೊಂದು ಮೂಳೆ ಸಪರೇಟ್ ಆಗುತ್ತೆ. ಸೊ ಈ ಲಿಗಮೆಂಟ್ಸ್ ತೊಂದರೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ.
0: ಈಗ ಡಾಕ್ಟ್ರೆ, ಈ ಕೀಲಿನ ಸಮಸ್ಯೆಗಳಲ್ಲಿ ಲಿಗಮೆಂಟ್ ನ ಸಮಸ್ಯೆ ಕುರಿತಂತೆ ನಾವು ಇವತ್ತು ಹೇಳ್ತೇನಂತ ಹೇಳಿದಿರಿ. ಈ ಲಿಗಮೆಂಟ್ಸ್ ನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ. ಅಂದ್ರೆ ಈ ಒಂದು ಮೂಳೆಗೆ ಮತ್ತೊಂದು ಮೂಳೆಗೆ ಇವು ಬಂಧಿಸಿದ್ದೇವೆ.
2: ಸೊ ಅದರಿಂದ ಇದೊಂದು ಲಿಗಮೆಂಟ್ಸ್ ತೊಂದರೆ ಆಗ್ಬಹುದು. ಇನ್ನು ಮೋಸ್ಟ್ ಕಾಮನ್ ಅಂದ್ರೆ ಸ್ಪೋರ್ಟ್ಸ್ ಇಂಜುರೀಸ್. ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಸಡನ್ ಆಗಿ ಮಂಡಿ ಆಗ್ಲಿ, ಭುಜ ಆಗ್ಲಿ ಟ್ವಿಸ್ಟ್ ಆದಾಗ ಈ ಒಳಗಡೆ ಇರೋ ಲಿಗಮೆಂಟ್ಸ್ ಆಗುತ್ತೆ. ಇನ್ನು ಮೋಸ್ಟ್ ಕಾಮನ್ ಅಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಅವಾಗ ತುಂಬಾ ಫೋರ್ಸ್ ಇಂದ ಮಂಡಿ ಜಾಯಿಂಟ್ ಅಥವಾ ಶೋಲ್ಡರ್ ಜಾಯಿಂಟ್ ಅಥವಾ ಬೇರೆ ಲಿಗಮೆಂಟ್ಸ್ ಫೋರ್ಸಿಬಲಿ ಆಕ್ಷನ್ ಕೊಟ್ಟಾಗ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಆ ನಾರ್ಮಲ್ ಫಂಕ್ಷನ್ ನ ಕಳ್ಕೊಳುತ್ತೆ ಆ ಜಾಯಿಂಟ್. ಈಗ ಫಾರ್ ಎಕ್ಸಾಂಪಲ್, ಬರೀ 2 ವೀಲ್ ಇದ್ರೆ ಗಾಡಿ ಮುಂದೋಗೋದಿಲ್ಲ, ಅದಕ್ಕೆ ಚೇನ್ ಬೇಕು, ಸರ್ಕಲ್ ಬೇಕು ಆತರ. ಸೊ ಇದೊಂಥರ ಚೇನ್ ಇದ್ದಾಗೆ ಈ ಲಿಗಮೆಂಟ್, ಆ ಚೇನ್ ಇಲ್ಲ ಅಂದ್ರೆ 2 ಗಾಲಿ ಮುಂದೆ ಹೋಗೋದಿಲ್ಲ. ಸೊ ಅದೇ ತರ ಈ ಲಿಗಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದರ್ವೈಸ್ ಅದು ಕಟ್ ಆಗಿ ಅದು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬೇಗ ಸೌದ್ ಹೋಗ್ಬಿಡುತ್ತೆ. ಆ ಕೀಲು ತನ್ನ ವೇರ್ ಅಂಡ್ ಟೇರ್ ರಫ್ ಅಂಡ್ ಟಫ್ ಯೂಸ್ ಮಾಡ್ಬಿಟ್ಟು ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಆರ್ಥರೈಟಿಸ್ ಪ್ರಾಬ್ಲಮ್ ಸಿವಿಯರ್ ಆಗುತ್ತೆ.
0: ಅಂದ್ರೆ ಈ ಲಿಗಮೆಂಟ್ಸ್ ಒಂಥರದ ಮಸಲ್ ಡಾಕ್ಟರ್? ಹೇಗೆ
2: ಮಸಲ್ ಅನ್ನೋದಕ್ಕಿಂತ ಇದೊಂಥರ ಕೊಲಾಜಿನ್ ಇಂದ ಮಾಡಿರುವಂತ ಒಂದು ಹಗ್ಗ ತರ, ರೋಪ್ ಇನ್ ತರ ಇರುವಂತ ಸ್ಟ್ರಕ್ಚರ್ಗಳು. ಅವು ಮಂಡಿ ಅಥವಾ ಜಾಯಿಂಟ್ ಒಳಗಡೆ ಇರ್ತವೆ. ಇಂಟ್ರಾ ಆರ್ಟಿಕ್ಯುಲರ್ ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸ್ಟ್ರಾ ಆರ್ಟಿಕ್ಯುಲರ್, ಹೊರಗಡೆಯಿಂದ ಸೊಟ್ ಕೊಡುವಂಥದ್ದು. ಸೊ ಈ ಮೀಡಿಯಲ್ ಕೊಲಾಟ್ರಲ್, ಲ್ಯಾಟ್ರಲ್ ಕೊಲಾಟ್ರಲ್ ಲಿಗಮೆಂಟ್ ಆಗಿರ್ಬೋದು. ಸೊ ಇವೆಲ್ಲ ಮಂಡಿಯಿಂದ ಹೊರಗಡೆಯಿಂದನು ಕೆಲವೊಂದೊಂದು ಲಿಗಮೆಂಟ್ ಸಪೋರ್ಟ್ ಮಾಡುತ್ತೆ, ಮಂಡಿ ಒಳಗಡೆ ಭಾಗದಿಂದನು ಸಪೋರ್ಟ್ ಮಾಡುತ್ತೆ. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದ್ರೆ ಒಂಥರ ಹಗ್ಗದ ಸ್ಟ್ರಕ್ಚರ್ಗಳು.
0: ಡಾಕ್ಟರ್, ಈಗ ಈ ತರದ ತೊಂದರೆ ಅಂದ್ರೆ ಲಿಗಮೆಂಟ್ ನಿಂದ ಆಗುವಂತ ತೊಂದರೆಗಳು ಆಗಿದೆ ಅನ್ನೋದನ್ನ ಯಾವ ರೀತಿ ಪತ್ತೆ ಹಚ್ಚುತ್ತೀರಿ?
2: ಕಾಮನ್ ಆಗಿ ನೋಡೋದಾದ್ರೆ ಈ ಲಿಗಮೆಂಟ್ಸ್ ಕೂಡ ತೊಂದರೆ ಆಗೋದು ಮಂಡಿ ಭಾಗ, ಮಂಡಿ ಜಾಯಿಂಟ್ಗೋಸ್ಕರ. ಆಮೇಲೆ ಇನ್ನೊಂದು

0: ಶೋಲ್ಡರ್ ಜಾಯಿಂಟ್ ಗೆ. ಮಂಡಿ ಜಾಯಿಂಟ್ ಅಲ್ಲಿ ಒಂದ್ಸರಿ ಈ ಲಿಗಮೆಂಟ್ ಕಟ್ ಆದ್ರೆ ಏನಾಗುತ್ತೆ ಅಂದ್ರೆ, ನಡೀತಿರ್ಬೇಕಾದ್ರೆ ಸಡನ್ ಆಗಿ ಮಂಡಿ ಬಿಟ್ಕೊಂಡಂಗಾಗುತ್ತೆ, ಅವರಿಗೆ ಗ್ರಿಪ್ ಸಿಗೋದಿಲ್ಲ, ಸ್ಟೆಪ್ ಹತ್ತಿ ಇಳಿಬೇಕಾದ್ರೂ ಸಡನ್ ಆಗಿ ಗ್ರಿಪ್ ಸಿಗೋದಿಲ್ಲ, ಸಡನ್ ಆಗಿ ಮೇಲಿನ ಮೂಳೆ ಕೆಳಗಿನ ಮೂಳೆ ಸಪರೇಟ್ ಆದಂಗಾಗುತ್ತೆ. ಅವ್ರು ಜೋರಾಗಿ ನಡೆದಾಡಕ್ ಆಗೋದಿಲ್ಲ, ಓಡಾಡ್ಲಿಕ್ಕೆ ಆಗೋದಿಲ್ಲ, ಸ್ಪೋರ್ಟ್ಸ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಭುಜಕ್ ಬರೋದಾದ್ರೆ ಸಡನ್ ಗೆ ಭುಜ ಹೊರಗೆ ಬರ್ತಾ ಇರುತ್ತೆ, ಕೀಲ್ ತಪ್ಪೋದು ಅಂತ ಹೇಳ್ತೀವಿ, ಈ ಲಿಗಮೆಂಟ್ ಸ್ಟೇರ್ ಆಗಿದ್ರೆ. ಸೊ ಅದರಿಂದ ಜಾಯಿಂಟ್ಸ್ ಡಿಸ್ಲೊಕೇಶನ್ಸ್ ಕಾಮನ್ ಆಗಿ ಆಗಿರುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಆಫ್ ಲಿಗಮೆಂಟ್ ಟೇರ್.
1: ಈಗ ಒಬ್ಬರಿಗೆ ಲಿಗಮೆಂಟ್ ಹರಿದೋಗಿದೆ ಅಥವಾ ಅಲ್ಲಿ ತೊಂದರೆ ಆಗಿದೆ ಅಂದ್ರೆ ನೋವು ಏನಾದ್ರೂ ಕಾಣಿಸ್ಕೊಳ್ಳುತ್ತಾ ಹೇಗೆ?
0: ಇನಿಷಿಯಲ್ ಬಿದ್ದಾಗ ತುಂಬಾ ನೋವಿರುತ್ತೆ, ಮೇ ಬಿ 5 ದಿವಸದಿಂದ 3 ವಾರದ ತನಕ ಇರುತ್ತೆ, ಅವಾಗ ಬಾವು ಕೂಡ ಬಂದಿರಬಹುದು. ಅದು ಬಾವು ಏನಕ್ಕೆ ಬಂದಿರುತ್ತೆ ಅಂದ್ರೆ ಒಳಗಡೆ ರಕ್ತಸ್ರಾವ ಆಗ್ಬಿಟ್ಟು ಆ ಜಾಯಿಂಟಿನ ಸುತ್ತಮುತ್ತ ಬಾವು ಬಂದಿರುತ್ತೆ. ಸೊ ಬಾವು ಬಂದಿದೆ ಅಂದ್ರೆ ಅದನ್ನ ನಿರ್ಲಕ್ಷಿಸಬಾರ್ದು, ಅದನ್ನ ಆರ್ಥೋಪೆಡಿಕ್ ಡಾಕ್ಟರ್ ಗೆ ತೋರಿಸ್ಬೇಕು, ಲಿಗಮೆಂಟ್ ತೊಂದರೆ ಇದೇನ ಅಂತ ಅವಾಗ ನೋಡ್ಬೇಕು. ಅದು ಇಂಡೈರೆಕ್ಟ್ ಎವಿಡೆನ್ಸ್, ಹಿಮಾರ್ಥೋಸಿಸ್, ಏನೇ ಬಿದ್ದಿದ್ದಾನೆ ಅಥವಾ ಟ್ವಿಸ್ಟ್ ಆಗಿದಾನೆ ಅಂತ ತಕ್ಷಣಕ್ಕೆ ಮಂಡಿ ಭಾಗದಲ್ಲಾಗ್ಲಿ ಅಥವಾ ಬೇರೆ ಎಲ್ಲರೂ ಜಾಯಿಂಟ್ ಅಲ್ಲಿ ಬಾವು ಬಂದಿದೆ ಅಂದ್ರೆ ಲಿಗಮೆಂಟ್ ಟೇರ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಅದು ಒಂದು ಸಿಂಪ್ಟಮ್, ಸೈನ್ ಅಂತ ಹೇಳ್ತೀವಿ. ಇನ್ನು ಅದನ್ನ ದೃಢೀಕರಣ ಮಾಡಬೇಕು ಅಂತ ಹೇಳಿದ್ರೆ ನಾರ್ಮಲ್ ಎಕ್ಸ್ರೇ ಒಳಗಡೆ ಬರೀ ಮೂಳೆ ಮುರಿದಿರೋದು ಮಾತ್ರ ಗೊತ್ತಾಗುತ್ತೆ, ಈ ಲಿಗಮೆಂಟ್ ಕಟ್ ಆಗಿರೋದು ಎಕ್ಸ್ರೇ ಗೊತ್ತಾಗೋದಿಲ್ಲ. ಸೊ ಇದಕ್ಕೆ MRI ಸ್ಕ್ಯಾನ್, ಅದನ್ನ ಅದರಲ್ಲಿ ಮಾತ್ರ ದೃಢೀಕರಣ ಪಡಿಸ್ಕೋಬಹುದು.
1: ಈಗ ಡಾಕ್ಟರ್, ಒಬ್ಬರಿಗೆ ಈ ಒಂದು ತೊಂದರೆ ಆಗಿದೆ ಅಂದ್ರೆ ಎಷ್ಟು ಅವಧಿ ಒಳಗೆ ಅವರು ಹಾಸ್ಪಿಟಲ್ ಬಂದು ಅವರು ರಿಕವರಿ ಆಗುವಂತದ್ದು ಆ ಒಂದು ತೊಂದರೆಯಿಂದ ಆಗೋದಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ?
0: ಯೂಶಲಿ ಇದು ತುಂಬಾ ಎಮರ್ಜೆನ್ಸಿ ಪ್ರೊಸೀಜರ್ ಅಂತ ಏನಲ್ಲ, ಬಿಕಾಸ್ ಇದು ಲಿಗಮೆಂಟ್ ಫ್ರಾಕ್ಚರ್ ಆದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಬೇಕು, ಬೇಗ ಆಗುತ್ತೋ 24 ಗಂಟೆಯಿಂದ 48 ಗಂಟೆ ಒಳಗೆ ಬೇಗ ಆಪರೇಷನ್ ಮಾಡ್ಬೇಕಂತ ಹೇಳ್ತೀವಿ. ಬಟ್ ಈ ಲಿಗಮೆಂಟ್ ಇಂದ ತೊಂದರೆ ಗೊತ್ತಾಗೋದೆ ಅವ್ರ ನಾರ್ಮಲ್ ದೈನಂದಿನ ಕಾರ್ಯಕ್ರಮಕ್ಕೆ ಹೋದಾಗೇನೆ ಅವ್ರಿಗೆ ಇವೆಲ್ಲ ತೊಂದರೆಗಳು ಗೊತ್ತಾಗುತ್ತೆ, ಮಂಡಿಲಿ ಅಂತ ಬಿತ್ತ. ಸೊ ಇದನ್ನ ಆದಷ್ಟು 2-3 ವಾರದಲ್ಲಿ ಈ ಲಿಗಮೆಂಟ್ ತೊಂದರೆನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಮಾಡೋದು ಉತ್ತಮ.
1: ಈಗ ಡಾಕ್ಟರ್ ಚೇತನ್ ಅವರೇ, ಈಗ ತಾವು ಹೇಳಿದ್ರಿ ಒಬ್ಬ ಪೇಷಂಟ್ ನಿಮ್ಮಲ್ಲಿಗೆ ಬಂದ ಅವನಿಗೆ MR ಸ್ಕ್ಯಾನ್ ಮಾಡಬೇಕಾಗುತ್ತೆ ಮತ್ತೆ ಬೇರೆ ಬೇರೆ ಪ್ರೊಸೀಜರ್ಸ್ ಮಾಡಬೇಕಾಗುತ್ತೆ ಅಂತ, ಇದು ಬಿಟ್ಟು ಕೆಲವು ಬಾರಿ ಏನಾಗುತ್ತೆ ತಾವು ಹೇಳಿದಂಗೆ ಆಟೋ ಇಮ್ಯೂನ್ ಡಿಸೀಸ್ ಇಂದ ಆಗಿ ಬಂದಿರಬಹುದು ಅಥವಾ ಹುಟ್ಟಿಂದನೇ ಈ ಒಂದು ತೊಂದರೆಗಳು ಬಂದಿರಬಹುದು, ಅಂತ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಪತ್ತೆ ಹಚ್ಚುತ್ತೀರಿ?
0: ಕೆಲವೊಂದು ಈ ಲಿಗಮೆಂಟ್ ಇಂಜುರೀಸ್ ಗೆ MRI ಸ್ಕ್ಯಾನ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಡಯಾಗ್ನೋಸಿಸ್. ಬೇರೆಯವಕ್ಕೆಲ್ಲ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ, ರೂಮಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಅದೆಲ್ಲ ಹುಟ್ಟಿದಾಗಿಂದನೆ ಇರೋದು ಕಣ್ಣಿಗೆ ಕಾಣಿಸೋಗ್ಬಿಡುತ್ತೆ ಅಥವಾ ಸಿಂಪಲ್ ಎಕ್ಸ್ರೇ ಇಂದನೂ ಕೂಡ ಇದನ್ನ ಪತ್ತೆ ಹಚ್ಚಬಹುದು.
1: ಸೊ ಯಾವುದೇ ಆಗ್ಲಿ ಈ ಒಂದು ತೊಂದರೆ ಇದ್ದಾಗ ತಜ್ಞ ವೈದ್ಯರಲ್ಲಿ ಹೋಗಿ ಅವರು ಬೇಗ ಪತ್ತೆ ಹಚ್ಚುತ್ತಾರೆ.
0: ಹೌದು,
1: ಡಿಲೇ ಮಾಡೋದು ಕಾರಣ ಇಲ್ಲ,
0: ಕಾರಣ ಇಲ್ಲ.
1: ಡಾಕ್ಟರ್, ಈಗ ನಾವು ಆರ್ಥೋಸ್ಕೋಪಿ ಬಗ್ಗೆ ಬರೋಣ. ಏನಿದು ಆರ್ಥೋಸ್ಕೋಪಿ, ಅದರ ಬಗ್ಗೆ ಒಂದು ಸ್ವಲ್ಪ ಪೀಠಿಕೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
0: ಈಗ ಸೈನ್ಸ್ ತುಂಬಾ ಅಡ್ವಾನ್ಸ್ಮೆಂಟ್ ಆಗೋಗ್ಬಿಟ್ಟಿದೆ. ಸೊ ಈಗ ತುಂಬಾ ಜನಕ್ಕೆ ಎಲ್ಲರಿಗೂ ಗೊತ್ತು, ತುಂಬಾ ಹೊಟ್ಟೆ ಕೊಯ್ದು ಬಿಟ್ಟು ಆಪರೇಷನ್ ಮಾಡಿದರೆ ಅದರದ್ದು ರಿಕವರಿ ಆಗೋದು ಅಥವಾ ಬೇರೆ ಕಾಂಪ್ಲಿಕೇಶನ್ ಆಗೋದು ತುಂಬಾ ಕಾಮನ್. ಅದಕ್ಕೋಸ್ಕರ ಈಗೆಲ್ಲ ಲ್ಯಾಪ್ರೋಸ್ಕೋಪಿ ಅಂದ್ರೆ ಹೊಟ್ಟೆ ಕೊಯ್ಲಿಲ್ಲಂಗೆ ಆಪರೇಷನ್ ಮಾಡೋ ಸಂಗತಿ ಎಲ್ಲರಿಗೂ ಗೊತ್ತಿದೆ. ಅದೇ ತರ ಈ ಜಾಯಿಂಟ್ಗಳ ಮೇಲೆ ಕೂಡ ನಾವು ಜಾಯಿಂಟ್ ನ ಕೊಯ್ದಂಗೆ ಕೀಲು ದರ್ಶಕದ ಮುಖಾಂತರ ಆಪರೇಷನ್ ಗೆ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಏನು ಅಂದ್ರೆ 1 ಸೆಂಟಿಮೀಟರ್ ಗಿಂತ ಚಿಕ್ಕವಾದ ಸಣ್ಣ ರಂಧ್ರದಲ್ಲಿ ಆ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ಬಿಟ್ಟು ಜಾಯಿಂಟ್ ಒಳಗಿರೋ ತೊಂದರೆಗಳಿಗೆ ಟ್ರೀಟ್ಮೆಂಟ್ ತೇವೆ. ಇದು ಡಯಾಗ್ನೋಸಿಸ್ ಆಗಿರ್ಬೋದು, ಕನ್ಫರ್ಮೇಶನ್ ಮಾಡ್ಬಿಟ್ಟು ಅದಕ್ಕೆ ಈ ತರ ಲಿಗಮೆಂಟ್ ಟೇರ್ ಆಗಿರ್ಬೋದು, ಈಗ ನಾರ್ಮಲ್ ಆಗಿ ACL ಅಂತ ಹೇಳ್ತೀವಿ ಅದ್ರ ಟೇರ್ ಆಗಿರ್ಬೋದು ಅಥವಾ ಕುಷನ್ ಅಥವಾ ಮೆನಿಸ್ಕಸ್ ಇಂಜಸ್ ಇರ್ಬೋದು ಅಥವಾ ಒಳಗಡೆ ಏನ ಪೊದರು ನಾನು ಹೇಳಿದೆ ಕಾರ್ಟಿಲೇಜ್ ಅದರದೇನೇ ತೊಂದರೆ ಆಗಿದ್ರು ಕೂಡ ಇವೆಲ್ಲ ಕೀಲು ದರ್ಶಕದ ಮುಖಾಂತರ ಕೇವಲ 2 ರಂಧ್ರದಲ್ಲಿ ಮಾಡುವಂತ ಶಸ್ತ್ರಚಿಕಿತ್ಸೆ ಇದು ಆರ್ಥ್ರೋಸ್ಕೋಪಿಕ್ ಸರ್ಜರಿ.
1: ಈಗ ಡಾಕ್ಟರ್, ಈ ತಾವು ಹೇಳಿದ್ರೆ ಒಂದು ರಂಧ್ರದ ಮೂಲಕ ತಾವು ಈ ಶಸ್ತ್ರಚಿಕಿತ್ಸೆ ಕ್ರಿಯೆಯನ್ನ ಮಾಡ್ತೀರಂತ, ಅದು ಹೇಗೆ ಟಿವಿ ಮಾನಿಟರ್ ನೋಡ್ಬಿಟ್ಟು ಮಾಡ್ತೀರಾ, ಏನಿದು ಪ್ರೊಸೀಜರ್?
0: ಹೌದು, ಇದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಬೇಕು. ಸೊ ಸರ್ಜನ್ ಏನ್ ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ಕೇವಲ ಅದು 1 ಸೆಂಟಿಮೀಟರ್ ಎಕ್ವಿಪ್ಮೆಂಟ್ಸ್ ನ ಒಳಗೆ ಹಾಕ್ಬಿಟ್ಟು ಅದನ್ನೆಲ್ಲ ಟಿವಿಲಿ ನೋಡ್ತಾ ಪೇಷಂಟ್ ಕೂಡ ನೋಡಬಹುದು. ಈ ಮಂಡಿ ಮೇಲೆ ಆಪರೇಷನ್ ಮಾಡೋದಿದ್ರೆ ಅವರಿಗೆ ಸೊಳಿಂದ ಕೆಳಗಿನ ಭಾಗದಲ್ಲಿ ಮಾತ್ರ ಅನಸ್ತೀಷೆ ಕೊಟ್ಟಿರ್ತೀವಿ, ಪೇಷಂಟ್ ಅವೇಕ್ ಇರ್ತಾರೆ, ಅದೇನ್ ಟೇರ್ ಆಗಿರುತ್ತೆ ಏನಾಗಿರುತ್ತೆ, ಈವನ್ ಅಲ್ಲಿನ ಪೇಷಂಟ್ಗೂ ಕೂಡ ಕನ್ವಿನ್ಸ್ ಮಾಡಿ ಅದೇನ್ ಟ್ರೀಟ್ಮೆಂಟ್ ಬೇಕಾಗುತ್ತೋ ಅದು ಸ್ಮಾಲ್ ಕೀ ಹೋಲ್ ಸರ್ಜರಿ ಮಾಡಬಹುದು ನಾವು.
1: ಈಗ ಪೇಷಂಟ್ಗೆ ಇಲ್ಲಿ ಏನಾದರೂ ಪ್ರಜ್ಞೆ ತಪ್ಪಿಸಬೇಕಾಗುತ್ತಾ ಹೇಗೆ ಕೆಲವು ಸಂದರ್ಭದಲ್ಲಿ?
0: ಮಂಡಿಯಿಂದ ಕೆಳಗೆ ಅಥವಾ ಸೊಂಟದಿಂದ ಕೆಳಗೆ ಮಾಡುವಂತಹ ಆಪರೇಷನ್ ಗಳಿಗೆ ಬೆನ್ನಿನಲ್ಲಿ ಇಂಜೆಕ್ಷನ್ ಕೊಟ್ಟರೆ ಸಾಕು, ಸ್ಪೈನಲ್ ಅನಸ್ತೀಶಿಯಾ. ಶೋಲ್ಡರ್ ಅಂದ್ರೆ ಭುಜದ ಜಾಯಿಂಟ್ ಮೇಲೆ ಆಪರೇಷನ್ ಮಾಡೋರಿಗೆ ಮಾತ್ರ ಫುಲ್ ಜನರಲ್ ಅನಸ್ತೀಶಿಯಾ ಕೊಟ್ಬಿಟ್ಟು ಮಾಡಬೇಕಾಗುತ್ತೆ.
1: ಈ ಒಂದು ಆರ್ಥೋಸ್ಕೋಪಿ ಸರ್ಜರಿಯಿಂದ ಏನ್ ಅಡ್ವಾಂಟೇಜಸ್ ಅಂದ್ರೆ ಮೊದಲೆಲ್ಲ ಮಾಡ್ತಿದ್ರೆ ಅದಕ್ಕೂ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್, ಏನ್ ಅಡ್ವಾಂಟೇಜಸ್?
0: ಇದು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದ್ರೆ ತುಂಬಾ ನಾರ್ಮಲ್ ಟಿಶ್ಯೂಸ್ ನ ಏನು ಕಟ್ ಮಾಡ್ದಂಗೆ ಅಥವಾ ದೊಡ್ಡ ಸ್ಕಾರ್ ಕೊಡ್ದಂಗೆ ಫಂಕ್ಷನ್ ಇನ್ಫೆಕ್ಷನ್ ಬೇಗನೆ ಆಗೋಗುತ್ತೆ. ನಾವು ಏನ್ ಟಿಶ್ಯೂಸ್ ಕಟ್ ಮಾಡ್ತೀವಿ ಹೀಲ್ ಆಗ್ಲಿಕ್ಕೆ ಅಷ್ಟೇ ಟೈಮ್ ತಗೊಳುತ್ತೆ. ಈ ಕೀಲು ದರ್ಶಕದಿಂದ ತುಂಬಾ ಟಿಶ್ಯೂಸ್ ನ ಯಾವ್ದನ್ನು ಕಟ್ ಮಾಡದಿರೋದ್ರಿಂದ ಅವ್ರು ಬೇಗ ಫಂಕ್ಷನ್ ಹೋಗಿ ರಿಟರ್ನ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆಫೀಸ್ ವರ್ಕ್ ಅಂತ ಹೇಳಿದ್ರೆ ಓಪನ್ ಮಾಡಿದ್ರೆ ಮಿನಿಮಮ್ 1 ಮಂತ್ ಆಗುತ್ತೆ, ಬಟ್ ಇದು ಒಂದು ವಾರದಲ್ಲೇ ಕೂಡ ಅವರು ಆಫೀಸ್ ವರ್ಕ್ ನ ಮಾಡಬಹುದು. ಈವನ್ ಹೆವಿ ಲೇಬರರ್ಸ್ ಕೂಡ 2-3 ತಿಂಗಳು ಹೇಳ್ತೀವಿ ನಾವು. ಈ ಕೀಲು ದರ್ಶಕ ಮಾಡೋದ್ರಿಂದ ಅವರು ಹೆವಿ ವರ್ಕ್ ಬೈ 1 ಮಂತ್ ಒಳಗಡೆ ತುಂಬಾ ಆಲ್ಮೋಸ್ಟ್ 90% ಆಕ್ಟಿವಿಟೀಸ್ ನ ಮಾಡಬಹುದು. ಈ ಲಿಗಮೆಂಟ್ ಇಂಜುರಿ ಆದವರಿಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂದ್ರೆ ಬೈ ಕಾರ್ ಓಡಿಸೋದಾಗ್ಲಿ, 2-wheeler ಆಗ್ಲಿ, ಬೈ 2 weeks ಎಲ್ಲಾ ಆಕ್ಟಿವಿಟೀಸ್ ಮಾಡಬಹುದು. ಸ್ಪೋರ್ಟ್ಸ್ ರನ್ನಿಂಗ್ ಆಗ್ಲಿಕ್ಕೆ ಮಾತ್ರ ಯಾವುದೇ ತರ ಸರ್ಜರಿ ಮಾಡಿದ್ರೆ 8-9 ಮಂತ್ಸ್ ಬೇಕಾಗುತ್ತೆ.
1: ಮತ್ತೆ ಯಾವುದೇ ಸರ್ಜರಿ ಅಂದ್ಕೊಳ್ಳೆ ಜನರಿಗೆ ಒಂದು ಭಯ ಇರುತ್ತೆ, ತುಂಬಾ ಬ್ಲಡ್ ಲಾಸ್ ಆಗುತ್ತೆ ಅಂತ. ಈ ಒಂದು ಸರ್ಜರಿಯಲ್ಲಿ ಹೇಗೆ ಪರಿಸ್ಥಿತಿ?
0: ಇದರೊಳಗೆ ತುಂಬಾ ಮಿನಿಮಲ್ ಸರ್ಜರಿ ಬ್ಲಡ್ ಲಾಸ್ ಆಗುತ್ತೆ. ಏನಕ್ಕೆ ಅಂದ್ರೆ ನಾವು ಎಲ್ಲೂ ಏನು ಕೊಯ್ತಾನೆ ಇರೋದಿಲ್ಲ, ಜಸ್ಟ್ ಒಂದ್ ಸಣ್ಣ ಕೀ ಹೋಲ್ ಮುಖಾಂತರ ಮಾಡೋದ್ರಿಂದ ಇದರೊಳಗೆ ಆಲ್ಮೋಸ್ಟ್ ನೆಗ್ಲಿಜಬಲ್, less than 5 ml ಅಂತ ಹೇಳ್ಬೋದು. ಆಮೇಲೆ 2K ಕೂಡ ಹಾಕಿರ್ತೇವೆ, ಸೊ ಅದರಿಂದ ಬ್ಲಡ್ ಲಾಸ್ ಕೂಡ ಅವರಿಗೆ ಕಡಿಮೆ ಇರುತ್ತೆ. ಆಮೇಲೆ ಆಪರೇಷನ್ ಆದ್ಮೇಲೆ ನೋವಿನ ಅಂಶ ಕೂಡ ತುಂಬಾ ಕಡಿಮೆ ಇರುತ್ತೆ, ಯಾಕಂದ್ರೆ ನಾವು ಏನು ಕೊಯ್ದಿರೋದಿಲ್ಲ. ಸೊ ಅದರಿಂದ ಕಾಸ್ಮೆಟಿಕ್ ರೀಸನ್ ಆಗಿರ್ಬೋದು ಅಥವಾ ಬ್ಲಡ್ ಲಾಸ್ ಆಗಿರ್ಬೋದು, ಪೇನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಕೀಲು ದರ್ಶಕದ ಮುಖಾಂತರ ಮಾಡೋ ಸರ್ಜರೀಸ್ ಇಂದ ತುಂಬಾ ಯೂಸ್ಫುಲ್.
1: ಈಗ ಡಾಕ್ಟ್ರೆ ಒಂದು ಪ್ರಶ್ನೆ, ಈ ಒಂದು ಆರ್ಥೋಸ್ಕೋಪಿ ಸರ್ಜರಿ ಯಾವ ಏಜ್ ಗ್ರೂಪ್ ಅವರಿಗೆ ತುಂಬಾ ಬೆನಿಫಿಟ್ ಬರಬಹುದು?
0: ಆರ್ಥೋಸ್ಕೋಪಿಕ್ ಇಂದ ಎಲ್ಲಾ ಏಜ್ ಅಲ್ಲೂ ಬರುತ್ತೆ. ತುಂಬಾ ವಕ್ರವಾಗಿರೋ ಜಾಯಿಂಟ್ಸ್ ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಲಿಗಮೆಂಟ್ ಇಂಜುರಿ ಯಾವುದೇ ಏಜ್ ಅಲ್ಲಿ ಆಗಿದ್ರೆ, ಅವ್ನು 12 ವರ್ಷಕ್ಕೆ ಲಿಗಮೆಂಟ್ ಟೇರ್ ಆಗಿರ್ಬೋದು ಅಥವಾ 50 ವರ್ಷಕ್ಕೆ ಟೇರ್ ಆಗಿರ್ಬೋದು, ಅವರಿಗೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ. ಎಸ್ಪೆಷಲಿ ಈ ಯಂಗ್ ಪಾಪ್ಯುಲೇಷನ್, ಈ ವರ್ಕ್ ಮಾಡುವಂತ ಪಾಪ್ಯುಲೇಷನ್, ಈ 18-45, 50-60 ವರ್ಷದವರಿಗೆ ಏನಿರುತ್ತೆ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಯಸ್ಸಾದ ಮೋರ್ ದೆನ್ 60 ವರ್ಷದವರಿಗೆ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಮಂಡಿ ಸವಕಳಿಕೆ ತುಂಬಾ ಕಾಮನ್, ಮಂಡಿ ಸವೆತ, ಆಸ್ಟಿಯೋಆರ್ಥರೈಟಿಸ್, ಅವರಿಗೆ ಅರ್ಲಿ ಏಜಸ್ ಅಲ್ಲಿ ತುಂಬಾ ಬಾವು ಬರೋದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕೂಡ ಇದು ಯೂಸ್ ಆಗುತ್ತೆ. ಅರ್ಲಿ ಸ್ಟೇಜಸ್ ಆಫ್ ಆರ್ಥರೈಟಿಸ್ ಅಲ್ಲಿ ತುಂಬಾ ಕಸ ತುಂಬಿಕೊಳ್ಳೋದು ಅಂತ ಹೇಳ್ತೇವೆ, ಆ ಕಾರ್ಟ್ಲೇಜ್ ಅಂತ ಏನ್ ಹೇಳಿದೆ ಡ್ಯಾಮೇಜ್ ಆಗೋದ್ರಿಂದ ಕಸ ಅಂತ ಆಗುತ್ತೆ, ಅದನ್ನ ನೀರ್ ತುಂಬಿಕೊಂತಾನೆ ಇರುತ್ತೆ, ಆ ನೀರ್ ತೆಗೆಯೋದ್ರಿಂದ ಏನು ಉಪಯೋಗ ಆಗಲ್ಲ. ಬಟ್ ಈ ಆರ್ಥೋಸ್ಕೋಪಿಕ್ ಸರ್ಜರಿಯಿಂದ ಮಂಡಿ ಸವಿತಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ.
1: ಕೇಳುಗರೆ ನಮ್ಮ ಜೊತೆಗೆ ಡಾಕ್ಟರ್ ಚೇತನ್ ML ಅವರು ಮಾತಾಡ್ತಿದ್ದಾರೆ. ಇವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥೋಸ್ಕೋಪಿ ಕುರಿತಂತೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟರ್, ಈ ಆರ್ಥೋಸ್ಕೋಪಿ ಅನ್ನುವಂತಹ ಒಂದು ಪ್ರೊಸೀಜರ್ ಏನಿದೆ, ಇದು ಜನಸಾಮಾನ್ಯರಿಗೆ ಕೈಗೆಟುಕುವಂತ ಒಂದು ಸರ್ಜರಿಯೇ? ಯಾಕಂತಂದ್ರೆ ಇವತ್ತು ಗೌರ್ಮೆಂಟ್ ಅನೇಕ ಸ್ಕೀಮ್ಗಳಲ್ಲಿಯೂ ಅನೇಕ ಸರ್ಜರಿಗಳನ್ನ ಅಲೋ ಮಾಡಿದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಹೌದು, ನೀವ್ ಹೇಳಿದಾಗೆ ಮೊದಲು ಇನಿಷಿಯಲ್ ಯಾವುದೇ ಮೊಬೈಲ್ ಬರ್ಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ, ಅದೇ ಮೊಬೈಲ್ 2 ವರ್ಷ ಆದ್ಮೇಲೆ ತುಂಬಾ ಕಡಿಮೆ ಚೀಪ್. ಈಗ ಇದು ಕೂಡ ಈಗ ಆಲ್ರೆಡಿ ಈ ಆರ್ಥೋಸ್ಕೋಪಿಕ್ ಸರ್ಜರಿ ಆಲ್ಮೋಸ್ಟ್ 2 ದಶಕದಿಂದ ಮಾಡ್ತಾ ಇದೀವಿ. ಈಗ ಇದ್ರ ಕಾಸ್ಟ್ ಕೂಡ ತುಂಬಾ ಕಡಿಮೆ ಆಗಿದೆ, ಈವನ್ ಜನಸಾಮಾನ್ಯರು ಕೂಡ ಇದನ್ನ ಮಾಡಿಕೊಂಡು ಉಪಯೋಗ ಪಡ್ಕೋಬಹುದಾಗಿದೆ. ಆಮೇಲೆ ನಮ್ಮ ಹಾಸ್ಪಿಟಲ್ ಅಲ್ಲಿ ತುಂಬಾ ಸ್ಕೀಮ್ಸ್ ಎಂಪ್ಯಾನಲ್ಮೆಂಟ್ ಇದೆ, ಈ ESI ಆಗಿರ್ಬೋದು ಅಥವಾ ಆರೋಗ್ಯ ಭಾಗ್ಯ ಆಗಿರ್ಬೋದು ಅಥವಾ ಎನಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಸ್ಟಾರ್ ಹೆಲ್ತ್, ಇದರಲ್ಲೆಲ್ಲ ಇದು ಕವರ್ ಆಗುತ್ತೆ. ಈವನ್ ಅದಿಲ್ಲ ಅಂದ್ರೂ ಕೂಡ ಈವನ್ ಅದಕ್ಕೆ ಒಂದು ಪ್ಯಾಕೇಜ್ ಅಂತ ಮಾಡ್ಕೊಡ್ತೇವೆ. ಇದು ಆಲ್ಮೋಸ್ಟ್ ಡೇ ಕೇರ್ ಸರ್ಜರಿ, ಈ ಸರ್ಜರಿಗೆ ತುಂಬಾ ದಿವಸ ಇರೋದು ಬೇಕಾಗಿಲ್ಲ, ನೀವು 1-2 ದಿವಸ ಇದ್ರೆ ಸಾಕು. ಸೊ ಅದರಿಂದ ನಿಮಗೆ ಖರ್ಚು ಕೂಡ ತುಂಬಾ ಕಡಿಮೆ ಆಗುತ್ತೆ. ಸೊ ಕಡಿಮೆ ದರದಲ್ಲೇ ಅತ್ಯುತ್ತಮವಾದ ಹಾಗೂ ಆಧುನಿಕವಾದ ಈ ಸರ್ಜರಿನ ಮಾಡಿಸ್ಕೋಬಹುದು.
1: ಈಗ ಡಾಕ್ಟರ್ ಒಂದು ಪ್ರಶ್ನೆ, ಈಗ ಕೆಲವು ಬಾರಿ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಜನರಿಗೆ ಒಂದು ನಂಬಿಕೆ ಇದೆ, ಕಾಲು ಉಳುಕಿತೋ ಅಥವಾ ಏನಾದ್ರೂ ಆಯ್ತಂದ್ರೆ ಅದಕ್ಕೇನಾದ್ರೂ ಎಣ್ಣೆನ ಮಸಾಜ್ ಮಾಡುವಂತದ್ದು ಅಥವಾ ನಾಟಿ ವೈದ್ಯರ ಬಳಿ ಹೋಗಿ ಯಾವ್ದೋ ಸೊಪ್ಪಿನ ರಸವನ್ನು ಹಾಕುವಂತದ್ದು ಅಥವಾ ಕೆಲವರು ಈ ಬೋನ್ ಸೆಟ್ಟರ್ಸ್ ಅಂತ ಎಲ್ಲ ಇರ್ತಾರೆ ಅವ್ರ ಹತ್ರ ಹೋಗುವಂತದ್ದು ಇರುತ್ತೆ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋ ಸುಳ್ಳು ಆ ಚರ್ಚೆ ಬೇಡ, ಬಟ್ ಇದರಿಂದ ನಿಜಕ್ಕೂ ಉಪಯೋಗ ಆಗುತ್ತಾ ಹೇಗೆ?
0: ಗಾಡ್ ಹ್ಯಾಸ್ ಗಿವನ್ ದಿಸ್ ಬಾಡಿ ವಿತ್ ಲಾಟ್ ಆಫ್ ಹೀಲಿಂಗ್ ಕೆಪಾಸಿಟಿ, ಇದನ್ನ ಯಾರು ಟ್ರೀಟ್ಮೆಂಟ್ ಮಾಡ್ಲಿ ಬಿಡ್ಲಿ ಒಂದೊಂದು ಅದಾಗಿ ಅದು ಗುಣ ಆಗುತ್ತೆ. ಈಗ ಕೈ ಕಟ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಡೀಪ್ ಆಗಾದ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಂತೀವಿ, ಅದರವೈಸ್ ಸಣ್ಣ ಪುಟ್ಟ ಗಾಯ ಅದೇ ಮಾಯುತ್ತೆ. ಈಗ ಉಳುಕಿರೋ ಕಾಯಿಲೆಗಳಿಗೂ ಕೂಡ ಅಷ್ಟೇ, ನಾವು ನಾರ್ಗ್ ಏನ್ ಊಟ ಮಾಡ್ತೀವಿ, ರೈಸ್. ಸೊ ಎನಿ ಜಾಯಿಂಟ್ ಇಂಜುರಿ ರೈಸ್ ಇಸ್ ಅ ಇನಿಷಿಯಲ್ ಟ್ರೀಟ್ಮೆಂಟ್, ಆರ್ ಅಂದ್ರೆ ರೆಸ್ಟ್, ಆ ಭಾಗಕ್ಕೆ ರೆಸ್ಟ್ ಕೊಡಬೇಕು, ಐ ಅಂದ್ರೆ ಐಸ್, ಸೊ ಅದಕ್ಕೆ ಸ್ವಲ್ಪ ತಣ್ಣನ ಫಸ್ಟ್ ಡೇ ಇಂಜುರಿ ಆದಾಗ ಅದಕ್ಕೆ ಐಸ್, ಸಿ ಅಂದ್ರೆ ಕಂಪ್ರೆಷನ್, ಆ ಕಂಪ್ರೆಷನ್ ಅಂದ್ರೆ ಈ ಮೂಳೆ ಸೆಟ್ಟಿಂಗ್ ಆಗಿರ್ಬೋದು ಅಥವಾ ಆರ್ಥೋಪೆಡಿಕ್ ನಾವೇನಾಗ್ಲಿ ಕಂಪ್ರೆಷನ್ ಬ್ಯಾಂಡೇಜ್, ಅದು ಬಾವು ಬರ್ಲಿಲ್ಲ ಹಾಗೆ ನೋಡ್ಕೊಳೋದು, ಈ ಅಂದ್ರೆ ಎಲಿವೇಷನ್, ಆ ಭಾಗನ ಮೆತ್ತಿಟ್ಕೊಳೋದು. ಈ ರೈಸ್ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು, ತುಂಬಾ ಇನಿಷಿಯಲ್ ಇಂಜುರೀಸ್ ಎಲ್ಲ ಇದರಲ್ಲೇ ಟ್ರೀಟ್ಮೆಂಟ್ ಆಗೋಗ್ಬಿಡುತ್ತೆ. ಸೊ ಬಾಡಿ ಹ್ಯಾಸ್ ಅ ಹೀಲಿಂಗ್ ಪೊಟೆನ್ಶಿಯಲ್, ಬಟ್ ಕೆಲವೊಂದೊಂದು ರೀಪ್ಲೇಸಬಲ್ ಇರಲ್ಲ, ಅಂತದಕ್ಕೆ ಮಾತ್ರ ಸರ್ಜರಿ ಬೇಕಾಗುತ್ತೆ.
1: ಸೊ ಯಾವುದೇ ಒಂದು ಈ ತರದ ಲಿಗಮೆಂಟ್ ಟೇರ್ ಆಗಿರ್ಲಿ ಮತ್ತೊಂದಾಗಿರ್ಲಿ ತಮ್ಮಷ್ಟಕ್ಕೆ ತಾವು ವೈದ್ಯವನ್ನ ಮಾಡ್ಕೊಳ್ಳಲ್ದೇನೆ ತಜ್ಞ ವೈದ್ಯರ ಹತ್ರ ಬಂದ್ರೆ ಖಂಡಿತವಾಗಿ ಅದು ಹೆಲ್ಪ್ ಆಗುತ್ತೆ. ಈಗ ತಾವು ಹೇಳಿದ್ರಿ ಈ ಜಾಯಿಂಟ್ ಒಬ್ಬ ಮನುಷ್ಯನನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಮೂವ್ಮೆಂಟ್ ಮಾಡುವಂತ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತ. ಆದ್ರಿಂದ ನಮ್ಮ ಜಾಯಿಂಟ್ಸ್ ಗಳನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ನಾವೇನಾದ್ರೂ ಕೆಲಸಗಳನ್ನ ಪ್ರತಿದಿನ ಮಾಡಬಹುದೇ ಹೇಗೆ?
0: ಸೊ ನಾವೇನ್ ಹೇಳ್ತೀವಿ, ಮೂವ್ಮೆಂಟ್ ಈಸ್ ಲೈಫ್ ಅಂಡ್ ಲೈಫ್ ಈಸ್ ಮೂವ್ಮೆಂಟ್. ನೀವು ಮೂವ್ಮೆಂಟ್ ಇಲ್ಲ ಅಂದ್ರೆ ಲೈಫ್ ಇಲ್ಲ, ಅಥವಾ ಲೈಫ್ ಇರಬೇಕು ಅಂದ್ರೆ ಮೂವ್ಮೆಂಟ್ ಮಾಡಲೇಬೇಕು. ಸೊ ಈ ಜಾಯಿಂಟ್ಸ್ ಅನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೋಬೇಕು ಅಂದ್ರೆ ಎಲ್ಲಾ ತಜ್ಞ ವೈದ್ಯರು ಹೇಳೋದು ನಾರ್ಮಲ್ ಆಗಿ ಒಂದು 30 ನಿಮಿಷ ಪ್ರತಿ ದಿವಸ ವಾಕ್ ಮಾಡಿದ್ರೆ ಸಾಕು. ದಟ್ ಈಸ್ ಅ ಬೆಸ್ಟ್ ಎಕ್ಸಸೈಸ್. ನೀವು ಬೆಳಿಗ್ಗೆಯಿಂದ ತನಕ ಕೆಲಸ ಮಾಡಿದ್ರೆ ಅದು ವ್ಯಾಯಾಮ ಆಗೋದಿಲ್ಲ. ಸೊ ಇದ್ರ ಜೊತೆಗೆ ಜಾಯಿಂಟ್ ಇದೆ ತಕ್ಕಾಗಿ ಕೆಲವೊಂದೊಂದು ವ್ಯಾಯಾಮಗಳು ಇರ್ತವೆ, ಅದನ್ನ ನೀವು ಸಂದರ್ಶಿಸಿಬಿಟ್ಟು ಇದು ಮಾಡಬಹುದು. ಬಟ್ ಡಯಾಬಿಟೀಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ,

0: ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ ಇಲ್ಲಿ ಏನೇ ಇರಲಿ ಕೂಡ, ಸೊ ಅರ್ಧ ಗಂಟೆ ವಾಕ್ ಮಾಡೋದು ದಟ್ ಈಸ್ ಎ ಮೂಲ ಮಂತ್ರ. ಅದ್ರ ಜೊತೆಗೆ ಸ್ನಾಯುಗಳಾಗ್ಲಿ ಅಥವಾ ಮೂಳೆ ಮಾಂಸದ ಖಂಡಗಳೆಲ್ಲ ಹೆಲ್ತಿಯಾಗಿರ್ಬೇಕು ಅಂದ್ರೆ ಈ ಕ್ಯಾಲ್ಸಿಯಂ ರಿಚ್ ಫುಡ್ ಅನ್ನು ತಗೋಬೇಕು, ಬಿಕಾಸ್ ದಟ್ ಈಸ್ ಮೋಸ್ಟ್ ಎಸೆನ್ಶಿಯಲ್ ಫಾರ್ ಬೋನ್ಸ್ ಅಂಡ್ ಜಾಯಿಂಟ್ಸ್ ಅಂಡ್ ಮಸಲ್ಸ್. ಸೊ ಈ ಕ್ಯಾಲ್ಸಿಯಂ ರಿಚ್ ಫುಡ್ ಯಾವ್ದಪ್ಪ, ಹಾಲಿನ ಪದಾರ್ಥಗಳಾಗ್ಬೋದು, ಹಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅಥವಾ ಈ ಸೋಯಾಬೀನ್ ಆಗಿರ್ಬೋದು, ರಾಗಿ ಇರ್ಬೋದು, ಇವನ್ನೆಲ್ಲ ನಮ್ಮ ದೈನಂದಿನ ಆಹಾರದಲ್ಲಿ ತಗೊಂಡ್ರೆ ಸೊ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಇದ್ರ ಜೊತೆಗೆ 40-45 ವರ್ಷ ಈ ಪೋಸ್ಟ್ ಮೆನೋಪಾಸಲ್ ವಿಮೆನ್ ಏನಿರ್ತಾರೆ, ಈ ಆಹಾರದಲ್ಲಿ ಸಿಗುವಂತ ಕ್ಯಾಲ್ಸಿಯಂ ತುಂಬಾ ಮಟ್ಟಿಗೆ ಸಾಕಾಗೋದಿಲ್ಲ, ಅದರಿಂದ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನ ಕೂಡ ತಗೋಬೇಕಾಗುತ್ತೆ. ಆಲ್ಮೋಸ್ಟ್ ಪ್ರತಿ ದಿವಸನು ಒಂದು ಕ್ಯಾಲ್ಸಿಯಂ ಮಾತ್ರೆ ತಗೊಳೋದ್ರಿಂದ ಈ ಆರ್ಥರೈಟಿಸ್ ಬರದಂಗಿರುತ್ತೆ, ಆಮೇಲೆ ಕೀಲು ಮೂಳೆಗಳ ತೊಂದರೆಗಳು ಕಡಿಮೆ.
1: ಸೊ ನಮ್ಮ ಆಹಾರದ ಪದ್ಧತಿಯಿಂದನೂ ನಮ್ಮ ಜಾಯಿಂಟ್ಸ್ ಗಳಿಗೆ ನಾವು ಒಂದು ಸುಸ್ಥಿತಿಯಲ್ಲಿಡೋ ಹಾಗೆ ನೋಡಬಹುದು. ಡಾಕ್ಟರ್, ಈಗ ಮತ್ತೊಂದು ಪ್ರಶ್ನೆ ತಮ್ಮನ್ನು ಕೇಳಬೇಕು. ಈಗ ಒಬ್ಬರಿಗೆ ತುಂಬಾ ವಯಸ್ಸಾಗಿದೆ, ಹಾಸ್ಪಿಟಲ್ ಗೆ ಬರಕ್ ಆಗೋದೇ ಇಲ್ಲ, ಅಥವಾ ಏನೋ ಕಾಯಿಲೆ ಇದೆ, ಬಟ್ ಅವರಿಗೆ ವಿಪರೀತ ಮಂಡಿ ನೋವು ಇದೆ, ವಿಪರೀತ ಈ ಆರ್ಥೋ ಪ್ರಾಬ್ಲಮ್ಸ್ ಇದೆ, ಅಂತವರಿಗೆ ತಮ್ಮ ಸಜೆಷನ್ ಏನು, ಏನ್ ಮಾಡ್ಬೇಕು ಅವರು?
0: ಮೊದಲಿಗೆ ಅವ್ರದ್ದು ಬೇರೆ ಏನ್ ತೊಂದರೆ ಇದೆ ಅಂತ ನೋಡ್ಬೇಕು. ಈಗ ಹಾರ್ಟ್ ಫಂಕ್ಷನಿಂಗ್ ಚೆನ್ನಾಗಿದೆ, ಬಿಪಿ ಒತ್ತಡ ಆಗಿರ್ಬೋದು ಅದನ್ನೆಲ್ಲ ಕಂಟ್ರೋಲ್ ಆಗಿದೆ ಅಂದ್ರೆ, ಕೇವಲ ಇದು ಮಂಡಿ ಸವೆತ ಅಷ್ಟೇ ಆಗಿದ್ರೆ ಅವರಿಗೆ ಮತ್ತೆ ನಾವು ಜೀವ ಕೊಡಬಹುದು. ಏನಂದ್ರೆ ಈ ಮಂಡಿ ಬದಲಾವಣೆ ಆಪರೇಷನ್ ಅಂತ ಮಾಡ್ತೀವಿ, ಈ ಆರ್ಥೋಸ್ಕೋಪಿಕ್ ಸರ್ಜರೀಸ್ ಯೂಸ್ ಆಗೋದಿಲ್ಲ. ಅಂತ ಸಮಯದಲ್ಲಿ ಈ ಮಂಡಿ ಅದೇನ್ ಕಾರ್ಟಿಲೇಜ್ ಸೌದೋಗಿರುತ್ತೆ, ಅದ್ರ ಬದಲು ಆರ್ಟಿಫಿಷಿಯಲ್ ಪ್ರಾಸ್ಥೆಸಿಸ್ ನ ಹಾಕ್ತೇವೆ. ಅವರು ಆಪರೇಷನ್ ಆಗಿ ನೆಕ್ಸ್ಟ್ ದಿವಸದಿಂದಾನೇ ಪೂರಾ ಭಾರ ಓಡಾಡಬಹುದು. ಬೈ ವಿತಿನ್ 1 ವೀಕ್ ಈ ವಿಲ್ ಬಿ ಏಬಲ್ ಟು ವಾಕ್ ಆನ್ ಹಿಮ್ಸೆಲ್ಫ್, ಕೇವಲ ಒಂದು ವಾಕರ್ ಅಥವಾ ಕ್ರಚಸ್ ಸಪೋರ್ಟ್ ಅಲ್ಲಿ ಅವನು ಓಡಾಡಬಹುದು. ಬೈ 2 ವೀಕ್ಸ್ ವಿತೌಟ್ ಎನಿ ಸಪೋರ್ಟ್ ಓಡಾಡಬಹುದು. ಸೊ ಈವನ್ ತುಂಬಾ ಸಿವಿಯರ್ ಆರ್ಥರೈಟಿಸ್ ಆಗಿ ಅವನು ಬೆಡ್ ರಿಡನ್ ಆಗಿದ್ರು ಕೂಡ ಈಗಿನ ಟ್ರೀಟ್ಮೆಂಟ್ ಆರ್ಥೋಪ್ಲಾಸ್ಟಿ ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಂದ ಅವನು ನಾರ್ಮಲ್ ಆದ ಲೈಫ್ ಅನ್ನು ಲೀಡ್ ಮಾಡಬಹುದು.
1: ಈಗ ಡಾಕ್ಟ್ರೆ, ಯುವಕರು ಮತ್ತೆ ತುಂಬಾ ಜನ ಸ್ಪೋರ್ಟ್ಸ್ ಮಾಡೋರು ನಾನು ನೋಡ್ತಾ ಇರ್ತೇನೆ, ವ್ಯಾಯಾಮ ಮಾಡುವಾಗ ತುಂಬಾ ಒಂದು ಆಕ್ಟಿವಿಟಿಯನ್ನ ಮಾಡ್ತಾರೆ, ಅಂದ್ರೆ ಈ ಮಸಲ್ಸ್ ಗಳಿಗೆ ತುಂಬಾ ಸ್ಟ್ರೈನ್ ಅನ್ನು ಕೊಡ್ತಾರೆ, ಮತ್ತೆ ಕೆಲವರಂತೂ ಜಾಗಿಂಗ್ ಮಾಡ್ತಾರೆ, ಮತ್ತೆ ಸ್ಕಿಪ್ಪಿಂಗ್ ಮಾಡ್ತಾರೆ, ಈಗ ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ಆಕ್ಟಿವಿಟಿ ಮಾಡ್ತಾರೆ, ಈ ಎಲ್ಲಾ ಮಾಡೋದ್ರಿಂದ ನಮ್ಮ ಲಿಗಮೆಂಟ್ಸ್ ಮೇಲೂ ಪ್ರೆಷರ್ ಬೀಳ್ಬೋದಾ, ಹೇಗೆ?
0: ಹೌದು, ಯಾವುದೇ ಆಗ್ಲಿ ತುಂಬಾ ಜಾಸ್ತಿ ಮಾಡೋದ್ರಿಂದ ಅದಕ್ಕೆ ಡಿಸ್ಅಡ್ವಾಂಟೇಜಸ್ ಅಥವಾ ಅಡ್ವರ್ಸ್ ಎಫೆಕ್ಟ್ ಇದ್ದೇ ಇರುತ್ತೆ. ನೀವು ಸಡನ್ ಆಗಿ 10 ಕೆಜಿ ಭಾರನ 10 ಸರಿ ಎತ್ತಿದ್ರೆ ಆ ಮಸಲ್ ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಅದೇ ತರ ಲಿಗಮೆಂಟ್. ಸೊ ಇದು ಯಾವನೇ ಆಗ್ಲಿ ಅಂಡರ್ ಟ್ರೈನರ್, ಈಗ ನಾರ್ಮಲ್ ವಾಕಿಂಗ್ ಗೆ ಯಾವ ಟ್ರೈನಿಂಗ್ ಬೇಕಾಗೋದಿಲ್ಲ, ಬಟ್ ಅವರು ವಿಗರಸ್ ಆಗಿ ಬಾಡಿ ಬಿಲ್ಡಿಂಗ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಬೇಕು ಅಂದ್ರೆ ಅದಕ್ಕೋಸ್ಕರನೇ ಟ್ರೈನರ್ಸ್ ಅಂತ ಇರೋದು ಅಥವಾ ಕೋಚಸ್ ಇರ್ಬೋದು, ಅವ್ರ ಮುಖಾಂತರನೇ ಈ ಎಂಡ್ಯೂರೆನ್ಸ್ ನಿಧಾನಕ್ಕೆ ಡೆವಲಪ್ ಮಾಡಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್. ಈಗ ಸಡನ್ ಆಗಿ ಬಾಡಿ ಬಿಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತವರು ಕೂಡ ಒಂದು ಒಳ್ಳೆಯ ಗೈಡೆನ್ಸ್ ಅಂಡರ್ ಅದನ್ನ ಎಕ್ಸಸೈಸ್ ಗ್ರೇಡೆಡ್ ಆಗಿ ಮಾಡ್ಕೊಂತ ಹೋದ್ರೆ ಎಂಡ್ಯೂರೆನ್ಸ್ ಆಗುತ್ತೆ, ಅವಾಗ ಲಿಗಮೆಂಟ್ ಇಂಜುರೀಸ್ ಆಗೋದಿಲ್ಲ. ಅದರ್ವೈಸ್ ಈವನ್ ಎಕ್ಸಸೈಸ್ ಮಾಡ್ಬೇಕಾದ್ರು ಅಥವಾ ಜಿಮ್ ಮಾಡ್ಬೇಕಾದ್ರು ಕೂಡ ಈ ಲಿಗಮೆಂಟ್ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ.
1: ಡಾಕ್ಟರ್, ಮತ್ತೊಂದು ಪ್ರಶ್ನೆ ಜನರಲ್ ಆಗಿ ಕೇಳ್ತೀನಿ, ಕೆಲವರಿಗೆ ಈ ವೈರಲ್ ಫೀವರ್ ಬಂದಿದ್ರಿಂದ ಮಂಡಿ ನೋವು ಬಂತು, ಜಾಯಿಂಟ್ಸ್ ಗಳಲ್ಲಿ ಪೇನ್ ಬಂತು ಅಂತ ಹೇಳ್ತಿರ್ತಾರೆ, ಏನಿದೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ.
0: ಇದು ತುಂಬಾ ಕಾಮನ್, ನೀವು ಮೊದಲು ಒಂದು 8-10 ವರ್ಷದಿಂದ ಚಿಕನ್ ಗುನಿಯಾ ಅಂತ ಫಸ್ಟ್ ಟೈಮ್ ನಾವು ಕೂಡ ಕೇಳಿದ್ದು, ಅದು ವೈರಲ್ ಆರ್ಥರೈಟಿಸ್ ಅಂತ ಹೇಳಿದ್ವಿ. ಅವಾಗ ವೈರಲ್ ಫೀವರ್ 2-3 ದಿವಸ ಇರುತ್ತೆ ಆಮೇಲೆ, ಬಟ್ ಈ ಮಂಡಿ ನೋವಾಗ್ಲಿ ಅಥವಾ ಕೀಲ್ ನೋವು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಎಸ್ಪೆಷಲಿ ಈ ಫೀವರ್ ವೈರಲ್ ಫೀವರ್ಸ್ 40 ವರ್ಷದವ್ರ ಮೇಲಿನವ್ರಿಗೆ ಬಂದ್ರೆ ಈ ಆರ್ಥರೈಟಿಸ್ ತುಂಬಾ ಸಿವಿಯರ್ ಆಗ್ಬಿಡುತ್ತೆ, ಯಾಕೆಂದ್ರೆ ಆ ವೈರಸ್ ಗೆ ಜಾಯಿಂಟ್ಸ್ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಸೊ ಅದೇ ಉಳ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಈ ಮಂಡಿ ಸವಿತ ಆಗಿರ್ಬೋದು ಅಥವಾ ಆರ್ಥರೈಟಿಸ್ ಪ್ರಾಬ್ಲಮ್ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇದು ಪೋಸ್ಟ್ ವೈರಲ್ ಆರ್ಥರೈಟಿಸ್ ಇರೋರಿಗೆ ಅದನ್ನು ಕೂಡ ತಜ್ಞ ವೈರಲ್ಲಿ ಕಂಡು ಕರೆಕ್ಟ್ ಆದ ಟ್ರೀಟ್ಮೆಂಟ್ ತಗೊಂಡ್ರೆ ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಬೇಕಾಗುತ್ತೆ, ಯಾಕೆಂದ್ರೆ ತುಂಬಾನೇ ಇನ್ಫ್ಲಮೇಷನ್ ಇರುತ್ತೆ, ಒಳಗಡೆ ಬಾವು ಬಂದ್ಬಿಟ್ಟಿರುತ್ತೆ, ಅವ್ರಿಗೆ ಒಂದು ಹೆಜ್ಜೆ ಕೂಡ ಇಡೋದಿಕ್ಕಾಗಲ್ಲ. ಸೊ ಇದನ್ನ ಅರ್ಲಿ ಸ್ಟೇಜಸ್ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟ್ರೋಲ್ ಮಾಡಬಹುದು, ಆಮೇಲೆ ಈ ಮಂಡಿ ಸವಿತವನ್ನು ಕೂಡ ಕಂಟ್ರೋಲ್ ಮಾಡಬಹುದು.
1: ಈಗ ಡಾಕ್ಟರ್ ಚೇತನ್ ಅವರೇ, ಈಗ ಒಬ್ಬರಿಗೆ ತಾವು ಈ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಈ ಲೆಗಮೇರ್ ಆಗಿರುತ್ತೆ, ಸರಿ ಮಾಡಿರ್ತಾರ, ಮತ್ತೊಂದು ತೊಂದರೆ ಇರುತ್ತೆ, ಇವರು ಫಾಲೋಅಪ್ ನ ಯಾವ ತರ ಮಾಡಬೇಕು, ಮತ್ತೆ ಒಂದು ಬಾರಿ ಏನಾದರೂ ಅಲ್ಲಿ ತೊಂದರೆ ಆದ್ರೆ ಲಿಗಮೆಂಟ್ ಹರಿದೋಯ್ತು ಕಟ್ ಆಯ್ತು ಅನ್ಕೊಳ್ಳಿ, ಅವರಿಗೆ ಮತ್ತೆ ಮತ್ತೆ ಆಗುವಂತ ಚಾನ್ಸ್ ಏನಾದರೂ ಇರುತ್ತಾ ಹೇಗೆ?
0: ಈ ಲಿಗಮೆಂಟ್ ಸರ್ಜರಿ ಅಡ್ಮಿಷನ್ ತುಂಬಾ ಕಡಿಮೆ, ನಾನು ಮೊದಲೇ ಹೇಳಿದೆ 2 ದಿವಸ ಅಥವಾ 3 ದಿವಸ ಸಾಕಾಗುತ್ತೆ. ಬಟ್ ಅದಾದ ನಂತರ ಫಿಸಿಯೋಥೆರಪಿ ಅಂತ ಏನ್ ಹೇಳ್ತೀವಿ ವ್ಯಾಯಾಮಗಳು, ಅದನ್ನ ಅವರು ಮನೆಯಲ್ಲೇ ಮಾಡಬೇಕಾಗುತ್ತೆ. ಪ್ರತಿ ವಾರಕ್ಕೆ ಒಂದ್ಸರಿ ಆಗಿರ್ಬೋದು, 15 ದಿವಸಕ್ಕೆ ಒಂದ್ಸರಿ ಆಗಿರ್ಬೋದು, ಫಿಸಿಯೋಥೆರಪಿಸ್ಟ್ ಅಂತ ಥೆರಪಿಸ್ಟ್ ಇರ್ತಾರೆ, ಅವರು ಹೇಳಿದ ಎಕ್ಸ ಎಕ್ಸಸೈಸ್ ಅಷ್ಟ ಮಾಡ್ಬೇಕು ಫಸ್ಟ್ 3 ತಿಂಗಳು. ಸೊ ದಟ್ ಅವರಿಗೆ ನಾರ್ಮಲ್ ಆದ ರೇಂಜ್ ಆಫ್ ಮೂವ್ಮೆಂಟ್ಸ್ ಅಥವಾ ಸ್ಟ್ರೆಂತ್ ಬರುತ್ತೆ. ಆಮೇಲೆ ಅವರು ತುಂಬಾ ಫಾಲೋ ಅಪ್ ಅಂತ ಏನಿರೋದಿಲ್ಲ, 8-9 ತಿಂಗಳಾದ್ಮೇಲೆ ಅವರು ನಾರ್ಮಲ್ ಆಗಿ ಎಲ್ಲಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಕೂಡ ಆಡಬಹುದು. ತುಂಬಾ ಮತ್ತೇನೋ ಟ್ವಿಸ್ಟ್ ಇಂಜುರೀಸ್ ಆದ್ರೆ ಮಾತ್ರ ಅವ್ರು ನಮ್ಮ ಹತ್ರ ಬರಬೇಕಾಗುತ್ತೆ. ಅದರ್ವೈಸ್ ಫಸ್ಟ್ 3 ಮಂತ್ಸ್ ಅಗ್ರೆಸಿವ್ ಫಿಸಿಯೋಥೆರಪಿ ಬೇಕಾಗುತ್ತೆ, ಅದಾದ ನಂತರ ಎಚ್ಚರಿಕೆಯಿಂದ ಜೀವನ ಮಾಡಬೇಕಾಗುತ್ತೆ.
1: ಮತ್ತೆ ಈ ಒಂದು ತೊಂದರೆಗೆ ಆದವರು

0: ಪತ್ತೆ ಶುರು ಮಾಡಬೇಕಾಗುತ್ತೆ ಡಾಕ್ಟರ್.
1: ಪತ್ತೆ ಅಂತ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಲಿಗಮೆಂಟ್ ತುಂಬಾ ಕಟ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ಅವರಿಗೆ ಚಕಲ್ ಬುಕ್ಕ ಹಾಕೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ತುಂಬಾ 100% ಅವಾಯ್ಡ್ ಅಲ್ಲ, ಬಟ್ ಅದೊಂದು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ಫಸ್ಟ್ 3 ಮಂತ್ಸ್ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ, ವೆಸ್ಟರ್ನ್ ಟಾಯ್ಲೆಟ್ ಅಥವಾ ಕಮೋಡ್ ನ ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಅದರ್ವೈಸ್ ಬೇರೆ ಯಾವುದೇ ತರದ ರಿಸ್ಟ್ರಿಕ್ಷನ್ ಇರೋದಿಲ್ಲ.
0: ಫುಡ್ ಎಲ್ಲ ತಗೊಳ್ಬಹುದು,
1: ಫುಡ್ ಎಲ್ಲ ನಾರ್ಮಲ್ ಆಗಿ ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಂಡ್ರೆ ಸಾಕಾಗುತ್ತೆ.
0: ಕೊನೆಯದಾಗಿ ಡಾಕ್ಟರ್ ಚೇತನ್ ಎಂಎಲ್ ಅವರೇ, ಈ ಆರ್ಥೋಸ್ಕೋಪಿ ಕುರಿತಂತೆ ನಮ್ಮ ಕೇಳುಗರಿಗೆ ತಮ್ಮ ಸಂದೇಶ ಏನು?
1: ಜಾಯಿಂಟ್ ಅನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಚೆನ್ನಾಗಿ ಕಾಪಾಡಿಕೊಂಡು ಒಂದ್ ವೇಳೆ ಯಾವುದೋ ಕಾರಣಕ್ಕೆ ಇಂಜುರಿ ಆಯ್ತು ಅಂದ್ರೆ ಅದನ್ನ ನಿರ್ಲಕ್ಷಿಸಬೇಡಿ. ತಜ್ಞ ವೈರತ್ರ ತಗೊಂಡ್ಬಿಟ್ಟು ಅದರದ್ದು ನಿಮ್ಮ ಜಾಯಿಂಟ್ ಬಾಳುವಿಕೆ ಜಾಸ್ತಿ ಆಗಬೇಕು ಅಂದ್ರೆ, ಈಗ ಒಂದು ಗಾಡಿ ಕೆಟ್ಟು ಅಂದ್ರೆ ಹಾಗೆ ನಿಲ್ಸ್ಕೊಳೋದಿಲ್ಲ, ನೀವು ಇಮಿಡಿಯೇಟ್ಲಿ ಮೆಕ್ಯಾನಿಕ್ ಗೆ ಹೋಗ್ಬಿಟ್ಟು ಅದನ್ನ ಟ್ರೀಟ್ಮೆಂಟ್ ತಗೊಂತಾರೆ. ಯಾಕೆ? ಅದು ಬಾಳಿಕೆ ಚೆನ್ನಾಗಲಿ ಅಂತ. ಇದು ಕೂಡ ಅಷ್ಟೇ, ಯಾವುದೇ ಜಾಯಿಂಟ್ ಇಂಜುರಿ ಆಯ್ತು ಅಂದ್ರೆ ಒಂದು ಸರಿ ತಜ್ಞ ವೈದ್ಯರ ಹತ್ರ ಸಂದರ್ಶಿಸಿ ಅದಕ್ಕೆ ಸೂಕ್ತ ಸಲಹೆಯನ್ನು ಪಡ್ಕೊಂಡು, ಆಧುನಿಕ ಈ ತರ ಸ್ಕೋಪಿ ಸರ್ಜರೀಸ್ ಎಲ್ಲ ಬಂದಿರೋದ್ರಿಂದ ಏನು ಪ್ರಾಬ್ಲಮ್ ಏನಾಗೋದಿಲ್ಲ. ಸೊ ನೀವು ಕ್ಯಾನ್ ಗೋ ಹೆಡ್ ವಿತ್ ಸರ್ಜರಿ ವಿತ್ ಕಾನ್ಫಿಡೆನ್ಸ್.
0: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಚೇತನ್ ಎಂಎಲ್ ಅವರೇ. ಇಲ್ಲಿವರೆಗೆ ತಾವು ಕೇಳುಗರಿಗೆ ಈ ಆರ್ಥೋಸ್ಕೋಪಿ ಸರ್ಜರಿ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ಅನಂತ ವಂದನೆಗಳು. ನಮಸ್ಕಾರ ಸರ್.
1: ವಂದನೆಗಳು.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರಿದ್ದಾರೆ. ಇವರು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ನಂಜಪ್ಪ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್.
2: ನಮಸ್ಕಾರ.
0: ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಅಪೆಂಡಿಕ್ಸ್ ಅಂತ ನಾವು ಏನು ಸಾಮಾನ್ಯವಾಗಿ ಕರಿತೀವಿ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು. ಅದಕ್ಕಿಂತ ಮುಂಚಿತವಾಗಿ ತಾವು ಈ ಹೊಟ್ಟೆ ನೋವು ಮತ್ತೆ ಅಪೆಂಡಿಕ್ಸ್ ತರದ ಸಂಬಂಧ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ಈ ಹೊಟ್ಟೆ ನೋವುಗಳಲ್ಲಿ ಏನಾದರೂ ಬೇರೆ ಬೇರೆ ತರದ ಹೊಟ್ಟೆ ನೋವುಗಳಿವೆಯಾ ಡಾಕ್ಟ್ರೆ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ಈ ಹೊಟ್ಟೆ ನೋವು ಹಲವಾರು ಕಾರಣಗಳಿದೆ. ಸಾಮಾನ್ಯ ಗಂಡ ಮತ್ತು ಹೆಂಗಸರಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಆದ್ರೆ ಇಬ್ಬರಲ್ಲೂ ಕಂಡು ಬರುವಂತ ತೊಂದರೆಗಳಂದ್ರೆ ಗ್ಯಾಸ್ಟ್ರೈಟಿಸ್, ಪಿತ್ತಕೋಶದಲ್ಲಿ ಕಲ್ಲುಗಳಾಗಿ ಅದರಿಂದ ಆಗುವ ನಂಜು, ಮತ್ತೆ ಕೆಳಗಡೆ ಹೋದಲ್ಲಿ ಪ್ಯಾಂಕ್ರಿಟೈಟಿಸ್, ಕಿಡ್ನಿಯಲ್ಲಿ ತೊಂದರೆಗಳು, ಕರಳಿನ ಹುಣ್ಣು ಅಥವಾ ಕರಳಿನಲ್ಲಿ ಇನ್ಫೆಕ್ಷನ್, ಅಪೆಂಡಿಕ್ಸ್ ತೊಂದರೆಗಳು. ಹೆಂಗಸರಲ್ಲಿ ಪ್ರತ್ಯೇಕವಾಗಿ ಗರ್ಭಕೋಶ ಮತ್ತು ಅಂಡಾವಿಗೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಜನರು ನೋವು ಅನುಭವಿಸುವ ಸಾಧ್ಯತೆಗಳು ಹೆಚ್ಚು. ಈ ಎಲ್ಲಾ ಕಾಯಿಲೆಗಳು ಬೇರೆ ಬೇರೆ ವಯಸ್ಸಿನಲ್ಲಿ ಬರುವಂತಹ ಕಾಯಿಲೆಗಳು, ಅದನ್ನು ಮುಂದೆ ನಾನು ನಿಮಗೆ ವಿವರಿಸಿ ಹೇಳುತ್ತೇನೆ.
0: ಈಗ ಡಾಕ್ಟ್ರೆ, ಈ ಅಪೆಂಡಿಕ್ಸ್ ಅಂದ್ರೇನು? ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ.
2: ಅಪೆಂಡಿಕ್ಸ್ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಇರುವಂತಹ ಒಂದು ಅಂಗ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಸಣ್ಣ ಕರಳು ಮುಗಿಯುವ ಹಂತದಲ್ಲಿ ಮತ್ತು ದೊಡ್ಡ ಕರಳು ಪ್ರಾರಂಭವಾಗುವ ಸ್ಥಳದಲ್ಲಿ ಒಂದು ಅಪೆಂಡಿಕ್ಸ್, ಸಣ್ಣ ಹುಳುವಿನ ಗಾತ್ರದ ಒಂದು ಅಂಗವಿರುತ್ತದೆ. ಇದನ್ನು ಅಪೆಂಡಿಕ್ಸ್ ಅಂತ ಕರೆಯುತ್ತೇವೆ. ಇದು ನಮ್ಮ ಪೂರ್ವಜರಲ್ಲಿ ಮುಖ್ಯ ಕಾರ್ಯವನ್ನು ಹೊಂದಿತ್ತು ಎಂದು ನಂಬಲಾಗಿದೆ. ಅಂದರೆ ನಮ್ಮ ಇಮ್ಯುನಿಟಿಯ ಬಿ ಸೆಲ್ಸ್, ಟಿ ಸೆಲ್ಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡಿ ಬೇಕಾದಂತಹ ಕಾರ್ಯಗಳನ್ನು ಮಾಡುತ್ತಿತ್ತು. ಆದರೆ ಕ್ರಮೇಣವಾಗಿ ಈ ಅಪೆಂಡಿಕ್ಸ್ ತನ್ನ ಕಾರ್ಯಗಳನ್ನೆಲ್ಲ ಕಳೆದುಕೊಂಡು ಈಗ ವೆಸ್ಟಿಜಿಯಲ್ ಆರ್ಗನ್, ಅಂದ್ರೆ ಇದ್ದರೂ ಸಹ ಯಾವುದೇ ಕೆಲಸವಿಲ್ಲದಂತ ಅಂಗವಾಗಿ ಉಳಿದಿದೆ ಅದು.
0: ಈಗ ಇದಕ್ಕೆ ಬರುವಂತಹ ಕಾಯಿಲೆ ಏನು ಡಾಕ್ಟರ್?
2: ಇದರಲ್ಲಿ ಅಪೆಂಡಿಕ್ಸ್ ಎರಡು ವಿಧದ ಕಾಯಿಲೆಗಳಿವೆ. ಒಂದು ಅಪೆಂಡಿಸೈಟಿಸ್ ಎನ್ನುತ್ತೇವೆ. ಅಪೆಂಡಿಸೈಟಿಸ್ ಅಂದ್ರೆ ಅಪೆಂಡಿಕ್ಸ್ ಅದು ಯಾವುದೇ ಕಾರಣದಿಂದ ಅದರದ್ದು ಹುಳುವೆ ಆಕಾರದ ಲುಮೆನ್ ಬಾಯಿ ಕಟ್ಟಿಕೊಂಡಾಗ ಅದು ಊದಿಕೊಂಡು ನಂಜಾಗಿ ನೋವನ್ನು ಕೊಡುತ್ತದೆ. ಇನ್ನೊಂದು ಇದರಲ್ಲಿ ಅಪೆಂಡಿಕ್ಸ್ ಟ್ಯೂಮರ್ಸ್ ಕೂಡ ಆಗುವ ಸಾಧ್ಯತೆಗಳಿರುತ್ತೆ.
0: ಈಗ ಡಾಕ್ಟರ್ ಶಿವನಾಥ್ ಅವರೇ, ಈ ಅಪೆಂಡಿಕ್ಸ್ ತೊಂದರೆ ಆಗುವಂತದ್ದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂದ್ರೆ, ವಯಸ್ಸಾದವರೆಲ್ಲ, ಚಿಕ್ಕವರೆಲ್ಲ ಅಥವಾ ಮಧ್ಯವಯಸ್ಕರೆಲ್ಲ, ಹೇಗೆ ಡಾಕ್ಟರ್?
2: ಈ ಅಪೆಂಡಿಸೈಟಿಸ್ ಕಾಯಿಲೆ ಸಾಮಾನ್ಯ ಹುಟ್ಟು ಮಗುವಿನಿಂದ ಹಿಡಿದು ಸಾಯುವವರೆಗೂ ಯಾರಲ್ಲಾದರೂ ಕಂಡು ಬರಬಹುದು. ಆದರೆ ಸಾಮಾನ್ಯವಾಗಿ ಇದು ಮಧ್ಯ ವಯಸ್ಕರಲ್ಲಿ, 20-30 ಈ ವಯಸ್ಸಲ್ಲಿ ತುಂಬಾ ಕಾಮನ್. ಇದರ ಗುಣ ಏನಂದ್ರೆ, ಅತಿ ಸಣ್ಣ ವಯಸ್ಸಿನಲ್ಲಿ ಮತ್ತು ತುಂಬಾ ವಯಸ್ಸಾದವರಲ್ಲಿ ಅಪೆಂಡಿಸೈಟಿಸ್ ಆದಲ್ಲಿ ಅದರಿಂದ ಆಗುವ ದುಷ್ಪರಿಣಾಮಗಳು ಅಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ. ಅದರಿಂದ ಅದನ್ನು ಪತ್ತೆ ಹಚ್ಚಿ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡದಿದ್ದರೆ ಅದರಿಂದ ಆಗುವ ತೊಂದರೆಗಳು ಕೂಡ ಬಹಳಷ್ಟು.
0: ಈಗ ಈ ಒಂದು ರೋಗದ ಲಕ್ಷಣದಲ್ಲಿ ನೋವು ಇರುತ್ತಂತ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಹೊಟ್ಟೆ ನೋವು ಬರುತ್ತೆ, ಎಲ್ಲರಿಗೂ ಬರುತ್ತೆ. ಕೆಲವರಿಗೆ ತಾವು ಹೇಳಿದಂಗೆ ಗ್ಯಾಸ್ ಆದಾಗ ನೋವು ಬರಬಹುದು, ಹೆಣ್ಮಕ್ಳಿಗೆ ಪಿರಿಯಡ್ಸ್ ಆದಾಗ ನೋವು ಬರಬಹುದು. ಬಟ್ ಆ ನೋವಿಗೂ ಈ ಅಪೆಂಡಿಸೈಟಿಸ್ ಇರುವಂತಹ ನೋವಿಗೂ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು?
2: ಅಪೆಂಡಿಕ್ಸ್ ಸಾಮಾನ್ಯವಾಗಿ ಶುರುವಾದ ಹಂತದಲ್ಲಿ ಹೊಟ್ಟೆ ನೋವು ತುಂಬಾ ಕಾಮನ್. ಫಸ್ಟ್ ಶುರುವಾಗೋದೇ ಹೊಟ್ಟೆ ನೋವು, ಹೊಕ್ಕಳ ಸುತ್ತ ಅಥವಾ ಮೇಲ್ಗಡೆ ಹೊಟ್ಟೆ ಭಾಗದಲ್ಲಿ ನೋವನ್ನು ಅನುಭವಿಸುತ್ತಾರೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜ್ವರ ಇರುತ್ತದೆ ಮತ್ತು ವಾಂತಿ ಕೂಡ ಆಗಬಹುದು. ಒಂದೆರಡು ಸಲ ವಾಂತಿಯಾಗಿ ಪೇಷಂಟ್ಗೆ ನೋವು, ವಾಂತಿ, ಜ್ವರ, ಮತ್ತೆ ಈ ನೋವು ಸಾಮಾನ್ಯವಾಗಿ ಹೊಕ್ಕಳ ಸುತ್ತ ಇದ್ದಿದ್ದು ಕ್ರಮೇಣವಾಗಿ ಬಲಗಡೆ ಕೆಳಭಾಗಕ್ಕೆ ಶಿಫ್ಟ್ ಆಗುತ್ತೆ. ಸೊ ಈ ತರದ ನೋವನ್ನ ಕಂಡಾಗ ಅದು ಅಪೆಂಡಿಕ್ಸ್ ಇಂದ ಇರಬಹುದು ಅಂತ ಸಂಶಯಿಸಿ ಅದನ್ನು ಪರೀಕ್ಷೆ ಮಾಡಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ.
0: ಈಗ ಡಾಕ್ಟ್ರೆ, ಈ ಒಂದು

0: ಚಿಹ್ನೆಗಳು ಕಂಡು ಬರ್ತವೆ ಅಂತ ತಾವೇನ್ ಹೇಳಿದ್ರಲ್ಲ, ಈ ನೋವು ಅನ್ನೋದು ಬಿಟ್ಟು ಬಿಟ್ಟು ಬರುತ್ತಾ ಕಂಟಿನ್ಯೂಸ್ ಇರುತ್ತಾ ಹೇಗೆ ಡಾಕ್ಟ್ರೆ?
1: ಅಪೆಂಡಿಸೈಟಿಸ್ ಶುರುವಾಗುವ ಹಂತದಲ್ಲಿ ಕೊಲಿಕಿ ಪೇನ್ ಅಂತೇವೆ. ಇನಿಷಿಯಲಿ ನೋವು ಹಿಂಡಿದಂತೆ ಹೊಕ್ಕಳ ಸುತ್ತ ಅಥವಾ ಮೇಲ್ಗಡೆ ಭಾಗದಲ್ಲಿ ಬಂದು ಅದರ ನಂತರ ಸಿವಿಯರಿಟಿ ಜಾಸ್ತಿ ಆದಂಗೆ ಬಲಗಡೆ ಮತ್ತು ಕೆಳಗಡೆ ಭಾಗಕ್ಕೆ ಫಿಕ್ಸ್ ಆಗುತ್ತದೆ.
0: ಸೊ ಹೀಗೆ ಅದು ಸ್ವಲ್ಪ ಒಂದು ಕಡೆಯಿಂದ ಇನ್ನೊಂದು ಶಿಫ್ಟ್ ಆಗ್ತದೆ ಮತ್ತೆ ಆಗಾಗ ಬಂದು ಮತ್ತೆ ಕಂಟಿನ್ಯೂಸ್. ಮತ್ತೆ ಜ್ವರ ಹೇಳಿದ್ರೆ ಜ್ವರ ಯಾವ ರೀತಿ ಇರುತ್ತೆ ಡಾಕ್ಟರ್? ಕಂಟಿನ್ಯೂಸ್ ಇರುತ್ತಾ ಅಥವಾ ಬಿಟ್ಟು ಬಿಟ್ಟು ಬರ್ತಾ ಹೇಗಿದು?
1: ಅಪೆಂಡಿಸೈಟಿಸ್ ನಲ್ಲಿ ಜ್ವರ ಸಾಮಾನ್ಯವಾಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತದೆ, ಅಂದ್ರೆ ಮೈ ಬೆಚ್ಚಗಾಗೋದು ಅಥವಾ ಸ್ವಲ್ಪ ಜ್ವರ ಬರುವ ಸಾಧ್ಯತೆ ಇರುತ್ತದೆ. ಆದರೆ ಅಪೆಂಡಿಕ್ಸೈಟಿಸ್ ಆಗಿ ಅದರಿಂದ ಆಗುವ ಕಾಂಪ್ಲಿಕೇಶನ್, ಅಪೆಂಡಿಕ್ಸ್ ಸುತ್ತ ಕೀವು ಅಥವಾ ಅಪೆಂಡಿಕ್ಸ್ ಒಡೆದಲ್ಲಿ ಅಂತ ಸಮಯದಲ್ಲಿ ತುಂಬಾ ಹೈ ಡಿಗ್ರಿ ಫೀವರ್ ಬರೋ ಸಾಧ್ಯತೆಗಳು ಇರುತ್ತೆ.
0: ಈಗ ಈ ಅಪೆಂಡಿಕ್ಸ್ ಗೆ ಆಗುವಂತಹ ತೊಂದರೆ ಬಗ್ಗೆ ತಾವು ಇಷ್ಟರವರೆಗೆ ತಿಳಿಸ್ಕೊಟ್ರೆ, ಈಗ ಈ ಒಂದು ತೊಂದರೆ ಜೀವಕ್ಕೆ ಏನಾದರೂ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆಯಾ ಡಾಕ್ಟರ್? ಹೇಗೆ?
1: ಅಪೆಂಡಿಸೈಟಿಸ್ ಆಗಿದೆ ಎಂದು ಅದನ್ನು ಸೂಕ್ತ ಸಮಯದಲ್ಲಿ ಪತ್ತೆ ಹಚ್ಚದಿದ್ದಲ್ಲಿ ಇದರಿಂದ ಆಗುವ ತೊಂದರೆಗಳು ಮತ್ತು ಕಾಂಪ್ಲಿಕೇಶನ್ಸ್ ತುಂಬಾನೇ ಸಿವಿಯರ್ ಮತ್ತು ಜಾಸ್ತಿ ಇರುತ್ತದೆ. ಜೀವಕ್ಕೂ ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅಪೆಂಡಿಕ್ಸ್ ಒಡೆದು ಕೀವು ಜಾಸ್ತಿಯಾಗಿ ರಕ್ತಕ್ಕೇನಾದ್ರೂ ನಂಜು ಸೇರಿದಲ್ಲಿ ಅಥವಾ ಕರಳು ತೂತಾಗಿ ಅಥವಾ ಕರಳೆಲ್ಲ ಅಂಟುಕೊಂಡಲ್ಲಿ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ.
0: ಈಗ ತಾವು ಇಲ್ಲಿ ನಂಜಾಗ್ತದೆ ಅಂತ ಹೇಳಿದ್ರಲ್ಲ, ಇದೇನು ಮೈಕ್ರೋ ಆರ್ಗಾನಿಸಮ್ ಅಂತ ಆಗ್ತದ ಅಥವಾ ನಾವು ತಿನ್ನುವಂತ ಆಹಾರದಿಂದ ಆಗ್ತದ, ಹೇಗೆ ಡಾಕ್ಟರ್? ಇದು
1: ಅಪೆಂಡಿಸೈಟಿಸ್ ಅಲ್ಲೂ ಕಾರಣಗಳು ಹಲವಿದೆ. ಈ ಅಪೆಂಡಿಕ್ಸ್ ನ ಮುಂಚೆ ತಿಳಿಸಿದ ಹಾಗೆ ಇದೊಂದು ಕೊಳವೆ ಇದ್ದ ಹಾಗಿರುತ್ತೆ. ಅದರ ಬಾಯಿ ಹೊಟ್ಟೆಯಲ್ಲಿ ನಾವು ಊಟ ಮಾಡಿದ ಆಹಾರ ಏನಾದರೂ ಗಟ್ಟಿಯಾಗಿ ಕಟ್ಟಿಂಡಲ್ಲಿ ಅಥವಾ ಯಾವ್ದಾದ್ರು ಹುಳಗಳು ಹೋಗಿ ಕೂತು ಅಥವಾ ಲಿಂಫಾಯ್ಡ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ನಮ್ಮ ಬಿಳಿ ರಕ್ತ ಕಣಗಳ ಗುಂಪಲ್ಲಿರುತ್ತೆ, ಅದು ಕೂಡ ಏನಾದರೂ ರಿಯಾಕ್ಟಿವ್ ಅಡಿನೈಟಿಸ್ ಅಂತ ಆಗಿ ಅದೇನು ದಪ್ಪ ಆಗಿ ಬಾಯಿ ಕಟ್ಕೊಂಡಲ್ಲಿ ಅಪೆಂಡಿಕ್ಸ್ ಊದ್ಕೊಳ್ಳುತ್ತೆ. ಇನಿಷಿಯಲಿ ಅದು ಪ್ರೆಷರ್ ಇಂದ ಬರ್ತಿರುತ್ತೆ, ಆಮೇಲೆ ಈ ಕ್ರಿಮಿಗಳೆಲ್ಲ ಗ್ರೋತ್ ಆಗಿ ಕ್ರಿಮಿಗಳೆಲ್ಲ ಸೇರ್ಕೊಳ್ಳುತ್ತೆ. ಸೊ ಈ ಕ್ರಿಮಿಗಳು ಸೇರ್ಕೊಂಡ್ರಿಂದನೇ ನಂಜಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡಬೇಕಾಗಿ ಬರುತ್ತೆ.
0: ಈಗ ಡಾಕ್ಟ್ರೆ, ಈ ಒಂದು ತೊಂದರೆ ಆಗಿದೆ, ಅಪೆಂಡಿಸೈಟಿಸ್ ಆಗಿದೆ ಅಂತ ಪತ್ತೆ ಹಚ್ಚೋದು ಹೇಗೆ ಅಂದ್ರೆ, ಯಾವೆಲ್ಲ ಟೆಸ್ಟ್ ಗಳನ್ನ ನೀವು ಪೇಷಂಟ್ ಗೆ ಮಾಡಿಸ್ತೀರಿ?
1: ಪೇಷಂಟ್ ಗೆ ಅಪೆಂಡಿಸೈಟಿಸ್ ಆಗಿದೆ ಅಂತ ತಿಳಿದುಕೊಳ್ಳಲು ಪರೀಕ್ಷಿಸಿ ನೋಡಿದಾಗ ಪೇಷಂಟ್ ಗೆ ಈ ಸಾಮಾನ್ಯವಾಗಿ ಹೊಟ್ಟೆ ಪರೀಕ್ಷೆ ಮಾಡಿ ನೋಡಿದಾಗ ಈ ಬಲಭಾಗದಲ್ಲಿ ನೋವನ್ನು ಅನುಭವಿಸ್ತಿರುತ್ತಾರೆ. ಎರಡನೇದಾಗಿ ಕೆಲವು ರಕ್ತ ಪರೀಕ್ಷೆಗಳು ನಮಗೆ ಸಹಾಯ ಮಾಡುತ್ತೆ, ಎಸ್ಪೆಷಲಿ ಟೋಟಲ್ ಕೌಂಟ್ ಅಂತ ಏನ್ ಹೇಳ್ತೀವಿ. ಇದರ ನೆಕ್ಸ್ಟ್ ಆ ಟೋಟಲ್ ಕೌಂಟ್ ಜಾಸ್ತಿ ಆಗಿದ್ದು ನಮಗೆ ಕ್ಲಿನಿಕಲಿ ಸಂಶಯವಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ರುಟೀನ್ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಏನ್ ಹೇಳ್ತೀವಿ. ಅದರಲ್ಲಿ ಕೆಲವು ತುಂಬಾ ದಪ್ಪ ಆಗಿದ್ದು ಕ್ಯೂ ಆಗಿದ್ದು ಅಂತ ಅಪೆಂಡಿಕ್ಸ್ ನ ಪತ್ತೆ ಹಚ್ಚೋದು ಸುಲಭ, ಆದ್ರೆ ಕೆಲವು ಸಲ ಕರಳಿನ ಹಿಂಭಾಗದಲ್ಲಿ ಕೂತಿದ್ದು ಅಪೆಂಡಿಕ್ಸ್ ಮಾಮೂಲಿ ಅಲ್ಟ್ರಾಸೌಂಡ್ ನಲ್ಲಿ ಕಾಣದೆ ಬರಬಹುದು, ಆದರೆ ತೀರ ವಿಷಯವಿದ್ದರೆ ಸಿಟಿ ಸ್ಕ್ಯಾನಿಂಗ್ ಅಂತ ಮುಂದಿನ ಪರೀಕ್ಷೆಯನ್ನು ಮಾಡಿ ಆ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚಿಕೊಳ್ಳುತ್ತೇವೆ.
0: ಈಗ ಡಾಕ್ಟ್ರೆ, ಈ ಒಂದು ಅಪೆಂಡಿಸೈಟಿಸ್ ತೊಂದರೆ ಇದು ಬಾರದ ಹಾಗೆ ನಾವೇನಾದರೂ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯನಾ?
1: ಇದು ಯಾವ ಕಾರಣಕ್ಕೆ ಆಗುತ್ತೆ ಅದು ಅಂತ ಕಾರಣನೇ ಗೊತ್ತಿಲ್ಲ ಅಂದಾಗ ಅದನ್ನ ಬಾರದೇ ಇರುವಂತಹ ಪ್ರಿಕಾಷನರಿ ಮೆಷರ್ಸ್ ಯಾವುದು ಇರೋದಿಲ್ಲ, ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಂಡು ಪತ್ತೆ ಹಚ್ಚಿಕೊಂಡು ಸೂಕ್ತವಾದ ಚಿಕಿತ್ಸೆ ತಗೊಳ್ಳುವುದೇ ಉತ್ತಮ.
0: ಡಾಕ್ಟರ್, ಈ ಅಪೆಂಡಿಸೈಟಿಸ್ ಅನ್ನ ಟ್ರೀಟ್ ಮಾಡೋದಕ್ಕೆ ಏನೆಲ್ಲ ಮೆಥಡ್ಸ್ ಇವೆ ಅಂದ್ರೆ, ಟ್ಯಾಬ್ಲೆಟ್ಸ್ ಟಾನಿಕ್ಸ್ ಇದನ್ನು ಕೊಟ್ಟು ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಇದಕ್ಕೆ ಸರ್ಜರಿನೇ ಬೇಕಾಗುತ್ತೆ ಡಾಕ್ಟರ್, ಹೇಗೆ?
1: ಅಪೆಂಡಿಸೈಟಿಸ್ ತುಂಬಾ ಅರ್ಲಿ ಸ್ಟೇಜ್ ಅಂದ್ರೆ ಇವತ್ತು ನೋವು ಶುರು ಆಗಿದೆ ಪೇಷಂಟ್ ಗೆ, ತುಂಬಾ ಮೈಲ್ಡ್ ಫಾರ್ಮ್ ಅಂತ ಏನ್ ಹೇಳ್ತೀವಿ. ಅಲ್ಲಿ ಈಗ ಹೊರದೇಶಗಳಲ್ಲಿ ಕೆಲವು ಕಡೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಮಾತ್ರೆ ಔಷಧಿಯನ್ನು ಹಾಕಿ ಟ್ರೀಟ್ಮೆಂಟ್ ಅನ್ನ ಪ್ರಯತ್ನ ಮಾಡಿದರೆ ಅದು ಫಲಕಾರಿಯಾಗಿದೆ. ಆದರೆ ಇನಿಷಿಯಲ್ ಸ್ಟೇಜ್ ದಾಟಿ ಮುಂದೆ ಹೋದರೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಯೇ ಗುಣಪಡಿಸಬೇಕಾಗುತ್ತದೆ.
0: ಡಾಕ್ಟರ್, ಇದಕ್ಕೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ ಶಸ್ತ್ರಚಿಕಿತ್ಸೆ ಯಾವ ರೀತಿ ಮಾಡ್ತೀರಿ ಅದ್ರ ಬಗ್ಗೆ ತಿಳಿಸ್ಕೊಡಿ.
1: ಅಪೆಂಡಿಸೈಟಿಸ್ ಆದಾಗ ಅಪೆಂಡಿಕ್ಸ್ ತೆಗೆಯುವುದು ಒಂದೇ ದಾರಿ. ಸೊ ಇದರಲ್ಲಿ ಎರಡು ವಿಧ ಇದೆ, ಒಂದು ಓಪನ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಓಪನ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂದ್ರೆ ಈ ಕೆಳಹೊಟ್ಟೆಯ ಬಲಭಾಗದಲ್ಲಿ ಒಂದು ಇನ್ಸಿಷನ್ ಅಬ್ಡಮನ್ ಓಪನ್ ಮಾಡಿ ಅದರ ಮೂಲಕ ಹೋಗಿ ಅಪೆಂಡಿಕ್ಸ್ ನ ಹುಡುಕಿ ಅದನ್ನ ತೆಗೆಯುತ್ತೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಕೇಳದಂಗೆ ಕೀ ಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಅಂತ ಏನ್ ಹೇಳ್ತೇವೆ, ಇದನ್ನ ಉಪಯೋಗಿಸಿ ಅಪೆಂಡಿಕ್ಸ್ ನ ತೆಗೆಯುತ್ತೇವೆ. ಇದರ ಅಡ್ವಾಂಟೇಜ್ ಏನಂದರೆ ಅಪೆಂಡಿಸೈಟಿಸ್ ಜೊತೆಗೆ ಇನ್ಯಾವುದಾದರೂ ತೊಂದರೆ ಇದೆಯಾ, ಜೊತೆಗೆ ಇರುವಂತಹ ಕಾಯಿಲೆಗಳನ್ನು ಕೂಡ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ವೀಕ್ಷಿಸಿ ಅದನ್ನು ಕೂಡ ಅದರ ಜೊತೆಗೆ ಟ್ರೀಟ್ ಮಾಡಲು ಅನುಕೂಲವಾಗುತ್ತದೆ. ಉದಾಹರಣೆಗೆ ಅಪೆಂಡಿಕ್ಸ್ ಓಡ್ಕೊಂಡು ಕೀವು ಆಗಿದ್ದಲ್ಲಿ, ಕೀವು ಏನಾದ್ರು ಕೆಳಗಡೆ ಭಾಗಕ್ಕೆ ಹೋಗಿದ್ದರೆ ನಾವು ಓಪನ್ ಸರ್ಜರಿಯಲ್ಲಿ ಅಲ್ಲಿ ಮಾತ್ರ ನೋಡಲು ಸಾಧ್ಯ. ಆದ್ರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಹೊಟ್ಟೆಯ ಎಲ್ಲಾ ಭಾಗಕ್ಕೂ ತಲುಪಿ ಅಲ್ಲೇನಾದ್ರು ಕೀವು ಆದಲ್ಲಿ ಅಥವಾ ಇನ್ಯಾವುದಾದ್ರು ಅದರ ಜೊತೆಗಿರುವಂತಹ ತೊಂದರೆಗಳಿದ್ದಲ್ಲಿ ಅದನ್ನು ಕೂಡ ಗುಣಪಡಿಸಲು ಅನುಕೂಲವಾಗುತ್ತದೆ.

0: ಮತ್ತೆ ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಅಪೆಂಡಿಸೈಟಿಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಯಾವುದೇ ಆಪರೇಷನ್ ಅಂದ್ಕೊಳ್ಳೆ ಜನಸಾಮಾನ್ಯರಿಗೆ ಒಂಥರ ಗಾಬರಿ ಇರುತ್ತೆ, ರಕ್ತ ತುಂಬಾ ಹೋಗ್ಬಿಡುತ್ತೆ, ಆಮೇಲೆ ನಂಜಾಗ್ತದೆ, ಹೀಗೆ ನೂರೆಂಟು ಒಂಥರ ಅವರ ಮನದಲ್ಲಿ ಕೂತ್ಬಿಡುತ್ತೆ. ಸೊ ಈ ಒಂದು ತಾವೇನು ಆಪರೇಷನ್ ಹೇಳಿದ್ರೆ ಎಷ್ಟು ಸೇಫು ಮತ್ತೆ ಎಷ್ಟರ ಮಟ್ಟಿಗೆ ಇದು ಫಲಕಾರಿಯಾಗಿರುತ್ತೆ? ಅಂದ್ರೆ ಎರಡು, ಓಪನ್ ಆಗಿರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ಎರಡನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಡಾಕ್ಟರ್.
1: ಇವತ್ತಿನ ವೈದ್ಯಕೀಯ ಇವಲ್ಯೂಷನ್, ಅನಸ್ಥೆಸಿ ಆಗಲಿ, ಸರ್ಜಿಕಲ್ ಟೆಕ್ನಿಕ್ಸ್ ಆಗಲಿ, ಏನು ವೈದ್ಯಕೀಯ ನೋಡಿದೆಯೋ ಇದರಲ್ಲಿ ಕಾಂಪ್ಲಿಕೇಶನ್ ರೇಟ್ಸ್ ತುಂಬಾ ತೀರಾನೇ ಕಡಿಮೆ, 1-2% ಅಂತ ಕೂಡ ಹೇಳ್ಬೋದು. ಈ 1-2% ಕೂಡ ಜನರು ಎತ್ತಿಕೊಂಡು ಬೇಗನೆ ಬಂದಲ್ಲಿ ಈ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಮಾಡಬಹುದು. ಅಪೆಂಡಿಸೆಕ್ಟಮಿ ತುಂಬಾನೇ ಸೇಫ್, ಓಪನ್ ಆಗಲಿ ಅಥವಾ ಲ್ಯಾಪ್ರೋಸ್ಕೋಪಿ ಆಗಲಿ, ಟೆಕ್ನಿಕಲ್ ತುಂಬಾ ಕಷ್ಟ ಆಗದಿದ್ರು ಪೇಷಂಟ್ಗೆ ತುಂಬಾ ಸೇಫ್ ಇರೋದ್ರಿಂದ ಅಪೆಂಡಿಸೆಕ್ಟಮಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಹಾನಿ ಇಲ್ಲ. ಆ ಕಾರಣದಿಂದ ಜನರು ಹೆದರದೆ ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷಿಸಿಕೊಂಡು ಅದಕ್ಕೆ ಚಿಕಿತ್ಸೆ ತಗೊಂಡುಕೊಂಡಲ್ಲಿ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗಿ ಜೀವ ಕೂಡ ಉಳಿಯೋ ಸಾಧ್ಯತೆಗಳು.
0: ಬ್ಲಡ್ ಲಾಸ್ ಇರುತ್ತೆ ಡಾಕ್ಟರ್ ಇದರಲ್ಲಿ?
1: ಬ್ಲಡ್ ಲಾಸ್ ಎಲ್ಲಾ ಸರ್ಜರಿಯಲ್ಲೂ ಇರುತ್ತೆ, ಆದ್ರೆ ಬ್ಲಡ್ ಲಾಸ್ ನಾವು ಅನ್ಕೊಂಡಂಗೆ ಲೀಟರ್ ಗಟ್ಟಲೆ ಏನು ಹೋಗೋದಿಲ್ಲ. ಅಪೆಂಡಿಸೆಕ್ಟಮಿ ಮಾಡಿ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ ಅರ್ಲಿ ಸ್ಟೇಜ್ ಅಲ್ಲಿ, ಅಂದ್ರೆ ಹೆಚ್ಚಿಗೆ ಅಂದ್ರೆ ಒಂದು 25-50 ml ಬ್ಲಡ್ ಇರ್ಬೋದು, ಇದರಿಂದ ಯಾವುದೇ ಪೇಷಂಟ್ ಗೆ ತೊಂದರೆ ಆಗೋದಿಲ್ಲ.
0: ಈಗ ಡಾಕ್ಟರ್, ಈ ಮಹಿಳೆಯರಲ್ಲಿ ಮತ್ತೆ ಪುರುಷರಲ್ಲಿ ಕಂಪೇರ್ ಮಾಡಿದಾಗ ಯಾರಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ?
1: ಇಬ್ಬರಲ್ಲೂ ಒಂದೇ ಸಮ ಇದೆ ಹೆಚ್ಚು ಕಡಿಮೆ. ಅಂದ್ರೆ ಹೆಣ್ಮಕ್ಳಲ್ಲಿ ಇದನ್ನ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇವರಲ್ಲಿ ಅಂಡಾಣು ಮತ್ತೆ ಕಿಡ್ನಿಯಲ್ಲಿ ಕಲ್ಲು ಅಪೆಂಡಿಕ್ಸ್ ಮೂರು ಕೂಡ ಒಂದೇ ರೀತಿಯ ನೋವನ್ನು ಕೊಡುವುದರಿಂದ ಅವರಿಗೆ ಕೆಲವು ಪರೀಕ್ಷೆಗಳು ಹೆಚ್ಚಿಗೆ ಮಾಡಿ ಕರೆಕ್ಟ್ ಆದ ಸೂಕ್ತ ಡಯಾಗ್ನೋಸಿಸ್ ಮಾಡಬೇಕಾಗಿ ಬರುತ್ತೆ.
0: ಈಗ ಡಾಕ್ಟರ್, ತಾವು ಹೇಳಿದ್ರಿ ಈ ಲ್ಯಾಪ್ರೋಸ್ಕೋಪಿ ಅಥವಾ ಕೀ ಹೋಲ್ ಸರ್ಜರಿ ಅಂತ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಒಂದು ಕಲ್ಪನೆ, ತುಂಬಾ ಜನ ಒಂದು ಕರೆಂಟ್ ಆಪರೇಷನ್ ಅಂತಾನು ಇದಕ್ಕೆ ಕರಿತಿರ್ತಾರೆ. ಏನಿದು ಪ್ರೊಸೀಜರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಯಾಕಂತಂದ್ರೆ ಇದು ಲೇಟೆಸ್ಟ್ ಆಗಿ ತುಂಬಾ ಪ್ರಚಲಿತವಾಗ್ತಾ ಇದೆ.
1: ಈ ಕರೆಂಟ್ ಆಪರೇಷನ್ ಅಂದ್ರೆ ಕರೆಂಟ್ ಯಾವುದೇ ತರದ ಕರೆಂಟ್ ಅನ್ನು ಉಪಯೋಗಿಸುವುದಿಲ್ಲ. ಲ್ಯಾಪ್ರೋಸ್ಕೋಪಿ ಅಂದ್ರೆ ಒಂದು ಸಣ್ಣ ರಂಧ್ರದಿಂದ ಟೆಲಿಸ್ಕೋಪ್ ಅನ್ನು ಹಾಕಿ ಆ ಮೂಲಕ ಟಿವಿ ಸ್ಕ್ರೀನ್ ನ ಮೇಲೆ ಕಾಣುವ ಇಮೇಜಸ್ ನ ನೋಡಿಕೊಂಡು ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ. ಸೊ ಈ ಅಡ್ವಾನ್ಸ್ ಆಗಿ ಈ ಟಿವಿ ಮತ್ತೆ ಕ್ಯಾಮ್ರಾ ಎಲ್ಲವೂ ಅಡ್ವಾನ್ಸ್ ಆಗಿರೋದ್ರಿಂದ ಅದನ್ನ ಕರೆಂಟ್ ಬಳಕೆ ಆಗುತ್ತೆ ಅಂತ ಹೇಳಿ ಜನಗಳಲ್ಲಿ ಒಂದು ತಪ್ಪು ನಂಬಿಕೆ ಇದೆ, ಕರೆಂಟ್ ಉಪಯೋಗಿಸ್ತಾರೆ ಕರೆಂಟ್ ಆಪರೇಷನ್ ಅಂತ. ಆದ್ರೆ ಇದರಲ್ಲಿ ಯಾವುದೇ ಕರೆಂಟ್ ಅನ್ನು ಉಪಯೋಗಿಸುವುದಿಲ್ಲ. ಓಪನ್ ಸರ್ಜರಿಯಲ್ಲಿಯೇ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಸ್ವಲ್ಪ ಮಾಡಿಫೈ ಮಾಡಲಾಗಿರುತ್ತೆ, ಉದ್ದ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡಿ ನಾವು ಟಿವಿಯಲ್ಲಿ ನೋಡಿಕೊಂಡು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಇದನ್ನ ಲ್ಯಾಪ್ರೋಸ್ಕೋಪಿ ಅಂತ ಕರಿತೀವಿ.
0: ಅಂದ್ರೆ ನಮ್ಮ ದೇಹದ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನೀವು ಮಾನಿಟರ್ ಮೇಲೆ ನೋಡ್ತಾ ಇರ್ತೀರಾ?
1: ಹೌದು. ಒಳಗಡೆ ಏನಿರುತ್ತೆ ಅದು ಫುಲ್ ಈಗ ನಿಮ್ಗೆ ಹೆಂಗೆ ಅಂದ್ರೆ ವಿಡಿಯೋ ರೆಕಾರ್ಡ್ ಏನ್ ಮಾಡ್ತೀರಾ ಕ್ಯಾಮ್ರಾದಲ್ಲಿ, ನೀವ್ ಏನ್ ಕಾಣಿಸುತ್ತೆ ಅದೇ ಟಿವಿ ಮೇಲೆ ಕಾಣ್ತಿರುತ್ತೆ, ಅದನ್ನ ನೋಡಿಕೊಂಡು ನಿಮ್ಗೆ ಯಾವ ಭಾಗದಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ನಾವು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ, ಇದನ್ನೇ ಲ್ಯಾಪ್ರೋಸ್ಕೋಪಿ ಅಂತ ಕರಿತೀವಿ ಅಷ್ಟೇ.
0: ಈಗ ಡಾಕ್ಟರ್, ಈ ಒಂದು ಅಪೆಂಡಿಸೈಟಿಸ್ ಆಪರೇಷನ್ ಗೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ?
1: ಅಪೆಂಡಿಸೆಕ್ಟಮಿ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬಂದು ಯಾವುದೇ ತರದ ಕಾಂಪ್ಲಿಕೇಶನ್ ಇಲ್ಲ ಅಂದ್ರೆ ಅನಸ್ಥೆಸಿಯ ಕೊಟ್ಟು 15-20 ನಿಮಿಷದಲ್ಲಿ ಶಸ್ತ್ರಚಿಕಿತ್ಸೆ ಮುಗಿಯುತ್ತದೆ. ಕೆಲವು ಬಾರಿ ಏನಾಗುತ್ತೆ ಪೇಷಂಟ್ಗೆ, ರೋಗಿಗೆ ತುಂಬಾ ಕರಳುಗಳು ಕೀವಾಗಿ ಒಂದಕ್ಕೊಂದು ಅಂಟ್ಕೊಂಡ್ರೆ ಅದನ್ನು ಬಿಡಿಸುವ ಸಮಯದಲ್ಲಿ ಸ್ವಲ್ಪ ಸಮಯ ಹೆಚ್ಚಾಗಬಹುದು, 1/4-3 ಗಂಟೆವರೆಗೂ ಬೇಕಾಗಬಹುದು.
0: ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ ಡಾಕ್ಟರ್?
1: ಓಪನ್ ಸರ್ಜರಿ ಮಾಡಿದ್ರೆ 3-4 ದಿವಸ ಇರಬೇಕಾಗಿ ಬರಬಹುದು, ಲ್ಯಾಪ್ರೋಸ್ಕೋಪಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡರೆ ಮಾರನೇ ದಿನವೇ ಮನೆಗೆ ಹೋಗಬಹುದು.
0: ಈಗ ಡಾಕ್ಟರ್, ಮತ್ತೊಂದು ಪ್ರಶ್ನೆ, ಈಗ ಒಬ್ಬರಿಗೆ ಒಂದು ಅಪೆಂಡಿಸೈಟಿಸ್ ಆಪರೇಷನ್ ಈ ವರ್ಷ ಆಯ್ತು, ಮತ್ತೆ ಅದು ಮರುಕಳಿಸುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ ಡಾಕ್ಟರ್? ಹೇಗೆ,
1: ಪ್ರತಿಯೊಬ್ಬ ಮನುಷ್ಯನಿಗೂ ಅಪೆಂಡಿಕ್ಸ್ ಒಂದೇ, ಅಪೆಂಡಿಕ್ಸ್ ಅದನ್ನ ಪೂರ್ಣ ತೆಗೆದಲ್ಲಿ ಪುನಃ ಮರುಕಳಿಸುವ ಸಾಧ್ಯತೆಗಳು ಬಹಳ ಕಡಿಮೆ.
0: ಬೇರೆ ಕಾಯಿಲೆ ಏನಾದ್ರೂ ಬರಬಹುದೇ ವಿನಃ ಈ ಸಮಸ್ಯೆ ಬರಲ್ಲ,
1: ಅಪೆಂಡಿಕ್ಸ್ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ.
0: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಬಿ ವಿಶ್ವನಾಥ್ ಅವರೇ. ಇಲ್ಲಿವರೆಗೆ ತಾವು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೇಳುಗರಿಗೆ ಈ ಅಪೆಂಡಿಸೈಟಿಸ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
1: ಧನ್ಯವಾದ.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಕೇಳಿ ಸಾಲಿಟ್ಟು ಹಣತೆ ಬೆಳಗೇವು ಜಾಪದ ಸಾಧಕರ ಪರಿಚಯಾತ್ಮಕ ಕಾರ್ಯಕ್ರಮ.
1: ಕೇಳಿಗೆಲ್ಲ ನಮಸ್ಕಾರ. ಸಾಲಿಟ್ಟು ಹಣತೆ ಬೆಳಗಿವು ಜಾನಪದ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಹುಶಃ ನಮಗೆ ತಿಳಿದಿರುವ ಮಟ್ಟಕ್ಕೆ ಭಾರತದಲ್ಲಿ ಜಾನಪದ ವಿಷಯವನ್ನ ಪರಿಚಯ ಮಾಡಲಾಯಿತು. ಈ ಜಾನಪದದ ಆರಂಭದ ಕಾಲಘಟ್ಟದಲ್ಲಿ ಜಾನಪದವನ್ನ ಸಂಗ್ರಹಿಸಬೇಕು, ಗ್ರಾಮೀಣ ಸಂಸ್ಕೃತಿಯನ್ನ ಎಲ್ಲರಿಗೂ ಪಸರಿಸಬೇಕು ಅನ್ನುವ ದಿಸೆಯಲ್ಲಿ ಹಲವಾರು ಮಂದಿ ಆ ಕ್ಷೇತ್ರಕ್ಕೆ ಧುಮುಕಿದ್ರು. ಈ ಸಾಲಿನಲ್ಲಿ ಕ್ಷೇತ್ರ ಕಾರ್ಯದ ಮೂಲಕ ಜಾನಪದ ಸಂಪತ್ತನ್ನ ಒಂದೆಡೆ ಸಂಗ್ರಹಿಸಿ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅನ್ನುವಂತಹ ಸದುದ್ದೇಶವನ್ನ ಇಟ್ಕೊಂಡು ಕ್ಷೇತ್ರ ಕಾರ್ಯಕ್ಕೆ ಧುಮುಕಿದ ಆರಂಭದ ಕಾಲಘಟ್ಟದ ವಿದ್ವಾಂಸರಲ್ಲಿ ಹಾಗೂ ಜಾನಪದ ಕ್ಷೇತ್ರ ಸಂಶೋಧಕರಲ್ಲಿ ಕ್ಯಾತನಹಳ್ಳಿ ರಾಮಣ್ಣ ಅವರು ಕೂಡ ಒಬ್ರು. ಸುಮಾರು 75 ವರ್ಷಗಳನ್ನ ದಾಟಿರುವಂತಹ ಕ್ಯಾತನಹಳ್ಳಿ ರಾಮಣ್ಣ ಅವರು ಈಗಲೂ ಕೂಡ ಜಾನಪದವನ್ನ ಬದುಕ್ತಾ ಇರುವಂತವರು. ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿರುವಂತವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ನಮಸ್ಕಾರ.
1: ಸರ್, ಕ್ಯಾತನಹಳ್ಳಿ ಅನ್ನುವಂಥದ್ದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮ. ರಾಮಣ್ಣ ಅನ್ನುವಂಥವರು ಕ್ಯಾತನಹಳ್ಳಿ ರಾಮಣ್ಣ ಆದದ್ದು ಹೇಗೆ?
2: ಅದು ಪ್ರಾರಂಭದಲ್ಲಿ ಪ್ರೈಮರಿ ಸ್ಕೂಲ್ಗೆ ಪ್ರವೇಶ ಪಡ್ಕೊಂಡಾಗ ಆ ಮೇಷ್ಟ್ರು ಏನು ಬರ್ಕೊಂಡಿದ್ರು ಅದೇ ಹೆಸರು ಉಳಿತು, ಮತ್ತು ಆ ಮೇಷ್ಟ್ರು ಏನು ಜನ್ಮದಿನಾಂಕ ಬರ್ಕೊಂಡಿದ್ರು ಅದೇ ಜನ್ಮದಿನಾಂಕ, ನನ್ನ ನಿಜವಾದ ಜನ್ಮದಿನಾಂಕ ನನಗೆ ಗೊತ್ತೇ ಇಲ್ಲ. ಶ್ರೀ ರಾಮಣ್ಣ ಅಂತ ಅವ್ರು ಬರ್ಕೊಂಡ್ರು, ಅದು ರಾಮಣ್ಣ ಅಂತಲೇ ಉಳ್ಕೊಂಡು ಬರ್ತು. ಇನ್ಶೆಲ್ ಹಾಕಲಿಲ್ಲ ಯಾರು. ಆಮೇಲೆ ಮಾಧ್ಯಮಿಕ ಶಾಲೆ ಬಂದಾಗ ಆ ಮಾಧ್ಯಮಿಕ ಶಾಲೆಯ ಕೊನೆಯ ಪರೀಕ್ಷೆ ಮುಗಿಸ್ಕೊಂಡು ಅಲ್ಲಿಂದ ಹೈಸ್ಕೂಲ್ಗೆ ಹೋಗುವಾಗ ಅಲ್ಲಿ ಒಬ್ರು ಮೇಷ್ಟ್ರು ಎಲ್ಲರ ಹೆಸರನ್ನು ಬದಲಾಯಿಸಿದ್ರು. ಚಿತ್ರವಾಗಿದ್ದಂಥ ಹೆಸರಲ್ಲ, ಜಯರಾಮ ಅಂತ ಅಂತಿದ್ದು ಜಯರಾಮಗೌಡ ಅಂತ ಮಾಡಿದ್ರು, ಜವರಯ್ಯ ಅಂತ ಇದ್ದಿದ್ದು ಜವರೇ ಗೌಡ ಅಂತ ಮಾಡಿದ್ರು. ಈ ಥರ ಎಲ್ಲರ ಹೆಸರನ್ನು ಸುಮಾರು ಅರ್ಧಕ್ಕರ್ಧ ಜನ ಹೆಸರು ಅವರು ಬದಲಾಯಿಸಿದ್ರು. ಅಂದರೆ ನನ್ನ ತಂಟೆಗೆ ಬರಲಿಲ್ಲ, ರಾಮಣ್ಣ ಅಲ್ವೇನೋ, ಹಾಂ ಸಾಕು ಕೂತ್ಕೋ ಅಂದ್ಬಿಟ್ರು, ರಾಮಣ್ಣ ಅಂತ ಉಳ್ಕೋತು. ಇಂಚಿಲ್ಲ ಹಾಕೋಣ ಅಂದರೆ ಕೆ ಅಂದರೆ ಕ್ಯಾತನಹಳ್ಳಿ, ನಮ್ಮ ತಂದೆ ಹೆಸರು ಆಸೇಗೌಡ, ಡಿ ಅಂತ ಹಾಕಬೇಕು, ಕೆ ಡಿ ಅಂತ ಆಯ್ತದೆ. ಇನ್ನು ನಾನು ಹುಟ್ಟ ಕೆ ಡಿ ಆಗ್ಬಿಡ್ತೀನಲ್ಲ, ಬೇಡ ಇನ್ಶಿಲ್ಲೇ ಬೇಡ ಹಂಗೆ ಇರಲಿ ಅಂತ ಸುಮ್ಮನಿದ್ದೆ. ಆಮೇಲೆ ನಾನು 60ರ ದಶಕದಲ್ಲಿ ನಾನು ಸಣ್ಣ ಕಥೆಗಳು ಬರೆಯೋಕ್ಕೆ ಪ್ರಾರಂಭ ಮಾಡಿದಾಗ ಕನ್ನಡ ಪ್ರಭಾದಲ್ಲಿ ಒಂದು ಕತೆ ಪ್ರಕಟ ಆಯಿತು. ಆ ಕಥೆಗೆ ನನಗೆ ಸಂಭಾವನೆ ಬಂತು, 20 ರೂಪಾಯಿ ಮನಿ ಆರ್ಡರ್. ಆ 20 ರೂಪಾಯಿನಲ್ಲಿ 40 ಪೈಸೆ ಅದು ಪೋಸ್ಟಲ್ ಚಾರ್ಜು ಕಟ್ಟಾಗಿ 19 ರೂಪಾಯಿ 60 ಪೈಸೆ ಮನಿ ಆರ್ಡರ್ ನನಗೆ ಬಂತು. ಅದೇ ನನ್ನ ಮೊದಲನೇ ಗಳಿಕೆ, 19 ರೂಪಾಯಿ 60 ಪೈಸೆ. ಆಮೇಲೆ ಸೈನ್ ಮಾಡೋಕ್ಕೋದ್ರೆ ರಾಮಣ್ಣ ಅಂತ ಸೈನ್ ಮಾಡಬೇಕು, ಅವರು ಕ್ಯಾತನಹಳ್ಳಿ ರಾಮಣ್ಣ ಅನ್ನೋ ಹೆಸರು ಕಳಿಸ್ಬಿಟ್ಟವ್ರೆ. ಕ್ಯಾತನಹಳ್ಳಿ ರಾಮಣ್ಣ ಅಂತ ನಾನು ಸೈನ್ ಮಾಡೋಂಗಿಲ್ಲ. ಆಮೇಲೆ ಪೋಸ್ಟ್ ಮ್ಯಾನ್ಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಏನೂ ಆಗೋದಿಲ್ಲ ಕ್ಯಾತನಹಳ್ಳಿ ರಾಮಣ್ಣ ಅಂತಲೇ ಮಾಡಿ ಅಂತ ಅವನು ಸಜೆಸ್ಟ್ ಮಾಡಿದ್ಮೇಲೆ ಕ್ಯಾತನಹಳ್ಳಿ ರಾಮಣ್ಣ ಅಂತ ಮೊದಲನೇ ಸಲ ಸೈನ್ ಮಾಡಿದೆ.
1: ಈಗಲೂ ಕೂಡ ಕ್ಯಾತನಹಳ್ಳಿ ರಾಮಣ್ಣ ಅವರು ಅಂತಲೇ ಎಲ್ಲ ಕಡೆ ಜನಜನಿತವಾಗಿರುವಂತದ್ದು.
2: ಆಮೇಲೆ ಎಂಎಗೆ ಬಂದ ಮೇಲೆ ಅದನ್ನು ಅಧಿಕೃತವಾಗಿ ಗಳಿಸ್ಕೋಬೇಕು ಅಂತೇಳಿ ಕೋರ್ಟ್ ಹೋಗಿ ಅದನ್ನ ಅಫಿಡವಿಟ್ ಸಬ್ಮಿಟ್ ಮಾಡಿ ನನ್ನ ಹೆಸರು ರಾಮಣ್ಣ ಅಂತ ಇದೆ, ಇನ್ನು ಮುಂದೆ ಕ್ಯಾತನಹಳ್ಳಿ ರಾಮಣ್ಣ ಅಂತ ನನ್ನ ಅನುಮತಿ ಕೊಡಬೇಕು ಅಂತೇಳಿ ಅನುಮತಿ ತಗೊಂಡು ಅದನ್ನ ತಂದು ಯೂನಿವರ್ಸಿಟಿ ಕೊಟ್ಟು ಯೂನಿವರ್ಸಿಟಿ ಅದನ್ನ ಅಧಿಕೃತವಾಗಿ ಕ್ಯಾತನಹಳ್ಳಿ ರಾಮಣ್ಣ ಅಂತ ಡಿಕ್ಲೇರ್ ಮಾಡ್ತು.
1: ಸರಿ, ಮಂಡ್ಯ ಜಿಲ್ಲೆ ಅಂತಂದ್ರೆ ಜಾನಪದಕ್ಕೆ ಬಹಳ ಹೆಸರುವಾಸಿ ಆದಂಥದ್ದು. ಕ್ಯಾತನಹಳ್ಳಿ ಎನ್ನುವಂತಹ ಆ ಒಂದು ಪುಟ್ಟ ಗ್ರಾಮವಾದರೂ ಕೂಡ ಅಲ್ಲಿ ಜಾನಪದ

0: ಸಂಪತ್ತಿಗೆ ಏನು ಬರ ಇರಲಿಲ್ಲ. ಈ ಜಾನಪದ ಅನ್ನುವಂತಹ ವಿಷಯ ತಮ್ಮ ತಲೆಗೆ ಮತ್ತು ಮನಸ್ಸಿಗೆ ಹೊಕ್ಕಿದ್ದು ಹೇಗೆ, ಮತ್ತೆ ನಿಮ್ಮ ಖ್ಯಾತನ ಹಳ್ಳಿಯ ಜಾನಪದ ಪರಿಸರ ಹೇಗಿತ್ತು?
1: ನಾನು ಚಿಕ್ಕವನಾಗಿದ್ದಾಗ ತಾಯಿ ಇಲ್ಲ ನನಗೆ, ನನ್ನ ಸೋದರತ್ತೆ ಅವರೇ ತಾಯಿ ನನಗೆ. ಅವರು ಮತ್ತು ಅವರ ವಯಸ್ಸಿನ ಹೆಂಗಸರುಗಳು ಬೆಳಗಿನ ಜಾವ ಕೊಡಗು ಹೊತ್ತಿಗೆ ಅಂತಾರೆ, ಬೆಳಗಿನ ಜಾವ ಸುಮಾರು 4-4.5 ಸಮಯಕ್ಕೆ ಎದ್ದು ರಾಗಿಯೋ ಅಕ್ಕಿಯೋ ಜೋಳನೋ ಏನೋ ಬೀಸಕ್ಕೆ ಶುರು ಮಾಡೋರು. ಆ ಬೀಸುವ ಶಬ್ದಕ್ಕೆ ಎಚ್ಚರ ಆಗ್ಬಿಡೋದು. ಬೀಸುವಾಗ ಸುಮ್ಮನೆ ಬೀಸ್ತಿರ್ಲಿಲ್ಲ, ತುಂಬಾ ಇಂಪಾಗಿ ಹಾಡೋರು. ಕೇಳ್ತಾ ಕೇಳ್ತಾನೆ ಮತ್ತೆ ನಿದ್ದೆ ಬಂದ್ಬಿಡೋದು ನನಗೆ, ಅಷ್ಟು ಸೊಗಸಾಗಿ ಹಾಡ್ತಿದ್ರು. ನಮ್ಮೂರಿನ ಸುಬ್ಬಕ್ಕ ಅಂತೇಳಿ ಒಬ್ರು ಬಹಳ ಒಳ್ಳೆ ಗಾಯಕಿ, ಯಾತನಹಳ್ಳಿ ಸುಬ್ಬಕ್ಕ ಅಂತೇಳಿ, ಅವ್ರದ್ದೊಂದು ನಂಜುಂಡೇಶ್ವರ ಕಾವ್ಯ ಹಾಡಿದ್ದಾರೆ.
0: ಹೌದು,
1: ಆ ನಂಜುಂಡೇಶ್ವರ ಕಾವ್ಯಕ್ಕೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಮುನ್ನುಡಿ ಬರೆದು, ಮುನ್ನುಡಿ ಬರೆಯೋಕ್ಕೋಸ್ಕರ ರಾಜಶೇಖರ್ ಅವರು ಫೀಲ್ಡ್ ವರ್ಕ್ ಮಾಡೋರು, ನಂಜನಗೂಡು ಹೋಗಿ ಆ ನಂಜುಂಡೇಶ್ವರನ ಇತಿಹಾಸ ಎಲ್ಲಾನು ಸಂಗ್ರಹ ಮಾಡಿ ಬಹಳ ಒಳ್ಳೆ ಅದು ಒಂದು ಸಂಶೋಧನಾ ಲೇಖನ ಇದ್ದಂಗದೆ ಮುನ್ನುಡಿ. ಅದು ಅದು ಅದರಲ್ಲಿ ಆ ಮುನ್ನುಡಿಯಲ್ಲಿ ಶೇಖರ ಗುರುತಿಸವ್ರ ನಂಜುಂಡೇಶ್ವರನ ಕತೆ, ಅವನ ಪವಾಡಗಳು, ಅವನ ಎಲ್ಲಾ ಕಾವ್ಯಗಳಲ್ಲೂ ಬರ್ತವೆ. ಆದ್ರೆ ನಂಜುಂಡೇಶ್ವರನ ಬಾಲ್ಯ ಆಗಿರೋದು ಈ ಪುಸ್ತಕದಲ್ಲಿ ಮಾತ್ರ ಅಂತ ಪಿ ಕೆ ರಾಜಶೇಖರ್ ಅವರು ಬರೆದಿದ್ದಾರೆ. ಅದನ್ನ ಹಾಡಿದವರು ಸುಬ್ಬಕ್ಕ ಅಂತೇಳಿ, ನಮ್ಮೂರ್ನವ್ರೇ, ನಮ್ಮ ಬೀದಿಯವರೇ. ಅವ್ರ ಪ್ರಭಾವಗಳೆಲ್ಲ ಚಿಕ್ಕನಿಂದ ಇತ್ತು. ಆದ್ರೆ ಜಾನಪದ ಬಗ್ಗೆನೇ ಕೆಲಸ ಮಾಡಬೇಕು ಅಂತ ನನಗೇನು ಅದು ಯಾಕೋ ಹೊಳೆದಿರ್ಲಿಲ್ಲ ನನಗೆ. ಆಮೇಲೆ ನನಗೆ ಕತೆ ಕಾದಂಬರಿಗಳನ್ನ ಓದೋ ಹವ್ಯಾಸ ಮೊದಲು ಮಿಡ್ಲ್ ಸ್ಕೂಲಿಂದಾನು. ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗಲೇ ನಾನು ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಓದಿದ್ದೆ, ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಓದಿದ್ದೆ, ಬಸವರಾಜ ಕಟ್ಟಿಮನಿ ಇತ್ಯಾದಿಗಳು. ಆ ಥರ ನನಗೆ ಕತೆ ಕಾದಂಬರಿಗಳ ಬಗ್ಗೆ ಒಲವಂತೆ ಹೊರತು ಜಾನಪದ ಬಗ್ಗೆ ಒಲವು ಬರಲೇ ಇಲ್ಲ ಬಾಲ್ಯದಲ್ಲಿ. ನಾನು ಮಹಾರಾಜ ಕಾಲೇಜ್ಗೆ ಬಿ ಎಗೆ ಸೇರ್ಕೊಂಡ್ಮೇಲೆ ಅದಕ್ಕಿಂತ ಹಿಂದೆ ಕತೆಗಳು ಬರೆದಿದ್ದೆ. ಆ ಕತೆಗಳನ್ನೆಲ್ಲ ಒಂದು 6 ಕತೆಗಳು ಆಯ್ಕೆ ಮಾಡಿ ಒಂದು ಸಂಕಲನ ತಿಳಿಜಲ್ಲ ಅಂತ ಒಂದು ಸಂಕಲನ ಬಂತು. ಅದು ಸುಮಾರು 66ನೇ ಇಸ್ವಿಯಲ್ಲಿ ಹೆಚ್ಚಾಯ್ತು, 67ನೇ ಇಸ್ವಿಯಲ್ಲಿ ಪ್ರಕಟ ಆಯ್ತು. ಅದರದೊಂದು ಕಾಪಿನ ಕೊಡಕ್ಕೆ ಅಂತೆ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಅವ್ರ ಜೊತೆಗೆ ಕಳೆಗೌಡ ನಾಗವಾರನು ಇದ್ರು ಜೊತೆಯಲ್ಲಿ. ನಾವು 3 ಜನ ಸೇರಿ ಜಿ ಶಂಪ ಅವ್ರ ಮನೆಗೆ ಹೋದ್ವಿ. ನನಗಿನ್ನೂ ನೇರವಾಗಿ ಮೇಸ್ಟರ್ ಆಗಿರ್ಲಿಲ್ಲ ಅವರು. ಸರಿ, ಬೆಸಗಳಮ್ಮನವ್ರು ಪರಿಚಯ ಮಾಡಿಕೊಟ್ರು, ನೋಡಿ ಸರ್ ಇವನು ಒಂದು ಕಥಾ ಸಂಕಲನ ಬರೆದವನೇ, ಅದು ನಿಮ್ಗೆ ಕೊಡಬೇಕು ಅಂತ ಬಂದವನೇ. ಅಷ್ಟೊತ್ತಿಗಾಗಲೇ ಜಿ ಶಂಪ ಅವರು ಜಾನಪದ ವಿದ್ವಾಂಸ ಆಗೋಕ್ಕೆ ಮುಂಚೆ ಬಹಳ ಒಳ್ಳೆ ಕಥೆಗಾರರಾಗಿದ್ದರು. ಕನ್ನಡದ ಅತ್ಯುತ್ತಮ ಕಥೆಗಾರರಲ್ಲಿ ಡಾಕ್ಟರ್ ಜಿ ಶಂ ಪರಮಶಿವಯ್ಯ ಒಬ್ಬರು. ಸರಿ, ಅವರು ಆ ಕತೆ ನೋಡಿದ್ರು ಪುಸ್ತಕ, ನೀವು ಜಾನಪದ ಏನು ಸಂಗ್ರಹ ಮಾಡ್ರಿ ಅಂದರು. ಇಲ್ಲ ಸರ್, ನನಗೆ ಆ ಕಡೆ ನಾನು ಗಮನ ಹರಿಸಿಲ್ಲ. ಅದೇ ನಿಮ್ಮೂರಲ್ಲಿ ಯಾರು ಹಾಡೋರಿಲ್ವೇನ್ರಿ? ಹಾಡೋರು ಇದ್ದಾರೆ ಸರ್, ಆದರೆ ನಾನು ಏನೋ ಮಾಡಿಲ್ಲ. ಮತ್ತೆ ಮಾಡ್ರಿ, ಅದನ್ನ ಮಾಡ್ರಿ ಮುಂಚೆ. ಈ ಕತೆಗಳು ನೀವು ಯಾವತ್ತು ಬೇಕಾದ್ರೂ ಬರೀಬಹುದು. ನಿಮ್ಮೂರಲ್ಲಿ ಹಾಡೋರವರೆಲ್ಲ ವಯಸ್ಸಾದವರು, ಅವರೆಲ್ಲ ತೀರ್ಕೊಂಬಿಟ್ರೆ ಅವ್ರ ಸಾಹಿತ್ಯ ಎಲ್ಲ ಅವ್ರ ಜೊತೆಲೇ ಹೋಗ್ಬಿಡ್ತದೆ.
0: ಹೌದು ಹೌದು,
1: ಅದರಿಂದ ಮೊದಲು ಆ ಕೆಲಸ ಮಾಡ್ರಿ, ಕತೆ ಅಲ್ಲಿ ನಿಧಾನಕ್ಕೆ ಬರ್ಕೊಳ್ರಿ ಅಂತ ಪುಸ್ತಕಿಸಿದ್ರು. ಸರಿ, ನನಗೆ ಅದು ಸರಿ ಅನ್ನಿಸ್ತು. ಅಲ್ಲಿಂದ ಹೋದವನೇ ನಮ್ಮ ಸುಬ್ಬಕ್ಕನ್ನ ಸಂಪರ್ಕ ಮಾಡಿ ಅತ್ತೆ ಅತ್ತೆ ಅಂತ ಕರಿವೇನು. ಅವರು ಅಳಿಯ ಅನ್ನೋರು ನನ್ನ.
0: ಅದ್ರ ನಿಜವಾದ ಅಳಿಯ ಆಗ್ಲಿಲ್ಲ.
1: ನಿಜವಾದ ಅಳಿಯ ಆಗ್ಲಿಲ್ಲ. ಅವ್ರಿಗಿದ್ದ ಹೆಣ್ಮಗಳನ್ನ, ಒಬ್ಳೆ ಹೆಣ್ಮಗಳನ್ನ ಆಗ್ಲೇ ಮದುವೆ ಮಾಡಿಕೊಟ್ಬಿಟ್ಟಿದ್ರು. ಅದರಿಂದ ಕರ್ಕೊಂಡ್ಬಂದು ನಮ್ಮನೆ ಜಗಲಿ ಮೇಲೆ ಕೂರಿಸ್ಕೊಂಡು ಎಷ್ಟೋ ರಾತ್ರಿಗಳು ನಿನಗೆ ಬರೋದೆಲ್ಲ ಹೇಳತ್ತೆ ನೀನು ಅಂತೇಳಿ. ನಮ್ಮಪ್ಪ ಕಟ್ಟಿದ ಮನೆ ಅದು, ಎಲೆ ಅಡಿಕೆ ಹಾಕಕ್ಕೆ ಅವ್ರಿಗೆ ಅನುಕೂಲ ಮಾಡ್ಕೊಟ್ಬಿಟ್ರೆ ಸಾಕು, ಒಂದಿಷ್ಟು ಎಲೆ ಒಂದಿಷ್ಟು ಅಡಿಕೆ ಸುಣ್ಣ ತಂದು ಮುಂದೆ ಇಟ್ಬಿಟ್ರೆ ಬೆಳಗಾನ ಕತೆ ಹೇಳ್ತಾರೆ, ಹಾಡು ಹೇಳ್ತಾರೆ, ಎಲ್ಲ ಮಾಡ್ತಾ ಇದ್ರು. ಸರಿ, ಆಮೇಲೆ ಮಗ ಒಂದು ಬೀಡಿ ಸೇದಬೇಕಲ್ಲ ಅಂತ
0: ಅಂದ್ರು. ನಮ್ಮ
1: ಸುಬ್ಬಕ್ಕ ಅದೇ ಇದ್ಯಾವಾಗಿಂದ ಕಲಿತೆ ನೀನು ಬೀಡಿ ಸೇದನ್ನ ಅಂತ ಅಂದೆ. ಮಗ ನನಗೆ ಬರೀ ಗಂಡದಯ್ಯ ಮೆಟ್ಕೊಂಬಿಟ್ಟಿತ್ತು, ಆವಾಗ ಬೀಡಿ ಸೇದು ಕಲ್ತ್ಬಿಟ್ಟಿನಿ, ಅದ ಬುಡಕ್ಕಾಕಿಲ್ಲ, ಈಗ ಬೀಡಿ ಸೇದರ್ ಯಾರಾದ್ರೂ ಕಂಡ್ರೆ ಈಸ್ಕೊಂಡು ಸೇತೀನಿ ಅಂತ ಅನ್ನೋರು. ಬಹಳ ಒಳ್ಳೆ ಗಾಯಕಿ, ಬಹಳ ಒಳ್ಳೆ ಗಾಯಕಿ. ತೀರ್ಕೊಂಬಿಟ್ರು ಅವರು, ಈಗೊಂದು 5-6 ವರ್ಷ ಆಯ್ತು ತೀರ್ಕೊಂಡು. ಸರಿ, ಅವರಿಂದ ನಂಜುಂಡೇಶ್ವರ ಕಾವ್ಯ, ಅದಲ್ಲದೇ ಕೆಲವು ಕಥನ ಗೀತೆಗಳು, ಕಥೆಗಳು, ಬಿಡಿತಗಳು, ಒಂದಷ್ಟು ಭಕ್ತಿ ಗೀತೆಗಳು ಹಾಡೋರು.

0: ಕ್ಯಾತನಹಳ್ಳಿ ರಾಮಣ್ಣ ಅವರು ಅಂತಂದಾಗ ವಿಶೇಷವಾಗಿ ಗುರುತುವಂಥದ್ದು ತಮ್ಮ ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಮತ್ತು ಜನಪದ ನಿಘಂಟು ಅನ್ನುವಂತಹ ಕೃತಿಯ ಮೂಲಕ. ಈಗಲೂ ಕೂಡ ಜಾನಪದವನ್ನ ಓದುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಜಾನಪದವನ್ನ ಅಭಿಮಾನಿಸುವಂತಹ ಜನಕ್ಕೆ ಬಹಳ ಮಹತ್ವದ ಕೃತಿಗಳು. ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಅನ್ನುವಂಥದ್ದು ಈ ಕ್ಷೇತ್ರ ಕಾರ್ಯ ಮಾಡುವಂತವರಿಗೆ ಒಂದು ಮಾರ್ಗದರ್ಶಿ ರೂಪದಲ್ಲಿ ಅದು ಇದೆ. ಆ ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಅನ್ನುವಂತಹ ಆ ಪುಸ್ತಕವನ್ನ ಪ್ರಕಟ ಮಾಡೋದಕ್ಕೆ ನಿಮ್ಗೆ ಏನು ಸ್ಫೂರ್ತಿ, ಮತ್ತೆ ಅಲ್ಲಿ ಏನೇನೆಲ್ಲ ತಾವು ಗಮನಿಸಿದಿರಿ?
1: ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಅಂತ ಆ ಪುಸ್ತಕದ ಹೆಸರು. ನೀವು ಮಹತ್ವದ ಕೃತಿ ಅಂತ ನೀವು ಹೇಳಿದ್ರಿ, ನನಗೆ ಇದುವರೆಗೆ ಹಂಚಿಲ್ಲ.
0: ಅಂದ್ರೆ ಆರಂಭದ ಕಾಲಘಟ್ಟದಲ್ಲಿ ಜಾನಪದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಕೃತಿನೇ ಅದು ತಮ್ದು. ಆ ತರದ ಒಂದು ಪ್ರಾಯೋಗಿಕ ಒಂದು ಪ್ರಯತ್ನ ನಡೆದಿರಲಿಲ್ಲ, ಅದು ಮೊಟ್ಟ ಮೊದಲ ಬಾರಿಗೆ ತಾವು ಮಾಡದಂತದ್ದು ಅಲ್ವೇ?
1: ಆದರೆ ನನಗೆ ಇದುವರೆಗೆ ನಾನು ಗಮನಿಸಿರೋ ಪ್ರಕಾರ, ನಾನು ಎಮ್ ಎ ಓದುವ ಕಾಲಕ್ಕೇನೆ ಕ್ಷೇತ್ರ ಕಾರ್ಯಕ್ಕೆ ಅಂತೇಳಿ ಇನ್ನೂ ಹೊರಗಡೆ ಹೋಗಿರಲಿಲ್ಲ. ನಮ್ಮೂರಲ್ಲಿ ಮಾತ್ರ ಮಾಡಿದ್ದು ಕ್ಷೇತ್ರ ಕಾರ್ಯ. ಆ ಟೈಮಲ್ಲಿ ಎಮ್ ಎ ಓದುವಾಗಲೇ ಫಾದರ್ ಸಿ ಸಿ ಎ ಪೈ ಅನ್ನೋರು ಜಾನಪದ ವೈಜ್ಞಾನಿಕ ಕ್ಷೇತ್ರ ಕಾರ್ಯ ಅಂತ ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕ ನಾನು ಓದಿದ್ದೆ, ಎಮ್ ಎ ಓದುವಾಗ ಓದಿದ್ದೆ. ಆದರೆ ಅದರಿಂದ ನನಗೇನು ಅಂಥ ಪ್ರಭಾವ ಏನಾಗಲಿಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಪಿ ಆರ್ ತಿಪ್ಪೇಸ್ವಾಮಿಯವ್ರನ್ನ ನಾನು ಇಲ್ಲಿ ಜ್ಞಾಪಿಸ್ಕೋಬೇಕು. ಯಾಕೆಂದರೆ ಅವರು ಕರ ಕೃಷ್ಣಸ್ವಾಮಿ ಅಂತ ಅನ್ನೋರು ಬಹಳ ಪ್ರಾರಂಭದ ಸಂಗ್ರಹಕಾರರಲ್ಲೊಬ್ರು, ಬಹಳ ಮಹತ್ವದ ಸಂಗ್ರಹಕಾರರಲ್ಲೊಬ್ರು. ಅವ್ರ ಜೊತೆಗೆ ಜಿ ಶಂ ಪರಮಶಿವಯ್ಯ ಮತ್ತು ಪಿ ಆರ್ ತಿಪ್ಪೇಸ್ವಾಮಿ ಇಬ್ಬರೂ ಕ್ಷೇತ್ರ ಕಾರ್ಯಕ್ಕೆ ಹೋಗ್ತಿದ್ರು. ಹೋಗುವಾಗ ಅವರು ಕರಕರು ಅವರ ಹೆಸರಲ್ಲಿ ಸಂಕಲನಗಳು ಬರ್ತಾ ಇದ್ದವು. ಆ ಸಂಕಲನಗಳ ಸುಮಾರು 6 ಸಂಕಲನಗಳಲ್ಲಿ ಪಿ ಆರ್ ತಿಪ್ಪೇಸ್ವಾಮಿ ಅವರು ಕ್ಷೇತ್ರ ಕಾರ್ಯದ ಅನುಭವಗಳನ್ನ ಬರೆದಿದ್ದಾರೆ ಆ ಕಾಲಕ್ಕೇನೆ. ಅದು ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಕ್ಷೇತ್ರ ಕಾರ್ಯದ ಬಗ್ಗೆ ಬರವಣಿಗೆ ಮಾಡಿದವರು ಪಿ ಆರ್ ತಿಪ್ಪೇಸ್ವಾಮಿ. ಆದ್ರೆ ಎಲ್ಲರೂ ಕ್ಯಾತನಹಳ್ಳಿ ರಾಮಣ್ಣ ಕ್ಯಾತನಹಳ್ಳಿ ರಾಮಣ್ಣ ಅಂತಾರೆ, ಅವ್ರೇನ್ ಪ್ರೀತಿನೋ ನನ್ನ ಮೇಲೆ. ಆಮೇಲೆ ಇದು ಈ ನನ್ನ ಸಂಕಲನದ ಬಗ್ಗೆ ಕೇಳಿದ್ರಿ ನೀವು, ಇದು ಬರೀಬೇಕು ಅಂತ ಅನ್ನೋ ಉದ್ದೇಶ ಇರಲಿಲ್ಲ ನನಗೆ. ಕ್ಷೇತ್ರ ಕಾರ್ಯ ಮಾಡಕ್ಕೆ ಹೊರಟಾಗ ಕಳಗಡ ನಾಗವರ ಜೊತೆ ಬಂಡಿಹೊಳೆ ಹೋಗಿದೆ. ಅರ್ಚಕ ರಂಗಸ್ವಾಮಿ ಅಂತ ಕನ್ನಡದ
0: ಹುಟ್ಟಿದಹಳ್ಳಿ
1: ಹಳ್ಳಿಯ ಹಾಡು ಅಂತ 1933 ಇಸ್ವಿಲಿ ಪಬ್ಲಿಷ್ ಮಾಡೋರು.
0: ಹೌದೌದು,
1: ಅವರು ಮೂಲತಃ ಸಂಸ್ಕೃತ ವಿದ್ವಾಂಸರು ಮತ್ತು ಒಂದು ದೇವಾಲಯದ ಅರ್ಚಕರು. ಅವ್ರಿಗೆ ಹಳ್ಳಿಲಿ ಬದುಕ್ತಾ ಇದ್ರು ಅನ್ನೋದೊಂದು ಬಿಟ್ರೆ ಜಾನಪದ ಬಗ್ಗೆ ಏನೇನೋ ತಿಳುವಳಿಕೆ ಇಲ್ದವರು. ಅಂಥವ್ರು ಮಾಡಿರೋ ಕೆಲಸ ಎಂಥದ್ದು ಅಂತ ಅಂದ್ರೆ, ಇದುವರೆಗೂ ಅಂಥದ್ದೊಂದು ಕೆಲಸ ಇಲ್ಲ. ಇದು ಈಗ ಇವತ್ತಿಗೂ ವಿಶ್ವದ ಜಾನಪದ ವಿದ್ವಾಂಸರು ಜಾನಪದದೊಳಗೆ ಏನೇನು ಇರಬೇಕು ಅಂತ ಹೇಳ್ತಾ ಇದ್ದಾರೋ ಅವೆಲ್ಲನೂ 1933 ಅರ್ಚಕ ರಂಗಸ್ವಾಮಿ ಅವರು ಮಾಡಿ ಇಟ್ಟುಬಿಟ್ಟಿದ್ರು ಅದನ್ನ. ಅದೊಂದು ಮಾಸ್ಟರ್ ಪೀಸ್, ಅದು ಮೈಲಿಗಲ್ಲು.
0: ಮೈಲಿಗಲ್ಲು
1: ಅದು ಚಂದ್ರಶೇಖರ ಕಂಬಾರರು ಕೂಡ ಅದನ್ನ ಅದೊಂದು ಮೈಲಿಗಲ್ಲು ಅಂತ ಎಲ್ಲೋ ಕಡೆ
0: ಬರಲೇ.
1: ಕನ್ನಡ ಅಧ್ಯಯನ ಸಂಸ್ಥೆಯ ಜಾನಪದ ವಿಭಾಗದಲ್ಲಿ ಸಂಶೋಧನಾ ಸಹಾಯಕನಾಗಿ ಸೇರಿದ ಮೇಲೆ ಅಲ್ಲಿ ಸಂಶೋಧನಾ ಸಹಾಯಕ ಅನ್ನೋ ಹುದ್ದೆಗಳು ಹೊಸದಾಗಿ ಸೃಷ್ಟಿಯಾದ. ಅದು ಅದ್ರ ಉದ್ದೇಶ ಜನಪದ ಸಾಹಿತ್ಯ ಸಂಗ್ರಹ ಮಾಡಬೇಕು ಅನ್ನೋದೇ. ಯಾಕೆಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಸಂಗ್ರಹ ಮಾಡಿ. ಇನ್ನು ವಯಸ್ಸಾದವರೆಲ್ಲ, ಈಗ ನಾನೇ 72 ಇಸ್ವಿಲಿ ಬಿಜಾಪುರಕ್ಕೆ ಹೋಗಿದ್ದೆ, ಒಬ್ಬ ಗೊಂದಲಿಗರ ಕಲಾವಿದನಿಂದ ಸಂಗ್ರಹ ಮಾಡಿದೆ. 74 ಇಸ್ವಿಲಿ ಮತ್ತೆ ಗುಲ್ಬರ್ಗ ಜಿಲ್ಲೆ ಕಳಿಸ್ತು ಯೂನಿವರ್ಸಿಟಿನನ್ನ. ಹೋಗೋ ದಾರಿಯಲ್ಲಿ ಆ ಕಲಾವಿದನ ನೋಡ್ಕೊ ಅಂತೇಳಿ 74 ಬಿಜಾಪುರದಲ್ಲಿ ಇಳಿದೆ. 2 ವರ್ಷ ಆಗಿದ್ದದ್ದು, ಆ ಕಲಾವಿದ ಇಲ್ಲ.

0: ಅವನ ಹತ್ರ ಇನ್ನೂ ಬೇಕಾದಷ್ಟು ಕಥೆಗಳಿದ್ದು ಹಾಡುಗಳಿದ್ದು ಆ ಕಲೆಯ ಬಗ್ಗೆ ಅವನ ಹತ್ರ ತಿಳ್ಕೊಬೇಕಾದಂಥದ್ದು ಬೇಕಾದಷ್ಟು ವಿಚಾರಗಳಿದ್ದು ಆ ಮನುಷ್ಯ ತೀರ್ಕೊಂಡಿದ್ದ. ಈ ಥರ ಸಂಶೋಧನಾ ಸಹಾಯಕ ಅನ್ನೋ ಹುದ್ದೆಗಳು ಸೃಷ್ಟಿ ಆದದ್ದೇ ಜನಪದ ಸಾಹಿತ್ಯ ಸಂಘ ಮಾಡೋಕ್ಕೋಸ್ಕರ. ವಿಶ್ವವಿದ್ಯಾಲಯ ನಮ್ಮನ್ನ ತಿಂಗಳಗಟ್ಟಲೆ ಕಳಿಸ್ಬಿಡೋದು, ಒಂದ್ ತಿಂಗಳು ಬಿಜಾಪುರ ಜಿಲ್ಲೆ, ಒಂದ್ ತಿಂಗಳು ಗುಲ್ಬರ್ಗಾ ಜಿಲ್ಲೆ, ಒಂದ್ ತಿಂಗಳು ಬೀದರ್ ಜಿಲ್ಲೆ, ಹಿಂಗೆ ತಿಂಗಳಗಟ್ಟಲೆ ಅಷ್ಟು ದೂರ ಹೋಗಿ 700-800 ಕಿಲೋಮೀಟರ್ ದೂರ ಹೋಗಿ ಒಂಟಿಯಾಗಿ ಅಲ್ಲಿ ಪ್ರದೇಶ ಗೊತ್ತಿಲ್ಲ, ಅಲ್ಲಿ ಜನ ಪರಿಚಯ ಇಲ್ಲ, ಏನು ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ನಾವು ಜನಪದ ಸಾಹಿತ್ಯ ಸಂಗ್ರಹ ಮಾಡ್ಕೊಂಡ್ಬೇಕು. ಪಿ ಕೆ ರಾಜಶೇಖರ್ ಅವರು ಹೇಳೋರು ಅದನ್ನ, ಸವಾಲನ್ ಕೆಲಸ ನೀವು ಮಾಡಿರೋದು ಅಂತ ಹೇಳಿ. ಈ ತರ ಅಲ್ಲಿ ಹೋಗಿ ಕಲಾವಿದನ್ನ ಭೇಟಿ ಮಾಡಿ ಯಾರು ಯಾರು ಹಾಡ್ತಾರೆ ಅಂತ ಮೊದಲು ಪೈ ಮಾಡಬೇಕು. ಆಮೇಲೆ ಅವ್ರ ಹತ್ರ ಹೋಗ್ಬೇಕು, ನೀವು ಹಾಡ್ತೀರಂತೆಲ್ಲ, ನಾನು ಇಂಥ ಮೈಸೂರಿಂದ ಬಂದಿದ್ದೀನಿ, ನಿಮ್ಮ ಹಾಡು ಕೇಳಬೇಕು ಅಂತ ಹಂಗೆ ಹಿಂಗೆ ಅಂತ ಅವ್ರನ್ನ ಮನಸ್ಸು ಪುಸಲಾಯಿಸಿ.
1: ಹೌದು,
0: ಅವ್ರೇನಾದ್ರೂ ಕೂಲಿ ಕೆಲಸ ಮಾಡೋರು ಇದ್ರೆ ನಿಮ್ಮ ಕತೆ ಹೇಳ್ತಾ ಕೂತ್ಕೊಂಡ್ರೆ ನಾನು ಹೊಟ್ಟೆಪಾಡೇನು ಸ್ವಾಮಿ ಅನ್ನೋರು. ಅದಕ್ಕೆ ಇಲ್ಲ ಇಲ್ಲ, ನೀವು ಕೂತ್ಕೊಳ್ಳಿ, ನಿಮ್ಮ ಇವತ್ತಿಂದ ಏನು ಕೂಲಿ ಗಳಿಸ್ತಿದ್ರು ನೀವು ಅಷ್ಟು ನಾನು ಕೊಡ್ತೀನಿ, ನನ್ನ ಜೊತೆಗಿರಿ ಇವತ್ತು ನನ್ನ ಜೊತೆಲಿ ಅಂತೇಳಿ ಅವ್ರನ್ನ ಬಲವಂತವಾಗಿ ಜೊತೆಗಿರಿಸ್ಕೊಂಡು ಹಾಡಿಸಿ ಸಂಗ್ರಹ ಮಾಡ್ಕೊಂಡು ಬಂದದ್ದು. ಇವೆಲ್ಲ ಮಾಡ್ತಿದ್ದಾಗ ಈಗ 700-800 ಕಿಲೋಮೀಟರ್ ದೂರಲ್ಲಿ ಯೂನಿವರ್ಸಿಟಿ ನಮ್ಮನ್ನು ಕಳಿಸ್ಕೊಡ್ತದೆ ಅಷ್ಟು ದೂರ. ಅಷ್ಟು ದೂರದಲ್ಲಿ ಇಲ್ಲೇ ಯಾರಿಗೆ ಗೊತ್ತು ವಿಶ್ವವಿದ್ಯಾಲಯಕ್ಕೆ ನಾವಲ್ಲಿ ಏನು ಮಾಡ್ತೀವೋ ಏನು ಬಿಡ್ತೀವೋ ಅಂತೇಳಿ ನಾವಲ್ಲಿ ಆರಾಮಾಗಿ ಶೋಗಿಯಾಗಿ ಒಂದು ತಿಂಗಳು ಕಾಲ ಕಳ್ಕೊಂಡ್ಬರ್ಬೋದಿತ್ತು. ಈ ಥರ ಹಳ್ಳಿಗಳೆಲ್ಲ ಸುತ್ತಿ ಹಿಂಗೆ ಕಲಾವಿದರನ್ನ ಪತ್ತೆ ಮಾಡಿ ಅವ್ರ ಮನಸ್ಸು ಒಲಿಸಿ ಸಂಗ್ರಹ ಮಾಡಬೇಕಾದಂಥದ್ದು ಏನಿತ್ತು. ಆದರೆ ನಾನು ಹೇಳ್ತೀನಿ ಮಹೇಶ್ ಅವರೇ, ಈ ಕೆಲಸಕ್ಕೆ ಬಹಳ ಪ್ರಮುಖವಾಗಿ ಬೇಕಾದಂಥದ್ದೊಂದು ಅರ್ಹತೆ ಅಂದರೆ ಪ್ರಾಮಾಣಿಕತೆ. ನಮ್ಮನ್ನ ವಿಶ್ವವಿದ್ಯಾಲಯ ಪ್ರಾಣ ವೆಚ್ಚ ದಿನಭತ್ಯ ಅವು ಇವು ಖರ್ಚು ವೆಚ್ಚಗಳನ್ನು ಕೊಟ್ಟು ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಬಂತ ಕಳಿಸ್ತದೆ. ನಾವು ಅಲ್ಲಿ ಹೋಗಿ ಶೋಕಿ ಮಾಡ್ಕೊಂಡು ಬಂದರೆ ಅಪ್ರಾಮಾಣಿಕ ಆಗ್ಬಿಡ್ತೀನಿ ನಾನು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು, ಯಾಕೆಂದ್ರೆ ಅವ್ರು ಬಿಟ್ಟು ಕೆಲಸ ಮಾಡುವಂತ ಏನು ಹೇಳಿಲ್ಲ, ಅದಕ್ಕಿಂತ ನಮಗೆ ಸಂಬಳ ಕೊಡ್ತಾರೆ. ಕ್ಷೇತ್ರ ಕಾರ್ಯ ಮಾಡೋದು ಹೆಂಗೆ, ಎಲ್ಲಿ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಂಥ ಜಾಗ ಆದರೆ ಅನುಕೂಲ, ಏನು ಸಮಯ ಆದರೆ ಅನುಕೂಲ, ಇತ್ಯಾದಿ ಪ್ರಶ್ನೆಗಳೆಲ್ಲ ನಾನು ಕ್ಷೇತ್ರ ಕಾರ್ಯಕ್ಕೆ ಹೋದಾಗೆಲ್ಲ ಯೋಚನೆ ಮಾಡುವೆ.
1: ಸರ್, ಯಾಕೆ ಅಂತಂದ್ರೆ ಈ ಪ್ರಶ್ನೆ, ಒಂದು ಅಪರಿಚಿತವಾದಂತ ಸ್ಥಳಕ್ಕೆ ಹೋಗ್ತೀರಿ, ಆ ಕಣ್ಣಿಗೆ ತಾವು ಅಪರಿಚಿತರು, ಅವರನ್ನ ನೀವು ಭೇಟಿ ಮಾಡಬೇಕು, ಮತ್ತೆ ಅವರು ಏನು ಅನ್ನುವಂಥದ್ದನ್ನ ನೀವು ಫಸ್ಟ್ ಸ್ಟಡಿ ಮಾಡ್ಕೋಬೇಕು, ಅನಂತರ ನಿಮ್ಮ ಕ್ಷೇತ್ರ ಕಾರ್ಯದ ಉದ್ದೇಶವನ್ನ ಅಲ್ಲಿ ಸಾರ್ಥಕ ಮಾಡಿಕೊಳ್ಬೇಕು.
0: ಹೌದು,
1: ನಿಮಗೆ ಆ ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ಗುಮಾನಿಯಿಂದ ನೋಡಿದಂತಹ ಜನ, ಅಥವಾ ಇವ್ರು ಯಾರೋ ಒಬ್ರು ಅಪರಿಚಿತರು ನಮ್ಗೆ ಬಂದ್ಬಿಡಾರೆ, ಏನೋ ಸಂಗ್ರಹ ಮಾಡ್ಕೊಂಡು ಅವರು ದುಡ್ಡು ಮಾಡ್ಕೊಂಡು ಬಿಡ್ತಾರೆ ಅನ್ನುವಂತಹ ಮಾತುಗಳು ಏನಾದ್ರು ಕೇಳಬಂತ, ಆ ತರದ ಅನುಭವಗಳು ಹೇಗಾಗಿದೆ ಸರ್?
0: ಈಗ ಇವರೇನೋ ನಮ್ಮಿಂದ ಕೇಳ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ ಅನ್ನೋದು ಅದು ಇತ್ತೀಚಿನ ಟ್ರೆಂಡ್, ಅದು ನಮ್ಮ ಕಾಲದಲ್ಲಿ ಅದಿರಲಿಲ್ಲ. ಆದ್ರೆ ನೀವು ಹೇಳಿದ್ರಲ್ಲ ಗುಮಾನಿಯಿಂದ ನೋಡ್ತಾರೆ ಅಂತ, ಆ ತರದೊಂದು ಅನುಭವ ನನಗೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಗಿದೆ. ಅದು ಇಂದಿರಾ ಗಾಂಧಿ ಅವರ ಆಡಳಿತ ಇದ್ದಂತ ಕಾಲ, ತುರ್ತು ಪರಿಸ್ಥಿತಿ ಹೇರಿದ್ರು ದೇಶದ ಮೇಲೆ. ಅಲ್ಲಿ ಗಾಣಗಾಪುರ ಅಂತ ಒಂದು ತೀರ್ಥ ಕ್ಷೇತ್ರ, ಅದು ಭಕ್ತಿಗಳು ಬರುವಂತ ಕ್ಷೇತ್ರ. ಅಲ್ಲಿ ಹೋದಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಪ್ರವೇಶ ಮಾಡಿ ಆಗಲೇ ಒಂದು ವಾರ ಕಳೆದೋಗಿತ್ತು. ಏನೋ ಸಾಹಿತ್ಯ ಸಿಕ್ಕಿರಲಿಲ್ಲ, ಸುಮ್ಮನೆ ಸುತ್ತೋದು ಸುತ್ತೋದು ಸುತ್ತೋದು ಇದೇ ಆಗೋಯ್ತು. ಆಮೇಲೆ ಇದೇನಪ್ಪ ಮಾಡೋದು, 8 ದಿನ ಆಯಿತು ಬಂದು ಏನು ಸಾಹಿತ್ಯ ಸಿಗಲಿಲ್ವಲ್ಲ ಅಂತೇಳಿ ವಸತಿ ಗೃಹದ ಹುಡುಗನ ಒಬ್ಬನ ಕರೆದು ಇಲ್ಲಿ ಹಾಡೋರು ಯಾರು ಸಿಕ್ಕೋದಿಲ್ವೇನಪ್ಪ ಅಂತ ಕಿಡೆ. ಆಮೇಲೆ ಇಲ್ರಿ, ಅಲ್ಲಿ ಇಟ್ಟಿಗೆಯಾಗ ಹಾಡ್ತಾನ್ರಿ ಮುತ್ಯ ಅಂತ ಅಂತಂದ. ಆಮೇಲೆ ಅಲ್ಲಿ ನೋಡ್ಬೇಕಲ್ಲ ಅವನ್ನ ಅಂದೆ, ನಾಳೆ ಕರ್ಕೊಂಡೋಗ್ತೇನ್ರಿ ನಿಮ್ನ ಅಂದ. ಅಲ್ಲಿ ಭೀಮಾನಿ ದಾಟಿ ಆಚೆ ಹೋಗಿ ಇಟಿಗೆಯನ್ನು ಹಳ್ಳಿಯಲ್ಲಿ ಪ್ರವೇಶ ಮಾಡ್ದ. ಇಬ್ರು ಎಲ್ಲ ಗುಮಾನಿಯಿಂದ ನೋಡ್ತಾರೆ, ಯಾರು ಹತ್ತಿರಕ್ಕೆ ಬರೋಲ್ರು, ಯಾರೋ ಹೊಸೂರು ಬಂದ್ಬಿಟ್ಟವ್ರೆ ಅಂತ. ಯಾರೋ ನಮ್ನ ಅರಿಕೆ ಮಾಡಕ್ ಬಂದಿರ್ಬೇಕು, ನಮ್ನ ಹಿಡ್ಕೊಂಡೋಗ್ ಬಂದಿರ್ಬೇಕು, ಈ ತರದ ಗುಮಾನಿ ಭಯ ಹುಟ್ಬಿಟ್ಟಿತ್ತು ಹಳ್ಳಿಗಳಲ್ಲಿ. ಆ ತುರ್ತು ಪರಿಸ್ಥಿತಿಯಿಂದ ಹಳ್ಳಿಗಳಲ್ಲಿ ಭಯ ಹುಟ್ಬಿಟ್ಟು ಹೊಸಬ್ರ ಹತ್ರ ಯಾರನ್ನು ಮಾತಾಡ್ತಿರ್ಲಿಲ್ಲ ಅವರು. ಆಮೇಲೆ ಈ ಹುಡುಗ ಪುರುಷೋತ್ತಮ ಅಂತ ಅವನ ಹೆಸರು, ಅವನು ಇಲ್ರಿ ನಾವ್ ಇಲ್ಲಿ ಗಾಣಗಾಪುರದಿಂದ ಬಂದಿವ್ರಿ ಹಂಗ್ರಿ ಹಿಂಗ್ರಿ ಅಂತೇಳಿ ಅವ್ರ ಭಾಷೆಯಲ್ಲಿ ಮಾತಾಡಿ ಅವ್ರನ್ನ ಒಲಿಸ್ಕೊಂಡು, ಇವ್ರು ಮೈಲಾಗಿಂದ ಬಂದವ್ರಿ ಹಾಳು ಕೇಳೋಕ್ಕೋಸ್ಕರ, ಇವ್ರು ಸರ್ಕಾರದವ್ರಲ್ಲ, ಹಂಗೆ ಹಿಂಗೆ ಅಂತೇಳ ಹೇಳಿ ಅಲ್ಲಿ ಒಬ್ಬ ಲಾಳೆ ಸಾಬ್, ಲಾಳೆ ಸಾಬ್ ಅಂತ ಕರೀರು, ಲಾಲ್ ಮೊಹಮ್ಮದ್ ಪಠಾನ್ ಅಂತ ಅವನ ಹೆಸರು. ದೊಡ್ಡಾಟಗಳನ್ನ ಆಡ್ತಿದ್ದ, ದೊಡ್ಡಾಟದ ಕಲಾವಿದ ಅವನು, ಭಾಗವತ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಹೋಗಿ ದೊಡ್ಡಾಟಗಳನ್ನ ಕಲಿಸ್ಕೊಡುವಂತ ಕಲಾವಿದ ಅವನು. ಇವ್ರು ಬಂದವ್ರಿ, ಇವ್ರಿಗೆ ಒಂದು ಹಾಡ್ರಿ ಏನಾರು ಹೇಳ್ಕೊಡ್ರಿ ಅಷ್ಟು ದೂರದಿಂದ ಬಂದವ್ರಿ ಅಂತ. ಸರಿ ನಾಳೆ ಬರ್ತೀನಿ ನಡೀರಿ ವಸತಿ ಗೃಹ ಅಂದ. 12 ಗಂಟೆ ಆದ್ರೂ ಬರ್ಲಿಲ್ಲ. ಸರಿ ಏನ್ ಮಾಡೋದು, ಬರ್ಲಿಲ್ವಲ್ಲ, ಇವತ್ತು ಒಂದಿನ ವೇಸ್ಟ್ ಆಗೋಯ್ತಲ್ಲ ಅಂದ್ಬಿಟ್ಟು ಹೋಗಿ ಸಾಗಿನ ಮಾಡ್ಕೊಂಬರೋಣ ಅಂತೇಳಿ ಬಟ್ಟೆಗಳು, ಒಂದು ಪಂಚೆ ಟವಲ್ಲು, ಬನಿಯನ್ನು, ನಿಕ್ಕರು

0: ಎಲ್ಲ ಹಾಕೊಂಡು ಬ್ಯಾಗ್ಗೆ ಭೀಮಾ ನದಿ ತುಂಬಿ ಹರಿತಿತ್ತು. ಭೀಮಾ ನದಿ ಅಲ್ಲಿ ದತ್ತಾತ್ರೇಯನ ಕ್ಷೇತ್ರ ಗಾಣಗಾಪುರ, ಹೊಳೆ ತುಂಬಿ ಹರಿಯೋದ್ ನೋಡಿದ್ರೆ ಭಯ ಆಗೋದು ಇಳಿಯೋಕೆ. ಆಮೇಲೆ ಸುಮ್ನೆ ಕೂತ್ಕೊಂಡೆ ಅಲ್ಲಿ ದಡದಲ್ಲಿ. ಸಣ್ಣ ಸಣ್ಣ ಹುಡುಗರು ದೂರದಿಂದ ಓಡ್ ಬರೋರು, ಜಯ ದತ್ತ ಗುರು ಅಂತ ನೀರು ದುಮ್ಕೋರು. ಸಣ್ಣ ಸಣ್ಣ ಹುಡುಗರು 8-10 ವರ್ಷದ ಹುಡುಗರು ಅಲ್ಲೆಲ್ಲ ಈ ಹುಡುಗರು ನಿಕ್ಕಿದ್ದವ್ರು ನೀರೊಳಕ್ಕೆ ನಾನೇ ಬಿಡ್ಬೇಕು ಅಂತೇಳಿ ನಾನು ಬಟ್ಟೆ ತೆಗೆದು ಆ ನದಿಯಲ್ಲಿ ನಾನು ಈಜು ಬರ್ತಿತ್ತು. ಆ ಈಜು ಕಲ್ತದ್ದೊಂದು ಅದು ಬಹಳ ಸ್ವಾರಸ್ಯವಾದ ಘಟನೆ, ಅದು ಬೇಡ ಈಗ. ಸುಮಾರು 1-1.5 ಗಂಟೆ ಈಜಾಡಿದ್ದೀನಿ ಅಂದ್ರೆ ಮಧ್ಯೆ ದಡಕ್ಕೆ ಬಂದು, ಸತತವಾಗಿ 1.5 ಗಂಟೆ ಈಜಾಡಕ್ ಆಗುದಿಲ್ಲ, ಒಂದು ದಡಕ್ಕೆ ಬಂದು ಅಲ್ಲಿ ಸೊಗಸಾಗಿ ಒಂಥರ ಮನಸ್ಸು ಸ್ವಲ್ಪ ಪ್ರಫುಲ್ಲವಾಯ್ತು. ಅಲ್ಲಿಂದ ದತ್ತಾತ್ರೇಯನ ಗುಡಿಗೆ ಹೋಗಿ ಅಲ್ಲಿಂದ ಮತ್ತೆ ಅಲ್ಲೊಂದು ಖಾನಾವಳಿ ಇತ್ತು. ಖಾನಾವಳಿ ಅಂದ್ರೆ ಹೋಟೆಲ್ ಸ್ಥಳೀಯ ಹೋಟೆಲ್ ಅದು. ಖಾನಾವಳಿ ಅಂದ್ರೆ ಜೋಳದ ರೊಟ್ಟಿ ಅದು ಇದೆಲ್ಲ ಸಿಕ್ಕುವಂತದ್ದು. ಅಲ್ಲೋಗಿ ರೊಟ್ಟಿ ತಿನ್ಕೊಂಡು ಬಂದೆ. ಈ ಕಲಾವಿದ ಇನ್ನೂ ಬಂದಿರ್ಲಿಲ್ಲ. ಅಷ್ಟೊತ್ತಾಗಲೇ 3 ಗಂಟೆ ಕಳೆದೋಗದೆ. ಏನಪ್ಪ ಮಾಡೋದು, ಇವತ್ತು ವೇಸ್ಟ್ ಆಯ್ತಲ್ಲ, ಹೊರಟ್ಬಿಡೋಣ, ಇವತ್ತೊಂದು ದಿನ ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಹೊರಡೋಣ ಅಂತೇಳಿ ಮಲಗಿದೆ. 5 ಗಂಟೆವರೆಗೂ ಎಚ್ಚರಾಗಿಲ್ಲ. 5 ಗಂಟೆಗೆ ಎಚ್ಚರಾದಾಗ ನೋಡ್ತೀನಿ ನನ್ನ ಎದುರಿಗೆ ಬಂದು ಕೂತವನವನು ಕಲಾವಿದ ಲಾಳೆ ಸಾಬ್ ನನ್ನ ಎದುರಿಗೆ ಕೂತ. ನನಗೆ ಬಹಳ ಸಂತೋಷ ಆಯ್ತು, ಇಷ್ಟ ಅಲ್ಲ ಅದು ಬರ್ಕೊಂಡಿದ್ದೀನಿ ಅದನ್ನ ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಪ್ರಸಂಗ ಇದೆ ಅದು. ಅದು ನನಗೆ ನಿಧಿನೇ ಸಿಕ್ಕದಷ್ಟು ಸಂತೋಷ ಆಗೋಯ್ತು. ಸರಿ ತಕ್ಷಣ ಕರ್ಕೊಂಡೋಗಿ ಹೋಟೆಲಲ್ಲಿ ಅವನಿಗೊಂದು ತಿಂಡಿ ಕಾಫಿ ಕೊಡಿಸಿ ಮತ್ತೆ ವಾಪಸ್ ಕರ್ಕೊಂಬಂದು ಬರೀ ಕೂತದ್ದು. ಅವತ್ತು ಸಾಯಂಕಾಲ 6 ಗಂಟೆಗೆ ಸತತವಾಗಿ 1.5 ದಿನ, 2 ರಾತ್ರಿ 1 ಹಗಲು ಅಂದರೆ ಮಧ್ಯೆ ಬಿಡುವು ಊಟ ತಿಂಡಿಗೆ ಅದಕ್ಕೆ ಅದಕ್ಕೆ ಅಂತೇಳಿ ಸಣ್ಣ ಸಣ್ಣ ಬಿಡುವುಗಳು ಬಿಟ್ಟರೆ ಸತತವಾಗಿ 1.5 ದಿನ ಕೂತ್ಕೊಂಡು ಭೀಮವಿಲಾಸ ಅನ್ನೋದು ಇಡೀ ದೊಡ್ಡಾಟವನ್ನು ಸಂಗ್ರಹ ಮಾಡಿದೆ. ಅವತ್ತು ನನಗೆ ಎಂಥ ತೃಪ್ತಿ ಆಯಿತು ಅಂತಂದರೆ 8 ದಿನ ವೇಸ್ಟ್ ಆಗೋಯ್ತಲ್ಲಪ್ಪ, ಏನೂ ಸಿಕ್ಕಲಿಲ್ಲ ಸಾಹಿತ್ಯ ಅಂತ ಕೊರಗ್ತಿದ್ದವನಿಗೆ ಕೇವಲ 1 ವಾರದಲ್ಲಿ ಒಂದು ಇಡೀ ದೊಡ್ಡಾಟ ಸಿಕ್ಕಿಬಿಡ್ತಲ್ಲ ನನಗೆ.
1: ಅಂದರೆ ಹಸಿದವನಿಗೆ ಮೃಷ್ಟಾನ್ನ ಭೋಜನ ಸಿಕ್ಕಿದಂಗೆ
0: ಆಯಿತು. ಅದೊಂದು

0: ಕೇಳುಗರೆ, ಇಂದಿನ ಸಾಲಿಟ್ಟು ಹಣತೆ ಬೆಳಗಿವು ಜಾನಪದ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತವರು ನಾಡಿನ ಹೆಸರಾಂತ ಕ್ಷೇತ್ರ ಸಂಶೋಧಕರು, ಜಾನಪದ ವಿದ್ವಾಂಸರಾಗಿರುವಂತಹ ಶ್ರೀ ಕ್ಯಾತನಹಳ್ಳಿ ರಾಮಣ್ಣ ಅವರು. ಅವರ ಅನೇಕ ಅನುಭವಗಳು ಕ್ಷೇತ್ರ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವೆ. ಹಲವಾರು ಕೃತಿಗಳನ್ನ ಅವರು ಜಾನಪದ ಕ್ಷೇತ್ರಕ್ಕೆ ನೀಡಿದ್ದಾರೆ. ಜಾನಪದ ವಿಹಾರ ಅನ್ನುವಂಥದ್ದು, ಗೊಂದಲಿಗರು ಒಂದು ಅಧ್ಯಯನ, ಕೊನ್ಪೂಜೆ ಒಂದು ಅಧ್ಯಯನ, ಜಾನಪದ ನಿಘಂಟು, ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ 5 ಜನಪದ ಕಥನ ಗೀತೆಗಳು, ಶಿವಮೊಗ್ಗ ಜಿಲ್ಲೆಯ ಗೊಂದಲಿಗರ ಕಥೆಗಳು, ಬೀದರ ಜಿಲ್ಲೆಯ ಜನಪದ ಕಥೆಗಳು, ಭೀಮವಿಲಾಸ ಅನ್ನುವಂತಹ ಕೃತಿ, ಮತ್ತೆ ಸುಬ್ಬಕ್ಕ ಹಾಡಿದ ನಂಜುಂಡೇಶ್ವರ ಕಾವ್ಯ, ಇದೆಲ್ಲದರ ಜೊತೆಗೆ ಇನ್ನೊಂದು ಮಹತ್ವದ ಮತ್ತು ಒಂದು ಐತಿಹಾಸಿಕವಾದಂತಹ ಒಂದು ಕೆಲಸ ಅಂತಂದ್ರೆ ಫ್ಲೀಟರು ಸಂಗ್ರಹಿಸಿದಂತಹ ಲಾವಣಿಗಳನ್ನ ತಾವು ಸಂಗ್ರಹ ಮಾಡಿದಿರಿ ಸರ್. ಇದರ ಅನುಭವವನ್ನ ಹಂಚಿಕೊಳ್ಳಿ.
1: ಅದು ಫ್ಲೀಟ್ ನನಗೆ ಹೆಂಗೆ ಸಿಕ್ಕಿದ್ರು ಅಂತಂದರೆ, ಅವರು ಜಾನ್ ಫೇತ್ಫುಲ್ ಫ್ಲೀಟ್ ಅಂತ ಅವರ ಪೂರ್ತಿ ಹೆಸರು. ಅವರು ಬ್ರಿಟಿಷರ ಕಾಲದಲ್ಲಿ 1885 ಅವರು ಇಂಡಿಯಾಕ್ಕೆ ಬರ್ತಾರೆ. ಅಧಿಕಾರಿಯಾಗಿ ಬಂದವರು ಅವರು. ಬಂದು ಇಲ್ಲಿ ಹಗಲೊತ್ತು ಅವರ ಅಧಿಕಾರದ ಕರ್ತವ್ಯ ಇರ್ತದೆ, ಮಾಡ್ತಾರೆ. ಇನ್ನು ರಾತ್ರಿ ಹೊತ್ತು ಕಾಲ ಕಳಿಬೇಕಲ್ಲ. ಈಗೇನು ಕಾಲ ಕಳಿಕೆ ಬೇಕಾದಷ್ಟು ಮಾಧ್ಯಮಗಳವೆ. ಆಗ ಹಳ್ಳಿಗಳಲ್ಲಿ ಏನೂ ಇರ್ತಿರಲಿಲ್ಲ. ಇವರು ಕರ್ತವ್ಯದ ಮೇಲೆ ಒಂದು ಯಾವುದೋ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ತಂಗಿದಾಗ ಅಲ್ಲಿ ರಾತ್ರಿ ಕಳೆಯೋದು ಬಹಳ ಕಷ್ಟ ಆಗ್ತದೆ. ಆಗ ಸುತ್ತಮುತ್ತ ಹಳ್ಳಿಲಿ ಯಾರಾದರೂ ಹಾಡೋರಿದ್ದಾರ ಅಂತ ವಿಚಾರಿಸಿ ಕರೆಸಿ ಅವ್ರನ್ನ ಅಲ್ಲಿಗೆ ಅವ್ರ ಕೈಲಿ ಹಾಡಿಸ್ತಿದ್ರು. ಕನ್ನಡ ಕಲ್ತಿದ್ರು ಅವರು, ತುಂಬಾ ಸೊಗಸಾದ ಕನ್ನಡ ಬರ್ತಿತ್ತು. ಸರಿ, ಹಾಡ್ತಿದ್ರಲ್ಲ ಅವರು, ಅದನ್ನ ಬರ್ಕೊಳ್ಳಕ್ ಶುರು ಮಾಡಿದ್ರು. ಅವರೇ ಸಂಗ್ರಹ ಮಾಡ್ತಿದ್ರು ಸ್ವತಃ. ಅವರು ಯಾವ ಡೆಪ್ಯೂಟಿ ಕಮಿಷನರ್ ಗ್ರೇಡ್ ಅಲ್ಲಿ ಇದ್ದವರು, ಹಳ್ಳಿಲಿ ಕೂತ್ಕೊಂಡು ನಮ್ಮಲ್ಲಿ ಎಚ್ಚರಾಗಿ ಆ ಕೆಲಸ ಮಾಡೋದು, ಸುಮ್ಮನೆ ಕಾಲಹರಣ ಮಾಡ್ತಿರ್ಲಿಲ್ಲ. ಅವ್ರು ಮಾಡಿ ಇಟ್ಟಿದ್ದ ಕೆಲಸ 1885 ಕನ್ನಡದ ಮೊದಲನೆಯ ಲಾವಣಿ ಪ್ರಕಟ ಆಗ್ತದೆ, ಇಂಡಿಯನ್ ಆಂಟಿಕ್ವರಿ ಅಂತ ಅನ್ನುವ ಒಂದು ಪತ್ರಿಕೆ. ಅದರೊಳಗೆ ಸಂಗೊಳ್ಳಿ ರಾಯಣ್ಣನ ದಂಗೆ, ದ ರಿಸರೆಕ್ಷನ್ ಆಫ್ ಸಂಗೊಳ್ಳಿ ರಾಯಣ್ಣ ಆಫ್ ಸಂಗೊಳ್ಳಿ ಅಂತೇಳಿ ಅದು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅವ್ನು ನೋಡಿ, ಅವರು ಎಂಥ ದೊಡ್ಡ ವಿದ್ವಾಂಸರು ಫ್ಲೀಟ್ ಅಂತಂದರೆ, ಆ ಕನ್ನಡ ಲಾವಣಿಯನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಮತ್ತು ಟ್ರಾನ್ಸ್ಲಿಟ್ರೇಷನ್ ಅಂದರೆ ಕನ್ನಡವನ್ನು ಇಂಗ್ಲಿಷ್ ಅಕ್ಷರಗಳ ಮೂಲಕ ಬರೆಯೋದು. ರಾಯಣ್ಣ ಅಂದ್ರೆ RYANNA ಬರೆಯೋದು ಆತರ. ಅದಕ್ಕಿಂತ ಮುಂಚೆ ಲಾವಣಿಯಲ್ಲಿ ಏನು ವಸ್ತು ಇತ್ತು, ಆ ವಸ್ತುವಿಗೆ ಸಂಬಂಧಪಟ್ಟ ಐತಿಹಾಸಿಕ ಅಂಶಗಳು ಇವು ಇಂಥವೆಲ್ಲ ಮಾಡಿ ಯಾರೂ ಮಾಡಿಲ್ಲ ಇವರಿಗೆ. ಉಮೇಶ್ ಅವರೇ ಯಾರು ಮಾಡಿಲ್ಲ ಇದುವರೆಗೆ, ಅಷ್ಟೆಲ್ಲ ಮಾಡಿದ್ರು ಅವರು. ಈಗ ಈ ನನಗೆ ಹೆಂಗ್ ಸಿಕ್ಕಿದ್ರು ಅಂತಂದ್ರೆ, ನಾನು ಕನ್ನಡ MA ಮುಗಿದಿತ್ತು, ಇನ್ನು ಫಲಿತಾಂಶ ಬಂದಿರಲಿಲ್ಲ. ಸರಿ, ಊರಿಗೆ ಹೊರಟಿದ್ದೆ ರಜಾದಲ್ಲಿ. ನಮ್ಮ ತಂದೆ, ಪರೀಕ್ಷೆ ಮುಗಿತಲ್ಲ, ಅಲ್ಲೆಂದ ಮಾಡ್ತೀಯ, ಬಂದ್ಬಿಡು ಊರಿಗೆ ಅಂತ. ಇಲ್ಲಿ ಮೈಸೂರಲ್ಲೇ ಉಳ್ಕೊತೀನಿ ಅಂದ್ರೆ ಖರ್ಚಿಗೆ ಕಾಸು ಕೊಡ್ಬೇಕು ಅವ್ರೆ, ಆದ್ರೆ ಬಂದ್ಬಿಡು ಊರಿಗೆ, ಪರೀಕ್ಷೆ ಮುಗಿತಲ್ಲ, ಇನ್ಯಾಕಲ್ಲಿದ್ದೀಯ ಅಂತ ಅನ್ನೋರು. ಸರಿ, ಹಂಗೆ ಊರಿಗೆ ಹೊರಟಿದ್ದೆ ನಾನು. ಓಡುವಾಗ ಜೀಶಂ ಪರಮೇಶ್ವಯ್ಯ ಸಿಕ್ಕಿದ್ರು. ಏನ್ರಿ ಸಮಾಚಾರ ಅಂತಂದ್ರು, ಏನಿಲ್ಲ ಸರ್, ಹಿಂಗೆ ಪರೀಕ್ಷೆ ಮುಗಿತಲ್ಲ, ಊರಿಗೆ ಹೊರಟಿದ್ದೀನಿ ಸರ್, ಇನ್ನು ಇಲ್ಲೇನು ಕೆಲಸ, ರಿಸಲ್ಟ್ ಬರೋರ್ಗೆ ಏನು ಕೆಲಸ ಇಲ್ವಲ್ಲ ಸರ್ ಅಂತ. ರೀ, ಊರಿಗೆ ಹೋಗಿ ಏನ್ರಿ ಮಾಡ್ತೀರಿ? ಇಲ್ಲಿಂದ ಹೋದ್ರೆ ನೀವು ಇಲ್ಲಿ ನಡೆಯುವ ಈ ಸಾಹಿತ್ಯಿಕ ಚಟುವಟಿಕೆಗಳೆಲ್ಲ ಕಾಂಟ್ಯಾಕ್ಟ್ ಸಂಪರ್ಕನೇ ತಪ್ಪೋಯ್ತದೆ ನಿಮ್ಗೆ. ಊರಲ್ಲಿ ಏನ್ ಮಾಡ್ತೀರಿ? ಇಲ್ಲಿ ಇದ್ದು ಒಂದು ಕೆಲಸ ಮಾಡಿ, ಅಲ್ಲೋಗಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಫ್ಲೀಟ್ ಲಾವಣಿಗಳವೆ ಇಂಡಿಯನ್ ಆಂಟಿಕ್ವರಿಲಿ, ಅದನ್ನ ಸಂಗ್ರಹ ಮಾಡ್ರಿ, ಊರಿಗೆ ಹೋಗಿ ಏನ್ರಿ ಮಾಡ್ತೀರಿ ಅಂತ ಜೀಶಂಪ ಅಂದರು. ಆಗ ನಾನು ಲೈಬ್ರರಿಗೆ ಹೋಗಿ ಕೂತ್ಕೊಂಡೆ. ಸುಮಾರು 63 ವಾಲ್ಯೂಮ್ ಇದ್ದ ಉಮೇಶ್ ಅವರೇ, ಇಂಡಿಯನ್ ಆಂಟಿಕ್ವರಿಯು 63 ವಾಲ್ಯೂಮ್ ಇವೆ. ಅದು ಯಾವ ಎಲ್ಲಿ ಅಂತ ಗೊತ್ತಿಲ್ಲ, ಜೀಶಂಪ ಅವ್ರಿಗೂ ಗೊತ್ತಿಲ್ಲ, ನನಗೆ ಹೇಳ್ಬಿಟ್ಟು ಅಷ್ಟೇ ಅಲ್ಲವೇ ಹೋಗ್ರಿ ಅಂತ.
0: ನೀವು ಯಾವುದೋ ಸಣ್ಣ ಪುಸ್ತಕ ಅಂತ ಅನ್ಕೊಂಡು ಹುಡ್ಕಕ್ ಹೋದ್ರಿ?
1: ಹುಡ್ಕಕ್ ಹೋದೆ, ಅಲ್ಲಿ ನೋಡಿದ್ರೆ 63 ಸಂಪುಟಗಳು, ದಪ್ಪ ದಪ್ಪ, ಸುಮಾರು 500-600 ಪುಟದ ಸಂಪುಟ. ಸರಿ, ಏನು ಮಾಡೋದು ಅಂತೇಳಿ, ಇನ್ನೆಂಗೂ ಮಾಡು ಅಂತ ಹೇಳ್ಬಿಟ್ಟವ್ರೆ, ಮಾಡೋದು ಅಷ್ಟೇ ಕೆಲಸ ನಂದು ಅಂತೇಳಿ ಒಂದು ಕಡೆಯಿಂದ ಎಲ್ಲ ವಾಲ್ಯೂಮ್ನು ಮುಗಿಸ್ತಾ ಹೋದೆ. ಆದರೆ ನನಗೆ ಸಿಕ್ಕದವು ಬರೀ 5 ಲಾವಣಿಗಳು ಮಾತ್ರ. ಸರಿ, ಅದನ್ನೆಲ್ಲ ಸಂಗ್ರಹ ಮಾಡಿದೆ, ಕಾಪಿ ಮಾಡಿದೆ. ಅವಾಗ ಜೆರಾಕ್ಸ್ ಇರಲಿಲ್ಲ, ಕೂತ್ಕೊಂಡು ತಿಂಗಳಗಟ್ಟಲೆ ಕಾಪಿ ಮಾಡಿದೆ ಆ ಲಾವಣಿಗಳನ್ನ. ಅವರ ಐತಿಹಾಸಿಕ ಹಿನ್ನೆಲೆಯನ್ನು ಕುರಿತ ಸಂಶೋಧನಾ ಬರಹ, ಟ್ರಾನ್ಸ್ಲೇಷನ್ನು, ಟ್ರಾನ್ಸ್ಲಿಟರೇಷನ್ನು, ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಎಲ್ಲನೂ ಕಾಪಿ ಮಾಡಿ ಅಷ್ಟೊತ್ತಿಗೆ ಸುಮಾರು 1.5-2 ಕಳೆದಾಗಿತ್ತು. ಕನ್ನಡ ಲಾವಣಿಗಳನ್ನ ಮತ್ತೆ ಕನ್ನಡಕ್ಕೆ ತರೋ ಕೆಲಸ ಅದು. ಟ್ರಾನ್ಸ್ಲೇಷನ್ನ ನಾನು ಉಪಯೋಗಿಸ್ಕೊಳ್ಳಿಲ್ಲ, ಟ್ರಾನ್ಸ್ಲಿಟರೇಷನ್ ಇತ್ತಲ್ಲ ಅದನ್ನ ಪ್ರಾಮಾಣಿಕವಾಗಿ ಇಂಗ್ಲಿಷ್ ಅಕ್ಷರದಲ್ಲಿ ಇತ್ತು, ಅದು ನಾನು ಕನ್ನಡ ಅಕ್ಷರಕ್ಕೆ ಮಾಡಿದೆ. ಆಮೇಲೆ ಅದು ಜೀಶ ಶಂಪ ಇದು ಒಳ್ಳೆ ಕಲೆಕ್ಷನ್ ಕಂಡ್ರಿದ್ದು ಇಲ್ಲ ಸಂಸ್ಥೆಯಿಂದನೇ ಪ್ರಕಟ ಮಾಡೋಣ ಅಂತೇಳಿ ಅದು ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಅವರೇ ಟೈಟಲ್ ಕೊಟ್ಟವ್ರು ಜಿ ಶಂಪ. ಪೀಟರ್ ಸಂಗ್ರಹಿಸಿದ 5 ಐತಿಹಾಸಿಕ ಲಾವಣಿಗಳು.
0: ಯಾವ್ಯಾವ್ದು ಸರ್ ಅದು ಐತಿಹಾಸಿಕ ಲಾವಣಿಗಳು?
1: ಅದು ಸಂಗೊಳ್ಳಿ ರಾಯಣ್ಣ ದಂಗೆ ಅಂತ ಒಂದು, ಆದಾಯ ತೆರಿಗೆ ಬ್ರಿಟಿಷರ ಕಾಲದಲ್ಲಿ ಆದಾಯ ತೆರಿಗೆ ಕಾನೂನುಗಳು ಏನೇನಿದ್ದು ಯಾವ ತರ ಇತ್ತು ಅಲ್ಲೇ ಆ ತೆರಿಗೆಯಿಂದ ಯಾರ್ಯಾರು ಏನೇನು ತೊಂದರೆಗಳನ್ನ ಅನುಭವಿಸ್ತಾ ಇದ್ರು ಇಂಥವೆಲ್ಲ ಚಿತ್ರಗಳು ಬರ್ತವೆ ಆದಾಯ ತೆರಿಗೆ ಅಂತ. ಇನ್ನೊಂದು ಹಲಗಲಿಯ ಬೇಡ ಅಂತ, ಬ್ರಿಟಿಷ್ನವರು ಸಿಪಾಯಿ ದಂಗೆ ನಡೀತು, ನಮ್ಮಲ್ಲಿ ನಮ್ಮ ಹತ್ರ ಕೆಲಸ ಮಾಡ್ತಾ ಇರೋ ಸಿಪಾಯಿಗಳು ದಂಗೆ ಇದ್ರೆ ನಮ್ಗೆ ಇಷ್ಟು ಕಷ್ಟ ಆಯ್ತದೆ, ಇನ್ನು ಆಯುಧ ಇರೋರೆಲ್ಲ ದಂಗೆ ಎದ್ದು ಬಿಟ್ರೆ ಏನಪ್ಪ ಮಾಡೋದು ಅಂತ ಭಯ ಶುರುವಾಯ್ತು ಬ್ರಿಟಿಷ್ನವ್ರಿಗೆ. ಆಗ ಅವರು ಡಿಸಾರ್ಮಮೆಂಟ್ ಆಕ್ಟ್ ಅಂತ ಒಂದು ಕಾನೂನು ತಂದ್ರು, ನಿರಾಯುಧ ಕಾಯಿದೆ ಅಂತ. ಆಗ ಬೇಡರು ಇದ್ರಲ್ಲ ಆ ಬೇಡರಿಗೆ ಆಗಿಲ್ದೇ ಅವ್ರು ಬೇಟೆ ಆಡೋದಂಗೆ ಆಯುಧಗಳನ್ನ ತಗೊಂಡೋಗಿ ಸರ್ಕಾರಕ್ಕೆ ಕೊಟ್ಬಿಟ್ರೆ ಹೊಟ್ಟೆ ಪಾಡೇನು, ಅದರಿಂದ ಅವರು ಆಯುಧಗಳನ್ನ ಕೊಡಕ್ಕ ಒಪ್ಪಲಿಲ್ಲ, ಪ್ರತಿಭಟನೆ ಮಾಡಿದ್ರು ನಾವು ಕೊಡೋದಿಲ್ಲ ನಮ್ಮ ಜೀವನಾಧಾರ ಇದು ತುಂಬಾ ಒಳ್ಳೆಯ ವಸ್ತು ಅಂತ ಉಳ್ಳದ್ದು ಆ ಹಲಗಲಿಯ ಬೇಡರನ್ನು.
0: ಅದು ನಾಟಕನು ಕೂಡ ತಾವು
1: ಮಾಡಿಸ್ಬರ್ದಿದ್ರಿ? ಹೌದು ಹೌದು, ಅದನ್ನ ನಾಟಕ ಅದು ಬಹಳ ವರ್ಷ ನನ್ನ ತಲೆ ತಿಂತು. ಅದು ಊಟಿ ಮಾಡ್ತಾರೆ ಸೈನಿಕರು ಹಳ್ಳಿ ಅದು, ಕೊನೆಗೆ ಬೇಡರನ್ನ ಗೆಲ್ಲೋಕೆ ಸಾಧ್ಯ ಆಗದನೆ ಮಧ್ಯರಾತ್ರಿಯಲ್ಲಿ ನುಗ್ಗಿ ಇಡೀ ಹಳ್ಳಿಗೆ ಬೆಂಕಿ ಹಚ್ಚಿಬಿಡ್ತಾರೆ ದೊಡ್ಡ ದುರಂತ ಅದು. ಯಾಕೋ ನಾನು ಬಹಳ ದಿನ ನನ್ನ ತಲೆ ತಿಂತಾ ಇತ್ತು ಏನಾದ್ರೂ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಅಂತ. ಅದು ಯಾವ್ದೋ ಒಂದಿನ ಸರಿ ಕೂತ್ಕೊಂಡು ಅದೊಂದು ನಾಟಕ ಮಾಡಿದೆ, ಪ್ರದರ್ಶನನು ಆಯ್ತು ಕಲಾಮಂದಿರದಲ್ಲಿ.
0: ತುಂಬಾ ಪ್ರದರ್ಶನಗಳನ್ನ ಕಂಡಿದೆ ಅದು
1: ತುಂಬಾ ಅಂತ ಹೇಳಕ್ ಆಗದಿದ್ರು 1991 ಪಠ್ಯ ಪುಸ್ತಕ ಆದಾಗ ಒಂದಷ್ಟು ಪ್ರದರ್ಶನಗಳು ಆದವು, ಅದಕ್ಕೆ ಅಕಾಡೆಮಿ ಬಹುಮಾನ ಕೂಡ ಬಂದಿದೆ. ಅದಕ್ಕೆ ಕಿತ್ತೂರ ಚೆನ್ನವ್ವನ ಸೊಸೆ ಅಂತ ಒಂದು ಲಾವಣಿ, ಕಿತ್ತೂರು ಚೆನ್ನವ್ವ ಮತ್ತು ಸೊಸೆ ಈರವ್ವ ಇಬ್ಬರನ್ನು ಕಡೆ ಇಟ್ಟಿರ್ತಾರೆ ಬ್ರಿಟಿಷ್ನವರು ಸೆರೆ ಹಿಡಿದು, ಆ ಥರದ್ದೊಂದು ವಸ್ತು ಇರುವಂತ ಲಾವಣಿ, ಈ ತರ ಒಂದು ಒಟ್ಟು 5 ಲಾವಣಿ. ಆದ್ರೆ ಈ ಉಮೇಶ್ ಅವರ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಫ್ಲೀಟರ್ ಹೆಸರು ಗೊತ್ತಿರೋರು 5 ಲಾವಣಿಗಳು ಅಂತ ಮಾತ್ರ ತಿಳ್ಕೊಂಡವ್ರೆ, 5 ಲಾವಣಿಗಳಲ್ಲ, ಫ್ಲೀಟರು ಸಂಗ್ರಹಿಸಿದ ಸಮಗ್ರ ಲಾವಣಿಗಳನ್ನ ನಾನು ಆಮೇಲೆ ಸಂಗ್ರಹ ಮಾಡಿದೆ, ಅದರಲ್ಲಿ ಸುಮಾರು 37 ಲಾವಣಿಗಳವೆ, 16 ಜೋಗುಳ ಪದಗಳವೆ, ದಂಡಕಗಳವೆ, ಇವೆಲ್ಲ ಸಂಗ್ರಹ ಮಾಡವ್ರೆ ಫ್ಲೀಟ್ ಹಿಂದೆ. ಅವರು ಇಲ್ಲಿ ಭಾರತದಲ್ಲಿ ಅವರ ಕರ್ತವ್ಯ ಮುಗಿಸ್ಕೊಂಡು ವಾಪಸ್ಸು ಇಂಗ್ಲೆಂಡ್ಗೆ ಹೋದ್ರಲ್ಲ, ಅಲ್ಲಿಗೆ ಹೋದ್ಮೇಲೆ ಆ ಲಾವಣಿಗಳನ್ನ ಅವ್ರಿಗೆ ಉಪಯೋಗಿಸ್ಕೊಳ್ಳೋಕೆ ಆಗಲಿಲ್ಲ, ವಯಸ್ಸಾಯ್ತು ಇನ್ನೇನು ಸಾಯೋ ಕಾಲ ಬಂತು ಇನ್ಯಾಕೆ ಅಂತೇಳಿ ಅದನ್ನ ಲಂಡನ್ನಲ್ಲಿರೋ ಬ್ರಿಟಿಷ್ ಮ್ಯೂಸಿಯಂಗೆ ಅವರ ಸಂಪೂರ್ಣ ಹಸ್ತಪ್ರತಿನ ಅಲ್ಲಿಗೆ ಕೊಟ್ಬಿಡ್ತಾರೆ ಆ ಲೈಬ್ರರಿಗೆ. ಇವತ್ತಿಗೂ ಅದು ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಫ್ಲೀಟರ ಸಂಪೂರ್ಣ ಹಸ್ತಪ್ರತಿಯನ್ನು ನೋಡಬಹುದು. ಆದರೆ ಲಂಡನ್ನಲ್ಲ ಬ್ರಿಟಿಷ್ ಮ್ಯೂಸಿಯಂನಲ್ಲಿರೋ ನಿನಗೆ ಹೆಂಗೆ ಸಿಕ್ತು ಅಂತ ನೀವು ಕೇಳಬಹುದು. ಆದರೆ ನಮ್ಮ ಹಮ್ಮನಾಯಕರು ಅವಾಗ ನಿರ್ದೇಶಕರಾಗಿದ್ದಾಗ, ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾಗಿದ್ದಾಗ ಸಂಪೂರ್ಣ ಹಸ್ತಪ್ರತಿಯ ಮೈಕ್ರೋಫಿಲಮ್ ಮಾಡಿಸಿ ತರಿಸಿದ್ರು
0: ಲಂಡನ್ನಿಂದ
1: ತರಿಸಿದ್ರು ಹಮ್ಮನಾಯಕರು ತರಿಸಿ ಇಲ್ಲಿಟ್ಟಿದ್ರು ನಮ್ಮ ಹಸ್ತಪ್ರತಿ ವಿಭಾಗದಲ್ಲಿ ಈಗಲೂ ಇರಬೇಕದು, ನನಗೆ ಗೊತ್ತಿಲ್ಲ ಅದು. ಆಮೇಲೆ ಶ್ರೀನಿವಾಸ ಹಾವನೂರ ಅಂತ ಒಬ್ಬ ವಿದ್ವಾಂಸರು ಫ್ಲೀಟರ್ ಬಗ್ಗೆ ಒಂದು ಲೇಖನ ಬರೀತಾರೆ, ಫ್ಲೀಟರ್ ಬಗ್ಗೆ ಲೇಖನ ಬರೆಯೋರು ಫ್ಲೀಟರ್ ಬಗ್ಗೆ ಬರೀಬೇಕು, ಕ್ಯಾತನಹಳ್ಳಿ ರಾಮಣ್ಣನ ಬಗ್ಗೆ ಏನ್ ಬರೆಯೋದು, ಅವ್ರು ಏನ್ ಮಾಡವ್ರೆ ಬೇಕ್ರೆ ಅಥವಾ ನನ್ನ ಅದೃಷ್ಟವೇನೋ, ತಮ್ಮ ಸಂಸ್ಥೆಯಲ್ಲೇ ಫ್ಲೀಟರ ಸಂಪೂರ್ಣ ಹಸ್ತಪ್ರತಿಯನ್ನು ಇಟ್ಕೊಂಡು ಕೇವಲ 5 ಲಾವಣಿಯನ್ನು ಪ್ರಕಟಿಸುವ ಔಚಿತ್ಯ ಏನಿತ್ತು, ತಪ್ಪನೆ ಮಾಡಿದ್ರು ಆ ಲೇಖನದ
0: ಬಹುಶಃ ಹೊಸಗನ್ನಡ ಅರುಣೋದಯ
1: ಅವರೇನೆ ಅವನವರ ಅಂತ. ನನಗೆ ಭಯ ಆಯ್ತು, ತಪ್ಪು ಅದು ನಿಜವಾಗ್ಲೂ ಹಂಗ ಮಾಡೋದು, ಸಂಪೂರ್ಣ ಹಸ್ತಪ್ರತಿ ಇರುವಾಗ ಕೇವಲ 5 ಲಾವಣಿಯನ್ನ ಯಾಕೆ ಯಾವ ಆಧಾರದ ಮೇಲೆ ಪ್ರಕಟಿಸಿದ್ರಿ, ಅದು ಗಂಭೀರವಾದ ಪ್ರಶ್ನೆ. ತಕ್ಷಣ ನಾನು ಎಡಿಟಿಂಗ್ ಸೆಕ್ಷನ್ಗೆ ಹೋದೆ, ಅಲ್ಲಿ BS ಅಣ್ಣಯ್ಯನವರು ಇದ್ರು, ಏನ್ ಬಂದ್ರಿ ಅಂದ್ರು, ಸರ್ ಹಿಂಗ ಒಂದು ಲೇಖನ ಬರೆದ್ಬಿಟ್ಟವ್ರೆ ಶ್ರೀನಿವಾಸ ಅವನೂರ ಅವರು, ಅದು ಫ್ಲೀಟರ್ ಲಾವಣಿಗಳ ಮೈಕ್ರೋಫಿಲಮ್ ನಮ್ಮ ಸಂಸ್ಥೆಗೆ ಯಾವಾಗ ಬಂತು ಅನ್ನೋದು ನನಗೆ ಗೊತ್ತಾಕು ಸರ್ ಅಂದೆ. ಅವರು ತಕ್ಷಣ ಸ್ಟಾಕ್ ರಿಜಿಸ್ಟರ್ ತರಿಸಿ ತೆಗೆದು ತೋರಿಸಿದ್ರು ನನಗೆ, ನೋಡ್ರಿ 1973 ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದಿದೆ ಇದು ಅಂತ. ನನಗೆ ಸಮಾಧಾನ ಆಯಿತು, ಯಾಕೆ 5 ಲಾವಣಿಗಳು ಪ್ರಕಟ ಆದ್ದು 1 ಹಿಂದೆ 72 ಪ್ರಕಟ ಆಗಿತ್ತು. ಆಮೇಲೆ ಸಂಪೂರ್ಣ ಹಸ್ತಪ್ರತಿ ಇಲ್ಲದೆ ಅಂತ ಗೊತ್ತಾದ್ಮೇಲೆ ಅದನ್ನ ಸಂಗ್ರಹ ಮಾಡಲೇಬೇಕು ಅಂತ, ಅದು ದೊಡ್ಡ ಕತೆ ಅದು. ಅದನ್ನ ಸಂಗ್ರಹ ಮಾಡಿ ಅದು 90 ಪ್ರಕಟ ಆಯಿತು ಕನ್ನಡ ಅಧ್ಯಯನ ಸಂಸ್ಥೆಯಿಂದನೇ, ಸಮಗ್ರ ಲಾವಣಿಗಳು ಫ್ಲೀಟರು ಸಂಗ್ರಹಿಸಿದ ಸಮಗ್ರ ಲಾವಣಿಗಳು ಅನ್ನುವ ಪುಸ್ತಕವನ್ನ ಮಾಡುವವರೆಗೂ ನನಗೆ ಸಮಾಧಾನ ಆಗಲಿಲ್ಲ.
0: ತುಂಬಾ ಸಂತೋಷ ಸರ್, ಬಹಳ ಸಂಶೋಧನಾತ್ಮಕವಾದಂತಹ ಒಂದು ಕೆಲಸವನ್ನ ತಾವು ನಿರ್ವಹಿಸಿದಿರಿ. ಆ ಸಂದರ್ಭದಲ್ಲಿ ಬಂದಂತಹ ಸವಾಲುಗಳನ್ನು ಕೂಡ ತಾವು ಎದುರಿಸಿದಿರಿ.

0: ನನ್ನ ಬಳಾನೂರ್ ಕೋದಾಗ ನಿನ್ನ
1: ಬಳಗ ನೂರ್ಕೋಗಲ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ.
0: ಛಾಯ್ ಪರದೇಶಿ ಯಾನಾರು ಹೆಚ್ಚಿಕೊಂಡ್ರು.
2: ಹೌದು,
0: ದೇಶ ದೇಶದ ಮೇಲೆ ಹಾಳಾಗ್ಮಂಟದವ್ರು ಯಾನಾರು ಹೆಚ್ಚಿಕೊಂಡ್ರು.
2: ಹಬ್ಬ
0: ಕಂಡಾಯ ಒತ್ಕೊಂಡು
2: ಶಿವ ಶಿವ
0: ತಂಬುರಿ ಒತ್ಕೊಂಡು
2: ಹೌದು
0: ಮನ ಮನ ಒಳಗೆ ಭಿಕ್ಷಾ ಮಾಡ್ಕೊಂಡು ಒತ್ತು ಗೊತ್ತು ಇಲ್ಲದೆ ನಾನು ನಟ್ಟಿತನಕ ಬಂದಿಲ್ಲ. ಹಾಳಾಗ್ ಮಂಟಿದವ್ರು ಯಾರು ಹೆಚ್ಚಿಕೊಂಡ್ರು?
2: ಹೌದಪ್ಪ,
0: ನಾನು ಮಂಟ್ಕೊಂಡಾಗೆ ನಿನ್ನ ಮನೆಯ ಮಂಟ ಹೋಗವನಿ.
2: ಹೌದು,
0: ನನ್ನ ಹಾಲು ಚೆಲ್ಲೋದಾಗ ನಿನ್ನ ಬಳಗವೆಲ್ಲ ಚೆಲ್ಲೋಗಲಿ.
2: ಶಿವಾಶಿ
0: ಎಲ್ಲ ಪರಚಿ ಅಟ್ಟಿ ಬಿಟ್ಟಂತ ತಗೊಂತ ಹೇಳದ್ರಂತಿ.
2: ಓಹೋ,
0: ಯಾರು ಮುದ್ದ

0: ಕೇಳುಗರೆ, ಇಂದಿನ ಸಾಲಿಟ್ಟು ಹಣತೆ ಬೆಳಗಿವು ಜನಪದ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀ ಕ್ಯಾತನಹಳ್ಳಿ ರಾಮಣ್ಣ ಅವರು, ಇವರು ನಾಡಿನ ಹೆಸರಾಂತ ಜಾನಪದ ವಿದ್ವಾಂಸರು, ಕ್ಷೇತ್ರ ಸಂಶೋಧಕರು, ಹಾಗೆಯೇ ಕಥೆಗಾರರು, ನಾಟಕಕಾರರು ಕೂಡ. ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಫ್ಲೀಟರ ಬಗ್ಗೆ. ಇನ್ನೊಂದು ತಮ್ಮ ಗಮನಾರ್ಹವಾದಂತಹ ಕೃತಿ ಅಂತಂದ್ರೆ ಕೊಂತಿ ಪೂಜೆ ಒಂದು ಅಧ್ಯಯನ. ಯಾಕೆ ಅಂತಂದ್ರೆ ಈ ದೇಸೀಯತೆಯನ್ನ ಬಿಂಬಿಸುವಲ್ಲಿ ನಮ್ಮ ಗ್ರಾಮೀಣ ಆಚರಣೆಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ಕೊಂತಿ ಪೂಜೆ ಒಂದು ಅಧ್ಯಯನವನ್ನ ಕೈಗೊಳ್ಳಕ್ಕೆ ಕಾರಣ ಏನು?
1: ಅದು ಜೀಶಂಪ ಅವರ ಪ್ರಚೋದನೆ ಅಂತಲೇ ಹೇಳಬೇಕು. ಯಾಕೆಂದ್ರೆ ಅದುವರೆಗೆ ಪ್ರಕಟ ಆಗಿದ್ದಂತಹ ಕೊಂತಿ ಪೂಜೆ ಬಗ್ಗೆ ಎಂ ಆರ್ ಲಕ್ಷ್ಮ ಅಂತ ಹೇಳಿ ಒಬ್ರು ಪ್ರಬುದ್ಧ ಕರ್ನಾಟಕದಲ್ಲಿ ಒಂದು ಲೇಖನ ಬರೆದಿದ್ರು ಬಹಳ ಹಿಂದೆ, ಸುಮಾರು 50ರ ದಶಕದಲ್ಲಿ. ಅದಾದ್ಮೇಲೆ ಡಿ ಲಿಂಗಯ್ಯನವರು ಒಂದು ಕೊಂತಿ ಪೂಜೆ ಅಂತ ಪ್ರಕಟ ಮಾಡಿದ್ರು. ಅದು ಮಂಡ್ಯಲ್ಲಿಗೆ ಮಾತ್ರ ಸೀಮಿತವಾಗಿತ್ತು. ಈ ಎಂ ಆರ್ ಲಕ್ಷ್ಮಣವರು ಇಲ್ಲಿ ಮೈಸೂರಿನಲ್ಲೇ ಯಾವುದೋ ಒಂದು ಕಲ್ಗೇರಿನೋ ಯಾವುದೋ ಒಂದು ಕೇರಿಯಲ್ಲಿ ಮಾಡ್ತಿದ್ದಂಥದ್ದನ್ನ ನೋಡಿ ಬರೆದಿದ್ದಂತ ಲೇಖನ ಅದು. ಈ ಕೇರಿಯಿಂದ ಜಿಲ್ಲೆಗೆ ಬಂತು ಪ್ರೊಫೆಸರ್ ಡಿ ಲಿಂಗಯ್ಯನವ್ರ ಮೂಲಕ. ಸರಿ, ಆಮೇಲೆ ಒಂದ್ಸಲ ಜೀಶಂಪ ಅವ್ರು ಕರೆದ್ರು ನೋಡ್ರಿ, ಆ ಡಿ ಲಿಂಗಯ್ಯನವ್ರದ್ದು ಕೊಂತಿ ಪೂಜೆ ಒಂದು ಬಿಟ್ರೆ ಅಲ್ಲಿ ಲಕ್ಷ್ಮಣ್ಣವ್ರದ್ದು ಒಂದು ಬಿಟ್ರೆ ಇನ್ನೇನು ಬಂದಿಲ್ಲ ಕಣ್ರಿ, ಯಾರು ಏನೂ ಮಾಡಿಲ್ಲ. ಮೈಸೂರು ಮಂಡ್ಯ ಎರಡೂ ಜಿಲ್ಲೆಗಳನ್ನ ಕೇಂದ್ರವಾಗಿಟ್ಕೊಂಡು ಕೊಂತಿ ಪೂಜೆ ಮೇಲೆ ಒಂದು ಸ್ಟಡಿ ಮಾಡ್ರಿ ಅಂತ ಹೇಳಿದ್ರು. ಸುಮ್ಮನೆ ಸರ್ ಅಂದೆ, ಮೈಸೂರು ಮಂಡ್ಯ ಎರಡೂ ಜಿಲ್ಲೆಗಳನ್ನ ನಾನು ಸ್ಕೂಟ್ರಲ್ಲೇ ಓಡಾಡಿದ್ದೀನಿ, ಸ್ಕೂಟ್ರಲ್ಲೇ ಓಡಾಡಿ ಸಂಗ್ರಹ ಮಾಡಿ ಮಾಡಿದೆ. ಅದು ನನಗೆ ಸಿಕ್ಕಿದ ಮಾಹಿತಿ ಬಹುಶಃ ಲಿಂಗಯ್ಯನವ್ರಿಗೂ ಸಿಕ್ಕಿರಲಿಲ್ಲ, ಲಕ್ಷ್ಮಮ್ಮನವ್ರಿಗೂ ಸಿಕ್ಕಿರಲಿಲ್ಲ. ಅದರ ಅಂತ್ಯ ಏನು ಅಂತಂದ್ರೆ, ಅದೊಂದು ವ್ಯವಸಾಯಕ್ಕೆ ಸಂಬಂಧಪಟ್ಟ ಆಚರಣೆ. ಅದು ಕೊಂತಿ ಪೂಜೆ ಒಂದು ಫರ್ಟಿಲಿಟಿ ಗಾಡ್ ಅಂದ್ರೆ, ನಾವು ಇವಾಗ ಗೊಬ್ಬರ ಉಪಯೋಗಿಸ್ತೀವಿ ಬೆಳೆಗಳಿಗೆ, ಆ ಗೊಬ್ಬರಕ್ಕೆ ಸಂಕೇತವಾದಂಥ ಒಂದು ದೇವತೆಯನ್ನು ನಾವೇ ಸೃಷ್ಟಿ ಮಾಡಿಕೊಂಡು ನಮ್ಮ ವ್ಯವಸಾಯ ಕೇಂದ್ರಿತವಾದ ನಮ್ಮ ಆವರಣದಲ್ಲಿ ಅದನ್ನು ಪ್ರತಿ ವರ್ಷ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಎಲ್ಲಿ ಬೇಕಾದ್ರೆ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಮಾಡ್ಬೋದು, ಅದಕ್ಕೆ ಇಂಥದ್ದೇ ನಿಯಮಗಳು ಅಂತಿಲ್ಲ. ಮನೇಲಿ ಹಸಲು ಖಾರ ಹರಿಯೋಕ್ಕಿಂತ ಹಸಿ ಕಲ್ಲು ಇಟ್ಕೊಂಡಿರ್ತೀವಿ, ಆ ಹಸಿ ಕಲ್ಲನ್ನೇ ನಿಲ್ಲಿಸಿ ಅದನ್ನೇ ಕೊಂತೇವ ಅಂತ, ಕೊಂತಮ್ಮ ಅಂತ ನಾವೇ ಅಂದ್ಕೊಂಡು ಪೂಜೆ ಮಾಡಿ ಮಾಡೋದು. ಆ ಥರದ್ದೊಂದು ಅಲ್ಲಿ ಮಡಿ ಮೈಲಿಗೆ ಏನೂ ಇಲ್ಲ, ಅದು ಶುದ್ಧಾಂಗವಾಗಿ ಹೆಣ್ಮಕ್ಳೇ ಆಚರಣೆ ಮಾಡುವಂತದ್ದು, ಗಂಡಸರು ಅದಕ್ಕೆ ಇನ್ವಾಲ್ವ್ ಆಗ್ತಾರೆ.
2: ಏನು ಮೋಸವಾಯಿತು ಸುಲ್ತಾನ.

0: ಸರ್, ಈಗ ತಾವು ಕಥನಗೀತೆಗಳನ್ನ ಸಂಗ್ರಹ ಮಾಡಿದ್ರಿ, ಲಾವಣಿಗಳನ್ನ ಸಂಗ್ರಹ ಮಾಡಿದ್ರಿ, ನಂಜುಂಡೇಶ್ವರನಿಗೆ ಸಂಬಂಧಪಟ್ಟಂತಹ ಒಂದು ಪುಟ್ಟ ಕಾವ್ಯವನ್ನ ತಾವು ಸಂಗ್ರಹ ಮಾಡಿದ್ರಿ. ಆ ಕಾಲಘಟ್ಟದಲ್ಲಿ, ಅಂದ್ರೆ ಆರಂಭದ ಕಾಲಘಟ್ಟದಲ್ಲಿ, ಹಲವಾರು ಕಾವ್ಯಗಳು ನಮ್ಮ ಸುತ್ತಮುತ್ತ ಇದ್ವು, ಹಾಡುವಂತ ವೃತ್ತಿ ಗಾಯಕರು ಇದ್ರು. ಅವರಿಂದ ತಾವು ಯಾವ್ದಾದ್ರು ಒಂದು ಮಹತ್ವದ ಕಾವ್ಯವನ್ನ ಸಂಗ್ರಹಿಸಬೇಕು ಅನ್ನುವಂತಹ ಒಂದು ಹಂಬಲ ತಮ್ಮನ್ನ ಕಾಡ್ಲಿಲ್ವಾ? ಹೇಗೆ
1: ಹಂಬಲ ಏನೋ ಇದ್ದೇ ಇತ್ತು. ನಮ್ಮೂರಿನಲ್ಲಿ ಒಬ್ರು ನೀಲಗಾರ ಸಂಪ್ರದಾಯದವರು, ಸಣ್ಣ ಸಿದ್ದಯ್ಯ ಅಂತೇಳಿ, ಸಣ್ಣ ಸಿದ್ದಯ್ಯ ಅಂದ್ರೆ ಹೆಸರು, ಊರಿನವರೆಲ್ಲ ಕರಿತಿದ್ದು ಮೊಟ್ಟೆ ಸಿದ್ದಯ್ಯ, ಮೊಟ್ಟೆ ಸಿದ್ದಯ್ಯ ಅಂತೇಳಿ. ತುಂಬಾ ಒಳ್ಳೆಯ ಗಾಯಕ, ಮಳವಳ್ಳಿ ರಾಚಯ್ಯನವರು ಇದ್ರು ಆ ಟೈಮಲ್ಲಿ. ಬಹುಶಃ ಅವರು ವಾರ್ಗೆವ್ರೆ ಅಂತ ಕಾಣ್ತದೆ. ಈ ತರ ನೀಲಗಾರರು ಒಬ್ರು ಅವರೇ ನಮ್ಮೂರಲ್ಲಿ ಅಂತ ಗೊತ್ತಾಗಿ, ಜೀಶಂಪ ಕರ್ಕೊಂಡೋಗ್ರಿ ನಿಮ್ಮೂರಿಗೆ ನನ್ನ ಒಂದ್ಸಾರಿ ಅಂತೇಳಿ, ನಾನು ಒಂದಿನ ಜೀಶಂಪನ ನಮ್ಮ ಊರಿಗೆ ಕರ್ಕೊಂಡೋದೆ ಕೆರಳಿಗೆ. ಕೆತ್ನಳ್ಳಿಲಿ ಕರ್ಕೊಂಡೋಗಿ ನಮ್ಮನೆ ಜಗಲಿ ಮೇಲೆ ಕೂತ್ಕೊಂಡು ಮಂಟೆ ಸಿದ್ದಯ್ಯನ್ನ ಕರೆಸಿ ರೆಕಾರ್ಡ್ ಮಾಡ್ಕೊಂಡ್ರು ಜೀಶಂಪ. ಆಮೇಲೆ ರೇ, ಇವನ ಹತ್ರ ಬಹಳ ಒಳ್ಳೆ ಸಾಹಿತ್ಯ ಇದೆ ಕಣೆ, ನೀವು ಸಂಗ್ರಹ ಮಾಡ್ರಿ ಸಂಪೂರ್ಣವಾಗಿ ಅಂತೇಳಿ ಅದನ್ನ ನನಗೆ ನನ್ನ ಮೇಲೆ ಹಾಕಿ ಅವರು ಬಂದರು. ಆಮೇಲೆ ಅದನ್ನ ನನಗೆ ಹೇಳ್ಕೊಡ್ಲಿಲ್ಲ ಅವನು, ಸಣ್ಣ ಸಿದ್ದಯ್ಯ ಮೇಷ್ಟ್ರು ಹೇಳ್ಬಿಟ್ಟವ್ರೆ ಬಣ್ಣ ಹೇಳ್ಕೊಡೋಣ ಪದವ ಅಂತ ಕರೆದ್ರೆ, ಅಪ್ಪ ರಾಮಣ್ಣ ಇಲ್ಲೇ ನಿಮ್ಮ ಮೇಷ್ಟ್ರು ತಂದಿದ್ರಲ್ಲ ಮಿಷಿನ್, ಅಂತ ಮಿಷಿನ್ ತಗೊಂಬರ್ತೀನಿ, ಟೇಪ್ ರೆಕಾರ್ಡ್ ಇರ್ಬೇಕು ಅವನಿಗೆ.
0: ಹಂಗೆ ಆಡೋದಿಲ್ಲ
1: ಆಡ್ಲಿಲ್ಲ ಕೊನೆಗೂ. ಆಗ ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿ ಇನ್ನೂ ಆ ವ್ಯವಸ್ಥೆ ಏನೂ ಆಗಿರಲಿಲ್ಲ, ಅಷ್ಟು ಮುಂದುವರೆದಿಲ್ಲ. ಈಗೆಲ್ಲ ಅನುಕೂಲಗಳವೆ ಬಿಡಿ, ಆವಾಗ ಏನು ಇರಲಿಲ್ಲ, ಬರೀ ಪೆನ್ ಪೇಪರ್ ಹಿಡ್ಕೊಂಡೇ ಕೆಲಸ ಮಾಡ್ಬೇಕಿತ್ತು. ನಾವು ಸಂಗ್ರಹ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ರೂ ಅದು ಮಾಡೋಕ್ಕಾಗಲಿಲ್ಲ. ಅದೊಂದು
0: ಇರಲಿ ಸರ್, ಆದರೂ ಕೂಡ ಬಹಳ ಮಹತ್ವದ ಕೃತಿಗಳನ್ನು ನಮ್ಮ ಕನ್ನಡ ಜಾನಪದ ಕ್ಷೇತ್ರಕ್ಕೆ ತಾವು

0: ಕ್ಷೇತ್ರ ಕಾರ್ಯದ ಬಗ್ಗೆ ತಾವು ಅಪಾರವಾದಂತಹ ಒಲವನ್ನು ಇಟ್ಕೊಂಡು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ತಾವು ಕೆಲಸವನ್ನ ನಿರ್ವಹಿಸಿದಿರಿ. ಇತ್ತೀಚೆಗೆ ಕ್ಷೇತ್ರ ಕಾರ್ಯ ಎಲ್ಲೋ ನಿಂತೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಅನ್ಸೋದು ಕೂಡ ಸಹಜನೇ. ಅದಕ್ಕೆ ಉತ್ತರ ತಾವು ಹೇಳ್ತೀರಿ ಅಂತ ನನ್ನ ಭಾವನೆ.
1: ಈಗಿನ ವಿದ್ಯಾರ್ಥಿಗಳಲ್ಲಿ ಕ್ಷೇತ್ರ ಕಾರ್ಯದ ಬಗ್ಗೆ ಅಂತ ಒಲವು ಇಲ್ಲ, ಕಾಣ್ತಾ ಇಲ್ಲ. ಈಗ ಎಲ್ಲಿಗಿಂತ ಬಂದು ನಿಂತುಬಿಟ್ಟಿದೆ ಕ್ಷೇತ್ರ ಕಾರ್ಯ ಅಂತಂದ್ರೆ, ಈಗ ನಮಗೆ ನಾವು ಕೆಲಸ ಮಾಡ್ತಿದ್ದಾಗ ಜಿ ಶಂಪ ಇದ್ರು, ಪ್ರೊಫೆಸರ್ ದೇಜ್ ಅವರೇಗೌಡರಿದ್ರು, ಹಮ ನಾಯಕರಿದ್ರು. ಅವರ ಯಾವ ಥರ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ಅಂದರೆ, ಹೋಗ್ರಿ ಹಳ್ಳಿಗೆ ಹೋಗಿ ಅಲ್ಲಿ ಏನೇನು ಸಿಗ್ತದೆ ಎಲ್ಲ ಸಂಗ್ರಹ ಮಾಡ್ಕೊಂಬರ್ರಿ ಅಂತ ಹೇಳೋರು ನಮಗೆ. ಈಗ ಹೇಳೋ ಜನ ಅವರೇ ಮಾಡೋದಿಲ್ಲ. ಈಗ ನಾನು ಯಾವುದೋ ಒಂದು ಡೆಸರ್ಟೇಷನ್ ಬರೀಬೇಕು ಅಥವಾ ಏನೋ ಒಂದು ಯಾವುದೋ ವಿಚಾರ ಸಂಕಿರಣ ಪ್ರಬಂಧ ಮಂಡಿಸಬೇಕು, ಅದಕ್ಕೆ ಎಷ್ಟು ಬೇಕು ಕ್ಷೇತ್ರ ಕಾರ್ಯ ಅಷ್ಟೇ ಮಾಡೋದು ನಾನು. ಇವತ್ತಿನ ಮೆಂಟಾಲಿಟಿ ಹಂಗಾಗ್ಬಿಟ್ಟಿದೆ. ಈಗ ಎಲ್ಲದು ನಮ್ಮ ಬದುಕಿನ ಎಲ್ಲವನ್ನೂ ವ್ಯಾವಹಾರಿಕವಾಗಿ ನೋಡ್ತಾ ಹೋದರೆ ನಾವು ಯಾವ ಸಾಧನೆಯೂ ಮಾಡೋಕ್ಕಾಗೋದಿಲ್ಲ. ಒಂದು ಅರ್ಪಣೆ ಮನವಾಗಬೇಕು. ಇದು ನಮ್ಮದು, ನಮ್ಮ ಹಿರಿಯರ ಆಸ್ತಿ ಇದು, ನಮ್ಮ ಹಿರಿಯರು ನಮಗೆ ಉಳಿಸ್ಕೊಟ್ಟಿರೋಂಥ ಸಂಸ್ಕೃತಿ ಇದು, ಆಸ್ತಿ ಇದು, ದೊಡ್ಡ ಆಸ್ತಿ, ಅದನ್ನು ಉಳಿಸ್ಬೇಕು ಅನ್ನೋ ಮನೋಭಾವ ಸಂಗ್ರಹದಲ್ಲಿ ಬರಬೇಕು. ಈಗ ಒಂದು ಪ್ರಬಂಧ ಮಂಡಿಸಬೇಕು, ಆ ಪ್ರಬಂಧಕ್ಕೆ ಇಷ್ಟ ಇಲ್ಲ ಏನೇನು ಬೇಕು ಅಷ್ಟು ಮಾತ್ರ ಸಂಗ್ರಹ ಮಾಡೋದು ಅಂತ ಅಂದರೆ ಅದು ವ್ಯಾವಹಾರಿಕ ಆಗ್ತದೆ ಅಷ್ಟೇ. ಬೇರೆ ಇನ್ನೂ ಜಾಸ್ತಿ ಬಂದರೆ ಅದರಿಂದ ಏನು ಪ್ರಯೋಜನ, ಅದರಿಂದ ಏನು ಪ್ರಯೋಜನ. ಇದೇ ಮನೋಭಾವದಿಂದಾಗಿ ನಮ್ಮ ಕ್ಷೇತ್ರ ಕಾರ್ಯ ತುಂಬ ಬಡತನದ ಸ್ಥಿತಿ ತಲುಪಿಬಿಟ್ಟಿದೆ.
0: ಸರ್, ಈಗ ನನಗೆ ಜನಪದದ ಬಗ್ಗೆ ಕುತೂಹಲವನ್ನು ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿಗೆ
1: ಹೇಳಿ,
0: ಜಾನಪದ ಉಳ್ಕೊಂಡಿದೆಯಾ ಅಂತ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸಂಶಯ ಕಾಡುತ್ತೆ, ಆವಾಗ ಕ್ಷೇತ್ರ ಕಾರ್ಯ ಅಗತ್ಯನಾ ಅಂತ.
1: ಕ್ಷೇತ್ರ ಕಾರ್ಯ ಯಾವತ್ತೂ ಅಗತ್ಯನೇ, ಅದು ಉಳ್ಕೊಳ್ಳಿ ಉಳ್ಕೊಳ್ದಿರಲಿ. ಆ ಸಿಎಂ ಪಾಟರ್ ಅಂತ ಒಬ್ಬ ವಿದೇಶಿ ವಿದ್ವಾಂಸ ಹೇಳ್ತಾನೆ, ಫೋಕ್ಲೋರ್ ಈಸ್ ಎ ಲೈವ್ಲಿ ಫಾಸಿಲ್ ವಿಚ್ ರೆಫ್ಯೂಸಸ್ ಟು ಡೈ. ಲೈವ್ ಅದು ಪಳೆಯುಳಿಕೆ, ಅದು ನಿಜ. ಇವತ್ತಿಗೆ
0: ಜೀವಂತ ಪಳೆಯುಳಿಕೆ
1: ಅದು. ಆದರೆ ಸಾಯೋಕೆ ಅದಕ್ಕೆ ಇಷ್ಟ ಇಲ್ಲ, ಸಾವನ್ನ ಅದು ನಿರೀಕ್ಷೆ ಮಾಡೋದಿಲ್ಲ, ಸ್ವೀಕರಿಸೋದಿಲ್ಲ, ಸಾವಿಲ್ಲ ಅದಕ್ಕೆ. ವಿಚ್ ರೆಫ್ಯೂಸಸ್ ಟು ಡೈ, ದಟ್ ಈಸ್ ಫೋಕ್ಲೋರ್.
0: ಅಂದ್ರೆ ಸಾವಿಗೆ ನಿರಾಕರಿಸೆ,
1: ಸಾವನ್ನ ನಿರಾಕರಿಸುವಂತದ್ದು, ಸಾವೇ ಇಲ್ಲ ಅದಕ್ಕೆ. ಆದ್ರೆ ನಮ್ಮ ಪಾಲಿಗೆ ಜೀವಂತ ಪಳೆಯುಳಿಕೆ ಆಗಿ ಉಳ್ಕೊಂಬಿಟ್ಟದೆ. ಅದನ್ನ ಉಳಿಸ್ಬೇಕು. ಜಾನಪದ ಅವತ್ತಿಗೂ ಇರ್ತದೆ, ಇವತ್ತಿಗೂ. ಈಗಾಗಲೇ ನಗರ ಜಾನಪದ, ಈಗ ಬೆಂಗಳೂರಲ್ಲಿ ನಾನು ಯಾವುದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, 250 ಹಳ್ಳಿಗಳು ಬೆಂಗಳೂರು ನಗರದೊಳಗೆ ಸೇರ್ಕೊಂಡೆ. ಆ ಹಳ್ಳಿಗಳು ತಾನೇ ಅವು ಮೂಲ.
0: ಹೌದು, ಮಹಾನಗರದ ಒಳಗಡೆ ಇರುವಂತಹ ಹಳ್ಳಿಗಳು
1: ಅವು. ಆದರೆ ಆ ಮೂಲದ ಹಳ್ಳಿಗಳು ನಗರದೊಳಗೆ ಸೇರೋಕ್ಕೆ ಮುಂಚೆಯಿಂದನೂ ಎಲ್ಲ ಅಲ್ಲಿ ಸಂಸ್ಕೃತಿ ಇವತ್ತಿಗೂ ಬದುಕಿದೆ ಅದು ನಗರದೊಳಗೆ. ಇಲ್ಲಿ ನಮ್ಮ ಕರ್ನಾಟಕದ ಕೊಪ್ಪಳಲ್ಲೋ, ಇಲ್ಲ ಈ ಕುಂಬಾರ ಕೊಪ್ಪಳಲ್ಲೋ, ತುಣಚಿ ಕೊಪ್ಪಳಲ್ಲೋ ನೋಡಿ ನೀವು, ಇವರು ಇವೆ ಹಳೆಯ ಆಚರಣೆಗಳ, ಯಾವುದು ಮರೆಯಾಗಿಲ್ಲ, ಸತ್ತಿಲ್ಲ, ಸಾವಿಲ್ಲ, ಜಾನಪದಕ್ಕೆ ಸಾವಿಲ್ಲ. ನಾವು ಅದನ್ನ ಗುರುತಿಸ್ಬೇಕಷ್ಟೆ.
0: ಪಾಟೀಲ್ ಅವರ ಒಂದು ಅಭಿಪ್ರಾಯವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಈ ಜಾನಪದವನ್ನ ಸಂಗ್ರಹ ಮಾಡಿ ಇಡುವಂತದ್ದು ಯೋಗ್ಯನಾ, ಅಥವಾ ಅದನ್ನ ಪ್ರದರ್ಶನಾತ್ಮಕವಾಗಿ ಅದನ್ನ ಇಡುವಂತದ್ದು ಒಳ್ಳೇದ?
1: ಜಾನಪದ ಯಾವ ರೂಪದಲ್ಲಿ ನಮಗೆ ಸಿಗ್ತದೆ ಅನ್ನೋದ್ರ ಮೇಲೆ ಆಧರಿಸಿರ್ತದೆ. ಈಗ ನೀವು ಕೇಳಿದ ಪ್ರಶ್ನೆ ಆ ಥರದ್ದು, ಯಾವ ರೂಪ ಜಾನಪದ ನಮಗೆ ಸಿಗ್ತದೆ, ಅದು ಕಲೆಯ, ಸಾಹಿತ್ಯವ, ಸಂಸ್ಕೃತಿಯ, ಆಚರಣೆಯ, ಈ ಥರದ ರೂಪಗಳು ಅನೇಕ ರೂಪಗಳಿರ್ತವೆ. ನಮ್ಮ ಬದುಕು ಒಂದೇ ರೂಪದಲ್ಲೇನೂ ಆಗಲ್ಲ, ಒಂದೊಂದು ಸಮಯದಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೂಪದಲ್ಲಿ ನಮಗೆ ಆ ಜಾನಪದ ಅನ್ನೋದು ನಮಗೆ ದರ್ಶನ ಕೊಡ್ತದೆ. ಅದನ್ನು ಯಾವ ರೂಪದಲ್ಲಿ ನಾವು ಸಂಗ್ರಹಿಸ್ತೀವೋ ಆ ರೂಪದಲ್ಲಿ ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ, ಮಾಡಲೇಬೇಕು. ಅದು ಕಲೆಯ ರೂಪದಲ್ಲಿ ಸಿಕ್ಕಿದ್ರೆ ಕಲೆಯಾಗೇ ತಗೊಳ್ಳೋಣ. ಕಲೆ ನಮ್ಮ ಮಕ್ಕಳು ಕಳಿಸುವ, ನಮ್ಮಪ್ಪನೋ ತಾತನೋ ಯಾರೋ ಮಾಡ್ತಿದ್ದು ಕಲೆ, ನಾನು ನನ್ನ ಮಕ್ಕಳಿಗೆ ಕಲಿಸ್ಬೇಕು. ಅದೇ ಅದು ಆ ಪರಂಪರೆ ಹಂಗೆ ಬರ್ಬೇಕದು, ಅದನ್ನೇ ಪರಂಪರೆ ಅನ್ನೋದು. ಪರಂಪರೆಯನ್ನ ನಾವು ಗೌರವಿಸದೆ ಹೋದ್ರೆ ಮುಂದಿನ ಪರಂಪರೆ ನಮ್ಮನ್ನ ಗುರುತಿಸೋದೇ ಇಲ್ಲ.
0: ಖಂಡಿತ, ಒಳ್ಳೆಯ ಮಾತು ಸರ್. ಕೇಳುಗರೆ, ಇಂದಿನ ಸಾಲಿಟ್ಟು ಹಣತೆ ಬೆಳಗೀವು ಜಾನಪದ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಕ್ಷೇತ್ರ ಕಾರ್ಯ ಅನುಭವಗಳ ಜೊತೆಗೆ ಜಾನಪದದ ಪ್ರಸ್ತುತತೆ ಮತ್ತು ಅದರ ಅಗತ್ಯತೆಯನ್ನ ಕುರಿತು ಮಾತಾಡ್ತಾ ಇರುವಂತವರು ನಾಡಿನ ಹೆಸರಾಂತ ಜಾನಪದ ವಿದ್ವಾಂಸರು, ಕ್ಷೇತ್ರ ಸಂಶೋಧಕರಾಗಿರುವಂತಹ ಶ್ರೀ ಕ್ಯಾತನಹಳ್ಳಿ ರಾಮಣ್ಣ. ಸರ್, ಪಠ್ಯಗಳನ್ನ ಸಂಗ್ರಹಿಸಬೇಕು, ಆ ಮೂಲಕ ಪ್ರಕಟಣೆಯನ್ನ ಮಾಡಬೇಕು ಅನ್ನುವಂಥದ್ದು, ಎರಡು ಕ್ರಮಗಳು ನಮ್ಮಲ್ಲಿ ಇವೆ. ಸಂಪಾದನೆ ಮಾಡಿ ಕೃತಿಯನ್ನ ಪ್ರಕಟಿಸುವ ಸಂದರ್ಭದಲ್ಲಿ ಒಬ್ಬ ವೃತ್ತಿ ಗಾಯಕ ಹಾಡ್ತಾ ಇದ್ದಾನೆ ಅಂತಂದಾಗ ಅವನು ಹಾಡದಂತದ್ದು ಅಷ್ಟನ್ನೇ ಇಟ್ಕೊಂಡು ಪ್ರಕಟ ಮಾಡುವಂಥದ್ದು, ಅದು ಒಂದು ಪಠ್ಯ. ಆದರೆ ನಮ್ಮ ಜಾನಪದ ಕ್ಷೇತ್ರದಲ್ಲಿ ಪ್ರಕಟ ಆಗಿರುವಂತಹ ಹಲವು ಕಾವ್ಯಗಳನ್ನು ನಾವು ಗಮನಿಸಿದಾಗ ಕೆಲವರು ಒಬ್ಬ ವ್ಯಕ್ತಿ ಹಾಡದಂಥದ್ದು ಅಷ್ಟನ್ನೇ ಅವರು ಪ್ರಕಟ ಮಾಡಿದ್ದಾರೆ, ಇನ್ನು ಕೆಲವರು ಹಲವು ಪಠ್ಯಗಳನ್ನು ಇಟ್ಕೊಂಡು ಒಂದು ಪಠ್ಯವನ್ನಾಗಿ ಮಾಡಿದ್ದಾರೆ. ಹಲವು ಪಠ್ಯಗಳು ಇಟ್ಕೊಂಡು ಒಂದು ಪಠ್ಯವನ್ನ ಮಾಡಿದಂತದ್ದು ಕಲೆವಾಲ ನಮ್ಮ ನಿದರ್ಶನಕ್ಕೆ ಇದೆ. ನಿಮ್ಗೆ ಯಾವುದು ಅಂತ ಅನ್ಸುತ್ತೆ ಸರ್?
1: ಈ ಪ್ರಶ್ನೆಗೆ ಇಬ್ರು ವ್ಯಕ್ತಿಗಳು ನನಗೆ ನೆನಪಾಗ್ತಾ ಇದ್ದಾರೆ. ಇಬ್ರು ಐತಾಳ್ರಿ, ಒಬ್ರು ಶಿವರಾಮ ಐತಾಳ, ಒಬ್ರು ಗುಂಡ್ಮಿ ಚಂದ್ರಶೇಖರ ಆಳ. ಅವರಿಬ್ಬರು ಅದನ್ನ ಎಲ್ಲೋ ಒಂದ್ ಕಡೆ ಪ್ರಸ್ತಾಪ ಮಾಡಿದ್ದೀನಿ, ನನ್ನ ಕ್ಷೇತ್ರ ಕಾರ್ಯದ ಹಾದಿಯಲ್ಲಿಯೇ ಇದೆ, ಅದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಾಗ ಹೇಳಿದ್ದೀನಿ ಅದನ್ನ. ಒಬ್ರು ಹೇಳ್ತಾರೆ ಆ ಜನಪದ ಗಾಯಕನ ಬಾಯಿಂದ ಏನ್ ಬರ್ತದೋ ಅದನ್ನ ಹಂಗಂಗೆ ಸಂಗ್ರಹ ಮಾಡಬೇಕು, ಅದೇ ನಿಜವಾದ ಸಂಗ್ರಹ ಅಂತ ಒಬ್ರು ಹೇಳ್ತಾರೆ, ಯಾರು ಶಿವರಾಮ ಐತಾಳ್ರು. ಆ ಗುಂಡಮಿ ಚಂದ್ರಶೇಖರ್ ಐತಾಳು ಹೇಳ್ತಾರೆ, ಒಬ್ಬನೇ ಸಂಗ್ರಹ ಮಾಡೋದನ್ನ ಹಂಗಂಗೆ ಇಟ್ಟರೆ ಆ ಪ್ರೆಸ್ಸಲ್ಲಿ ಮೊಳೆ ಜೋಡಿಸೋ ಕಂಪೋಸಿಟರ್ಗೂ ನಮಗೂ ಏನು ವ್ಯತ್ಯಾಸ ಅಂತ ಅವ್ರು ಕೇಳ್ತಾರೆ. ಆದರೆ ಹೊಳಗನ್ನಡ ಕಾವ್ಯ ಹಿಂದೆ ತಾಳೆಗರಿ ಮೇಲೆ ಬರಿತಿದ್ದಂಥವಲ್ಲ ಕೊರಿತಿದ್ದಂಥವು ಅಂಥವು ನೂರಾರು ಪ್ರತಿಗಳನ್ನ ಬರೆಯೋಕ್ಕಾಗ್ತಿರಲ್ಲ ಒಬ್ಬ ಸಾಹಿತಿ ಒಬ್ಬ ಕವಿ, ಒಂದು ಬರೆದು ಇಟ್ಬಿಡೋಣ ಅಷ್ಟೇ. ಅದನ್ನ ಜನಗಳಿಗೆ ತಲುಪಿಸೋ ಉದ್ದೇಶಕ್ಕೋಸ್ಕರ ಬೇರೆ ಬೇರೆಯವ್ರ ಕೈಲಿ ಅದನ್ನ ಪ್ರತಿ ಮಾಡಿಸೋರು, ಆ ಪ್ರತಿ ಮಾಡೋರು ಅವ್ರವ್ರದ್ದು ಏನೇನೋ ಇರ್ತದಲ್ಲ, ಅದು ಅದು ಸೇರಿಸೋದು ಅಥವಾ ಇದ್ಯಾಕೆ ಇದು ಬೇಡ ಚೆನ್ನಾಗಿಲ್ಲ ಅಂತ ಬಿಟ್ಬಿಡೋದು, ಇವೆಲ್ಲ ಮಾಡ್ತಾರೆ ಪ್ರತಿ ಮಾಡೋರು. ಆ ಥರ ವ್ಯತ್ಯಾಸಗಳಾಗ್ತಾ ಹೋಗ್ತವೆ, ಪ್ರತಿಯೊಬ್ಬ ಪ್ರತಿಕಾರನೂ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅಂಥವನ್ನ ಇಟ್ಕೊಂಡು ಅಂದರೆ ಮೂಲ ಕಾವ್ಯ ಒಂದೇ, ಬರೀ ಪ್ರತಿಗಳು ಸಿಗ್ತಾವೆ ನಮಗೆ, ಆ ಪ್ರತಿಗಳಲ್ಲಿ ಮೂಲ ಕಾವ್ಯ ಹೆಂಗಿರ್ಬೋದು ಅಂತ ಊಹೆ ಮಾಡಿ ಸೂಕ್ತವಾದ ಭಾಗ ಅದು ಒಂದು ಪಠ್ಯ ಮಾಡುವುದು ಹಳೆಗನ್ನಡ ಕಾವ್ಯದ ಸಂದರ್ಭದಲ್ಲಿ ಮಾತ್ರ ಇದು ಸರಿ. ಆದರೆ ನಮ್ಮ ಜಾನಪದದಲ್ಲಿ ಒಬ್ಬ ಗಾಯಕ ಇಲ್ಲಿ ಒಂದು ಕಾವ್ಯವನ್ನು ಒಬ್ಬ ಗಾಯಕ ಹಾಡ್ತಾನೆ ಒಂದು ಕಡೆ, ಇನ್ನೊಂದು ಕಡೆ ಹೋಗಿ ಅದೇ ಕಾವ್ಯವನ್ನು ಇನ್ನೊಬ್ಬ ಗಾಯಕನ ಹತ್ರ ಕೇಳಿದ್ರೆ ಅವನು ಬೇರೆ ರೀತಿಯಲ್ಲಿ ಹಾಡ್ತಾನೆ. ಅಥವಾ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರೇ ಒಂದು ಕಡೆ ಹೇಳವ್ರೆ, ಒಬ್ಬನೇ ಗಾಯಕನ ಕೈಲಿ ಇವತ್ತು ಹಾಡಿಸಿ ಇವತ್ತೊಂಥರ ಹಾಡ್ತಾನೆ, ಇನ್ನು ಮೂರು ದಿನ ಬಿಟ್ಕೊಂಡು ಹಾಡಿಸಿ ಆಮೇಲೆ ಇನ್ನೊಂಥರ ಹಾಡ್ತಾನೆ ಅವನು ಅಂತ. ಪಿ ಕೆ ರಾಜಶೇಖರ್ ಅಂತ ಅವರ ವಿದ್ವಾಂಸರ ಗಮನಕ್ಕೆ ಬಂದಿದೆ ಅಂದ ಮೇಲೆ ಇದನ್ನ ಯಾವ ಥರ ಮೂಲ ರೂಪವನ್ನು ಹೆಂಗ್ ಕಂಡು ಹಿಡಿಯೋದು?
0: ಆದ್ರೆ ನೀವು ಯಾವುದಕ್ಕೆ ಬದ್ಧರಾಗ್ತೀರಿ ಸರ್?
1: ಒಬ್ಬ ಗಾಯಕ ಏನು ಹಾಡ್ತಾನೋ ಅದೇ ಇಲ್ಲಿ ಎಡಿಟಿಂಗ್ ಅನ್ನೋದು ಇದೆಯಲ್ಲ, ಸಂಪಾದನಾ ಕ್ರಮ ಅನ್ನೋದು ಇದೆಯಲ್ಲ, ಅದು ಹಳಗನ್ನಡ ಕಾವ್ಯಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು, ಅದು ಆಗಲೇ ಸೂಕ್ತ. ಅದು ನಮ್ಮ ಜಾನಪದದಲ್ಲಿ ಒಬ್ಬ ಗಾಯಕ ಏನು ಹಾಡ್ತಾನೋ ಅದೇ ಕಾವ್ಯ.
0: ಸರ್, ಕಡೆಯದಾಗಿ ಒಂದು ಪ್ರಶ್ನೆ
1: ಹೇಳಿ.
0: ಜಾನಪದ ಅನ್ನುವಂತಹ ಈ ಮಹತ್ವದ ಕ್ಷೇತ್ರವನ್ನ ಅಥವಾ ಆ ಮಹಾಸಂಪತ್ತನ್ನ ಮುಂದಿನ ಪೀಳಿಗೆಗೆ ನಾವು ಹೇಗೆ ರವಾನೆ ಮಾಡಬೇಕು?
1: ಸಾಹಿತ್ಯ ಸಂಗ್ರಹ ನಾವು ಮಾಡಿಟ್ಟೋದು ಇದೆ. ನಾವು ಅಂತ ಅಂದರೆ ನನ್ನ ತಲೆಮಾರಿನವರು ಅಥವಾ ನನಗಿಂತ ಹಿರಿಯರು ಸಾಹಿತ್ಯ ಸಂಗ್ರಹ ಏನು ಮಾಡಿಟ್ಟವ್ರೆ ಅದೆಲ್ಲದೆ. ಆಮೇಲೆ ಆಚರಣೆಗಳು ಏನೇನು ಮಾಡ್ತಿದ್ರು ನಮ್ಮ ಜಾನಪದರು, ಆ ಆಚರಣೆಗಳ ಬಗ್ಗೆ ಎಲ್ಲ ಸಂಗ್ರಹ ಆಗಿದೆ, ಕಲೆಗಳ ಬಗ್ಗೆ ಸಂಗ್ರಹ ಆಗಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ ಮುಂದಿನ ತಲೆಮಾರು ಏನದೆ ಅದನ್ನು ಹಿಂದೆ ಏನೇನು ಮಾಡಿದ್ರು ಹೆಂಗೆ ಮಾಡ್ತಿದ್ರು ಅಂತೆಲ್ಲ ಅಧ್ಯಯನ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಆಗ ನಮ್ಮ ಜಾನಪದ ಮುಂದುವರ್ಕೊಂಡು ಹೋಗ್ತದೆ, ಪರಂಪರೆ ಮುಂದುವರಿತದೆ, ಉಳಿತದೆ ಜಾನಪದ.
0: ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಕ್ಷಣ ಕ್ಷಣದ ಬದಲಾವಣೆ ನಮ್ಮ ಜಗತ್ತಿನಲ್ಲಿ ಆಗ್ತಾ ಇದೆ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ. ಹಾಗಾಗಿ ಜಾನಪದ ಹೇಗೆ ತನ್ನ ಉಸಿರನ್ನ ಉಳಿಸ್ಕೊಳ್ಳುತ್ತೆ ಅಂತ,
1: ಅದು ಆಯಾ ತಲೆಮಾರಿನ ಆಸಕ್ತಿಯನ್ನ ಅವಲಂಬಿಸಿರ್ತದೆ, ತಂತಾನೇ ಜೀವಂತವಾಗಿರೋಕ್ಕಿಲ್ಲ ಜಾನಪದ, ಅದನ್ನ ಜೀವಂತವಾಗಿ ಇರಿಸುವಂತ ವ್ಯಕ್ತಿಗಳು ಬೇಕು, ಮನಸ್ಸುಗಳು ಬೇಕು, ಆಗ ಉಳಿತದೆ.
0: ತುಂಬಾ ಸಂತೋಷ ಸರ್, ಹಲವಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಲುಪಿಸಿದಿರಿ. ತಾವು ಅಭಿಮಾನಿಸುವಂತ ಕ್ಷೇತ್ರ, ಅದರಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದಿರಿ, ಹಲವಾರು ಪ್ರಶಸ್ತಿಗಳು ತಮಗೆ ಲಭಿಸಿವೆ, ಜಾನಪದ ಅಕಾಡೆಮಿ ಪ್ರಶಸ್ತಿಗಳು ಮತ್ತೆ ಹಲವು ಸಂಘ ಸಂಸ್ಥೆಗಳು ನೀಡುವಂತಹ ಪ್ರಶಸ್ತಿಗಳು ತಮಗೆ ಸಿಕ್ಕಿವೆ. ಮತ್ತೆ ಅದಲ್ಲದೇನೆ ಈಗ ಈ ಇಳಿ ವಯಸ್ಸಿನಲ್ಲೂ ಕೂಡ ಕುಂದದ ಉತ್ಸಾಹವನ್ನ ಇಟ್ಕೊಂಡು ಜಾನಪದ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ ತೆರೆದಿರುವಂತಹ ಪ್ರಾದೇಶಿಕ ಕೇಂದ್ರದಲ್ಲಿ ಸಂಶೋಧನಾ ಅಧಿಕಾರಿಯಾಗಿ ತಾವು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಿ. ಮತ್ತಷ್ಟು ಕೃತಿಗಳು, ಮತ್ತಷ್ಟು ವಿಚಾರಗಳು ನಮ್ಮ ನಾಡಿನ ಜನತೆಗೆ ನಮ್ಮಿಂದ ಸಿಕ್ಲಿ ಅನ್ನುವಂಥದ್ದು ನಮ್ಮ ಆಕಾಶವಾಣಿಯ ಅಭಿಲಾಷೆಯೂ ಕೂಡ. ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ.

ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ನೀರೆ ನೀ ಕರೆತಾರೆ ಮಾರಸುಂದರನ ಆರ್ ಕೆ ಶ್ರೀಕಂಠನವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ.

0: ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶ್ರೀವಿ ಅವನೀಶ್ ಚಂದ್ರ. ಕೇಳಿ ಭಾವಯಾನ.
1: ಆಕಾಶವಾಣಿಯ ಸಹೃದಯ ಶ್ರೋತೃಗಳೇ ನಮಸ್ಕಾರ. ಇಂದಿನ ಭಾವಯಾನದಲ್ಲಿ ನಾವು ನಮ್ಮದೇ ಕೊಡಗಿನ ಸೊಬಗಿನ ಮಧುರ ಸಪಾನ ಮಾಡಲಿದ್ದೇವೆ. ತಾಯ ತವರು ಮನೆಯ ಹಿರಿಮೆಯನ್ನು ಮನತುಂಬಿಸಿಕೊಳ್ಳಲು ಇಂದು ನನ್ನೊಂದಿಗೆ ಬರುವಿರಲ್ಲ, ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಪುಟ್ಟ ಜಿಲ್ಲೆಯಾದ ಕೊಡಗು ಅಚ್ಚರಿಗಳ ತವರು, ಪ್ರಕೃತಿ ಸೌಂದರ್ಯ ತಂಗುದಾಣವಿದು. ಇದರ ಬೆಡಗು ಎಲ್ಲರಿಗೂ ಬೆರಗು. ನಿಸರ್ಗ ಮಾತ್ರವಲ್ಲ, ದೇವಕನ್ಯೆಯರಂತೆ ಕಂಗೊಳಿಸುವ ಇಲ್ಲಿನ ಹೆಣ್ಣುಗಳ ಸೌಂದರ್ಯವೇ ಚಿತ್ತಾಕರ್ಷಕ. ಸ್ನೇಹ ಪ್ರೀತಿ ಜಲಸಿಂಚಿನಿಯರಿಯವರು. ಪುರುಷರು ಕ್ಷಾತ್ರ ತೇಜಸ್ವಿಗಳು, ವೀರ ಯೋಧರು, ಗಡಿ ರಕ್ಷಕರು, ನಾಡ ಕಾವಲಿಗರು. ಸಂಸ್ಕೃತಿಯೂ ವಿಶಿಷ್ಟ. ಇಲ್ಲಿಗೆ ಬಂದವರಾರೂ ಕೊಡಗನ್ನು ಮರೆಯಲಾರರು, ಹಲವು ಕಾರಣಕ್ಕಾಗಿ. ಶಿಕ್ಷಿತರು, ಸಾಧಕರು, ದೃಢಕಾಯರು, ಉತ್ಸಾಹಿಗಳು ಕೊಡಗಿನ ಜನ. ಹಲವು ಜನಾಂಗಗಳು ಕೂಡಾಳುವ ಸುಂದರ ಉದ್ಯಾನವನವಿದು. ಕ್ರೀಡಾ ಸಾಧಕರು, ಆಡಳಿತಗಾರರು, ಸೇನಾ ನಾಯಕರು, ವೈದ್ಯರು, ವಕೀಲರು, ಸಂಶೋಧಕರು, ಆಡಳಿತಾಧಿಕಾರಿಗಳು, ರಾಜಕಾರಣಿಗಳು, ವಿಜ್ಞಾನಿಗಳು, ಸಾಹಿತಿಗಳು, ಕವಿಗಳು, ನಟರು, ರಂಗಕರ್ಮಿಗಳು, ಕಲೆ ಸಂಸ್ಕೃತಿ ಪ್ರೇಮಿಗಳು, ಭಾಷಾಭಿಮಾನಿಗಳು, ಒಂದೇ ಎರಡೆ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೊಡಗಿನ ಮಂದಿ ತಮ್ಮ ಹೆಜ್ಜೆ ಮೂಡಿಸಿದ್ದಾರೆ. ಕೊಡಗು ಶಿಷ್ಟ ಮಾತ್ರವಲ್ಲ, ವಿಶಿಷ್ಟವೂ ಹೌದು. ಇದು ಕೊಡಗಿನ ನಾಗರಿಕರ ಹೆಮ್ಮೆ. ಇಲ್ಲಿ ಪ್ರಾಕೃತಿಕ ಸೌಂದರ್ಯದ ಖಜಾನೆಯೇ ಇದೆ. ಹಿಮವಿದೆ, ನದಿ ಇದೆ, ಜಲಪಾತ ಕಣಿವೆಗಳಿವೆ, ಆಯಾ ಋತುಮಾನಗಳ ವಿಜೃಂಭಣೆ ಇದೆ. ಅರಮನೆ, ಕೋಟೆ, ಕೊತ್ತಳವಿದೆ, ಇತಿಹಾಸದ ಬೆನ್ನಿದೆ, ಪುರಾಣದ ಬೇರೆ, ಜನಪದ ಸಂಸ್ಕೃತಿಯ ಹೊಗರೂ ಇದೆ, ವಿಶಿಷ್ಟ ಸಂಪ್ರದಾಯದ ನೆಲೆ ಇದೆ, ವಿಭಿನ್ನ ಆಹಾರ ಪದ್ಧತಿ ಇದೆ. ಸ್ವಾತಂತ್ರ್ಯ ಹೋರಾಟದ ಕಣಕ್ಕೆ ಧುಮುಕಿ ಪ್ರಾಣ ಕೊಟ್ಟ ವೀರ ಯೋಧರ ಸ್ಮರಣೀಯ ಗಂಧವಿದೆ. ಪವಿತ್ರ ಕಾವೇರಿಯ ಸನ್ನಿಧಿ ಇದೆ. ಕವಿಗಳ ಕಣ್ಣಿನಲ್ಲಿ ಇಂತಹ ಕೊಡಗಿನ ರಮ್ಯತೆ ಹೇಗೆ ಕಂಡರಿಸಲ್ಪಟ್ಟಿದೆ ನೋಡೋಣ. 1932 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೊಡಗಿಗೆ ಬಂದಿದ್ದ DVG ಅವರು ಕೊಡಗನ್ನು ಕಂಡು ಉದ್ಗಾರವೆತ್ತಿದ್ದು ಹೀಗೆ: ಬಿದಿ ಅದ್ಭುತ ಕಾರ್ಯಾಂಗಣವಿದು, ಸೃಷ್ಟಿಯ ರತ್ನಪೇಟೆಯಲ್ಲದೊಡಿನ್ ತಗ್ಗದ ಚಿತ್ರದಿ ಸೇದಪುವೆರಿಂ ಹೃದಯ ಗಿರಿ ಕಂದರಾಟವಿ ವಿಭಂಗಳ್ ಈ ವಿಭವಂ ಈ ಬಗುಂ ಭಾವೋತ್ಕರ್ಷವನ್ ಒಡರ್ಚುವ ಈ ರಮ್ಯತೆಯುಂ ದೈವ ಪ್ರಸಾದ ಲಹರಿಯ ಕಾವೇರಿಯ ಜನನ ಪದನ ಕಲ್ಲದೆ ಸರಿಯೇಂ. ಇಂಥ ಮಹಾದಾರ್ಶನ ಕವಿಯು ಮೆಚ್ಚಿದ ನಮ್ಮ ಕೊಡಗು. ಇದು ಬ್ರಹ್ಮನ ಸೃಷ್ಟಿ ಸಾಮರ್ಥ್ಯದ ಅದ್ಭುತ ಕಾರ್ಯಾಗಾರ, ಸೃಷ್ಟಿಯ ಬಹುಮೂಲ್ಯ ರತ್ನಗಳು ವಿಜೃಂಭಿಸುವ ರತ್ನಪೇಟೆ. ಅಲ್ಲದಿದ್ದರೆ ಇಂತಹ ಶ್ರೇಷ್ಠವಾದ ಚಿತ್ರಶಿಲ್ಪದಂತೆ ಹೃದಯ ಸೂರೆಗೊಳ್ಳುವ ಈ ಬೆಟ್ಟ ಕಣಿವೆ ಕಾಡುಗಳ ವೈಭವವನ್ನು ಸೃಷ್ಟಿಸಲು ಸಾಧ್ಯವೇ? ಈ ಸಂಪತ್ತು, ಈ ಸೌಂದರ್ಯ ನೋಡುಗರ ಭಾವವನ್ನು ಉದ್ದೀಪನಗೊಳಿಸುವಂತೆ ಶೋಭಿಸುವ ಈ ಸೃಷ್ಟಿ ರಮಣೀಯತೆಯು ದೈವಕೃಪೆಯಿಂದ ಜಲರೂಪಿಣಿಯಾಗಿ ಹರಿಯುತ್ತಿರುವ ಕಾವೇರಿಯ ಜನ್ಮಭೂಮಿಯಲ್ಲಿ ಅಲ್ಲದೆ ಬೇರೆಡೆ ಲಭ್ಯವೇ?

0: ಕೊಡಗನ್ನು ಕುರಿತ ಪ್ರಸಿದ್ಧ ಕವನ ಡಾಕ್ಟರ್ ಜಿಪಿ ರಾಜರತ್ನಂ ಅವರು ಬರೆದಂತಹ ಮಡಿಕೇರಿ ಮೇಲ್ಮಂಜು. ಜಿಪಿ ರಾಜರತ್ನಂ ಅವರನ್ನು ಅರಿಯದ ಕನಿಗರೇ ಇಲ್ಲ ಎನ್ನಬೇಕು. ಅಷ್ಟೊಂದು ವಿಭಿನ್ನ ಶೈಲಿಯ ಬರಹಗಾರರು ಅವರು. ಅವರ ಚಿಂತನ ಕೋಶವೇ ವಿಶಿಷ್ಟ. ಅವರ ರತ್ನನ ಪದಗಳು, ನಾಗನ್ ಪದಗಳು ಸಂಕಲನದಲ್ಲಿರುವ ಕವನಗಳು ಅವರು ವೈಯಕ್ತಿಕವಾಗಿ ಅನುಭವಿಸಿದ ವಿವಿಧವಾದ ಯಾತನೆಗಳ ಮೂರ್ತ ರೂಪ. ಟಿಪಿ ಕೈಲಾಸಂರವರ ಭಾಷಾ ಶೈಲಿಗೆ ಮಾರುಹೋದ ರಾಜರತ್ನಂರವರು ಈ ಕವನಗಳನ್ನು ಆ ಭಾಷೆಯ ಜಾಡಿನಲ್ಲೇ ಅಭಿವ್ಯಕ್ತಪಡಿಸಿದ್ದಾರೆ. 1932-34 ಇವರು ಬರೆದ ಪದ್ಯಗಳ ರೀತಿ ರಚನೆಯೇ ಬೇರೆ. ರತ್ನನ ಪ್ರಾಣಕ್ಕೆ ಪ್ರಾಣವಾಗಿದ್ದ ನಂಜಿಯ ಮರಣದೊಂದಿಗೆ ಈ ಪದ್ಯಗಳ ಮಾಲೆ ಮುಗಿದು ಹೋಯಿತು ಎಂದು ಅವರೇ ಹೇಳಿಕೊಂಡಿದ್ದಾರೆ. ಕವಿ ಅನಕೃರವರು ಇವರ ಕೃತಿಗಳ ಶೈಲಿಯನ್ನು ವಿಮರ್ಶಿಸುತ್ತಾ ಕನ್ನಡ ನವೋದಯದ ಸಂಧಿಕಾಲದಲ್ಲಿ ಪ್ರಕಟವಾದ ಕೆಲವು ಅಮರ ಕಾವ್ಯಗಳಲ್ಲಿ ರತ್ನನ ಪದಗಳು ಹಿರಿಯ ಸ್ಥಾನ ಪಡೆಯುತ್ತವೆ. ಅಮೆರಿಕೆಯ ಜನತೆಗೆ ವಾಲ್ಟ್ ವಿಟ್ಮನ್, ಕಾರ್ಲ್ ಸಾಂಡ್ಬರ್ಗ್ ಮತ್ತು ಕ್ಲಿಫರ್ಡ್ ಅಡೆಟ್ಸ್ ಕೊಟ್ಟ ಸಂದೇಶವನ್ನು ರಾಜರತ್ನಂ ಕನ್ನಡಿಗರಿಗೆ ಇತ್ತಿದ್ದಾರೆ ಎಂದಿದ್ದಾರೆ. ಕನ್ನಡದಲ್ಲೇ ಬಾಳಬಲ್ಲ ಎಂಡಕುಡುಕ ರತ್ನನನ್ನು, ಕನ್ನಡದಲ್ಲಿ ಸೃಷ್ಟಿಸಿದ ರಾಜರತ್ನಂರನ್ನು ನಾನು ಕನ್ನಡ ಸಾಹಿತ್ಯದ ಬಾದಲಾಯ್ ಕವಿ ಎಂದು ಬಗೆದಿದ್ದೇನೆ. ಫ್ರೆಂಚ್ ಸಾಹಿತ್ಯದಲ್ಲಿ ಅವನ ಫ್ಲವರ್ಸ್ ಆಫ್ ಈವಿಲ್ ಕೆಡುಕಿನ ಹೂವುಗಳು ಎಷ್ಟೋ ಕಡದಲ್ಲಿ, ಅಷ್ಟೇ ಸೊಗಸು ಇವರ ಎಂಡಕುಡುಕ ರತ್ನ ಮತ್ತು ರತ್ನನ ಪದಗಳು ಎಂದು ಎಂ ಗೋವಿಂದ ಪೈ 1940 ಹೇಳಿದ್ದಾರೆ. ಹೀಗೆ ಡಾಕ್ಟರ್ ಸೀತಾರಾಮಯ್ಯ, ಶ್ರೀ ಕೆ ಡಿ ಕುರ್ತುಕೋಟಿಯವರು, ಶ್ರೀ ತೀನಂ ಶ್ರೀಕಂಠಯ್ಯನವರು, ಮಾಸ್ತಿಯವರು ಮುಂತಾದ ಕನ್ನಡದ ಖ್ಯಾತನಾಮರು ರಾಜರತ್ನಂ ಅವರ ರತ್ನನ ಪದಗಳಿಗೆ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ರತ್ನ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಮೈಸೂರಿನಲ್ಲಿ. ಇವರ ಜನನ 1908 ಡಿಸೆಂಬರ್ 5, 1931 ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಎಂಎ ಪದವಿ, 1938 ಮೈಸೂರು ವಿವಿಯಲ್ಲಿ ಅಧ್ಯಾಪಕರಾಗಿ ನೇಮಕಗೊಂಡರು. 1934 ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನೆಲೆಸಿದರು. ರಾಜರತ್ನಂ ಅವರ ಸಾಹಿತ್ಯ ಸೃಷ್ಟಿ ಅಪಾರವಾದುದು. ಶಿಶು ಸಾಹಿತ್ಯ, ಅನುವಾದ ಸಾಹಿತ್ಯ, ಕವನ ಸಂಕಲನ, ಅಧ್ಯಾತ್ಮ ಸಾಹಿತ್ಯ, ದೇಶದ ಬಗೆಗಿನ, ಮಹಾಪುರುಷರ ಬಗೆಗಿನ, ಪುರಾಣ ವ್ಯಕ್ತಿಗಳ ಬಗೆಗಿನ ಪರಿಚಯಾತ್ಮಕ ಪುಸ್ತಕಗಳು, ಕವಿಗಳನ್ನು ಕುರಿತ ರಚನೆಗಳು, ಹೀಗೆ ನೂರಾರು ಕೃತಿಗಳು ಇವರ ಲೇಖನೆಯಿಂದ ರೂಪಾಂತಿವೆ. 1960 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1970 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1977 ಮೈಸೂರು ವಿಶ್ವವಿದ್ಯಾನಿಲಯದ ಡಿಲಿಟ್ ಪದವಿ, 1978 ದೆಹಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1979 ಮಾರ್ಚ್ 13 ಇವರು ದೇಹಾಂತ್ಯವನ್ನ ಹೊಂದಿದರು. ಶ್ರೀಧರ ರಾಜರತ್ನಂ ಇವರ ಏಕೈಕ ಪುತ್ರ.
1: ಸೊಳ್ಳೆ ಪರ್ದೆ ಕಟ್ಟಿ ಒದಿಯ ಕೊಟ್ಟಿ ತುಟ್ಟಿ ಕೊಟ್ಟಿ ಪಗ್ದ ಗಂದ ತೂಪ ಮಡಿಕೇರಿ ಮೇಲ್ಮಂಜು ನಡಿಯೋ ದೊಡ್ಡ ದೊಡ್ಡ ದೇವು ನಂಗೆ ಪಟ್ಟ ಸುತ್ತ.

ಚಳ್ಳೆ ಬೆಳ್ಳೆ ಬಟ್ಟೆನಾಗಿ ಬಂದಂಗಿತ್ತು ಮಂಜು. ಚಿಂತಾನೆದು ಬಿಸ್ಲಿನ್ ಕೆಂಪು, ಮಂಜಿನ್ ಬಣ್ಣ ಕಣ್ಗೆ ತಂಪು, ಕೊಡಗಿನ್ ಲಕ್ಷ್ಮೀರ್ಪು.

0: ಗ್ರಾಮ್ಯ ಭಾಷೆಯಲ್ಲಿ ಬರೆದ ಕವಿ ಜಿಪಿ ರಾಜರತ್ನಂ ಅವರ ಕಣ್ಣಿಗೆ ಈ ಕೊಡಗಿನ ಹೃದಯವಾದ ಮಡಿಕೇರಿ ನೀಡಿದ ಅನುಭವವನ್ನು ಅವರ ಭಾಷೆಯಲ್ಲೇ ಕೇಳಿದರೆ ಸೊಗಸು. ಅವರ ಅಂತರಂಗದಲ್ಲಿ ಸೃಷ್ಟಿಯಾಗಿರುವ ಕವಿಗೆ ಮಡಿಕೇರಿಯ ಮಂಜು ಎಷ್ಟೊಂದು ಅದ್ಭುತವಾಗಿ ಕಾಣಿಸುತ್ತಿದೆ ನೋಡಿ. ನಮಗೆಲ್ಲ ಇಷ್ಟವಾದ, ಕೇಳಿದರೆ ಪುನಃ ಪುನಃ ಕೇಳಬೇಕೆನ್ನಿಸುವ ಈ ಹಾಡಿನಲ್ಲಿ ಈ ಮಡಿಕೇರಿ ನಮ್ಮದು ಮಾತ್ರವಲ್ಲ ಕವಿಯದೂ ಆಗಿಬಿಟ್ಟಿದೆ. ಭೂಮಿನ್ ತಬ್ಬಿದ್ ಮೋಡಿದ್ದಂಗೆ, ಬೆಳ್ಳಿ ಬಳದಿದ್ರೋಡಿದ್ದಂಗೆ, ಸಾಫಾಗಳ್ಳ ತಿಟ್ಟಿಲ್ದಂಗೆ ಮಡಿಕೇರಿಲಿ ಮಂಜು. ಮೋಡ ಭೂಮಿಯನ್ನು ತಬ್ಬಿಬಿಟ್ಟೇನೋ, ರಸ್ತೆಗೆಲ್ಲ ಯಾರೋ ಬೆಳ್ಳಿಯನ್ನು ಲೇಪಿಸಿದ್ದಾರೇನೋ ಎಂಬಂತೆ ಹಳ್ಳ ದಿಣ್ಣೆ ಎಲ್ಲವನ್ನೂ ಸಮತಟ್ಟಾಗಿ ಮಾಡಿರುವಂತೆ ಈ ಮಂಜಿನ ಒಡಲು ಇಡೀ ಮಡಿಕೇರಿಗೆ ಸೊಬಗನೆರೆದು ಅದನ್ನು ತನ್ನೊಳಗೆ ಹುದುಗಿಸಿಕೊಂಡು ಬಿಟ್ಟಿದೆ. ಮಡಗಿದ ಅಲ್ಲೇ ಮಡಗಿದ್ದಂಗೆ, ಲಂಗರ್ ಬಿದ್ದಿದ್ ಅಡಗಿದ್ದಂಗೆ, ಸೀತಕ್ ಸಟ್ಟಿ ಹುಡುಗೋದಂಗೆ ಅಳ್ಳಾಡಲ್ದು ಮಂಜು. ಸಮುದ್ರದಲ್ಲಿ ಲಂಗರ್ ಹಾಕಿ ನಿಲ್ಲಿಸಿದ ಹಡಗು ಹೇಗೆ ಅಲ್ಲಾಡದೆ ನಿಂತಿರುತ್ತದೋ ಹಾಗೆ ಚಳಿಗೆ ಶಕ್ತಿಗುಂದಿ ಕುಳಿತವಂತೆ ಮಂಜು ಸಹ ಎಲ್ಲಿಗೂ ಸರಿಯದಂತೆ ಅಲುಗಾಡದೆ ನಿಂತು ಬಿಟ್ಟಿದೆ. ಮುಂದೆ ನೋಡಿ, ತಾಯಿ ಮುಗಿನೆತ್ಕೊಂಡಂಗೆ, ಒಂದಕ್ಕೊಂದು ಆತ್ಕೊಂಡಂಗೆ ಮಡಿಕೇನ ಎದೆ ಗೊತ್ಕೊಂಡಿ ಜೂಗಿಡಿಸ್ತಿತ್ತು ಮಂಜು. ಮಗುವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ ತಾಯಿಯಂತೆ ಈ ಮಂಜು ಮಡಿಕೇರಿ ಎಂಬ ಮಗುವನ್ನು ತನ್ನ ಎದೆಪ್ಪಿಕೊಂಡು ರಮಿಸುತ್ತಿತ್ತು ಎಂದಿರುವ ಕವಿಯ ಮಾತೃ ಹೃದಯ ಎಷ್ಟೊಂದು ಮಾರ್ಧವ ಭರಿತವಾಗಿದೆ ಅಲ್ಲವೇ. ಕವಿಯ ಕಲ್ಪನೆ ಮುಂದೆ ಹೇಗೆ ಸಾಗುತ್ತದೆ? ಮಲಗಾಕ್ ಸೊಳ್ಳೆ ಪರ್ಗಟ್ಟಿ ಒದ್ಯಾಕ್ ಒಗದಿ ದುಬುಟಿ ಕೊಟ್ಟಿ ಪಕ್ಕದಾಗ ಗಂಧದ ಧೂಪ ಹಾಕ್ದಂಗ್ ಮಡಿಕೇರಿ ಮೇಲ್ ಮಂಜು. ಸೊಳ್ಳೆ ಪರದೆ ಕಟ್ಟಿ ಮಲಗಿಸಿ ಒಗೆದ ಶುಭ್ರ ಹೊದಿಕೆ ನೀಡಿ ಪಕ್ಕದಲ್ಲಿ ಸುಖ ನಿದ್ರೆಗಾಗಿ ಗಂಧದ ಹೊಗೆ ಹಾಕಿದಂತಹ ಹಿತಕರವಾದ ವಾತಾವರಣವನ್ನು ಸೃಷ್ಟಿಸಿ ಮುದಗೊಳಿಸುತ್ತಾ ರಮಿಸಿದೆ ಮಡಿಕೇರಿಯ ಮಂಜು. ಈ ಮಂಜು ಸಾಮಾನ್ಯದ್ದಲ್ಲ, ಏಕೆಂದರೆ ಅದು ಮಡಿಕೇರಿಯ ಮಂಜು. ಒಣಗಿದ ಎತ್ತರವಾದ ಹುಲ್ಲನ್ನು ಕವಿದಿದ್ದ ಈ ಮಂಜು ಹಿತವಾಗಿ ಬೀಸಿದ ಗಾಳಿಗೆ ಅತ್ತಿತ್ತ ಸರಿಯುವಾಗ ಅದರೊಡಲಲ್ಲಿ ಏನೋ ಸರಿಯುತ್ತಿದೆಯೇನೋ ಎಂಬ ಭಾವವನ್ನು ಮೂಡಿಸುತ್ತಿತ್ತು ಕವಿಗೆ. ನಡೆಯುವ ಬೃಹತ್ ದೇಗುಲಗಳಂತೆ ಪಟ್ಟಣವನ್ನು ಸುತ್ತುವರಿದು ನಿಂತ ಕಾವಲಿನ ಪಡೆಯಂತೆ ನಿಂತಲ್ಲಿಯೇ ಪಹರೆ ಕಾಯುತ್ತಾ ಗಸ್ತು ಹಾಕುತ್ತಿತ್ತಂತೆ ಮಂಜು. ಯೋಧರ ನಾಡಿನ ಮಂಜಲ್ಲವೇ ಅದು. ಇಷ್ಟೊಂದು ಸುಂದರ ನಗರವನ್ನು ಪರಭಾರೆ ಮಾಡಿಯಾರೆ ಅವರು, ಅದಕ್ಕೆ ಅಷ್ಟೊಂದು ಎಚ್ಚರದ ಕಾವಲು ಇಲ್ಲಿ. ಮಡಿಕೇರಿಗೆ ಬಂದ ಕವಿಗಳ ಕಣ್ಣಿಗೆ ಕಾಣಿಸಿಕೊಂಡ ಮುದ್ದು ಮುದ್ದು ಹೆಣ್ಣುಗಳು ಎಲ್ಲರೂ ಪೂವಮ್ಮ ಹೆಸರಿನವರೇ. ಅಥವಾ ಹೂವಿನಂತೆ ಸುಂದರವಾಗಿರುವ ಅವರಿಗೆ ಕವಿಗಳು ಇಟ್ಟ ಸಾರ್ಥಕ ಹೆಸರು ಅದಾಗಿರಬಹುದು. ಮುಂಜಾನೆ ಹೊತ್ತು ಈಗಿರ ಕಾಟವನ್ನು ತಡೆಯಲಾರೆವೆಂಬಂತೆ ಕೊಡಗಿನ ಹೂವಿನಂತ ಬೆಡಗೆಯರು ಬಂದಿದ್ದಾರೆ. ಸೂರ್ಯನ್ ಕರಿಯೋಕ್ ಬಂದ್ ನಿಂತೋರು ಕೊಡಗಿನೆಲ್ಲಾ ಪೂವಂನೋರು. ತೆಳ್ಳೆ ಬಟ್ಟೆಯನ್ನಾಕಿ ಬಂದಂಗಿತ್ತು ಮಂಜು. ಗೌರವರ್ಣದ ಆ ಪೂವಂ ಮಂದಿರು ತೆಳ್ಳಗಿನ ಬೆಳ್ಳನೆಯ ಬಟ್ಟೆ ಧರಿಸಿ ಸೂರ್ಯದೇವನನ್ನು ಕರೆಯಲು ಬಂದಂತೆ ಮಂಜಿನ ಚೆಲುವು ಶೋಭಿಸುತ್ತಿತ್ತು ಕವಿಯ ಕಣ್ಣಿನ ರಂಗಸ್ಥಳದ ಮುಂದೆ. ಆ ಸೂರ್ಯೋದಯದ ಸಂದರ್ಭವನ್ನು ಕವಿ ಬಣ್ಣಿಸುತ್ತಾರೆ ಹೀಗೆ: ಎಳೆ ಬಿಸಿಲಿನಂಪು ಜೊತೆಗೆ ಮಂಜಿನ ಹಾಲಿನ ಬಣ್ಣ ಇವೆರಡನ್ನೂ ಬೆರೆಸಿ ಆ ಹೆಂಗಳೆಯರ ಮೈ ಮುಖಗಳಿಗೆ ಲೇಪಿಸಿದಂತೆ ಶೋಭಾಯಮಾನವಾದ ಹೆಣ್ಣಿನಂತೆ ಇತ್ತು ಮಡಿಕೇರಿಯ ಮಂಜು. ಇದು ಬೆಳಗಿನ ವಿದ್ಯಮಾನ ಮಾತ್ರ ಅಲ್ಲ, ಕವಿಯ ಮಾತನ್ನೇ ಆಲಿಸಿ ಅಗ್ಲೇ ಬರ್ಲಿ ರಾತ್ರೇ ಬರ್ಲಿ ಬಿಸ್ಲು ನೆರಳು ಏನೇ ಇರ್ಲಿ ಕಣ್ಮರೆ ಆಗ ತಾವು ಕೊಡಲ್ದು ಮಡಿಕೇರಿಗೆ ಮಂಜು. ತೈಲ ನೀರಿನ ಮೇಗಿದ್ದಂಗೆ ಪೂವಮ್ಮನನ್ ತಂಗಿ ಇದ್ದಂಗೆ ಬಿಟ್ಟೂ ಬಿಡದಂಗೆ ಹಿಡ್ಕೋತಿತ್ತು ಮಡಿಕೇರಿಗೆ ಮಂಜು. ಮಂಜಿನ ಹಿಡಿತದಿಂದ ಮಡಿಕೇರಿ ತಪ್ಪಿಸಿಕೊಳ್ಳುವಂತೇ ಇಲ್ಲ. ನನ್ನ ತಂಗಿ ಪೂವಮ್ಮ ನನ್ನನ್ನು ಪ್ರೀತಿಯಿಂದ ಬಂಧಿಸಿದಂತೆ ಈ ಮಂಜು ಸಹ ಮಡಿಕೇರಿಯನ್ನು ಬಿಟ್ಟರೂ ಬಿಡೆನೆಂಬಂತೆ ಗಟ್ಟಿಯಾಗಿ ಅಪ್ಪಿಕೊಂಡಿತ್ತು ಎನ್ನುತ್ತಾರೆ ಕವಿ ರಾಜರತ್ನಂ. ಅವರ ಕವಿ ಹೃದಯವನ್ನು ಇಷ್ಟೊಂದು ಹುಚ್ಚೆಬ್ಬಿಸಿದ ಈ ಮಂಜು ಹಾಗೂ ತಂಗಿಯ ಮೋಡಿ ಎಂಥದ್ದಿರಬೇಕು ಅಲ್ಲವೇ? ನೀರಿನ ಎದೆಯ ಹರವಿನಲ್ಲಿ ಪಸರಿಸಿಬಿಟ್ಟ ತೈಲದಂತೆ ವ್ಯಾಪಕವಾಗಿ ಬಿಡಿಸಲಾದ ಬಂಧವಾಗಿ. ಹಾಗೆಯೇ ಮಡಿಕೇರಿಲಿ ರತ್ನ ಎಂಬ ಕವನವು ಇದೇ ಗ್ರಾಮ್ಯ ಭಾಷೆಯ ಸೊಗಡಿನಿಂದ ಪುಟ್ಟ ಬಾಲೆ ಪೂವಮ್ಮ ತೋರಿದ ಸಲುಗೆಯಿಂದ ಒಂದು ಆಪ್ಯಾಯಮಾನವಾದ ಬಂಧವನ್ನು ಬೆಸೆದಿದೆ ಕವಿ ಮನದಲ್ಲಿ.
1: ಆಗಲೇ ಬರ್ಲಿ ರಾತ್ರಿ ಬರ್ಲಿ ಬಿದ್ದು ನೆಳ್ಳು ಏನೇ ಇರ್ಲಿ ಕಣ್ಮರೆಯಾಗ ತಾವು ಕೊಡಲ್ದು ಮಡಿಕೇರಿಗೆ ಮಂಜು. ತೈಲ ನೀರಿನಾಗಿದ್ದಂಗೆ ಪೂವಮಾನ ತಂಗಿದ್ದಂಗೆ ಬಿಟ್ಟು ಬಿಡ್ದಂಗಿಡ್ಕಂತಿತ್ತು ಮಡಿಕೇರಿಗೆ ಮಂಜು. ಭೂಮಿ ತಬ್ಬಿದ್ ಮಾಡಿದ್ದಂಗೆ

ಮುಂದಿನ ಅವಲೋಕನ ಕವಿ ಪಂಜಮಂಗೇಶ್ವರಾಯರ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಕವನ. ಅದಕ್ಕೂ ಮೊದಲು ನಮಗೆಲ್ಲ ತಿಳಿದಿರುವ ಪಂಜೆಯವರನ್ನು ಮತ್ತೊಮ್ಮೆ ಪರಿಚಯಿಸಿಕೊಳ್ಳೋಣ. ಕೊಡಗಿನ ನಾಡಗೀತೆ ಎಂದೇ ಪ್ರಸಿದ್ಧವಾದ ಉತ್ತರಿ ಹಾಡನ್ನು ಬರೆದ ಪಂಜಮಂಗೇಶ್ವರಾಯರ ಹೆಸರು ಕೊಡಗಿನ ಜನತೆಗೆ ಚಿರಪರಿಚಿತ. ಕೊಡಗಿನಲ್ಲೇ ತಮ್ಮ ವೃತ್ತಿ ಜೀವನವನ್ನು ಹಲವಾರು ವರ್ಷಗಳ ಕಾಲ ನಡೆಸಿದ ಪಂಜೆಯವರು ಈ ನೆಲಕ್ಕೆ ಕೊಟ್ಟ ಕಾಣಿಕೆ ದೊಡ್ಡದು. ಅವರ ಲೇಖನದಿಂದ ಮೂರ್ತ ರೂಪ ಪಡೆದಿರುವ ಹುತ್ತರಿ ಹಾಡು ಇಂದು ಕೊಡವರ ಸಂಸ್ಕೃತಿಯ ಪ್ರಾತಿನಿಧಿಕ ಕವನವಾಗಿ ಜನಮನ ರಂಜಿಸಿದೆ. 1902 1919 ಅವರ ಕವನಗಳು ರಚಿತವಾಗಿವೆ. ಪಂಜಮಂಗೇಶ್ವರಾಯರ ಎಲ್ಲ ಕವನಗಳನ್ನು ಒಟ್ಟುಗೂಡಿಸಿದರೂ ಅವುಗಳ ಸಂಖ್ಯೆ 20 ಆಸುಪಾಸು ಅಷ್ಟೇ. ಆದರೂ ಇವುಗಳೆಲ್ಲ ತಮ್ಮ ಕಾವ್ಯಗುಣದಿಂದ